ಎಂಟನೇ ದಿನ ಬೆಳಗಿನ ಪ್ರಸಾರವನ್ನು ಆರಂಭ ಮಾಡುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ಆಷಾಢ ಮಾಸದ 12ನೆಯ ದಿನ. ಸ್ಥಳೀಯ ಪಂಚಾಂಗ ನಿಜ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ತದಿಗೆ. 2026ನೇ ಇಸವಿ ಜುಲೈ ತಿಂಗಳ 3ನೆಯ ತಾರೀಖು ಶುಕ್ರವಾರ. ಈಗ ವೇಳೆ ಸರಿಯಾಗಿ 5:58:36. ನಮ್ಮ ಆತ್ಮೀಯ ಶ್ರೋತೃಗಳಿಗೆಲ್ಲ ಮಂಜುನಾಥ್ ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿ ಮೈಸೂರು. ಈಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಬೆಳಗ್ಗೆ 6:10 ಗೀತಾರಾಧನ, 6:30 ಚಿಂತನ ಡಾಕ್ಟರ್ ಜಗದೀಶ್ ಅವರಿಂದ, 6:35 ಮರೆಯಲಾಗದ ಮೈಸೂರಿನ ಮಹನೀಯರು ಬಾನುಲಿ ಸರಣಿ, ಲೇಖನ ಹಾಗೂ ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. ಕಾರ್ಯಕ್ರಮದ ಮರುಪ್ರಸಾರ 6:10. ಈ ಬೆಳಗ್ಗೆ 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, 6:50 ರೈತರಿಗೆ ಸಲಹೆಗಳು, 7:15 ಪ್ರಾಯೋಜಿತ ಕಾರ್ಯಕ್ರಮ ಕಾಡು ಕಲಿಸುವ ಪಾಠ, ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಪ್ರಭಾ ಸೂಪರ್ ಸ್ಪೆಷಾಲಿಟಿ ಐ ಕ್ಲಿನಿಕ್ ಬೆಂಗಳೂರು ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ತಾಲ್ಮಾಲಜಿ ಬೆಂಗಳೂರು. ಸೇವಾ ವಾಹಿನಿ 7:30. ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ 7:45, 8:30 ಹಾಗೂ ಮತ್ತೆ ಈ ಬೆಳಗ್ಗೆ 9:35. ಇಂದು ಬೆಳಗ್ಗೆ 9:00 ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ, ಒತ್ತಡ ನಿರ್ವಹಣೆ ಮತ್ತು ಯೋಗ ಕುರಿತು ಮೈಸೂರಿನ ಮಾದಹಳ್ಳಿಯ ಅರ್ಕಧಾಮದ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ ಅರ್ಕ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ಕೆ ಶಿವಮೂರ್ತಿ. 9:30 ಗಾಂಧಿ ಸ್ಮೃತಿ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಎನ್ವಿ ಸತ್ಯನಾರಾಯಣ ಅವರ ವೇಣುವಾದನ. ಹಿಂದಿ ಚಿತ್ರಗೀತೆಗಳು 10:30 ಹಾಗೂ ರಾತ್ರಿ 8:30. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ, ಕಾಮನ ಬಿಲ್ಲು, ಬದುಕಿನ ಬಣ್ಣಗಳ ಚಿತ್ತಾರ, ಪ್ರಸ್ತುತಿ ಜಿಎನ್ ಮಂಜುನಾಥ್. 12:05 ವನಿತಾ ವಿಹಾರ, ಪ್ರಥಮ ಹರಿದಾಸ ಮಹಿಳೆ ಗಲಗಲಿಯವ್ವ, ಮಾತನಾಡುವವರು ರೂಪಾ ಕುಲಕರ್ಣಿ. ಇದು ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು, 12:45 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಜಿ ಶಾಂತಕುಮಾರ್ ಅವರಿಂದ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. ಇದು ಮಡಿಕೇರಿ ಕೇಂದ್ರದ ಕೊಡುಗೆ. 1:20 ಶ್ರುತಿ ಜಿ ರಾವ್ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ 5:05 ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಫಿಬಾ ಇಂಡಿಯಾ. 2:55 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಕದ್ರಿ ಗೋಪಾಲ್ನಾಥ್ ಅವರ ಸ್ಯಾಕ್ಸೋಫೋನ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳು. 3:30 ರಾಷ್ಟೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ಸಖಿ ಸಂವಾದ, ಇಂದಿನ ವಿಷಯ ನಿಮ್ಮ ಜೀವನದ ಆದರ್ಶ ಮಹಿಳೆ ಯಾರು ಯಾಕೆ, ಪ್ರಸ್ತುತಿ ಕೀರ್ತನ ವಿ ಹಾಗೂ ರಂಜಿತಾ ಜಯಶಾಸ್ತ್ರಿ. 4:30 ವೃತ್ತಿ ಮಾರ್ಗದರ್ಶನ, ಮೆಕಾಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳು, ಈ ಕುರಿತು ಮೈಸೂರಿನ ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜಿನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕರಾದ ವಿನಯ್ ಕೆಬಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಬಿಕೆ ಸರಸ್ವತಿ. 6:30 ಅವಲೋಕನ, 6:50 ಕೃಷಿರಂಗ, ಹಲೋ ಕೃಷಿರಂಗ ಪ್ರಾಯೋಜಿತ ನೇರಫೋನ್ ಕಾರ್ಯಕ್ರಮ, ಪ್ರಾಯೋಜಕರು ಕೃಷಿ ಇಲಾಖೆ, ಇಂದಿನ ವಿಷಯ ಬೆಳೆ ವಿಮಾ ಯೋಜನೆ, ಭಾಗವಹಿಸುತ್ತಾರೆ ಎಚ್ಪಿ ಶೋಭಾ, ಜಂಟಿ ನಿರ್ದೇಶಕರು ಬೆಳೆ ವಿಮಾ ವಿಭಾಗ. ನಂತರ 7:20 ನಮ್ಮ ಕೇಂದ್ರದಿಂದ ಸಂಶೋಧನಾ ಸಾರ, 7:45 ಮಂಡ್ಯದ ಲೇಖಕಿ ಭವಾನಿ ಲೋಕೇಶ್ ಅವರಿಂದ ಸಣ್ಣ ಕಥೆ ವಿಧಿ, 8:00 ವಿಜ್ಞಾನ ಭಾರತಿ, ಸಾಂಪ್ರದಾಯಿಕ ಆಹಾರ ಪದ್ಧತಿಗಳು, ಈ ಕುರಿತು ಸಿಎಫ್ಟಿಆರ್ಐನ ಸಾಂಪ್ರದಾಯಿಕ ಆಹಾರ ವಿಭಾಗದ ಮುಖ್ಯ ವಿಜ್ಞಾನಿ ಡಾಕ್ಟರ್ ಜ್ಯೋತಿಲಕ್ಷ್ಮಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಿಎನ್ ಮಂಜುನಾಥ್. 9:30 ಜಿಎನ್ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆ. ಇವಿಷ್ಟು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ದಿಸ್ ಈಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಸುಭದ್ರ ರಾಮಚಂದ್ರನ್. Prime Minister Narendra Modi and his Japanese counterpart Sani Takayuchi have unequivocally and strongly condemned terrorism and violent extremism in all its forms and manifestations, including cross-border terrorism from Pakistan. In the India-Japan annual summit joint statement, both leaders condemned in the strongest terms the terrorist attack in Pahalgam, Jammu and Kashmir on 22nd April last year. They also noted the United Nations Security Council Monitoring Team report of 29 July 2025 mentioning the Resistance Front TRF. They also condemned in the strongest terms the terror incident in Delhi on 10th of November last year. The two prime ministers reiterated their commitment to advancing cooperation among like-minded countries towards the shared goal of a resilient and prosperous Indo-Pacific. India and Japan have reaffirmed their shared commitment to the salience of economic security as one of the foundational pillars of India-Japan Special Strategic and Global Partnership. The India-Japan Joint Declaration on Economic Security Cooperation said the economic security partnership is underpinned by mutual trust, shared values and aligned interests, and is a recognition that the prosperity, security and economic futures of the two sides are deeply intertwined. It added that this declaration is a recognition that the synergy between the updated free and open Indo-Pacific and the mutual and holistic advancement for security and growth across regions, Mahasagar initiative, provides both sides with the required impetus to furthering economic security cooperation. Both sides will strengthen bilateral cooperation in five key sectors: semiconductor, critical minerals, information and communication technology, clean energy and pharmaceuticals. The annual Sri Amarnath Yatra will begin today from both Pahalgam and Balthal routes in Jammu and Kashmir. The Yatra will culminate on August 28, coinciding with the festival of Raksha Bandhan. The first batch of pilgrims reached the twin base camps in Nunwan in Anantnag district and Balthal in Gandharbal district yesterday under tight security. Governor of Bihar, Lieutenant General retired Syed Atta Hasnain, and Minister of State for External Affairs Pabitra Margarita will visit Iran today to attend the funeral ceremony of late Supreme Leader of Iran, Grand Ayatollah Syed Ali Khamenei. Ministry of External Affairs said the high-level representation in the ceremony underscores the importance of civilizational ties, including people-to-people connection between the two countries, providing a robust foundation to political

ಗೀತಾರಾಧನ ಕಾರ್ಯಕ್ರಮ ಈವರೆಗೂ ಪ್ರಸಾರವಾಯಿತು. ಸಮಯ 6:30 ವಾಗುತ್ತಿದೆ. ಇನ್ನು ಮುಂದೆ ಚಿಂತನಾ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಜಗದೀಶ್ ಅವರಿಂದ.
1: ಶ್ರುತಿ, ಲಯ, ತಾಳಗಳ ನಿಯಮಕ್ಕೆ ಅನುಗುಣವಾಗಿ ಸ್ವರಗಳನ್ನು ಜೋಡಿಸಿ ಮನಸ್ಸಿಗೆ ಆನಂದ ನೀಡುವ ಭಾವನೆ ವ್ಯಕ್ತಪಡಿಸುವ ಕಲೆಯೇ ಸಂಗೀತ. ನಮ್ಮ ದೇಶದಲ್ಲಿ ಸಂಗೀತಕ್ಕೆ ಸಹಸ್ರಮಾನ ವರ್ಷಗಳ ಇತಿಹಾಸವಿದೆ. ಮಾನವರ ಸಾಮಾಜಿಕ ಧಾರ್ಮಿಕ ಜೀವನದ ಅವಿಭಾಜ್ಯ ಅಂಗ ಇದಾಗಿದೆ. ಸಪ್ತ ಸ್ವರಗಳು, ರಾಗಗಳು, ತಾಳಗಳು ಸಂಗೀತದ ಶಾಸ್ತ್ರಗಳಾಗಿವೆ. ಇನ್ನು ಕೀರ್ತನೆ, ವರ್ಣಗಳು ಸಂಗೀತದ ಕೃತಿಗಳು ಎಂದು ಕರೆಯಲಾಗಿದೆ. ರಾಗ, ಆಲಾಪನೆ, ನೆರವಲ್, ಕಲ್ಪನಾ ಸ್ವರ, ತಾನ, ರಾಗತಾನ, ಪಲ್ಲವಿಯನ್ನು ಮನೋಧರ್ಮ ಸಂಗೀತ ಎಂದು ಹೇಳಲಾಗುತ್ತದೆ. ಸಂಗೀತ ಮಾನವನ ಮಾನಸಿಕ ಭಾವನಾತ್ಮಕ ಬೆಳವಣಿಗೆಯ ಅಡಿಗಲ್ಲಾಗಿದೆ. ಏಕಾಗ್ರತೆ ಬೆಳೆಯಲು, ಮನಸ್ಸಿಗೆ ನೆಮ್ಮದಿ ಹಾಗೂ ಆನಂದ ಉಂಟು ಮಾಡುವ ದಿವ್ಯ ಔಷಧಿಯಾಗಿ ಸಂಗೀತ ಮಹತ್ವಕ್ಕೆ ಬರುತ್ತದೆ. ಅಷ್ಟೇ ಅಲ್ಲದೆ ಹೃದಯದ ಬಡಿತವನ್ನು ಸ್ಥಿರಗೊಳಿಸಿ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಂಗೀತ ಸಹಾಯಕಾರಿ ಎಂದು ದೃಢಪಡಿಸಲಾಗಿದೆ. ಸಂಗೀತ ಪಾರಂಪರಿಕ ಇತಿಹಾಸ ಸಂಪ್ರದಾಯವನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಕೊಂಡೊಯ್ಯುವ ಕಾರ್ಯದಲ್ಲಿ ಹಾಗೂ ನಮ್ಮ ಸಾಮಾಜಿಕ ವ್ಯವಸ್ಥೆ ಸದೃಢವಾಗುವಲ್ಲಿ ನೆರವಾಗುತ್ತದೆ. ನಮ್ಮ ಸುತ್ತಲಿನ ಪರಿಸರವನ್ನು ನಾವು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿದಾಗ ಸಂಗೀತ ಪ್ರಕೃತಿಯ ಪ್ರತಿ ಕಣದಲ್ಲೂ ತುಂಬಿರುವುದು ನಮ್ಮ ಅರಿವಿಗೆ ಬರೆದಿರಲಾರದು. ಹರಿವ ನದಿಗಳು, ಭೋರ್ಗರೆವ ಜಲಪಾತಗಳು, ಬೀಸುವ ಗಾಳಿಯ ಶಬ್ದ, ಸಾಗರದ ಅಲೆಗಳ ಶಬ್ದ, ಇಳೆಗೆ ತಾಳಬದ್ಧವಾಗಿ ಬೀಳುವ ಮಳೆಹನಿಗಳಲ್ಲಿ ಸಂಗೀತ ಅಡಗಿದೆ. ಈ ಕಾರಣಕ್ಕಾಗಿಯೇ ಹೇಳುವುದು

0: ಕೇಳುವ ಕಿವಿ, ನೋಡುವ ಕಣ್ಣಿದ್ದರೆ ಎಲ್ಲೆಲ್ಲೂ ಸಂಗೀತವೇ. ನಮ್ಮ ದೇಶದಲ್ಲಿ ಸಂಗೀತ ಎರಡು ಮುಖ್ಯ ಪ್ರಕಾರಗಳನ್ನು ಹೊಂದಿದೆ. ಅವು ಯಾವುವೆಂದರೆ ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಎಂಬುವಾಗಿವೆ. ಸಂಗೀತ ನಮ್ಮ ದೇಶದ ಪ್ರಾಚೀನ ಶಿಲಾಯುಗದಲ್ಲೂ ಕೂಡ ಇತ್ತು ಎಂಬುದಕ್ಕೆ ಆ ಸಮಯದಲ್ಲಿ ನಮಗೆ ದೊರೆತಿರುವ ವಾದ್ಯಗಳು ಹಾಗೂ ಇತರೆ ಸಾಧನಗಳಿಂದ ಪುಷ್ಟಿ ನೀಡುತ್ತದೆ. ವೇದಗಳ ಕಾಲದಿಂದ ಜೀವನದ ಅವಿಭಾಜ್ಯ ಅಂಗವಾಗಿ ಸಂಗೀತ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ. ಎಲ್ಲಿ ಮಾತುಗಳು ಕೊನೆಗೊಳ್ಳುತ್ತವೆಯೋ ಅಲ್ಲಿ ಸಂಗೀತದ ಆರಂಭ ಆಗುತ್ತದೆ ಎಂಬ ಮಾತು ಜನಜನಿತವಾಗಿದೆ. ಸಂಗೀತದ ಒಂದು ಕ್ಷಣ ಸೃಷ್ಟಿಸಲು ವರ್ಷಗಳ ಮೌನ ಬೇಕಾಗುತ್ತದೆ ಎಂದು ನಾಡಿನ ಖ್ಯಾತ ಹಿಂದೂಸ್ತಾನಿ ಗಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರ್ರವರು ಅಭಿಪ್ರಾಯಪಟ್ಟಿದ್ದಾರೆ. ಸಾರ್ವತ್ರಿಕ ಭಾಷೆಯಾದ ಸಂಗೀತ ದೈವಿಕ ಅನುಭೂತಿಯಾಗಿದೆ. ಸಂಗೀತಾಸಕ್ತರನ್ನು ಭಾವಪರವಶರಾಗಿಸುವ, ಹರ್ಷ ಪುಲಕಿತರನ್ನಾಗಿಸುವ, ಭಕ್ತಿಯ ಭಾವೋತ್ಕಟತೆಯನ್ನು ಅನುಭವಿಸುವಂತಹ ಶಕ್ತಿ ಸಂಗೀತಕ್ಕೆ ಇದೆ. ಬ್ರಹ್ಮಾಂಡ ಮೌನ ಸೃಷ್ಟಿಸುವ ಮತ್ತು ಆ ಒಂದು ಅನುಭವವನ್ನು ಅನುಭವಿಸುವ ಅದ್ಭುತ ಶಕ್ತಿ ಸಂಗೀತಕ್ಕೆ ಮಾತ್ರ ಇದೆ. ಮನದ ಮಾತಾದ ಭಾವನೆಗಳ ಅಭಿವ್ಯಕ್ತಿಯಾದ ಸಂಗೀತಕ್ಕೆ ನಾಡಿನ ಅನೇಕ ಖ್ಯಾತನಾಮರು ತಮ್ಮದೇ ಆದ ವಿಶಿಷ್ಟ ಸೇವೆಯನ್ನು ಸಲ್ಲಿಸಿದ್ದಾರೆ. ಶಿವಪುತ್ರಪ್ಪ ಕಾಂಕೊಳಿ ಮಠ ಅಂದರೆ ಕುಮಾರ ಗಂಧರ್ವರು, ಸಾಯಿ ಗಂಧರ್ವರು, ಪಂಡಿತ ಭೀಮಸೇನ್ ಜೋಶಿಯವರು, ಶ್ರೀಮತಿ ಗಂಗೂಬಾಯಿ ಹಾನಗಲ್ರವರು, ಪಂಚಾಕ್ಷರ ಸ್ವಾಮಿ ಗವಾಯಿಗಳವರು, ಡಾಕ್ಟರ್ ಬಸವರಾಜ ರಾಜಗುರುಗಳವರು, ಪಂಡಿತ ಪುಟ್ಟರಾಜ ಗವಾಯಿಗಳವರು, ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಇವರೆಲ್ಲರ ಕೊಡುಗೆ ನಾಡಿನ ಸಂಗೀತ ಕ್ಷೇತ್ರದಲ್ಲಿ ಅಗಣಿತವಾಗಿದೆ, ಅಪರಿಮಿತವಾಗಿದೆ. ಉಭಯ ಗಾನ ವಿಶಾರದ ಪಂಡಿತ ಪಂಚಾಕ್ಷರ ಗವಾಯಿಗಳು ಹಾಗೂ ಪಂಡಿತ ಪುಟ್ಟರಾಜ ಗವಾಯಿಗಳ ಸಂಗೀತ ಸೇವೆ ನಾಡಿನ ಸಂಗೀತ ಕ್ಷೇತ್ರದಲ್ಲಿ ಅದ್ವಿತೀಯವಾದುದು. ಶಿಲ್ಪಕಲೆ ಕಲ್ಲುಗಳಲ್ಲಿ ಸಂಗೀತ ಹೊರಹೊಮ್ಮಿಸಿದ ಖ್ಯಾತರ ನಾಡು ನಮ್ಮ ಕನ್ನಡ ನಾಡು. ಹೀಗೆ ಸಂಗೀತದ ಬಗ್ಗೆ ಹೇಳ ಹೊರಟಾಗ ಪದಗಳು ಸಾಕಾಗುವುದಿಲ್ಲ. ಕೇವಲ ನಮ್ಮ ಭಾವನೆಯನ್ನು ಕೆಲ ನುಡಿಗಳಲ್ಲಿ ನಾವು ವ್ಯಕ್ತಪಡಿಸಬಹುದೇ ವಿನಃ ಸಂಗೀತಕ್ಕೆ ಅದರದೇ ಆದ ಶಕ್ತಿ ಇದೆ. ಇದನ್ನು ಆಲಿಸುವ ಕಿವಿ ಇರಬೇಕು, ನೋಡುವ ಕಣ್ಣಿರಬೇಕು, ಆಗ ಜೀವನ ಪಾವನವಾಗುತ್ತದೆ ಅಲ್ಲವೇ?
1: ಇದುವರೆಗೂ ಡಾಕ್ಟರ್ ಜಗದೀಶ್ ಅವರಿಂದ ಚಿಂತನಾ ಪ್ರಸಾರವಾಯಿತು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ವೇಳೆ ಹರಿಯಾಗಿ 6:36:10 ಆಕಾಶವಾಣಿ ಮೈಸೂರು. ಮರೆಯಲಾಗದ ಮೈಸೂರಿನ ಮಹನೀಯರು ಬಾನುಲಿ ಸರಣಿ. ಲೇಖನ ಹಾಗೂ ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ.
3: ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪಾಠ ಹೇಳುತ್ತಿದ್ದ ಅಧ್ಯಾಪಕರುಗಳಲ್ಲಿ ಒಬ್ಬರು ಎಂ ಹಿರಿಯಣ್ಣನವರು. ಅಲ್ಲಿ ಸಂಸ್ಕೃತ ವಿಭಾಗದ ಪ್ರಾಧ್ಯಾಪಕರಾಗಿದ್ದು ತತ್ವಶಾಸ್ತ್ರದಲ್ಲಿ ತಮ್ಮ ಪಾಂಡಿತ್ಯದಿಂದಾಗಿ ವಿಶ್ವಖ್ಯಾತರಾಗಿದ್ದರು. ಪ್ರೊಫೆಸರ್ ಹಿರಿಯಣ್ಣನವರು ತಮ್ಮ ಕೊಠಡಿಯಲ್ಲಿ ಪಂಡಿತರೊಬ್ಬರ ಭಾವಚಿತ್ರವನ್ನು ಗೋಡೆಗೆ ತಗುಲಿ ಹಾಕಿದ್ದರಂತೆ. ಪ್ರತಿದಿನವೂ ಅವರಿಗೆ ಕೈ ಮುಗಿದು ಅನಂತರ ತಮ್ಮ ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಿದ್ದರಂತೆ. ಆ ಭಾವಚಿತ್ರದಲ್ಲಿದ್ದವರು ಪ್ರೊಫೆಸರ್ ಹಿರಿಯಣ್ಣನವರ ಗುರುಗಳು ಪೆರಿಯ ಸ್ವಾಮಿ ತಿರುಮಲಾಚಾರ್ಯರು. ಮಂಡ್ಯಂ ಶ್ರೀ ವೈಷ್ಣವ ಸಮುದಾಯದವರಾಗಿದ್ದ ತಿರುಮಲಾಚಾರ್ಯರು ಸ್ವಯಂ ಆಚಾರ್ಯ ಪುರುಷರಾದ ಪೆರಿ ಸ್ವಾಮಿ ಶ್ರೀನಿವಾಸಾಚಾರ್ಯ ಮತ್ತು ಅಲಮೇಲಮ್ಮನವರ ಪುತ್ರರು. ಹುಟ್ಟಿದ್ದು 1847 March 7. ತಿರುಮಲಾಚಾರ್ಯರ ತಂದೆ ಬಾಲ್ಯದಲ್ಲಿಯೇ ವಿಧಿವಶರಾದರು. ಇವರ ಪೋಷಣೆ, ಬಾಲ್ಯಪಾಠಗಳು ಇವರ ದೊಡ್ಡಪ್ಪನ ಮಕ್ಕಳಾದ ತಿರುಮಲಾಚಾರ್ಯರ ಮನೆಯಲ್ಲಿ ನಡೆಯಿತು. ಪ್ರೌಢ ವಿದ್ಯಾಭ್ಯಾಸ ಸೋಸಲೆ ಗರಳಪುರಿ ಶಾಸ್ತ್ರಿಗಳ ಬಳಿ ಜರುಗಿತು. ಶಿಷ್ಯನ ಪಾಂಡಿತ್ಯವನ್ನು ಗುರುತಿಸಿದ ಗರಳಪುರಿ ಶಾಸ್ತ್ರಿಗಳು ತಮ್ಮ ಪುತ್ರ ಕವಿತಿಲಕ, ಅಯ್ಯ ಶಾಸ್ತ್ರಿಗಳು ಇತರ ಶಿಷ್ಯರಿಗೆ ಪಾಠ ಹೇಳಲು ಇವರನ್ನೇ ಗೊತ್ತು ಮಾಡಿದರು. ಸನಾತನ ಜ್ಞಾನ ಪಾಂಡಿತ್ಯ ಉಳಿಯಬೇಕೆಂದು ಬಯಸಿ ತಿರುಮಲಾಚಾರ್ಯರು ಮೈಸೂರಿನಲ್ಲಿ ಸದ್ವಿದ್ಯಾ ಸಂಸ್ಕೃತ ಪಾಠಶಾಲೆಯನ್ನು 1870 ಸ್ಥಾಪಿಸಿದರು. ಇದು ಅವರ ದೊಡ್ಡ ಕಾಣಿಕೆ. ಉಪನಿಷತ್ ಮುಂತಾದ ಗ್ರಂಥಗಳಲ್ಲಿರುವ ತತ್ವಜ್ಞಾನವನ್ನು ತಿಳಿಸಿಕೊಡುವ, ಕಾವ್ಯಗಳನ್ನು ಹೇಳಿಕೊಡುವ ಹೊಣೆಗಾರ

0: ಬೇಕೆಯನ್ನು ತಾವೇ ವಹಿಸಿಕೊಂಡರು. ಜೊತೆಗೆ ಶಾಲೆಯ ಅಧ್ಯಕ್ಷರು ಮುಖ್ಯೋಪಾಧ್ಯಾಯರೂ ಆದರು. ತಮ್ಮ ಶಿಷ್ಯರುಗಳನ್ನೇ ಉಪಾಧ್ಯಾಯರಾಗಿ ನೇಮಿಸಿಕೊಂಡು ಉಚಿತವಾಗಿ ಪಾಠ ಹೇಳುತ್ತಿದ್ದರು. ಬಹಳಷ್ಟು ಕಾಲದವರೆಗೆ ಪಾಠಶಾಲೆಯನ್ನು ಕೆಲವು ಮಹನೀಯರ ಮನೆಗಳಲ್ಲಿ ನಡೆಸಲಾಗುತ್ತಿತ್ತು. ಇದರಿಂದ ಉಪಾಧ್ಯಾಯರಿಗೂ ವಿದ್ಯಾರ್ಥಿಗಳಿಗೂ ತೊಂದರೆಯಾಗುತ್ತಿದ್ದುದನ್ನು ಅವರು ಗಮನಿಸಿ ಶಾಶ್ವತವಾದ ಕಟ್ಟಡವನ್ನು ಕಟ್ಟಿಸಬೇಕೆಂದು ತೀರ್ಮಾನಿಸಿದರು. ಪೆರಿಯ ಸ್ವಾಮಿಗಳ ಮಿತ್ರರು ಧರ್ಮಿಷ್ಠರೂ ಆಗಿದ್ದ ಸಾಹುಕಾರ್ ಗಂಜಿ ನರಸಿಂಹಯ್ಯನವರು ಈಗಿನ ಕಟ್ಟಡವನ್ನು 1895 ನಿರ್ಮಿಸಿಕೊಟ್ಟರು. ಕಟ್ಟಡದ ಪ್ರಾರಂಭೋತ್ಸವವನ್ನು ಮಹಾರಾಜ ಚಾಮರಾಜ ಒಡೆಯರು ನೆರವೇರಿಸಿದರು. ಪಾಠಶಾಲೆಯ ಅಂಗವಾಗಿ ಸದ್ವಿದ್ಯಾ ಮಂದಿರ, ಮುದ್ರಾಶಾಲೆ, ಸದ್ವಿದ್ಯಾ ಸಂವರ್ಧನೆ ಸಭಾ ಹೆಸರಿನಲ್ಲಿ ಸಂಸ್ಕೃತ ಭಾಷೆಯ ಚರ್ಚಾ ಸಂಘ, ಸದ್ವಿದ್ಯಾ ರಾಮ ವಾಚಕ ಶಾಲೆ, ಸದ್ವಿದ್ಯಾ ಮಂಜರಿ ಮಾಸಪತ್ರಿಕೆ, ಸದ್ವಿದ್ಯಾ ಪೋಷಣಿ ವಾರಪತ್ರಿಕೆ, ಸದ್ವಿದ್ಯಾ ಕನ್ನಡಂ ಕಥಾ ಪುಸ್ತಕ, ಸದ್ವಿದ್ಯಾ ಸಾಧನಂ ಬರವಣಿಗೆ ಪುಸ್ತಕ, ಇವುಗಳನ್ನೆಲ್ಲ ತಿರುಮಲಾಚಾರ್ಯರು ನಡೆಸುತ್ತಿದ್ದರು. ಮೈಸೂರು ಸಂಸ್ಥಾನದ ವಿದ್ಯಾ ಇಲಾಖೆಯಿಂದ ಅಂಗೀಕೃತವಾದ ನಂತರ ಅದು ಪ್ರೌಢ ಸಂಸ್ಕೃತ ವ್ಯಾಸಂಗದ ಶಾಲೆಯಾಯಿತು. ನಂತರ ಕನ್ನಡ ಲೋಯರ್ ಸೆಕೆಂಡರಿ ಶಿಕ್ಷಣವೂ ಸೇರಿಕೊಂಡು ಸಂಸ್ಕೃತವನ್ನು ಐಚ್ಛಿಕ ವಿಷಯವನ್ನಾಗಿ ಬೋಧಿಸುವ ಕನ್ನಡ ಇಂಗ್ಲಿಷ್ ಮಾಧ್ಯಮಿಕ ಶಾಲೆಯಾಗಿ ಬೆಳೆಯಿತು. ಶಾಲೆ ಸ್ಥಾಪನೆಯಾದಂದಿನಿಂದ ತಿರುಮಲಾಚಾರ್ಯರೇ ಶಾಲೆಯ ಅಧ್ಯಕ್ಷರಾಗಿದ್ದು ನಂತರ ಆಡಳಿತ ಮಂಡಳಿ ರಚಿತವಾಯಿತು. 1899 ಅವರೇ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದರು. ನಗರದ ಹಲವಾರು ಗಣ್ಯರು ಈ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಮುಖ್ಯೋಪಾಧ್ಯಾಯರು ಆಗಿದ್ದರು. ಇಲ್ಲಿ ಓದಿದ ವಿದ್ಯಾರ್ಥಿಗಳ ಪೈಕಿ ಅನೇಕ ಮಂದಿ ಖ್ಯಾತನಾಮರಾಗಿದ್ದಾರೆ. ಶಾಲೆಯ ಸಭಾಂಗಣದಲ್ಲಿ ಹಲವಾರು ಹೆಸರಾಂತ ಪಂಡಿತರು ಉಪನ್ಯಾಸ ಭಾಷಣಗಳನ್ನು ಮಾಡಿದ್ದಾರೆ. ಶ್ರೇಷ್ಠ ಸಂಗೀತ ದಿಗ್ಗಜರು ಕಾರ್ಯಕ್ರಮ ನಡೆಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟದ ಚಟುವಟಿಕೆಗಳ ಕೇಂದ್ರವಾಗಿ ಪಾತ್ರ ವಹಿಸಿದೆ. ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಭೇಟಿ ನೀಡಿದ್ದಾಗ 1892 ನವೆಂಬರ್ ತಿಂಗಳಲ್ಲಿ ಉಪನ್ಯಾಸಗಳನ್ನು ಮಾಡಿದ್ದಾರೆ. ಸಂಸ ಹೆಸರಿನಲ್ಲಿ ವಿಗಡ ವಿಕ್ರಮರಾಯ ರಚಿಸಿದ ಸುಪ್ರಸಿದ್ಧ ಸ್ವಾಮಿ ವೆಂಕಟಾದ್ರಿ ಮತ್ತು ಖ್ಯಾತ ಪ್ರಹಸನಕಾರ ಟಿ ಪಿ ಕೈಲಾಸಂ ತಮ್ಮ ಕೊನೆಯ ದಿನಗಳಲ್ಲಿ ಇಲ್ಲಿ ವಾಸ ಮಾಡಿದ್ದಾರೆ.
1: ಮರೆಯಲಾಗದ ಮೈಸೂರಿನ ಮಹನೀಯರು ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10 ವೇಳೆ ಸರಿಯಾಗಿ 6:41.
2: ಆಕಾಶವಾಣಿ
3: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು,
2: ಸಿರಿಗನ್ನಡ ದೇವಿಯ ಮುಕುಟ ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಜಯಪ್ಪ ಹೊನ್ನಾಳಿ. ಪದಪರಿಚಯ.
4: ಈ ದಿನ ನಾವು ತಿಳಿದುಕೊಳ್ಳಲಿರುವ ಪ್ರಥಮ ಪದ ಖಾಸ ಅಥವಾ ಖಾಸ. ಇದನ್ನು ನಾವು ಸ್ವಂತ, ತನ್ನದೇ ಆದ, ತುಂಬಾ ಬೇಕಾದ, ವಿಶಿಷ್ಟವಾದ, ವಿಶೇಷವಾದ, ಆತ್ಮೀಯ, ಹೆಚ್ಚು ಒಡನಾಟದ, ನಿಕಟವಾದ, ಪ್ರೀತಿಯ, ವಿಶ್ವಾಸದ, ಅಂತರಂಗದ ಹಾಗೂ ವೈಯಕ್ತಿಕವಾದ ಎಂಬರ್ಥಗಳಲ್ಲಿ ಬಳಸುತ್ತೇವೆ. ಆತ ನನ್ನ ಕಾಸಾ ದೋಸ್ತ, ನಮ್ಮಿಬ್ಬರದೂ ಕಾಸಾ ಸಂಬಂಧ, ಅವಳು ನನ್ನ ಕಾಸಾ ಸಂಬಂಧಿ, ಇದು ನನ್ನ ಕಾಸಾ ವಿಚಾರ, ಕಾಸಾ ವಿಚಾರದಲ್ಲಿ ಕಾಸು ಮುಖ್ಯವಲ್ಲ ಎಂಬ ಮಾತುಗಳನ್ನು ನಾವು ಬಳಸುತ್ತೇವೆ. ಇದಕ್ಕೆ ಸಮೀಪದ ಪದವಾಗಿ ನಾವು ಖಾಸಗಿ ಎಂಬ ಪದ ಗಮನಿಸಬಹುದು. ಖಾಸಗಿ ಎಂದರೆ ಸ್ವಕೀಯವಾದ, ಸ್ವಂತದ, ತೀರಾ ವೈಯಕ್ತಿಕವಾದ, ಒಡೆತನವುಳ್ಳ, ತನ್ನದೇ ಆದ ಎಂಬರ್ಥಗಳಿವೆ. ಖಾಸ ಅಥವಾ ಖಾಸಾ ಎಂಬ ಈ ಪದ ಮೂಲತಃ ಅರಬ್ಬಿ ಭಾಷೆಯ ಶಬ್ದವಾಗಿದ್ದು ಈಗಿದು ಖಾಸಾ ಕನ್ನಡದ್ದೇ ಎಂಬಷ್ಟರ ಮಟ್ಟಿಗೆ ಬೆರೆತುಕೊಂಡಿದೆ. ಖಾಸಗಿ ಶಾಲೆ, ಖಾಸಗಿ ವಿಚಾರ ಎಂದೆಲ್ಲ ಕಡೆ ಈ ಪದ ಬಳಕೆಯಾಗುತ್ತಿರುವುದನ್ನು ಗಮನಿಸಬಹುದು. ದ್ವಿತೀಯ ಪದ ಕುಪ್ಪಸ. ಈ ಪದ ಸಂಸ್ಕೃತ ಮೂಲದ್ದು. ಪ್ರಾಕೃತದಲ್ಲಿ ಕುಪ್ಪಿಸೋ ಎಂದಾಗಿ ತದ್ಭವ ರೂಪದಿ ಕನ್ನಡದಲ್ಲಿ ಕುಪ್ಪಸ ಎಂದಾಗಿದೆ. ಕುಪ್ಪಸ, ಕುಬುಸ ಎಂತಲೂ ಬಳಸಲ್ಪಡುವ ಈ ಪದಕ್ಕೆ ರವಕೆ, ಕಂಚುಕ, ಕವಚ, ಚಿಲಕತ್ತು, ಹಾವಿನ ಪೊರೆ

0: ದಿಣ್ಣೆ, ತೆವರು, ಗುಡ್ಡೆ, ಕೊಪ್ಪೆ, ಉಬ್ಬು, ದಿಬ್ಬ ಎಂಬ ಮುಂತಾದ ಅರ್ಥಗಳೂ ಇವೆ.
1: ತಪ್ಪು ಒಪ್ಪು.
0: ಭುವಿ ತಪ್ಪು, ಭುವಿ ಒಪ್ಪು. ಬಯಲುದಾರಿ ಎಂಬ ಚಿತ್ರದ ಜನಪ್ರಿಯ ಗೀತೆ ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ ಅಂತಾನೆ ತಪ್ಪಾಗಿ ಇದೆ. ಈಗಿನ ಗಾಯಕರು ದಶಕಗಳ ನಂತರವೂ ಅಪೂರ್ವವಾಗಿಯೇ ಉಳಿದಿರುವ ಆ ಹಾಡನ್ನು ಹಾಡುವಾಗ ಭುವಿ ಎಂದೇ ಉಚ್ಚರಿಸುತ್ತಾರೆ. ಕನ್ನಡದಲ್ಲಿ ಭುವಿ ಎಂಬ ಶಬ್ದವೇ ಇಲ್ಲ, ಇದ್ದರೆ ಅದು ಭುವಿ ಎಂಬ ಶಬ್ದ ಮಾತ್ರ. ಭುವಿ ಶಬ್ದವು ಸಂಸ್ಕೃತದ ಭೂಮಿ ಶಬ್ದದ ತದ್ಭವ ಕನ್ನಡ ರೂಪ. ಅಂದ ಮೇಲೆ ಅದರಲ್ಲಿ ಮಹಾಪ್ರಾಣ ಭೂ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಅಲ್ಪಪ್ರಾಣ ಭೂ ಇರಬೇಕು. ಹಾಗಾಗಿ ಭುವಿ ಮಾತ್ರ ಸರಿ. ಇನ್ನು ನಾವು ನೀವೆಲ್ಲ ಭೂಮಿಗೆ ಕನ್ನಡದಲ್ಲಿ ಭುವಿ ಎಂತಲೇ ಒಪ್ಪಾಗಿ ಬಳಸೋಣ, ತಪ್ಪಾಗಿ ಭುವಿ ಎಂದು ಬಳಸದಿರೋಣ.
1: ಸುಮಧುರ.
0: ಕನ್ನಡದ ಉತ್ತಮ ಕವಿಗಳಲ್ಲೊಬ್ಬರಾಗಿದ್ದ ಶ್ರೀ ಎಂ ಎನ್ ವ್ಯಾಸರಾವ್ ಅವರ ಅತ್ಯುತ್ತಮ ರಚನೆಗಳಲ್ಲೊಂದು ಈ ನಿನ್ನ ಕಂಗಳ ಕೊಳದಿ ಎಂಬ ಭಾವಗೀತೆ.

ವಿರಹದ ತೀವ್ರತೆ, ಇಲ್ಲಿಯ ಸಾಲುಗಳಿಗೆ ಕೊಟ್ಟ ಹೊಸ ಹೊಳಪಿನಲ್ಲಿ ಕವಿತೆಯ ಆಶಯ ಸಾಂಪ್ರದಾಯಿಕ ಚೌಕಟ್ಟಿನ ಒಳಗಿದ್ದು ನವ ತೇಜಸ್ಸಿನಿಂದ ಹರಿಯುವ ಮಿರಿಯುವ ಒಲವಧಾರೆಯ ಹಾಗೂ ಜೀವಧಾರೆಯ ಸಂಗಮದ ಆಶಯದ ಓಜಸ್ಸಿನಿಂದ ವಿಶೇಷವೆಂಬಂತೆ ಇಲ್ಲಿ ಜ್ವಲಿಸುತ್ತಿದೆ. ಒಲಿದ ಜೀವಗಳೆರಡೂ ದೂರವಾದಾಗ ಅವುಗಳ ಹೃದಯದ ಹೊಯ್ದಾಟವನ್ನು ಕವಿ ಇಲ್ಲಿ ಕಾವ್ಯದ ನಾಯಕ ಅಥವಾ ನಾಯಕಿಯಾಗಿ ಧ್ವನಿಸಿದ್ದಾರೆಂದೆನಿಸುತ್ತದೆ. ತಾವೆಷ್ಟೇ ಪ್ರಯತ್ನಿಸಿದರೂ ಒಂದಾಗಲಾಗದೆ ಹೋದಾಗ ಭಯ ಶಂಕೆ ಆತಂಕಗಳ ಬಿರುಗಾಳಿಗೆ ಸಿಕ್ಕ ಭಾವನಾತ್ಮಕವಾದ ಒಲಿದ ಜೀವವೊಂದು ತತ್ತರಿಸಿ ಅಸಹಾಯಕತೆಯಿಂದ ತನ್ನ ಆತ್ಮದ ಆಶಯವಾದ ಕೂಡುವಿಕೆಗಾಗಿ ಕಂಗೆಟ್ಟು ಆಪ್ತ ಸಂವೇದನೆಗಳ ಒಳಸೆಲೆಗಳಲ್ಲಿ ಮೈಚಾಚಿರುವ ವಿರಹದಳಲಿನಲ್ಲಿ ಮುಳುಗೇಳುತ್ತಾ ಕಾಣದ ಕೈಯೊಂದು ತನ್ನ ಕೈಗೆ ಹರಿಗೋಲಾಗಿ ಒದಗಿ ಬಂದೀತೆಂದು, ಒಲುಮೆಯ ಜೀವದಾಸರಿಗೆ ತನ್ನ ಸೇರಿಸೀತೆಂದೂ ಭಾವಿಸಿ ಮಿಲನದ ಕನಸು ಕನವರಿಕೆಗಳಲ್ಲಿ ಇರುವುದೂ ಕೂಡ ಬಾಳಿನ ನಿಜವಾದ ಮಾಧುರ್ಯಗಳಲ್ಲೊಂದು ಎಂಬುದನ್ನು ಸಾಬೀತುಪಡಿಸುತ್ತಾ ಪ್ರೇಮ, ಪ್ರೇಮಿಯ ಸೌಂದರ್ಯ, ಸಂಬಂಧ, ಪರವಾಗಬಹುದಾದ ಪ್ರಕೃತಿಯ ಚಲುವು, ಒಲವು, ಕಾಲ, ಉಳಿವು, ಹೊಳವುಗಳ ಸುತ್ತ ಸಮಾಗಮದ ಸಾಧ್ಯತೆಯೇ ಇಲ್ಲದಿರುವಾಗಲೂ ಅಂಥದೊಂದು ನಿಯತ್ತಿನ ನಿರೀಕ್ಷೆಯೊಂದಿಗೆ ಕಾಯುವ ಸುಖದಲ್ಲಿದೆ. ನಾಳೆಗೊಂದು ಬಾಳಿದ್ದೀತೆಂಬ ಭರವಸೆಯಲ್ಲಿದೆ. ಬದುಕಿನ ಕತ್ತಲಲ್ಲೇ ಬರುವ ಪ್ರೀತಿಯ ಹುಣ್ಣಿಮೆಗೆ ಉಬ್ಬರವಿಳಿತ ಸಹಜ. ಕಣ್ಣು ಕೊಳವಾಗಿ ಅಂತರಾಳ ಕಡಲಾಗಿ ಬೀಗುವುದು ಪವಿತ್ರ ಪ್ರೇಮದ ಮಾಯೆಯಲ್ಲಿ. ಕಾಪಿಟ್ಟ ಕನಸುಗಳೆಲ್ಲ ಗರಿಗೆದರಿ ಗಗನಮುಖಿಯಾಗುತ್ತಾ ಚುಕ್ಕೆಗಳ ಅನಂತಕ್ಕೂ ಹಬ್ಬಲು ಹಾತೊರೆಯುವುದು ಅದರ ಛಾಯೆಯಲ್ಲಿ. ಆದರೂ ಎರಡು ಜೀವಗಳ ಉಸಿರುಗಳ ನಡುವೆ ಒಂದು ಭಾವದ ಸುದೀರ್ಘ ನಿಟ್ಟುಸಿರಿದೆ.

0: ನಡುವೆ ಅಗಾಧವಾದ ದೂರವೊಂದು ಜೀವಂತವಾಗಿದೆ. ಆ ಕಾರಣದಿಂದಲೇ ಸೋತ ಜೀವಗಳೆರಡೂ ಬವಣೆ ಪಡುತ್ತಲೇ ಇವೆ. ವಿರಹ ಕಾಡುವ ಕಡಲಾಗಿ ಆಚೆ ಈಚೆ ದಡದಲ್ಲಿ ಅವುಗಳ ಒಂಟಿ ಮಾಡಿ ನಿಲ್ಲಿಸಿದೆ. ಅವರಿಬ್ಬರ ಕಣ್ಣೀರಿನಿಂದ ತುಂಬಿ ತುಳುಕುತ್ತಿರುವ ಉಪ್ಪು ಕಡಲಲ್ಲಿ ದೈವದ ದೋಣಿಯೊಂದು ಬಂದು ದಡ ಮುಟ್ಟಿಸುವ ಭರವಸೆಯೊಂದು ಕವಿತೆಯೊಡನೆ ಕವಿತೆಯ ನಾಯಕ ಅಥವಾ ನಾಯಕಿಯ ನಿರಂತರ ಕಾದಿದೆ. ವಿರಹದಳಲು ಈ ಭಾವಗೀತದ ವಿಶೇಷ ಪದ. ಅದರಿಂದ ಸಾವಿಲ್ಲದ ಈ ಕವಿತೆಗೆ ಜೀವತೇವ ದಕ್ಕಿದೆ. ಆಳ ಅಗಲ ಎತ್ತರಗಳು ಅರ್ಥಪೂರ್ಣವಾಗಿ ಒದಗಿ ಅನನ್ಯತೆಯ ಶೋಭೆ ಸಿಕ್ಕಿದೆ.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಜಯಪ್ಪ ಹೊನ್ನಾಳಿ. ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ NS ಪ್ರಸಾದ್.
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
3: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ.
1: ಸಂಕಲನ SS ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ HC ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 6:50. ಈಗ ರೈತರಿಗೆ ಸಲಹೆಗಳು.
5: ಹಳ್ಳಿ ಕಡೆ ಹಿರಿಯರು ಸಾಮಾನ್ಯವಾಗಿ ಒಂದು ನುಡಿಗಟ್ಟನ್ನು ಬಳಸ್ತಾರೆ. ಮಾಡೋನಿಗೆ 3 ಹಣ, ಹೇಳೋನಿಗೆ 6 ಹಣ ಅಂತ. ಈಗ ನಿಮಗೂ ಆಲೋಚನೆ ಬರಬಹುದು, ಅಲ್ಲ ಕೆಲಸ ಮಾಡೋನಿಗೆ ಜಾಸ್ತಿ ಹಣ ಇರಬೇಕಲ್ವಾ, ಯಾಕೆಂದರೆ ಹೇಳೋನು ಏನೂ ಕೆಲಸ ಮಾಡಲ್ಲ. ಹಾಗಾಗಿ ಕೆಲಸ ಮಾಡುವಂತಹ ಕೆಲಸಗಾರನಿಗೆ ಹೆಚ್ಚು ಹಣ ಸಿಗಬೇಕು, ಹೇಳೋನಿಗೆ ಕಡಿಮೆ ಸಿಗಬೇಕಲ್ವಾ ಅನ್ನೋದು ನಿಮ್ಮ ಆಲೋಚನೆ ಕೂಡ ಆಗಿರಬಹುದು. ಈ ಮಾತಿನ ಅರ್ಥವನ್ನು ಒಬ್ಬ ಹಿರಿಯ ಕೃಷಿಕರು ಬಹಳ ಸೊಗಸಾಗಿ ವಿವರಣೆ ಮಾಡಿದರು. ಅವರು ಅವರ ಜಮೀನಿನಲ್ಲಿ ಅಡಿಕೆಯನ್ನು ಬೆಳ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಅಡಿಕೆ ತೋಟವನ್ನು ಮಾಡಿರೋರು ವೀಳ್ಯದ ಹಂಬನ್ನು ಅಡಿಕೆಗೆ ಹಬ್ಬಿಸ್ಕೊಂಡಿರ್ತಾರೆ. ಅವರು ಹೇಳೋದು ವೀಳ್ಯದ ಎಲೆ ಲಕ್ಷ್ಮಿ ಇದ್ದಂಗೆ ಅಂತ. ಅಡಿಕೆ ಫಸಲು ಅವರಿಗೆ ಇಡಗಂಟು, ವರ್ಷಕ್ಕೆ ಒಂದು ಬಾರಿ ಅವರಿಗೆ ಆದಾಯವನ್ನು ತಂದುಕೊಡುತ್ತೆ. ಇದೊಂಥರ FD ಇದ್ದಾಗೆ. ವೀಳ್ಯದೆಲೆ ಇದೆಯಲ್ಲ, ಇದು ಖರ್ಚಿಗೆ ಯಾವಾಗ ಬೇಕೋ ಅವಾಗ ಎಲೆ ಕುಯ್ದು ಮಾರಿದರೆ ಆಯಿತು. ಹಾಗಾಗಿ ಅಡಿಕೆ ಹಾಗೂ ವೀಳ್ಯದ ಎಲೆ ಏನಿದೆಯಲ್ಲ, ಇವೆರಡೂ ಒಂದಕ್ಕೊಂದು ಬಹಳ ಜೋಡಿ. ಈಗ ರೈತರು ಅವರ ಜಮೀನಿನಲ್ಲಿ ವೀಳ್ಯದೆಲೆ ಬಳ್ಳಿಯ ತೆಕ್ಕೆ ಇಳಿಸ್ತಾ ಇದ್ರು. ಬಹಳ ಸೊಗಸಾಗಿ ಕೆಲಸ ಕಾರ್ಯಗಳು ನಡೀತಾ ಇತ್ತು. ಏನಿಲ್ಲ ಅಂತಂದರೂ 1-8 ಜನ ಕೆಲಸಗಾರರು ಅವ್ರ ಜೊತೆನಲ್ಲೇ ಕೆಲಸ ಮಾಡ್ತಾ ಇದ್ರು. ಈ ಕೃಷಿಕರು ಕೂಡ ಕೆಲಸಗಾರರ ಥರನೇ ಒಂದು ಕಾಕಿ ಚಡ್ಡಿಯನ್ನು ಹಾಕಿ ಮೇಲೆ ಬಣ್ಣದ ಒಂದು ಬನಿಯನ್ನು ಧರಿಸಿ ಅವರಷ್ಟೇ ಕೆಲಸ ಮಾಡ್ತಾ ಇದ್ರು. ಆ ಕೆಲಸ ಮಾಡ್ತಾಲೇ ಅವರು ಹೇಳಿದ್ರು, ನೋಡಿ ನೀವು ಕೇಳಿದ್ರಲ್ವಾ ಹೇಳೋನಿಗೆ 6 ಹಣ, ಮಾಡೋನಿಗೆ 3 ಹಣ ಯಾಕೆ ಅಂತ. ಈಗ ಇಲ್ಲಿ ನೋಡಿ, ಈಗ ಎಲೆ ಹಂಬನ್ನು ತೆಕ್ಕೆ ಇಳಿಸೋವಂಥದ್ದು ಬಹಳ ಸೂಕ್ಷ್ಮವಾದ ಕೆಲಸ. ಎಲೆ ಹಂಬೇನಾಗುತ್ತೆ, ಬೆಳೀತಾ ಬೆಳೀತಾ ಬೆಳೀತಾ ಮೇಲೆ ಹೋಗ್ಬಿಡುತ್ತೆ, ಎಲೆ ಕುಯ್ಯೋಕ್ಕಾಗಲ್ಲ. ಆಗೇನು ಮಾಡ್ತಾರೆ, ಇಡೀ ಹಂಬನ್ನು ಆ ಮರದಿಂದ ಇಳಿಸ್ಕೊಂಡು ತಳಭಾಗವನ್ನು ಸುತ್ತುತ್ತಾರೆ ಸಿಂಬಿ ಥರ. ಈ ತರಹ ಸುರುಳಿ ಸುತ್ತಿ ತಳಭಾಗದಲ್ಲೊಂದು ಗುಂಡಿಯನ್ನು ತೋಡಿ ಆ ಗುಂಡಿಗೆ ಈ ಸುರುಳಿ ಸುತ್ತಿದ ಹಂಬನ್ನು ಇಳಿಸ್ತಾರೆ, ಮತ್ತೆ ಉಳಿದ ಹಂಬನ್ನು ಮರಕ್ಕೆ ಕಟ್ತಾರೆ. ಇದನ್ನು ತೆಕ್ಕೆ ಬಿಡಿಸೋದು ಅಂತ ಹೇಳ್ತಾರೆ. ಈಗ ಅವ್ರು ಹೇಳಿದ್ರು, ನೋಡಿ ಈಗ ನಾನು ನಮ್ಮ ತಂದೆ ತಾತನ ಕಾಲದಿಂದಲೂ ಅವ್ರ ಜೊತೆ ಕೆಲಸ ಮಾಡಿ ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡಿದ್ದೀನಿ. ಈಗ ಯಾರಾದರೂ ತೆಕ್ಕೆ ಬಿಡಿಸೋದು ಹೇಗಪ್ಪ ಅಂತ ಕೇಳಿದ್ರೆ ನಾನು ಅತ್ಯಂತ ಸರಾಗವಾಗಿ ಅವರಿಗೆ ಮಾಹಿತಿಯನ್ನು ಕೊಡ್ತೀನಿ. ಈಗ ಪ್ರಶ್ನೆ ಇರೋದು ಹೇಳೋನಿಗೆ ಜಾಸ್ತಿ ಯಾಕೆ, ಮಾಡೋನಿಗೆ ಕಡಿಮೆ ಯಾಕೆ ಅನ್ನೋದು ಅಲ್ವಾ. ಈಗ ಮಾಡೋ ಅಂಥ ಕೆಲಸಗಾರರು ಒಂದು ಪ್ರಶ್ನೆ ಕೇಳ್ಬೋದು, ಸ್ವಾಮಿ ನಮಗೆ ಅದು ಹೆಂಗೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಒಂದು ಸರಿ ಬಂದು ನೀವೇ ತೋರಿಸ್ಬಿಡ್ತೀರಾ ಅಂತ. ಆಗ ಹೇಳೋನಿಗೆ

0: ಗೆ ಆ ವಿಚಾರ ಗೊತ್ತಿರಬೇಕು. ಇಲ್ಲಾಂದರೆ ಆ ಮಾಡೋನ ಮುಂದೆ ಇವನ ಬಣ್ಣ ಬಯಲಾಗ್ಬಿಡತ್ತೆ. ಅದನ್ನು ಅವರು ಎಷ್ಟು ಸ್ವಾರಸ್ಯಕರವಾಗಿ ಹೇಳಿದ್ರು ಅಂತಂದರೆ, ಈಗ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ 8 ಜನ, ಇವರು ಅಷ್ಟೂ ಜನರು ಹೊರಗಡೆಯಿಂದ ಬಂದಿರೋರು, ಇವ್ರಿಗೆ ವಿಳ್ಳೆದೆಲೆ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಇನ್ನು ತೆಕ್ಕೆ ಬಿಡಿಸೋದು ಹೇಗೆ ಗೊತ್ತಿರೋಕ್ಕೆ ಸಾಧ್ಯ, ಹಾಗಾಗಿ ಅವರಿಗೆ ತರಬೇತಿನೂ ಕೊಟ್ಟಂಗಾಯಿತು ಅಂತ ಹೇಳಿ ನಾನೇ ನಿಂತು ಕೆಲಸ ಮಾಡ್ತಾ ಇದ್ದೀನಿ, ನಾನೇ ನಿಂತು ಅವ್ರಿಗೆ ಶಿಕ್ಷಣ ಕೊಡ್ತಾ ಇರೋದ್ರಿಂದ ಅವರೂ ಕೂಡ ಕಲಿತಾ ಇದ್ದಾರೆ ಅಂತ. ಈಗ ನಿಮಗೂ ಅರ್ಥವಾಗಿರ್ಬೋದಲ್ವಾ, ಹೇಳೋನಿಗೆ ಯಾಕೆ 6 ಹಣ, ಮಾಡೋನಿಗೆ ಯಾಕೆ 3 ಹಣ ಅನ್ನೋದು.
1: ಇದುವರೆಗೂ ರೈತರಿಗೆ ಸಲಹೆಗಳನ್ನು ಕೇಳುತ್ತಿದ್ದೀರಿ. ಈ ಸಂಜೆ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರಾಯೋಜಕರು ಕೃಷಿ ಇಲಾಖೆ. ಇಂದಿನ ವಿಷಯ ಬೆಳೆ ವಿಮಾ ಯೋಜನೆ. ಭಾಗವಹಿಸುತ್ತಾರೆ ಜಂಟಿ ಕೃಷಿ ನಿರ್ದೇಶಕರು ಬೆಳೆ ವಿಮಾ ವಿಭಾಗ HP ಶೋಭಾ ಅವರು. ನಂತರ 7:20 ನಮ್ಮ ಕೇಂದ್ರದಿಂದ ಸಂಶೋಧನಾ ಸಾರ ಕೇಳಬಹುದು. ಆಕಾಶವಾಣಿ ಮೈಸೂರು. ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. ಪ್ರಧಾನಮಂತ್ರೀ ನರೇಂದ್ರ ಮೋದಿ ತಸ್ಯ ಜಾಪಾನಸ್ಯ ಸಮಕಕ್ಷೀಯ ಸಾನೆ ತಾಕಾಯಿಚಿ ಇತ್ಯೇಷ ಪಾಕಿಸ್ತಾನಾತ್ ಸೀಮಾಪಾರೆ ಆತಂಕವಾದಂ ಸಮೇತ್ಯ ಸರ್ವೇಷು ರೂಪೇಷು ಅಭಿವ್ಯಕ್ತಿಷು ಆತಂಕವಾದಸ್ಯ ಹಿಂಸಕ ಉಗ್ರವಾದಸ್ಯ ಚ ನಿಂದಾಂ ಕೃತವಂತೌ. ಭಾರತ ಜಾಪಾನ ವಾರ್ಷಿಕ ಶಿಖರ ಸಮ್ಮೇಳನಸ್ಯ ಸಂಯುಕ್ತ ವಕ್ತವ್ಯೆ ದ್ವೌ ನೇತಾರೌ ಗತವರ್ಷೆ ಅಪ್ರೇಲ ಮಾಸಸ್ಯ 20 ದಿನಾಂಕೆ ಜಮ್ಮುಕಾಶ್ಮೀರಸ್ಯ ಪಹಲ್ಗಾಂ ಇತ್ಯತ್ರ ಜಾತಂ ಆತಂಕ್ಯಾಕ್ರಮಣಂ ಕಟ್ವಾ ಲೋಚಿತವಂತೌ. ಉಭೌ ಪ್ರಧಾನಮಂತ್ರಿಣೌ ಹಿಂದ ಪ್ರಶಾಂತ ಕ್ಷೇತ್ರಸ್ಯ ಉಭಯೋ ದೇಶಯೋ ಮಧ್ಯೆ ಸಹಯೋಗಂ ವಿಸ್ತಾರಯಿತುಂ ಪ್ರತಿಬದ್ಧತಾಂ ಪುನರುದ್ಘಾಟಿತವಂತೌ.
3: आज भारत और जापान दोनों ही विश्व की सबसे बड़ी इकोनॉमीज में से हैं. एक फ्री प्रॉस्परस और रूल्स बेस्ड इंडो पैसिफिक हमारी साझा प्राथमिकता है. क्षेत्र की सबसे बड़ी डेमोक्रेटिक और मार्केट इकोनॉमीज के रूप में आज हमने कई महत्वपूर्ण पहल की हैं. इनसे हम मिलकर पूरे क्षेत्र में शांति स्थिरता और प्रगति का मार्ग प्रशस्त करेंगे.
2: ಭಾರತ ಜಾಪಾನ ವಿಶೇಷ ಸಾಮರಿಕ ವೈಶ್ವಿಕ ಸಹಭಾಗಿತ್ವಸ್ಯ ಆಧಾರ ಸ್ತಂಭೇಷು ಅನ್ಯತಮಾರ್ಥಿಕ ಸುರಕ್ಷಾ ಪ್ರಧಾನತಾಯಾ ವಿಷಯೆ ಭಾರತ ಜಾಪಾನ ದೇಶೌ ಪರಸ್ಪರಂ ಪ್ರತಿಬದ್ಧತಾಂ ಪುನಃ ದೃಢೀಕೃತವಂತೌ. ಆರ್ಥಿಕ ಸುರಕ್ಷಾ ಸಹಕಾರ ವಿಷಯೆ ಭಾರತ ಜಾಪಾನ ಸಂಯುಕ್ತ ಘೋಷಣಾಪತ್ರೆ ಅವದತಾಂ ಯತ್ ಆರ್ಥಿಕ ಸುರಕ್ಷಾ ಸಹಭಾಗಿತ್ವಂ ಪರಸ್ಪರ ವಿಶ್ವಾಸಸ್ಯ ಸಹಭಾಗಿ ಮೂಲ್ಯಾನಾಂ ಸಂಬದ್ಧ ಹಿತಾನಾಂಚ ಆಧಾರೇಣ ವರ್ತತೆ. ಉಭಯೋ ಪಕ್ಷಯೋ ಸಮೃದ್ಧಿಃ ಸುರಕ್ಷಾ ಆರ್ಥಿಕ ಭವಿಷ್ಯಂಚ ಸುದೃಢತಯಾ ಪರಸ್ಪರಂ ಸಂಬದ್ಧಮಸ್ತಿ ಇತಿ ಮಾನ್ಯತಾ ಅಸ್ತಿ. ಅದ್ಯತನೀಕೃತಸ್ಯ ಮುಕ್ತಸ್ಯ ಚ ಇಂಡೋ ಪ್ಯಾಸಿಫಿಕ್ ಇತ್ಯಸ್ಯ ತಥಾ ಚ ಮ್ಯೂಚುವಲ್ ಆಂಡ್ ಹಾಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಫಾರ್ ಸೆಕ್ಯೂರಿಟಿ ಆಂಡ್ ಡೆವಲಪ್ಮೆಂಟ್ ಇನ್ ದ ರೀಜನ್ಸ್ ಮಹಾಸಾಗರ್ ಇತಿ ಉಪಕ್ರಮಸ್ಯ ಸಮನ್ವಯ ಉಭಯೋ ಪಕ್ಷಯೋ ಕೃತೆ ಆರ್ಥಿಕ ಸುರಕ್ಷಾ ಸಹಕಾರಂ ವರ್ಧಯಿತುಂ ಅವಶ್ಯಕಂ ಪ್ರೋತ್ಸಾಹನಂ ಪ್ರದದಾತಿ ಇತಿ ಘೋಷಿತಾ ಅಸ್ತಿ. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅದ್ಯ ಕೋಲಕತ್ತಾಯಾಂ ಪಶ್ಚಿಮ ಬಂಗಾಳ ವಿಧಾನಸಭಾಯಾಃ ನವನಿರ್ವಾಚಿತ ಸದಸ್ಯೇಭ್ಯಃ ದ್ವಿದಿವಸೀಯ ಅಭಿವಿನ್ಯಾಸ ಕಾರ್ಯಕ್ರಮಸ್ಯ ಉದ್ಘಾಟನಂ ಕರಿಷ್ಯತಿ. ಅಸ್ಯ ಕಾರ್ಯಕ್ರಮಸ್ಯ ಉದ್ದೇಶ್ಯಂ ನವನಿರ್ವಾಚಿತೇಭ್ಯಃ ಸದಸ್ಯೇಭ್ಯಃ ಸಮಿತಿ ವ್ಯವಸ್ಥಾ ವಿತ್ತೀಯ ನಿರೀಕ್ಷಣಂ ಸಂಸದೀಯ ವಿಶೇಷಾಧಿಕಾರಾಃ ವಿಧಾಯಕೇಷು ಉದಯೋನ್ಮುಖ್ ಆಂಕಿಕೀಯೋಪಕ್ರಮಾಃ ಇತ್ಯಾದೀನಾಂ ಸಂಸದೀಯ ವಿಧಾಯಿ ಕಾರ್ಯಾಣಾಂ ವಿವಿಧ ಪಕ್ಷೇಭ್ಯಃ ಪರಿಚಯ ಪ್ರದಾನಂ ವರ್ತತೆ. ಪಂಚಾಯತಿ ರಾಜ ಮಂತ್ರಾಲಯ ಷೋಡಶ ವಿತ್ತಾಯೋಗಸ್ಯ ಅನುಶಂಸಾನಾಂ ವಿಷಯೆ ವಿಚಾರಾರ್ಥಂ ಅದ್ಯ ನವದೆಹಲ್ಯಾಂ ರಾಜ್ಯಸ್ಯ ಪಂಚಾಯತಿ ರಾಜ ಮಂತ್ರಿಣಾಂ ಏಕಾಂ ರಾಷ್ಟ್ರೀಯ ಕಾರ್ಯಶಾಲಾಂ ಆಯೋಜಯತಿ.

0: कार्यशालायाः अध्यक्षतां केन्द्रीय पंचायती राज मंत्री राजीव रंजन सिंहः केन्द्रीय राज्य मंत्रिणः प्रोफेसर एसपी सिंह बघेलस्य उपस्थितौ करिष्यति। कार्यशालावधौ चर्चा वित्त मंत्रालयस्य व्यय विभाग द्वारा प्रख्यापितस्य षोडश वित्तायोग ग्रामीण स्थानीय निकायानुदानस्य कार्यान्वयनाय परिचालन दिग्निर्देशेषु केन्द्रता भविष्यति। वार्षिक श्री अमरनाथ यात्रा अद्य जम्मू कश्मीरस्य पहलगाम बालटाल मार्गयोः आरभ्यते। सप्तपञ्चाशत् दिवसीयायां तीर्थयात्रायां सम्पूर्णे भारतदेशात् लक्षोपलक्षाः भक्ताः अमरनाथ गुहातीर्थं प्रति पवित्रयात्रां करिष्यन्ति इत्यपेक्षा अस्ति। तीर्थयात्रिणः भगवतः शिवस्य आशीर्वादं प्राप्तुं प्राकृतिकरूपेण निर्मितं हिमशिवलिङ्गं द्रष्टुं च प्रायः 88.3 सहस्र मीटर परिमितेषु ऊर्ध्वतायां स्थित पवित्र अमरनाथ गुहायां गच्छन्ति। आईसीसी महिला विंशति प्रतिविंशति विश्व चषक क्रिकेट प्रतिस्पर्धायां इंग्लैंड दलेन साउथ अफ्रीका दलं 40 धावनांकः पराजितम् इति वार्ताः।
1: आकाशवाणी मैसूरु वेळे सरियागि 7 गंटे।
2: ನೀವು ಸಿಲೆಬಸ್ಗೂ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗ್ರಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸ್ಗಳು ಲಭ್ಯ. ಡೆಹ್ರಾಡೂನ್ ಇಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
1: ಕಾಮನಬಿಲ್ಲು ಪ್ರೀತಿಯ ಕೇಳಿದರೆ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಬದುಕಿನ ಬಣ್ಣದ ಚಿತ್ತಾರ ಕಾಮನ ಬಿಲ್ಲು.
3: ಕಾಮನ ಬಿಲ್ಲು ಕಾಮನ ಬಿಲ್ಲಿನ ಮೇಲೆ ಕೂಗುತ್ತ ಸಾಗುವ ರೈಲಿದೆ.
1: ಸಾಧಕರ ವ್ಯಕ್ತಿತ್ವದ ಮತ್ತೊಂದು ಮಜಲಿನ ಅನಾವರಣ ಕಾಮನ ಬಿಲ್ಲು. ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಕಾಮನ ಬಿಲ್ಲು.
4: ಇಂದು ಬೆಳಗ್ಗೆ 9 ಗಂಟೆಗೆ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ, ಒತ್ತಡ ನಿರ್ವಹಣೆ ಮತ್ತು ಯೋಗ ಕುರಿತು ಮೈಸೂರು ತಾಲೂಕು ಮಾದಹಳ್ಳಿಯ ಅರ್ಕಧಾಮದ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ ಅರ್ಕ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೆ ಶಿವಮೂರ್ತಿ. ರಾತ್ರಿ 7:45 ಮಂಡ್ಯದ ಲೇಖಕಿ ಭವಾನಿ ಲೋಕೇಶ್ ಅವರಿಂದ ಸಣ್ಣ ಕಥೆ ವಿಧಿ. ರಾತ್ರಿ 8 ಗಂಟೆಗೆ ವಿಜ್ಞಾನ ಭಾರತಿ ಕಾರ್ಯಕ್ರಮದಲ್ಲಿ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳನ್ನು ಕುರಿತು ಸಿಎಫ್ಟಿಆರ್ಐನ ಸಾಂಪ್ರದಾಯಿಕ ಆಹಾರ ವಿಭಾಗದ ಮುಖ್ಯ ವಿಜ್ಞಾನಿ ಡಾಕ್ಟರ್ ಜ್ಯೋತಿಲಕ್ಷ್ಮಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಜಿಎನ್ ಮಂಜುನಾಥ್. ಆಕಾಶವಾಣಿ ಮೈಸೂರು. ಸಮಯ 7:02 ಇನ್ನು ಮುಂದೆ ಕೆಲವು ಪ್ರಕಟಣೆಗಳು. ಆ ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
5: ಆಕಾಶವಾಣಿ ಸಮಯ ಸರಿಯಾಗಿ 7:02:05. ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
7: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
8: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
9: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಸ್ ಬರ್ತೀನಿ.
1: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ. ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
1: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
0: ಓ, ಅದು ಬೇರೆ ಮಾಡ್ತಾರೆ.
1: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
0: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
1: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ ಕಲಬುರಗಿಯಲ್ಲಿ ಜವಳಿ ಪಾರ್ಕ್, ಸಚಿವ ಸಂಪುಟ ನಿರ್ಧಾರ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷ ಪೂರ್ಣ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸೇವೆಗಳು ಸಂಪೂರ್ಣ ಡಿಜಿಟಲೀಕೃತ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಪಡಿತರ ಅಕ್ಕಿಯ ಗುಣಮಟ್ಟಕ್ಕೆ ಕೇಂದ್ರದ ಆದ್ಯತೆ. ಇಂದು ಅಂತಾರಾಷ್ಟೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆ ನಂದಿ ಸಿನ್ನೂರು ಬಳಿ ಕಿರಣಗಿ ಗ್ರಾಮದ 1000 ಎಕರೆ ಪ್ರದೇಶದಲ್ಲಿ ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ 500 ಕೋಟಿ ರೂಪಾಯಿ ಬಂಡವಾಳದೊಂದಿಗೆ ರಾಜ್ಯ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ 1000 ಎಕರೆ ಪ್ರದೇಶದಲ್ಲಿ ಜವಳಿ ಪಾರ್ಕ್ ಅಭಿವೃದ್ಧಿಪಡಿಸಲು ಸಚಿವ ಸಂಪುಟ ಸಭೆ ನಿರ್ಧರಿಸಿದೆ. ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಎಕ್ಸ್ ಮಾಧ್ಯಮದಲ್ಲಿ ಈ ಮಾಹಿತಿ ನೀಡಿ 1700 ಕೋಟಿ ರೂಪಾಯಿ ಯೋಜನಾ ವೆಚ್ಚದೊಂದಿಗೆ ಜವಳಿ ಪಾರ್ಕ್ ಸ್ಥಾಪನೆಯಾಗಲಿದೆ. 320 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊದಲ ಹಂತದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದಿದ್ದಾರೆ. ಜವಳಿ ಪಾರ್ಕ್ 1 ಲಕ್ಷ ಜನರಿಗೆ ನೇರ ಉದ್ಯೋಗ ಹಾಗೂ 2 ಲಕ್ಷ ಜನರಿಗೆ ಪರೋಕ್ಷ ಉದ್ಯೋಗಾವಕಾಶ ಒದಗಿಸುವ ನಿರೀಕ್ಷೆಯಿದೆ. ಡಿಜಿಟಲ್ ಇಂಡಿಯಾ ಯೋಜನೆ ದೇಶದ ಆಡಳಿತಕ್ಕೆ ಹೊಸ ಭಾಷ್ಯ ಬರೆದಿದ್ದು ನಾಗರಿಕರನ್ನು ಸಬಲೀಕರಿಸಿದೆ, ಸರ್ವಾಂಗೀಣ ಅಭಿವೃದ್ಧಿಯ ವೇಗ ವರ್ಧಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ಎಕ್ಸ್ ಮಾಧ್ಯಮದಲ್ಲಿ ಅವರು ಪ್ರತಿಕ್ರಿಯಿಸಿ, ಡಿಜಿಟಲ್ ಇಂಡಿಯಾ ದೇಶದ ಆರ್ಥಿಕತೆಯ ಭದ್ರ ಬುನಾದಿಯಾಗಿದೆ ಎಂದಿದ್ದಾರೆ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ಕೇಂದ್ರ ಕಚೇರಿ ಹೊಂದಿದ್ದು ತನ್ನೆಲ್ಲ ಸೇವೆಗಳನ್ನು ಸಂಪೂರ್ಣ ಡಿಜಿಟಲೀಕೃತಗೊಳಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕರಾದ ಎಂ ಪ್ರಿಯಾಂಗ,
1: ನಮ್ಮ ವಾಯವ್ಯ ಸಾರಿಗೆ ಬಸ್ಗಳಲ್ಲಿ ಯುಪಿಐ ವ್ಯವಸ್ಥೆ, ಡೈನಾಮಿಕ್ ಕ್ಯೂಆರ್ ಯುಪಿಐ ವ್ಯವಸ್ಥೆಯನ್ನು ಜಾರಿ ಮಾಡುತ್ತಿದ್ವಿ. ನಮ್ಮ ವಾಹನದಲ್ಲಿ ಪ್ರಯಾಣ ಮಾಡುವ ಜನರಿಗೆ ಪೇ ಮುಖಾಂತರ ಅಥವಾ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡುವ ಅವಕಾಶ ಸಿಕ್ಕಿದೆ. ಕೆಲವೊಂದು ಸಂದರ್ಭದಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ಅಮೌಂಟ್ ಡೆಬಿಟ್ ಆಗಿದೆ ಅಂದ್ರೆ ರೀಫಂಡ್ ಮಾಡುವ ಒಂದು ಫೆಸಿಲಿಟಿ ಕೂಡ ಮೊದಲನೇ ಸಾರಿಯಾಗಿ ವಾಯುವ್ಯದಲ್ಲಿ ಜಾರಿ ಮಾಡ್ತದೆ. ಯಾವುದೇ ಕಾರಣಕ್ಕ ಫೇಲ್ ಟ್ರಾನ್ಸಾಕ್ಷನ್ ಆದ್ರೆ ಆ ಅಮೌಂಟ್ ನಿಮಗೆ ವಾಪಸ್ ಬಂದಿರ್ತದೆ. ಅಮೌಂಟ್ ನಿಮಗೆ ಡೆಬಿಟ್ ಆಗಿ ನಮಗೆ ಕ್ರೆಡಿಟ್ ಆದ್ರೆ ಮಾತ್ರ ನಮಗೆ ಟಿಕೆಟ್ ಜನರೇಟ್ ಆಗುತ್ತೆ. ಸೊ ಇದರಿಂದಾಗಿ 2-3 ದಿನ ವೇಟ್ ಮಾಡುವುದು, ಅಮೌಂಟ್ ಯಾವಾಗ ಬರ್ತದೆ ಅನ್ನೋ ಒಂದು ಗೊಂದಲೆಯನ್ನು ನಾವು ತಡೆಗಟ್ಟತಾ ಇದ್ದೀವಿ. ನಮ್ಮ ವಾಯವ್ಯ ಸಂಸ್ಥೆಯಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ಸ್ ಮತ್ತು ಡಿಪೋ ಜಾಗಗಳಲ್ಲಿ ಕಮರ್ಷಿಯಲ್ ಅಂಗಡಿಗಳನ್ನು ಕೊಟ್ಟಿದ್ದೀವಿ. ಉಪಯೋಗಸ್ಥರು ಕೂಡ ಆ ಆಪ್ ಮುಖಾಂತರ ಅವರು ಪೇಮೆಂಟ್ ಮಾಡುವ ಒಂದು ಅವಕಾಶವನ್ನು ನಾವು ಇಲ್ಲಿ ತಂದಿದ್ದೀವಿ. ಅವರು ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಯುಪಿಐ ವ್ಯವಸ್ಥೆ ಮುಖಾಂತರ ಕಟ್ಟಬಹುದು. ಇದರಿಂದಾಗಿ ಕೂಡ ಇಮಿಡಿಯೇಟ್ ಪೇಮೆಂಟ್ ಮಾಡಿಸುವ ಒಂದು ಅವಕಾಶ ಸಿಗುತ್ತೆ. ಪೇಮೆಂಟ್ಸ್ ಆನ್ಲೈನ್ ಆಗಿ

0: ಇದಕ್ಕೋಸ್ಕರ ಅವ್ರಿಗೆ ರಿಸಿಪ್ಟ್, ಚಲಾನ್, ಇನ್ವಾಯ್ಸ್ ಎಲ್ಲ ಕೂಡ ಆನ್ಲೈನ್ ಅಲ್ಲೇ ಬಂದ್ಬಿಡ್ತದೆ.
1: ಹೊಸದಿಲ್ಲಿಯಲ್ಲಿ ಇಂದು ಎಲ್ಲ ರಾಜ್ಯಗಳ ಪಂಚಾಯಿತಿರಾಜ್ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರುಗಳ ಸಭೆ ಆಯೋಜಿತವಾಗಿದೆ. 16ನೇ ಹಣಕಾಸು ಆಯೋಗದ ಶಿಫಾರಸುಗಳ ಅನುಷ್ಠಾನ ಮಾರ್ಗಸೂಚಿಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಸಚಿವ ಈಶ್ವರ್ ಖಂಡ್ರೆ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಳೆದ 2025-26ನೇ ಸಾಲಿಗೆ 15ನೇ ಹಣಕಾಸು ಆಯೋಗದ ರಾಜ್ಯದ ಪಾಲಿನ ಅನುದಾನ 2186 ಕೋಟಿ ರೂಪಾಯಿ ಬಾಕಿ ಇದೆ. ಕೂಡಲೇ ಬಿಡುಗಡೆ ಮಾಡುವಂತೆ ಸಭೆಯಲ್ಲಿ ಕೇಂದ್ರವನ್ನು ಒತ್ತಾಯಿಸುವುದಾಗಿ ಸಚಿವ ಖಂಡ್ರೆ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗ ರಾಜ್ಯದಲ್ಲಿ ಕೈಗೊಂಡಿರುವ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಪಾರದರ್ಶಕ ಮತ್ತು ವ್ಯವಸ್ಥಿತವಾಗಿ ನಡೆಯುತ್ತಿದ್ದು, ಸಾರ್ವಜನಿಕರು ಮಾಹಿತಿ ನೀಡಿ ಸಹಕರಿಸುವಂತೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ತಮ್ಮ ಸ್ವಗೃಹದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆಯಲ್ಲಿ ಪಾಲ್ಗೊಂಡು ಎಲ್ಲಾ 3 ಪ್ರಮುಖ ನಮೂನೆಗಳನ್ನು ಸ್ವತಃ ಭರ್ತಿ ಮಾಡಿ ನಿಯೋಜಿತ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಅವರು ಸಲ್ಲಿಸಿದರು. ಬೀದರ್ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮನೆ ಭೇಟಿ ಹಿನ್ನೆಲೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕಾಡವಾದ್ ಹಾಗೂ ಕಮಠಾಣ್ ಗ್ರಾಮಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ಕಾರ್ಯ ಪರಿಶೀಲಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿ ವಿತರಿಸಲಾಗುತ್ತಿರುವ ಅಕ್ಕಿಯ ಗುಣಮಟ್ಟ ಕಾಪಾಡಲು ಆದ್ಯತೆ ನೀಡಲಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ದೇಶದ 80 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ಪೂರೈಸುವ ಗುರಿ ಹೊಂದಲಾಗಿದೆ. ಪಡಿತರದಲ್ಲಿ ಸಂಸ್ಕರಿಸದ ಅಕ್ಕಿ ರಾ ರೈಸ್ನಲ್ಲಿ ಈ ಮೊದಲು ಶೇಕಡ 25ರಷ್ಟಿದ್ದ ನುಚ್ಚಿನ ಪ್ರಮಾಣವನ್ನು ಶೇಕಡ 10ಕ್ಕೆ ಇಳಿಸಲಾಗಿದೆ. ಬೇಯಿಸಿದ ಅಕ್ಕಿಯಲ್ಲಿ ನುಚ್ಚಿನ ಪ್ರಮಾಣವನ್ನು ಶೇಕಡ 5ಕ್ಕೆ ಇಳಿಸಲು ಕ್ರಮ ವಹಿಸಲಾಗಿದೆ ಎಂದಿದ್ದಾರೆ. ಏಕ ಬಳಕೆಯ ಪ್ಲಾಸ್ಟಿಕ್ಗಳಿಂದ ಮುಕ್ತಿ, ಸುಸ್ಥಿರ ಭವಿಷ್ಯದ ಕಡೆಗೆ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನವನ್ನು ಆಚರಿಸಲಾಗುತ್ತಿದೆ. ಒಂದೇ ಬಾರಿ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಚೀಲಗಳು ಪರಿಸರದ ಮೇಲೆ ಉಂಟುಮಾಡುವ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ. ಪ್ರಸಕ್ತ 2026ರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಿಗ್ರಹಿಸಿ ವನ್ಯಜೀವಿಗಳನ್ನು ರಕ್ಷಿಸುವ ಮತ್ತು ಸ್ವಚ್ಛ ಭವಿಷ್ಯಕ್ಕಾಗಿ ಸುಸ್ಥಿರ ಅಭ್ಯಾಸಗಳನ್ನು ಸೃಷ್ಟಿಸುವ ತುರ್ತು ಅಗತ್ಯದ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಖ್ಯಾತ ರಂಗಕರ್ಮಿ ಪ್ರಸನ್ನ ನೇತೃತ್ವದ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಭೀಮನ ಕೋಣೆಯ ಚರಕಾ ಸಂಸ್ಥೆಯ ಅಂಗಸಂಸ್ಥೆಯಾದ ಧಾರವಾಡದ ದೇಸಿ ಮಳಿಗೆ ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನು ಸಂಪೂರ್ಣ ವರ್ಜಿಸಿದ್ದು ಕಾಗದ ಹಾಗೂ ಹತ್ತಿ ಬಟ್ಟೆಯ ಚೀಲಗಳನ್ನು ಮಾತ್ರ ಬಳಸುತ್ತದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ದೇಸಿ ವ್ಯವಸ್ಥಾಪಕರಾದ ಸುನಂದ ಪ್ರಕಾಶ್ ಭಟ್.
5: ನಾನು ಸುನಂದ ಭಟ್ ಅಂತ ಧಾರವಾಡದಲ್ಲಿ ಯಾಲಕ್ಕಿ ಶೆಟ್ಟರ್ ಕಾಲೋನಿಯಲ್ಲಿ ಇರುವಂತಹ ದೇಸಿ ಅಂಗಡಿಯನ್ನ ಈಗ 17 ವರ್ಷದಿಂದ ನಡೆಸ್ತಾ ಇದ್ದೇನೆ. ಇದು 100% ಕಾಟನ್ನು ಮತ್ತೆ ನೈಸರ್ಗಿಕ ಬಣ್ಣವನ್ನು ಉಪಯೋಗಿಸಿಕೊಂಡು ಕೈಮಗ್ಗದಲ್ಲಿ ಮಾಡಿದಂತಹ ಬಟ್ಟೆಗಳ ಅಂಗಡಿ. ನಾವು ಇಲ್ಲಿ ಪ್ಯಾಕಿಂಗ್ ಸಲುವಾಗಿ ಪೇಪರ್ ಬ್ಯಾಗ್ ಮತ್ತೆ ಇತ್ತೀಚೆಗೆ ಕಾಟನ್ ಬ್ಯಾಗ್ ಅನ್ನು ಮಾಡಿ ಉಪಯೋಗಿಸ್ತಾ ಇದ್ದೇವೆ. ನಾವು ಇಲ್ಲಿ ಒಟ್ಟು ಪ್ಲಾಸ್ಟಿಕ್ ಬ್ಯಾಗ್ ಯೂಸ್ ಮಾಡ್ತಾನೆ ಇಲ್ಲ.
1: ಅಗ್ರಶ್ರೇಯಾಂಕಿತ ಬೆಂಗಳೂರಿನ ಕೆಜೆ ಆಕಾಶ್ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ ಪ್ರಶಸ್ತಿ ಗೆದ್ದರು. ದಕ್ಷಿಣ ಕನ್ನಡ ಜಿಲ್ಲೆ ಕೊಟ್ಟಾರದ ಪುದುಕೋಡಿಯ ಮಂಗಳೂರು ಟೆನಿಸ್ ಅಕಾಡೆಮಿಯಲ್ಲಿ ನಡೆದ ಅಂತಿಮ ಪಂದ್ಯದಲ್ಲಿ 3ನೇ ಶ್ರೇಯಾಂಕಿತ ಬೆಂಗಳೂರಿನ ಸಂಜಯ್ ಮಾಧವನ್ ವಿರುದ್ದ ಆಕಾಶ್ ಜಯ ಸಾಧಿಸಿದರು.

0: ಶಿವಮೊಗ್ಗ ಯೋಧಾಸ್ ತಂಡದ ನಾಯಕ ಆರ್ ಸ್ಮರಣ್ ಹಾಗೂ ಕೆವಿ ಅನೀಶ್ ಅವರ ಶತಕದ ಜೊತೆಯಾಟದಿಂದ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿ ಶಿವಮೊಗ್ಗ ತಂಡ 2ನೇ ಸ್ಥಾನಕ್ಕೇರಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಮೈದಾನದಲ್ಲಿ ಜರುಗಿದ ಮಹಾರಾಜ ಕಪ್ ಟಿ20 ಕ್ರಿಕೆಟ್ 2ನೇ ಪಂದ್ಯದಲ್ಲಿ ಮಂಗಳೂರು ತಂಡ ನೀಡಿದ 163 ರನ್ಗಳ ಗುರಿಯನ್ನು ಶಿವಮೊಗ್ಗ ತಂಡ 18.2 ಓವರ್ಗಳಲ್ಲಿ 165 ರನ್ ಗಳಿಸಿ ಜಯಿಸಿತು. ಹುಬ್ಬಳ್ಳಿ ಟೈಗರ್ಸ್ ಮತ್ತು ಮೈಸೂರು ವಾರಿಯರ್ಸ್ ನಡುವಿನ ಪಂದ್ಯ ಮಳೆಯಿಂದ ರದ್ದಾದ ಪರಿಣಾಮ ತಲಾ 1 ಅಂಕ ನೀಡಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಮಳೆ ಹೆಚ್ಚಿದ್ದು ಸಾರ್ವಜನಿಕ ಸುರಕ್ಷತೆಗಾಗಿ ಬೆಳಗಾವಿ ಅರಣ್ಯ ವಲಯ ಹಾಗೂ ಜಲಪಾತಗಳಿಗೆ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಈ ತಿಂಗಳ ಮೊದಲ ವಾರ ವನ ಮಹೋತ್ಸವ ಸಾಪ್ತಾಹಿಕ ಆಚರಿಸಲಾಗುತ್ತಿದೆ. ಮರಗಳ ಮಹತ್ವ, ಭೂಗ್ರಹದ ಹಸಿರು ಆವರಣ ಹೆಚ್ಚಿಸಲು ಸಾಂಘಿಕ ಪ್ರಯತ್ನವನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಭಾರತೀಯ ಕ್ರೈಸ್ತರ ದಿನದ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಡಯೋಸಸ್ ಆಫ್ ಆಲ್ ಪ್ರೊಟೆಸ್ಟೆಂಟ್ ಚರ್ಚಸ್ ಇಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ ಕಲಬುರಗಿಯಲ್ಲಿ ಜವಳಿ ಪಾರ್ಕ್, ಸಚಿವ ಸಂಪುಟ ನಿರ್ಧಾರ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷ ಪೂರ್ಣ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸೇವೆಗಳು ಸಂಪೂರ್ಣ ಡಿಜಿಟಲೀಕೃತ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಪಡಿತರ ಅಕ್ಕಿಯ ಗುಣಮಟ್ಟಕ್ಕೆ ಕೇಂದ್ರದ ಆದ್ಯತೆ. ಇಂದು ಅಂತಾರಾಷ್ಟೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮೈಸೂರು.

0: ಕಾಡು ಕಲಿಸುವ ಪಾಠ ಪ್ರಾಯೋಜಿತ ಬಾನುಲಿ ಸರಣಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಪ್ರಭಾ ಕಣ್ಣಿನ ಆಸ್ಪತ್ರೆ ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಟಾಲ್ಮಾಲಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಬೆಂಗಳೂರು.
1: ಅಪರಾಹ್ನದ ಮೊದಲ ಅವಧಿಯ ತರಗತಿಯನ್ನು ಮುಗಿಸಿ 10ನೇ ತರಗತಿಯ ಮಕ್ಕಳು ಸಭಾಂಗಣಕ್ಕೆ ಬರುವ ಹೊತ್ತಿಗೆ ಅಲ್ಲಿ ಕುಳಿತುಕೊಳ್ಳಲು ಜಾಗವೇ ಇರಲಿಲ್ಲ. ಪರಿಸರ ಸಂಘದ ಸದಸ್ಯರಿಗೆ ಮಾತ್ರ ಈ ಕಾರ್ಯಕ್ರಮ ಎಂದು ಅವರೆಲ್ಲ ಭಾವಿಸಿಕೊಂಡಿದ್ದರು. ಆದರೆ ಅತಿಥಿಗಳ ಸೂಚನೆಯ ಮೇರೆಗೆ ಪ್ರೌಢಶಾಲೆಯ ಎಲ್ಲ ಮಕ್ಕಳನ್ನು 7ನೇ ತರಗತಿಯ ಮಕ್ಕಳನ್ನು ಕರೆಯಲಾಗಿತ್ತೆಂದು ತಿಳಿಯಿತು. ಒಂದಿಷ್ಟು ಬೆಂಚುಗಳನ್ನು ಹೊತ್ತು ತಂದು ಹಿಂಬದಿಯಲ್ಲಿ ಹೇಗೋ ಜಾಗ ಹೊಂದಿಸಿಕೊಂಡಿದ್ದಾಯಿತು. ಸ್ಲೈಡ್ ಶೋ ಕಾರ್ಯಕ್ರಮಕ್ಕೆ ಬೇಕಾದ ಪರದೆ ಮತ್ತಿತರ ಸಾಧನಗಳನ್ನು ಯಾರೋ ಯುವಕರು ಜೋಡಿಸುತ್ತಿದ್ದರು. ಮತ್ತೊಂದು ಗಳಿಗೆಯಲ್ಲಿ ಮುಖ್ಯೋಪಾಧ್ಯಾಯರೊಡನೆ ಅತಿಥಿಗಳ ಆಗಮನವೂ ಆಯಿತು. 6 ಕಾಲು ಅಡಿ ಎತ್ತರದ ವ್ಯಕ್ತಿ, ಎಲೆ ಹಸಿರು ಬಣ್ಣದ ಉಡುಪು, ಅದೇ ಬಣ್ಣದ ಕ್ಯಾಪ್, ಸೊಂಟಕ್ಕೆ ಬೆಲ್ಟ್ ಜೊತೆ ಕಟ್ಟಿಕೊಂಡ ಚರ್ಮದ ಚೀಲ. ಅವರೊಡನೆ ವೇದಿಕೆ ಹತ್ತಿ ನಿಂತ ಜಗದೀಶ್ ಚಿಕ್ಕ ಹುಡುಗನಂತೆ ಕಂಡರು. ಜಗದೀಶ್ ಮೈಕ್ ಹಿಡಿದು ಮಾತಿಗೆ ತೊಡಗುತ್ತಿರುವಂತೆಯೇ ಚಿನ್ನಪ್ಪನವರು ಅವರಿಗೆ ಕೈಯಾಡಿಸುತ್ತಾ ಏನೋ ಹೇಳಿದರು. ಜಗದೀಶ್ರವರು ತಲೆ ಆಡಿಸಿದಂತೆ ಕಂಡಿತು. ನಿವೃತ್ತ ಅರಣ್ಯಾಧಿಕಾರಿ ಚಿನ್ನಪ್ಪನವರನ್ನು ಪರಿಚಯಿಸಿದ ಜಗದೀಶ್, ಚಿನ್ನಪ್ಪನವರು ನಿಸರ್ಗದ ಉಳಿವಿಗಾಗಿ ತಮ್ಮ ಜೀವಮಾನವನ್ನೇ ಮುಡಿಪಾಗಿಟ್ಟವರೆಂದು ವರ್ಣಿಸಿದರು. ಆಕಾರಕ್ಕೆ ತಕ್ಕಂತೆ ಎತ್ತರದ ವ್ಯಕ್ತಿಯಾಗಿರುವ ಅವರು ಅರಣ್ಯಾಧಿಕಾರಿಯಾಗಿ ನಾಗರಹೊಳೆ ಅಭಯಾರಣ್ಯದ ಸುಸ್ಥಿತಿಗಾಗಿ 25ಕ್ಕೂ ಹೆಚ್ಚು ವರ್ಷಗಳ ಕಾಲ ಶ್ರಮಿಸಿದವರೆಂದು ಹೇಳಿದರು. ಇಂಥ ಶ್ರೇಷ್ಠ ಪರಿಸರವಾದಿ ತಮ್ಮ ಸಂಸ್ಥೆಗೆ ಬಂದು ಮಕ್ಕಳೊಡನೆ ಸ್ವಲ್ಪ ಹೊತ್ತು ತಮ್ಮ ಅನುಭವ ಹಂಚಿಕೊಳ್ಳುತ್ತಿರುವುದು ಬಹಳ ಸಂತೋಷ ತಂದಿದೆ ಎಂದರು. ಚಿನ್ನಪ್ಪನವರಿಗೆ ಅನೇಕ ಪ್ರಶಸ್ತಿಗಳು ಎಂದು ಜಗದೀಶ್ ಹೇಳುತ್ತಿರುವಂತೆಯೇ ಚಿನ್ನಪ್ಪನವರು ಮೇಲೆದ್ದು ಅವರ ಕೈಯಿಂದ ಧ್ವನಿವರ್ಧಕವನ್ನು ತೆಗೆದುಕೊಂಡು ಬಿಟ್ಟರು. ಸ್ವಾಗತ ಭಾಷಣ ಮಾಡಿದ ಜಗದೀಶ್ ಅವರಿಗೆ ನಿಮ್ಮ ಪರವಾಗಿ ನಾನೇ ವಂದನೆ ಹೇಳಿಬಿಡ್ತೇನೆ. ಥ್ಯಾಂಕ್ ಯು ಸರ್. ಇವತ್ತಿನ ಕಾರ್ಯಕ್ರಮ ಪರಿಸರ ಸಂಘದ ಸದಸ್ಯರಿಗೆ ಮಾತ್ರವಲ್ಲ ಎಲ್ಲ ಮಕ್ಕಳಿಗೂ ಮಹತ್ವದ್ದು ಎಂಬ ಕಾರಣದಿಂದ ನಿಮ್ಮೆಲ್ಲರನ್ನೂ ಸಭೆಗೆ ಕರೆಯಬೇಕೆಂದು

ನಾನೇ ಮುಖ್ಯೋಪಾಧ್ಯಾಯರನ್ನು ಕೇಳಿಕೊಂಡೆ. ಮುಂದಿನ 45 ನಿಮಿಷ ನಿಮಗೆ ತೋರಿಸಲಾಗುವ ಪ್ರಾತ್ಯಕ್ಷಿಕೆ ಮತ್ತು ನನ್ನ ವಿವರಣೆಯಿಂದ ಪ್ರಕೃತಿಯ ಉಳಿವಿಗಾಗಿ ಮಕ್ಕಳು ಸೇರಿದಂತೆ ಎಲ್ಲರೂ ಪ್ರಯತ್ನಿಸಬೇಕು ಎಂಬ ಅನಿಸಿಕೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ನೆಲೆಯೂರಬೇಕು ಎನ್ನುವುದೇ ನನ್ನ ಅಪೇಕ್ಷೆ. ನನ್ನನ್ನು ಪರಿಸರವಾದಿ ಎಂದು ಶಿಕ್ಷಕರು ಪರಿಚಯ ಮಾಡಿಕೊಟ್ಟಿದ್ದಾರೆ, ಆದರೆ ನಾನು ಪರಿಸರವಾದಿ ಎಂದು ಹೇಳಿಕೊಳ್ಳಲಾರೆ. ಪರಿಸರ ಅಂದರೆ ನಮ್ಮ ಸುತ್ತಮುತ್ತ ಇರುವ ಪ್ರತಿಯೊಂದು ಸೇರುತ್ತದೆ. ನೀರು, ಗಾಳಿ, ಮನೆ, ಶಾಲೆ, ಕಾರ್ಖಾನೆ, ರಸ್ತೆ ಎಲ್ಲ ಪರಿಸರದಲ್ಲಿ ಸೇರಿಕೊಳ್ತದೆ. ನಮ್ಮ ಪರಿಸರ ಉಳಿಸಿಕೊಳ್ಬೇಕು ಎಂದಾಗ ನಮ್ಮ ಮನೆಯ ಅಂಗಳ ಚೆನ್ನಾಗಿಟ್ಕೊಳ್ಬೇಕು, ಪರಿಸರಕ್ಕೆ ಹಾನಿಯಾಗುವ ಪ್ಲಾಸ್ಟಿಕ್ನಂತಹ ವಸ್ತುಗಳ ಬಳಕೆ ಕಡಿಮೆ ಮಾಡಬೇಕು, ಶಾಲೆಯ ಆವರಣ ಸ್ವಚ್ಛವಾಗಿರಬೇಕು, ನೀರಿನ ಬಳಕೆ ಮಿತವಾಗಿರಬೇಕು, ರಸ್ತೆಯ ಬದಿ ಮರ ಕಡಿಬಾರದು, ಇವೇ ಮೊದಲಾದ ವಿಷಯಗಳೆಲ್ಲ ಸೇರಿಕೊಳ್ಬಹುದು. ಇವೆಲ್ಲ ನಾವು ನೀವು ಅವಶ್ಯಕವಾಗಿ ಪಾಲಿಸಬೇಕಾದ ನಿಯಮಗಳೇನೋ ನಿಜ, ಆದರೆ ನಮ್ಮ ಕಾಳಜಿ ಇಷ್ಟಕ್ಕೆ ಸೀಮಿತವಾಗಿದ್ದರೆ ಸಾಲದು. ಈ ಪರಿಸರ ಶುದ್ಧ ರೂಪದಲ್ಲಿ ಉಳಿಯಲು ನಾವು ಇಡೀ ಜಗತ್ತು ಯಾವ ಮೂಲದಿಂದ ವಿಕಾಸ ಹೊಂದಿದೆಯೋ ಆ ಸಮಸ್ತ ಪ್ರಕೃತಿ ಅಥವಾ ನಿಸರ್ಗವನ್ನೇ ಕಾಪಾಡಿಕೊಳ್ಳಬೇಕಾದ ಅಗತ್ಯ ಇದೆ. ನಮ್ಮ ಲಕ್ಷ್ಯ ಯಾವುದೋ ರಸ್ತೆ ಬದಿಯ ಮರದ ಕಡೆಗೋ ಬಾಲ ಆಡಿಸಿಕೊಂಡು ಬರುವ ಬೀದಿ ನಾಯಿಯ ಕಡೆಗೋ ಮಾತ್ರವೇ ಇದ್ದರೆ ಸಾಲದು. ಕುದುರೆಮುಖ, ಬಂಡೀಪುರ, ನಾಗರಹೊಳೆ ಮತ್ತಿತರ ಕಾಡುಗಳಲ್ಲಿರುವ ಪ್ರಾಣಿ ಹಾಗೂ ವೃಕ್ಷ ಸಂಪತ್ತನ್ನು, ಪಶ್ಚಿಮ ಘಟ್ಟಗಳ ಜೀವ ವೈವಿಧ್ಯವನ್ನು ಸುಸ್ಥಿತಿಯಲ್ಲಿ ಸಂರಕ್ಷಿಸಿಕೊಳ್ಳಬೇಕಾದ ಅಗತ್ಯ ಇದೆ. ಚಿನ್ನಪ್ಪನವರ ಮಾತು ಮುಂದುವರಿಯುತ್ತಿದ್ದಂತೆ ವರ್ಣರಂಜಿತವಾದ ಕಾಡಿನ ದೃಶ್ಯವೊಂದು ಪರದೆಯ ಮೇಲೆ ಗೋಚರಿಸಿತು. ಎಲ್ಲ ಮಕ್ಕಳು ವಾಹ್ ಎಂಬ ಉದ್ಗಾರ ತೆಗೆದರು. ಈ ಜಗತ್ತಿನ ಜೀವ ಚೈತನ್ಯದ ಮೂಲವೇ ಈ ಕಾಡುಗಳು. ಮನುಷ್ಯನು ಸೇರಿದಂತೆ ಎಲ್ಲ ಜೀವಿಗಳ ಅಸ್ತಿತ್ವಕ್ಕೆ ಅತ್ಯವಶ್ಯಕವಾದ ನೀರು, ಗಾಳಿ, ಆಹಾರ ಇವೆಲ್ಲವೂ ಈ ಅರಣ್ಯ ಮೂಲದಿಂದಲೇ ಬಂದವು. ಕಾಡು ಎನ್ನುವಾಗ ನಮ್ಮ ಕಲ್ಪನೆಗೆ ಬರುವುದೆಂದರೆ ದಟ್ಟವಾದ ಗಿಡ ಮರ ಪೊದರುಗಳಿಂದ ಕೂಡಿದ ವನ್ಯಪ್ರಾಣಿಗಳ ಆವಾಸ ಅಲ್ಲವೇ? ಆದರೆ ಈಗ ನಾವು ನೋಡಿದ ಚಿತ್ರ ಉಷ್ಣವಲಯದ ನಿತ್ಯ ಹಸಿರು ಕಾಡಿನದು. ಕುದುರೆಮುಖ, ಬಂಡೀಪುರ, ನಾಗರಹೊಳೆ, ಬಿಳಿಗಿರಿರಂಗನ ಬೆಟ್ಟ ಇಲ್ಲೆಲ್ಲ ಬೇರೆ ಬೇರೆ ಬಗೆಯ ಅರಣ್ಯಗಳು ಇರುವುದನ್ನು ಮೇಲುನೋಟಕ್ಕೆ ನೀವು ಗುರುತಿಸಬಹುದು. ಕಾಡು ಬೆಳೆಸಿ ನಾಡು ಉಳಿಸಿ ಎಂಬಂತಹ ಘೋಷಣೆಗಳನ್ನು ಆಗಾಗ ಕೇಳ್ತಾ ಇರ್ತವೆ. ಹಾಗಾದರೆ ಇಂತಹ ಕಾಡುಗಳನ್ನು ಯಾರು ಎಲ್ಲಿ ಬೇಕಾದರೂ ಬೆಳೆಸಬಹುದೇ ಎಂಬ ಪ್ರಶ್ನೆ ಹೇಳುತ್ತದೆ. ನಾಗರಹೊಳೆ ಕಾಡಿನಲ್ಲಿ ರಸ್ತೆ ಉದ್ದಕ್ಕೆ ಸಂಚರಿಸುವಾಗ ನೀವು ಅಕ್ಕಪಕ್ಕ ತೇಗದ ಮರಗಳನ್ನು ಕಂಡಿರ್ತೀರಿ. ಇವೆಲ್ಲ ಬಹುತೇಕ ಬ್ರಿಟಿಷರ ಕಾಲದವು. ಮನುಷ್ಯರೇ ನೆಟ್ಟು ಬೆಳೆಸಿದ ಇವನ್ನು ನೆಡುತೋಪು ಎಂದು ಕರೆಯಬಹುದೇ ಹೊರತು ಇದು ಕಾಡು ಎನಿಸಿಕೊಳ್ಳುವುದಿಲ್ಲ. ನಾವು ಕೃತಕವಾಗಿ ಬೆಳೆಸುವುದು ತೋಟ ಇಲ್ಲವೇ ನೆಡುತೋಪು ಎನಿಸಿಕೊಳ್ಳುತ್ತದೆ. ಮನುಷ್ಯನ ಕೈವಾಡ ಇಲ್ಲದೆ ಸ್ವಾಭಾವಿಕವಾಗಿ ಬೆಳೆಯುವ ಸಸ್ಯಾವರಣ ಮಾತ್ರವೇ ಕಾಡಾಗಿರಲು ಸಾಧ್ಯ. ಮುಂದೆ ಕುಳಿತಿದ್ದ ಹುಡುಗನೊಬ್ಬ ಕೈ ಎತ್ತಿ ಎದ್ದು ನಿಂತ. ಹಾಗಾದರೆ ಕಾಡಿನ ಬೆಳವಣಿಗೆಯಲ್ಲಿ ಮನುಷ್ಯರ ಪಾತ್ರ ಏನೂ ಇಲ್ವಾ ಸಾರ್ ಎಂದು ಕೇಳಿದ. ನಿಮ್ಮ ಪ್ರಶ್ನೆಗಳನ್ನೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಕೇಳಿ ಎಂದ ಚಿನ್ನಪ್ಪನವರು ಆ ಹುಡುಗನನ್ನು ಕುರಿತು, ನಿನ್ನ ಪ್ರಶ್ನೆ ಚೆನ್ನಾಗಿದೆ ಮಗು, ಮನುಷ್ಯನಿಂದ ಕಾಡಿಗೆ ಏನೆಲ್ಲ ಪ್ರಯೋಜನಗಳಾಗಿವೆ ಆಗ್ತಾ ಇವೆ ಅನ್ನೋದು ಇನ್ನು ಸ್ವಲ್ಪ ಹೊತ್ತಿಗೆ ನಿನಗೇ ತಿಳಿಯುತ್ತೆ, ನೋಡ್ತಾ ಇರು ಎಂದು ತಮ್ಮ ಮಾತು ಮುಂದುವರಿಸಿದರು. ಆದರ್ಶವಾದ ಕಾಡು ಎಂದರೆ ದಟ್ಟವಾಗಿ ಬೆಳೆಯುವ ಗಿಡ ಮರ ಮಾತ್ರ ಅಲ್ಲ, ಅದು ಹಲವು ಬಗೆಯ ಜೀವಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯವನ್ನು ನೀಡುವ ಹಾಗಿರಬೇಕು. ನೀವು ನೋಡುವಂತಹ ಗದ್ದೆಯಂತಹ ಪ್ರದೇಶವು ಕಾಡಿನ ಒಂದು ಭಾಗವೇ ಆಗಿರಬಹುದು. ಬೇಸಿಗೆಯಲ್ಲೂ ಹುಲ್ಲು ಬೆಳೆಯುವ ಈ ಜೋಗು ಪ್ರದೇಶ ಜಿಂಕೆ ಕಾಟಿಗಳಂತಹ ಸಸ್ಯಾಹಾರಿ ಪ್ರಾಣಿಗಳಿಗೆ ಬಲು ಮೆಚ್ಚಿನ ತಾಣವಾಗಿರುತ್ತದೆ. ನಮ್ಮ ಹಿರಿಯರು ಅಣು ರೇಣು ತೃಣ ಕಾಷ್ಟಗಳೆಲ್ಲದರಲ್ಲೂ ಜೀವ ಚೈತನ್ಯವಿದೆ ಎಂದು ಭಾವಿಸಿದ್ದರು. ಇದನ್ನೇ ನಾವು ಇಂದು ಜೀವ ವೈವಿಧ್ಯ, ಬಯೋಡೈವರ್ಸಿಟಿ ಎಂದು ಕರೀತಾ ಇದ್ದೇವೆ. ಯಾವ ವಿಸ್ತಾರವಾದ ಸಸ್ಯಾವರಣ ಜೀವ ವೈವಿಧ್ಯದ ನೆಲೆ ಆಗಿದೆಯೋ ಅದು ಮಾತ್ರವೇ ಆದರ್ಶ ಅರಣ್ಯ ಎನ್ನಿಸಿಕೊಳ್ಳಲು ಸಾಧ್ಯ. ಈ ಜೀವ ವೈವಿಧ್ಯ ಇರುವ ಕಾಡಿನಲ್ಲಿ ಯಾವುದು ಮುಖ್ಯ ಅಲ್ಲ, ಯಾವುದು ಗೌಣವೂ ಅಲ್ಲ. ಮನುಷ್ಯ ಸಮಾಜದಲ್ಲಿ ಇರುವ ಹಾಗೆ ಜಾತಿ ಶ್ರೀಮಂತಿಕೆಗಳ ಮೆರೆದಾಟ ಇದ್ಯಾವುದು ಇಲ್ಲ. ಸಕಲ ಜೀವರಾಶಿಗಳು ಕಾಡನ್ನು ತಮ್ಮ ಮನೆ ಎಂದು ಅಕ್ಕರೆಯಿಂದ ಕಂಡು ರಕ್ಷಿಸಿಕೊಳ್ತವೆ. ನಿಜವಾಗಿ ಕಾಡನ್ನು ಉಳಿಸಿ ಬೆಳೆಸುವವು ಈ ಜೀವರಾಶಿಗಳೇ. ಮನುಷ್ಯನು ಇದೇ ಅರಣ್ಯ ಮೂಲದಿಂದ

0: ಬಂದವನೆ. ಆದರೆ ಪ್ರಕೃತಿಯ ಮಡಲಿನಿಂದ ಬಂದ ಇತರ ಎಲ್ಲ ಜೀವಿಗಳು ಈ ನಿಸರ್ಗವೆಂಬ ತಮ್ಮ ಮನೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಸದಾ ಶ್ರಮಿಸ್ತಾ ಇದ್ದರೆ, ಮನುಷ್ಯನೊಬ್ಬ ಈ ಮನೆಯ ಸಕಲ ಸಂಪತ್ತನ್ನು ಕಬಳಿಸಲು ಹೊಂಚು ಹಾಕುತ್ತಾ ನಿಸರ್ಗವನ್ನು ಹಾಳುಗೆಡವಲು ಬೇಕಾದ ಎಲ್ಲ ಪ್ರಯತ್ನಗಳಲ್ಲಿ ಸದಾ ತೊಡಗಿಕೊಂಡಿದ್ದಾನೆ. ಪ್ರಕೃತಿ ಎಲ್ಲರ ಅಗತ್ಯಗಳನ್ನು ಪೂರೈಸಬಲ್ಲುದು, ಎಲ್ಲರ ದುರಾಸೆಯನ್ನು ಅಲ್ಲ ಎಂಬ ಹೇಳಿಕೆ ಆಧುನಿಕ ಮನುಷ್ಯನ ನಡವಳಿಕೆಗೆ ನೀಡಿದ ಎಚ್ಚರಿಕೆಯೂ ಹೌದು. ಈ ಭೂಮಿಯಲ್ಲಿ ನಮ್ಮ ಇರುವಿಕೆಗೆ ಅತ್ಯಗತ್ಯವಾದ ಮೂರು ಅಂಶಗಳನ್ನು ಪೂರೈಸುವುದು ಅರಣ್ಯ ಎಂದು ಹೇಳಿದ್ನಲ್ಲ, ಅವು ಯಾವುವು ಒಮ್ಮೆ ಹೇಳಿ. ಕೂಡಲೇ ಮಕ್ಕಳು ಆಹಾರ, ನೀರು, ಗಾಳಿ ಎಂದು ಉತ್ತರಿಸಿದರು. ಸರಿ, ಮನುಷ್ಯನ ಜೀವಾಧಾರವಾದದ್ದು ಇನ್ನೂ ಒಂದಿದೆ, ಯಾವುದು ಗೊತ್ತಿದೆಯೇ ಎಂಬ ಚಿನ್ನಪ್ಪನವರ ಪ್ರಶ್ನೆಗೆ ಹುಡುಗನೊಬ್ಬ ಬಟ್ಟೆ ಎಂದು ಉತ್ತರಿಸಿದ. ನಮ್ಮ ಮಾನ ಮುಚ್ಚಲಿಕ್ಕೆ ಬಟ್ಟೆ ಬೇಕು ಅಂತ ನಾಗರಿಕ ಮನುಷ್ಯ ಬಟ್ಟೆಯನ್ನು ತಯಾರಿಸ್ಕೊಂಡ, ಹೌದು. ಆದರೆ ಅದು ಜೀವಾಧಾರ ಹೇಗೆ? ನೀನು ಹುಟ್ಟಿ ಬರುವಾಗ ಕೋಟು ಸೂಟು ಹಾಕ್ಕೊಂಡೇ ಬಂದಿಯೇನು ಎಂದು ಚಿನ್ನಪ್ಪನವರು ಹಾಸ್ಯ ಮಾಡಿದರು. ಮನುಷ್ಯನ ಬದುಕಿಗೆ ಅತ್ಯಗತ್ಯವಾದ ನಾಲ್ಕನೇ ಅಂಶ ಔಷಧ. ಇವತ್ತು ಔಷಧ ಕ್ಷೇತ್ರದಲ್ಲಿ ಮಹತ್ವದ ಸಂಶೋಧನೆಗಳಾಗಿವೆ. ಬಹುತೇಕ ಮಾರಕ ಕಾಯಿಲೆಗಳಿಗೆ ಮದ್ದು ಕಂಡುಹಿಡಿಯಲಾಗಿದೆ. ಇಂತಹ ಔಷಧಗಳಲ್ಲಿ 80% ಸಸ್ಯಜನ್ಯವಾದವು ಎನ್ನಲಾಗಿದೆ. ಬಹುತೇಕ ಔಷಧಗಳು ಅರಣ್ಯಗಳಲ್ಲಿ ಬೆಳೆಯುವ ಗಿಡಮೂಲಿಕೆಗಳಿಂದ ಅಭಿವೃದ್ಧಿಪಡಿಸಿದಂಥವು. ಆದರೆ ಇಂತಹ ಅದೆಷ್ಟು ಔಷಧೀಯ ಸಸ್ಯಗಳಿವೆಯೋ ನಮಗಿನ್ನೂ ಗೊತ್ತೇ ಇಲ್ಲ. ಏಡ್ಸ್, ಕ್ಯಾನ್ಸರ್ಗಳಂತಹ ಭೀಕರ ರೋಗಗಳಿಗೂ ಸಸ್ಯಜನ್ಯ ಔಷಧಗಳನ್ನು ಅಭಿವೃದ್ಧಿಪಡಿಸಲು ವಿಜ್ಞಾನಿಗಳು ನಿರಂತರ ಪ್ರಯತ್ನಿಸ್ತಾ ಇದ್ದಾರೆ. ನಮ್ಮ ಕಾಡುಗಳಲ್ಲಿರುವ ಔಷಧ ಸಸ್ಯಗಳ ಕನಿಷ್ಠ ಪರಿಚಯವನ್ನು ಪಡೆಯುವುದಕ್ಕೂ ಮುನ್ನವೇ ಕಾಡುಗಳ ನಾಶ ನಿರಂತರವಾಗಿ ನಡೆದಿರುವುದು ಒಂದು ದುರಂತವೇ ಸರಿ. ಪ್ರಕೃತಿಯಿಂದ ಅಪಾರ ಲಾಭ ಪಡಿತಾ ಇರುವಂತಹ ಮಾನವ ಇದೇ ಪ್ರಕೃತಿಯ ಸೂಕ್ಷ್ಮಗಳನ್ನು ಅರಿತುಕೊಳ್ಳಲು ಸಾಧ್ಯವೂ ಆಗಿಲ್ಲ. ಪ್ರಕೃತಿಯ ನಿಯಮಗಳನ್ನು ಅನುಸರಿಸಿಕೊಂಡು ಹೋಗುವ ವಿವೇಕ ವ್ಯವಧಾನಗಳು ಅವನಿಗಿಲ್ಲ. ಆದರೆ ಆನೆಯಿಂದ ಇರುವೆಯವರೆಗೆ ಇತರ ಎಲ್ಲ ಜೀವಿಗಳು ನಿಸರ್ಗದ ಉಳಿವು ಬೆಳವಣಿಗೆಗಳಲ್ಲಿ ನಿರಂತರವಾಗಿ ಸಕ್ರಿಯ ಪಾತ್ರಧಾರಿಗಳಾಗಿವೆ.
1: ಕೇಳುವರೆ ಕಾರ್ಯಕ್ರಮವನ್ನು ಕೇಳಿದ್ರಲ್ಲ, ನಾವು ಕಳೆದ ವಾರ ಒಂದು ಪ್ರಶ್ನೆಯನ್ನು ಕೇಳಿದ್ವಿ, ಮಾನವನ ಆವೇಶ ಯಾವುದಕ್ಕೆ ಕೊಡಲಿ ಪೆಟ್ಟಾಗಿದೆ ಅಂತ. ಇದಕ್ಕೆ ಸರಿಯಾದ ಉತ್ತರ, ಮಾನವನ ಆವೇಶ ಪ್ರಕೃತಿಯ ಬುಡಕ್ಕೆ ಕೊಡಲಿ ಪೆಟ್ಟಾಗಿದೆ. ಸರಿಯಾದ ಉತ್ತರವನ್ನು ಸಾಕಷ್ಟು ಜನ ನಮ್ಮ ಶ್ರೋತೃಗಳು ಬರೆದು ಕಳಿಸಿದ್ದಾರೆ. ಮಂಡ್ಯ ಜಿಲ್ಲೆ ತಗ್ಗಹಳ್ಳಿಯ ಸುನೀತಾ ಎಂ, ಸೋಸಲೆಯ ಮಹದೇವ ಶೆಟ್ಟಿ, ಮೈಸೂರು ಹೆಬ್ಬಾಳು ಸಂಕ್ರಾಂತಿ ವೃತ್ತದಿಂದ ಎಸ್ಡಿ ಅರಣ್ಯ, ಕುವೆಂಪು ನಗರ ಮೈಸೂರಿನಿಂದ ವಿಜಯ್ ಕುಮಾರ್, ಕಾಳಿಹುಂಡಿ ಶಿವಕುಮಾರ್, ಮಂಡ್ಯದ ಚಾಮುಂಡೇಶ್ವರಿ ನಗರದಿಂದ ಶಶಿರೇಖ, ಭಗತ್ ಸುಪ್ರಭಾ ಮೈಸೂರಿನ ಉದಯಗಿರಿಯಿಂದ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಮಲ್ಲಿನಾಥಪುರದ ಎಂ ಸುರೇಶ್, ಬನ್ನೂರು ರಸ್ತೆ ಎರಗನಹಳ್ಳಿಯ ಎಂ ಮಹೇಶ್, ಕಾತ್ಯಾಯಿನಿ ಕೊಳ್ಳೇಗಾಲ, ಕಲಾಪ್ರಸಾದ್ ಬಿಇಎಂಎಲ್ ನಗರ ಮೈಸೂರು, ಹರ್ಷಿತಾ ಶಕ್ತಿನಗರದಿಂದ, ಕಣ್ಣೂರು ವಿ ಗೋವಿಂದಾಚಾರಿ ಕುವೆಂಪು ನಗರ ಮೈಸೂರಿನಿಂದ, ಸುಬ್ಬಲಕ್ಷ್ಮಿ ಹೆಚ್ ಕೆ ಕೋಲಾರದಿಂದ, ಅಂಕುಶಾಪುರ ಗ್ರಾಮ ಬಸರಾಳು ಹೋಬಳಿ ಮಂಡ್ಯ ತಾಲೂಕಿನಿಂದ ಎಎನ್ ದೇವಲಿಂಗೇಗೌಡ, ದ್ಯುತೀಶ್ ಸುಪ್ರಭಾ ಗಾಯತ್ರಿಪುರಂ ಮೈಸೂರಿನಿಂದ, ಎಂಎನ್ ಅಶೋಕ್ ಕುಮಾರ್ ಶ್ರೀನಗರ ಬಡಾವಣೆ ಗೌರಿ ಬಿದನೂರಿನಿಂದ, ಹಾಗೂ ಮೈಸೂರಿನ ವಿಜಯನಗರದಿಂದ ತುಳಸಿ ಮಾಲಾ ಅವರು. ಇಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಲಾಟರಿ ಮೂಲಕ ಆಯ್ಕೆಯಾದ ಇಬ್ಬರು ವಿಜೇತರು ಅಂತಂದರೆ ಕೋಲಾರದ ಸುಬ್ಬಲಕ್ಷ್ಮಿ ಹೆಚ್ ಕೆ ಹಾಗೂ ಮೈಸೂರಿನ ಉದಯಗಿರಿಯ ಭಗತ್ ಸುಪ್ರಭಾ ಎಎಂ ಅವರು. ಇಬ್ಬರಿಗೂ ಹಾರ್ದಿಕ ಅಭಿನಂದನೆಗಳು. ಕಾರ್ಯಕ್ರಮವನ್ನು ಕೇಳಿ ಉತ್ತರಿಸಿದ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಈ ಮೂಲಕ ಹೇಳ್ತಾ ಇದ್ದೇವೆ. ಇನ್ನು ಈ ವಾರದ ಸರಣಿಗೆ ಪ್ರಶ್ನೆ, ಮನುಷ್ಯನ ಬದುಕಿಗೆ ಅತ್ಯಗತ್ಯವಾದ 4 ಅಂಶಗಳು ಯಾವುವು? ಪ್ರಶ್ನೆ ಮತ್ತೊಮ್ಮೆ, ಮನುಷ್ಯನ ಬದುಕಿಗೆ ಅತ್ಯಗತ್ಯವಾದ 4 ಅಂಶಗಳು ಯಾವುವು? ಪ್ರಶ್ನೆಗೆ ಉತ್ತರವನ್ನ ಮುಂದಿನ ಬುಧವಾರದ ಒಳಗೆ ಕಳುಹಿಸಬೇಕು. ಉತ್ತರವನ್ನ ಪೋಸ್ಟ್ ಕಾರ್ಡ್ ಮೂಲಕ ಕಳುಹಿಸಲು ನಮ್ಮ ವಿಳಾಸ ನಿಲಯದ ನಿರ್ದೇಶಕರು, ಕಾಡು ಕಲಿಸುವ ಪಾಠ ಬಾನುಲಿ ಸರಣಿ, ಆಕಾಶವಾಣಿ, ಯಾದವಗಿರಿ, ಮೈಸೂರು 5700.

0: ಸೊನ್ನೆ. ಇಮೇಲ್ ಮೂಲಕ ಕಳುಹಿಸುವವರಿಗೆ ಇಮೇಲ್ ವಿಳಾಸ ರಿಪ್ಲೈ ಎಐಆರ್ ಮೈಸೂರು ಅಟ್ ಜಿಮೇಲ್ ಡಾಟ್ ಕಾಂ. ರೆಪ್ಲೈ ಎಐಆರ್ ಎಂವೈಎಸ್ಯುಆರ್ ಯು ಅಟ್ ಜಿಮೇಲ್ ಡಾಟ್ ಕಾಂ. ವಾಟ್ಸಪ್ ಮೂಲಕ ಕಳುಹಿಸಲು ಮೊಬೈಲ್ ಸಂಖ್ಯೆ 9481608863. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9481608863. ದಯವಿಟ್ಟು ಈ ಸಂಖ್ಯೆಗೆ ಕರೆ ಮಾಡುವ ಪ್ರಯತ್ನ ಬೇಡ. ಗಮನಿಸಿ, ನೀವು ಉತ್ತರವನ್ನು ಕಳುಹಿಸಬೇಕಾದರೆ ನಿಮ್ಮ ಹೆಸರು, ಸಂಪೂರ್ಣ ವಿಳಾಸ, ಮೊಬೈಲ್ ಸಂಖ್ಯೆಯನ್ನು ಸ್ಪಷ್ಟವಾಗಿ ಬರೆದಿರಬೇಕು. ಪ್ರತಿ ಸಂಚಿಕೆಯಲ್ಲೂ ಸರಿಯಾದ ಉತ್ತರ ಕಳುಹಿಸಿದ ಇಬ್ಬರು ಶ್ರೋತೃಗಳಿಗೆ ಕಾಡು ಕಲಿಸುವ ಪಾಠ ಪುಸ್ತಕದ ಪ್ರಕಾಶಕರಾದ ನವಕರ್ನಾಟಕ ಪ್ರಕಾಶನದವರು ಆ ಪುಸ್ತಕವನ್ನೇ ಬಹುಮಾನವಾಗಿ ಅಂಚೆಯ ಮೂಲಕ ನಿಮ್ಮ ಮನೆಗೆ ತಲುಪಿಸ್ತಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
1: ಕಾಡು ಕಲಿಸುವ ಪಾಠ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಸಂಕಲನ ಜಿಎನ್ ಮಂಜುನಾಥ್. ನಿರ್ಮಾಣ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಪ್ರಭಾ ಕಣ್ಣಿನ ಆಸ್ಪತ್ರೆ ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಟಾಲ್ಮಾಲಜಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು, ಬೆಂಗಳೂರು.
0: ವನ್ಯಜೀವಿಗಳ ಸಂರಕ್ಷಿತ ತಾಣಗಳು ಭಾರತದ ಭೂ ವಿಸ್ತೀರ್ಣದ 4% ಮಾತ್ರವೇ ಉಳಿದುಕೊಂಡಿವೆ. ಮಾನವನೊಂದಿಗೆ ಸಹಜೀವನ ನಡೆಸಲಾಗದೆ ಅಳಿವಿನ ಅಂಚಿಗೆ ತಲುಪಿರುವ ವನ್ಯಜೀವಿಗಳಿಗೆ ಉಳಿದಿರುವ ಆಶ್ರಯ ತಾಣವೆಂದರೆ ಇಷ್ಟು ಅಲ್ಪವಾದ ಜಾಗ ಮಾತ್ರವೇ. ಈ ಅರಣ್ಯ ಪ್ರದೇಶದಲ್ಲಾದರೂ ಬೇಟೆ, ಮರ ಕಡಿತ ಮತ್ತು ಅರಣ್ಯ ಉತ್ಪನ್ನಗಳ ಸಂಗ್ರಹದಂತಹ ಮಾನವ ಚಟುವಟಿಕೆಗಳನ್ನು ನಿಷೇಧಿಸಿ ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ವನ್ಯಜೀವಿ ಸಂರಕ್ಷಣೆ ಸಂವಿಧಾನ ವಿಧಿಸಿರುವ ಕರ್ತವ್ಯವೂ ಹೌದು.
2: ಈ ಸಾರ್ವಜನಿಕ ಸೇವಾ ಸಂದೇಶವನ್ನು ನಿಮಗಾಗಿ ತಂದವರು ಪ್ರಭಾ ಕಣ್ಣಿನ ಆಸ್ಪತ್ರೆ ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಥಾಲ್ಮಾಲಜಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು, ಬೆಂಗಳೂರು.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿ�ದ ಪ್ರಸಾರವಾಯಿತು.
0: ವೇಳೆ ಸರಿಯಾಗಿ 7:31:12 ಆಕಾಶವಾಣಿ ಮೈಸೂರು. ಈಗ ಸೇವಾ ವಾಹಿನಿ.
3: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
4: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
3: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
0: ಈಗ ಸೇವಾ ವಾಹಿನಿ. ಮೈಸೂರಿನ ಸಿಪಿಸಿ ಪಾಲಿಟೆಕ್ನಿಕ್ನಲ್ಲಿ ಇಂಜಿನಿಯರಿಂಗ್ ವಿಭಾಗಗಳಾದ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇವುಗಳಿಗೆ ಲ್ಯಾಟರಲ್ ಎಂಟ್ರಿ ಮುಖಾಂತರ ಡಿಪ್ಲೊಮೋ ದ್ವಿತೀಯ ವರ್ಷದ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಕೆಲಸ ಮಾಡುತ್ತಿರುವ ವೃತ್ತಿಪರ ಅಭ್ಯರ್ಥಿಗಳಿಂದ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಇದೇ ತಿಂಗಳ 11 ಕೊನೆಯ ದಿನಾಂಕವಾಗಿರುತ್ತದೆ. ಅರ್ಹ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಪ್ರಾಂಶುಪಾಲರ ಹಂತದಲ್ಲಿ ಆಫ್ಲೈನ್ ಮೂಲಕ ಪ್ರವೇಶವನ್ನು ನೀಡಲಾಗುವುದು. ಹೆಚ್ಚಿನ ಮಾಹಿತಿಯನ್ನು ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಮೈಸೂರು ಇಲ್ಲಿ ಕಚೇರಿ ವೇಳೆಯಲ್ಲಿ ಪಡೆಯಬಹುದು ಅಥವಾ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಅಧಿಕೃತ ವೆಬ್ಸೈಟ್ನಿಂದ ಪಡೆದುಕೊಳ್ಳಬಹುದು. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹಾಗೂ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಬ್ಲೈಂಡ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ 1 ಯುಜಿ ಡಿಪ್ಲೊಮೋ ಕೋರ್ಸ್ ಪ್ರಾರಂಭವಾಗುತ್ತಿದೆ. ಇದು ದೇಶದಲ್ಲಿಯೇ ಮೊದಲ ಬಾರಿಗೆ 1 ಯುಜಿ ಡಿಪ್ಲೊಮೋ ಕೋರ್ಸ್. ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಹಾಗೂ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಆಸಕ್ತಿ ಇರುವವರಿಗೆ ಇದೊಂದು ಸುವರ್ಣಾವಕಾಶ. ಕೋರ್ಸ್ ಯಶಸ್ವಿಯಾಗಿ ಪೂರ್ಣಗೊಳಿಸಿದವರಿಗೆ ಡಾ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ವತಿಯಿಂದ ಡಿಪ್ಲೊಮೋ ಪ್ರಮಾಣಪತ್ರ ನೀಡಲಾಗುವುದು. ಕೋರ್ಸ್ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ 15,000 ರೂಪಾಯಿಗಳ ಶಿಷ್ಯವೇತನದೊಂದಿಗೆ ದ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಸಂಸ್ಥೆಯಲ್ಲಿ 1 ಪ್ರಾಯೋಗಿಕ ತರಬೇತಿ, ನಂತರ 23,000 ರೂಪಾಯಿಗಳ ವೇತನದೊಂದಿಗೆ ಎನ್ಇಎಬಿ ಅಥವಾ ಇತರ ಎನ್ಜಿಒಗಳಲ್ಲಿ ಉದ್ಯೋಗ ಅವಕಾಶ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ www.bcu.karnataka.gov.in ಇಲ್ಲಿ ಲಾಗಿನ್ ಆಗಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಸೇವಾವಾಹಿನಿ ಕೇಳುತ್ತಿದ್ದರೆ ಆಕಾಶವಾಣಿ ಮೈಸೂರು. ಸಮಯ 7:34 ಇನ್ನು ಮುಂದೆ ಪ್ರಕಟಣೆ, ಆನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
5: ಆಕಾಶವಾಣಿ ಸಮಯ ಸರಿಯಾಗಿ 7:34:04 ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
6: ಕೇಳುವರೆ, ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-4477, 2237-4888, STD ಕೋಡ್ 0800. ಕೇಳಿ, ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
7: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪಂಚಾಯತ್ ರಾಜ್ ಸಚಿವರ ರಾಷ್ಟೀಯ ಕಾರ್ಯಾಗಾರ. ವಾರ್ಷಿಕ ಅಮರನಾಥ ಯಾತ್ರೆ ಇಂದಿನಿಂದ ಆರಂಭ. ಎರಡು ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಪ್ರಯಾಣ. ಉಕ್ರೇನ್ ದಾಳಿಯಲ್ಲಿ ರಷ್ಯಾದ 37 ನಾಗರಿಕರು ಹತ, ಕಟ್ಟಡ ಧ್ವಂಸ. ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಸ್ವಿಟ್ಜರ್ಲೆಂಡ್ ಅಲ್ಜೀರಿಯಾ ಮುಖಾಮುಖಿ. ವಾರ್ತೆಗಳ ವಿವರ. 16ನೇ ಹಣಕಾಸು ಆಯೋಗದ ಶಿಫಾರಸುಗಳ ಕುರಿತು ಚರ್ಚಿಸಲು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ಇಂದು ನವದೆಹಲಿಯಲ್ಲಿ ರಾಜ್ಯಗಳ ಪಂಚಾಯತ್ ರಾಜ್ ಸಚಿವರ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಾಗಾರದಲ್ಲಿ ಕೇಂದ್ರ ಪಂಚಾಯತ್ ರಾಜ್ ರಾಜ್ಯ ಸಚಿವ ಪ್ರೊಫೆಸರ್ ಎಸ್ಪಿ ಸಿಂಗ್ ಬಘೇಲ್ ಉಪಸ್ಥಿತರಿರಲಿದ್ದಾರೆ. ಹಣಕಾಸು ಸಚಿವಾಲಯದ ವೆಚ್ಚ ಇಲಾಖೆ ಹೊರಡಿಸಿರುವ 16ನೇ ಹಣಕಾಸು ಆಯೋಗದ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಅನುದಾನ ಅನುಷ್ಠಾನಕ್ಕೆ ಸಂಬಂಧಿಸಿದ ಕಾರ್ಯಾಚರಣಾ ಮಾರ್ಗಸೂಚಿಗಳ ಕುರಿತು ಕಾರ್ಯಾಗಾರದಲ್ಲಿ ವಿಸ್ತೃತ ಚರ್ಚೆ ನಡೆಯಲಿದೆ. ಪಂಚಾಯತ್ ರಾಜ್ ಸಂಸ್ಥೆಗಳ ಸ್ವಂತ ಆದಾಯ ಮೂಲಗಳ ಕ್ರೋಢೀಕರಣವನ್ನು ಹೆಚ್ಚಿಸುವ ಮೂಲಕ ಅವುಗಳ ಆರ್ಥಿಕ ಸ್ವಾವಲಂಬನೆಯನ್ನು ಬಲಪಡಿಸುವ ವಿಷಯಕ್ಕೆ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಅತ್ಯುತ್ತಮ ಕಾರ್ಯಪದ್ದತಿಗಳನ್ನು ಹಂಚಿಕೊಳ್ಳಲು, ಅನುಷ್ಠಾನದ ವೇಳೆ ಎದುರಾಗುತ್ತಿರುವಂತಹ ಸವಾಲುಗಳ ಕುರಿತು ಚರ್ಚಿಸಲು ಮತ್ತು ಹಣಕಾಸು ಆಯೋಗದ ಅನುದಾನವನ್ನು ಪರಿಣಾಮಕಾರಿಯಾಗಿ ಬಳಸುವ ಕಾರ್ಯತಂತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲು ಈ ಕಾರ್ಯಾಗಾರ ವೇದಿಕೆಯಾಗಲಿದೆ. ಈ ಚರ್ಚೆಗಳು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಹಣಕಾಸು ಆಯೋಗದ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ದೃಢವಾದ ಅನುಷ್ಠಾನ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ನೆರವಾಗಲಿವೆ. ಇದರ ಮೂಲಕ ಅತ್ಯುತ್ತಮ ಆಡಳಿತ, ಮೂಲಸೌಕರ್ಯ, ಸಾರ್ವಜನಿಕ ಸೇವೆಗಳು ಮತ್ತು ಸಮಗ್ರ ಗ್ರಾಮೀಣ ಅಭಿವೃದ್ಧಿಯನ್ನು ವಿಕಸಿತ ಭಾರತ 2047 ಪರಿಕಲ್ಪನೆಗೆ ಅನುಗುಣವಾಗಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಗುರಿಯನ್ನು ಹೊಂದಲಾಗಿದೆ. ಪಶ್ಚಿಮ ಬಂಗಾಳ ವಿಧಾನಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗಾಗಿ ಆಯೋಜಿಸಿರುವಂತಹ ಎರಡು ದಿನಗಳ ಕಾರ್ಯಾಗಾರವನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಇಂದು ಕೋಲ್ಕತ್ತಾದಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ. ನೂತನ ಸದಸ್ಯರಿಗೆ ಸಂಸದೀಯ ಹಾಗೂ ವಿಧಾನಮಂಡಲದ ಕಾರ್ಯನಿರ್ವಹಣೆಯ ವಿವಿಧ ಆಯಾಮಗಳಾದ ಸಮಿತಿ ವ್ಯವಸ್ಥೆ, ಹಣಕಾಸು ಮೇಲ್ವಿಚಾರಣೆ, ಸಂಸದೀಯ ವಿಶೇಷಾಧಿಕಾರಗಳು ಮತ್ತು ವಿಧಾನಮಂಡಲಗಳಲ್ಲಿ ಅಳವಡಿಸಲಾಗುತ್ತಿರುವಂತಹ ಡಿಜಿಟಲ್ ಉಪಕ್ರಮಗಳ ಕುರಿತು ಪರಿಚಯ ಕಲ್ಪಿಸುವುದು ಈ ಕಾರ್ಯಾಗಾರದ ಉದ್ದೇಶವಾಗಿದೆ. ಈ ಕಾರ್ಯಕ್ರಮವು ಶಾಸಕರು, ಸಭಾಧ್ಯಕ್ಷರು ಹಾಗೂ ಸಂಸದೀಯ ತಜ್ಞರ ನಡುವೆ ಸಂವಾದ ಮತ್ತು ಅನುಭವ ವಿನಿಮಯಕ್ಕೆ ವೇದಿಕೆಯಾಗಲಿದೆ. ಕೃತಕ ಬುದ್ಧಿಮತ್ತೆ ಇನ್ನೂ ಆಯ್ಕೆಯ ವಿಷಯವಾಗಿ ಇರದೆ ಸುಶಾಸನದ ಅವಿಭಾಜ್ಯ ಅಂಗವಾಗಿದೆ. ಕೃತಕ ಬುದ್ಧಿಮತ್ತೆಯನ್ನು ಜವಾಬ್ದಾರಿಯುತವಾಗಿ ಹಾಗೂ ವಿವೇಕಯುತವಾಗಿ ಬಳಸುವ ಅಗತ್ಯ ಇದೆ ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಜೈಪುರದಲ್ಲಿ ನಡೆದಂತಹ 29ನೇ ರಾಷ್ಟೀಯ ಇ ಆಡಳಿತ ಸಮ್ಮೇಳನದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ವಿಕಸಿತ ಭಾರತ 2047 ಗುರಿ ಸಾಧಿಸಲು ಆಡಳಿತ ವ್ಯವಸ್ಥೆಯ ಚಿಂತನಾ ವಿಧಾನದಲ್ಲಿ

0: ಮೂಲಭೂತ ಬದಲಾವಣೆ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕನಿಷ್ಠ ಸರ್ಕಾರ ಗರಿಷ್ಠ ಆಡಳಿತ ಎಂಬ ಕೇಂದ್ರ ಸರ್ಕಾರದ ಧ್ಯೇಯವಾಕ್ಯವು ನಾಗರಿಕ ಕೇಂದ್ರಿತ ಪಾರದರ್ಶಕ ಮತ್ತು ಹೊಣೆಗಾರಿಕೆ ಆಡಳಿತ ವ್ಯವಸ್ಥೆ ನಿರ್ಮಾಣಕ್ಕೆ ಮಾರ್ಗದರ್ಶಿಯಾಗಿದೆ. ಸಮರ್ಥ ಆಡಳಿತಕ್ಕೆ ಅಡ್ಡಿಯಾಗಿದ್ದ ಸುಮಾರು 2,000 ಹಳೆಯ ಮತ್ತು ಬಳಕೆಯಲ್ಲಿ ಇಲ್ಲದ ನಿಯಮಗಳನ್ನು ಕೇಂದ್ರ ಸರ್ಕಾರ ರದ್ದುಪಡಿಸಿದೆ. ದಾಖಲೆಗಳ ಕಡ್ಡಾಯ ದೃಢೀಕರಣ ಸೇರಿದಂತೆ ಹಲವು ಪ್ರಕ್ರಿಯಾತ್ಮಕ ನಿಯಮಗಳನ್ನು ಸಹ ಕೈಬಿಡಲಾಗಿದೆ ಎಂದು ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ವಾರ್ಷಿಕ ಅಮರನಾಥ ಯಾತ್ರೆ ಇಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಮತ್ತು ಬಾಲ್ಟಾಲ್ ಎರಡೂ ಮಾರ್ಗಗಳಿಂದ ಪ್ರಾರಂಭವಾಗಲಿದೆ. ರಕ್ಷಾಬಂಧನ ಹಬ್ಬದೊಂದಿಗೆ ಆಗಸ್ಟ್ 28ರಂದು ಈ ಯಾತ್ರೆ ಮುಕ್ತಾಯಗೊಳ್ಳಲಿದೆ. ಯಾತ್ರಿಕರ ಮೊದಲ ತಂಡ ಬಿಗಿ ಭದ್ರತೆಯಲ್ಲಿ ನಿನ್ನೆ ಅನಂತನಾಗ್ ಜಿಲ್ಲೆಯ ನುನ್ವಾನ್ ಮತ್ತು ಗಂಡೇರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ನಲ್ಲಿರುವಂತಹ ಅವಳಿ ಮೂಲ ಶಿಬಿರಗಳನ್ನು ತಲುಪಿತು. ಉತ್ತರಾಖಂಡದ ಪಿಥೋರಾಘಡ ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಆದಿ ಕೈಲಾಸ ಮತ್ತು ಓಂ ಪರ್ವತ ಯಾತ್ರೆಗೆ ನೀಡಲಾಗುತ್ತಿದ್ದಂತಹ ಅನುಮತಿ ಪತ್ರಗಳ ವಿತರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ಧಾರ್ಚುಲ ಉಪವಿಭಾಗಾಧಿಕಾರಿ ಆಶಿಷ್ ಜೋಶಿ, ಪ್ರಸ್ತುತ ಹವಾಮಾನ ಪರಿಸ್ಥಿತಿಯನ್ನು ಪರಿಶೀಲಿಸಿದ ಬಳಿಕ ಅನುಮತಿ ಪತ್ರಗಳ ವಿವರಣೆಯನ್ನು ಹಾಗೂ ವಿತರಣೆಯನ್ನು ಪುನರಾರಂಭಿಸುವ ಕುರಿತು ಜಿಲ್ಲಾಡಳಿತ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬಿಹಾರದ ರಾಜ್ಯಪಾಲರಾದಂತಹ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಾಸ್ಮೈನ್ ಮತ್ತು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವರಾದಂತಹ ಪವಿತ್ರ ಮಾರ್ಗರೇಟ್ ಅವರು ಇಂದು ಇರಾನ್ಗೆ ಭೇಟಿ ನೀಡಲಿದ್ದಾರೆ. ಇವರು ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ದಿವಂಗತ ಆಯತೊಲ್ಲಾ ಸೈಯದ್ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ. ಉನ್ನತ ಮಟ್ಟದ ಪ್ರಾತಿನಿಧ್ಯವು ಎರಡೂ ದೇಶಗಳ ನಡುವಿನ ಜನರಿಂದ ಜನರ ಸಂಪರ್ಕ ಸೇರಿದಂತೆ ನಾಗರಿಕ ಸಂಬಂಧಗಳ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಅಲ್ಲದೆ ರಾಜಕೀಯ ಮತ್ತು ಆರ್ಥಿಕ ತೊಡಗಿಸಿಕೊಳ್ಳುವಿಕೆಗಳಿಗೆ ಬಲವಾದ ಅಡಿಪಾಯವನ್ನು ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಉಕ್ರೇನ್ ರಾಜಧಾನಿ ಕೈವ್ ಮೇಲೆ ರಷ್ಯಾ ನಡೆಸಿದ ಬೃಹತ್ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯಲ್ಲಿ 27 ಜನರು ಮೃತಪಟ್ಟಿದ್ದು 90 ಮಂದಿ ಗಾಯಗೊಂಡಿದ್ದಾರೆ. ಕೈವ್ನಾದ್ಯಂತ 30 ಸ್ಥಳಗಳ ಮೇಲೆ ದಾಳಿಯಾಗಿದ್ದು ಮುಖ್ಯವಾಗಿ ವಸತಿ ಕಟ್ಟಡಗಳು ಮತ್ತು ನಾಗರಿಕ ಮೂಲಸೌಕರ್ಯ ಹಾನಿಯಾಗಿದೆ. ಬುಧವಾರ ರಾತ್ರಿ ನಡೆದ ಮಾರಕ ಬಾಂಬ್ ದಾಳಿಯು ನಾಗರಿಕ ಮೂಲಸೌಕರ್ಯದ ಮೇಲೆ ಉಕ್ರೇನ್ ನಡೆಸಿದ ದೀರ್ಘ ಶ್ರೇಣಿಯ ದಾಳಿಗೆ ಪ್ರತಿಕ್ರಿಯೆಯಾಗಿದ್ದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಥೈಲೆಂಡ್ನಲ್ಲಿ ನಿನ್ನೆ ನಡೆದಂತಹ ಈಶಾನ್ಯ ಮುಕ್ತಹಾನ್ ಪ್ರಾಂತ್ಯದಲ್ಲಿ ತೀರ್ಥಯಾತ್ರೆಯ ನಡಿಗೆಯಲ್ಲಿ ತೊಡಗಿದ್ದ ಸನ್ಯಾಸಿಗಳ ಗುಂಪಿನ ಮೇಲೆ 11 ವರ್ಷದ ಬಾಲಕನೊಬ್ಬ ಪಿಕಪ್ ಟ್ರಕ್ ಡಿಕ್ಕಿ ಹೊಡೆದ ಪರಿಣಾಮ 9 ಸನ್ಯಾಸಿಗಳು ಸಾವನ್ನಪ್ಪಿದ್ದಾರೆ. ಮುಕ್ತಹಾನ್ ಪ್ರಾಂತ್ಯದ ಒಟ್ಟು 35 ಸನ್ಯಾಸಿಗಳು ತೀರ್ಥಯಾತ್ರೆಯಲ್ಲಿ ಇದ್ದರು. 5 ಸನ್ಯಾಸಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇತರ 4 ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಿರಿಯಾದ ಡಮಾಸ್ಕಸ್ನ ಕೆಫೆಯೊಂದರಲ್ಲಿ ನಡೆದಂತಹ ಸ್ಫೋಟದ ಸಾಧನವೊಂದರಲ್ಲಿ ಸ್ಫೋಟಗೊಂಡ ಪರಿಣಾಮ ಕನಿಷ್ಠ 9 ಜನರು ಮೃತಪಟ್ಟಿದ್ದಾರೆ. ಸಿರಿಯಾದ ರಾಜಧಾನಿಯ ಹೆಜಾಜ್ ಜಿಲ್ಲೆಯ ನ್ಯಾಯಾಂಗ ಅರಮನೆಯಿಂದ 100 ಮೀಟರ್ ದೂರದಲ್ಲಿರುವಂತಹ ಕೆಫೆಯೊಳಗೆ ಸ್ಫೋಟಕ ಸಾಧನವನ್ನು ಇರಿಸಲಾಗಿತ್ತು ಎಂದು ಸಿರಿಯಾದ ಆಂತರಿಕ ಸಚಿವಾಲಯ ತಿಳಿಸಿದೆ. ಅಂತಾರಾಷ್ಟೀಯ ಪ್ರಯಾಣಿಕರ ಆರೋಗ್ಯ ತಪಾಸಣೆಯನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿಸುವ ಉದ್ದೇಶದಿಂದ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಏರ್ ಸುವಿಧಾ 2.0 ಪೋರ್ಟಲ್ ಅನ್ನು ದೇಶದ ಎಲ್ಲಾ ಪ್ರವೇಶ ಕೇಂದ್ರಗಳಲ್ಲಿ ಇಬೋಲಾ ಆರೋಗ್ಯ ತಪಾಸಣೆಗಾಗಿ ಆರಂಭಿಸಿದೆ. ಆರೋಗ್ಯ ಸೇವೆಗಳ ಮಹಾನಿರ್ದೇಶನಾಲಯ ಮತ್ತು ದೆಹಲಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಿರುವಂತಹ ಈ ನವೀಕೃತ ಡಿಜಿಟಲ್ ವೇದಿಕೆಯು ಆರೋಗ್ಯ ವಲಸೆ ಮತ್ತು ನಿಗಾ ಸಂಸ್ಥೆಗಳ ನಡುವೆ ತಕ್ಷಣದ ಸಮನ್ವಯದ ಮೂಲಕ ಅಪಾಯದ ಸಾಧ್ಯತೆ ಇರುವ ಅಂತಾರಾಷ್ಟೀಯ ಪ್ರಯಾಣಿಕರನ್ನು ಆರಂಭಿಕ ಹಂತದಲ್ಲಿ ಗುರುತಿಸಿ ಆರೋಗ್ಯ ನಿಗಾವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಏರ್ ಸುವಿಧಾ 2.0 ಪೋರ್ಟಲ್ನಲ್ಲಿ ಸಂಪೂರ್ಣ ಸಂಪರ್ಕರಹಿತ ಹಾಗೂ ಕಾಗದರಹಿತ ಆರೋಗ್ಯ ಸ್ವಯಂ ಘೋಷಣೆ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ನೂತನ ವ್ಯವಸ್ಥೆಯಡಿ ಅಂತಾರಾಷ್ಟೀಯ ಪ್ರಯಾಣಿಕರು ಭಾರತಕ್ಕೆ ಆಗಮಿಸುವ 24 ಗಂಟೆಗಳ ಮುಂಚಿತವಾಗಿ ತಮ್ಮ ಆರೋಗ್ಯ ಸ್ವಯಂ ಘೋಷಣೆಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಬಹುದಾಗಿದೆ. ಇದರಿಂದ ವಲಸೆ ಪ್ರಕ್ರಿಯೆ ತ್ವರಿತಗೊಳ್ಳುವುದರ

0: ಭಾರತ ಮತ್ತು ಶ್ರೀಲಂಕಾ ಪುರುಷರ ತಂಡಗಳ ನಡುವಿನ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯ ವೇಳಾಪಟ್ಟಿಯನ್ನು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಪ್ರಕಟಿಸಿದ್ದು, ಮುಂದಿನ ತಿಂಗಳು 15-27 ಪಂದ್ಯಾವಳಿ ಜರುಗಲಿದೆ. ಮೊದಲ ಟೆಸ್ಟ್ ಪಂದ್ಯ ಮುಂದಿನ ತಿಂಗಳು 15 ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಎರಡನೇ ಟೆಸ್ಟ್ ಪಂದ್ಯ ಮುಂದಿನ ತಿಂಗಳು 23 ಕೊಲಂಬೋದ ಸಿಂಹಳೀಸ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪಂಚಾಯತ್ ರಾಜ್ ಸಚಿವರ ರಾಷ್ಟೀಯ ಕಾರ್ಯಾಗಾರ. ವಾರ್ಷಿಕ ಅಮರನಾಥ ಯಾತ್ರೆ ಇಂದಿನಿಂದ ಆರಂಭ. ಎರಡು ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಪ್ರಯಾಣ. ಉಕ್ರೇನ್ ದಾಳಿಯಲ್ಲಿ ರಷ್ಯಾದ 37 ನಾಗರಿಕರು ಹತ. ಕಟ್ಟಡ ಧ್ವಂಸ. ಫಿಫಾ ವಿಶ್ವಕಪ್ ಫುಟ್ಬಾಲ್ 32 ಸುತ್ತಿನ ಪಂದ್ಯದಲ್ಲಿಂದು ಸ್ವಿಟ್ಜರ್ಲ್ಯಾಂಡ್ ಅಲ್ಜೀರಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12
1: ಆಕಾಶವಾಣಿ ಮೈಸೂರು ವೇಳೆ ಸರಿಯಾಗಿ 7:45:12. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಗೆದ್ದವಳು ನಾನೇ ಚಿತ್ರಕ್ಕಾಗಿ ಪಿ ಸುಶೀಲ ಅವರು ಹಾಡಿರುವ ಗೀತೆ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು. ಎಂ ರಂಗರಾವ್ ಸಂಗೀತ ನಿರ್ದೇಶಕರು.

0: ಮೈಸೂರು ಸಾಹಿತ್ಯ ಸಂಭ್ರಮ ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಈ ಬಾರಿ ದಶಕದ ಸಂಭ್ರಮದೊಂದಿಗೆ ಜುಲೈ 4 ಮತ್ತು 5 ತಾರೀಕು, ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್, ಸಮಯ 9:30. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಖ್ಯಾತರೊಂದಿಗೆ ಸಂವಾದ. ಬನ್ನಿ, ಸಾಹಿತ್ಯದ ಸವಿಯನ್ನ ಸವಿಯಿರಿ. ಪ್ರವೇಶ ಉಚಿತ.
1: ನೀವು ಸಿಲೆಬಸ್ಗೂ ಮೀರಿದಂತಹ ಡಿಫ್ರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ಇಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: SP ಬಾಲಸುಬ್ರಹ್ಮಣ್ಯಂ ಅವರ ಸಂಗೀತ ನಿರ್ದೇಶನದಲ್ಲಿ ದೇವರಲ್ಲಿದ್ದಾನೆ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಈ ಗೀತೆಯನ್ನು ಹಾಡಿದ್ದಾರೆ ಪಿ ಸುಶೀಲ ಹಾಗೂ ವಾಣಿ ಜಯರಾಮ್.

ವೇಳೆ ಸರಿಯಾಗಿ 8:30. ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ ಆದಿತ್ಯ ಅವರ ಗೀತೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜಯ ಭಾಸ್ಕರ್.

0: ಕೀರ್ತನ, ಪ್ರತಿಯೊಬ್ಬರ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆಯ ಪ್ರೇರಣೆ ಇರುತ್ತೆ ಅಂತ ಅಂತಾರೆ, ಅದ್ರ ಬಗ್ಗೆ ನೀ ಏನ್ ಹೇಳ್ತೀಯ?
1: ಖಂಡಿತ ರಂಜಿತಾ. ಏನಂದ್ರೆ, ಅಮ್ಮ ಆಗಿರಬಹುದು, ಅಕ್ಕ ಆಗಿರಬಹುದು, ಶಿಕ್ಷಕಿ ಆಗಿರಬಹುದು, ಅಥವಾ ಅವರು ಕೆಲಸ ಮಾಡುವಂತಹ ಜಾಗದಲ್ಲಿ ಇವರನ್ನ ನೋಡಿ ನಾನು ಕೂಡ ಇವ್ರ ತರ ಆಗಬೇಕು ಅಂತ ಅನ್ಕೊಳ್ಳೋದಿರಬಹುದು, ಇದು ಪ್ರತಿಯೊಬ್ಬರ ಜೀವನದಲ್ಲೂ ನಡೆದೇ ನಡೆಯುತ್ತೆ ಅಂತ ಹೇಳ್ತೀನಿ.
0: ಹಾಗಿದ್ರೆ ನಮ್ಮ ಕೇಳುಗರಿಗೂ ಕೂಡ ಅವರ ಆದರ್ಶ ಮಹಿಳೆ ಯಾರಾದ್ರೂ ಇದ್ದೇ ಇರ್ತಾರೆ ಅಲ್ವಾ?
1: ಖಂಡಿತವಾಗ್ಲೂ ಇರ್ತಾರೆ. ಅದಕ್ಕೋಸ್ಕರನೇ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಮ್ಮ ಗೆಳತಿಯರು ಅವರ ಆದರ್ಶ ಮಹಿಳೆ ಯಾರು ಅನ್ನೋದನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು.
0: ಹಾಗಿದ್ರೆ ಮರೀದೆ ಕರೆ ಮಾಡ್ತೀರಾ ಅಲ್ವಾ ಗೆಳತಿಯರೇ?
1: ಮರೆಯದಿರಿ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ.
2: ಬಿಳಿ ಗುಲಾಬಿ ಚಿತ್ರಕ್ಕಾಗಿ ದೊಡ್ಡರಂಗೇಗೌಡ ಅವರು ಬರೆದಿರುವ ಗೀತೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿ

0: ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
2: ಭರ್ಜರಿ ಬೇಟೆ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿರುವ ಗೀತೆ ಸಾಹಿತ್ಯ ಜಿ ಉದಯಶಂಕರ್ ಅವರದು, ಇಳಯರಾಜ ಸಂಗೀತ ನಿರ್ದೇಶಕರು.

0: ಕಾಮನ ಬಿಲ್ಲು. ಪ್ರೀತಿಯ ಕೇಳುಗರೆ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಬದುಕಿನ ಬಣ್ಣದ ಚಿತ್ತಾರ ಕಾಮನ ಬಿಲ್ಲು.
1: ಕಾಮನ ಬಿಲ್ಲು, ಕಾಮನ ಬಿಲ್ಲಿನ ಮೇಲೆ ಕೂಗುತ್ತ ಸಾಗುವ ರೈಲಿದೆ.
0: ಸಾಧಕರ ವ್ಯಕ್ತಿತ್ವದ ಮತ್ತೊಂದು ಮಜಲಿನ ಅನಾವರಣ ಕಾಮನ ಬಿಲ್ಲು. ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಕಾಮನ ಬಿಲ್ಲು.

0: ಮೈಸೂರು ಸಾಹಿತ್ಯ ಸಂಭ್ರಮ ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಈ ಬಾರಿ ದಶಕದ ಸಂಭ್ರಮದೊಂದಿಗೆ ಜುಲೈ 4 ಮತ್ತು 5 ತಾರೀಕು ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್ ಸಮಯ 9:30 ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಖ್ಯಾತರೊಂದಿಗೆ ಸಂವಾದ ಬನ್ನಿ ಸಾಹಿತ್ಯದ ಸವಿಯನ್ನ ಸವಿಯಿರಿ ಪ್ರವೇಶ ಉಚಿತ
1: ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕೇಳುಗರೆ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ನಕ್ಷತ್ರ ಲೋಕದಲ್ಲಿ ಸಿನಿ ತಾರೆಯರೊಂದಿಗೆ ಆತ್ಮೀಯ ಸಂವಾದ ಕೇಳುವಿರಿ.
2: ಮೈಸೂರು ಆಕಾಶವಾಣಿ ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರನ್ನ ರೆಕಗ್ನೈಸ್ ಮಾಡಿದಂತ ಚಾನೆಲ್ ಅದು.
3: ಸಂಗೀತ ನಿರ್ದೇಶಕರನ್ನ ಜನರಿಗೆ ಪರಿಚಯ ಮಾಡಿಕೊಟ್ಟಿದೆ ಜಾಸ್ತಿ ಆಕಾಶವಾಣಿ.
4: ಮೈಸೂರು ಆಕಾಶವಾಣಿ ಅಂದ ತಕ್ಷಣ ನೆನಪುಗಳ ಭೂತಿ, ಯಾಕೆಂದ್ರೆ ಬಾಲ್ಯದಿಂದ ನಾವು ಅದನ್ನ ಕೇಳ್ಕೊಂಡು ಬೆಳೆದವರು.
5: ಮೈಸೂರು ಕೇಳುವವರಿಗೆಲ್ಲ ಧನ್ಯವಾದ. ಜೈ ಆಕಾಶವಾಣಿ, ಜೈ ಕನ್ನಡ.
1: ತಪ್ಪದೆ ಕೇಳಿ ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ಪ್ರಸಾರವಾಗಲಿದ್ದು ಕಡೆಯ ಭಾನುವಾರ ಅದೇ ಸಮಯಕ್ಕೆ ಮರುಪ್ರಸಾರವಾಗಲಿದೆ.

0: ನೀವೀಗ ಕೇಳಿದ ಗೀತೆ ಅರ್ಚನಾ ಚಿತ್ರದ್ದು. ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದವರು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.
1: ಕಸ್ತೂರಿ ಮಾತ್ರೆ
2: ವಾರಕ್ಕೊಂದು
1: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
2: ಕಸ್ತೂರಿ ಮಾತ್ರೆ
1: ನಗೆ.

0: ಜಾತ್ರೆ
1: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ 6:10
2: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ,
2: ಕಸ್ತೂರಿ ಮಾತ್ರೆ ತಿನ್ನಿ,
1: ನಾಕರಿಗೆ ಜೈ ಎನ್ನಿ.

ರಾಜನ್ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಮತ್ತೊಂದು ಗೀತೆ. ಸಾಹಿತ್ಯಾಚಿ ಉದಯಶಂಕರ್ ಅವರದು. ಆತ್ಮಬಂಧನ ಚಿತ್ರಕ್ಕಾಗಿ ಗೀತೆಯನ್ನು ಹಾಡಿದ್ದಾರೆ ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಇದುವರೆಗೂ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮತ್ತೆ ಚಿತ್ರಗೀತೆಗಳು ಈ ಬೆಳಿಗ್ಗೆ 9:35. ವೇಳೆ ಸರಿಯಾಗಿ 9:25. ಆಕಾಶವಾಣಿ ಮೈಸೂರು.
1: ಯೋಗವಾಣಿ, ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ.

0: ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಒತ್ತಡ ನಿರ್ವಹಣೆ ಈ ಕುರಿತು ಮೈಸೂರಿನ ಅರ್ಕಾ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಶ್ರೀನಿವಾಸ್ ಅರ್ಕಾ ಅವರೇ, ನಮಸ್ಕಾರ.
2: ನಮಸ್ಕಾರ. ನಮಸ್ಕಾರ.
1: ತಾವು ಈ ದಿವಸ ಒತ್ತಡ ನಿರ್ವಹಣೆ ಮತ್ತು ಇದಕ್ಕೆ ಯೋಗ ಯಾವ ರೀತಿ ಸಹಕಾರಿ ಮತ್ತು ಭಾರತೀಯರ ಒಂದು ಪರಿಕಲ್ಪನೆ ಏನು, ಈ ವಿಚಾರವಾಗಿ ವಿವರವಾಗಿ ಮಾತನಾಡಬೇಕು. ಈಗ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಒತ್ತಡ ನಿರ್ವಹಣೆಯನ್ನು ಯಾವ ರೀತಿ ವಿಶ್ಲೇಷಣೆ ಮಾಡಲಾಗಿದೆ, ಅದನ್ನು ಹೇಗೆ ಮಾಡಬಹುದು ಅಂತೀರಿ?
2: ನಾನು ಬಹಳಷ್ಟು ದೇಶಗಳನ್ನು ಸಂಚಾರ ಮಾಡಿದ್ದೀನಿ. ನಾನು ಗಮನಿಸಿರೋ ಪ್ರಕಾರವಾಗಿ ಈ ಸ್ಟ್ರೆಸ್ ಅಂತ ಇದೆಯಲ್ಲ, ಇಂಗ್ಲೀಷಲ್ಲಿ ಹೇಳ್ತೀವಲ್ಲ ಒತ್ತಡ, ಮಾನಸಿಕ ಒತ್ತಡ, ಇದೆಲ್ಲನೂ ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೆಚ್ಚು ನೋಡಿದ್ದೀನಿ. ನಮ್ಮ ದೇಶಗಳಲ್ಲಿ ಅಷ್ಟೊಂದು ಇಲ್ಲ. ಆದರೆ ಇತ್ತೀಚೆಗೆ ಪಾಶ್ಚಿಮಾತ್ಯ ರೀತಿಯ ಎಷ್ಟೋ ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೊಂಡಿರೋದ್ರಿಂದ ಇಲ್ಲಿ ಕೂಡ ಸ್ಟ್ರೆಸ್ ಅನ್ನೋದು ಶುರುವಾಗ್ತಾ ಇದೆ. ಬರ್ತಾ
1: ಭಾರತೀಯ ಜೀವನ ಪದ್ಧತಿಯಲ್ಲಿ ಒತ್ತಡ
2: ಇಲ್ಲ, ನಿಜವಾಗ್ಲೂ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಯೋಚನೆ ಇರುತ್ತೆ ಅವರಿಗೆ, ಜವಾಬ್ದಾರಿಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತೆಲ್ಲನೂ. ಆದರೆ ಒತ್ತಡ ಅಂತ ಖಂಡಿತವಾಗ್ಲೂ ಆ ಥರ ಇಲ್ಲ. ಆ ಒತ್ತಡನೂ ಒಳ್ಳೇದಕ್ಕೆ ಬಳಸ್ಕೊಳ್ತಾರೆ, ಕನ್ವರ್ಷನ್ ಮಾಡಿಕೊಂಡು ಇದೇ ಒತ್ತಡನೇ ಒಂದು ಮೋಟಿವೇಶನ್ ಮಾಡ್ಕೊಂಡ್ಬಿಡ್ತಾರೆ ನಿಜವಾಗ್ಲೂ ಆ ಥರ. ಮತ್ತು ಇಲ್ಲಿಯ ಜನ ಜೀವನದ ಒಂದು ಪದ್ಧತಿ ಎಷ್ಟು ಕಲರ್ಫುಲ್ ಆಗಿದೆ, ಎಕ್ಸೈಟಿಂಗ್ ಆಗಿದೆ ಅಂದರೆ ವರ್ಣರಂಜಿತವಾಗಿದೆ. ಇಲ್ಲಿ ಯಾರೊಬ್ಬನೂ ಡಿಪ್ರೆಷನ್ ಅನ್ನೋ ಶಬ್ದನೂ ಇಲ್ಲಿ ಇರಲಿಲ್ಲ. ಹಿಂದೆ ನೀವು ಚಿಕ್ಕವರಾಗಿದ್ದಾಗೆಲ್ಲ ನೋಡಿದ್ರೆ ಆ ಶಬ್ದಗಳು ನಾವು ಕೇಳಿಲ್ಲ. ಡಿಪ್ರೆಷನ್ ಇಂಗ್ಲೀಷಲ್ಲಿ ಗೊತ್ತಿದೆ, ನಾವು ಸಾಮಾನ್ಯವಾದ ಅರ್ಥ ಈ ಸೈಕಲಾಜಿಕಲಿ ನ್ಯೂರಲಾಜಿಕಲಿ ಅದು ಗೊತ್ತಿಲ್ಲ ಡಿಪ್ರೆಷನ್ ಅನ್ನೋದು ಬರುತ್ತೆ ಅಂತ. ಪಾಶ್ಚಿಮಾತ್ಯ ದೇಶಗಳಲ್ಲಿ ತುಂಬ ಇದೆ, ಯಾಕಂದ್ರೆ ಇಲ್ಲಿ ಮೋಡ ಕವಿದು ಇರುತ್ತೆ, ವಿಂಟರ್ ಸೀಸನ್ಸು ಡಲ್ ಆಗಿರುತ್ತೆ, ಸೂರ್ಯನೇ ಕಾಣಲ್ಲ ಎಷ್ಟೋ. ಇಲ್ಲಿ ಪ್ರತಿನಿತ್ಯ ಆದರೂ ಲಾರ್ಜ್ಲಿ ಎಷ್ಟೋ ಸೂರ್ಯ ದರ್ಶನ ಆಗೇ ಆಗುತ್ತೆ ಬೆಳಗಾದರೆ. ಆ ಉದ್ದೇಶದ ಮೇಲೇ ಅವರು ಸೂರ್ಯನ ನಮಸ್ಕಾರ ಮಾಡೋದು ಎಲ್ಲನೂ ಯೋಗಶಾಸ್ತ್ರದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಸೂರ್ಯ ಇದ್ದೇ ಇದ್ದಾನೆ ಅಂತ, ಇಲ್ಲ ಸುಮ್ಮನೆ ಹೆಂಗೆ ನಮಸ್ಕಾರ ಮಾಡೋಕ್ಕಾಗುತ್ತೆ, ಸೂರ್ಯನೇ ನೋಡಿದ್ದೇನೆ ನೋಡಿ. ಅಷ್ಟೊಂದು ನಮ್ಮ ಭರವಸೆ ಇಲ್ಲಿ ವೆದರ್ ಚೆನ್ನಾಗಿದೆ ಅಂತ. ಟ್ರಾಪಿಕಲ್ ವೆದರು ಎಲ್ಲನೂ ಏನು, ಜಾಕ್ಷಿ ಪಕ್ಷಿಗಳು ಎದ್ದು ಚಿಲಿಪಿಲಿ ಗಾನ ಮಾಡಿಕೊಂಡು ಎಲ್ಲ ಎಕ್ಸೈಟಿಂಗ್ ಆಗಿ ಒಳ್ಳೆ ಮ್ಯೂಸಿಕಲ್ ಪಾರ್ಟಿ ಮಾಡ್ದಂಗೆ ಮಾಡ್ತಾರೆ ಬೆಳಗ್ಗೆನೆ ಪಕ್ಷಿಗಳು ಎದ್ದೇಳ್ಸೋಕ್ಕೆ. ಸೊ ಹೀಗಾಗ್ಬಿಟ್ಟು ನಮಗೆ ಮತ್ತು ಇನ್ನೊಂದು ರಸ್ತೆಯಲ್ಲಿ ಜನಗಳು ಸಿಗ್ತಾನೆ ಇರ್ತಾರೆ, ಯಾರೋ ಪರಿಚಯದವ್ರು ಸಿಗ್ತಾರೆ, ಯಾಕಪ್ಪ ಒಂಥರ ಇದೆಯಾ ಅಂತಾರೆ, ಅವ್ರಿಗೆ ಟೀ ಕುಡಿಯೋಣ ಕಾಫಿ ಕುಡಿಯೋಣ ಬಂತನೋ ಏನೋ ಮಾಡಿ ಮನೋರಂಜನೆ ತಂದು ಅವನಿಗೆ ಸರ್ ಮಾಡಿಬಿಡ್ತೀವಿ ನಾವೆಲ್ಲ ಒಬ್ರಿಗೊಬ್ಬ ಸಹಾಯ ಮಾಡಿಕೊಂಡು
1: ಪರಿಚಯ. ಯಾವಾಗ ನಾವು ಪಾಶ್ಚಾತ್ಯ ಚಿಂತನೆಗಳನ್ನು ನಮ್ಮಲ್ಲಿಗೆ ತಂದು ಆಗ ಒತ್ತಡ ಶುರುವಾಯಿತು
2: ಬಹುಪಾಲು. ಅದು ತಪ್ಪು ಸರಿ ಅನ್ನೋದು ವಿವರಣೆ ಇಲ್ಲ. ಇಲ್ಲಿ ಅಲ್ಲಿಯ ಪದ್ಧತಿಗಳು ತಂದಿದ್ದಾಗ ಅದ್ರ ಜೊತೆಯಲ್ಲಿ ಪ್ಯಾಕೇಜ್ ಎಲ್ಲ ಬರುತ್ತಲ್ಲ, ಅಲ್ಲಿ ಜೀವನ ಶೈಲಿ, ಅಲ್ಲಿ ಪದ್ಧತಿಗಳು, ಅಲ್ಲಿ ಆಚಾರ ವಿಚಾರಗಳು, ತಪ್ಪಿಲ್ಲ ಮಾಡರ್ನೈಸೇಷನ್ ಹೆಸರಲ್ಲಿ, ಅಡ್ವಾನ್ಸ್ಮೆಂಟ್ ಹೆಸರಲ್ಲಿ, ಟೆಕ್ನಾಲಜಿಕಲ್ ಹೆಸರಲ್ಲಿ ತರ್ತೀವಲ್ಲ, ಅದರ ಪ್ಯಾಕೇಜ್ ಬರುತ್ತಲ್ಲ ಇದೆಲ್ಲನೂ. ಡಿಪ್ರೆಷನ್ನು, ಪ್ರೆಷರು, ಸ್ಟ್ರೆಸ್ಸು ಎಲ್ಲ ತಗೊಳ್ಳೇಬೇಕಲ್ವಾ? ಆಗಿದೆ, ಆಗ್ಬಾರ್ದು
1: ಅಂದರೆ ಅದೊಂದು ತಗೊಂಡ್ರೆ ಇದು ಫ್ರೀ ಅಂತ.
2: ಫ್ರೀ ಅಂತ, ಎಕ್ಸಾಕ್ಟ್ಲಿ, ಬೈ ಒನ್ ಗೆಟ್ ಟು ಫ್ರೀ ಅನ್ನೋ ಥರ ಬಂದಿದೆ. ಸೊ ಇಲ್ಲಿ ಏನಂದರೆ ಯೋಗ ಬೇರೆ ನಮಗೆ ದೊಡ್ಡ ಕೊಡುಗೆ ಅಲ್ವಾ, ಎಂಥ ದಿವ್ಯವಾದ ಕೊಡುಗೆ ಯೋಗ ಅಂದರೆ. ನಾನು ನೆಸೆಸರಿಲಿ ಪಾಪ ಸಿಸ್ಟಮ್ಯಾಟಿಕ್ ಆಗೇನೆ ಕಲಿತ್ರೆ ಒಳ್ಳೇದು, ಕಲಿಯೋಕ್ಕಾಗದೇ ಇದ್ರೂ ಯೋಗ ಮಾಡ್ಬೋದು, ತಿಳಿದೇನೂ ಯೋಗ ಮಾಡೋರು ಇದ್ದಾರೆ, ಗೊತ್ತೇ ಇಲ್ಲ ಯೋಗ ಮಾಡೋದು ಯೋಗ ಅಂದ್ರೆ ಏನು ಅಂತ. ಆದರೆ ಯೋಗನ ಮಾಡ್ತಾರೆ. ಉದಾಹರಣೆಗೆ ಪ್ರಾಣಿಗಳು ನೋಡಿ, ಬೆಳಿಗ್ಗೆ ಅಂದರೆ ಎಷ್ಟು ಚೆನ್ನಾಗಿ ಕೈಯೆಲ್ಲ ಉದ್ದ ಮಾಡಿಕೊಂಡು ಶ್ವಾನದಿಂದ ಹಿಡಿದು ಮಾರ್ಜಾಲದಿಂದ ಹಿಡಿದು ಎಲ್ಲ ಪ್ರಾಣಿಗಳನ್ನು

0: ಹಕ್ಕಿ ಪಕ್ಷಿಗಳು ಕೂಡ ಯೋಗ ಮಾಡ್ತವೆ. ನೀಟ ಕತ್ತನ ಆ ಕಡೆ ತಿರುಗಿಸೋದು, ಈ ಕಡೆ ತಿರುಗಿಸೋದು, ಗಮನಿಸಿ ಚೆನ್ನಾಗಿ ಒಂದು ಕೊಕ್ಕೆಲ್ಲ ಹೆಸರು ಮಾಡ್ಕೊಳ್ಳೋದು, ಎಲ್ಲ ರೆಕ್ಕೆಗಳನ್ನ ತೆಗೆದು ಪಡ ಪಡ ಅಂತ ಬಡಿಯೋದು, ವಾರ್ಮ್ ಅಪ್ ಮಾಡ್ತಾರಲ್ಲ, ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ. ಪ್ರಾಣಿಗಳಲ್ಲಿ ಇದೆ ಚೆನ್ನಾಗಿವೆ ಇದೆ ಪದ್ಧತಿಗಳು. ಹಾಗೆ ನಾವು ಕೂಡ ನ್ಯಾಚುರಲ್ ಆಗಿ ಸ್ಟ್ರೆಚ್ ಮಾಡ್ತೀವಲ್ಲ, ಕೆಲವು ಸರಿ ಆ ಸ್ಕೇಲ್ ಎದ್ದೇಳುವಾಗಲೇ ಸ್ಟ್ರೆಚಿಂಗ್ ಮಾಡೋ ಒಂದು ಆಕ್ಷನ್ಗೆ ಹೋಗ್ತೀವಿ ನಾವು. ಮಾಡುವಾಗ ತುಂಬ ಚೆನ್ನಾಗಿ ಮಾಡ್ಬಿಡ್ಬೇಕು, ಅದೇನೋ ಅರ್ಧಂಬರ್ಧ ಮಾಡಬಾರ್ದು ಸ್ಟ್ರೆಚಿಂಗ್, ಅಲ್ಲಿ ಜಾಸ್ತಿ ಡ್ಯಾಮೇಜ್ ಆಗುತ್ತೆ. ಇಲ್ಲಿ ಈ ಕಡೆ ಒತ್ತಡದಲ್ಲೂ ಸೇರ್ಕೊಂಡಾಗಲಿಲ್ಲ, ರಿಲೀಫಲ್ಲೂ ಸೇರ್ಕೊಂಡಂಗಾಗಲಿಲ್ಲ. ಅದಕ್ಕೋಸ್ಕರ ಮಾಡೋದನ್ನ ಮನಸಾರೆ ಸಂಪೂರ್ಣವಾಗಿ ಆಕಳಿಸ್ಬೇಕು ಅಂದರೆ ಬಾಯಿ ಮುಚ್ಚಿಕೊಂಡು ಸ್ವಲ್ಪ ಕಷ್ಟಪಟ್ಟುಕೊಂಡು ಯಾರೋ ಇದ್ದಾರೆ ಅಂತ ಆಕಳಿಸೋದು ಒಂದಲ್ವಾ. ಆಮೇಲೆ ಆಕಳಿಸ್ಬಿಡೋಣ ಹೋಗಿ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಆಕಳಿಸ್ದಾಗ ಮನೆಯಲ್ಲಿ ಇದ್ದೀನಿ ಅಂತ ಅಂದ್ಕೊಂಡು. ಹಾಗೇನೆ ಏನಾದರೂ ನಕ್ಕರು ಅಷ್ಟೇ ಆನಂದವಾಗಿ ನಕ್ಬಿಡ್ಬೇಕು, ಮನಸಾರೆ ನಗಬೇಕು. ಯಾರೋ ಒಬ್ಬ ಉತ್ಸಾಹವನ್ನು ನಗ್ತಾ ಇದ್ದಾನೆ ಅಂತ ಅಂದ್ಕೊಂಡು ಅಂದ್ಕೊಳ್ಳಿ, ಅವ್ರಿಗೆ ಅರ್ಥ ಗೊತ್ತಿಲ್ಲ, ನಿಮಗೆ ಗೊತ್ತು ಅರ್ಥ ಯಾಕೆ ನಗ್ತಾ ಇದ್ದೀರಾ ಅಂತ. ಜನಗಳು ಮೆಚ್ಚೋಕೆ ಪ್ರಯತ್ನ ಪಡೋದೇ ಒಂದು ದೊಡ್ಡ ಸ್ಟ್ರೆಸ್ಸು. ಅದನ್ನು ಆರ್ಟಿಫಿಷಿಯಲ್ ಆಗಿ ಮೆಚ್ಚೋಕೆ ಜಗತ್ತಲ್ಲೇ ಯಾಕೆ ಮೆಚ್ಕೋಬೇಕು ನಮ್ಮನ್ನ ಅಂತ, ನಮ್ಗೆ ಯಾಕೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಅಂತ. ನಾವು ಹೇಗಿರಬೇಕೋ ಹಾಗಿರಬೇಕು, ಅವ್ರು ಹೇಗಿದ್ದಾರೆ ಅವ್ರು ಆಗಿದ್ದಾರೆ. ಸೊ ನಮ್ಮನ್ನು ನಾವು ಒಪ್ಕೊಳ್ಬೇಕು ತುಂಬ ಚೆನ್ನಾಗಿ. ಒಪ್ಕೊಂಡ್ರೆ ನಾವು ತುಂಬ ಚೆನ್ನಾಗಿ ಬೆಳಿತೀವಿ. ಇಲ್ಲಿ ಯೋಗದಕ್ಕೆ ವಾಪಸ್ ಬರ್ತಾ ನಾವು ಯೋಗದಲ್ಲಿ ಒಂದು ಈ ಪ್ರಶ್ನೆಗೆ ಉತ್ತರ ಮುಗಿಸ್ತಾ. ಯೋಗದಲ್ಲಿ ಆತ್ಮಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ಭಾವಾತ್ಮಕವಾಗಿ ಕೂಡ ಸರ್ವತೋಮುಖವಾಗಿ ಒಳಗಡೆ ಇಳಿದು ಯೋಗದ ಒಂದು ಏನೇನು ಆಸನಗಳನ್ನು ಇಟ್ಟಿದ್ದಾರೋ ಅದನ್ನು ಶ್ರದ್ಧೆಯಿಂದ ಅರ್ಥವನ್ನು ಕೂಡ ಚೆನ್ನಾಗಿ ಸವಿತಾ ಆನಂದವಾಗಿ ಮನಸ್ಸನ್ನು ಮುಂದೆ ಬಿಟ್ಬಿಟ್ಟು ಆಮೇಲೆ ಶರೀರ ಅದನ್ನು ಫಾಲೋ ಮಾಡಬೇಕು. ಇಲ್ಲದೆ ಕೆಲವು ಆಸನಗಳು ಹಾಕೋಕ್ಕಾಗದೇ ಇಲ್ಲ, ಅದು ಮನಸ್ಸು ಮುಂದೆ ಹೊರಟೋಗ್ಬಿಡ್ಬೇಕು, ಕಲ್ಪಿಸ್ಕೋಬೇಕು. ಇದು ಮಾಡಿಬಿಟ್ಟಿದ್ದೀನಿ ನಾನಾಗಲೇ, ಮುಂದೆ ಹೊರಟೋಗಿದೆ ಇದು, ನನ್ನ ಕೈ ಕಾಲು ಯಾವ ರೀತಿ ಇರಬೇಕು ಅಂತ ಅನ್ನೋದು ಮನಸ್ಸಲ್ಲಿ ಬರಬೇಕು. ಶ್ರದ್ಧೆಯ ಲಭತೆ ಜ್ಞಾನಂ, ಶ್ರದ್ಧೆ ಒಂದು ಇಟ್ಕೊಂಡ್ರೆ ಎಲ್ಲವೂ ಆಗುತ್ತೆ. ಅದಕ್ಕೋಸ್ಕರವಾಗಿ ಅದು ಸ್ಟ್ರೆಸ್ ಎಲ್ಲನೂ ಓಡೋಗ್ಬಿಡುತ್ತೆ. ಈಗ ರಿಂಕಲ್ಸ್ ಆಗಿದ್ರೆ ಶರ್ಟನ್ನ ಅಥವಾ ಟ್ರೌಸರ್ ನಾವು ಐರನ್ ಮಾಡಲ್ವಾ, ಐರನ್ ಮಾಡಿದ ತಕ್ಷಣ ರಿಂಕಲ್ಸ್ ಎಲ್ಲ ಹೊರಟೋಗಲ್ವಾ. ಹಾಗೇನೆ ಇದನ್ನು ಈ ರಿಂಕಲ್ಸ್ ಅನ್ನು ಕಳಿಸ್ಬೇಕು, ಒತ್ತಡದ ರಿಂಕಲ್ಸ್ ಅಂದರೆ ಐರನ್ ಮಾಡಬೇಕು ಅಂದರೆ ಸ್ಟ್ರೆಚ್ ಮಾಡಿಬಿಡ್ಬೇಕು. ಅದಕ್ಕೆ ನೋಡಿ ಬಿಸಿನೀರು ಹಾಕೊಂಡಾಗ ಖುಷಿ ಆಗುತ್ತೆ ನಮಗೆ ಸ್ಟ್ರೆಸ್ ಇದ್ದಾಗ. ಆಮೇಲೆ ಆಕಾಶ ನೋಡಿದ್ರೆ ಸ್ಟ್ರೆಸ್ ಕಡಿಮೆ ಆಗಿಬಿಡುತ್ತೆ. ಆಮೇಲೆ ಹಾಡು ಹೇಳಿದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಒಂದು ಡ್ರಾಯಿಂಗ್ ಬರೆದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಆಮೇಲೆ ಇದು ಒಂದು ಗಾರ್ಡನ್ ಮಾಡ್ಬೋದು, ಅಡುಗೆ ಹೊಸದಾಗಿ ಮಾಡ್ತೀನಿ ನಾನೇ ಇವತ್ತು ಅಂತ ಅಂದರೆ ಸ್ಟ್ರೆಸ್ ಹೊರಟೋಗ್ಬಿಡುತ್ತೆ. ಅವ್ರು ಒಳ್ಳೆ ಸ್ನೇಹಿತರಿದ್ದರೆ ಒಂದು ನಮ್ಗೆ ಉತ್ತೇಜನ ಕೊಡ್ತಾರಲ್ಲ, ಸಕಾರಾತ್ಮಕವಾಗಿ ನಮ್ಮನ್ನು ನೋಡ್ತಾರಲ್ಲ, ಅವ್ರ ಹತ್ರ ಮಾತಾಡಿದ್ರು ಸ್ಟ್ರೆಸ್ ಹೊರಟೋಗ್ಬಿಡುತ್ತೆ. ಎಷ್ಟು ವಿಧಾನ ಇದೆ ಗೊತ್ತಾ, ನಿಮ್ಮ ಡ್ರೆಸ್ ಚೇಂಜ್ ಮಾಡಿಕೊಂಡ್ರೆ ಸಾಕು ಸ್ಟ್ರೆಸ್ ಹೊರಟೋಗುತ್ತೆ. ಲೊಕೇಶನ್ ಚೇಂಜ್ ಮಾಡಿ, ಕುಳಿತಿರೋದನ್ನ ಬೇರೆ ಚೇರಲ್ಲಿ ಕುಳಿತುಕೊಳ್ಳಿ, ನೋಡಿ ಸ್ಟ್ರೆಸ್ ತಕ್ಷಣ ಕಡಿಮೆ ಆಗದೆ ಇದ್ರೆ ಕೇಳಿ ನನಗೆ. ಹಾಗೆ ಚೇಂಜ್ ಬೇಕು, ಆ ಚೇಂಜ್ಗೋಸ್ಕರವಾಗಿ ಯೋಗಾಭ್ಯಾಸ ಮಾಡಿದ್ರೆ ಖಂಡಿತ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಕಡಿಮೆನು ನಿರ್ನಾಮ ಆಗಿಬಿಡುತ್ತೆ ಸ್ಟ್ರೆಸ್ಸು, ಆದರೆ ಬೇಕು, ಸ್ಟ್ರೆಸ್ಸು ಬರ್ತಾ ಇರಬೇಕು ಆವಾಗವಾಗ, ಅದು ಮಾಮೂಲಿ. ಅದು ಒಂದೇ ಸರಿ ಮನೆ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ನಾನು, ಬರ್ತ್ಡೇಗೆ ಒಂದೇ ಸರಿ ಮಾಡೋದು ಮನೆ ಕ್ಲೀನು ಅನ್ನೋಕ್ಕಾಗಲ್ಲ, ದಿನ ಮಾಡ್ತಾ ಇರಬೇಕಲ್ಲ. ಹಾಗೆ ದಿನ ಶವರ್ ತಗೊಂಡಾಗೆ ಇದು ಕೂಡ ದಿನ ಯೋಗಾಭ್ಯಾಸ ಇಟ್ಕೊಂಡ್ರೆ ಅವನು ತುಂಬ ಬಹಳ ದೀರ್ಘಕಾಲವಾಗಿ ಆನಂದಮಯವಾಗಿ ಆರೋಗ್ಯವಂತನಾಗಿ ಮನಸ್ಸನ್ನು ಪ್ರಫುಲ್ಲವಾಗಿ ಇಟ್ಕೊಂಡು ಜೀವನ.
1: ಒಂದಷ್ಟು ಒತ್ತಡ ಇರಬೇಕು ಅಂತ
0: ಇರಬೇಕು, ಕಂಡಲೇಬೇಕು. ಅದು ಹೆಲ್ದಿ ಒತ್ತಡ, ಆರೋಗ್ಯದಾಯಕವಾದಂಥ ಒತ್ತಡ ಇರುತ್ತೆ. ನಾನು ಹೇಳಿದ್ನಲ್ಲ, ಅದರಿಂದ ನಮಗೆ ಒಂದು ಪ್ರಚೋದನೆ ಸಿಗುತ್ತೆ, ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಬಿಟ್ಟು. ಅದನ್ನು ಜಾಸ್ತಿ ಮಾಡಿಕೊಂಡ್ರೆ ಕೌಂಟರ್ ಎಫೆಕ್ಟ್ ಆಗುತ್ತೆ, ಬೇರೆ ಥರ ಸುಸ್ತಾಗಿ ಬಿದ್ದೋಗ್ಬಿಡ್ತಾರೆ, ಜಾಸ್ತಿ ಆಯಿತು ಒತ್ತಡ.
1: ಹೃದಯದಲ್ಲಿ ಕನಿಷ್ಠ ಒತ್ತಡ ಇರಲೇಬೇಕು,
0: ಇರಲೇಬೇಕು. ನಿಮ್ಗೆ ಗೊತ್ತಾ ನೋಡಿ,
1: ಎಕ್ಸಾಕ್ಟ್ಲಿ ಅಲ್ವಾ, ಮನುಷ್ಯ ಬದುಕಿರಕ್ಕೆ ಸಾಧ್ಯನೇ
0: ಇಲ್ಲ. ಎಕ್ಸಾಕ್ಟ್ಲಿ, ಬ್ಲಡ್ ಪ್ರೆಷರ್ ಫಾರ್ ಎಕ್ಸಾಂಪಲ್, ಆ ಥರ ಎಲ್ಲನೂ ಒಂದೊಂದು ಲೆವೆಲ್ ಇರಬೇಕು.
1: ಈಗ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯೋಗದ ಮೂಲಕನೇ ಮಾಡ್ತೀನಿ ಅಂದರೆ ಇದಕ್ಕೆ ಅಂತಲೇ ಪ್ರತ್ಯೇಕವಾದ ಆಸನ ಇರುತ್ತಾ ಅಥವಾ ಹೇಗೆ
0: ಇರುತ್ತೆ? ಶವಾಸನ ಅಂತ ಹೇಳ್ತಾರಲ್ಲ ಯೋಗ ನಿದ್ರಾ ಅಂತ, ಅದನ್ನು ಮಾಡಿದ್ರೇ ಎಲ್ಲ ಸುಮಾರು ಹೊರಟೋಗ್ಬಿಡುತ್ತೆ.
1: ಶವಾಸನ ಮಾಡೋದು ಆಸನದ
0: ಕೊನೆ ಅಂತದಲ್ಲ, ಅಲ್ಲೇ ಫೈನಲ್.
1: ಮೊದಲಿಗೆ ಮಾಡೋಕ್ಕಾಗಲ್ಲ,
0: ಮೊದಲೇ ಸ್ಟ್ರೆಚ್ಗಳು ಮಾಡ್ಕೊಂಡು ಹೋಗ್ತಾರಲ್ಲ, ಎಷ್ಟು ಬೇಸಿಕ್ ಆಗೆಲ್ಲನೂ, ಎಷ್ಟು ಸೂರ್ಯ ನಮಸ್ಕಾರನೇ ಸಾಕು ಅವರೆಲ್ಲನೂ. ಇನ್ನು ಬೇಕಾದಷ್ಟು ಆಸನಗಳಿವೆ, ಗೋಮುಖಾಸನ, ವೃಶ್ಚಿಕಾಸನ, ಮಯೂರಾಸನ, ಸ್ವಲ್ಪ ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ. ಅದೆಲ್ಲ ಪ್ರೊಫೆಷನಲ್ ಆಗಿ ಅದೇನೇ ವೃತ್ತಿಯಾಗಿ ಇಟ್ಕೊಂಡ್ಬಿಡ್ತಾರಲ್ಲ, ಇದೇ ನನ್ನ ಜೀವನ ಅಂತ, ಆವಾಗ ಅವರೆಲ್ಲ ಕಲಿಬೇಕು. ಕೆಲವರಿಗೆ ಪಾಪ ಎಷ್ಟೋ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ, ಆಸನಗಳೆಲ್ಲ ಹಾಕಕ್ಕಾಗಲ್ಲ. ಇದೇ ಸಾಕು, ಸೂರ್ಯ ನಮಸ್ಕಾರ ಮಾಡಿದ್ರೇ ಸುಮಾರು ಎಲ್ಲ ಹೊರಟೋಗುತ್ತೆ. ಎಲ್ಲ ಆಸನಗಳ ಒಂದು ಸಾರಾಂಶ ಸೂರ್ಯ ನಮಸ್ಕಾರದಲ್ಲಿದೆ, ಖಂಡಿತ ಎಲ್ಲ ಯೋಗಿಗಳು ಒಪ್ಕೊಳ್ತಾರೆ ಇದನ್ನ ನಿಜ ಅಂತ. ಹಾಗೆ
1: ಅಲ್ಲ, ನೀವು ಕಂಡುಕೊಂಡ ಹಾಗೆ ಈಗ ಗೃಹಿಣಿಯರಿಗಾಗ್ಬೋದು, ವಯಸ್ಸಾದವ್ರಿಗಾಗ್ಬೋದು, ಜನಸಾಮಾನ್ಯರಿಗೆ ಇದನ್ನೇನು ದೊಡ್ಡ ಸಾಧನೆ ಅಂತ ಭಾವಿಸ್ತಲ್ಲೆ, ಬರೀ ನಾನು ಆಸನಗಳನ್ನ ಮಾಡಿಕೊಂಡು ಶವಾಸನ ಮಾಡಿ ಒಂದು ಏನು ಒತ್ತಡ ನಿರ್ವಹಣೆ ಮಾಡ್ಕೋತೀನಪ್ಪ ಅನ್ನೋರಿಗೆ ಸ್ಪೆಸಿಫಿಕ್ ಆಗಿ ಇಂಥ ಆಸನ ಅಂತ ಏನಾದ್ರು ಇದೆಯಾ?
0: ಇಲ್ಲ, ಇದು ಒಂದು ಬಹಳ ಅದ್ಭುತವಾಗಿದೆ. ಏನಂದ್ರೆ ಒಂದು ಕಡೆ ಕುಳಿತುಕೊಳ್ತೀವಲ್ಲ ಫಸ್ಟು, ಒಂದೇ ಮನಸ್ಸಿನ ಸುಮ್ಮನೆ ಹಾಗೆ ಕುಳಿತುಕೋಬೇಕು ನಾನು ಒಬ್ಬನೇ ಇರಬೇಕು ಅಂತ ಅಂದಾಗ್ಲೇ ಎಷ್ಟೋ ರಿಲೀಫ್ ಆಗ್ಬಿಡುತ್ತೆ. ದೀರ್ಘ ಶ್ವಾಸ ತೆಗೆದುಕೊಂಡ್ರೆ ರಿಲೀಫ್ ಆಗ್ಬಿಡುತ್ತೆ, ಹಾಗೆಲ್ಲ ಇದೆ. ಇನ್ನೊಂದು ಏನು ಗೊತ್ತೆ, ಅದ್ಭುತವಾದದ್ದು ಈ ಯೋಗಾಸನಗಳು ಇಂಟ್ರೊಡ್ಯೂಸ್ ಮಾಡಿದಾರಲ್ಲ ಪತಂಜಲಿ ಮಹರ್ಷಿಗಳು ಇದಕ್ಕೆ ಪ್ರಪಂಚಕ್ಕೆ ಮಾನವ ಕಲ್ಯಾಣಕ್ಕೋಸ್ಕರವಾಗಿ, ಅದು

0: ಏನೇ ಮಾಡಿದ್ರು ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವಾಭಾವಿಕವಾಗಿನೆ ಅದನ್ನೆಲ್ಲ ಮಾಡ್ತಾನೆ ಅಂತ ನೋಡಿ. ಪ್ರಾಣಿಗಳನ್ನ ಇಮಿಟೇಟ್ ಮಾಡೋದೇನೆ ಆಸನಗಳು, ಮತ್ಸ್ಯಾಸನ ಉದಾಹರಣೆಗೆ ಪ್ರಾಣಿ ಹೆಸರು. ಪ್ರಾಣಿಗಳನ್ನ ಇಮಿಟೇಟ್ ಮಾಡಿದ್ರೆ ಸಾಕು ಅನ್ನೋದು ಕಾನ್ಸೆಪ್ಟ್. ಮತ್ತು ಅವರವರ ಶರೀರಕ್ಕೆ ತಕ್ಕಂತೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಕೈ ಸ್ಟ್ರೆಚ್ ಮಾಡ್ಬೋದು, ಯಾವ ತರ ಬೆಂಡ್ ಮಾಡ್ಬೋದು ಶರೀರವನ್ನ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನನಗಿಷ್ಟೇ ನನ್ನ ಸಾಮರ್ಥ್ಯ ಇರೋದು, ಇದು ಕರೆಕ್ಟ್ ಆಗಿದೆ, ಇದಕ್ಕಿಂತ ಮುಂಚೆ ಮುಂದಕ್ಕೆ ಹೋದ್ರೆ ಡ್ಯಾಮೇಜ್ ಆಗ್ಬೋದು, ಹರ್ಟ್ ಆಗ್ಬೋದು ಅನ್ನೋದು ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಈಗ ನೋಡಿ, ಕುಳಿತುಕೊಳ್ಳೋಕೆ ಹೇಳಿ ನೆಲದ ಮೇಲೆ ತುಂಬಾ ಕಷ್ಟಪಡೋರು ಇದ್ದಾರೆ, ಆದ್ರೆ ಕೊನೆ ಕುಳಿತುಕೊಳ್ಳೇಬೇಕು ಅಂದ್ರೆ ಅದು ಯಾವುದೋ ಒಂದು ಭಂಗಿ ಹುಡುಕ್ತಾರೆ, ಆ ಕರೆಕ್ಟ್ ಆಗಿರುತ್ತೆ ಅವ್ರಿಗೆ, ಅವ್ರಿಗೆ ಮಾತ್ರ ಸೂಟು. ನೀವು ಅದನ್ನ ಫಾಲೋ ಮಾಡಕ್ ಹೋದ್ರೆ ನಿಮಗೂ ನೋವಾಗುತ್ತೆ ಆತರ ಕುಳಿತುಕೊಂಡ್ರೆ. ಇಂಟ್ರೆಸ್ಟಿಂಗ್ ಇದೆ ಇದೆಲ್ಲಾನು. ಅದಕ್ಕೋಸ್ಕರವಾಗಿ ಸ್ವಾಭಾವಿಕವಾಗಿ ನಮ್ಮ ಬಾಡಿಗೂ ಸ್ವಲ್ಪ ಮಾತಾಡಿಸ್ಕೊಂಡು ಏನ್ ಬೇಕು ನಿನಗೆ ಅಂತ ಕೇಳಿಕೊಂಡು ನಡ್ಕೊಳ್ಳೋ ತರ ಮಾಡಿಬಿಟ್ರೆ ಸಾಕು. ಈಗ ನೀರು ಕುಡಿತೀವಿ ಎಷ್ಟು ಕುಡಿಬೇಕು ನಮ್ಗೆ ಗೊತ್ತು, ಎಷ್ಟೊತ್ತು ಒಂದ್ ಕಡೆ ಕುಳಿತುಕೋಬೇಕು ಗೊತ್ತಿದೆ, ಎಷ್ಟು ಮಾತಾಡಬೇಕು ಗೊತ್ತಿದೆ, ಎಲ್ಲಾನು ಕಾನ್ಶಿಯನ್ಸ್ ಒಳಗಡೆ ಪ್ರಜ್ಞೆ ಇದೆ. ಅದು ಕಾಂಟ್ಯಾಕ್ಟ್ ಬೆಳೆಸ್ಕೊಂಡ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದು ಕಾಂಟ್ಯಾಕ್ಟ್ ಬೆಳೆಸ್ಕೊಳ್ಳೋಕೆ ಕನ್ವಿಸ್ಕೊಂಡು ಹಾಗೆ ಒಳಗಡೆ ಮನನ ಮಾಡಬೇಕು. ಏನು ಮನಸ್ಸು ಹೊರಗಡೆ ಹರಿತಾ ಇದೆಯೋ ಒಂದು ಶಕ್ತಿ, ಅದನ್ನ ಒಳಗಡೆ ರಿವರ್ಸ್ ಮಾಡಬೇಕು. ಮಾಡಿದ್ರೆ ಅಡ್ವೆಂಚರ್ಸ್ ಆಫ್ ಸೆಲ್ಫ್ ಡಿಸ್ಕವರಿ, ಒಂದು ಆತ್ಮ ಅನ್ವೇಷಣೆಯ ಅದ್ಭುತ ಸಾಧನೆ, ಸಾಹಸವಾಗುತ್ತೆ ಅದು. ಮಗುವಾಗಿದ್ದಾಗ ಹೇಗಿದ್ವಿ ನಾವು ಶೈಶವಾವಸ್ಥೆಯಲ್ಲಿ, ಆ ಕಡೆ ವಾಪಸ್ ಹೋಗ್ಬೇಕು ನಾವು. ತಿರುಗಿಸ್ಕೊಂಡ್ರೆ ಅಲ್ಲೇ ಬೆನಿಫಿಟ್ ಬರ್ತಾ ಹೋಗುತ್ತೆ. ಒಂದೊಂದು ಇಂಚು ಹಿಂದೆ ಕೆಳಗಡೆ ಹೋಗ್ತಾ ಇದ್ರು ಮನಸ್ಸು ಮೆದುಳಿನಿಂದ ಹೃದಯದ ಮಂಡಲಕ್ಕೆ, ಅಲ್ಲೇ ರಿಲೀಫ್ಗಳು ಸಿಗ್ತಾ ಹೋಗುತ್ತೆ ಅವ್ರಿಗೆ. ಆಶ್ಚರ್ಯ ಆಗುತ್ತೆ, ಓ ದೇವ್ರೆ ಏನಪ್ಪ ಇದು ಮ್ಯಾಜಿಕ್ ಅಂತ.
1: ಶವಾಸನ ಮಾಡೋದಕ್ಕೂ ವಿಧಾನ ಇದೆಯಾ ಸ್ವಾಮೀಜಿ?
0: ಅದಕ್ಕೆ ವಿಧಾನ ಅಂದ್ರೆ ನಾವೊಂದು ಬರೆದಿದ್ದೀನಿ ಅದು ಕೂಡ ಒಂದು ಅರ್ಕ ಧ್ಯಾನ ಪುಸ್ತಕದಲ್ಲಿ. ಸಂಪೂರ್ಣವಾಗಿ ತನ್ನ ಶರೀರವನ್ನ ಆ ಭೂಮಿ ಮೇಲೆ ಮಲಗಿಸಿ, ನನಗೇನು ಶರೀರಕ್ಕೂ ನನಗೂ ಏನು ಕಂಟ್ರೋಲೇ ಇಲ್ಲ ನನಗೆ, ಹಾಗೆಯೇ ನಾನು ಭೂಮಿಯಲ್ಲಿ ಮೇಲೆ ನನ್ನ ಶರೀರದ ತೂಕವನ್ನು ನಾನು ಕಾಣಬೇಕು ಅಂತ ವೇಟನ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಆಗ ವೇಟ್ಲೆಸ್ನೆಸ್ ಆಗಿಬಿಡುತ್ತೆ ಕೊನೆಗೆ. ಆ ಸ್ವಲ್ಪ ಹೊತ್ತಿನಲ್ಲಿ ನಿದ್ದೆ ಖಂಡಿತ ಬರುತ್ತೆ, ಯೋಗ ನಿದ್ರೆ ಅದು ಇಲ್ಲೂ ಒಂದು ಕಡೆ ಬ್ಲಿಸ್ಫುಲ್ಲು ಸ್ಲೀಪ್ಗೆ ಕರ್ಕೊಂಡು ಹೋಗುತ್ತೆ ಅದು. ಅಲ್ಲಿ ಏನು ಮಾಡಿದ್ರೆ ಮಾಡೋದೇನು ಇಲ್ಲ ಅನ್ನೋದೇ ಅದು ಯೋಗ ನಿದ್ರೆ ಅಥವಾ ಶವಾಸನ ಅಂತ ಕರೀತಾರೆ. ಮಾಡೋದೇನು ಇಲ್ಲವೇ ಇಲ್ಲ. ಮನಸ್ಸಲ್ಲಿ ಏನಾದ್ರು ಆಲೋಚನೆ ಬಂದರೆ ಏನು ಮಾಡಲಿ ಅಂದರೆ ಆಲೋಚನೆಯಲ್ಲಿ ಈಗ ಮಾಡಬೇಕು, ಎಲ್ಲನೂ ಪ್ರಕೃತಿ ಪರವಾಗಿ ನಡೀತಾ ಇದೆ, ನನ್ನಲ್ಲಿ ಏನೂ ಕಂಟ್ರೋಲ್ ಇಲ್ಲ, ಶರೀರದಲ್ಲೂ ಕೂಡ ಒಂದು ತನ್ನದೇ ಆದ ಚೈತನ್ಯ ನಡೆಸ್ಕೊಂಡು ನನಗೆ ಅರಿವಿಲ್ಲದಂಗೆ ಎಲ್ಲ ನಡೀತಾ ಇದೆ ಅನ್ನೋದನ್ನು ಆ ಫೀಲಿಂಗ್ಸ್ ತೊಗೊಂಡೋಗ್ತಾ ಇರಬೇಕು. ನೋಡಿಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಏನು ಮಾಡೋದೇನೂ ಇಲ್ಲ ಕೆಲಸ, ಈಗ ಎಲ್ಲ ಆಗ್ಬಿಟ್ಟಿದೆ, ಆ ಥರ ಕಾನ್ಸೆಪ್ಟಲ್ಲಿ ಇದ್ದರೆ ಸುಮ್ಮನಾಗೆ ಇದ್ದರೆ. ಆಮೇಲೆ ಇನ್ನೊಂದು ಒಂದು ರಹಸ್ಯ ಹೇಳ್ಕೊಡ್ತೀನಿ, ಧ್ಯಾನ ಮುದ್ರೆಯಲ್ಲೇ ಮಲ್ಕೊಳ್ಬೇಕು, ಆವಾಗಲೇ ಎಫೆಕ್ಟ್ ಆಗೋದು ತುಂಬ. ಮನಸ್ಸನ್ನು ಎರಡು ಕಡೆ ಡಿವೈಡ್ ಮಾಡಬೇಕು, ಎರಡು ಕೈನಲ್ಲಿ ಕೂಡ ಹೋಗ್ತಾ ಇದೆ ನೀಜು ಹಾಗೆ ಅಂತ. ಆಮೇಲೆ ಮಾಡಿದಾಗ ವಿದಿನ್ ಜಸ್ಟ್ 5 ಮಿನಿಟ್ಸ್ 3 ಮಿನಿಟ್ಸು ಇಲ್ಲ, ಖಂಡಿತವಾಗ್ಲೂ ಅವ್ರಿಗೆ ಒಂದು ಯಾವುದೋ ಒಂದು ಸ್ಥಿತಿ ಕರ್ಕೊಂಡೋಗುತ್ತೆ ಸುಂದರವಾದ ಸ್ಥಿತಿಗೆ. ಅವ್ರು ಎದ್ದಾಗಲೇ ಗೊತ್ತಾಗೋದು, ಹೌದು ನಾನು ಇದ್ದೇನೆ ಯೋಗ ನಿದ್ರೆಯಲ್ಲಿ ಅಂತ. ಇನ್ನೊಂದು ಎವಿಡೆನ್ಸ್ ಕೊಡಲ, ಅವ್ರು ಎದ್ದ ಮೇಲೆ ಪಕ್ಕದಲ್ಲಿ ತಿರುಗಿ ಎದ್ದೇಳ್ಬೇಕು. ಆಮೇಲೆ ಅವರು ಕನ್ನಡಿ ಇಟ್ಟಿರಬೇಕು ಪಕ್ಕದಲ್ಲಿ, ಹ್ಯಾಂಡ್ ಮಿರರು, ಅವ್ರ ಮಕಾನ ಅವ್ರು ನೋಡ್ಕೋಬೇಕು ಮಾಡಕ್ಕೆ ಮುಂಚೆ, ಆದ್ಮೇಲೆ ನೋಡ್ಕೋಬೇಕು ಡಿಫ್ರೆನ್ಸ್ ಎಷ್ಟಿರುತ್ತೆ ಅವ್ರಿಗೆ ಗೊತ್ತಾಗುತ್ತೆ. ಯಾಕಪ್ಪ ಎಷ್ಟು ಫ್ರೆಶ್ ಆಗಿ ಕಾಣ್ತಾ ಇದೆ, ನಾನು ಮಕ ತೊಳೆದಿಲ್ಲ ಇಲ್ಲ ಏನೋ
1: ಮೇಕಪ್
0: ಮಾಡಿಲ್ಲ ಎಕ್ಸಾಕ್ಟ್ ಗಂಡಸ್ರಿಗೆ ಏನಿಲ್ವಲ್ಲ ಮೇಕಪ್ ಈಗ ಅದು ಬರ್ತಿದೆಯಾನ ಗೊತ್ತಿಲ್ಲ ಇರಲಿ, ಅಥವಾ ಹಾಲು ಕುಡಿದಿಲ್ಲ ಏನೋ ಹಾಗೆ ಅಂತ ಒಳಗಡೆಯಿಂದ ಫ್ರೆಶ್ ಆಗುತ್ತೆ.
1: ಈ ಮಾಮೂಲಿ ನಿದ್ರೆ ಮಾಡೋಕ್ಕೂ ಯೋಗ ನಿದ್ರೆಗೂ ಏನು ವ್ಯತ್ಯಾಸ?
0: ಡಿಫ್ರೆನ್ಸ್ ಇದೆ, ಡಿಫ್ರೆನ್ಸ್ ಇದೆ. ಮಾಮೂಲಿ ನಿದ್ರೆ ಏನಪ್ಪ ಅಂದ್ರೆ ನಾವು ಪಕ್ಕಕ್ಕೆ ತಿರ್ಕೊಂಡು ಮಲ್ಕೊಳ್ಬಹುದು ಕೆಲವು ಸಾರಿ, ಎಡಗಡೆನೋ ಬಲಗಡೆನೋ ತಿರ್ಕೊಂಡು ಮಲ್ಕೊಂಡಿರ್ತೀವಿ, ದಿಂಬ ಹಾಕೊಂಡಿರ್ತೀವಿ, ಕಂಫರ್ಟ್ ನೋಡಿರ್ತೀವಿ, ಬ್ಲಾಂಕೆಟ್ ಎಲ್ಲ ನೀಟಾಗಿ ಹಾಕೊಂಡು ಮಲ್ಕೊಳ್ತೀವಿ, ನೈಟ್ ಡ್ರೆಸ್ ಹಾಕಿರ್ತೀವಿ. ಆಮೇಲೆ ನಿದ್ದೆ ಅಂದ್ರೆ ನಿದ್ದೆ ಮಾಡಬೇಕು ಅಂತ ಹೆಂಗ್ ಬೇಕಾದ್ರೂ ಭಂಗಿನ ಚೇಂಜ್ ಮಾಡ್ಕೋಬಹುದು. ಇಲ್ಲ ಆ ರೀತಿ ಎಲ್ಲ ಈ ಉದ್ದೇಶ ಇಟ್ಕೊಂಡು ಒಳಗಡೆ ಹೋಗಿದ್ದೀವಿ, ನಾನು ಹಗಲೊತ್ತಿನಲ್ಲೇನೆ ಈ ಸಮಯದಲ್ಲೇ ನಾನು ನನ್ನ ಒಂದು ಶರೀರದಲ್ಲಿ ನಮ್ಮ ಉಪಸ್ಥಿತಿ ಗೊತ್ತಾಗಬೇಕು, ನಾವು ಐ ಆಮ್ ಡಿಫ್ರೆಂಟ್ ದ್ಯಾನ್ ದ ಬಾಡಿ, ಈ ಶರೀರಕ್ಕಿಂತ ನಾನು ವಿಭಿನ್ನವಾಗಿದ್ದೀನಿ ಅಂತ ಅನುಭವ ಪಟ್ಕೊಳ್ಳೋಕೆ ಹೋದಾಗಲೇ ರಿಲ್ಯಾಕ್ಸೇಷನ್ ಬರೋದು, ಡೀಪ್ ರಿಲ್ಯಾಕ್ಸೇಷನ್ನೇ. ಒಂದು ಯೋಗ ನಿದ್ದೆ ಅಂದರೆ ಡೀಪೆಸ್ಟ್ ರಿಲ್ಯಾಕ್ಸೇಷನ್ನು, ಅಂದರೆ ಒಂಥರ ಡೀಪೆಸ್ಟ್ ರಿಲ್ಯಾಕ್ಸೇಷನ್ ಅಂದರೆ ವಿಶ್ರಾಂತಿ ಅಂದರೆ ಅದು ಸ್ವಲ್ಪ ಇದಾಗುತ್ತಲ್ವ, ಒಂಥರ ಮನಸ್ಸಲ್ಲಿ ಏನೋ ಒಂಥರ ಆನಂದ ಉಂಟಾಗ್ಬಿಡುತ್ತೆ, ಉಂಟಾದಾಗ ಅವನಿಗೆ ಕಂಫರ್ಟಬಿಲಿಟಿ ಬರುತ್ತೆ. ಉದಾಹರಣೆಗೆ ನೋಡಿ, ಯಾರೋ ಒಬ್ರು ಮಸಾಜ್ ಮಾಡಕ್ಕೆ ಬಂದರೆ ನಿಮ್ಮ ಶೋಲ್ಡ್ರಿಗೆ, ಇವಾಗ ನಿಮ್ಗೊಂದು ಸ್ವಲ್ಪ ಏನೋ ಒಂಥರ ಆಗುತ್ತಲ್ಲ, ಅಬ್ಬ ಓ ರಿಲೀವ್ಡ್ ಶಿಸನ ಮಾಡ್ತಾ ಇದ್ರ ಶೋಲ್ಡ್ರ್ ಮಸಾಜು, ಅದು ಹಾಗೆ ಮಾಡಿಕೊಂಡಾಗ ರಿಲೀಫ್ ಆಗುತ್ತೆ ಎಲ್ಲನು, ಶರೀರಕ್ಕೆ ಲಘು ಹೊತ್ತು ಉಂಟಾಗುತ್ತೆ. ಶರೀರನೇ ನಾನು ಅಂದ್ಕೊಂಡಿದ್ದಾಗ ಭ್ರಾಂತಿ ಉಂಟಾಗಿ ತುಂಬ ನೋವು ಬಾಧೆ ಎಲ್ಲ ಬರುತ್ತೆ, ಒತ್ತಡಗಳು ಜಾಸ್ತಿ ಆಗುತ್ತೆ. ಐ ಆಮ್ ನಾಟ್ ದ ಬಾಡಿ ಬಟ್ ಲಿವಿಂಗ್ ಇನ್ ದ ಬಾಡಿ, ಐ ಆಮ್ ಡಿಫ್ರೆಂಟ್ ದ್ಯಾನ್ ದ ಬಾಡಿ, ನಾನು ಇನ್ಫ್ಲೂಯೆನ್ಸ್ ಮಾಡ್ಬೋದು, ಪ್ರಭಾವವನ್ನು ಬೀರ್ಬೋದು ನನ್ನ ಶರೀರದ ಮೇಲೆ ಅನ್ನೋದು ಬಂದಾಗ, ಈ ಕಾನ್ಸೆಪ್ಟ್ ಅದು ಅಂದ್ಕೊಂಡ್ರೂ ಪರವಾಗಿಲ್ಲ, ರಿಯಾಲಿಟಿ ಅಂದ್ಕೊಂಡ್ರೂ ಪರವಾಗಿಲ್ಲ, ಅವ್ರಿಗೆ ಬೆನಿಫಿಟ್ ಖಂಡಿತ ಬರುತ್ತೆ. ಅದಕ್ಕೋಸ್ಕರವಾಗಿ ಇಂಥದ್ದೆಲ್ಲ ಯೋಗ.
1: ಈ ಒತ್ತಡ ಅನ್ನೋದು ಮನಸ್ಸಿನಲ್ಲಿ ಸೃಷ್ಟಿಯಾಗುತ್ತೋ ದೇಹದಲ್ಲಿ ಸೃಷ್ಟಿಯಾಗುತ್ತೋ ಸ್ವಾಮಿ?
0: ದೇಹದಲ್ಲಿ ಅದ ತನ್ನಷ್ಟಕ್ಕೆ ತಾನೇ ಸೃಷ್ಟಿ, ಹಾರ್ಮ್ಫುಲ್ ಆಗಿ ಸೃಷ್ಟಿ ಆಗೋದಿಲ್ಲ, ಮನಸ್ಸಿನಲ್ಲಿ ಬಂದು ಅದು ಬುದ್ಧಿ ಮಟ್ಟದಲ್ಲಿ ಪ್ರಜ್ಞಾ ಮಟ್ಟದಲ್ಲಿ ಬಂದು ಯಾವುದೋ ಆಸೆಗಳನ್ನು ಈಡೇರಿಸ್ಕೊಳ್ಳದೆ ತನ್ನ ಎಕ್ಸ್ಪೆಕ್ಟೇಷನ್ ಪರವಾಗಿ ನಡೀದೇ ಇರಬೇಕಾದ್ರೆ ನಿರೀಕ್ಷೆಗೆ

0: ಇರ್ಬೇಕಂತೆ. ಹಾಗೆ ತನಗೆ ಇಷ್ಟವಿಲ್ಲದ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಮತ್ತು ಬೇರೆಯವರುಗೋಸ್ಕರವಾಗಿಯೇ ಬದುಕ್ತಾ ಇದ್ರೆ ತುಂಬಾನೇ ಅವ್ರದೆಲ್ಲ ಸಹಿಸ್ಕೊಂಡು ಎಕ್ಸ್ಪ್ರೆಷನ್ ಮಾಡದೇ ಇದ್ರೆ, ಪ್ರಕಟಣೆ ಮಾಡದೇ ಇದ್ರೆ, ತನ್ನ ಇಮೋಷನ್ಸ್ ನ ಭಾವನೆಗಳನ್ನ ಪ್ರಕಟಣೆ ಮಾಡದೇ ಇದ್ರೆ ಆವಾಗನೂ ಸ್ಟ್ರೆಸ್ ಬರುತ್ತೆ. ಹೇಗೆ ನಾವು ಉಸಿರಾಡ್ತೀವಲ್ಲ, ಇಮಿಡಿಯೇಟ್ಲಿ ಬ್ರೀತ್ ಔಟ್ ಮಾಡಿಬಿಡ್ತೀವಲ್ವಾ, ಹಾಗೆ ಆದರೆ ಅವ್ರಿಗೆ ಒಳ್ಳೇದಾಗುತ್ತೆ. ಸೊ ಮನಸ್ಸಿನಲ್ಲಿ ಬಂದು ಆಮೇಲೆ ನಿಧಾನಕ್ಕೆ ನರ್ವ್ಸ್ ಮೇಲೆಲ್ಲ ಕುಳಿತುಕೊಳ್ಳುತ್ತೆ, ರಿಂಕಲ್ಸ್ ಥರ ಪ್ರೆಷರ್ ಥರ ಆಗುತ್ತೆ, ಆಮೇಲೆ ಶೋಲ್ಡರ್ ಮೇಲೆಲ್ಲ ಬರುತ್ತೆ, ತಲೆ ಇದು ನೆಕ್ಕು ಹಿಂಭಾಗದಿಂದ ಹಿಡಿದು ಸ್ಪೈನ್ವರೆಗೂ ಬಂದುಬಿಡುತ್ತೆ. ಅದಕ್ಕೋಸ್ಕರವಾಗಿ ಅದು ಮನಸ್ಸಿನಲ್ಲೇ ಫಸ್ಟು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ನಲ್ಲೇ ಬರುತ್ತೆ ಫಸ್ಟ್ ಸ್ಟ್ರೆಸ್. ಅದು ಅದನ್ನು ಆಗಾಗಲೇ ಸಾರ್ಟ್ ಔಟ್ ಮಾಡಿಬಿಟ್ರೆ ಎಲ್ಲ ಒಳ್ಳೇದಾಗುತ್ತೆ. ಇದು ನಾವು ಪೈಲ್ ಅಪ್ ಮಾಡ್ಕೊಂಡು ಕುಳಿತುಕೊಳ್ತೀವಲ್ಲ, ಎಲ್ಲನೂ ಗುಂಪು ಕಟ್ಕೊಂಡು ವಾರಕ್ಕೊಂದ್ಸರಿ ಸಿಗುತ್ತಲ್ಲ ರಜಾ, ಅವಾಗೆಲ್ಲ ನೋಡ್ಕೊಳ್ತೀನಿ, ಅಲ್ಲಿವರೆಗೆ ನಾನೇನು ನೋಡ್ಕೊಳ್ಳಲ್ಲ ನನ್ನ ಬಗ್ಗೆ ಅಂದಾಗ ಒತ್ತಡ ಏನು ಡಬಲ್ ಆಗ್ತಾ ಹೋಗುತ್ತೆ. ಅದಕ್ಕೂ ಕಾಂಪೌಂಡ್ ಇಂಟ್ರೆಸ್ಟ್,
1: ಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ, ಮನಸ್ಸಿನಿಂದ ಮೂಡಿದಂತಹ ದೈಹಿಕ ತೊಂದರೆಗಳು
0: ಇರುತ್ತೆ ಇರುತ್ತೆ.
1: ಎಷ್ಟೋ ಸಂದರ್ಭದಲ್ಲಿ ದೇಹದ ಸಮಸ್ಯೆಗಳಿಂದಲೂ ಒತ್ತಡ ಉಂಟಾಗಬಹುದು. ಯಾರೋ ನಿನಗೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳ್ತಾರೆ, ಆಗ ತಕ್ಷಣವೇ ಆತನಿಗೆ ಒತ್ತಡ ಶುರುವಾಗುತ್ತೆ ಅಲ್ವೇ. ಈ ಏನಿದೆ ಎರಡರ ನಡುವಿನ ಒಂದು ಸಮತೋಲನವನ್ನು ಸಾಧಿಸೋದಕ್ಕೆ ಯೋಗ ಮತ್ತೆ ಧ್ಯಾನ ಸಹಕಾರಿ ಅಂತ ಅನ್ಸುತ್ತೆ.
0: ಖಂಡಿತವಾಗ್ಲು ಸರ್ವಾತ್ಮಕವಾಗಿ ಎಷ್ಟು ಸಾರಿ ಟೆಸ್ಟ್ ಮಾಡಿದ್ರು ಅದು ವಿಜಯ ಆಗೇ ಬರುತ್ತೆ, ಅದು ಗೆದ್ದೇ ಬರುತ್ತೆ ಆ ಯೋಗ ವಿದ್ಯೆಗಳು ಎಲ್ಲರೂ. ಈಗ ನೋಡಿ ಮನಸ್ಸು ಎಷ್ಟು ಪರಿಣಾಮ ಆಗುತ್ತೆ ಅಂದರೆ, ಮನೆಯೇ ಮನುಷ್ಯಾಣಾಂ ಕಾರಣಂ ಅಂತ ಹೇಳಿದ್ನಲ್ಲ ಬಂಧು ಮೋಕ್ಷಾಣಾಂ ಅಂತ. ಈಗ ಯಾರೋ ಒಬ್ಬ ಹೋಗ್ತಾ ಇದ್ದಂತೆ, ಯುರೋಪಿಯನ್ ಸ್ಟೋರಿ ಅದು, ರಾತ್ರಿ ಹೋಗ್ತಾ ಇರಬೇಕಾದ್ರೆ ಒಂದು ಮೋಟೆಲ್ ಅಂತ ಇರುತ್ತಲ್ಲ ಸಣ್ಣ ಬೆಡ್ ಆ್ಯಂಡ್ ಬ್ರೇಕ್ಫಾಸ್ಟ್ ಥರ, ಅಲ್ಲೋಗಿ ಇದ್ದಂತೆ ಆತ. ಆಮೇಲೆ ಅರ್ಧರಾತ್ರಿ ಆತನಿಗೆ ವೀಝಿಂಗ್ ಬಂದುಬಿಟ್ಟಿದೆ ಸಿಕ್ಕಾಪಟ್ಟೆ, ಎಲ್ಲರೂ ಮಾಡಬೇಕು ಆಗುತ್ತೆ ಅಂತ ಹೇಳ್ತಿಲ್ಲ, ಮನಸ್ಸಿನ ಪರಿಣಾಮದ ಒಂದು ಸ್ಟೋರಿ ಅದು, ನಿಜವಾದ ಸ್ಟೋರಿ ಕತೆ. ಸೊ ಹೋಗಿರ್ಬೇಕಾದ್ರೆ ರಾತ್ರಿ ವೀಝಿಂಗ್ ಬಂದುಬಿಟ್ಟಿದೆ ಸಿಕ್ಕಾಪಟ್ಟೆ, ಆಗ ಏನು ಮಾಡೋದು ಗೊತ್ತಿಲ್ಲ, ಮಾತ್ರೆ ತಂದಿಲ್ವಂತೆ ಅದನ್ನು ಹಾಕ್ಕೊಳ್ಳೋಕ್ಕೆ, ಕರೆಂಟ್ ಇಲ್ಲ ಅಲ್ಲಿ. ಆಗ ಒಂದು ಏನೋ ಯಾವುದೋ ತೊಗೊಂಡು ಏನು ಸಿಗುತ್ತೋ ಅಲ್ಲಿ ಒಂದು ವಿಂಡೋ ಒಡೆದಿದ್ದಾರಂತೆ, ಒಡೆದ ಗ್ಲಾಸ್ ಎಲ್ಲ ಒಡೆದೋಗಿ ಫ್ರೆಶ್ ಏರ್ ಬಂತು. ಆಗ ನಾನು ಸರಿ ಹೊತ್ತು ರೆಸ್ಪಿರೇಟರಿ ಸಿಸ್ಟಮ್ ಅಂತ ಅಂದ್ಬಿಟ್ಟು ಮಲ್ಕೊಳ್ತಾರೆ, ನೆಮ್ಮದಿಯಾಗಿ ಮಲ್ಕೊಂಡ್ಬಿಡ್ತಾರೆ. ಬೆಳಿಗ್ಗೆ ಎದ್ದು ನೋಡಿದಾಗ ಆಗ ವಿಂಡೋಲಿ ಏನು ಒಡೆದೇ ಇಲ್ಲ ಅವರು, ಮತ್ತೇನು ಒಡೆದ್ನಲ್ಲ ಅಂತ ನೋಡಿದ್ರೆ ಗ್ಲಾಸ್ ಪೀಸ್ ಎಲ್ಲ ಇದೆ ಅದೆಲ್ಲ ನಿಜ, ಬಟ್ ವಿಂಡೋ ಮಾತ್ರ ಒಡೆದಿಲ್ಲ. ಇದೇನು ಅಂದರೆ ಗ್ರ್ಯಾಂಡ್ ಫಾದರ್ಸ್ದು ದೊಡ್ಡ ಕ್ಲಾಕ್ ಇದೆಯಲ್ಲ, ಆ ಕ್ಲಾಕ್ ಹೊಡೆದಾಕ್ಬಿಟ್ಟಿದ್ದಾರೆ ಆ ಕತ್ಲೆಯಲ್ಲಿ. ಅಲ್ಲಿಗೆ ನೋಡಿ ಇಲ್ಲಿ ಅದು ಹೇಗಿದೆ ಅಂತ, ಮನಸ್ಸು ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದು ಒಂದು ಸಣ್ಣ ಉದಾಹರಣೆ. ಆ ರೀತಿ ತಾನು ಒಳಗಡೆ ಸರ್ ಮಾಡ್ಕೋಬೇಕು ಅಂದಾಗ ಸೈಕೋಸೊಮ್ಯಾಟಿಕ್ ಮೋಸ್ಟ್ ಡಿಸೀಸಸ್ ಅಂತ ಇದೆ, ರಿಸರ್ಚ್ ಅಲ್ಲಿ ಕೂಡ ಗೊತ್ತಾಗಿದೆ. ಹಾಗೆ ಅಂತ ಅಂದ್ಬಿಟ್ಟು ಯಾರೋ ಒಬ್ಬರು ನೀವು ಎದುರಿಸ್ಬಿಡಿ, ಊಟ ಆದಮೇಲೆ ನಿನಗೆ ಅದರ ಒಳಗಡೆ ಹಲ್ಲಿ ಬಿದ್ದುಬಿಟ್ಟಿತ್ತು ಅದು ಹೆಂಗೆ ತೊಗೊಂಡೆ ನೀನು ಅಂತ ಅನ್ಬಿಡಿ. ನೋಡಿ ಅವರಿಗೆ ಸ್ವಲ್ಪ ಅವ್ರ ಶ್ರಮಕ್ಕೆ ಅಪ್ಸೆಟ್ ಆಗದೆ ಇದ್ರೆ ಕೇಳಿ, ಅವತ್ತು ಆಗುತ್ತೆ ಅಲ್ವಾ, ಇಲ್ಲ ಪರವಾಗಿಲ್ಲ ಅಲ್ಲಿ ಬಿದ್ದಿದ್ರು ಡೋಂಟ್ ವರಿ ಅಂತ ಹೇಳಲ್ಲ ಅವರು. ಹಾಗೆ ಹಾಗಿದೆ,
1: ಸಾಮಾನ್ಯವಾಗಿ ಮಕ್ಕಳಲ್ಲಿ ಒತ್ತಡ ಕಮ್ಮಿ ಅಂತ ಹೇಳ್ತಾರೆ, ಯಾಕೆಂದ್ರೆ ಮಕ್ಕಳ ಸ್ವಭಾವನೇ ಹಾಗೆ, ಬಹಳ ಖುಷಿಯಾಗಿರ್ತವೆ, ಓಡಾಡ್ಕೊಂಡಿರ್ತವೆ, ತನಗನ್ಸಿದ್ದನ್ನ ನೇರವಾಗಿ ಹೇಳ್ತವೆ. ಆದರೆ ಇವತ್ತು ದೌರ್ಭಾಗ್ಯ ಅಂದರೆ ಮಕ್ಕಳಲ್ಲೂ ಕೂಡ ಒತ್ತಡ ಜಾಸ್ತಿ ಆಗ್ತಾ ಇದೆ. ಅದು ತಂದೆ ತಾಯಿಯಂದ್ರಿಂದ ಒಳ್ಳೆ ರಿಸಲ್ಟ್ ಬರಲಿ ಅಂತ ಇರೋ ಒತ್ತಡ ಇರಬಹುದು, ಅಥವಾ ಮಕ್ಕಳೇ ಅವರ ಸಹಪಾಠಿಗಳನ್ನು ನೋಡಿ ನಾನು ಅವನಿಗಿಂತ ಮಾರ್ಕ್ಸ್ ತೆಗಿಬೇಕು ಅನ್ನುವಂಥ ಒತ್ತಡ ಇರಬಹುದು. ಈ ತರಹದ ಒಂದು ಬೆಳವಣಿಗೆ ಸಮಾಜದ ದೃಷ್ಟಿಯಿಂದ ಖಂಡಿತ ಒಳ್ಳೆಯದಲ್ಲ. ಆದರೆ ಮಕ್ಕಳಲ್ಲೂ ಇವತ್ತು ಒತ್ತಡ ಇರೋದ್ರಿಂದ ಯೋಗ ಮಕ್ಕಳಲ್ಲಿ ಯಾವ ರೀತಿ ಒತ್ತಡ ನಿರ್ವಹಣೆಗೆ ಸಹಕಾರಿ ಆಗಬಲ್ಲದು ಅಂತಂತೀರಿ?
0: ಖಂಡಿತ ಖಂಡಿತ ಆಗತ್ತೆ. ಆದರೆ ಇದು ಇದು ದುರದೃಷ್ಟವಶದಿಂದ ಈ ಸಬ್ಜೆಕ್ಟೇ ಉಂಟಾಗಬಾರ್ದಾಗಿತ್ತು ನಮಗೆ. ಮಕ್ಕಳಿಗೆ ಅವರೇ ನಮಗೆ ನೋಡಿದ ತಕ್ಷಣ ಮಕ್ಕಳನ್ನು ನಮ್ಮ ಸ್ಟ್ರೆಸ್ ರಿಲೀಫ್ ಆಗ್ತಾ ಇತ್ತು, ನಮ್ಮ ಒತ್ತಡ ಕಡಿಮೆ ಆಗ್ಬಿಡೋದು. ಈಗ ಅವ್ರಿಗೆ ಬಂದುಬಿಟ್ಟಿದ್ರೆ ನೀವೆಲ್ಲ ಹೋಗ್ತೀರಾ ನೀವು ಇನ್ನು ಒತ್ತಡ ರಿಲೀಫ್ ಮಾಡಿಸ್ಕೊಳ್ಳೋಕ್ಕೆ ಅಲ್ವಾ. ಒಂದಾಯಿತು, ಅವ್ರು ನೋಡಿದ್ರೆ ಅವ್ರು ದರ್ಶನ ಮಾಡಿದ್ರೆ ಮಕ್ಕಳು ಒಂದು ಆಟ ಆಡೋದನ್ನು ನೋಡಿದ್ರೆ ಅಲ್ವಾ, ಎಷ್ಟು ಅವರ ಒಂದು ಟ್ಯಾಲೆಂಟು ಮುಗ್ಧತೆಯನ್ನು ನೋಡಿದಾಗ ನಮ್ಗೆ ರಿಲೀಫ್ ಆಗ್ತಿತ್ತಲ್ವಾ, ದೊಡ್ಡವ್ರಿಗೆಲ್ರಿಗೂ ತಂದೆ ತಾಯಿಗಳಿಗೆ ಮತ್ತು ಹಿರಿಯರಿಗೆಲ್ರಿಗೂ. ಸೊ ಹೀಗಾಗಿದೆ, ಮಾಡ್ಬೋದು ಯೋಗ ಖಂಡಿತವಾಗ್ಲೂ ಇವಾಗ, ಬಟ್ ಅವರಿಗೆ ಟೆಂಡರ್ದು ತುಂಬ ಯಾವ ಆಸನ ಬೇಕಾದ್ರೂ ಮಾಡ್ಬೋದು ಮಕ್ಕಳು ಹೆಚ್ಚು ಕಮ್ಮಿ, ಯಾಕಂದ್ರೆ ಅಷ್ಟೊಂದು ಫ್ಲೆಕ್ಸಿಬಿಲಿಟಿ ಇರುತ್ತಲ್ಲ ಅವರಿಗೆ, ಕಲ್ತ್ಕೊಳ್ಳೋಕ್ಕೆ ಸರಿಯಾದ ಸಮಯ ಅದು. ಈ ಚೈನಾ ದೇಶದಲ್ಲಿ ಕಂಗ್ ಫು ಅದೆಲ್ಲನೂ ಕರಾಟೆ ಎಲ್ಲ ಚಿಕ್ಕ ವಯಸ್ಸಲ್ಲೇ ಕಳ್ಸಕ್ಕೆ ಹೋಗ್ತಾರೆ, ಜಿಮ್ನಾಸ್ಟಿಕ್ಸ್ ಹಾಗೆ ಅವರು ವಿಶ್ವ ಪ್ರಸಿದ್ಧರಾಗಿದ್ದಾರೆ ತುಂಬ ಜನ. ಹಾಗೆ ಮಾಡ್ಬೋದು, ತಪ್ಪಿಲ್ಲ. ಆದರೆ ಮಕ್ಕಳಿಗೆ ಒತ್ತಡ ನಿಜವಾಗ್ಲೂ ಬರಬಾರ್ದಾಗಿತ್ತು, ಅದು ತುಂಬ ಅಶೋಚನೀಯವಾದದ್ದು. ಅದಕ್ಕೆ ಅವರಿಗೆ ನಾವು ಒತ್ತಡ ಆದಷ್ಟು ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆ ಒತ್ತಡ ಅಷ್ಟೊಂದು ಬರ್ದಿರೋ ಥರ ಮಾಡಿದ್ರೆ ಅದೇ ಒಂದು ಒಳ್ಳೆ ಕೆಲಸ ಆಗುತ್ತೆ.
1: ಅಂದರೆ ಅವರು ಯೋಗಾಭ್ಯಾಸ ಮಾಡೋದು ಒಳ್ಳೇದು.
0: ಒಳ್ಳೇದು, ಅದು ಖಂಡಿತವಾಗ್ಲೂ ಒಳ್ಳೇದು. ಈಗ ಚಿಕ್ಕಂದಿನಿಂದಲೇ ಪ್ರಾರಂಭ ಆದರೆ ಬಹಳ ಒಳ್ಳೇದಲ್ವಾ ಅವರಿಗೆ, ಅವ್ರ ಮನಸ್ಥಿತಿ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯವಂತರಾಗಿರ್ತಾರೆ, ಅವರು ತುಂಬ ಚೆನ್ನಾಗಿ ಬಾಡಿ ಬೆಳವಣಿಗೆ ಉಂಟಾಗುತ್ತೆ, ಹೊಟ್ಟೆ ಚೆನ್ನಾಗಿ ಹಸಿಯುತ್ತೆ, ನಿದ್ದೆನೂ ಚೆನ್ನಾಗಿ ಬರುತ್ತೆ, ಬ್ರೈಟ್ ಆಗ್ತಾರೆ ಅವರು. ಅವರಿಗೆ ಬಹಳ ಎಲ್ಲ
1: ಏಕಾಗ್ರತೆ ಶಕ್ತಿನೂ ಜಾಸ್ತಿ ಆಗ್ಬೋದೆ
0: ಹಾಗೆ ಆಗುತ್ತೆ. ಎಲ್ಲಿ ರಕ್ತ ಸಂಚಾರ ಎಲ್ಲ ಸರ್ವತೋಮುಖವಾಗಿ ಪ್ರತಿಯೊಂದು ಕಡೆನೂ ಪ್ರವಹಿಸುತ್ತೋ ಮತ್ತು ಆಕ್ಟಿವಿಟಿ ಚೆನ್ನಾಗಿರುತ್ತೋ ಅವ್ರಿಗೆ, ಅವ್ರಿಗೆ ಯಾವಾಗ್ಲೂ ಪಾಸಿಟಿವ್ ಆಗಿದೆ ನಡ್ಕೊಳ್ತಾರಲ್ಲ, ಅವಾಗ ಖಂಡಿತವಾಗ್ಲೂ ಯಶಸ್ಸಾಗುತ್ತೆ.
1: ನೆನಪಿನ ಶಕ್ತಿ ಇದೆ, ಮಕ್ಕಳಲ್ಲಿ ಬಹಳ ದೊಡ್ಡ ಸಮಸ್ಯೆ. ನಾನು ಓದಿದ ನೆನಪಲ್ಲಿ ಇರಲ್ಲ ಅನ್ನೋದೇ ಮಕ್ಕಳು ಹೇಳ.
0: ಯಾಕಂದ್ರೆ ಕಂಪ್ಯೂಟರ್ ವರ್ಲ್ಡ್ ಎಲ್ಲ ಫೋಟೋಲಿ ಮೊಬೈಲ್ ಫೋನ್ ಬಂದಿದೆ, ರೇಡಿಯೇಷನ್ ಜಾಸ್ತಿ ಆಗಿದೆ, ಮತ್ತು ಅದಕ್ಕೆ ಎಲ್ಲನೂ ಈಗ ಸಣ್ಣ ಸಣ್ಣ ಲೆಕ್ಕನ್ನು ಕೂಡ ಕ್ಯಾಲ್ಕುಲೇಟರ್ಲ್ಲೇ ನೋಡಬೇಕು ಅಥವಾ ಮೊಬೈಲಲ್ಲಿ ಕ್ಯಾಲ್ಕುಲೇಟ್ ಮಾಡಿಬಿಡ್ತಾರೆ. ಹೀಗಾಗಿದೆ. ಅದಕ್ಕೋಸ್ಕರ ಮಗ್ಗಿ ಹಿಂದೆ ಹೇಳ್ಕೊಡ್ತಿದ್ರಲ್ಲ ಅದೆಲ್ಲ ನಿಜ, ಅದು ಅಟ್ಲೀಸ್ಟ್ ಫಾರ್ ಫನ್ ಅಂತ ಅಂದ್ಬಿಟ್ಟಾದ್ರೂ ಹೇಳ್ಕೊಡ್ತಾ ಇರಬೇಕು, ಒಳ್ಳೇದಾಗತ್ತೆ ಅದು. ಹಾಗಿದೆ. ಸೊ ಮೆಮೊರಿ ಇಂಪ್ರೂವ್ ಮಾಡ್ಕೊಳ್ಬೇಕಂದ್ರೆ ಕೆಲವು ನ್ಯೂಟ್ರಿಷನು ಡಯಟು ಏನು ಊಟ ಮಾಡ್ತಾರೆ ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ಅವ್ರಿಗೆ. ಯೋಗ ಮತ್ತು ಧ್ಯಾನ ಅಂತೂ ಇದಂತೂ ಫೌಂಡೇಶನ್, ಅದು ಇದ್ದೇ ಇರಬೇಕು. ಅಲ್ಲಿಂದನೇ ಎಷ್ಟೋ 50% ಆಫ್ ದ ಪ್ರಾಬ್ಲಮ್ಸ್ ಅಟ್ಲೀಸ್ಟ್ ಸಾಲ್ವ್ ಆಗ್ಬಿಡುತ್ತೆ ಏನೋ. ಅದರಿಂದ ಅದನ್ನು ಇಟ್ಕೊಂಡು ಅದರ ಅದಾದ್ಮೇಲೆ ಇದೆಲ್ಲ ಬೇರೆ ಬೇರೆ ಟೆಕ್ನಿಕ್ಸು ಎಲ್ಲ ಉಪಯೋಗಿಸ್ಬೇಕು, ಮೆಥಡ್ಸು ಎಲ್ಲನೂ. ಹಾಗೆಲ್ಲ ಇಂಪ್ರೂವ್ ಮಾಡ್ಕೊಂಡು ಅದರ ಲೈಫ್ ಸ್ಟೈಲು ಚೇಂಜ್ ಆಗ್ತಾರೆ ಮಕ್ಕಳು, ಬ್ರಿಲಿಯಂಟ್ ಆಗ್ತಾರೆ ಅವರು.
1: ಒತ್ತಡದಲ್ಲಿ ಈಗ ಎರಡನೇ ಪಾತ್ರ ಬರೋದು ಮಹಿಳೆಯರಿಗೆ. ಅಂದರೆ ಬಹಳ ದೊಡ್ಡ ವಿಚಾರ ಏನಪ್ಪ ಅಂತಂದರೆ ಅವರು ಮನೆಯಲ್ಲೂ ದುಡಿಬೇಕು, ಹೊರಗಡೆ ಉದ್ಯೋಗಸ್ಥ ಮಹಿಳೆಯರು ಹೊರಗಡೆನೂ ಕೂಡ ದುಡಿಬೇಕಾಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ಎರಡೂ ಕೆಲಸವನ್ನು, ಏನು ಡಬಲ್ ಆ್ಯಕ್ಟಿಂಗ್ ಅಂತೀವಲ್ಲ, ಅದನ್ನು ಕೂಡ ಮಹಿಳೆಯರು ಮಾಡ್ತಾ ಇರ್ತಾರೆ. ಮತ್ತೆ ಇನ್ನೂ ಒಂದೇನು ಅಂದರೆ ಮಕ್ಕಳು ಕೂಡ ಒತ್ತಡದಲ್ಲಿ ಇರೋದ್ರಿಂದ ಮಹಿಳೆಯರಿಗೆ ಮೂರನೇ ಟೆನ್ಷನ್ ಅದ್ರ ಮೂಲಕ
0: ಬರುತ್ತೆ.
1: ಈಗ ಮಹಿಳೆಯರ ದೃಷ್ಟಿಯಿಂದ ನಾವು ಯೋಚನೆ ಮಾಡೋದೇ ಆದರೆ ಅವರಲ್ಲಿ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಯೋಗ ಧ್ಯಾನ ಯಾವ ರೀತಿ ಸಹಕಾರಿ ಆಗಬಹುದು, ತಾವು ನೀಡುವಂತಹ ಒಂದು ವಿಚಾರ ಏನು?
0: ಅಲ್ಲಿ ಸ್ತ್ರೀಯರಿಗೆ ಸ್ವಾಭಾವಿಕವಾಗಿಯೇ ಅದು ಹ್ಯಾಂಡಲ್ ಮಾಡೋ ಶಕ್ತಿ ಇದೆ ಅವರಲ್ಲಿ, ಸ್ವಾಭಾವಿಕವಾಗಿಯೇ ಇದೆ ಎಕ್ಸ್ಟ್ರಾ. ಸೊ ಇದೆ, ಅವರು ಯೋಗ ಅಂದರೆ ಸ್ಪೆಸಿಫಿಕ್ ಆಗಿ ಮಾಡೋಕ್ಕೆ ಸಮಯ ಸಿಗಲಿಲ್ಲ ಅಂದರೆ ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ತಾರೋ ಸ್ವಲ್ಪ ಸ್ಲೋ ಡೌನ್ ಮಾಡಿಕೊಂಡು ಮನೆಯಲ್ಲಿ ಒಂದು ಅಟ್ಲೀಸ್ಟ್ 1 ಅವರ್ಗೆ ಮೀಸಲಾಗಿಟ್ಕೊಂಡು ಯೋಗದ ರೀತಿಯಲ್ಲಿ ನಾನು ಕಾಲ ಕಳಿತೀನಿ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಲಿ. ಏನು ಬೇಕೋ ಅದು, ಉದಾಹರಣೆಗೆ ನಡಿಬೇಕು ಸರಿಯಾಗಿ ಪ್ರಜ್ಞಾಪೂರ್ವಕವಾಗಿ ನಿಧಾನಕ್ಕೆ ನಡೆದು ಅಲ್ಲಿ ಶ್ವಾಸವನ್ನು ತೆಗೆದುಕೊಳ್ಳೋದು, ಉದಾಹರಣೆಗೆ ಒಂದು ಏನಾದರೂ ಲಿಫ್ಟ್ ಮಾಡಬೇಕಾದ್ರೂ ಅದನ್ನು ಸರಿಯಾಗಿ ಧ್ಯಾನ ಮಾಡಿ ಒಂದು ನೀಟಾಗಿ ಅದನ್ನು ಎತ್ತುವಂಥದ್ದು, ಇದೆಲ್ಲ ಮಾಡ್ತಾ ಇದ್ದರೆ ಅವರಿಗೆ ನೀರು ಹಾಕಬೇಕು ಗಿಡಗಳಿಗೆ, ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಎಕ್ಸ್ಟ್ರಾ ಉದಾಹರಣೆಗೆ. ಮತ್ತು ಈ ರೀತಿಯಲ್ಲಿ ಅವರು ಅಭ್ಯಾಸ ಒಳಗಡೆ ಇಳಿದ್ಬಿಟ್ರೆ ಅವರಿಗೆ ಯೋಗದ ಅನುಭವನೇ ಉಂಟಾಗುತ್ತೆ ಅಲ್ಲಿ. ಯೋಗ ಮಾಡೋದಷ್ಟೇ ಎಲ್ಲ ರೀತಿಯಲ್ಲಿ ಕೂಡ ಅವರು ಆಗಿದೆ. ಅಡುಗೆ ಮಾಡಬೇಕು ಅಲ್ಲೂ ಕೂಡ ನೀಟಾಗಿ ಒಂದೊಂದೇ ಯೋಚನೆ ಮಾಡಿ ಇದನ್ನು ನಾನು ತರಕಾರಿನ ಕಟ್ ಮಾಡ್ತಾ ಇದ್ದೀನಿ ಈಗ ಅಲ್ಲೇ ಕುಳಿತುಕೊಂಡಿದ್ದ ಅವ್ನು ತರಕಾರಿನ ಸಪ್ರೇಟಾಗಿ ಕಟ್
1: ಮಾಡ್ಕೊಂಡ್ರಜ್ಞಾಪೂರ್ವಕವಾಗಿ
0: ಮಾಡಬೇಕು, ಕಲರ್ಫುಲ್ಲಾಗಿ ಎಲ್ಲ ಇಟ್ಕೊಂಡು ಆಮೇಲೆ ಈ ರೀತಿ ಒಳ್ಳೆ ಹಾಡು ಹಾಕ್ಕೊಂಡು ನೀಟಾಗಿ ಅವ್ರಿಗೆ ಇಷ್ಟ ಬಂದಿದ್ದು ಅದನ್ನೊಂದು ಹಬ್ಬದ ಆಚರಣೆ ಥರ ಒಂದು ಅವ್ರನ್ನ ಸೆಲೆಬ್ರೇಟ್ ಮಾಡಬೇಕು ಅವ್ರು 1 or 2 hoursನ. ಅದಕ್ಕೆ ಅಂತಲೇ ಬೇಕಂತಲೇ ಹಾಗೆ ಮಾಡ್ತೀನಿ ನಾನು, ಏನೋ ಹಬ್ಬ ಆಚರಣೆ ಮಾಡ್ತಾ ಇದ್ದೀನಿ ಇವಾಗ, ನಾನು ಯೋಗದ್ದು ನನ್ನ ಪರ್ಸನಲ್ ಟೈಮ್ ಇದು, ಯಾರಿಗೂ ಏನು ನಾನು ಇದಿಲ್ಲ, ಫೋನೆಲ್ಲ ಆಫ್ ಮಾಡಿದ್ದೀನಿ ಅಂತಂತ ಹೋದಾಗ ಆ ಥರ ಒಂದು ರಿಲೀಫ್ ಸಿಕ್ಬಿಡುತ್ತೆ ಅವ್ರಿಗೆಲ್ಲರಿಗೂ. ಹೌದು, ಡೆಫಿನೆಟ್ಲಿ.
1: ಈಗ ಗ್ರಾಮಾಂತರ ಪ್ರದೇಶದಲ್ಲಿ ರೈತರು ಶ್ರಮದ ದುಡಿಮೆಗೆ ಹೆಸರಾಗಿರೋರು, ಬಹಳ ಕಷ್ಟಪಟ್ಟು ದುಡಿತಾರೆ. ಈಗ ಅಂಥವರಲ್ಲೂ ಕೂಡ ಒತ್ತಡ ಜಾಸ್ತಿ ಆಗ್ತಾ
0: ಇದೆ,
1: ಅದು ಸಾಲ ಮಾಡಿ ತೀರ್ಸಕ್ ಆಗದಲೇ ಇರುವಂತಹ ಒತ್ತಡ ಇರಬಹುದು, ಬೆಳೆದಂತಹ ಬೆಳೆಗೆ ಒಳ್ಳೆ ಬೆಲೆ ಸಿಗದಲೇ ಇರೋದ್ರ ಒತ್ತಡ ಇರಬಹುದು, ಸಾಮಾಜಿಕವಾದ ಬೇರೆ ಬೇರೆ ಒತ್ತಡಗಳಿರಬಹುದು. ಈಗ ತುಂಬಾ ಜನ ಹೇಳೋದು ದೈಹಿಕವಾಗಿ ಅಪಾರ ಶ್ರಮ ಮಾಡುವಂಥವ್ರಿಗೆ ಯೋಗದ ಅಗತ್ಯ ಇಲ್ಲ ಅಂತ, ಆದರೆ ತಾವೇನು ಹೇಳಕ್ ಇಷ್ಟಪಡ್ತೀರಿ?
0: ಒಳ್ಳೆ ಪ್ರಶ್ನೆ ನೋಡಿ. ಕೆಲವರಿಗೆ ಈಗ ಪೈಲ್ವಾನ್ರು ಕುಸ್ತಿ ನೋಡಕ್ ಹೋಗ್ತಾರೆ, ಹೋದಾಗ ಅವ್ರು ನೋಡ್ಬಿಟ್ಟು ಹೇಳ್ತಾರೆ ಪೈಲ್ವಾನ್ರು ನೀವು ಈ ಥರ ಸ್ವಲ್ಪ ಕಲ್ತ್ಕೊಳ್ಳಿ ಅಂತ ಅಂದ್ಬಿಟ್ಟು ಮಾಡಿ ಅಂತ, ಕುಸ್ತಿ ಪ್ರಾಕ್ಟೀಸ್ ಮಾಡಿ ಅಂತ. ಇವ್ರು ಹೇಳ್ತಾರೆ ಇಲ್ಲ ನಾನು ದಿನ ಬೆಳಗಾದ್ರೆ ನಾನು ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಓಡಾಟ ಇದೆ, ನಾನು ಕುಳಿತ್ಕೊಳ್ಳೋದು ನಿಂತ್ಕೊಳ್ಳೋದು ಮಾಡಿ ಮೇಲೆ ಹತ್ತಿ ಇಳಿತಾ ಇರ್ತೀನಿ, ಅದೇ ಸಾಕು ನನಗೆ ಎಕ್ಸರ್ಸೈಸು ಅಂತ ಹೇಳ್ಬಿಡ್ತಾರೆ. ಅಲ್ಲಿಗೆ ಇವರು ಪೈಲ್ವಾನ್ ಆಗ್ಬಿಡ್ತಾರೆ ಇವರು ಆ ಥರ ಮಾಡ್ತಾಯಿದ್ರೆ, ಅಲ್ಲೋಗಿ ಅವ್ರ ಜೊತೆ ಗೆಲ್ತಾರ ಈ ಕುಸ್ತಿ ಮಾಡಿಬಿಟ್ಟು. ಹಾಗೆ ಅಂತಂದ್ಬಿಟ್ಟು ಸುಮ್ಮನೆ ಯಾವುದೋ ಒಂದು ಕಮಿಟ್ಮೆಂಟಿಂದ ಕೆಲಸ ಮಾಡೋಕ್ಕೂ ನಾವು ಇಚ್ಛಾತ್ಮಕವಾಗಿ ಮಾಡೋಕ್ಕೂ ಡಿಫ್ರೆನ್ಸ್ ಇರಲ್ವಾ? ಇಚ್ಛಾತ್ಮಕವಾಗಿ ನಾವು ಒಳಗಡೆ ಇಳಿದು ನಾವು ಮಾಡಿದಾಗ ಹೆಚ್ಚು ನಮಗೆ ಬೆನಿಫಿಟ್ ಆಗುತ್ತೆ ಆ ಕಾರ್ಯವನ್ನು ನಿರ್ವಹಣೆ ಮಾಡೋದ್ರಿಂದ. ಅದೇ ಕಮಿಟ್ಮೆಂಟಿಂದ ಮಾಡಬೇಕು ಅಂತ ಮಾಡಿದಾಗ ಕೆಲಸ ಆಯ್ತಪ್ಪ ಅಷ್ಟೇ, ಕ್ಲೋಸ್ ಮುಗ್ದೋಯ್ತು ಹಾಗಿರುತ್ತೆ. ಅದರಿಂದ ನಾವು ಈ ಕಾನ್ಸೆಪ್ಟು ಅಷ್ಟೊಂದು ಸರಿಗಿಲ್ಲ, ನಾನು ಕೆಲಸ ಮಾಡೇ ಮಾಡ್ತೀನಿ, ಯೋಗ ಇದ್ದೇ ಇದೆ ನನ್ನಲ್ಲಿ, ಹಾಗಂತಂದರೆ ತಪ್ಪಿಲ್ಲ, ಬಟ್ ಅದರಲ್ಲಿ ರಿಸಲ್ಟ್ಸು ಕಂಪ್ಲೀಟಾಗಿ ಬರೋದಿಲ್ಲ. ಅದು ಯೋಗದ ರೀತಿಯಲ್ಲೇ ಇದ್ರೂ ಕೂಡ ಅವ್ರ ಕೆಲಸ ಕಾರ್ಯ ಅದು ರಿಸಲ್ಟ್ಸ್ ಬರಲ್ಲ. ಅದಕ್ಕಿಂತ ಡೆಡಿಕೇಶನ್ ಅಂತ ಇದೆಯಲ್ಲ. ಈಗ ನೀವು ರಸ್ತೆಯಲ್ಲಿ ಹೋಗುವಾಗ ಒಬ್ಬರನ್ನ ಕ್ಯಾಶುವಲ್ ಆಗಿ 10 ಜನದ ಮಧ್ಯದಲ್ಲಿ ಮಾತಾಡ್ಸಕ್ಕೂ ಒಬ್ಬರಿಗೆ ಅವ್ರಿಗೆ ಅಂತ ಟೈಮ್ ಕೊಡೋಕ್ಕೂ ಡಿಫ್ರೆನ್ಸ್ ಇರಲ್ವಾ? ಅವ್ರು ನಿಮ್ಮನ್ನು ಯಾವುದು ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ ಇಂಡಿವಿಜುವಲ್ ಆಗಿ ಮಾತಾಡಿಸಿದಾಗ? ಹಾಗೆ ನಿಮ್ಮ ಅಂಗಾಂಗಗಳನ್ನು ಕೂಡ ಇಂಡಿವಿಜುವಲ್ ಆಗಿ ನೀವು ಮಾತಾಡಿಸ್ಬೇಕು ಅಂದರೆ ಸ್ಪರ್ಶ ಮಾಡಬೇಕು ಅಲ್ವಾ? ಹಾಗೆ ಅದು ಬಹಳ ಅದ್ಭುತವಾಗಿದೆ ಅವರು ಮಾಡ್ತಾ ಇದ್ದಾರೆ. ನಿಜ, ಅವ್ರಿಗೇನು ಯೋಗ ಬೇಕಿಲ್ಲ ಅಂತ ಹೇಳೋಕ್ಕಾಗಲ್ಲ, ಬೇಕಾಗತ್ತೆ. ನಾವು ಮಾಡೋ ಕೆಲಸದಲ್ಲಿ ಎಲ್ಲ ಸಿಕ್ಬಿಡಲ್ಲ, ಕೆಲವು ಮಾತ್ರ ಅಂಗಕ್ಕೆ ಅಂಗಗಳಿಗೆ ಶಕ್ತಿ ಬರುತ್ತೆ ಅಷ್ಟೇ. ಅದಕ್ಕೋಸ್ಕರ ಯೋಗದಲ್ಲಿ ಎಲ್ಲ ಕವರ್ ಆಗುತ್ತೆ, ಮನಸ್ಸು ಶರೀರ ಇಂದ್ರಿಯಗಳು ಎಲ್ಲ ಕವರ್ ಆಗತ್ತಲ್ಲ ಯೋಗಾಭ್ಯಾಸದಲ್ಲಿ. ಅದರಿಂದ ಇದು ತುಂಬ ಒಳ್ಳೇದಾಗತ್ತೆ.
1: ಈ ರಿಲ್ಯಾಕ್ಸೇಷನ್ ಅಂತೀವಲ್ಲ ಸರ್, ಅದು ಹೇಗೆ ಸಿಗುತ್ತೆ ಯೋಗ ಮಾಡೋದ್ರಿಂದ? ಅಂದ್ರೆ ಈಗ ಒತ್ತಡ ಇರುತ್ತೆ ಮನಸ್ಸಿನಲ್ಲಿ, ಯೋಗ ಮಾಡೋದ್ರಿಂದ ಅದು ದೂರ ಆಯ್ತು ಅಂದ್ರೆ ಅದು ಒತ್ತಡ ಇಲ್ಲ ಅನ್ನೋ ಸ್ಥಿತಿನ ಅಥವಾ ಮತ್ತೆ ಬರಬಹುದು ಅನ್ನೋ ಸ್ಥಿತಿನ, ಈ ರಿಲ್ಯಾಕ್ಸೇಷನ್ ನೀವು ಯಾವ ರೀತಿ ಡಿಸ್ಕ್ರೈಬ್ ಮಾಡ್ತೀರಿ?
0: ನಾನು ಯಾವ ರೀತಿ ಡಿಸ್ಕ್ರೈಬ್ ಮಾಡ್ತೀನಿ ಅಂತ ಅಂದ್ರೆ, ಯಾವಾಗ ನೀವು ಶರೀರದ ವಿಷಯದಲ್ಲಿ ಆಕ್ಯುಪೈ ಆಗ್ಬಿಡ್ತಿರೋ ಯಾವಾಗಲೂ ನಾವು 99% ಹೊರಗಡೆ ವಿಷಯಗಳಲ್ಲಿ ಆಕ್ಯುಪೈ ಆಗಿರ್ತೀವಿ ನಿಜಾನ, ಬೆಳಗ್ಗೆಯಿಂದ ಸಂಜೆವರೆಗೂ. ಸೊ ಇಲ್ಲಿ ವಿಶೇಷವಾಗಿ ನಾನು ಯೋಗದ ಸಮಯ, ಯೋಗಾಭ್ಯಾಸ ಮಾಡುವ ಸಮಯ ಅಂತ ಅಂದ್ಕೊಂಡ್ಬಿಟ್ಟು ಬಂದು ಅದಕ್ಕೆ ಡೆಡಿಕೇಟ್ ಮಾಡ್ತಾರಲ್ಲ, ತನ್ನ ಶರೀರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲೇ ಆಕ್ಯುಪೈ ಆಗಿರ್ತಾರೆ ನೋಡಿ ಯಾವಾಗ, ಆವಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಲಿ ಬೇರೆ ವಿಚಾರಗಳೇ ಇಲ್ಲವಲ್ಲ, ಒತ್ತಡನೇ ಮಾಯ ಆಗೋಯ್ತಲ್ಲ, ಗೊತ್ತಿಲ್ಲದೆ ಇದ್ದಂಗೆ ಅನ್ಕಾನ್ಷಿಯಸ್ಲಿ ಒತ್ತಡ ಎಲ್ಲ ಮಾಯ ಆಗ್ಬಿಟ್ಟು ರಿಲೀಫ್ ಆಗಿ ಆಚೆ ಬಂದಾಗ ಎಲ್ಲಿ ಸ್ಟ್ರೆಸ್ ಇದೆ ಅಂದರೆ ಸ್ಟ್ರೆಸ್ಸೇ ಹೊರಟೋಗಿರುತ್ತೆ, ನಿಜವಾಗ್ಲೂ ಹೊರಟೋಗಿರುತ್ತೆ. ಅಲ್ಲಿಗೆ ಡೀಪ್ ರಿಲ್ಯಾಕ್ಸೇಷನ್ ಅಂದರೆ ನನ್ನ ದೃಷ್ಟಿಯಲ್ಲಿ ತಮ್ಮ ಶರೀರವನ್ನೇ ಆಲೋಚನೆ ಮಾಡ್ತಾ ಹಾಗೇ ಮಲಗ್ತಿರಲ್ಲ, ಕೈ ಕಾಲುಗಳು ಅಂಗಗಳು ಎಲ್ಲನೂ ಒಳಗಡೆ ರಕ್ತ ಸಂಚಾರ ಎಲ್ಲ ಹೇಗೆ ನಡೀತಾ ಇದೆ, ಎಷ್ಟು ಚೆನ್ನಾಗಿ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲದೇ ಡೈಜೆಷನ್ ಎಷ್ಟು ಚೆನ್ನಾಗಾಗುತ್ತೆ, ಉಸಿರಾಟ ಎಷ್ಟು ಚೆನ್ನಾಗಾಗುತ್ತೆ, ಹೃದಯ ಬಡಿತ ಎಷ್ಟು ಚೆನ್ನಾಗಿದೆ, ಏನಪ್ಪಾ ಇದು ಎಷ್ಟು ಅದ್ಭುತವಾಗಿದೆ, ನಾನೇನು ಕಷ್ಟಪಡ್ತಿಲ್ವಲ್ಲ ಶರೀರಕ್ಕೋಸ್ಕರ, ಹೋಗಿ ಸಂಪಾದನೆ ಮಾಡೋಕೆ ಕಷ್ಟಪಡ್ತಾ ಇದ್ದೀನಿ, ಹೆಂಡತಿ ಮಕ್ಕಳು ನೋಡ್ಕೊಳ್ಳೋಕೆ ಕಷ್ಟಪಡ್ತಾ ಇದ್ದೀನಿ, ನನ್ನ ಶರೀರ ನೋಡ್ಕೊಳ್ಳೋಕೆ ಏನು ಕಷ್ಟಪಡ್ತಾ ಇಲ್ವಲ್ಲ, ಎಂಥ ಪ್ರಕೃತಿ ಇದು, ನನ್ನ ಬೇಸಿಕ್ ಎಲ್ಲ ನೋಡಿಕೊಂಡು ನಾನು ಕಳಿಸ್ಬಿಟ್ಟಿದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಸ್ಟ್ರೆಸ್ ಹೊರಟೋಗುತ್ತೆ.
1: ಒಳ್ಳೆಯದು ಶ್ರೀನಿವಾಸ ಅರ್ಕ ಅವರೇ, ಇದುವರೆಗೂ ಯೋಗ ಮತ್ತು ಒತ್ತಡ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದಿರಿ. ವಂದನೆಗಳು. ನಮಸ್ಕಾರ.
0: ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.
2: ಇದುವರೆಗೆ ಯೋಗ ಮತ್ತು ಒತ್ತಡ ನಿರ್ವಹಣೆ ಈ ಕುರಿತು ಮೈಸೂರಿನ ಅರ್ಕಾ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.
3: ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ಕೇಳಿದಿರಿ.
2: ಸಹಯೋಗ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಮೈಸೂರು.

0: ಆತ್ಮೀಯ ಕೇಳುಗರೆ, ಪ್ರತಿ ವಾರ ಯೋಗವಾಣಿಯಲ್ಲಿ ನೀವು ಆಲಿಸಿದ ವಿಷಯ ಕುರಿತಂತೆ ಪ್ರತಿ 3 ತಿಂಗಳಿಗೊಮ್ಮೆ ಮುಕ್ತ ಪರೀಕ್ಷೆಯನ್ನ ನಡೆಸಲಾಗುತ್ತದೆ.
1: ಪರೀಕ್ಷೆಯಲ್ಲಿ ಅಧಿಕ ಅಂಕ ಪಡೆದ ಕೇಳುಗರಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿ ಆಕರ್ಷಕ ಬಹುಮಾನ ನೀಡಲಾಗುತ್ತದೆ.
0: ಸಂಕಲನ ತೇಜಸ್ವಿನಿ ಗಿರೀಶ್,
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು. ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ.

ಧರ್ಮದ ಹೆಸರಿನಲ್ಲಿ ಕಾಳಿಗೆ ಅರ್ಪಿಸುತ್ತಿದ್ದ ಭಯಂಕರವಾದ ಬಲಿಯನ್ನು ನೋಡಿ ಬಂಗಾಳಿಗಳ ಜೀವನವನ್ನು ಇನ್ನೂ ಹೆಚ್ಚಾಗಿ ತಿಳಿಯಬೇಕೆಂದು ನನಗೆ ಬಯಕೆ ಉಂಟಾಯಿತು. ನಾನು ಬ್ರಹ್ಮ ಸಮಾಜವನ್ನು ಕುರಿತು ಬಹಳ ಓದಿದ್ದೆ. ಅದರ ವಿಷಯವು ನನಗೆ ತಕ್ಕ ಮಟ್ಟಿಗೆ ಗೊತ್ತಿತ್ತು. ಪ್ರತಾಪ್ ಚಂದ್ರ ಮಜುಂದಾರರ ಜೀವನ ಚರಿತ್ರೆಯು ನನಗೆ ಕೆಲವು ಅಂಶಗಳನ್ನು ತಿಳಿಸಿಕೊಟ್ಟಿತ್ತು. ಅವರು ಭಾಷಣ ಮಾಡಿದ ಕೆಲವು ಸಭೆಗಳಿಗೂ ನಾನು ಹೋಗಿದ್ದೆ. ಅವರು ಬರೆದಿದ್ದ ಕೇಶವ ಚಂದ್ರಸೇನರ ಜೀವನ ಚರಿತ್ರೆಯನ್ನು ತುಂಬ ಉತ್ಸಾಹದಿಂದ ಓದಿದ್ದೆ. ನನಗೆ ಸಾಧಾರಣ ಬ್ರಹ್ಮ ಸಮಾಜ ಮತ್ತು ಆದಿ ಬ್ರಹ್ಮ ಸಮಾಜಗಳಿಗೆ ಇದ್ದ ವ್ಯತ್ಯಾಸವೂ ಗೊತ್ತಾಗಿತ್ತು. ನಾನು ಶಿವನಾಥ ಶಾಸ್ತ್ರಿಯವರನ್ನು ಹೋಗಿ ನೋಡಿದೆ. ಪ್ರೊಫೆಸರ್ ಕಥಾವಟೆಯವರೊಡನೆ ಮಹರ್ಷಿ ದೇವೇಂದ್ರನಾಥ ಠಾಗೋರರನ್ನು ನೋಡಲು ಹೋದೆ. ಆದರೆ ಅವರು ಸಂದರ್ಶನಕ್ಕೆ ಅವಕಾಶ ಕೊಡುತ್ತಿರಲಿಲ್ಲವಾದ್ದರಿಂದ ಅವರನ್ನು ನೋಡಲು ಸಾಧ್ಯವಾಗಲಿಲ್ಲ. ಆದರೆ ಅವರ ನಿವಾಸದಲ್ಲಿ ನಡೆದ ಬ್ರಹ್ಮ ಸಮಾಜದ ಒಂದು ಉತ್ಸವಕ್ಕೆ ನಮ್ಮನ್ನು ಆಹ್ವಾನಿಸಿದ್ದರು. ಅಲ್ಲಿ ನಮಗೆ ಸೊಗಸಾದ ಬಂಗಾಳಿ ಸಂಗೀತವನ್ನು ಕೇಳುವ ಅವಕಾಶವನ್ನು ಮಾಡಿಕೊಟ್ಟರು. ಅಂದಿನಿಂದ ನಾನು ಬಂಗಾಳಿ ಸಂಗೀತದ ಪ್ರೇಮಿಯಾಗಿಬಿಟ್ಟೆ. ಬ್ರಹ್ಮ ಸಮಾಜದ ವಿಷಯವನ್ನು ಇಷ್ಟು ತಿಳಿದುಕೊಂಡ ಮೇಲೆ ಸ್ವಾಮಿ ವಿವೇಕಾನಂದರನ್ನು ನೋಡದೆ ತೃಪ್ತಿಯಲ್ಲಿ? ಆದ್ದರಿಂದ ನಾನು ಬಹಳ ಉತ್ಸಾಹದಿಂದ ಬೇಲೂರು ಮಠಕ್ಕೆ ಬಹುಭಾಗ ನಡೆದುಕೊಂಡೇ ಹೋದೆ. ದೂರವಾಗಿ ಏಕಾಂತ ಸ್ಥಾನದಲ್ಲಿದ್ದ ಮಠದ ಸನ್ನಿವೇಶ ನನಗೆ ಸಂತೋಷವನ್ನು ಉಂಟುಮಾಡಿತು. ಸ್ವಾಮಿಗಳು ಕಲ್ಕತ್ತೆಯ ತಮ್ಮ ಮನೆಯಲ್ಲಿ ಕಾಯಿಲೆ ಮಲಗಿದ್ದಾರೆ, ನೋಡಲು ಸಾಧ್ಯವಿಲ್ಲ ಎಂದು ತಿಳಿದು ನನಗೆ ದುಃಖವೂ ಹಾಗೂ ನಿರಾಸೆಯೂ ಉಂಟಾಯಿತು. ಆನಂತರ ನಾನು ಸಿಸ್ಟರ್ ನಿವೇದಿತಾರವರ ಮನೆ ಎಲ್ಲಿ ಎಂದು ಕೇಳಿ ತಿಳಿದುಕೊಂಡೆ. ಆಕೆ ಇದ್ದ ಚೌರಂಗಿ ಭವನಕ್ಕೆ ಹೋಗಿ ಆಕೆಯನ್ನು ಸಂಧಿಸಿದೆ. ಆಕೆಯ ಸುತ್ತ ಇದ್ದ ವೈಭವವನ್ನು ನೋಡಿ ನಾನು ಆಶ್ಚರ್ಯಚಕಿತನಾದೆ. ನಮ್ಮ ಸಂಭಾಷಣೆಯಲ್ಲಿ ಆಕೆಗೂ ನನಗೂ ಹೆಚ್ಚು ಸಹಮತ ತೋರಿಬರಲಿಲ್ಲ. ಆಮೇಲೆ ನಾನು ಈ ವಿಷಯವನ್ನು ಬಂದು ಗೋಖಲೆಯವರಲ್ಲಿ ಹೇಳಿದೆ. ಅವರು ನನಗೂ ಹಾಗೂ ಬಹಳ ಉತ್ಸಾಹ ಚಂಚಲತೆಯುಳ್ಳ ಆಕೆಗೂ ಹೊಂದಾಣಿಕೆ ಆಗದುದು ಆಶ್ಚರ್ಯ ಅಲ್ಲ ಎಂದು ಹೇಳಿದರು. ನಾನು ಆಕೆಯನ್ನ ಮತ್ತೆ ಪೆಸ್ತೋಂಜಿ ಪಾಷಾರವರ ಮನೆಯಲ್ಲಿ ಸಂಧಿಸಿದೆ. ಆಕೆ ನಾನು ಅಲ್ಲಿ ಹೋದಾಗ ಪೆಸ್ತೋಂಜಿಯವರ ವೃದ್ಧ ತಾಯಿಯೊಂದಿಗೆ ಮಾತನಾಡುತ್ತಿದ್ದರು. ಆದ್ದರಿಂದ ನಾನು ದ್ವಿಭಾಷೆಯಾದೆ. ಆಕೆಯೊಂದಿಗೆ ನನಗೆ ಸಹಮತ ಉಂಟಾಗದಿದ್ದರೂ ಆಕೆಗೂ ಹಿಂದೂ ಧರ್ಮದಲ್ಲಿದ್ದ ಅಪಾರವಾದ ಪ್ರೇಮಕ್ಕಾಗಿ ಆಕೆಯನ್ನು ಬಹಳ ಮೆಚ್ಚಿದೆ. ಆಕೆಯು ಬರೆದಿದ್ದ ಗ್ರಂಥಗಳ ವಿಷಯವನ್ನು ನಾನು ಆನಂತರ ಅರಿತುಕೊಂಡೆ. ಕಲ್ಕತ್ತಾದಲ್ಲಿ ನನ್ನ ಕಾಲವನ್ನು ನಾನು ದಕ್ಷಿಣ ಆಫ್ರಿಕಾದ ಕೆಲಸದ ವಿಷಯದಲ್ಲಿ ಮುಖಂಡರನ್ನು ನೋಡುವುದು ಮತ್ತು ಅಲ್ಲಿಯ ನಾನಾ ಧಾರ್ಮಿಕ ಮತ್ತು ಸಾರ್ವಜನಿಕ ಸಂಸ್ಥೆಗಳನ್ನು ಸಂದರ್ಶಿಸುವುದು ಹೇಗೆ ವಿನಿಯೋಗಿಸುತ್ತಿದ್ದೆ. ಬೋಯರ್ ಯುದ್ಧದಲ್ಲಿ ಭಾರತೀಯ ಯೋಧ ಶುಶ್ರೂಷಾ ದಳದವರು ಮಾಡಿದ ಕಾರ್ಯವನ್ನು ಕುರಿತು ಡಾ ಮಲ್ಲಿಕ್ರವರ ಅಧ್ಯಕ್ಷತೆಯಲ್ಲಿ ಒಂದು ಭಾಷಣ ಮಾಡಿದೆ. ಇಂಗ್ಲಿಷ್ ಮನ್ ಪತ್ರಿಕೆಯೊಂದಿಗೆ ನನಗಿದ್ದ ಪರಿಚಯದಿಂದ ಆಗಲು ತುಂಬ ಸಹಾಯವಾಯಿತು. ಮಿಸ್ಟರ್ ಸಾಂಡರ್ಸನ್ರವರು ಆಗ ಕಾಯಿಲೆ ಬಿದ್ದಿದ್ದರು. ಆದರೂ 1896 ನನಗೆ ಮಾಡಿದಷ್ಟೇ ಸಹಾಯವನ್ನು ಆಗಲೂ ಮಾಡಿದರು. ಗೋಖಲೆಯವರು ನನ್ನ ಈ ಭಾಷಣವನ್ನು ತುಂಬ ಮೆಚ್ಚಿಕೊಂಡರು. ಡಾಕ್ಟರ್ ರಾಯರವರು ಅದರ ಪ್ರಶಂಸೆ ಮಾಡಿದುದನ್ನು ಕೇಳಿ ಅವರಿಗೆ ಬಹಳ ಸಂತೋಷವಾಯಿತು. ಹೀಗೆ ಗೋಖಲೆಯವರ ಮನೆಯಲ್ಲಿ ನನ್ನ ವಾಸದಿಂದ ನಾನು ಕಲ್ಕತ್ತಾದಲ್ಲಿ ಮಾಡಬೇಕಾದ ಕೆಲಸ ಬಹಳ ಸುಲಭವಾಯಿತು. ಆದ್ದರಿಂದ ನನಗೆ ಅನೇಕ ಕುಟುಂಬಗಳ ಪರಿಚಯವಾಗಿ ಬಂಗಾಳಿಗಳೊಂದಿಗೆ ನನ್ನ ನಿಕಟ ಸಂಪರ್ಕಕ್ಕೆ ನಾಂದಿಯಾಯಿತು.

ಇದುವರೆಗೂ ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿ ಬಂತು. ವೇಳೆ ಸರಿಯಾಗಿ 9:34:35. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಚೆಲ್ಲಿದ ರಕ್ತ ಚಿತ್ರಕ್ಕಾಗಿ ಎಸ್ ಪಿ

ಆರದಗಾಯ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಜಿ ಉದಯಶಂಕರ್ ಅವರ ಗೀತೆಯನ್ನು ಕೇಳಿದಿರಿ. ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನ, ಸತ್ಯಂ ಅವರ ಸಂಗೀತ ನಿರ್ದೇಶನ, ಜಿ ಉದಯಶಂಕರ್ ಅವರ ಗೀತ ಸಾಹಿತ್ಯ. ಇನ್ನು ಮುಂದೆ ಮಾನಸ ಸರೋವರ ಚಿತ್ರಕ್ಕಾಗಿ ಎಂ ಎನ್ ವ್ಯಾಸ್

ಮೈಸೂರು ಸಾಹಿತ್ಯ ಸಂಭ್ರಮ ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಮತ್ತೆ ಬಂದಿದೆ. ಈ ಬಾರಿ ದಶಕದ ಸಂಭ್ರಮದೊಂದಿಗೆ ಜುಲೈ 4 ಮತ್ತು 5 ತಾರೀಕು ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್, ಸಮಯ 9:30 ಸಂಜೆ 6:30. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಲಕ್ಷ್ಮೀ ಚಂದ್ರಶೇಖರ್, ಹಂಪನ, ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಗಣ್ಯರೊಂದಿಗೆ ಸಂವಾದ. ಬನ್ನಿ, ಸಾಹಿತ್ಯದ ಸವಿಯನ್ನ ಸವಿಯಿರಿ. ಪ್ರವೇಶ ಉಚಿತ. ಸಂಪರ್ಕಿಸಿ 701-95-98639.

ಜೋಗಿ ಚಿತ್ರಕ್ಕಾಗಿ ಹರಿಹರನ್, ಸುನೀತಾ ಹಾಗೂ ಸಂಗಡಿಗರು ಹಾಡಿರುವ ಗೀತೆಯನ್ನು ಕೇಳಿದಿರಿ. ಪ್ರೇಮ್ ಅವರ ಗೀತೆಗೆ ಸಂಗೀತ ನಿರ್ದೇಶನ ಗುರುಕಿರಣ್ ಅವರದು. ಇನ್ನು ಮುಂದೆ ಜೀವನ ಜ್ಯೋತಿ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಆರ್ ಎನ್ ಜೈಗೋಪಾಲ್ ಅವರ ಗೀತೆ. ವಿಜಯಾನಂದ್ ಸಂಗೀತ ನಿರ್ದೇಶಕರು.

ವೇಳೆ ಸರಿಯಾಗಿ 10 ಗಂಟೆ. ಆಕಾಶವಾಣಿ ಮೈಸೂರು. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಎನ್ ವಿ ಸತ್ಯನಾರಾಯಣ ಅವರ ವೇಣುವಾದನ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದ್ದಾರೆ ವೀಣಾ ಸುರೇಶ್, ಮೃದಂಗ ಸಿ ಎನ್ ಕೇಶವದತ್ತ, ಮೋರ್ಸಿಂಗ್ ಎಂ ಆರ್ ಮೋಹನ್.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ ವಿ ಸತ್ಯನಾರಾಯಣ ಅವರ ವೇಣುವಾದನ ಕೇಳುತ್ತಿದ್ದಿರಿ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದ್ದವರು ವೀಣಾ ಸುರೇಶ್, ಮೃದಂಗ ಸಿ ಎನ್ ಕೇಶವದತ್ತ, ಮೋರ್ಸಿಂಗ್ ಎಂ ಆರ್ ಮೋಹನ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಚಾಂದಿನಿ ಚಿತ್ರದ ಈ ಹಾಡು.

0: ಕಾಮನ ಬಿಲ್ಲು. ಪ್ರೀತಿಯ ಕೇಳಿದರೆ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಬದುಕಿನ ಬಣ್ಣದ ಚಿತ್ತಾರ ಕಾಮನ ಬಿಲ್ಲು.
1: ಕಾಮನ ಬಿಲ್ಲು, ಕಾಮನ ಬಿಲ್ಲಿನ ಮೇಲೆ ಕೂಗುತ್ತ ಸಾಗುವ ರೈಲಿದೆ.
0: ಸಾಧಕರ ವ್ಯಕ್ತಿತ್ವದ ಮತ್ತೊಂದು ಮಜಲಿನ ಅನಾವರಣ ಕಾಮನ ಬಿಲ್ಲು. ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಕಾಮನ ಬಿಲ್ಲು.

0: ಕೀರ್ತನ, ಪ್ರತಿಯೊಬ್ಬರ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆಯ ಪ್ರೇರಣೆ ಇರುತ್ತೆ ಅಂತ ಅಂತಾರೆ, ಅದ್ರ ಬಗ್ಗೆ ನೀ ಏನ್ ಹೇಳ್ತೀಯ?
1: ಖಂಡಿತ ರಂಜಿತಾ. ಏನಂದ್ರೆ, ಅಮ್ಮ ಆಗಿರಬಹುದು, ಅಕ್ಕ ಆಗಿರಬಹುದು, ಶಿಕ್ಷಕಿ ಆಗಿರಬಹುದು, ಅಥವಾ ಅವರು ಕೆಲಸ ಮಾಡುವಂತಹ ಜಾಗದಲ್ಲಿ ಇವರನ್ನ ನೋಡಿ ನಾನು ಕೂಡ ಇವ್ರ ತರ ಆಗಬೇಕು ಅಂತ

0: ಿರಬಹುದು. ಇದು ಪ್ರತಿಯೊಬ್ಬರ ಜೀವನದಲ್ಲೂ ನಡೆದೇ ನಡೆಯುತ್ತೆ ಅಂತ ಹೇಳ್ತೀನಿ.
1: ಹಾಗಿದ್ರೆ ನಮ್ಮ ಕೇಳುಗರಿಗೂ ಕೂಡ ಅವರ ಆದರ್ಶ ಮಹಿಳೆ ಯಾರಾದರೂ ಇದ್ದೇ ಇರ್ತಾರೆ ಅಲ್ವಾ?
0: ಖಂಡಿತವಾಗ್ಲೂ ಇರ್ತಾರೆ. ಅದಕ್ಕೋಸ್ಕರನೇ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಮ್ಮ ಗೆಳತಿಯರು ಅವರ ಆದರ್ಶ ಮಹಿಳೆ ಯಾರು ಅನ್ನೋದನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು.
1: ಹಾಗಿದ್ರೆ ಮರೀದೆ ಕರೆ ಮಾಡ್ತೀರಾ ಅಲ್ವಾ ಗೆಳತಿಯರೇ?
0: ಮರೆಯದಿರಿ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ.
2: ಈಗ ಕೇಳಿ ಪ್ಯಾರ್ ಜುಗ್ತಾನಹಿ ಚಿತ್ರದ ಈ ಹಾಡು.

0: ಇದುವರೆಗೂ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ.
1: ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕೇಳುಗರೆ, ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ನಕ್ಷತ್ರ ಲೋಕದಲ್ಲಿ ಸಿನಿ ತಾರೆಯರೊಂದಿಗೆ ಆತ್ಮೀಯ ಸಂವಾದ ಕೇಳುವಿರಿ.
2: ಮೈಸೂರು ಆಕಾಶವಾಣಿ ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರನ್ನ ರೆಕಗ್ನೈಸ್ ಮಾಡಿದಂತ ಚಾನೆಲ್ ಅದು.
3: ಸಂಗೀತ ನಿರ್ದೇಶಕರನ್ನ ಜನರಿಗೆ ಪರಿಚಯ ಮಾಡಿಕೊಟ್ಟಿದೆ ಜಾಸ್ತಿ ಆಕಾಶವಾಣಿ.
4: ಮೈಸೂರು ಆಕಾಶವಾಣಿ ಅಂದ ತಕ್ಷಣ ನೆನಪುಗಳ ಭೂತಿ, ಯಾಕೆಂದ್ರೆ ಬಾಲ್ಯದಿಂದ ನಾವು ಅದನ್ನ ಕೇಳ್ಕೊಂಡು ಬೆಳೆದವರು.
5: ಮೈಸೂರು ಕೇಳುವವರಿಗೆಲ್ಲ ಧನ್ಯವಾದ. ಜೈ ಆಕಾಶವಾಣಿ, ಜೈ ಕನ್ನಡ.
1: ತಪ್ಪದೇ ಕೇಳಿ ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ಪ್ರಸಾರವಾಗಲಿದ್ದು, ಕಡೆಯ ಭಾನುವಾರ ಅದೇ ಸಮಯಕ್ಕೆ ಮರುಪ್ರಸಾರವಾಗಲಿದೆ.
6: ಕೀರ್ತನ, ಪ್ರತಿಯೊಬ್ಬರ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆಯ ಪ್ರೇರಣೆ ಇರುತ್ತೆ ಅಂತ ಅಂತಾರೆ, ಅದ್ರ ಬಗ್ಗೆ ನೀ ಏನ್ ಹೇಳ್ತೀಯಾ?
7: ಖಂಡಿತ ರಂಜಿತಾ. ಏನಂದ್ರೆ, ಅಮ್ಮ ಆಗಿರಬಹುದು, ಅಕ್ಕ ಆಗಿರಬಹುದು, ಶಿಕ್ಷಕಿ ಆಗಿರಬಹುದು, ಅಥವಾ ಅವರು ಕೆಲಸ ಮಾಡುವಂತಹ ಜಾಗದಲ್ಲಿ ಇವರನ್ನ ನೋಡಿ ನಾನು ಕೂಡ ಇವ್ರ ತರ ಆಗಬೇಕು ಅಂತ ಅನ್ಕೊಳ್ಳೋದಿರಬಹುದು, ಇದು ಪ್ರತಿಯೊಬ್ಬರ ಜೀವನದಲ್ಲೂ ನಡೆದೇ ನಡೆಯುತ್ತೆ ಅಂತ ಹೇಳ್ತೀನಿ.
6: ಹಾಗಿದ್ರೆ ನಮ್ಮ ಕೇಳುಗರಿಗೂ ಕೂಡ ಅವರ ಆದರ್ಶ ಮಹಿಳೆ ಯಾರಾದರೂ ಇದ್ದೇ ಇರ್ತಾರೆ ಅಲ್ವಾ?
7: ಖಂಡಿತವಾಗ್ಲೂ ಇರ್ತಾರೆ. ಅದಕ್ಕೋಸ್ಕರನೇ ಇಂದು ಸಂಜೆ 4:00 ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಮ್ಮ ಗೆಳತಿಯರು ಅವರ ಆದರ್ಶ ಮಹಿಳೆ ಯಾರು ಅನ್ನೋದನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು.
6: ಹಾಗಿದ್ರೆ ಮರೀದೇ ಕರೆ ಮಾಡ್ತೀರಾ ಅಲ್ವಾ ಗೆಳತಿಯರೇ?
7: ಮರೆಯದಿರಿ, ಇಂದು ಸಂಜೆ 4:00 ಮಹಿಳಾ ರಂಗದಲ್ಲಿ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ.

0: ವೇಳೆ ಸರಿಯಾಗಿ 11 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಬದುಕಿನ ಬಣ್ಣದ ಚಿತ್ತಾರ,
2: ನಡೆದಾಡೋ ಕಾಮನ ಬಿಲ್ಲೆ, ಹರಿದಾಡೋ ಮುಗಿಲಿನ ಮಿಂಚೆ, ತುಳುಕಾಡೋ ಬಾನಿನ ಚೆಲುವೆ, ಭುವಿಗಿಳಿದ.
1: ಪ್ರಸ್ತುತಿ ಜಿಎನ್ ಮಂಜುನಾಥ್.
2: ನೀನೆಂದಿಗೂ ನನ್ನ ಬಾಡಿಗೆ ಆನಂದದ
1: ಕಾಮನ ಬಿಲ್ಲು.
0: ಪ್ರೀತಿಯ ಕೇಳುಗರೆ ನಮಸ್ಕಾರ. ಕಾಮನಬಿಲ್ಲು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ.

ಬಾನಂಗಳದಲ್ಲಿ ಮೂಡೋ ಏಳು ಬಣ್ಣಗಳ ಚಂದದಂತೆ ನಿಮ್ಮ ನೆನಪಿನ ಅಂಗಳದಲ್ಲಿ ಮೊದಲ ಭಾವನೆಗಳ ರಂಗನ್ನು ತುಂಬೋದಕ್ಕೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಿಂದ ಕೇಳಿ ಬರ್ತಾ ಇರೋದು ಕಾಮನಬಿಲ್ಲು ಕಾರ್ಯಕ್ರಮ.

ಈ ಭಕ್ತಿರಸ ಪ್ರಧಾನವಾದ ಗೀತೆಯನ್ನು ಕೇಳ್ತಾ ಇದ್ರೆ ಆ ವಿಠಲನೇ ನಮ್ಮ ಮುಂದೆ ಪ್ರತ್ಯಕ್ಷ ಆದ ಹಾಗೆ ಅನುಭವ ಆಗತ್ತೆ. ಇದಕ್ಕೆ ಪ್ರಮುಖ ಕಾರಣಕರ್ತರು ಹುಣಸೂರು ಕೃಷ್ಣಮೂರ್ತಿಯವರು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರೊಟ್ಟಿಗೆ ಮತ್ತೊಂದು ಮುಖ ನಮಗೆ ನೆನಪಾಗೋದು ಸ್ವರ ಸಾಮ್ರಾಟ ಜಿ ಕೆ ವೆಂಕಟೇಶ್.

ಸ್ವರಗಳ ಲೋಕದಲ್ಲಿ ಕೆಲವು ಹೆಸರುಗಳು ಕೇವಲ ನೆನಪಾಗಿ ಉಳಿಯೋದಿಲ್ಲ, ಬದಲಿಗೆ ಅದು ನಮ್ಮ ಕಿವಿಗೆ ನಿರಂತರವಾಗಿ ಕೇಳುವ ನಾದವಾಗಿ ಬಿಡತ್ತೆ. ಅಂತಹ ಒಂದು ಅಪರೂಪದ ಅದ್ಭುತ ಸ್ವರಚೇತನ ಅಂತಂದ್ರೆ ನಮ್ಮ ಜಿ ಕೆ ವೆಂಕಟೇಶ್ ಅವರು.

ಜಿಕೆ ವೆಂಕಟೇಶ್ ಅವರು ಕೇವಲ ಶಾಸ್ತ್ರೀಯ ಸಂಗೀತವನ್ನಷ್ಟೇ ಅಲ್ಲ, ಪಾಶ್ಚಾತ್ಯ ಶೈಲಿಯ ಆರ್ಕೆಸ್ಟ್ರಾವನ್ನ ಅಪ್ರತಿಮವಾಗಿ ಕನ್ನಡದ ಮಣ್ಣಿಗೆ ತಕ್ಕ ಹಾಗೆ ಸಮ್ಮಿಳಿತಗೊಳಿಸಿದ ನಾದಯೋಗಿ ಅಂತ ಹೇಳಬಹುದು.

ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲೇ ಅಡಗಿದ್ದ ಅದ್ಭುತ ಗಾಯಕನನ್ನು ಗುರುತಿಸಿ ಇಡೀ ಜಗತ್ತೇ ಅವರ ಗಾಯನಕ್ಕೆ ತಲೆದೂಗುವಂತೆ ಮಾಡಿದ ಶ್ರೇಯಸ್ಸು ಜಿ ಕೆ ವೆಂಕಟೇಶ್ ಅವರಿಗೆ ಸಲ್ಲತ್ತೆ.

ಕಸ್ತೂರಿ ನಿವಾಸದ ಘನತೆಯಿಂದ ಹಿಡಿದು ಸನಾದಿ ಅಪ್ಪಣ್ಣನ ಶಹನಾಯಿನಾದದವರೆಗೆ ಇವರ ಕೈಚಳಕದಲ್ಲಿ ಮೂಡಿಬಂದ ಪ್ರತಿಯೊಂದು ಹಾಡು ಇಂದಿಗೂ ಪ್ರತಿಯೊಬ್ಬ ಕನ್ನಡಿಗನ ಹೃದಯದ ಹೆಮ್ಮೆಯ ತೇರು ಅಂತ ಹೇಳಬಹುದು.

ನಮ್ಮ ಇವತ್ತಿನ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಜಿಕೆ ವೆಂಕಟೇಶ್ ಅವರೊಂದಿಗೆ ಕಳೆದಂತಹ ಜೀವನದ ಅನುಭವವನ್ನು ಅವರ ಪ್ರೀತಿಯ ಮೊಮ್ಮಗಳು ಕನ್ನಡದ ಖ್ಯಾತ ಹಿನ್ನೆಲೆ ಗಾಯಕಿ ವಾಣಿ ಹರಿಕೃಷ್ಣ ಅವರು ನಮ್ಮೊಂದಿಗೆ ಹಂಚಿಕೊತಾ ಇದ್ದಾರೆ. ಬನ್ನಿ ಅವರ ಮಾತುಗಳನ್ನು ಕೇಳೋಣ.

0: ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಸರ್, ಧನ್ಯವಾದಗಳು.
0: ಒಂದು ಸಂತೋಷದ ಸಂಗತಿ ಅಂತಂದ್ರೆ ಮೇಡಮ್, ನೀವು ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿ 35 ವರ್ಷಗಳು ತುಂಬಿದೆ. ಈ ಶುಭ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಗಳು ನಿಮಗೆ.
1: ತುಂಬಾ ಧನ್ಯವಾದಗಳು ಸರ್. ಆಕ್ಚುಲಿ ನಾನು ಅದು ಏನೋ ಮಾಡ್ಬೇಕು ಅನ್ಕೊಂಡಿದ್ದೆ, ಕಾರಣಗಳಿಂದ ಆಗ್ಲಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ನೀವು ಅದನ್ನ ವಿಶ್ ಮಾಡಿದಕ್ಕೆ ತುಂಬಾನೇ ಖುಷಿ ಆಯ್ತು.
0: ಥ್ಯಾಂಕ್ ಯು ಮೇಡಮ್.
1: ಅದು ನಮ್ ತಾತನ್ ಬಗ್ಗೆ ಹೇಳ್ಬಿಟ್ಟು ನೀವು ಹೇಳಿದಕ್ಕೆ ಇನ್ನ ಖುಷಿ ಆಯ್ತು.
0: ಥ್ಯಾಂಕ್ ಯು ಮೇಡಮ್. ಮೇಡಮ್, ಇಡೀ ಕರ್ನಾಟಕನೇ ಹೆಮ್ಮೆ ಪಡುವಂತ ಹಿರಿಯ ಸಂಗೀತ ನಿರ್ದೇಶಕರು ಅಂದ್ರೆ ಜಿ.ಕೆ. ವೆಂಕಟೇಶ್ ಅವರು. ಅವರ ಮನೆಯಲ್ಲಿ ನೀವು ಹುಟ್ಟಿ ಬೆಳೆದಿದ್ದೀರಿ. ನಿಮ್ಮ ಬಾಲ್ಯದ ದಿನಗಳು, ಸಂಗೀತದ ವಾತಾವರಣ ಹೇಗಿತ್ತು ಅಂತ ಒಂಚೂರು ನೆನಪಿಸ್ಕೊಳ್ಳೋದಕ್ಕಾಗತ್ತ?
1: ನಮ್ಮ ತಾಯಿ ಜಿ.ಎಸ್. ಭಾನುಮತಿ ಅಂತ, ತಂದೆ ಎಸ್. ರಾಮಸ್ವಾಮಿ ಅಂತ, ಅಪ್ಪ ಅಮ್ಮ ಇಬ್ರು ಕರ್ನಾಟಕ ಸಂಗೀತಗಾರರೇ. ಅಮ್ಮನಿಗೆ ಚಿಕ್ಕಪ್ಪ ಆಗ್ಬೇಕು, ಜಿ.ಕೆ. ವೆಂಕಟೇಶ್ ನಮ್ ಚಿಕ್ಕ ತಾತ ಆಗ್ಬೇಕು. ಅಮ್ಮನ ಅಪ್ಪ ಜಿ.ಕೆ. ಸೀತಾಪತಿ ಅಂತ, ಅವ್ರು ಸಂಗೀತ ಹೇಳ್ಕೊಡ್ತಾ ಇದ್ರು. ಅವ್ರ ತಮ್ಮನೇ ಇವರು. ಇನ್ನೊಬ್ರು ಜಿ.ಕೆ. ರಘು ಅಂತ ಇದ್ರು, ಅವ್ರು ವೈಲಿನಿಸ್ಟ್ ಆಗಿದ್ರು. ಅವ್ರು ಒಂದ್ ಸಿನಿಮಾ ಮಾಡಿದ್ರು. ನನಗೆ ತುಂಬಾ ತಾತ ಅಂದ್ರೆ ನನ್ ತುಂಬಾ ಅಟ್ಯಾಚ್ಮೆಂಟ್ ಇರೋದು ನಮ್ಮ ವೆಂಕಟೇಶ್ ತಾತಾನೇ. ಏನಕ್ಕಂದ್ರೆ ನಮ್ ಸೀತಾಪತಿ ತಾತ ಅವ್ರು ಇದ್ದಾಗ ನಾನು ತುಂಬಾ ಚಿಕ್ಕ ಮಗು, ಸೊ ನಂಗೆ ಅವ್ರ ಜ್ಞಾಪಕ ಇಲ್ಲ. ನನ್ನ ಒಡನಾಟ ನಂಗ್ ತಾತ ಅಂದ್ರೆ ತುಂಬಾನೇ ಅಟ್ಯಾಚ್ಮೆಂಟ್ ಇರೋದು ನಮ್ಗೆ ನಮ್ಮ ವೆಂಕಟೇಶ್ ತಾತ.
0: ನೀವು ಎಷ್ಟು ಅದೃಷ್ಟವಂತರು ಅಂದ್ರೆ ಮೇಡಮ್, ನಾವು ಜಿ.ಕೆ. ವೆಂಕಟೇಶ್ ಅವರ ಸಂಗೀತವನ್ನ ಆಸ್ವಾದಿಸ್ತಾ ಇದ್ದೀವಿ, ಆದ್ರೆ ಅವರನ್ನ ಹತ್ತಿರದಿಂದ ನೋಡೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ನೀವು ಅವ್ರ ಜೊತೆ ಇಷ್ಟು ದಿನಗಳನ್ನು ಕಳೆದಿದ್ದೀರಿ ಅಂದ್ರೆ ನಿಜಕ್ಕೂ ಸಂತೋಷದ ವಿಚಾರ ಅದು.
1: ಹೌದು ಸರ್, ನನ್ನ ಭಾಗ್ಯ, ನಾನು ಇಂತ ಸಂಗೀತದ ಕುಟುಂಬದಲ್ಲಿ ಹುಟ್ಟಿದ್ದೆ ಒಂದು ಪೂರ್ವ ಜನ್ಮದ ಪುಣ್ಯ. ಆಕ್ಚುಲಿ ನಮ್ ತಾತನು ಹೇಳಿದ್ರು, ನಾವು ಹೈಸ್ಕೂಲ್ ಅಲ್ಲಿ ನಮ್ಮ ಅಕ್ಕ ನಾನು ಚಿಕ್ಕವರಿಂದ ಇಬ್ರು ಒಟ್ಟಿಗೆ ಹಾಡ್ತೀವಿ ಪ್ರೋಗ್ರಾಮ್ಸ್ ಎಲ್ಲ, ಸಂಗೀತ ಕಚೇರಿ. ಒಂದ್ಸರಿ ಹಾಡ್ ತೋರಿಸಿದಾಗ ತಾತ ಹೇಳಿದ್ರು, ಸಂಗೀತ ಸುಮ್ನೆ ಬರಲ್ಲ, ಪೂರ್ವ ಜನ್ಮದ ಪುಣ್ಯ ಇದ್ದವ್ರಿಗೆ ಬರೋದು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು ಅಂತ. ದಿನದಲ್ಲಿ 8 ಅವರ್ ಇಲ್ಲಾಂದ್ರೆ 4 ಅವರ್ಸ್ ಆದ್ರೂ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳಿದ್ರು. ನನಗೆ ಜ್ಞಾಪಕ ಇದ್ದಂಗ ನಾನು ಮೊದ್ಲು ನಾನು 4 ವರ್ಷದಲ್ಲೇ ಹಾಡ್ತಾ ಇದ್ದೆ ಸರ್. ತಾತನ್ಗೆ ಫಸ್ಟ್ ಹಾಡ್ ತೋರಿಸಿದ್ದು ಗಜಮುಖನೇ ಗಣಪತಿಯ. ನನ್ಗೆ ಜಾನಕಿ ಆಂಟಿ ಅಂದ್ರೆ ಪ್ರಾಣ, ಅವ್ರ ವಾಯ್ಸ್ ಅವರೇ ನನ್ಗೆ ದೇವ್ರ ತರ ಇನ್ಸ್ಪಿರೇಷನ್. ಫಸ್ಟ್ ತಾತನ ಹತ್ರ ಹಾಡ್ ತೋರಿಸಿದ್ದು ಗಜಮುಖನೇ ಗಣಪತಿಯನೇ. ಮತ್ ಪ್ರತಿ ಸರಿ ರಜಕ್ಕೆ ಬೆಂಗಳೂರಿಂದ ಅಲ್ಲೇ ತಾತನ ಮನೆಗೆ ಹೋಗ್ತಾ ಇದ್ದಿದ್ದು, ಟ್ರೈನ್ ಅಲ್ಲಿ ಹೋಗ್ತಾ ಇದ್ವಿ ಅವಾಗ. ಆಮೇಲೆ ನಮ್ ತಾಯಿ ಸ್ವಂತ ಅಣ್ಣ ಸೋದ್ರ ಮಾವನು ತಾತನ್ ಮನೇಲೆ ಇದ್ದಿದ್ರು, ವಿದ್ಯಾಧರ್ ಅಂತ. ಅವರು ವೈಲಿನಿಸ್ಟ್ ಆಗಿದ್ರು, ಅವರು ಇಳರಾಜ ಅಂಕಲ್ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ ಅವ್ರನ್ ಮಗ ತರಾನೇ ಸಾಕಿದ್ರು ನಮ್ಮ ತಾತ ಮನೇಲೆ ಇದ್ದಿದ್ದು ಅವರು.
0: ನಮ್ಮ ಜಿ.ಕೆ. ವೆಂಕಟೇಶ್ ಅವರ ಪ್ರೀತಿ, ಶಿಸ್ತು, ಅವರ ವ್ಯಕ್ತಿತ್ವ, ಅದ್ರ ಬಗ್ಗೆ ಒಂದಿಷ್ಟು ಹೇಳ್ಬಹುದಾ ಮೇಡಮ್?
1: ಹಾ ಸರ್, ನಾನ್ ಚಿಕ್ಕವಳಿದ್ದಾಗ್ಲೇನೆ ಅವ್ರಿಗೆ 60 ವರ್ಷ ಆತರ ಆ ಟೈಮಲ್ಲೂ ಅವ್ರು ಬೆಳಗಿನ ಜಾವ ಇದ್ದವಳವರು, ಮತ್ತೆ ತುಂಬಾ ಶಿಸ್ತು ಇತ್ತು, ಮತ್ತೆ ಮಾರ್ನಿಂಗ್ ವಾಕ್ ಹೋಗೋರು. ಆಮೇಲೆ ಸ್ಟುಡಿಯೋಗೆ ಅವ್ರು ಮ್ಯೂಸಿಕ್ ಎಲ್ಲ

0: ಮಾಡ್ ನಿಲ್ಸಿದ ಮೇಲೂ ಅವ್ರ ಶಿಷ್ಯ ಗೊತ್ತು ಎಲ್ಲಾರ್ಗು ಇಳರಾಜ ಅಂಕಲ್ ಅವ್ರ ಸ್ಟುಡಿಯೋಗೆ ಬಂದು ಇವರು ಅದೇ ಇವಾಗ ಕೋರಸ್ ಮಿಕ್ಸ್ ಮಾಡೋದು ಏನಾದ್ರೂ ನೋಡ್ಕೊಳ್ಳೋದು ಸುಮ್ನೆ ಡೈಲಿ ಹೋಟ್ನಲ್ಲಿ ಬರೋರು ಲೇಟ್ ಆಗಿ ಹೋಗ್ತಾ ಇರ್ಲಿಲ್ಲ ಬೆಳಗ್ಗೆ 7:00 ಅಂದ್ರೆ ರೆಕಾರ್ಡಿಂಗು ಪ್ರಸಾದ್ ಸ್ಟುಡಿಯೋ ಅಲ್ಲಿ ಇವ್ರು ಬೆಳಗ್ಗೆ ಹೋಗೋರು ನಾನು ನಂಗೆ ಇಷ್ಟ ಅನ್ಬಿಟ್ಟು ನಾನು ಜೊತೆಗೆ ಹೋಗ್ತಿದ್ರೆ ಒಂದೊಂದ್ಸರಿ ನಾನೊಂಚೂರು ಲೇಟ್ ಆಗಿ ರೆಡಿ ಆದ್ರೆ ಬಿಟ್ಬಿಟ್ಟು ಹೋಗ್ಬಿಡೋರು ಬಾ ಅಂತ ಅಷ್ಟು ಶಿಸ್ತು ಟೈಮ್ ಅಲ್ಲಿ ಆಮೇಲೆ ಕೋಪ ಅಂದ್ರೆ ಕರೆಕ್ಟ್ ಆಗಿ ಒಂಚೂರು ಲೇಟ್ ಆದ್ರೆ ನಂಗೆ ಅಲ್ಲಿಂದ ನನಗೆ ಇವಾಗ ಚೆನ್ನೈಲಿ ಒಂದೇ ಬಸ್ ನಂಬರ್ 12B ಅಂತ ತಾತನ ಮನೆಯಿಂದ ಬಸ್ ಅಲ್ಲಿ ಹೋಗ್ತಾ ಇದ್ದೆ ಉದ್ಯೋಗ ಅಷ್ಟುಚ್ಚು ನನಗೆ ಎಷ್ಟೋ ಸಾವಿರ ತುಂಬಾ ಅಂದ್ರೆ ತುಂಬಾ ರೆಕಾರ್ಡಿಂಗ್ಸ್ ರೀ ರೆಕಾರ್ಡಿಂಗ್ ಸಾಂಗ್ ರೆಕಾರ್ಡಿಂಗ್ಸ್ ತುಂಬಾ ತಾತನ ಜೊತೆ ಹೋಗ್ತಾ ಇದ್ದೆ ಅಂದ್ರೆ ತಾತನ್ ರೆಕಾರ್ಡಿಂಗ್ಸ್ ಎಲ್ಲ ನಾನು ನೋಡಿಲ್ವಲ್ಲ ತುಂಬಾ ಚಿಕ್ಕ ಮಗಳು ಜ್ಞಾಪಕ ಇಲ್ಲ ಹುಳಿಯಾಲಿನ ಮೇವು ಶೂಟಿಂಗ್ಗೆ ಕರ್ಕೊಂಡು ಹೋಗಿದ್ರಂತೆ ಅವಾಗ ನಾನು ತಿನ್ನಕ್ ತುಂಬಾ ಚಿಕ್ಕ ಮಗುವಿಂದ ಜ್ಞಾಪಕ ಇಲ್ಲ ಆಮೇಲೆ ಎಲ್ಲದ್ರಲ್ಲೂ ಅಷ್ಟೇ ಸರ್ ಅವರು ಅದೇ ಆಮೇಲೆ ಒಂದ್ ದಿವಸ ನಾನು ಅರ್ಲಿ ಮಾರ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅವಾಗ ಒಂದ್ ದಿವಸ ಯಾವತ್ತೋ ಲೇಟ್ ಆಗಿದ್ದಕ್ಕೆ ಬೈದಿದ್ರು ನಮ್ಮ ಅಮ್ಮಮ್ಮ ಅಂತೀವಿ ನಾವ್ ಅಜ್ಜಿನ ಅವ್ರ ಹತ್ರ ಇವ್ಳು ದೊಡ್ಡ ಸಿಂಗರ್ ಆಗ್ಬೇಕಂತ ಇಷ್ಟೊತ್ತಾದ್ರು ಮಲ್ಕೊಂಡಿದ್ದಾಳೆ ಬೇಗ ಎದ್ದು ಪ್ರಾಕ್ಟೀಸ್ ಮಾಡಲ್ಲ ಅಂತ ಅವ್ರು ಬೈದ್ರೆ ಚಾಪ್ಟಿಲ್ ಹೊಡ್ದಂಗ್ ಇರ್ತಾ ಇತ್ತು ಸರ್ ಅಂದ್ರೆ ಅಷ್ಟು ಒಂಥರ
1: ಹರಿತವಾಗಿ
0: ನಾನು ಅದಕ್ಕೆ ತುಂಬಾ 5 ಗಂಟೆಗೆ ಅವಾಗೆಲ್ಲ ಬೆಳಗ್ಗೆ 5 ಗಂಟೆಗೆ ಎದ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ತುಂಬಾ ಒಂದು ಬೆಳಗ್ಗೆ 1-2.5 hours ಪ್ರಾಕ್ಟೀಸ್ ಮಾಡ್ತಿದ್ದೆ ಆಮೇಲೆ ಇನ್ನೊಂದು ನನ್ಗೆ ಹೇಳಿದ್ರು ಅವ್ರ ಹತ್ರ ನಾನು ನಂಬಿದ್ದೇನೆ ನಾನು ಆದ ದೇವತೆಯ ಹಾಡ್ ತೋರಿಸಿದ್ದೆ ಆಮೇಲೆ ಅಂದ್ರೆ ಅದೇ ಟೀನೇಜ್ ಟೈಮ್ ಅಲ್ಲಿ ಅವಾಗ ನನ್ಗೆ ಹೇಳಿದ್ರು ಒಂದ್ಸಲ ನಾನಾಗಿ ನಿಂಗೆ ಹೇಳಲ್ಲ ಇನ್ಫ್ಲೂಯೆನ್ಸ್ ಮಾಡಲ್ಲ ಅಂದ್ರೆ ಈಗ ನನ್ ಮೊಮ್ಮಗಳು ಆಡ್ಸು ಅಂತ ಕೇಳಲ್ಲ ರಾಜ ಹತ್ರ ನೀನಾಗೆ ನಿನ್ ಮುಂದೆ ಬಾ ಅಂದಿದ್ರು ಆಮೇಲೆ ಕಾರ್ ಅವ್ರ ಜೊತೆ ಹೋಗುವಾಗ ಒಂದ್ಸರಿ ವಿಂಡೋ ನಾನು ಕ್ಲೋಸ್ ಮಾಡಿದ್ರೆ ಹಂಗೆ ಇಳಿತಿದ್ದೆ ತಲೆ ಮೇಲೆ ಪಟ್ಟ ಅಂತ ಇದ್ ಮಾಡ್ಬಿಟ್ಟು ಮ್ಯಾನೇಜ್ ಇಲ್ವಾ ವಿಂಡೋ ಕ್ಲೋಸ್ ಮಾಡ್ಬಿಟ್ಟು ಇಳಿಬೇಕು ಅವಾಗಿಂದ ನಾನ್ ಬೇರೆ ನಾನು ಈಗ್ಲೂ ಬೇರೆ ಕ್ಯಾಬಲ್ ಹೋದ್ರು ನಾನ್ ವಿಂಡೋ ಕ್ಲೋಸ್ ಮಾಡ್ತೀನಿ ಯಾರ್ದೇ ಕಾರ್ ಆಗ್ಲಿ ನಮ್ ಕಾರ ಆತರ ಅಂದ್ರೆ ಒಂದೊಂದ್ ಚಿಕ್ ಚಿಕ್ ಪಾಠನೇ ಇರ್ಬೋದು ಆಮೇಲೆ ಒಂದ್ ದಿವಸ ಏನೋ ಹೊಟ್ಟೆ ನೋತಿತ್ತು ಅಂತ ರೂಮ್ ಅಲ್ಲಿ ಬೆಡ್ ಮೇಲೆ ಊಟ ಮಾಡ್ತಿದ್ದೆ ಅವಾಗ ಬೈದಿದ್ರು ಬೆಡ್ ಮೇಲೆ ಊಟ ಮಾಡ್ಬೇಡ ಅಂತ ಅಂದ್ರೆ ಇವಾಗ ನಾವ್ ನೋಡ್ತೀವಿ ಸೋಶಿಯಲ್ ಮೀಡಿಯಾದೆಲ್ಲ ಬೆಡ್ ಮೇಲೆ ಊಟ ಮಾಡಿದ್ರೆ ಅದಾಗುತ್ತೆ ಆದ್ರೆ ದೊಡ್ಡವ್ರು ಅವಾಗೆಲ್ಲ ಹೇಳ್ತಾ ಇದ್ರಲ್ಲ ಸರ್ ಹಂಗಿರ್ಬಾರ್ದು ಹಿಂಗಿರ್ಬಾರ್ದು ಆತರ ತುಂಬಾ ಕಲ್ತಿದ್ದೀನಿ ಅವರಿಂದ ನಾನು ಸ್ಟುಡಿಯೋಗೆ ನಂದೇನು ಕೆಲ್ಸ ಇಲ್ಲ ಅಂದ್ರು ಅವ್ರ ಜೊತೆ ನಾನು ಹೋಗ್ಬೇಕಂದ್ರೆ ರೆಡಿ ಆಗಿರ್ಬೇಕು ಇಲ್ಲಾಂದ್ರೆ ಬಿಟ್ಟೋಗ್ಬಿಡೋರು ನೀನೊಬ್ಳೆ ಬಾ ಅಂತ ಆತರ
1: ಆಗ ಕಲಿತಂತಹ ಪಾಠಗಳು ಈಗ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅನುಕೂಲ ಆಗ್ತಾ ಬರ್ತಾ ಇದೆ ಮೇಡಮ್ ಹಾಗಿದ್ರೆ
0: ಹೌದು ಹೌದು
1: ಮೇಡಮ್ ಈಗ ನಿಮ್ಮ ತಾತನವರು ಸಂಗೀತ ನಿರ್ದೇಶನ ಮಾಡ್ತಾ ಇದ್ರು ಇದೆಲ್ಲ ವಿಚಾರಗಳು ನಿಮ್ಗೆ ಗೊತ್ತಿತ್ತು ನಿಮಗೂ ಪಾಠವನ್ನು ಹೇಳ್ಕೊಡ್ತಾ ಇದ್ರು ಆದರೆ ಅವರು ಕನ್ನಡ ಚಿತ್ರರಂಗದ ದೈತ್ಯ ಪ್ರತಿಭೆಯ ಸಂಗೀತ ನಿರ್ದೇಶಕರು ಅಂತ ನಿಮಗೆ ಯಾವಾಗ ಗೊತ್ತಾಯ್ತು ಮೇಡಮ್
0: ನಾನು ಚಿಕ್ಕ ವಯಸ್ಸಲ್ಲಿ ನಾವ್ ರೇಡಿಯೋ ಕೇಳ್ತಾ ಇದ್ವಲ್ಲ ಸರ್ ಮತ್ತೆ ನಮ್ಮ ಅಮ್ಮನೇ ಮೊದ್ಲು ಗುರು ಅಮ್ಮ ಅಪ್ಪ ಅಮ್ಮನೇ ನಂಗೆ ನಂಬಿದೆ ನಿನ್ನ ನಾದ ದೇವತೆಯೇ ಅವಾಗೆಲ್ಲ ಜಯಗೌರಿ ಜಗದೀಶ್ವರಿ ಆತರದೆಲ್ಲ ಅಮ್ಮ ಹೇಳ್ಕೊಡೋರು ಕಾಂಪಿಟೇಷನ್ ಅಲ್ಲಿ ಸ್ಕೂಲ್ ಅಲ್ಲಿ ಕಾಲೇಜ್ ಅಲ್ಲಿ ಆಮೇಲೆ ಫಸ್ಟ್ ಟೈಮ್ ನಾನು 87 ಅಲ್ಲಿ ಇಳರಾಜ ಅಂಕಲ್ ನಾನು ನೋಡಿದ್ದು ಅವ್ರ ಹತ್ರ ನಾನು ಹಾಡ್ ತೋರಿಸಿದಾಗ ಫಸ್ಟ್ ನಮ್ ತಾತನ್ ನಂಬಿದೆ ನಿನ್ನ ಆಡ್ಬಿಟ್ಟು ಆಮೇಲೆ ಶೆನ್ಬಗಮೆ ಆಡಿದ್ದೆ ಅವರು ನಮ್ಮ ಮಾವನ ಹತ್ರ ನಕ್ಕೊಂಡು ರೇಗ್ತಿದ್ರಂತೆ ನೋಡಿ ಫಸ್ಟ್ ಅವ್ರ ತಾತಂದೇ ಆಡಿದ್ಲು ಅವಳು ಅಂದ್ರೆ ನಮ್ ತಾತಂದು ಅಂತ ನಮ್ಗೆ ಇರುತ್ತಲ್ಲ ಸರ್ ತಾತಂದು ಆಡ್ಬೇಕು ಅಂತ ಈಗ್ಲೂ ಅಷ್ಟೇ ನನ್ಗೆ ಎಷ್ಟು ಹೆಮ್ಮೆ ಆಗುತ್ತೆ ಅಂದ್ರೆ ಅವಾಗ ಚಿಕ್ಕ ವಯಸ್ಸಿಂದಾನು ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅದೆಲ್ಲ ರೇಡಿಯೋ ಇಂದಾನೇ ನಮ್ಗೆ ಯುಗ ಯುಗಾದಿ ಕಳೆದರು ಅಂದ್ರೆ ತಾತಂದ್ ಹಾಡುಗಳು ಒಂದೊಂದೊಂದೊಂದು ಎಷ್ಟೋ ಹಬ್ಬಗಳಿಗಾಗ್ಲಿ ಒಂದ್ ಸಂದರ್ಭಕ್ಕಾದ್ರಿ ಆಗ್ಲಿ ಎಲ್ಲದಕ್ಕೂ ಅದು ಇವಾಗ್ಲೂ ಎವರ್ಗ್ರೀನ್ ಸಾಂಗ್ಸ್ ನಗುತ್ತಾನಲ್ಲಿ
1: ಖಂಡಿತ ಮೇಡಮ್
0: ಆತರ ಆಮೇಲೆ ಆರ್ಕೆಸ್ಟ್ರಾಲೆಲ್ಲ ಹಾಡ್ತಾ ಇದ್ದಿದ್ದು ನಾನ್ ಟೀನೇಜ್ ಅಲ್ಲಿ ಈ ಹಾಡು ನಂಗೆ ಸಂಗೀತವೇ ನೀನುಡೇವ ಮಾತಿಲ್ಲ ಆತರ ಮತ್ತೆ ಓ ಗೆಳೆಯ ಗೆಳೆಯ ಆತರದ ಹಾಡ್ತಿದ್ದೆ ಮತ್ತೆ ಅವ್ರ ಮೆಲೋಡೀಸ್ ನಾವ್ ಪ್ರೋಗ್ರಾಮ್ ಅಲ್ಲಿ ಆಡಿಲ್ಲ ಅಂದ್ರು ನನ್ನ ಪ್ರಾಕ್ಟೀಸ್ ಕಷ್ಟದಲ್ಲ ಇವಾಗ ಕರೆದರು ಕೇಳದೆ ಬೇರೆ ಬೇರೆ ಬೇರೆ ಭಕ್ತ ಕುಂಬಾರದಂತೂ ನಿಮ್ಗೆ ಗೊತ್ತು ಆತರ ಎಷ್ಟೋ ಒಂದೊಂದ್ ಸಿನಿಮಾದಲ್ಲಿ ಎಲ್ಲಾ ಸೂಪರ್ ಹಿಟ್ ಸಾಂಗ್ಸ್ ಇರ್ತಾ ಇತ್ತು ಅವ್ರದ್ದು ಇನ್ನೊಂದ್ ಹೆಮ್ಮೆ ಏನಂದ್ರೆ ದೇವ್ರನಾಮಗಳು ತುಂಬಾ ಬಳಸ್ಕೊಂಡ್ರು ಕೃಷ್ಣ ಏನ ಬಾರದೇ ಅದು ಮತ್ತೆ ಪೋಗದಿರಲು ರಂಗ ಕಳ್ಳ ಸಕ್ಕರೆ ಕೊಳ್ಳಿರೋ ಇದು ಆಮೇಲೆ

0: ಇದು ಆಮೇಲೆ ಇನ್ನೊಂದು ಅವರು ತುಂಬಾ ಅದ್ಭುತವಾದ ಸಿಂಗರ್ಸ್ ಕ್ಲಾಸಿಕಲ್ ಸಿಂಗರ್ಸ್ ನೆಲ್ಲ ಹಾಡ್ಸಿದ್ರು ಸಂಧ್ಯಾ ರಾಗದಲ್ಲಿ ಪಂಡಿತ್ ಭೀಮಸೇನ್ ಜೋಶಿ ಅವರು ಮತ್ತೆ ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವರು ಮತ್ತೆ ಸನಾದಿ ಅಪ್ಪಣ್ಣಲ್ಲಿ ಬಿಸ್ಮಿಲ್ಲಾ ಖಾನ್ ಅವ್ರದ್ದು. ಆಮೇಲೆ ಅವ್ರಿಗೆ ಇನ್ನೊಂದು ಆಸೆ ಇತ್ತಂತೆ, ಅದು ನಮ್ಮ ಅಮ್ಮ ಹೇಳಿದ್ರು, ಪಂಡಿತ್ ರವಿಶಂಕರ್ ಅವ್ರ ಹತ್ರ ಸಿತಾರ್
1: ನುಡಿಸ್ಬೇಕಾಗಿತ್ತು.
0: ಅದೊಂದು ಆಸೆ ಈಡೇರ್ಲಿಲ್ಲ. ಬಟ್ ನಮ್ ಕನ್ನಡ ಚಿತ್ರರಂಗದಲ್ಲಿ ನನ್ಗೆ ಇವಾಗ್ಲೂ ಹೆಮ್ಮೆ ಆಗದೇನಂದ್ರೆ, ಅದು ಪ್ರಪಂಚ ಇರೋವರೆಗೂ ತಾತಂದ್ ಹಾಡುಗಳು ಇದ್ದೇ ಇರುತ್ತೆ.
1: ಖಂಡಿತ ಖಂಡಿತ,
0: ಯಾಕಂದ್ರೆ ಅವ್ರ ಎಲ್ಲಾ ರೀತಿನು ಭಕ್ತಿ ಆಗ್ಲಿ, ಆ ಕಾಲದಲ್ಲಿ ಎಲ್ಲಾ ತರ ಫೋಕ್ ಟೈಪ್ ಆಗ್ಲಿ, ಓಹೋ ಮೈಸೂರು ಮಲ್ಲಿಗೆ ಅದು ಆಗ್ಲಿ, ಎಲ್ಲಾ ತರದ್ದು ಸಾಂಗ್ಸ್ ಈಗ್ಲೂ ಅದು ಒಂಥರ ನಮ್ಗೆ ಬೇಜಾರಾಗಲ್ಲ. ಮೆಲೋಡೀಸ್ ಅಷ್ಟೇ.
1: ಕರೆಕ್ಟ್ ಮೇಡಮ್,
0: ಕರೆಕ್ಟ್. ಆಮೇಲೆ ಒಂದೊಂದು ನಮ್ ತಾತ ಇನ್ನೊಂದೇನಂದ್ರೆ, ರೇಡಿಯೋಲಿ ನಾನು ಚಿಕ್ಕವಳಿದ್ದಾಗ ಕೇಳಿದ್ದೆ ಸರ್ ತಾತಂದ್ ಇಂಟರ್ವ್ಯೂ, ಅದ್ರಲ್ಲಿ ಹೇಳಿದ್ರು ಅವಾಗೆಲ್ಲ ಭಕ್ತಿ ಪ್ರಧಾನ ಚಿತ್ರಗಳು ಜಾಸ್ತಿ, ಇವಾಗೆಲ್ಲ ಕಾಲ ಚೇಂಜ್ ಆಗ್ತಾ ಇದೆ ಅಲ್ಲ ಅಂತೇನೋ ಕೇಳಿದಾಗ, ಅವಾಗ ತಾತ ಹೇಳಿದ್ರು ಮತ್ತೆ ಅದು ಸೈಕಲ್ ತರ ತಿರ್ಗಾ ವಾಪಸ್ ಆಗುತ್ತೆ ಅಂತ.
1: ಹಿಸ್ಟರಿ ರಿಪೀಟ್ಸ್ ಅಂತ.
0: ಇವಾಗ ಎಷ್ಟೊಂದು ನೋಡಿ ಭಕ್ತಿ ಪ್ರಧಾನ ಚಿತ್ರ ಪರವಾಗಿಲ್ಲ, ಖುಷಿ ಆಗುತ್ತೆ ನೋಡಿದ್ಯಾ ನಮ್ ತಾತ ಹೇಳಿದ್ ಕರೆಕ್ಟ್ ಆಯ್ತು. ಅಂದ್ರೆ ಹಳೇದೇ ಇವಾಗ ನಮ್ದು ಏನೇ ಒಂದ್ ಇವಾಗ ಡ್ರೆಸ್ ಎಲ್ಲಾನು ಅಷ್ಟೇ ಹಳೆ ತರ ಇವಾಗ ಬಂದಿದ್ದೆ ಹಂಗೆ ಅವ್ರ ಮಾತುಗಳೆಲ್ಲ. ಮತ್ತೆ ಇನ್ನೊಂದ್ ಏನಂದ್ರೆ, ಅದೇ ಆಮೇಲೆ ಒಂದ್ಸರಿ ಅವ್ರು ಹೇಳಲ್ಲ ಅಂದಿದ್ರು, ಬಟ್ ನಾನು ಹಿಂದೂಸ್ತಾನಿನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ರಜಲೆಲ್ಲ ಅಲ್ಲಿದ್ದಾಗ, ವೀಣೆನೂ ನಾನು ಉಡ್ತಾ ಇದ್ದೆ ಚಿಕ್ಕೋಳಿಂದ. ಆಕ್ಚುಲಿ ಜೂನಿಯರ್ ಎಕ್ಸಾಮ್ ಬರ್ಬೇಕಿತ್ತು, ಏನ್ ಬೇಡ ಅಲ್ಲೇ ಇರು ಅಂತಂದಿದ್ರು. ಆಕ್ಚುಲಿ ತಾತನು ತುಂಬಾ ಚೆನ್ನಾಗಿ ವೀಣೆ ನುಡ್ಸವ್ರೆ ಅವರು, ಅಂದ್ರೆ ನಾನ್ ಕೇಳಿಸ್ಕೊಂಡಿಲ್ಲ, ನಾನು ಅವ್ರನ್ನ ಆಡಿ ಆಡಿ ಅಂತ ಕೇಳಿಸ್ಕೊಂಡಿರೋದು. ಅವ್ರು ಆಡಿರೋದು ಒಂದೇ ಒಂದು ಲೈನ್ ಸರ್, ಅದು ತ್ಯಾಗರಾಜರದು ಒಂದು ಕೀರ್ತನೆಯಲ್ಲಿ ಒಂದು ಲೈನ್, ಅವರು ಯಾವಾಗೂ ಸಾಹಿತ್ಯಕ್ಕೆ ಪ್ರಾಧಾನ್ಯತೆ ಕೊಡ್ಬೇಕು ಅಂದ್ಬಿಟ್ಟು, ಒಂದು ಶಾಂತಮು ಲೇಖ ಸೌಖ್ಯಮು ಲೇದು ಅಂತ ಒಂದು, ಅದನ್ನ ಶಾಂತಮು ಲೇಖ ಸೌಖ್ಯಮು ಲೇದು ಅಂದ್ರೆ ಆ ಶಾಂತಮು ಲೇಖ ಅನ್ನೋದನ್ನ ಶಾಂತವಾಗಿ ಆಡ್ಬೇಕು, ಒಂಥರ ಜೋರಾಗಿ ದರ್ಪ ಇದಾಗ ಆಡ್ಬಾರ್ದು, ಸಾಹಿತ್ಯ ಎಷ್ಟು ಹೆಂಗ ಸಾಹಿತ್ಯಕ್ಕೆ ತಕ್ಕಂತೆ ಹಾಡ್ಬೇಕು ಅಂತ ನನ್ಗೆ ಅದೊಂದ್ ಲೈನ್ ನಂಗೆ ಅವ್ರು ಹಾಡಿರೋದ್ ಕೇಳಿರತ್ತೆ ಸರ್. ಹಾಡಿಸಿದಾತ ತುಂಬಾ ಎಲ್ಲ ಕೇಳಿದ್ದೆ, ಹಾಡ್ ತೋರ್ಸಿರ್ಲಿಲ್ಲ ಅವರು, ತುಂಬಾ ಇಷ್ಟ ನನ್ಗೆ ಅವ್ರು ಹಾಡಿರೋದು.

ಕೆಳಗರೆ, ನಿಮ್ಮಿಂದ ಸಾಕಷ್ಟು ಸಂದೇಶಗಳು ಈಗಾಗಲೇ ಬಂದಿದೆ. ಲತಾ ಮತ್ತು ವೇದರಂಗಯ್ಯ ಅವರು ವಿದ್ಯಾರಣ್ಯಪುರಂ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಿ ಕೆ ವೆಂಕಟೇಶ್ ಅವರ ಚಿತ್ರಗಳ ಗೀತೆಗಳ ಬಗ್ಗೆ ತಿಳಿಸ್ತಾ ಇರೋ ನಿಮಗೆ ಅಭಿನಂದನೆಗಳು, ಧನ್ಯವಾದಗಳು ಅಂತ. ಟೈಲರ್ ಸುರೇಶ್ ಹಾಗಿನವಾಳುನಿಂದ ಹೇಳ್ತಾ ಇದ್ದಾರೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದ ಅನೇಕ ಹಳೆಯ ಹಾಡುಗಳನ್ನು ನಮ್ಮ ಮೈಸೂರು ಆಕಾಶವಾಣಿಯ ಮುಖಾಂತರ ನಾವು ಕೇಳ್ತಾ ಇರ್ತೀವಿ, ಇಂದಿಗೂ ಕೂಡ ಕೇಳ್ತಾ ಇರ್ತೀವಿ. ಅವರ ಬಗ್ಗೆ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಮಾತಾಡಿಸ್ತಾ ಇರೋದು, ಅವರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು, ಧನ್ಯವಾದಗಳು ಅಂತ ಇವರು ಹೇಳ್ತಾ ಇದ್ದಾರೆ. ಎಸ್ ಬಿ ಎಂ ಲೇಔಟ್ನ ಸೌಮ್ಯ ಅವರು

0: ಸಂದೇಶವನ್ನು ಕಳಿಸಿದ್ದಾರೆ. ಆಡಿಸುವಾತ ಬೇಸರ ಮೂಡಿ ಹಾಡನ್ನು ಜಿ ಕೆ ವೆಂಕಟೇಶ್ ಅವರ ಗಾಯನ, ರಾಜ್ಕುಮಾರ್ ಅವರ ನಟನೆ ಇವತ್ತಿಗೂ ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ. ವಿರಸವೆಂಬ ವಿಷಯಕ್ಕೆ ಹಾಡು, ಕಾಕನಕೋಟೆಯ ಹರಿಹೈದನೆಂಬುವನೇ ಮಾದೇಶ್ವರ, ಇವ್ಯಾವುದನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಜಿ ಕೆ ವೆಂಕಟೇಶ್ ಒಬ್ಬ ಅದ್ಭುತ ಸಂಗೀತ ಮಾಂತ್ರಿಕ ಅಂದರೆ ತಪ್ಪಾಗೋದಿಲ್ಲ. ಅವರ ಬಗ್ಗೆ ಕಾರ್ಯಕ್ರಮ ನೀಡ್ತಾ ಇರೋದು ತುಂಬ ಸಂತೋಷ ಅಂತ ಇವರು ಹೇಳ್ತಾ ಇದ್ದಾರೆ. ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗುರುಜದ ಕೃಷ್ಣದಾಸ ವೆಂಕಟೇಶ್, ಜಿ ಕೆ ವೆಂಕಟೇಶ್ ಅಪ್ರತಿಮ ಸಂಗೀತ ನಿರ್ದೇಶಕ ಮತ್ತು ಹಿನ್ನೆಲೆ ಗಾಯಕ ಕೂಡ. ರಾಜ್ಕುಮಾರ್ ಅವರ ಕಂಠಸಿರಿ ಚಿತ್ರರಂಗಕ್ಕೆ ಪರಿಚಯಾಗಿದ್ದ ಇವರ ಮೂಲಕ ಕಸ್ತೂರಿ ನಿವಾಸ, ಭೂತಯ್ಯ ನಮಗ ಈ ಚಿತ್ರದ ಗೀತೆಗಳು, ಅರ್ಥಪೂರ್ಣ ಚಲನಚಿತ್ರದ ಸಂಗೀತ ಕ್ಷೇತ್ರದ ಇಳಿಯರಾಜ ಅವರನ್ನು ರೂಪಿಸಿದ ಅದ್ವಿತೀಯ ವ್ಯಕ್ತಿತ್ವದ ಸ್ವರ ಮಾಂತ್ರಿಕ ಜಿ ಕೆ ವೆಂಕಟೇಶ್ ಅಂತ ಇವರು ಹೇಳ್ತಾ ಇದ್ದಾರೆ. ಗೋವಿಂದರಾಜ ಅವರು ವಿಜಯನಗರ 4ನೇ ಹಂತದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇಂದಿನ ಸರಣಿಯಲ್ಲಿ ನಮ್ಮ ಪ್ರೀತಿಯ ಸ್ವರ ಸಾಮ್ರಾಟ್ ಜಿ ಕೆ ವೆಂಕಟೇಶ್ ಅವರನ್ನು ನೆನಪಿಸಿಕೊಂಡು ನಮ್ಮ ಆಕಾಶವಾಣಿ ಎಲ್ಲಿಗೋ ಕರೆದುಕೊಂಡು ಹೋಯಿತು. ಅವರ ಸಂಗೀತ ಸೇವೆ ಬೆಟ್ಟದಷ್ಟು. ಇಂದು ಅವರ ಮೊಮ್ಮಗಳು ವಾಣಿ ಹರಿಕೃಷ್ಣ ಅವರನ್ನು ಸಂದರ್ಶನ ಮಾಡ್ತಾರೆ, ಇದು ಔಚಿತ್ಯಪೂರ್ಣವಾಗಿದೆ. ಆಕಾಶವಾಣಿಗೂ ಹಾಗೂ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿರ್ಮಲಾ ಮಹಾದೇವ್ ಸಂದೇಶವನ್ನು ಕಳಿಸಿದ್ದಾರೆ. ಹಾಲು ಜೇನು, ರಾಜ ನನ್ನ ರಾಜ, ಸನಾದಿ ಅಪ್ಪಣ್ಣ, ಕನ್ಯಾರತ್ನ, ಈ ಎಲ್ಲ ಮಧುರ ಗೀತೆಗಳು ನೆನಪಿಸ್ಕೊಂಡ್ರೆ ತಕ್ಷಣ ನಮಗೆ ಜಿ ಕೆ ವೆಂಕಟೇಶ್ ಅವರ ಮುಖ ಜ್ಞಾಪಕ ಆಗುತ್ತೆ. ಅವರ ಮೊಮ್ಮಗಳು ವಾಣಿ ಹರಿಕೃಷ್ಣ ಅವರನ್ನ ಮಾತಾಡ್ತಾ ಇರೋದು ತುಂಬ ಸಂತೋಷ ಅಂತ ಇವರು ಹೇಳ್ತಾ ಇದ್ದಾರೆ. ಜಯಶ್ರೀ ರಾಮಕೃಷ್ಣನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಾಣಿ ಹರಿಕೃಷ್ಣ ಅವರ ಮಾತುಗಳನ್ನು ಕೇಳಿ ತುಂಬ ಸಂತೋಷ ಆಯಿತು. ತಾತನ ಬಗ್ಗೆ ಎಷ್ಟೊಂದು ಅಭಿಮಾನ ಇಟ್ಟಿದ್ದಾರೆ, ಪ್ರೀತಿ ಇಟ್ಟಿದ್ದಾರೆ, ಅವರಿಗೆ ಅಭಿನಂದನೆಗಳು ಅಂತ ಇವರು ಹೇಳ್ತಾ ಇದ್ದಾರೆ. ಹರ್ಷಿತಾ ಶಕ್ತಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಿ ಕೆ ವೆಂಕಟೇಶ್ ಅವರು ಕನ್ನಡ ಚಿತ್ರರಂಗದ ಅದ್ಭುತ ಸಂಗೀತ ನಿರ್ದೇಶಕರಲ್ಲಿ ಒಬ್ಬರು. ಕನ್ನಡದಲ್ಲಿ ಪಾಶ್ಚಾತ್ಯ ಸಂಗೀತ ಶೈಲಿಯನ್ನು ಪರಿಚಯಿಸಿದ ಕೀರ್ತಿ ಇವರಿಗೆ ಸಲ್ಲತ್ತೆ. ಜೇಡರಬಲೆ, ಆಪರೇಷನ್ ಜೈ ಜಾಕ್ಪಟ್ ಮುಂತಾದ ಡಾಕ್ಟರ್ ರಾಜ್ಕುಮಾರ್ ಅವರ ಬಾಂಡ್ ಶೈಲಿಯ ಸಿನಿಮಾಗಳಿಗೆ ಇವರು ನೀಡಿದ ಸಂಗೀತ ಸೂಪರ್ ಹಿಟ್ ಆಗಿತ್ತು. ಬಂಗಾರದ ಮನುಷ್ಯ, ಭೂತಯ್ಯನ ಮಗ, ಇವು ಸಿನಿಮಾಗಳು ಇಂದಿಗೂ ಕೂಡ ತುಂಬ ಜನಪ್ರಿಯ ಅಂತ ಇವರು ಹೇಳ್ತಾ ಇದ್ದಾರೆ. ಮತ್ತೊಂದು ಸಂದೇಶ ಪಾರ್ವತಿ ಅವರು ಮಂಡ್ಯದಿಂದ ಕಳಿಸಿದ್ದಾರೆ. ಹಿರಿಯ ಸಂಗೀತ ನಿರ್ದೇಶಕರು ಜಿ ಕೆ ವೆಂಕಟೇಶ್ ಸರ್, ಇವತ್ತು ಅವರನ್ನು ಆಕಾಶವಾಣಿ ಮೂಲಕ ಕೇಳ್ತಾ ಇದ್ದೀವಿ, ತುಂಬ ಸಂತೋಷ. ಅವರ ಜೀವನದ ಬಗ್ಗೆ ತಿಳ್ಕೊತಾ ಇದ್ದೀವಿ. ನಾವೇ ಪುಣ್ಯವಂತರು, ಮಹಾನ್ ವ್ಯಕ್ತಿಗೆ ನಮಸ್ಕಾರಗಳು. ವಾಣಿ ಹರಿಕೃಷ್ಣ ಅವರು ಸಹ ಸಂಗೀತ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರೋದು ಹೆಮ್ಮೆಯ ವಿಚಾರ. ಅವರ ಮಾತುಗಳನ್ನು ಕೇಳಿದ್ದೇನೆ, ಅವರ ಲೈವ್ ಪ್ರೋಗ್ರಾಮ್ಗಳನ್ನು ನೀಡಿದ್ದೀನಿ. ಆಕಾಶವಾಣಿಗೆ ಧನ್ಯವಾದಗಳು ಅಂತ ಪಾರ್ವತಿ ಅವರು ಮಂಡ್ಯದಿಂದ ಹೇಳ್ತಾ ಇದ್ದಾರೆ. ವೇಳೆ ಸರಿಯಾಗಿ 11:23:50. ಕೆಳವರೆ ವಾಣಿ ಹರಿಕೃಷ್ಣ ಅವರು ತಮ್ಮ ಮಾತುಗಳನ್ನು ಮತ್ತೆ ಮುಂದುವರೆಸ್ತಾ ಇದ್ದಾರೆ. ನಮ್ಮ ಜಿ ಕೆ ವೆಂಕಟೇಶ್ ಅವರು ಕನ್ನಡ ಚಿತ್ರರಂಗದ ದ್ರೋಣಾಚಾರ್ಯರು ಮೇಡಮ್. ಅವರ ಹೆಸರನ್ನು ಹೇಳಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಅವರದೇ ಧಾಟಿಯನ್ನು ಅನುಸರಿಸಿ ಇವತ್ತು 100,000+ ಕಲಾವಿದರಾಗಿದ್ದಾರೆ.
1: ಅವ್ರು ಎಷ್ಟೋ ಹೊಸ ಸಿಂಗರ್ಸ್ ನ ನಂಗೆ ರೀಸೆಂಟ್ ಆಗಿ ಒಂದು ಅವಾರ್ಡ್ ಫಂಕ್ಷನ್ ಅಲ್ಲಿ ಬಿ ಕೆ ಸುಮಿತ್ರಾ ಆಂಟಿನೂ ಹೇಳಿದ್ರು, ನಿಮ್ ತಾತಾನೇ ನಂಗೆ ಆಡ್ತಿದ್ರು ಫಸ್ಟ್ ಅಂತ. ಬಿ ಕೆ ಸುಮಿತ್ರಾ ಆಂಟಿ, ಬೆಂಗಳೂರು ಲತಾ ಆಂಟಿ, ಸುಲೋಚನಾ ಅವ್ರು ಎಷ್ಟೊಂದ್ ಜನ ಸಿಂಗರ್ಸ್ ನ ಅವಾಗ ಅವರು ಹೊಸಬ್ರನ್ನ ಪರಿಚಯಿಸಿದ್ರು.
0: ಮೇಡಮ್, ನಮ್ಮ ಜಿ ಕೆ ವೆಂಕಟೇಶ್ ಅವರ ಸಾಹಿತ್ಯದ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಅದರಲ್ಲಿ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತನೂ ಇರ್ತಾ ಇತ್ತು, ಪಾಶ್ಚಾತ್ಯ ಸಂಗೀತ ವೆಸ್ಟರ್ನ್ ಆರ್ಕೆಸ್ಟ್ರೇಷನ್ ಕೂಡ ಮಿಕ್ಸ್ ಆಗ್ತಾ ಇರ್ತದೆ ಮೇಡಮ್. ಅದರ ಹಿಂದೆ ಏನಾದ್ರು ದಹಸಿ ಏನಾದ್ರೂ ಇತ್ತ ಅಂತ?
1: ಅದು ಅದೇ ನಮ್ಮ ಅಮ್ಮ ಹೇಳೋರು ಸರ್, ಅವರು ತುಂಬಾ ಅವಾಗೆಲ್ಲ ಇದು ಅದೇ ಸ್ಪೂನ್ ಇದು ಬರ್ತಾ ಇತ್ತಲ್ಲ ಗ್ರಾಮಫೋನ್, ಅದು ಬೇರೆ ಬೇರೆ ಕಡೆಯಿಂದ ಎಲ್ಲ ತರ್ಸೋರಂತೆ, ತುಂಬಾ ಮ್ಯೂಸಿಕ್ ಕೇಳೋರಂತೆ, ವೆಸ್ಟರ್ನ್ ಎಲ್ಲ ಬೇರೆ ಬೇರೆ ತುಂಬಾ ಕಡೆಯಿಂದ ತರಿಸಿ ಕೇಳೋರಂತೆ. ಅದೇ ಇವಾಗ ನೋಡಿ, ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ, ಅದ್ ಈಗ್ಲೂ ನಿಮ್ಗೆ ಹೊಸ ಹಾಡ್ ತರನೇ ಇದೆ ಅಲ್ವಾ, ಬೀಜಂತ ಆಗ್ಲಿ, ಆಮೇಲೆ ಇದು ಅಂತದೊಂದ್ ಸಾಂಗ್ ಇದೆ ಅಲ್ಲ, ಪ್ರೇಮವಿದೆ ಮನದಿ, ಅದು ಅಷ್ಟೇ. ಅದೇ ಅವ್ರು ತುಂಬಾ ಕೇಳೋರಂತೆ ಸರ್. ಆಮೇಲೆ ಇನ್ನೊಂದೇನಂದ್ರೆ, ನನಗೆ ಅವರಾಗೆ ಒಂದ್ಸರಿ ಹೇಳಿದ್ರು ಸರ್, ಅವಾಗ ಬೆಳಿಗ್ಗೆನ ಟಿವಿಲ್ ಬರ್ತಾ ಇತ್ತಲ್ಲ ಹಳೆ ಹಿಂದಿ ಹಾಡ್ಗಳು, ಅವಾಗ ಹೇಳಿದ್ರು ಒಂದ್ಸಲ, ಇನ್ಸ್ಪಿರೇಷನ್ ತಗೊಳ್ಳೋದು ಇವಾಗ ನಮ್ಗೆ ಗೊತ್ತಾಗಿರಲ್ಲ, ಇವಾಗ ಡೈರೆಕ್ಟ್ ಕಾಪಿ ಮಾಡೋದೇ ಬೇರೆ, ದೊಡ್ಡ ದೊಡ್ಡ ಬೇರೆ ಸಾಂಗ್ ತಗೊಂಡು ಇನ್ಸ್ಪಿರೇಷನ್ ತಗೊಂಡು ಕಂಪೋಸ್ ಮಾಡಿರೋದು. ಒಂದ್ಸರಿ ತಾತನೇ ಹೇಳಿದ್ರು, ಅಲ್ಲ ತೇರೋಣ.

0: ಹಾಡು ಬರ್ತಾ ಇದ್ದಾಗ ಅದರಿಂದ ಅವ್ರ ಇನ್ಸ್ಪಿರೇಷನ್ ತಗೊಂಡು ಬಾರಮ್ಮ ಗುರು ಸೇವೆ ಮಾಡುವ ಈ ಹಾಡು ಮಾಡಿದ್ದಂತೆ.
1: ಅವ್ರಿಗೆ ಇನ್ಸ್ಪಿರೇಷನ್
0: ನೀ ಬಂದು ನಿಂತಾಗ ಅದು ನಂಗೆ ತುಂಬಾ ನನ್ನ ಪರ್ಸನಲ್ ಅವ್ರ ಮ್ಯೂಸಿಕಲ್ ಫೇವ್ರೇಟ್ ಅದು. ಅವರೇ ಹೇಳಿದ್ರು ಸರ್ ಇದು ಹಿಂದಿದು ಹೇ ದಿಲ್ ದಿವಾನ ಹೇ ದಿಲ್ ತೋ ದಿವಾನ ಹೇ ದಿವಾನ ದೇನ ಈ ಹಾಡಿಂದ ಅಂದ್ರೆ ನಮಗ್ ಗೊತ್ತಾಗಲ್ಲ. ಅದೇನ ನಂಗೊಂದ್ಸರಿ ಎಸ್ ಪಿ ಅಂಕಲ್ ಹೇಳಿದ್ರಂತೆ ನಮ್ಮ ಯಜಮಾನ್ ರವಿಕೃಷ್ಣ ಅವ್ರ ಹತ್ರ, ಕಾಪಿ ಮಾಡೋದೇ ಬೇರೆ ಇನ್ಸ್ಪಿರೇಷನ್ ತಗೊಳ್ಳೋದೇ
1: ಬೇರೆ. ತುಂಬಾ
0: ಬುದ್ಧಿವಂತರು. ಇವಾಗ ಇವ್ರು ನಾನು ಕೇಳಿದ್ದೆ ತಾತಂಗ್ ಯಾರು ಮ್ಯೂಸಿಕ್ ಡೈರೆಕ್ಟರ್ಸ್ ಇಷ್ಟ ಅಂತ, ಅವರು ಎಸ್ ಡಿ ಬರ್ಮನ್ ಬಸಂತ್ ದೇಸಾಯಿ ಶಂಕರ್ ಜಯಕಿಶನ್ ಅವ್ರ ಹೆಸರೆಲ್ಲ ಹೇಳಿದ್ರು. ಸೊ ಅವಾಗ ಅದೇ ಆಮೇಲೆ ರಾಗಗಳೆಲ್ಲಾನು ಒಂದೊಂದು ಇವಾಗ ಇವರು ಇಳರಾಜ ಅಂಕಲ್ ಮಾಡಿದ್ರು ನೋಡಿ ನನ್ನ ನೀನು ಗೆಲ್ಲಲಾರೆಯಲ್ಲಿ ಒಂದೊಂದ್ ಲೈನ್ ಹಂಗೆ ಗ್ರಹ ಭೇದ ಅಂತೀವಿ ನಾವು, ರಾಗ ಚೇಂಜ್ ಆಗುತ್ತೆ
1: ಪ್ರತಿಯೊಂದು ಚೇಂಜ್ ಆಗ್ತಾ ಹೋಗುತ್ತೆ ಮೇಡಮ್. ಹೌದು ಹೌದು.
0: ಆ ನನ್ನ ನೀನು ಗೆಲ್ಲಲಾರೆಯಲ್ಲಿ ಸ್ವರ ಆಡುವಾಗ ರಾಗ ಚೇಂಜ್ ಆಗುತ್ತಲ್ಲ ಅದ್ರ ಬಗ್ಗೆ ಎಲ್ಲ ಮಾತಾಡೋರು. ಆಮೇಲೆ ಒಂದ್ಸರಿ ಖುಷಿ ಏನಂದ್ರೆ ಅವ್ರು ಇದ್ದಾಗ್ಲೇನೆ ಯಾರೋ ಬಂದಿರ್ಲಿಲ್ಲ ಅನ್ಬಿಟ್ಟು ನಾನ್ ಸುಮ್ನೆ ಅವ್ರ ಜೊತೆ ಅವಾಗ ಹೋಗ್ತಾ ಇದ್ದೆ ಸರ್. ಆಮೇಲೆ ನಮ್ ತಾತನ್ನ ಇಳರಾಜ ಅಂಕಲ್ ಕೇಳೋರಂತೆ ಪೈತ್ಯೋ ಅನ್ನೋರು ನನ್ನ ಇಳರಾಜ ಅಂಕಲ್ ಅಂದ್ರೆ ನಂಗೆ ಅಷ್ಟು ಹುಚ್ಚು ಅವ್ರ ಮ್ಯೂಸಿಕ್ ಅಂದ್ರೆ ಪೈತ್ಯೋ ಬರ್ಲಿ ಬರ್ಲಿ ಅಂತ ತಾತನ್ ಕೇಳೋರಂತೆ. ಆಮೇಲೆ ಒಂದ್ ದಿವಸ ಯಾರೋ ಬರ್ಬೇಕಾಗಿದ್ದವ್ರು ಬರ್ಲಿಲ್ಲ ಅನ್ಬಿಟ್ಟು ಬರೀ ಒಂದ್ ಡಾನ್ಸ್ ತೈ ಬಿದ್ದು ತೈ ಅಷ್ಟು ಅದನ್ನ ರೀ ರೆಕಾರ್ಡಿಂಗ್ಗೆ ಅವಾಗ ತಾತನೇ ಕೂತ್ಕೊಂಡು ನಂಗೆ ತುಂಬಾ ಭಯ ನಂಗೆ ತಾತ ಅಂದ್ರೆ ಅವ್ರೆ ಟೇಕ್ ತೆಗ್ದಿದ್ದು ಅಲ್ಲಿ ಸಂಸದಲ್ಲಿ. ಅವಾಗ ತರ ಭಯಕ್ಕೆ ಅದ ಎಷ್ಟೊಂದು ಟೇಕ್ ಆಯ್ತು ಬರೀ ಸಿಂಪಲ್ ಅದು ಬಟ್ ಭಯ ಅಲ್ವಾ ನನ್ಗೆ. ಈಗಲೂ ಲೈಫ್ ಅಲ್ಲಿ ನಮ್ ತಾತ ನಮ್ ಯಜಮಾನ್ರು ಇಬ್ರು ಒಳಗಡೆ ಇದ್ರೆ ನಂಗೆ ಹಾಡಕ್ ಭಯ.
1: ನಿಮ್ಮ ಆ ವಿನಯವಂತಿಕೆನೆ ನಿಮ್ನ ಇಷ್ಟು ದೊಡ್ಡ ಕಲಾವಿದೆಯಾಗಿ ಬೆಳೆಸಿರೋದು ಮೇಡಮ್.
0: ಇಲ್ಲ ಅಂದ್ರೆ ನಮ್ಮನೆಯವರು ಅಂದ್ರೆ ಸ್ವಲ್ಪ ಮನೆಯವರು ಅಂದ್ರೆ ಒಂಥರ ಕವರ್ ಮಾಡ್ತಾರ ಭಯ ಇರುತ್ತಲ್ವಾ ಅದಾದ್ಮೇಲೆ. ಬಟ್ ತುಂಬಾ ಖುಷಿ ಆಗಿದ್ದು ನನ್ಗೇನಂದ್ರೆ ನಮ್ ತಾತ ಒಂದ್ ಸನ್ಮಾನ ಮಾಡಿದ್ರು ಸರ್ ಚೆನ್ನೈಯಲ್ಲಿ ದೊಡ್ಡ ಸನ್ಮಾನ. ಅವಾಗ ನಾನು ಹಾಡಿದ್ದೆ ನಿನ್ನ ಕೋರಿ ವರ್ಣಂ ಅಂತ, ಅದೇ ಅಗ್ನಿ ನಕ್ಷತ್ರ ಅಂದ್ರೆ ನಿನ್ನ ಕೋರಿ ವರ್ಣಂ ಅದು. ಅವಾಗ ರಾತ್ರಿ ಮನೆಗ್ ಬಂದು ನಮ್ ತಾತ ನಂಗೆ ಹೇಳಿದ್ರು ನನ್ನ ಹೆಸರು ನೀನೇ ಉಳ್ಸೋದು ಅಂತ. ಅಂದ್ರೆ ಖುಷಿ ಅದು ಇವಾಗೂ ಖುಷಿ, ಅವ್ರ ಆಶೀರ್ವಾದ ಇದೆ. ಬಟ್ ಅವ್ರು ಹೇಳಿದ್ರು ನಾನ್ ಅನ್ಕೊಂಡಿದ್ದಷ್ಟು ನಂಗೆ ಅಚೀವ್ ಮಾಡಕ್ ಆಗಿಲ್ಲ. ಅಂದ್ರೆ ನಂಗೆ ಚಿಕ್ಕವಳಲ್ಲೇ ನಂಗೆ ನ್ಯಾಷನಲ್ ಅವಾರ್ಡ್ ಬರ್ಬೇಕು ಅದೆಲ್ಲ ಆಸೆ ಇತ್ತು. ಅಷ್ಟೊಂದು ಚಾಲೆಂಜಿಂಗ್ ಟಫ್ ಸಾಂಗ್ ಸಿಕ್ಕೋದಾಗ್ಲಿ ಅಂದ್ರೆ ಜನಗಳ ಪ್ರೀತಿ ಸಿಕ್ಕಿದೆ ತುಂಬಾ. ಅಂದ್ರೆ ತಾತನ ಆಶೀರ್ವಾದ ಅಪ್ಪನ ಆಶೀರ್ವಾದ ದೇವ್ರದು ಎಲ್ಲಾ ಸದಾ ನಮ್ಮ. ಆಮೇಲೆ ನಮ್ ತಾತ ಹೆಮ್ಮೆಯಿಂದ ಹಿಂಗ್ ಹೇಳ್ಕೊಂಡಿದ್ರು ಸರ್ ನಂಗೆ ಅದು ಡಾನ್ಸ್ ಫಸ್ಟ್ ಟೈಮ್ ಮೈಕ್ ಮುಂದೆ ನಿಂತ್ಕೊಂಡಿದ್ದೆ ಅದು ಡೇಟ್ ಜ್ಞಾಪಕ ಇಲ್ಲ. ಫಸ್ಟ್ ಕೋರಸ್ ಹಂಗೆ ಈ ಫಿಲ್ಮ್ ಅಲ್ಲಿ ತೋರಿಸೋ ಹಂಗೆ ಆಗಿತ್ತು ಒಂದ್ ಸಂದರ್ಭ. ಒಬ್ರು ಕಮ್ಮಿ ಇದ್ರು ಕೋರಸ್ ಸಿಂಗರ್, ಅದಕ್ಕೆ ನನ್ಗ ಹಾಡಕ್ ಹೇಳಿದ್ರು. ಅದು ಜೂನ್ ಅದೇ ನಾನು ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕೊಂಡಿದ್ದೆ ಜೂನ್ 24th ಅದ್ರದ್ದು ನಾನು ಬರ್ದಿಟ್ಕೊಂಡಿದ್ದೀನಿ ಕೋರಸ್ ಆಡಿತ್ತು ವಾವಾ ವಸಂತಮೆ ಅಂತ ಆ ಫಿಲ್ಮ್. ಅವಾಗ ಸಂಜೆ ಆ ಪ್ರೊಡ್ಯೂಸರ್ ಹತ್ರ ನಮ್ ತಾತ ಆಚೆ ನಿಂತ್ಕೊಂಡಿದ್ದಾಗ ನಾನು ಹಿಂಗ್ ಕರೆದು ಬಿಟ್ಟು ತಾತ ಆ ಪ್ರೊಡ್ಯೂಸರ್ ಹತ್ರ ಹೇಳಿದ್ರು ಇವಳು ಮುಂದೆ ದೊಡ್ಡ ಸಿಂಗರ್ ಆದ್ಮೇಲೆ ಹೇಳ್ತಾಳೆ ನಿಮ್ ಮೂವಿಗೆ ಫಸ್ಟ್ ಕೋರಸ್ ಆಡಿದ್ದು ಅಂತ ಅಂತ ಹೇಳಿದ್ರು.
1: ಅವಾಗ್ಲೇ ಭವಿಷ್ಯ ಹೇಳ್ಬಿಟ್ಟಿದ್ರು ಮೇಡಮ್ ಹಾಗಿದ್ರೆ.
0: ಅದು ಅದೊಂಥರ ಆಶೀರ್ವಾದ ನನ್ಗೆ ಅವ್ರದ್ದು ಯಾವಾಗೂ ಯಾವಾಗೂ ಜೊತೆ ಇರ್ತಾರೆ ಅಂತಾನೆ ಅನ್ಕೊಳ್ಳೋದು.
1: ಖಂಡಿತ ಖಂಡಿತ ಮೇಡಮ್. ಮೇಡಮ್ ನಮ್ಮ ಜಿ ಕೆ ವೆಂಕಟೇಶ್ ಅವರ ಇನ್ನೊಂದು ಅದ್ಭುತವಾದ ಕಾಣಿಕೆಯನ್ನ ಇಲ್ಲಿ ನೆನಪಿಸಿಕೊಳ್ಳೇಬೇಕು. ರಾಜ್ಕುಮಾರ್ ಅವರ ಮಧುರ ಧ್ವನಿಯನ್ನ ಪೂರ್ಣ ಪ್ರಮಾಣದ ಗಾಯಕರಾಗಿ ರಾಜ್ಕುಮಾರ್ ಅವರನ್ನ ಬಳಸಿಕೊಂಡಿದ್ದು ನಮ್ಮ ಜಿ ಕೆ ವೆಂಕಟೇಶ್ ಅವರು. ರಾಜ್ಕುಮಾರ್ ಅವರು ಮತ್ತು ನಮ್ಮ ಜಿ ಕೆ ವೆಂಕಟೇಶ್ ಅವರ ಅವಿನಾಭಾವ ಸಂಬಂಧದ ಬಗ್ಗೆ ಒಂದಿಷ್ಟು ಮಾತುಗಳು ಮೇಡಮ್.
0: ಅದೇ ಸರ್ ಅವ್ರದ್ದು ಫಸ್ಟ್ ಓಹಿಲೇಶ್ವರ ಆಮೇಲೆ ಸೂಪರ್ ಹಿಟ್ ಆಗಿದ್ದೇನೋ ಯಾರೇ ಕೂಗಾಡಲಿ ಬಟ್ ಅದೇ ಓಹಿಲೇಶ್ವರ ಆಮೇಲೆ ಮಹಿಷಾಸುರ ಮರ್ದಿನಿ ಇದು ತುಂಬಿತು ಮನವ ಅದು ಅವರಿಬ್ರು ತುಂಬಾ ಕ್ಲೋಸ್ ಆಗಿದ್ರು. ಅದೆಲ್ಲ ನಾನ್ ಫೋಟೋಸ್ ನೋಡಿದೀನಿ ಮದ್ವೆಗೆ ನಮ್ಮ ಇಬ್ರು ಹೆಣ್ಮಕ್ಳು ಸರ್ ತಾತಂಗೆ ಕಲ್ಪನಾ ಅಂತ ದೊಡ್ಡ ಮಗಳು ಅವ್ರ ಮದ್ವೆಗ್ ಬಂದಿದ್ದಾಗ ಪತಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮದ್ವೆಗ್ ಬಂದಿದ್ದಾಗ್ಲೇ ನಾನ್ ನೋಡಿದ್ದಿತ್ತು ಅವ್ರನ್ನ. ತಾತ ಇಂಟ್ರೊಡ್ಯೂಸ್ ಮಾಡ್ತಿದ್ರು ನಮಸ್ಕಾರ ಮಾಡಿ ಮಾತಾಡ್ಸ್ದೆ ಆಮೇಲೆ ಮುಂದಕ್ಕೆ ಅದೇ ಅವ್ರು ಇರ್ಲಿಲ್ಲ, ರಾಘಣ್ಣ ಇನ್ನೊಂದ್ಸರಿ ಅವ್ರ ಮನೆಗೆ ಹೋಗಿದ್ದಾಗ ಪಾರ್ವತಮ್ಮ ಮೇಡಮ್ ಇದ್ರು. ಅವಾಗ ಇವ್ರದೇನೋ ನಮ್ಮ ಯಜಮಾನ್ರದ್ದೇನೋ ಸಿಡಿ ಕೊಡ್ಬೇಕಾಗಿತ್ತು ಸಿದ್ಧಾರ್ಥ ಅಂತ ಒಂದು, ರಾಘಣ್ಣ ಮಾತಾಡ್ತಿ ಅವ್ರು ಕುಂಕುಮದ ರೇಷ್ಮೆ ಸೀರೆ ಎಲ್ಲ ಇಟ್ಕೊಟ್ರು. ಅದೇ ಅವ್ರದ್ದು ಸಾಂಗ್ಸ್ ನಿಮ್ಗೆ ಗೊತ್ತಲ್ಲ ಸರ್, ಅಂದ್ರೆ ನಾವ್ ಯಾವಾಗೂ ಜ್ಞಾಪಕ ಇಟ್ಕೊಳ್ಳೋಂತದ್ದೇ ಇವಾಗ ಆಡಿಸಿ ನೋಡು ಆಗದು ಎಂದು.
1: ಖಂಡಿತ, ಯಾಕೆಂದ್ರೆ ರಾಜ್ಕುಮಾರ್ ಅವರೇ ಬಹಳಷ್ಟು ಬಾರಿ ಹೇಳ್ಕೊಂಡಿದ್ರು ಮೇಡಮ್, ನಾನು ಕನ್ನಡ ಚಿತ್ರರಸಿಕರ ಮನೆಯಲ್ಲಿ ಇಷ್ಟೊಂದು ಶಾಶ್ವತವಾಗಿ ಇದ್ದೀನಿ ಅಂತಂದ್ರೆ ಅದಕ್ಕೆ ಬಹುತೇಕ ಸಂಗೀತ ನಿರ್ದೇಶಕರು ಅದರಲ್ಲಿ ಜಿ ಕೆ ವೆಂಕಟೇಶ್ ಅವರ ಕಾರಣ ಅಂತ ಬಹಳಷ್ಟು ಬಾರಿ ರಾಜ್ಕುಮಾರ್ ಅವರೇ ಹೇಳ್ಕೊಂಡಿದ್ದಾರೆ.
0: ಹೌದು, ಅವ್ರ ನಟನೇನು ಹಂಗೆ, ಅವ್ರು ಅವ್ರ ನುಡಿಸ್ತಾ ಇದ್ರೆ ನಿಜವಾಗ್ಲೂ ಸೈನಾ ಅವರೇ ನುಡಿಸ್ತಾ ಇದಾರೆ.
1: ಅಂದ್ರೆ
0: ಇವ್ರ ಮ್ಯೂಸಿಕ್ ಗೆ ಅವ್ರದ್ದು, ಇವಾಗ ನಾವು ಪಾಂಡವರಂಗ ದೇವ್ರನ್ನ ನೋಡಿದ್ರೆ ರಂಗ ವಿಠಲ ಹಾಡ್ ಜ್ಞಾಪಕ ಬರುತ್ತೆ, ಇವ್ರ ಜ್ಞಾಪಕ ಬರುತ್ತೆ, ಆ ಸೀನ ಬರುತ್ತೆ. ಭಕ್ತಿ ಪ್ರಧಾನ ಅದು ಹಾಡಾಗ್ಲಿ, ಇವ್ರ ಕಂಪೋಸಿಷನ್ ಆಗ್ಲಿ. ಇವಾಗ ಕಂಡೇ ಹರಿಯ ಕಂಡೇ ಅನ್ನುವಾಗ ನಿಜವಾಗ್ಲೂ ದೇವ್ರನ್ನ ನೋಡಿದಾಗ ಅದ್ ನಮ್ಗೆ ಹೆಂಗ್ ಬರುತ್ತ ಫೀಲ್ ಆತರ.
1: ಹೌದು,
0: ಒಂದೊಂದು ಒಂದೊಂದು ಕಂಪೋಸಿಷನ್ ಒಂಥರ ಮುತ್ತು ರತ್ನ ತರ.
1: ಆ ಸಂಗೀತದಲ್ಲೂ ಅಷ್ಟೇ ಭಕ್ತಿ ರಸವಾಯಿತು, ರಾಜ್ಕುಮಾರ್ ಅವರ ಅಭಿನಯದಲ್ಲೂ ಕೂಡ ಅಷ್ಟೇ ಭಕ್ತಿ ರಸ ಆಯ್ತು ಮೇಡಮ್.
0: ಅಂದ್ರೆ ಅವರಿಬ್ಬರದು ಕಾಂಬಿನೇಷನ್ ಹಂಗೆ ಅಷ್ಟು ಚೆನ್ನಾಗಿತ್ತು ಸರ್.
1: ಇತ್ತು ಮೇಡಮ್. ಹೌದು ಹೌದು.
0: ಇನ್ನೊಂದು ಸರ್, ತಂಪತ್ತಿಗೆ ಸವಾಲು ಮೂವಿದು 100 ಡೇಸ್ ಫಂಕ್ಷನ್ ಎನ್ಕೋ ಕೊಟ್ಟಿದ್ರಲ್ಲಿ ಅದರಲ್ಲೇ ತಾತ ಕೊನೆಯವರೆಗೂ ಒಂದ್ ಓವರ್ ಶೇಪ್ ಬೆಳ್ಳಿ ತಟ್ಟೆ, ಒಂದು ಚಿಕ್ಕದು ತಟ್ಟೆ ಊಟ ಮಾಡ್ತಾ ಇದ್ದಿದ್ದು ನಮ್ ತಾತ ಅದ್ರಲ್ಲೇ ದಿನ ಅವ್ರು ಕೊಟ್ಟಿದ್ದ ಅದು ಬೆಳ್ಳಿದು ತಟ್ಟೆ, ಒಂದ್ ಚಿಕ್ಕ ತಟ್ಟೆ ಲೋಟ ಎಲ್ಲ.
1: ಓ, ಆ ಸಮಾರಂಭದಲ್ಲಿ ಕೊಟ್ಟಿದ್ದನ್ನ ಕೊನೆ ತನಕ ಇಟ್ಕೊಂಡಿದ್ರು ಅವರು.
0: ತಂಪತ್ತಿಗೆ ಸವಾಲ್ ಊಟ ಮಾಡ್ತಾ ಇದ್ದಿದ್ದೆ ಅದ್ರಲ್ಲೇ ಸರ್.
1: ನೋಡಿ,
0: ಅದನ್ನು ಸಿಂಪಲ್, ನಮ್ ತಾತಂಗೇನು ತುಂಬಾ ಏನೇನೋ ತಿನ್ನೋದಾದ, ಅವ್ರಿಗೆ ರಸಂ ಅಂದ್ರೆ ತುಂಬಾ ಇಷ್ಟ. ರಸ ಅಂದ್ರೆ ರಸನೇ ತುಂಬಾ ಫೇವ್ರೇಟ್ ಅವ್ರಿಗೆ.

0: ಮೇಡಮ್, ನೀವು ಮಾತಾಡ್ತಾ ಕೆಜೆ ಯೇಸುದಾಸ್ ಹಾಗೂ ಚಿತ್ರ ಅವರ ಸಾಕಷ್ಟು ಉದಾಹರಣೆಗಳನ್ನ ಕೊಟ್ಟರೆ ಅದನ್ನ ಒಂಚೂರು ಹೇಳ್ಬೋದಾ ಏನು ಅಂತ?
1: ಸಿಂಗರ್ಸ್ ಬಗ್ಗೆ ಇವ್ರದ್ದಂದ್ರೆ ತುಂಬಾ ಇಷ್ಟ ಆಯ್ತು ಅವ್ರಿಗೆ. ನಮ್ಮ ಯೇಸುದಾಸ್ ಅಂಕಲ್ ಅಂದ್ರೆ ಹೊಗಳ ಅವರು ಕ್ಷೀರ ಸಾಗರ ಶಯನ ಅಂತ ಒಂದ್ ಕೀರ್ತನೆ ಅವ್ರು ಆಡ್ತಾರೆ ನೋಡಿ ಕಚೇರಿಲೆಲ್ಲ, ಯಾವಾಗ ಚೆನ್ನಾಗಿ ಆಡ್ತಾರೆ ನೋಡು ಅಂತ. ಆಮೇಲೆ ಎಸ್ ಎನ್ ಕೆ ಆಂಟಿ ಅವ್ರ ಮನೆಗೆಲ್ಲ ಬರೋರು ನಾನಿದ್ದಾಗೂ ಬಂದಿದ್ದಾರೆ. ಆಮೇಲೆ ನಮ್ಮಅಮ್ಮ ಹೇಳಿದ್ರು, ನಮ್ ತಾತಂಗೆ ಕೂದ್ಲಿರ್ಲಿಲ್ವಲ್ಲ, ಬಾಲ್ಡಿ ಅಲ್ವಾ, ಜಾನ್ಕಿ ಆಂಟಿ ಡ್ರಾಯಿಂಗ್ ತುಂಬಾ ಚೆನ್ನಾಗಿ ಮಾಡೋರಂತೆ, ತಾತಂಗ್ ಕೂದ್ಲು ಬರೆದ್ಬಿಟ್ಟು ಒಂದು ಇದ್ ಮಾಡ್ಕೊಟ್ಟಿದ್ರು ಹೆಚ್ಚು. ಚೆಲ್ಲಮ್ಮ ಚೆಲ್ಲಮ್ಮ ಅಂತಾನೆ ಕರಿತಾ ಇದ್ದಿದ್ದು ತಾತ ಅವ್ರನ್ನ. ಚೆಲ್ಲಮ್ಮ ಅಂದ್ರೆ ತಂಗಿ. ಆಮೇಲೆ ಈ ಕಾಲ ಚಿತ್ರ ಅವರು ರೆಕಾರ್ಡಿಂಗ್ ತುಂಬಾ ಆಮೇಲೆ ಬರ್ತಾ ಇದ್ರಲ್ಲ, ಅವಾಗ ನಂಗೆ ಹೇಳೋರು ನೋಡು ಎಷ್ಟು ಫಾಸ್ಟ್ ಆಗಿ ಕಲಿತಾರೆ, ಎಷ್ಟು ಬೇಗ ಕಲಿತಾರೆ, 10 ನಿಮಿಷಕ್ಕೆಲ್ಲ ಕರೀತಾಳೆ ಅವರು ಹಾಡು ಚಿತ್ರ ಅವರು. ಅವ್ರು ತುಂಬಾ ಫಾಸ್ಟ್ ಗ್ರಾಸ್ಪಿಂಗ್ ಪವರ್ ತುಂಬಾ. ಅವ್ರ ಬಗ್ಗೆ ಒಬ್ಳವರು. ಆಮೇಲೆ ತಾತನ್ ಮನೇಲಿ ನಾವ್ ಇದ್ದಾಗ ಸರ್ ನಮ್ಮ ಸ್ವರ್ಣಲತಾ ಅವರು ಗೊತ್ತು ನಿಮಗೆ, ಕನ್ನಡದಲ್ಲೂ ಆಡಿದ್ದಾರೆ ಅವರು. ಶಿವಮೊಗ್ಗದ ಹುಡುಗಿನೇ ಅವರು, ನೇಟಿವ್ ಶಿವಮೊಗ್ಗ. ಅವರು ತಾತನ್ ಮನೆಗೆ ಅವ್ರ ಅಪ್ಪನ ಜೊತೆ ಬರೋರು. ನಾನ್ ಚಿಕ್ಕವಳಿದ್ದಾಗ್ಲೂ ಅವ್ರು ಅವಾಗ ಫ್ರಾಕ್ ಹಾಕೊಂಡ್ ಬರೋರು. ಆಮೇಲೆ ಇನ್ನ ನಮ್ ತಾತ ಏನಂದ್ರೆ ಮನೆ ಮುಂದೆ ಎಷ್ಟೊಂದ್ ಜನ ಬೆಳಿಗ್ಗೆನೆ ಕಾಯ್ತಾರ ಅವರು. ಆಮೇಲೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಎಷ್ಟೊಂದ್ ಜನ ಊಟಕ್ಕೆ ಸಡನ್ ಆಗಿ ಒಂಥರ ಛತ್ರ ತರ ತುಂಬಾ ಜನ ಬರೋರು ಊಟಕ್ಕೆ ತಿಂಡಿಗೆ, ಯಾರ್ ಬಂದ್ರು ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು. ಮತ್ತೆ ಅವ್ರ ಕಾರ್ ಡ್ರೈವರ್ಗುನು ಅಷ್ಟೇ ರೆಸ್ಪೆಕ್ಟ್ ಕೊಡೋರು. ಇವಾಗ ಒಬ್ರೊಬ್ರು ಮನೇಲಿ ಡ್ರೈವರ್ ಅಂದ್ರೆ ಬೇರೆ ಕಡೆ ಕೂಡ್ಸೋದು ಒಂಥರ ಮಾತಾಡೋ ಆತರ ಇಲ್ಲ ನಮ್ ತಾತ. ಆಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದ್ರೆ ನಮ್ ರಿಲೇಟಿವ್ಸ್ ಮದ್ವೆಲ್ಲ ಬಂದ್ರೆ ಖುಷಿ ಅಲ್ವಾ, ಈ ಅಡ್ಗೆ ಭಟ್ರಿಗೆಲ್ಲ ಚಿಕ್ಕ ವೆಂಕಟೇಶ್ ಅಂತ ಮಾತಾಡ್ಸಕ್ ಬಂದ್ರೆ ಎಲ್ಲಾರ ಹತ್ರ ಅಷ್ಟು ಇದಾಗ ಮಾತಾಡೋರು. ಮತ್ತೆ ಅವ್ರ ಶಿಷ್ಯ ಅವ್ರ ಗುರು ಶಿಷ್ಯ ಸಂಬಂಧ ನನ್ಗೆ ತುಂಬಾ ಆಶ್ಚರ್ಯ ಖುಷಿ ಆಗದೇನಂದ್ರೆ ತುಂಬಾ ಖುಷಿ ಪಡೋರು ನಮ್ ತಾತ. ಅವ್ರ ಹಾಡು ಇವಾಗೆಲ್ಲ ರೆಕಾರ್ಡ್ ಆದ್ಮೇಲೆ ಹಾಕ್ತಾರಲ್ಲ, ನಾನು ರೆಕಾರ್ಡಿಂಗ್ ನೋಡಿರೋದು ಈ ಗೀತಾಂಜಲಿದು ತುಂಬಾ ಸೂಪರ್ ಹಿಟ್ ಸಾಂಗ್ ಜಗಡ ಜಗಡ ಜಗಡಂ ಚೇಸೇಸ್ತಾಮ್ ಅದೊಂದು. ಆಮೇಲೆ ಇನ್ನೊಂದು ನಾನ್ ತೇಡು ಸೇವಂತಿ ಪೂ, ಅದು ಅವ್ರೇ ಹಾಡಿರೋದು ರಾಜ ಅಂಕಲ್ ಜಾನ್ಕಿ ಆಂಟಿ. ಅವರು ಎಷ್ಟು ಖುಷಿ ಪಡೋರು ಅಂದ್ರೆ ಅವ್ರ ಮುಖದಲ್ಲೇ ಆ ಹೆಮ್ಮೆ ಖುಷಿ ಗೊತ್ತಾಗ್ತಾ ಇತ್ತು. ಆಮೇಲೆ ಅವರು ಹಂಗೆ ಇರ್ತಾ ಇದ್ರು ಸರ್, ಪ್ರತಿ ವರ್ಷ ನಮ್ ತಾತಂಗೆ ಅಜ್ಜಿಗೆ ದೀಪಾವಳಿಗ್ ಮನೆಗ್ ಬಂದು ಒಂಥರ ರೇಷ್ಮೆ ಸೀರೆ, ಇವ್ರಿಗೆ ರೇಷ್ಮೆ ಪಂಚೆ, ಆತರ ತುಂಬಾ ಗುರು ಭಕ್ತಿ. ಇವಾಗ್ಲೂ ನೀವ್ ನೋಡ್ಬೋದು ಎಷ್ಟೋ ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ ಡಿ ಕೆ ವೆಂಕಟೇಶ್ ಅವ್ರ ಹತ್ರ, ಅದೇ ಗಿಟಾರ್ ಮುಡಿಸ್ತಾ ಇದ್ದೆ. ಆಮೇಲೆ ಒನ್ ಟ್ಯೂನ್ ಇವಾಗ ಕನ್ನಡದಲ್ಲಿರೋದನ್ನ ಅದನ್ನ ತಮಿಳ್ ಹಾಕಿ ಅಂತ ಹೇಳ್ದೆ ಅಂತ, ಅದೇ ಹಾಯಾಗಿದೆ ಮನ, ಅದನ್ನ ರಾಜ ಅಂಕಲ್ ಅದಕ್ಕೆ ತಮಿಳಲ್ಲೂ ಮಾಡಿ ಅಂತ ಅನ್ಬಿಟ್ಟು ತಮಿಳಲ್ಲೂ ಮಾಡಿದ್ದಾರೆ ತಾತ.
0: ಆ ಗುರುವಿಗೆ ಶಿಷ್ಯನ ಬಗ್ಗೆ ಅಷ್ಟೇ ಪ್ರೀತಿ ಇತ್ತು, ಶಿಷ್ಯರಿಗೆ ಆ ಗುರುವಿನ ಬಗ್ಗೆ ಅಷ್ಟೇ ಗೌರವ ಕೂಡ ಇತ್ತು ಮೇಡಮ್ ತುಂಬಾ.
1: ಹೌದು ಸರ್, ನನಗೆ ಈ ಪೀಳಿಗೆಯಲ್ಲಿ ಆತರ ಬರೋದು ಡೌಟ್ ಸರ್,
0: ಡೌಟ್.
1: ಹೌದು, ಏನಕಂದ್ರೆ ಕಣ್ಮುಂದೆ ನೋಡಿದೀವಲ್ವಾ. ಆಮೇಲೆ ಒಬ್ರೊಬ್ರು ಇವಾಗ ಗುರುಗಳನು ಅಷ್ಟೇ ಈಕ್ವಲ್ ಆಗಿ ಶಿಷ್ಯನ ಖುಷಿ ಪಡೋರು ಇರ್ತಾರೋ ಇಲ್ವ ಗೊತ್ತಿಲ್ಲ ನಂಗೆ. ಇವ್ರು ತುಂಬಾ ಖುಷಿ ಹೆಮ್ಮೆ ಖುಷಿ ತುಂಬಾ ಪಡೋರು ನಮ್ ತಾತ.
0: ನಮ್ಮ ಜಿ ಕೆ ವೆಂಕಟೇಶ್ ಅವರ ಛಾಯೆಯನ್ನ ಎಲ್ಲರೂ ಈಗ ಇಳಿಯರಾಜ ಅವರ ಸಂಗೀತ ನಿರ್ದೇಶನದಲ್ಲಿ ನೋಡ್ತಾ ಇದ್ದಾರೆ. ಇಡೀ ಚಿತ್ರರಂಗ ಅವ್ರ ಬಗ್ಗೆ ತುಂಬಾ ಹೆಮ್ಮೆ ಮತ್ತೆ ಗೌರವ ಇಟ್ಟುಕೊಂಡಿದೆ ಮೇಡಮ್, ಅದು ಸಂತೋಷವಾದಂತಹ ವಿಚಾರ.
1: ಹೌದು ಸರ್.
0: ಮೇಡಮ್, ಈಗ ನೀವು ಸಾಕಷ್ಟು ಬಾರಿ ಎಸ್ ಜಾನಕಿ ಅವರ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ. ನಮ್ಮ ದಕ್ಷಿಣ ಭಾರತದಲ್ಲ ಇಡೀ ಭಾರತದ ಹೆಮ್ಮೆಯ ಕಲಾವಿದೆ ಅಂದ್ರೆ ನಮ್ಮ ಎಸ್ ಜಾನಕಿ ಅವರು. ನಿಮ್ಮ ಮತ್ತು ಜಾನಕಿ ಮೇಡಮ್ ಅವರ ಅವಿನಾಭಾವ ಸಂಬಂಧದ ಬಗ್ಗೆ, ಪ್ರೀತಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ಬೋದಾ?
1: ನನ್ಗೆ ತುಂಬಾ ಅಂದ್ರೆ ನನಗೆ ಪದಗಳಲ್ಲಿ ಹೇಳಕ್ಕೆ ಆಗಲ್ಲ ಅಷ್ಟು ಅವ್ರ ಅಂದ್ರೆ ಇಷ್ಟ, ಭಕ್ತಿ, ಪ್ರೀತಿ ಎಲ್ಲ. ಅದೇ ಫಸ್ಟ್ ಟೈಮ್ ಸ್ಟುಡಿಯೋ ಅಲ್ಲಿ ಅವ್ರ ಹತ್ರ ಮಾತಾಡ್ತಾ ಇದ್ದಾಗ, ನಾವೆಲ್ಲ ಸಂಗೀತ ಆಡೋರ್ಗೆ ಹೈ ರೇಂಜ್ ಹೋಗಲ್ಲ ಸರ್, ಜಿ ಶಾರ್ಪ್ 5.5 ಮನೇಲಿ ಆಡ್ತೀವಿ. ಅವಾಗ ಕೇಳ್ತಾ ಇದ್ದೆ ಫಿಲ್ಮ್ ಸಾಂಗ್ ಕಷ್ಟ ಆಗುತ್ತೆ. ಅವಾಗ ಆಂಟಿ ಹೇಳ್ಕೊಟ್ಟಿದ್ರು ನನ್ಗೆ, ನೀನು ವರ್ಣ ಎಲ್ಲಾನು ನೀನು ಜಾಸ್ತಿ ಪಿಚ್ ಎಲ್ಲ ಪ್ರಾಕ್ಟೀಸ್ ಮಾಡು, ಸಿಯಲ್ಲಿ ಒಂದ್ ಅದು ನಗ್ತಾರೆ ಅಂದ್ರೆ ಸಂಗೀತದವರೆಲ್ಲ ಅಯ್ಯೋ ಅಷ್ಟ್ರಲ್ಲಿ ಮಾಡಬಾರ್ದು ಅಂತ. ಬಟ್ ನಿಜವಾಗ್ಲೂ ನಂಗೆ ಅವ್ರ ಅದ್ ಹೇಳ್ಕೊಟ್ಮೇಲೆ ನಾನ್ ಮನೇಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಕಮ್ಮಿ ಅಲ್ದಿರ ವರ್ಣಗಳೆಲ್ಲಾನು ಒಂದೇ ಮನೆ ಅದ್ರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆಮೇಲೆ ಒಂದ್ಸರಿ ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಸರ್. ಇವಾಗಿನ ಸಿಂಗರ್ಸ್ ಎಲ್ಲ ಚಿಕ್ಕ ಚಿಕ್ಕವ್ರೆ, ನಮ್ಮ ಮುಂದೆ ಬೆಳೆದವ್ರೆ ನಮ್ಮ ಹತ್ರ ಆಮೇಲೆ ಮಾತಾಡ್ತಾರ ಸರಿಗೆ, ಬಟ್ ಅವ್ರು ಅಷ್ಟು ಅದಕ್ಕೆ ತುಂಬಿದ್ ಕೊಡ ತುಳ್ಕಲ್ಲ ಅನ್ನೋದು. ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತವ್ರು ಅಂದ್ರೆ, ನಾನೊಂದ್ಸರಿ ಮಾತಾಡ್ತಾ ಇದ್ದಾಗ ಅವ್ರು ಮಾತಾಡ್ತಾ ಇದ್ರು, ಅವ್ರ ಯಜಮಾನ್ರಿಗೆ ಗೊತ್ತಿರ್ಲಿಲ್ಲ ನಾನು ದೇಸಿಕೆ ವೆಂಕಟೇಶ್ ಮೊಮ್ಮಗಳು ಮತ್ತೆ ವಿದ್ಯಾಧರ್ ನಮ್ಮ ಮಾವ ಅಂತ. ಅವ್ರು ಏನೋ ಬಂದ್ವಿ, ಏನು ಅವ್ರ ಹತ್ರ ಮಾತಾಡ್ತಾ ಇದ್ರಾ ಅನ್ವಾಗ ಅವಾಗ ಅವ್ರು ಹೇಳಿದ್ರು, ಇಲ್ಲೇ ದಂಡಿ ಅವರು ಡಿ ಕೆ ವೆಂಕಟೇಶ್ ಮೊಮ್ಮಗಳು ವಿದ್ಯಾಧರ್ ತಂಗಿ ಮಗಳು ಅಂತ. ಆಮೇಲೆ ಅವ್ರಿಗೆ ಅವ್ರಿಗೆ ಇನ್ನೊಂದ್ ನಾನಂದ್ರೆ ಯಾವಾಗ ಹೇಳ್ತಾ ಇದೀನಿ ನೀನು ಸರಿತಾ ತರ ಇದೆಯಾ ನೋಡಕ್ಕೆ ಅಂತ ಹೇಳೋರು, ಕೋರ ಸಿಂಗರ್ಸ್ ಹತ್ರ ಎಲ್ಲ ಹೇಳೋರು, ಸರಿತಾ ತರನೇ ಇದ್ದಾಳೆ, ಸರಿತಾ ತರನೇ ಇದ್ದಾಳೆ ಅಂತ ತುಂಬಾ ಸಲ ಹೇಳೋರು. ಅದಾದ್ಮೇಲೆ ಅಷ್ಟೇ ಅಲ್ಲ ಸರ್, ಅವ್ರು ಬೆಂಗಳೂರ್ ಬಂದಾಗ ಒಂದ್ಸರಿ ಹೋಗಿದ್ದೆ, ಅವಾಗ ಅವ್ರ ಜೊತೆನೆ ಇದ್ದೆ ಸರ್ ನಾನು. ಅದ್ ನನ್ಗೆ ಯಾವತ್ತು ಲೈಫ್ ಅಲ್ಲಿ ಅದು ಒಂಥರ ದೇವ್ರ ಜೊತೆ ಇದ್ದಂಗೆ, ಅವ್ರ ಜೊತೆನೆ ಮಲ್ಕೊಂಡಿದ್ದೆ, ಅವ್ರ ಕಾಲು ಇಸ್ತೆ ನಂಗೆ ಲಿಟ್ರಲಿ ಪವಡಿ ಪರಮಾತ್ಮ ಅಲ್ಲಿ ಹೆಂಗೆ ದೇವ್ರ ಜೊತೆ ಅವ್ರು ಇರ್ತಾರಲ್ಲ ಆ ತರ. ಆಮೇಲೆ ಇನ್ನೊಂದು, ನನ್ಗೂ ಅವ್ರಿಗೂ ಇಬ್ಬರದು, ನನ್ಗೂ ಕೃಷ್ಣ ಇಷ್ಟ ಅವ್ರಿಗೂ ಕೃಷ್ಣ ಇಷ್ಟ. ಕೃಷ್ಣ ಅಂದ್ರೆ ಅವ್ರಿಗೂ ತುಂಬಾ ಇಷ್ಟ, ನನ್ಗೂ ತುಂಬಾ ಇಷ್ಟ.
0: ಅದಕ್ಕೆ ಹರಿಕೃಷ್ಣ ಅವ್ರನ್ನೇ ಮದುವೆ ಆಗ್ಬಿಟ್ಟಿದ್ರಲ್ಲ ಮೇಡಮ್.
1: ಅದು ಗೊತ್ತಿಲ್ಲ ಸರ್, ಹಂಗ ಬಂದಿಲ್ಲ ಅದು, ಮೋಸ್ಟ್ಲಿ ದೇವ್ರೆ ಮೋಸ್ಟ್ಲಿ ಅಂತ ಹೇಳ್ತಿರ್ಬೋದು. ಅವ್ರು ಕೃಷ್ಣ ಇಷ್ಟ, ಅವ್ರ ಕಂಪೋಸಿಷನ್ಸ್ ಎಲ್ಲ ನಂಗೆ ಆಡ್ ತೋರಿಸ್ತಿರೋರು, ಅವರೇ ಜಾನ್ಕಿ ಆಂಟಿನೇ ಬರ್ದಿರೋದು. ಆಮೇಲೆ ನಾನ್ ಕಂಪೋಸ್ ಮಾಡಿರೋದು ಒಂದ್ಸರಿ ದಿ ಲಿಟಲ್ ಚಾಂಪ್ಸ್ ಬರ್ತಾ ಇದ್ರು ಸರ್, ಅವಾಗ ನಿಮ್ ಜ್ಞಾಪಕ ಇರ್ಬೋದು ಜಾನ್ಕಿ ಆಂಟಿ. ಅವಾಗ ಅದೇ ಅವತ್ತು ಅವ್ರ ಮನೇಲಿ ಇದ್ನಲ್ಲ, ನನ್ನ ಕರ್ಕೊಂಡು ಹೋಗಿದ್ರು ಬಾ ಜೊತೆಗೆ ಅಂತ. ಅಲ್ಲಿ ಶೋ ಅಲ್ಲಿ ಅವರೇ ಮೈಕಲ್ಲಿ ನನ್ ಬಗ್ಗೆ ಹೇಳಿ, ಇವ್ಳು ತುಂಬಾ ಚೆನ್ನಾಗಿ ಆಡ್ತಾಳೆ, ಅವ್ಳು ಕಂಪೋಸ್ ಮಾಡ್ತಾಳೆ ಚೆನ್ನಾಗಿ ಅಂತ ಒಂದು ದೇವಿದು ನಾನ್ ಹಾಡಿದ್ದೆ ಅವಾಗ. ತುಂಬಾ ನನ್ಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ. ಅದೇ ನಾನು ಹೇಳ್ತೀನಲ್ಲ, ಅದ್ ಹೇಳಕ್ಕೆ ಆಗಲ್ಲ
0: ನನಗೆ.
1: ಯಾಕಂದ್ರೆ ಅವ್ರು ಅಷ್ಟು ಆತ್ಮೀಯವಾಗಿ ಮಾತಾಡ್ತಾರೆ, ಮತ್ತೆ ನನಗೆ ಅವ್ರು ನೋಡಕ್ಕಿನ ಮುಂಚೆಯಿಂದ ನಂಗೆ ಅವ್ರ ವಾಯ್ಸ್ ನಂಗೆ ಅಷ್ಟಿಷ್ಟ ಸರ್. ನನ್ ಚಿಕ್ಕೋಳಿಂದ ಈಗ್ಲೂ ಅಷ್ಟೇ, ನನ್ಗೆ ನಾ ಅವ್ರಿಗೆ ಹೇಳಿದ್ದೀನಿ, ನನ್ ಕೋಗಿಲೆ ಕೂಗೋದ್ ಕೇಳಿದ್ರೆ ನಂಗೆ ಅವ್ರ ವಾಯ್ಸ್ ನಪ್ಕ
0: ಬರುತ್ತೆ. ಬರೀ ಎಸ್ ಜಾನಕಿ ಅಲ್ಲ ಮೇಡಮ್, ಎಸ್ ಎಸ್ ಜಾನಕಿ, ಸಂಗೀತ ಶಾರದೆ ಜಾನಕಿ ಅವರು.
1: ಹೌದು ಸರ್, ಅಷ್ಟೇ ಜನ ಬಂದ್ರು ಅವ್ರ ತರ ಭಾವನೆ ಕೊಡೋರು, ಅವ್ರ ತರ ಅಷ್ಟು ಸ್ವೀಟ್ನೆಸ್ ಸಿಹಿಯಾಗಿ ಯಾರು ಹಾಡಲ್ಲ.
0: ಮೇಡಮ್, ತಾತ ಅವರು ಕನ್ನಡ ಭಾಷೆ ಜೊತೆಗೆ ತಮಿಳು, ತೆಲುಗು, ಮಲಯಾಳಂ ಬೇರೆ ಬೇರೆ ಭಾಷೆಗಳಿಗೂ ಸಾಕಷ್ಟು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಅದರ ಅನುಭವ ಏನಾದ್ರೂ ನೀವು ಕೇಳಿದ್ದ ನೆನಪಲ್ಲಿ ಇದೆಯಾ?
1: ಇಲ್ಲ ಸರ್, ಅವರು ಅದೇ ಫಸ್ಟ್ ಮಾಡಿರೋದು ಅಮ್ಮ ಹೇಳಿದ್ರು ಮುಂಚೆ ನಾನ್ ಚಿಕ್ಕೋಳಿದಾಗ. ಈಗ ಅಮ್ಮನ ಅಪ್ಪ ಹೇಳದ್ನಲ್ಲ, ಅವ್ರು ತುಂಬಾ ಸ್ಟ್ರಿಕ್ಟ್ ಆಗಿದ್ರಂತೆ, ಇವ್ರು ಚೈನ್ ಅಲ್ಲಿ ಕಟ್ ಆಗ್ತಾ ಇದ್ರಂತೆ ತಾತ ಓಡೋಗ್ಬಾರ್ದು ಅಂತ ವೀಣೆ ಪ್ರಾಕ್ಟೀಸ್ ಮಾಡಕ್ಕೆ. ಆಮೇಲೆ ನಮ್ ತಾತ ಅವರಮ್ಮಂಗೆ ಇಟ್ಟಿದ್ದು ಮಾತ್ರೆ ದುಡ್ಡನ್ನ ಎತ್ಕೊಂಡು ಮನೆ ಬಿಟ್ಟು ಹೋಗಿ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದು ಸರ್. ಫಸ್ಟ್ ಟೈಮು ಅವರು ಫಸ್ಟ್ ಮಾಡಿದ್ದು ಕನ್ನಡ ಅಲ್ಲ, ಚೇಚಿ ಅಂತ ಮಲಯಾಳಂ, ಮಲಯಾಳಂ ಸಿನಿಮಾಗೆ ಫಸ್ಟ್ ಸಂಗೀತ ನೀಡಿದ್ದವ್ರು. ಅವ್ರ ಮನೆಯಿಂದ ಹೋಗಿ ಆಮೇಲೆ ಒಂದ್ಸರಿ ಯಾವಾಗೋ ತಿರುಪತಿ ಸಿಕ್ಕಿದ್ರಂತೆ, ಅವಾಗ ಫುಲ್ ಕೂದ್ಲೆಲ್ಲ ಇಷ್ಟು ಉದ್ದ ಆಗಿತ್ತಂತ. ಅದೆಲ್ಲ ನಮ್ಮಅಮ್ಮ ಅವಾಗ ನಾವ್ ಚಿಕ್ಕವರಿದ್ದಾಗ ಸ್ಟೋರಿ ತರ ಹೇಳೋರು. ಬಟ್ ಆಮೇಲೆ ಅದೇ ಖುಷಿ ಆಯ್ತು ನಮ್ಮ ಅದೇ ಈ ತರ ತಂಗುನು ಬಂದು ಇವ್ರನ್ನೆಲ್ಲ ಅವಾಗವಾಗ ಬೆಂಗಳೂರ್ ಬಂದು ನೋಡ್ಕೊಂಡು. ಮತ್ತೆ ನಮ್ಮಅಮ್ಮ ನಾವೆಲ್ಲ ಚಿಕ್ಕವರಿದ್ದಾಗು ಅದೇ ಹುಲಿ ಅಲ್ಲಿ ನಾವ್ ಇವಾಗೂ ಶೂಟಿಂಗ್ ಕರ್ಕೊಂಡು ಹೋಗಿದ್ದಾರೆ, ನನ್ಗದು ನೆನಪಿಲ್ಲ, ನಮ್ಮ ಅಕ್ಕಂಗ್ ನೆನಪಕ ಇದೆ. ಆಮೇಲೆ ಇನ್ನೊಂದು ಎಂ ಎಸ್ ವಿಶ್ವನಾಥನ್ ಸರ್, ಅವ್ರು ಸೀರಿಯಸ್ ಆಗಿದ್ದಾಗ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ರು ಸರ್. ನಾನು ತಾತ ಅವ್ರ ಎರಡನೇ ಮಗಳು ಹೋಗಿದ್ವಿ. ಅವಾಗ ನಮ್ ತಾತ ಅಳ್ತಾ ಇದ್ರು ತುಂಬಾ, ಅಂದ್ರೆ ಇವ್ರ ಮುಂಚೆ ಎಂ ಎಸ್ ವಿಶ್ವನಾಥನ್ ರಾಮಮೂರ್ತಿ ಅವ್ರ ಕೈ ಕೆಳ ಕೆಲಸ ಮಾಡ್ತಿದ್ರಂತೆ ತಾತ. ಅವರು ತುಂಬಾ ಅಳ್ತಾ ಇದ್ರು ಸರ್, ಅಂದ್ರೆ ಅವ್ರು ಸೀರಿಯಸ್ ಆಗಿದ್ರು, ಅವ್ರು ಇನ್ನ ಎಷ್ಟೋ ವರ್ಷ ಬದುಕಿದ್ರು. ಆಮೇಲೆ ತಾತಾನೇ ಬೇಗ ಹೋಗಿತ್ತು, ಬಟ್ ಅವ್ರು ಅಳ್ತಾ ಇದ್ದಿದ್ ನಾನು ಅದೇ ಫಸ್ಟ್ ಟೈಮ್ ನೋಡಿದ್ದು. ಅಷ್ಟು ಒಂಥರ ಅವ್ರು ಸೀರಿಯಸ್ ಆಗಿದ್ದಾಗ ತುಂಬಾ ಇದಾಗಿ, ಅವಾಗೆಲ್ಲ ಒಬ್ರ ಮೇಲೆ ಒಬ್ರು ತುಂಬಾ ಗೌರವ ಪ್ರೀತಿ ಎಲ್ಲ ಇತ್ತು. ಮತ್ತೆ ನಂಗ ಅನ್ಸೋ ಪ್ರಕಾರ ಆಗಿನ ಕಾಲದಲ್ಲಿ ಒಂದು ಕಾಂಪಿಟೇಷನ್ ಹೊಟ್ಟೆ ಅವ್ರಿ ಆತರ
0: ಇರ್ಲಿಲ್ಲ. ಹೌದು ಮೇಡಮ್, ಹೌದು, ಹೆಲ್ತಿ ಕಾಂಪಿಟೇಷನ್ ಇಷ್ಟ ಇತ್ತು, ಒಳ್ಳೊಳ್ಳೆ ಹಾಡುಗಳನ್ನ ಕೊಡ್ಬೇಕು ಅನ್ನೋ ಕಾಂಪಿಟೇಷನ್ ಇತ್ತೇ ಹೊರತು ಬೇರೆ ತರಹ ಯಾವುದೇ ಭಾವನೆಗಳು ಅಲ್ಲಿ ಇರ್ತಾ ಇರ್ಲಿಲ್ಲ ಮೇಡಮ್. ಹೌದು ಮೇಡಮ್, ನೀವು
1: ಅವರೆಲ್ಲ ದೊಡ್ಡವರಾಗಿದ್ದು
0: ಖಂಡಿತ ಮೇಡಮ್. ನಿಜ ಮೇಡಮ್, ನಿಜ ನಿಜ.

ಇನ್ನು ನಿಮ್ಮಿಂದ ಸಾಕಷ್ಟು ಸಂದೇಶಗಳು ಬಂದಿದೆ. ಎನ್ ರಮೇಶ್ ಮಾಳೋದೆ ಮಂಡಿಮೊಹಲದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಿ ಕೆ ವೆಂಕಟೇಶ್ ಅವರ ನೆನಪು ತುಂಬ ಚೆನ್ನಾಗಿದೆ. ಅವರು ನೀಡಿರುವ ಕೊಡುಗೆ ತುಂಬ ಅಮೂಲ್ಯವಾದದ್ದು. ಒಂದಕ್ಕಿಂತ ಒಂದು ಅವರ ಹಾಡುಗಳು, ರಾಗ ಸಂಯೋಜನೆ ತುಂಬ ಚೆನ್ನಾಗಿದೆ. ಕನ್ನಡಿಗರ ಹೃದಯದಲ್ಲಿ ಸದಾ ಅವರು ನೆಲೆಸಿರ್ತಾರೆ ಅಂತ ಇವರು ಹೇಳಿದ್ದಾರೆ. ಸುಬಾನ್ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪ ಸಾಗರದಿಂದ ಜಿ ಕೆ ವೆಂಕಟೇಶ್ ಅವರನ್ನು ಕುರಿತ ಮಾಹಿತಿ ತುಂಬ ಚೆನ್ನಾಗಿದೆ, ಧನ್ಯವಾದಗಳು ಅಂತ ಇವರು ಹೇಳ್ತಾ ಇದ್ದಾರೆ. ಗುಂಡ್ಲುಪೇಟೆಯಿಂದ ಟೈಲರ್ ಪ್ರಶಾಂತ್ ಹೇಳ್ತಾ ಇದ್ದಾರೆ, ನಾವು 1977 ಮಾಡೆಲ್ನವರು, ಸ್ಕೂಲ್ ಮುಗಿಸಿ ಮನೆ ಪಾಠಕ್ಕೆ ಹೋದಾಗ ಸಂಜೆ ಹೊತ್ತಿಗೆ ಚಿತ್ರಗೀತೆಗಳು ಬರ್ತಾ ಇತ್ತು. ಆಗ ಜಿ ಕೆ ವೆಂಕಟೇಶ್ ಅವರ ರಚನೆಗಳನ್ನು, ಅಂದರೆ ಸಂಗೀತ ನಿರ್ದೇಶನದ ಹಾಡುಗಳನ್ನು ಕೇಳ್ತಾ ಇದ್ವಿ. ಆ ದಿನಗಳು ಮೆಲುಕು ಹಾಕುವಂತಿದೆ ಇವತ್ತಿನ ಕಾರ್ಯಕ್ರಮ ಅಂತ. ಮಾಧವನ್ ಚೆನ್ನೈನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಕಾಮನಬಿಲ್ಲು ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಅಂತ. ಗೀತಾ ರೇವಣ್ಣ ಟಿನಸೀಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಿ ಕೆ ವೆಂಕಟೇಶ್ ಎಂದ ಕೂಡಲೇ ನಮಗೆ ನೆನಪಾಗುವ ಹಾಡು ನಗುನುಗುತ್ತಾನೆಲಿ ಏನೇ ಆಗಲಿ ಎಂಬ ಹೃದಯ ಸ್ಪರ್ಶಿ ಹಾಡು. ಅಂತೆಯೇ ಅವರ ಭಕ್ತಿ ಪ್ರಧಾನ ಗೀತೆಗಳು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರಗಳಾದ ಅದೇ ಕಂಡು, ದಾರಿ ತಪ್ಪಿದ ಮಗ, ಹುಲಿಯ ಹಾಲಿನ ಮೇವು, ಕನ್ಯಾರತ್ನ, ಆಪರೇಷನ್ ಡೈಮಂಡ್ ರಾಕೆಟ್ ಮುಂತಾದ ಚಿತ್ರಗಳ ಹಾಡುಗಳು, ಇದಲ್ಲದೆ ಮುತ್ತು ಒಂದು ಮುತ್ತು, ಪರಮೇಶಿ ಪ್ರೇಮ ಪ್ರಸಂಗ, ನೋಡಿ ಸ್ವಾಮಿನ ವಿರೋಧ, ಹೀಗೆ ಮುಂತಾದ ಸುಮಧುರ ಗೀತೆಗಳನ್ನು ಎಂದಾದರೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಉತ್ತಮ ಕಾರ್ಯಕ್ರಮ ನೀಡುತ್ತಿರುವ ನಿಮಗೂ ಹಾಗೂ ಆಕಾಶವಾಣಿಗೂ ಧನ್ಯವಾದಗಳು ಅಂತ. ಕಲಾಪ್ರಸಾದ್ ಬೆಮ್ಮಲ್ನಗರದಿಂದ ಹೇಳ್ತಾ ಇದ್ದಾರೆ, ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಜಿ ಕೆ ವೆಂಕಟೇಶ್ ಅವರನ್ನು ನೆನಪಿಸ್ಕೊಳ್ತಾ ಇರೋದು ತುಂಬ ಸಂತೋಷ. ಅವರ ಮೊಮ್ಮಗಳಾದ ವಾಣಿ ಹರಿಕೃಷ್ಣ ಅವರನ್ನು ಮಾತಾಡಿಸ್ತಾ ಇರೋದು ಇನ್ನೂ ಸಂತೋಷ. ಮೈಸೂರು ಆಕಾಶವಾಣಿಯಿಂದ ಈ ರೀತಿಯ ಕಾರ್ಯಕ್ರಮಗಳನ್ನೇ ಶ್ರೋತೃಗಳು ಇಷ್ಟಪಡೋದು, ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಿರುವ ನಿಮಗೂ ಹಾಗೂ ಆಕಾಶವಾಣಿಗೂ ಶ್ರೋತೃಗಳ ಪರವಾಗಿ ಧನ್ಯವಾದಗಳು ಅಂತ ಇವರು ಹೇಳ್ತಾ ಇದ್ದಾರೆ. ಇಂತಹ ವಿಶಿಷ್ಟ ಕಾರ್ಯಕ್ರಮ ನಡೆಸುತ್ತಿರುವ ಮೈಸೂರು ಆಕಾಶವಾಣಿಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಶ್ರೀರಂಗಪಟ್ಟಣದ ಕೃಷ್ಣ ಟೈಲರ್, ಪದ್ಮಕೃಷ್ಣ, ನಾರಾಯಣ ಚೈತ್ರ, ಲಕ್ಷ್ಮೀ ಉಮಾಶಂಕರ್, ಸುಜಾತ, ಪ್ರಶಾಂತ್, ಧೀರಜ್ ಪಣವು, ರಮೇಶ್ ಅಂಚಳ್ಕರ್ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಗಣೇಶ್ ನಗರದಿಂದ ಭಾವುಸಾರ್ ಚಂದ್ರಶೇಖರ್ ರಂಪುರೆ ಅವರು ಸಂದೇಶ ಕಳಿಸಿದ್ದಾರೆ. ಗುರುಶಾಲಾ ಕೃಷ್ಣದಾಸ್ ವೆಂಕಟೇಶ್ ಅವರ ಪೂರ್ಣ ಹೆಸರು. ಅವರ ಎಲ್ಲ ಗೀತೆಗಳನ್ನು ನಾನು ಕೇಳಿ ಆನಂದವನ್ನು ಪಟ್ಟಿದ್ದೇನೆ. ಅವರ ವಿಭಿನ್ನವಾದ ರಾಗ ಸಂಯೋಜನೆ ನನಗೆ ತುಂಬ ಇಷ್ಟ. 1960-70 ದಶಕದಲ್ಲಿ ರಾಜ್ಕುಮಾರ್ ಅವರ ಎಲ್ಲ ಬಾಂಡ್ ಚಿತ್ರಗಳಿಗೆ ಸಂಗೀತ ಸಂಯೋಜನೆ

0: ಬಿಳು ಕೆಡವರೆ ವಾಣಿ ಹರಿಕೃಷ್ಣ ಅವರು ತಮ್ಮ ಮಾತುಗಳನ್ನ ಮತ್ತೆ ಮುಂದುವರೆಸ್ತಾ ಇದ್ದಾರೆ. ನೀವು ನಿಮ್ಮ ತಾತನವರಿಂದ ಕಲಿತ ಜೀವನದ ಮೌಲ್ಯ ಯಾವುದು ಅಂತ ಕೇಳಿದ್ರೆ ಏನ್ ಹೇಳ್ತೀರಿ ಮೇಡಮ್?
1: ನಾನು ತಾತ ಅವ್ರ ವಯಸ್ಸಾದ್ಮೇಲೂ ಅವ್ರ ಟೈಮ್ ವೇಸ್ಟ್ ಮಾಡಿದ್ ನೋಡಿಲ್ಲ ಸರ್. ಆಮೇಲೆ ಇನ್ನೊಂದೇನಂದ್ರೆ ನಂಗೊಂದ್ಸರಿ ಬೈದಿದ್ರು, ಒಂದ್ ಸ್ವಲ್ಪ ಹೆಸಿಟೇಟ್ ಮಾಡ್ತೀನಿ ಅಂದ್ರೆ ನಾನಾಗೆ ನಾನು ಹೋಗಿ ಮಾತಾಡೋದಾಗ್ಲಿ ಇದ್ ಮಾಡೋದಾಗ್ಲಿ. ಒಂದ್ಸರಿ ಇಳರಾಜ ಅಂಕಲ್ ಕೀರ್ತನೆಗಳನ್ನ ಹಾಡಿಸ್ತಾ ಇದ್ರು ಒಂದ್ ಗ್ರೂಪ್ ಅವ್ರನ್ನ, ಕೋರಸ್ ಸಿಂಗರ್ಸ್ನ. ಅದನ್ನ ತಾತನೇ ಮನ್ಸು ಮಾಡಿದ್ರೆ ಹೇಳ್ಬೋದಿತ್ತು ನನ್ ಮೊಮ್ಮಗಳಿಗೂ ಆಡ್ಸು ಅಂತ, ಹೇಳಿಲ್ಲ ಅವರು. ಆಮೇಲೆ ಮನೇಲಿ ನಂಗ್ ಬೈದಿದ್ರು, ನೀನಾಗೆ ನೀನ್ ಹೋಗಿ ಮಾತಾಡ್ಬೇಕು, ಮುಂದೆ ಹೋಗ್ಬೇಕು ಕೇಳ್ಬೇಕು ಅಂತ. ಆ ಗುಣ ಸ್ವಲ್ಪ ನಂಗೆ ಅದು ಬಂದಿಲ್ಲ ಸರ್. ಅವ್ರ ಪಾಪ ಎಷ್ಟೋ ಸಲ ನಂಗ್ ಬೈದಿದ್ರು ನಾನ್ ಚಿಕ್ಕೋಳಿದ್ದಾಗ. ಆಮೇಲೆ ಇನ್ನೊಂದನು ಅಂದಿದ್ರು, ನಮ್ಮ ಸೋದ್ರ ಮಾವ ಅಂದಲ್ಲ ನಿಮ್ಗೆ, ಅವರು ತುಂಬಾ ಅಂದ್ರೆ ತುಂಬಾ ಟ್ಯಾಲೆಂಟೆಡ್, ಅವರು ಹಾರ್ಮೋನಿಯಂ ನುಡ್ಸೋರು, ಕಂಪೋಸ್ ಮಾಡೋರು, ಹಾಡೋರು. ಅವರು ಹೌ ಟು ನೇಮ್ ಇಟ್ ಅಂತ ಒಂದು ಆಲ್ಬಮ್ ಇಳರಾಜ್ ಅಂಕಲ್ ನೀವು ಗೊತ್ತಿರುತ್ತೆ ಫಸ್ಟ್ ಮಾಡಿದ್ದು, ಅದ್ರಲ್ಲಿ ಅವರು ನಮ್ ಮಾವ, ಅವರಿಬ್ರೆ ಒಂದ್ ಇದ್ರಲ್ಲಿ ಜೊತೆಗೆ ಮಿಂಗ್ತರ ಎಲ್ಲ ಬರುತ್ತೆ. ನಮ್ ಮಾವ ಮೇದಿ ಹಸನ್ ಗಝಲ್ಸ್ ಎಲ್ಲ ಕೇಳೋರು, ತುಂಬಾ ಚೆನ್ನಾಗಿ ಹಾರ್ಮೋನಿಯಂ ನುಡ್ಸ್ಕೊಂಡು ಆಡೋರು. ಅವರು ಹಂಗೆ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ, ಮುಂದೆ ಫ್ರಂಟ್ ಅಲ್ಲಿ ಕುತ್ಕೊಳ್ಳೋದಾಗ್ಲಿ ತುಂಬಾ ಇದಾಗಿ ಅವ್ರಾದವ್ರ ಎಲ್ಲ ಮಾತಾಡ್ ತುಂಬಾ ಕ್ಲೋಸ್ ಫ್ರೆಂಡ್ ಆದ್ರೂನು. ಅದಕ್ಕೆ ನಮ್ ತಾತ ನಂಗೊಂದ್ಸರಿ ಬೈದಿದ್ರು, ಸರ್ ನೀನು ನಿಮ್ ಮಾವನ್ ತರ ರೂಮಲ್ಲೇ ಕುತ್ಕೊಂಡ ಆಡ್ತಾ ಇರ್ತೀಯ ಅಂತ. ಇವಾಗ ನಿಮ್ಗೆ ಗೊತ್ತಿಲ್ಲ, ಈಗ್ಲೂ ಅದೊಂದೊಂದ್ಸರಿ ಅಂದ್ರೆ ಇವಾಗ ನನ್ಗೆ ನನ್ ತರ ಎಲ್ಲ ಎಷ್ಟಿರುತ್ತೋ ಅಷ್ಟೇ ಇವಾಗ ನಾನೇನ್ ಮಾಡಕ್ ಆಗಲ್ಲ, ರೆಕಾರ್ಡಿಂಗ್ಸ್ ಆಗ್ಲಿ ಪ್ರೋಗ್ರಾಮ್ಸ್ ಆಗ್ಲಿ ಬೇರೆಯವ್ರ ಕರೀತಾ ಇದ್ರೆ. ಬಟ್ ತಾತ ಒಂದ್ಸರಿ ಬೈದಿದ್ರು, ಅದಕ್ಕೆ ನಾನ್ ಈ ಜನ್ಮದಲ್ಲೇ ಬೇಡ್ಕೊಂಬಿಟ್ಟಿದ್ದೀನಿ ಸರ್, ನನ್ಗೆ ಈ ಜನ್ಮ ತೃಪ್ತಿ ಆಗಿಲ್ಲ, ಬರೋ ಜನ್ಮದಲ್ಲೂ ನಾನ್ ಸಿಂಗರ್ರೇ ಆಗ್ಬೇಕು.
2: ಖಂಡಿತ ಮೇಡಮ್, ಖಂಡಿತ
1: ಅಂತ ಅನ್ಕೊಂಡಿದ್ದೀನಿ.
2: ಮೇಡಮ್ ಈಗ ಇಷ್ಟೊಂದು ಹಾಡುಗಳನ್ನ ಹಾಡಿದಿರಿ, ರಾಗ ಸಂಯೋಜನೆ ಮಾಡಿದಿರಿ, ಆ ಹಾಡ್ತಾ ಇದ್ದಾಗ ಮತ್ತು ಸಂಗೀತ ಸಂಯೋಜನೆ ಮಾಡ್ಬೇಕಾದ್ರೆ ಇಲ್ಲಿ ತಾತನ ಸಂಗೀತದ ಛಾಯೆ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇರತ್ತ? ಈ ರಾಗದಲ್ಲಿ ಈ ಧಾಟಿನಲ್ಲಿ ನಮ್ಮ ತಾತ ಕಾಣಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇರತ್ತ ಮೇಡಮ್?
1: ಇಲ್ಲ ಸರ್, ಏನಕಂದ್ರೆ ಅವ್ರ ಬೆಟ್ಟ ಆದ್ರೆ ನಾನ್ ಹುಲ್ಲಲ್ವಾ ಸರ್, ಅಂದ್ರೆ ನಾನ್ ಮಾಡ್ತೇನೆ ಡಿವೋಷನಲ್ ಎಲ್ಲ, ಬಟ್ ನಿಮ್ಗೇನು ಆತರ ಅನ್ಸಿಲ್ಲ ಇದುವರೆಗೂ. ನೀವು ಹೇಳಿದಂಗ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು, ಅವ್ರದೇ ಯಾವ್ದಾದ್ರು ಡಿವೋರ್ಸ್ನಲ್ಲಿ ಇನ್ಸ್ಪಿರೇಷನ್ ತಗೊಂಡು ಮಾಡ್ತೀನಿ. ನಾನ್ ಸುಮಾರು ಮಾಡಿದೀನಿ, ಬಟ್ ನನಗೇನು ಆತರ ಅನ್ಸಿಲ್ಲ, ಚೆನ್ನಾಗಿದೆ ಅಂದ್ರು ಅಷ್ಟು. ಅದೇ ಹೇಳದ್ನಲ್ಲ, ಅವ್ರ ಬೆಟ್ಟ ನಾವು ಇದು.
2: ಮೇಡಮ್ ಈಗ ತಾತ ಅವರು ಯೂಸ್ ಮಾಡ್ತಿದ್ದ ಸಂಗೀತದ ವಾದ್ಯಗಳು, ನೋಟ್ಸ್ಗಳು, ಅದನ್ನ ನಿಮ್ಮ ಮನೆಯಲ್ಲಿ ಪ್ರಿಸರ್ವ್ ಮಾಡಿಟ್ಟಿದ್ದೀರಾ?
1: ಅದು ಆಕ್ಚುಲಿ ಪ್ರವೀಂದರ್ ಸ್ಟೀಫನ್ ಸರ್ ಅಂತ ನಿಮ್ಗೆ ಗೊತ್ತಿರುತ್ತೆ, ಪ್ಯಾರಿಸ್ ಪ್ರಣಯ ಮ್ಯೂಸಿಕ್ ಡೈರೆಕ್ಟರ್. ಅವರು ತುಂಬಾ ತಾತನ ಜೊತೆ ಕೊನೆವರೆಗೂ ಅವರು ಅದೇ ಓಂ ಶಾಂತ್ ಇದೆಲ್ಲ, ಬ್ರಹ್ಮಕುಮಾರ್ ಇದೆಲ್ಲ ಸಾಂಗ್ಸ್ ಎಲ್ಲ ಮಾಡುವಾಗೆಲ್ಲ ಇದ್ರು ಡಿವೋಷನಲ್. ಅವ್ರ ಹತ್ರ ಹಾರ್ಮೋನಿಯಂ ತಾತ ಕೊಟ್ಟಿದ್ರು, ಬಟ್ ತಿರ್ಗ ದೊಡ್ಡ ಮಗಳು ಅವ್ರ ಅಳಿಯ ಇಸ್ಕೊಂಡ್ರು ಸರ್ ಅವ್ರ ನ್ಯಾಪಕಾರ್ಥವಾಗಿ, ಅವ್ರ ಹತ್ರ ಇದೆ. ಆಮೇಲೆ ಅಮ್ಮಂಗೆ ವೀಣೆ ಕೊಡ್ಸಿದ್ರು ತಾತ ಅಮ್ಮನ್ ಚಿಕ್ಕ ವಯಸ್ಸಲ್ಲಿ, ಅದು ನನ್ನ ಹತ್ರ ಇದೆ.
2: ಮೇಡಮ್ ಈಗ ಅಟ್ ಪ್ರೆಸೆಂಟ್ ತಂತ್ರಜ್ಞಾನದ ಬಗ್ಗೆ ಒಂದು ವಿಚಾರ ಮಾತಾಡೋದಾದ್ರೆ, ನಿಮ್ಮ ತಾತ ಅವರು ಸಂಗೀತ ನಿರ್ದೇಶನ ಮಾಡ್ತಿದ್ದಂತಹ ಸಮಯದಲ್ಲಿ, ಆನ್ ಸ್ಟೇಜ್ ಲೈವ್ ಆರ್ಕೆಸ್ಟ್ರಾ ಮಾಡ್ತಿದ್ದ ಸಮಯದಲ್ಲಿ ನೂರಾರು ವಾದಕರನ್ನ ಒಂದೇ ಸ್ಟೇಜ್ ಮೇಲೆ ಇಟ್ಟುಕೊಂಡು ರೆಕಾರ್ಡಿಂಗ್ ಮಾಡ್ತಾ ಇದ್ರು, ಕಾರ್ಯಕ್ರಮ ಕೊಡ್ತಾ ಇದ್ರು. ಅವರ ಕಠಿಣ ಪರಿಶ್ರಮದ ಬಗ್ಗೆ ಒಂದಿಷ್ಟು ಮಾತುಗಳನ್ನ ನಿಮ್ಮಿಂದ ಕೇಳ್ಬೇಕು ಮೇಡಮ್. ಈಗಂತೂ ಟೆಕ್ನಾಲಜಿ ಬಂದಿದೆ, ಒಟ್ಟಿಗೆ ಹಾಡೋದೇ ಇಲ್ಲ, ಒಟ್ಟಿಗೆ ನುಡಿಸೋದೇ ಇಲ್ಲ, ಟ್ರ್ಯಾಕ್ ಗಳು ಬಂದಿರೋದ್ರಿಂದ ಯಾವಾಗ್ಲೂ ನುಡಿಸ್ತಾರೆ.
1: ಫಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ನಮ್ ತಾತನೇ ಸರ್, ಬಂಗಾರದ ಮನುಷ್ಯ. ಅಲ್ಲಿ ಆಗಿನ ಕಾಲದಲ್ಲಿ 66 ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿದ್ದಿತ್ತು. ಫಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಕನ್ನಡದಲ್ಲಿ ಅವರೇ ಜಾಸ್ತಿ ಇನ್ಸ್ಟ್ರೂಮೆಂಟ್ಸ್ ಲೈವ್ ಹಾಕೊಂಡ್ ಮಾಡಿದ್ದಿತ್ತು. ಅವರದು ನಾನು ರೆಕಾರ್ಡಿಂಗ್ ನೋಡಿಲ್ಲ, ನಾನು ಹೇಳಿದ್ನಲ್ಲ ನಾನು ತುಂಬಾ ಚಿಕ್ಕೋಳಾಗಿದ್ರಿಂದ. ನಾನು ಇಳರಾಜ ಅಂಕಲ್ದು ನೋಡಿದ್ದೀನಿ. ಒಬ್ರು ತಪ್ಪು ಮಾಡಿದ್ರೆ ಇವಾಗ ಎಷ್ಟೊಂದು ವೈಲಿನ್ಸ್ ಇರ್ತಾರೆ, ರೀ ರೆಕಾರ್ಡಿಂಗ್ ಆಗ್ಲಿ ಸಾಂಗ್ ರೆಕಾರ್ಡಿಂಗ್ ಆಗ್ಲಿ. ಅದೇ ಎಸ್ ಪಿ ಅಂಕಲ್ ಜಾನಕಿ ಅವ್ರದ್ದು ನಾನು ಫಸ್ಟ್ ಟೈಮ್ ನೋಡಿದ್ದು, ಪಿ ಸುಶೀಲಾ ಆಂಟಿ ಮತ್ತೆ ಮನು ಸರ್ ಆಡಿದ್ದು. ಅವಾಗೆಲ್ಲಾನು ಜೊತೆಗೆ ಒಂದೊಂದು ಡುಯೆಟ್ ಎಲ್ಲ ಜೊತೆಗೆ ಆಡೋರು ಇನ್ಸ್ಟ್ರೂಮೆಂಟ್ಸ್ ಎಲ್ಲ. ಅದೇ ಒಂದ್ ತಪ್ಪಾದ್ರೆ ಸ್ಟಾಪ್ ಆಗ್ಬೇಕು, ಫುಲ್ ತಿರ್ಗಾ ಎಲ್ಲ ಫಸ್ಟಿಂದ ಆಡ್ಬೇಕು,
2: ಮೊದ್ಲಿಂದ ನುಡಿಸ್ಬೇಕಾಗ್ತಾ ಇತ್ತು.
1: ಆಡೋರ್ ತಪ್ಪಾದ್ರಿ ಆಗ್ಲಿ ವಯಲಿನ್ ಅವ್ರ ತಪ್ಪಾಗ್ಲಿ ಎಲ್ಲ ಒಟ್ಟಿಗೆ ಮಾಡ್ಬೇಕು. ಬಟ್ ಇವಾಗ ಹಾಡೋರ್ಗೇನೆ ಒಂದೊಂದ್ ಪದಾನು ಪಂಚ್ ಮಾಡ್ಕೊಬೋದು, ಮತ್ತೆ ಆಟೋ ಟ್ಯೂನರ್ ಹಾಕೊಬೋದು, ಮತ್ತೆ ಪಿಚ್ ಕರೆಕ್ಷನ್ ಇವಾಗ ತಪ್ಪಾಗಿದ್ರು ಎಲ್ಲ ಇದೆ ಸರ್. ಯೇಸುದಾಸ್ ಅಂಕಲ್ ಯಾವ್ದೋ ಇದ್ರಲ್ಲಿ ಹೇಳಿದ್ದಾರೆ, ಈ ಒಂದೊಂದೇ ಪಂಚ್ ಮಾಡ್ಕೊಂಡು ಹಾಡ್ಬಾರ್ದು, ಅದು ಫ್ಲೋ ಔಟ್ ಆಗುತ್ತೆ, ಫೀಲ್ ಔಟ್ ಆಗುತ್ತೆ. ಅನ್ಸುತ್ತೆ.
2: ಖಂಡಿತ ಖಂಡಿತ
1: ನೋಡಿ, ಹಳೆ ಅವರೆಲ್ಲ

0: ಎಕ್ಸ್ಪ್ರೆಷನ್ಸು ಅವರೆಲ್ಲ ಒಂದೇ ಫ್ಲೋ ಆಡ್ತಾ ಇದ್ರು, ಹಂಗಿರ್ತಾ ಇತ್ತು.
1: ತಾತ ಅವರ ಬದುಕಿನಲ್ಲಿ ರೋಚಕ ಪ್ರಸಂಗ ಯಾವ್ದಾದ್ರು ಇದೆಯಾ ಅಂತ ಹೇಳಿದ್ರೆ ಯಾವ್ದನ್ನ ನೀವು ನೆನಪಿಸ್ಕೊಳ್ತೀರಿ?
0: ನಾನ್ ನೋಡಿದ್ದು ಸರ್ ಪ್ರಸಾದ್ ಸ್ಟುಡಿಯೋ ಅಲ್ಲಿ ಇದ್ದಾಗ್ಲೇನೆ ಕೈಯೆಲ್ಲ ಶಿವರಿಂಗ್ ಬಂದ್ಬಿಡ್ತು. ಅಲ್ಲೇ ಎದುರುಗಡೆ ಕ್ಲಿನಿಕ್ ಹೋಗಿ ಇಂಜೆಕ್ಷನ್ ಹಾಕಿಸ್ಕೊಂಡು ಹೋಗಿದ್ದು. ಅಷ್ಟು ಸೀರಿಯಸ್ ಆಗಿದ್ರು, ತಿರ್ಗಾ ನೆಗ್ದೆ ಸ್ಟುಡಿಯೋಗೆ ಬಂದ್ರು ಅವರು.
1: ಓಹೋ
0: ಅವ್ರ ಕೊನೆಯಲ್ಲಿ ಹಾಸ್ಪಿಟಲ್ ಅಲ್ಲಿ ತುಂಬಾ ಸೀರಿಯಸ್ ಆಗಿ ಅಡ್ಮಿಟ್ ಆಗಿದ್ದಾಗೆಲ್ಲಾನು ಅವ್ರ ಶಿಷ್ಯ ಇವರೆಲ್ಲಾನು ತುಂಬಾ ನೋಡ್ಕೊಂಡ್ರು ಸರ್, ಇಳರಾಜ ಅಂಕಲ್ ಅವರೆಲ್ಲ. ಮತ್ತೆ ಅವ್ರ ರಾಜ ತರ ಇರ್ತಾ ಇದ್ರು, ಅಂದ್ರೆ ಹ್ಯಾಪಿ ಆಗಿರ್ತಾ ಇದ್ರು. ಅವರು ಅಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅವ್ರೇನು ಮನೆ ಕಟ್ಟಿರ್ಲಿಲ್ಲ. ಆಮೇಲೆ ಒಂದು ಅಲ್ಲಿ ಚೆನ್ನೈಲಿ ಅವ್ರು ಹೋದ್ಮೇಲೆ ನಮ್ಮ ಅಜ್ಜಿಗೆ ಇಳರಾಜ ಅಂಕಲ್ ಮನೆ ಒಂದು ಕೊಟ್ಟಿದ್ರು.
1: ನೀವು ಖ್ಯಾತ ಸಂಗೀತ ನಿರ್ದೇಶಕ ಹರಿಕೃಷ್ಣ ಅವರ ಹೆಂಡತಿಯಾಗಿ, ಜಿ ಕೆ ವೆಂಕಟೇಶ್ ಅವರ ಮೊಮ್ಮಗಳಾಗಿ, ನಿಮ್ಮ ಮನೆಯಲ್ಲಿ ಇವತ್ತು ಹಳೆ ಮತ್ತು ಹೊಸ ತಲೆಮಾರಿನ ಸಂಗೀತದ ಚರ್ಚೆಗಳೇ ನಡೀತಾ ಇರತ್ತಾ ಅಂತ? ಯಾಕೆಂದ್ರೆ ತಾತ ಅವರು ಹಳೆ ಸಂಗೀತದ ಪದ್ಧತಿಯನ್ನು ಅಳವಡಿಸ್ಕೊಂಡ್ಬಂದವರು, ಹರಿಕೃಷ್ಣ ಅವರು ಈಗಿನ ಟ್ರೆಂಡ್ಗೆ ಸೂಕ್ತವಾದಂತಹ ಸಂಗೀತವನ್ನು ಕೊಡ್ತಾ ಇರೋ ಯುವ ಸಂಗೀತ ನಿರ್ದೇಶಕರು, ಈ ಎರಡು ತಲೆಮಾರಿನ ಸಂಗೀತದ ಚರ್ಚೆಗಳು ನಡೀತಾ ಇರತ್ತಾ ಅಂತ?
0: ಸರ್ ಮೊನ್ನೆನೂ ನಮ್ಮ ಯಜಮಾನ್ರು ಹೇಳ್ತಾ ಇದ್ರು, ಅವ್ರು ಈಗಿನ ತಲೆಮಾರು ಕರೆಕ್ಟ್ ಆಗಿ ಸಂಗೀತ ಕೊಡ್ತಾರೆ, ಬಟ್ ಅವರು ಅಷ್ಟೇ ತುಂಬಾ ಅವ್ರ ತಂದೆನು ಗಂಟ್ಸಾಲ ಅವ್ರದ್ದು ಹಾಡುಗಳೆಲ್ಲ ಇವ್ರ ಚಿಕ್ಕವರಿಂದ ಕೇಳಿಸಿದ್ದಾರೆ ತುಂಬಾ. ಅವ್ರ ತಂದೆನೇ ಗಂಟ್ಸಾಲ, ಅವ್ರ ತರಾನೇ ಜೂನಿಯರ್ ಗಂಟ್ಸಾಲ ಅಂತಿದ್ರಂತೆ, ಅವರು ಹಾಡ್ತಾ ಇದ್ರು. ಸೊ ಇವ್ರಿಗೆ ಇಳರಾಜ ಅಂಕಲ್ ಸಾಂಗ್ಸ್ ಇಷ್ಟ, ಮತ್ತೆ ಎಂ ಎಸ್ ವಿಶ್ವನಾಥನ್ ಅವ್ರದ್ದು ಮೆಲೋಡೀಸ್ ಎಲ್ಲ ಮೊನ್ನೆನು ಹೇಳ್ತಾ ಇದ್ರು. ಇವ್ರು ಗಂಟ್ಸಾಲ ಅವ್ರದ್ದೆಲ್ಲ ತುಂಬಾ ಹಳೇದಿರುತ್ತಲ್ಲ ಸರ್, ಇನ್ಸ್ಪಿರೇಷನ್ ತಗೊಂಡಿದ್ದಾರೆ. ಅದು ನನ್ಗೆ ಇವ್ರು ಹೇಳದ್ಮೇಲೆ ಗೊತ್ತಾಗಿದ್ದು. ಇದು ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ, ಈ ಹಾಡಿಂದು ಹೆಸರು ಪೂರ್ತಿ ಹೇಳದೆ ಅವ್ರು ಆ ಹಾಡು ಇನ್ಸ್ಪಿರೇಷನ್
1: ನೋಡಿ ಮೇಡಮ್, ಎಷ್ಟು ವಿಚಾರಗಳಿರುತ್ತೆ ನಮಗೆ ಗೊತ್ತಿರೋದಿಲ್ಲ. ಹಾಡುಗಳನ್ನು ಆಸ್ವಾದಿಸ್ತೀವಿ, ಅದರ ಪ್ರತಿಯೊಂದು ಹಾಡಿನ ಒಂದು ವಿಶೇಷತೆ ಇದ್ದೇ ಇರುತ್ತೆ.
0: ಆಮೇಲೆ ಇನ್ನೊಂದು ಹಿಟ್ ಸಾಂಗ್, ನೀರಲ್ಲಿ ಸಣ್ಣ ಅಲೆಯೊಂದು ಅದಿದೆಯಲ್ಲ, ಅದು ಮಲೆಯಾಳ ತಾರ ತಾನ, ಅದು ಎಂ ಎಸ್ ವಿಶ್ವನಾಥನ್ ಸರ್ ಅದು ತುಂಬಾ ಹಿಟ್ ಸಾಂಗ್ ಕೇಳಿರ್ತೀರ. ಅದು ಇವ್ರು ಹೇಳದ್ಮೇಲೆ ನನ್ಗೆ ಅಯ್ಯೋ ಗೊತ್ತಾಗದೇ ಇಲ್ಲ ಇವ್ರು ಹೇಳ್ದ್ರೆ ಅಂದ್ರೆ ಅದೇ ಹೇಳೋದು, ಅದು ಇನ್ಸ್ಪಿರೇಷನ್ ತಗೊಳಕ್ಕೂ ತುಂಬಾ ಬುದ್ಧಿ.
1: ಖಂಡಿತ ಖಂಡಿತ ಮೇಡಮ್,
0: ಕಾಪಿ ಮಾಡೋದು ಈಸಿ ಸರ್.
1: ಹೌದು ಹೌದು ಮೇಡಮ್, ತಾತ ಅವರ ಸಂಗೀತದ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ತಲುಪಿಸೋದಕ್ಕೆ ವ್ಯವಸ್ಥೆಗಳು,
0: ಅದೇ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಒಂದು 30 ವರ್ಷದಿಂದಾನೇ ನಮ್ಮ ತಾತಂದು ಹಾಡುಗಳು ಒಂದು ಆಲ್ಬಮ್ ಮಾಡ್ಬೇಕು ಅಂತ ಇಷ್ಟ ಆಯ್ತು, ಅವಾಗೆಲ್ಲ ಮಾಡ್ತಾ ಇದ್ರು. ಆಮೇಲೆ ಅದೇನೋ ಇವತ್ತ ಕಾಪಿರೈಟ್ ಅದು ಇದು, ತಾತಂದು ಹಾಡುಗಳು ಒಂದು ಶೋ ಮಾಡ್ಬೇಕು ಅಂತ ಇಷ್ಟ ಆಯ್ತು. ಅದೆಲ್ಲ ಚಿಕ್ಕ ಚಿಕ್ಕದೇ ಆಗಿಲ್ಲ, ದೇವ್ರು ಪ್ರಾಣಿಸಿದ್ರೆ ಏನೇನು ಆ ತರ ಮಾಡ್ಬೋದು.
1: ಖಂಡಿತ ಅವಕಾಶಗಳು ಸಿಗುತ್ತೆ ಮೇಡಮ್. ಕಡೆಯದಾಗಿ ಒಂದು ಪ್ರಶ್ನೆ, ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು ಆಕಾಶವಾಣಿಯ ಪ್ರೀತಿಯ ಕೇಳುಗರಿಗೆ, ಜಿ ಕೆ ವೆಂಕಟೇಶ್ ಅವರ ಪ್ರೀತಿ ಅಭಿಮಾನಿಗಳಿಗೆ ನೀವು ನೀಡುವಂತಹ ಸಂದೇಶ ಏನು ಮೇಡಮ್?
0: ರೇಡಿಯೋ ಅಂದ್ರೆ ನಾನ್ ಚಿಕ್ಕವಳಿಂದಾನು ಈಗ್ಲೂನು ತುಂಬಾ ಅಂದ್ರೆ ತುಂಬಾ ಪಂಚಪ್ರಾಣ. ಏನಕಂದ್ರೆ ನಮ್ಗೆ ಬೆಳಿಗ್ಗೆ ಆದ್ರೆ ನಮ್ ಖುಷಿ ಆಗ್ತಾ ಇದ್ದಿದ್ದೆ ಚಿಕ್ಕ ವಯಸ್ಸಿಂದ ರೇಡಿಯೋ. ಈಗ್ಲೂ ನನ್ ಮಗ ಬೇರೆ ಹಾಡಾಕಿದ್ರೆ ನಾನು ಕಾರಲ್ಲಿ ಹೋಗುವಾಗ ರೇಡಿಯೋ ಹಾಕು ರೇಡಿಯೋ ಹಾಕು ಅಂತೀನಿ. ಆ ಖುಷಿನೇ ಬೇರೆ. ಇವಾಗ ನೀವು ಮಾತಾಡಿ ಹಾಕ್ತೀರಾ, ಮಾತ್ ಕೇಳಿಸ್ಕೊಳ್ಳೋದು, ಬೇರೆ ಬೇರೆ ಹಳೆ ಹಾಡುಗಳು ಕೇಳಿಸ್ಕೊಳ್ಳೋದು, ಅದು ಇವಾಗ ನಾನು ಹೇಳ್ತೀನಿ ಯಾವಾಗೂ ನಂಗೆ ಲೈಫ್ ಅಲ್ಲೇ ಎಸ್ ಪಿ ಅಂಕಲ್ ಎಸ್ ಜಾನ್ಕಿ ಆಂಟಿ ಅವ್ರ ಹಾಡು ಕೇಳಿದ್ರೆ, ಇವಾಗ ಒಂದೊಂದು ಒಳ್ಳೊಳ್ಳೆ ಹಾಡು ಕೇಳಿದ್ರೆ ನಮ್ಗೆ ಮೈಂಡ್ ಏನೇ ಆಗಿದ್ರು ಅದು ಫ್ರೆಶ್ ಆಗೋಗುತ್ತೆ.
1: ಖಂಡಿತ ಖಂಡಿತ,
0: ಅದಕ್ಕೆ ಕೇಳುಗರ್ಗುನು ಎಲ್ಲಾರ್ಗು ಎಲ್ಲಾರ್ಗು ಗೊತ್ತು ರೇಡಿಯೋ ನಮ್ಗೆ ಜೀವನದಲ್ಲಿ ತುಂಬಾ ಮುಖ್ಯ. ಮತ್ತೆ ನಮ್ಮ ತಾತನ ಅಭಿಮಾನಿಗಳು ನನ್ಗೆ ಈಗ್ಲೂ ಎಷ್ಟೋ ಜನ ಸಿಕ್ಕಿದ್ರೆ ಖುಷಿ ಪಡ್ತಾರೆ. ಒಂದ್ ಡಾಕ್ಟರ್ ನೀವು ನಂಬಲ್ಲ, ಅವ್ರು ಎಷ್ಟು ದೊಡ್ಡ ಡಾಕ್ಟರ್. ಅವ್ರು ನನ್ಗೆ ಹೇಳಿದ್ರು, ನೀವು ಜಿ ಕೆ ವೆಂಕಟೇಶ್ ಮೊಮ್ಮಗಳು ಅಂತ ಗೊತ್ತಾಗಿ ನಿಮ್ಮನ್ನ ನೋಡಿ ನಂಗೆ ತುಂಬಾ ಖುಷಿ ಆಯ್ತು, ನಾವ್ ಇವಾಗಿನ ಹಾಡೆಲ್ಲ ಕೇಳಲ್ಲ ಅವಾಗಿನ ಹಾಡೆ ಕೇಳೋದು ಅಂತ ರೀಸೆಂಟ್ ಆಗಿ ಹೇಳಿದ್ರು. ಅವಾಗ ನಂಗೆ ತುಂಬಾ ಖುಷಿ ಆಯ್ತು. ಆತರ ನಮ್ಮ ತಾತ ಸಂಗೀತ ಸಾರ್ವಭೌಮ ಜಿ ಕೆ ವೆಂಕಟೇಶ್ ಅವರ ಅಭಿಮಾನಿಗಳಿಗೆ, ಮತ್ತೆ ನನ್ನ ಅಭಿಮಾನಿಗಳಿಗೆ, ರೇಡಿಯೋ ಕೇಳುಗರಿಗೆ, ಎಲ್ಲಾರ್ಗು ನನ್ನ ತುಂಬ ಹೃದಯದ ಧನ್ಯವಾದಗಳು.

0: ನಾಗರತ್ನ ನಟೇಶ್ ಅವರು ಸರಸ್ವತಿಪುರಂನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾಮನಬಿಲ್ಲು ಕಾರ್ಯಕ್ರಮ ಮನಸ್ಸಿಗೆ ನಾಟುವ ಹಾಗಿದೆ, ಮೊಮ್ಮಗಳು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ ಅಂತ. ಭಕ್ತವತ್ಸಲಂ ದೇವಾಂಬಾಗ್ರಹದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹುಲಿಯ ಹಾಲೆ ನಮೇವು ತೆರೆಕಂಡ ದಿನಗಳಲ್ಲಿ ಮೈಸೂರು ಆಕಾಶವಾಣಿಗೆ ಕೇಳುಗರ ಕೋರಿಗೆ ಕಾರ್ಯಕ್ರಮಕ್ಕೆ ಪತ್ರವನ್ನು ಬರೆದು ಹಾಡನ್ನು ಕೇಳ್ತಾ ಇದ್ದೆ ಅಂತ. ಹಾಗೆ ಸಾಕಷ್ಟು ಸಂದೇಶಗಳು ನಿಮ್ಮಿಂದ ಬಂದಿದೆ ಶ್ರೋತೃಗಳೇ. ಉಮಾ ರಾಮದಾಸ್ ಅವರು ಮೈಸೂರಿನಿಂದ ಕಳಿಸಿದ್ದಾರೆ, ಜೈಕುಮಾರಿ ಅವರು ಉದಯಗಿರಿಯಿಂದ, ಚಿನ್ನಂಬಳ್ಳಿಯಿಂದ ಚಂದ್ರಶೇಖರ್, ಮೋಹನ್ ಹಾಗೂ ಹೆಬ್ಬಾಳಿನ ಪ್ರಸನ್ನ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಅಭಿಮಾನಕ್ಕೆ ಧನ್ಯವಾದಗಳು. ಇನ್ನೇನು ಕಾರ್ಯಕ್ರಮ ಮುಗಿಸುವ ಹೊತ್ತು ಸನ್ನಿಹಿತವಾಗ್ತಾ ಇದೆ.
1: ಕಾಮನಬಿಲ್ಲು

ನಿಜಕ್ಕೂ ಜಿ ಕೆ ವೆಂಕಟೇಶ್ ಅವರ ಜೀವನದ ಅನುಭವಗಳನ್ನು ಕೇಳ್ತಾ ಇದ್ರೆ ಅದೊಂದು ಅದ್ಭುತ ನಾದಯಾನ ಅಂತ ಹೇಳಬಹುದು. ಆಕಾಶದಲ್ಲಿ ಮೂಡುವಂತಹ ಕಾಮನಬಿಲ್ಲು ಕರಗಿದ್ರೂ ಕಣ್ಣಿಗೆ ಆನಂದವನ್ನ ಕೊಡುತ್ತೆ, ಆದರೆ ಸ್ವರಲೋಕದ ಈ ಕಾಮನಬಿಲ್ಲು ಮಾತ್ರ ನಮ್ಮ ಕಿವಿಯ ಮೂಲಕ ಇಳಿದು ಹೃದಯದಲ್ಲಿ ಎಂದೆಂದಿಗೂ ಮಾಸದ ರಂಗುಗಳನ್ನು ತುಂಬಿಕೊಡುತ್ತೆ. ಪ್ರೀತಿಯ ಕೆಳಗರೆ, ಇಷ್ಟು ಹೊತ್ತು ನಾವು ಕನ್ನಡ ಚಿತ್ರಸಂಗೀತದ ಅಪ್ರತಿಮ ದ್ರಷ್ಟಾರ, ನಾದ ಮಾಂತ್ರಿಕ ಜಿ ಕೆ ವೆಂಕಟೇಶ್ ಅವರ ಸ್ವರ ಸಾಮ್ರಾಜ್ಯದಲ್ಲಿ ವಿಹಾರ ಮಾಡಿಕೊಂಡು ಬಂದ್ವಿ. ಅವರ ಪ್ರತಿಯೊಂದು ಹಾಡಿನಲ್ಲೂ ಒಂದು ಜೀವ ಇದೆ, ಪ್ರತಿಯೊಂದು ರಾಗದಲ್ಲೂ ಕನ್ನಡಿಗರ ಭಾವನೆಗಳ ಸಮ್ಮಿಲನ ಇದೆ.

0: ಕಾಲ ಉರುಳಬಹುದು, ತಲೆಮಾರುಗಳು ಬದಲಾಗಬಹುದು, ಆದರೆ ಜಿ ಕೆ ವೆಂಕಟೇಶ್ ಅವರ ಸಂಗೀತದ ಮಾಧುರ್ಯ ಮಾತ್ರ ಯಾವತ್ತಿಗೂ ನಿತ್ಯ ನೂತನವಾಗಿರುತ್ತೆ, ಸದಾ ಹಸಿರಾಗಿರುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ಪ್ರಸ್ತುತಿ ಜಿ ಎನ್ ಮಂಜುನಾಥ್.

ಆಕಾಶವಾಣಿ ಮೈಸೂರು, ಸಮಯ 12 ಗಂಟೆಯಾಗುತ್ತಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರದ ಜನಪರ ಯೋಜನೆಗಳ ಮಾಹಿತಿಯನ್ನು ಜನಸಾಮಾನ್ಯರಿಗೆ ತಲುಪಿಸಲು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ನವ ತಂತ್ರಜ್ಞಾನ ಹಾಗೂ ನವ ಮಾಧ್ಯಮಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲಿದೆ ಎಂದು ನೂತನ ಆಯುಕ್ತ ಎಂಎನ್ ಅನುಚೇತ್ ತಿಳಿಸಿದ್ದಾರೆ. ವಾರ್ತಾ ಇಲಾಖೆಯ ನೂತನ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಜಿಲ್ಲಾ ವಾರ್ತಾಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ಮಾಸಿಕ ಪತ್ರಿಕೆಗಳಾದ ಜನಪದ ಹಾಗೂ ಮಾರ್ಚ್ ಆಫ್ ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಕೈಪಿಡಿಯಂತಿವೆ ಎಂದರು. ತುಂಗಭದ್ರಾ ಜಲಾನಯನ ಪ್ರದೇಶ ವ್ಯಾಪ್ತಿಯಲ್ಲಿ ಪ್ರಸ್ತುತ ಮಳೆ ಕೊರತೆಯಿಂದಾಗಿ ತುಂಗಭದ್ರಾ ಜಲಾಶಯದಲ್ಲಿ ಇದುವರೆಗೆ ಸಂಗ್ರಹವಿರುವ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸುವಂತೆ ಸರ್ಕಾರ ಆದೇಶಿಸಿದೆ. ಈ ಹಿನ್ನೆಲೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಎಲ್ಲ ರೈತರು ಇಲಾಖೆಯೊಂದಿಗೆ ಸಹಕರಿಸುವಂತೆ ತುಂಗಭದ್ರಾ ಯೋಜನಾ ವೃತ್ತದ ಅಧೀಕ್ಷಕ ಅಭಿಯಂತರ ಎಸ್ಬಿ ಮಲ್ಲಿಗವಾಡ ಕೋರಿದ್ದಾರೆ. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿದು ಜಲಾಶಯ ಭರ್ತಿಯಾದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ಆಯೋಜಿಸಿ ಬೆಳೆಗಳಿಗೆ ನೀರು ಹರಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ 28 ಕೆರೆಗಳಿಗೆ ನೀರು ತುಂಬಿಸುವ 153 ಕೋಟಿ 76 ಲಕ್ಷ ರೂಪಾಯಿ ವೆಚ್ಚದ ಯೋಜನೆಗೆ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಚಾಲನೆ ನೀಡಿದರು. ಕೊಪ್ಪಳ ಜಿಲ್ಲೆ ತಳಕಲ್ನಲ್ಲಿ ತೊಗರಿ ಬೆಳೆ ಸುಧಾರಿತ ಬೇಸಾಯ ಕುರಿತ ಒಂದು ದಿನದ ತಾಂತ್ರಿಕ ಕಾರ್ಯಾಗಾರದಲ್ಲಿ ಕೃಷಿ ಪಂಡಿತ ಶರಣಬಸಪ್ಪ ಪಾಟೀಲ್ ಮಾಹಿತಿ ನೀಡಿದರು. ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೆಂಪು ಮೆಣಸಿನಕಾಯಿ ಮತ್ತು ಈರುಳ್ಳಿ ಬೆಳೆಗಳನ್ನು ವಿಮೆ ಯೋಜನೆಯಡಿ ಒಳಪಡಿಸಲಾಗಿದೆ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ಹೆಸರು ನೋಂದಾಯಿಸಿಕೊಳ್ಳಲು ರೈತರಿಂದ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ತೋಟಗಾರಿಕೆ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೃಷಿ ವ್ಯಾಪಾರ ಹಾಗೂ ಸೇವಾ ವಲಯಗಳಲ್ಲಿ ಉದ್ಯಮ ಆರಂಭಿಸುವವರಿಗೆ 20 ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯ ಒದಗಿಸುವ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಪಿಎಂಎಂವೈ ಯಶಸ್ವಿಯಾಗಿ ಜಾರಿಯಲ್ಲಿದೆ. ಜಿಲ್ಲೆಯಲ್ಲಿ ಯೋಜನೆ ಆರಂಭವಾದಾಗಿನಿಂದ ಇದುವರೆಗೆ 2,36,635 ಫಲಾನುಭವಿಗಳಿಗೆ 2,727 ಕೋಟಿ ರೂಪಾಯಿ ಸಾಲ ವಿತರಣೆ ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಎನ್ಜಿ ಪ್ರಭುದೇವ.
1: ಪಿಎಂಎಂವೈ ಅಂತ ಅಂದ್ರೆ ಪ್ರಧಾನ ಮಂತ್ರಿಗಳ ಮುದ್ರಾ ಯೋಜನೆ. ಈ ಮುದ್ರಾ ಯೋಜನೆ ಅಂತ ಹೇಳಿದ್ರೆ ಈ ಸಣ್ಣ ಬಿಸ್ನೆಸ್ ಮಾಡೋರಿಗೆ 4 ಕ್ಯಾಟಗರಿಗಳಲ್ಲಿ ಬ್ಯಾಂಕ್ನಲ್ಲಿ ಕೊಡುವಂತದ್ದು ಸಾಲ. ಕಳೆದ ಹಣಕಾಸು ವರ್ಷದಲ್ಲಿ ಅಂದ್ರೆ ಏಪ್ರಿಲ್ 2025 ಮಾರ್ಚ್ 2026 92,204 ಜನಕ್ಕೆ 1,402 ಕೋಟಿಗಳಷ್ಟು ನಾವು ಸಾಲ ವಿತರಣೆ ಮಾಡಿದೀವಿ. ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಸಣ್ಣ ವ್ಯಾಪಾರ ಮಾಡಿರುವಂತವ್ರು ಆಗಿರ್ಬೋದು ಅಥವಾ ಹೋಟೆಲ್ ಬಿಸ್ನೆಸ್ ಮಾಡುವಂತವ್ರು ನೀವು ಬ್ಯಾಂಕ್ಗಳಿಗೆ ಅಪ್ರೋಚ್ ಮಾಡಿಕೊಂಡು ಅಥವಾ ಇಲ್ಲಾಂದ್ರೆ ಜನಸಮರ್ಥ ಪೋರ್ಟಲ್ ಅಂತ ಇರ್ತದೆ, ಜನಸಮರ್ಥ ಪೋರ್ಟಲ್ ನಲ್ಲಿ ನಿಮ್ಮ ಸಾಲದ ಖಾತೆ ಮತ್ತೆ ಸಾಲದ ಬ್ಯಾಂಕ್ಗೆ ಸಂಬಂಧಪಟ್ಟಿದ್ದಾಗೆ ನೀವು ಅಪ್ಲೋಡ್ ಮಾಡಿಕೊಂಡ್ರೆ ಬ್ಯಾಂಕ್ಗಳಲ್ಲಿ ಅದು ಸಾಲ ಸಿಗುತ್ತೆ. ಇದನ್ನು ಸದುಪಯೋಗ ಮಾಡ್ಕೋಬೇಕು ಅಂತಂದ್ರೆ ಕೇಳ್ಕೊಂಡು
0: 12ನೇ ಶತಮಾನದಲ್ಲಿ ಶರಣರು ತಾಳೆಗರಿ ಓಲೆಗರಿಗಳಲ್ಲಿ ಬರೆದಿಟ್ಟಿದ್ದ ವಚನಗಳನ್ನು ತಮ್ಮ ಕಷ್ಟಕಾಲದಲ್ಲೂ ಊರೂರು ಅಲೆದು ಸಂಗ್ರಹಿಸಿದ ಕೀರ್ತಿ ಡಾಕ್ಟರ್ ಫಗು ಹಳಕಟ್ಟಿ ಅವರಿಗೆ ಸಲ್ಲುತ್ತದೆ ಎಂದು ವಿಧಾನ ಪರಿಷತ್ ಶಾಸಕ ಎಸ್ವಿ ಸಂಕನೂರ್ ಹೇಳಿದ್ದಾರೆ. ಗದಗ ಜಿಲ್ಲಾಡಳಿತ ಭವನದಲ್ಲಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ವಾಸಿಸುವ ಜನರಿಗೆ ಮಾತ್ರ ಗೃಹಜ್ಯೋತಿ ಯೋಜನೆ ಅನ್ವಯವಾಗಲಿದ್ದು ಹೊರ ರಾಜ್ಯದಿಂದ ಬಂದು ವಾಸವಿರುವ ಜನರಿಗೆ ಯೋಜನೆಯ ಲಾಭವನ್ನು ನೀಡಲು ಸಾಧ್ಯವಿಲ್ಲ ಎಂದು ಹುಬ್ಬಳ್ಳಿ ಹೆಸ್ಕಾಂ ನಿಗಮದ ಅಧ್ಯಕ್ಷ ಸೈಯದ್ ಅಜ್ಜಂಪೀರ್ ಖಾದ್ರಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆ ಶಿಗ್ಗಾವಿಯಲ್ಲಿ ಇಂದು ಗೃಹಜ್ಯೋತಿ ಫಲಾನುಭವಿಗಳ ಪರಿಶೀಲನಾ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಳೆದ 3 ವರ್ಷಗಳಿಂದ ಬಡ ಜನತೆಗೆ ಹೊರೆಯಾಗದಂತೆ ಸರ್ಕಾರ 200 ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡುತ್ತಿದೆ ಎಂದರು. ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ 14 ಅಡಿ ಎತ್ತರದ ಭವ್ಯ ಮೂರ್ತಿ 1,35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದು ನಾಡಿದ್ದು 5ನೇ ತಾರೀಖು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತ ಭವನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನಾವರಣಗೊಳಿಸಲಿದ್ದಾರೆ ಎಂದು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ನೈರುತ್ಯ ರೈಲ್ವೆ ಹುಬ್ಬಳ್ಳಿ ವಲಯ ಕಳೆದ ಜೂನ್ ತಿಂಗಳಲ್ಲಿ ಸರಕು ಸಾಗಣೆಯಲ್ಲಿ ದಾಖಲೆ ಮಟ್ಟದ ಪ್ರಗತಿ ಸಾಧಿಸಿದೆ. 4.18 million ಟನ್ ಸರಕು ಸಾಗಣೆ ಮಾಡಿದ್ದು ಕಳೆದ ಅವಧಿಗಿಂತ %5.2 ಹೆಚ್ಚಾಗಿದೆ. ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯ ಈ ತಿಂಗಳ 7ನೇ ತಾರೀಕಿನವರೆಗೆ ಸಸ್ಯಸಂತೆ ಹಾಗೂ ತೋಟಗಾರಿಕೆ ಮುಂಗಾರು ಅಭಿಯಾನ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ. ವನಿತಾ ವಿಹಾರ.
3: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪ್ರಥಮ ಹರಿದಾಸ ಮಹಿಳೆ ಗಲಗಲಿ ಅವ್ವ ಭಾಷಣ ರೂಪಾ ಕುಲಕರ್ಣಿ ಅವರಿಂದ.
4: ಕೋಲ ಕೋಲನ್ನಿ ಕೋಲ ಮುತ್ತಿನ ಕೋಲೆನ್ನಿ ಮುತ್ತಿನ ಕೋಲ ಕಾಲ ಕಾಲಕ್ಕೆ ಸುಭದ್ರೆಯ ಮನ ಕಳೆದು ನಾಚಿಸಿ ನಗುತ್ತಲೆ ಬನ್ನಿ. ಕೋಲ ಕೋಲನ್ನಿ ಕೋಲ ಮುತ್ತಿನ ಕೋಲೆನ್ನಿ ಮುತ್ತಿನ ಕೋಲ ಕಾಲ ಕಾಲಕ್ಕೆ ಸುಭದ್ರೆಯ ಮನ ಕಳೆದು ನಾಚಿಸಿ ನಗುತ್ತಲೆ ಬನ್ನಿ. ಸುವಿ

சத்தே பாவே சுவி சுவி ருக்மிணி தேவி சுவி சுவி கிருஷ்ணராயா சுவி எந்தரூ சுவி சத்தே பாவே சுவி சுவி ருக்மிணி தேவி சுவி சுவி கிருஷ்ணராயா சுவி எந்தரூ முய்ய தந்து திரௌபதி சைய சைய எனசிக்கொண்டு கைய ஹொய்து நகுத கிருஷ்ண சுவி எந்தரூ முய்ய தந்து திரௌபதி சைய சைய எனசிக்கொண்டு கைய ஹொய்து நகுத கிருஷ்ண சுவி எந்தரூ. ಈ ಕೋಲಾಟದ ಹಾಡು ಸುವಿ ಹಾಡುಗಳನ್ನು ಯಾರು ರಚಿಸಿದರು, ಈ ಪರಂಪರೆ ಯಾವ ರೀತಿ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಪೀಠಿಕೆಯನ್ನು ನೋಡೋಣ. ನಮ್ಮ ಕನ್ನಡ ನಾಡಿನೊಳಗೆ ಜನಪದ ಸಾಹಿತ್ಯದ ನಂತರ ಮನೆ ಮನೆಯೊಳಗೆ ಪ್ರಚಲಿತವಾದ ಸಾಹಿತ್ಯ ಅಂದ್ರೆ ಶರಣ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ. ಶರಣ ಸಾಹಿತ್ಯದೊಳಗೆ ವಚನಗಳಿಗೆ ಪ್ರಾಮುಖ್ಯತೆ ದೊರೆತರೆ ದಾಸ ಸಾಹಿತ್ಯದೊಳಗೆ ಕೀರ್ತನೆಗಳು, ಉಗಾಭೋಗಗಳು, ಸುಳಾದಿಗಳು ಮುಖ್ಯ ಅದು. ಇನ್ನು ಹರಿದಾಸ ಸಾಹಿತ್ಯದ ಬಗ್ಗೆ ನೋಡಲಾಗಿ ಈ ಸಾಹಿತ್ಯದ ಆಕರಗಳಂದ್ರೆ ಉಪನಿಷತ್ತು, ಪುರಾಣ, ಇತಿಹಾಸ, ಸರ್ವ ಮೂಲ ಪಂಚರಾತ್ರಾಗಮದಂತಹ ಗ್ರಂಥಗಳ ಜೊತೆ ಜೊತೆಗೆ ಲೋಕರೂಢಿ ನೀತಿಗಳು ಮುಂತಾದವುಗಳು ಅಂತ ಹೇಳಬಹುದು. ದಾಸ ಸಾಹಿತ್ಯದ ರಚನೆಗೆ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ದೊರೆತಿದ್ದು ಆಚಾರ್ಯ ಮಧ್ವರಿಂದ. ಮುಂದೆ ಅವರ ನಂತರ ಅನೇಕ ಯತಿವರ್ಯರಿಂದ ಹಾಗೂ ಶ್ರೇಷ್ಠ ಹರಿದಾಸ ವರಣ್ಯರಿಂದ ಈ ಪರಂಪರೆ ಮುಂದುವರಿಯಿತು. ಹರಿದಾಸ ವರಣ್ಯರಂತೆ ಅನೇಕ ಹರಿದಾಸ ಮಹಿಳೆಯರು ಸಹ ಈ ನಿಟ್ಟಿನೊಳಗೆ ಮುಂದುವರೆದು ದಾಸ ಸಾಹಿತ್ಯಕ್ಕೆ ಅಮೋಘವಾದ ಕೊಡುಗೆಯನ್ನು ನೀಡಿದರು. ಇಂದಿನವರೆಗೂ ಸುಮಾರು 300 ಹೆಚ್ಚು ಹರಿದಾಸ ಮಹಿಳೆಯರು ದಾಸ ಸಾಹಿತ್ಯಕ್ಕೆ ತಮ್ಮ ಔಚಿತ್ಯಪೂರ್ಣ ಕಾಣಿಕೆಯನ್ನು ನೀಡ್ಯಾರ. ಈಗ ನಾವು ಎಲ್ಲ ಹರಿದಾಸ ಮಹಿಳೆಯರಲ್ಲಿ ಪ್ರಥಮ ಹರಿದಾಸ ಮಹಿಳೆ ಎನಿಸಿದ ಗಲಗಲಿ ಅವ್ವನವರ ಜೀವನ ಸಾಧನೆ ಹಾಗೂ ಅವರ ಕೃತಿಗಳ ಪಕ್ಷಿ ನೋಟದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿಯಲು ಪ್ರಯತ್ನಿಸೋಣ. ವಿದ್ವಾಂಸರ ಅಭಿಪ್ರಾಯದಂಗ ಅವನವರ ಕಾಲ ಸುಮಾರು 1650-1770. ಆ ಸಮಯದೊಳಗೆ ಹರಿದಾಸ ವರಣ್ಯರು ರಚಿಸಿದ ಕೀರ್ತನೆಗಳು ಬಹಳಷ್ಟು ಪ್ರಚಲಿತವಾದರೂ ಮಹಿಳೆ ಎನ್ನುವ ಕಾರಣಕ್ಕೋ ಏನೋ ಅವನವರು ರಚಿಸಿದ ಕೃತಿಗಳು ಬೆಳಕನ್ನೇ ಕಾಣಲಿಲ್ಲ. ಅದು ಕೇವಲ ತೋಂಡಿ ಸಾಹಿತ್ಯವಾಗಿ ಅಂದರೆ ಹೆಂಗಸರ ಬಾಯಿಯಿಂದ ಬಾಯಿಗೆ ಬಂದಿವೆ ಹೊರತು ಕಾಗದದೊಳಗೆ ಮೂಡಲಿಲ್ಲ. ಅವರ ಶಿಷ್ಯ ಭಾಗಮ್ಮ ಅವರ ಕೀರ್ತನೆಗಳೆಲ್ಲವನ್ನೂ ಒಂದು ಸೀರೆಯೊಳಗೆ ಬರೆದಿಟ್ಟಿದ್ಲಂತ. ಆದ್ರೆ ಆ ಸೀರೆ ನೀರಿಗೆ ಬಿದ್ದಾಗ ಆ ಕೀರ್ತನೆಗಳೆಲ್ಲ ಅಳಿಸಿ ಹೋದವು ಅಂತ ಮುಂಬೈಯಲ್ಲಿದ್ದ ಒಬ್ಬ ವೃದ್ಧ ಮಹಿಳೆ ಹೇಳ್ತಿದ್ರು ಅಂತ ಹೇಳಲಾಗ್ತದೆ. ಇನ್ನು ಇತ್ತೀಚೆಗೆ ನಡೆಸಿದ ಸಂಶೋಧನೆಯಿಂದ ಹಾಗೂ ಕ್ರಿಸ್ತಶಕ 1927 ಬೆಳಗಾವಿಯ ರಾಮತತ್ವ ಪ್ರಕಾಶನದ ಶಂಕರ್ ಅಬಾಜಿ ಸಾವಂತ್ ಅವರ ಬಾಳಬೋಧ ಲಿಪಿಯೊಳಗ ಇವರ ಮುಯ್ಯಾದ ಹಾಡುಗಳ ಪ್ರಥಮ ಭಾಗ ಪ್ರಕಟಿಸಿದ್ರಂತೆ. ಮುಂದೆ ಪಂಡ್ರನಾಥಾಚಾರ್ ಗಲ್ಗಲಿಯವರು ಸಂಗ್ರಹಿಸಿದ ಮಧ್ವ ವಾಂಗ್ಮಯ ತಪಸ್ವಿಗಳು ಈ ಗ್ರಂಥದೊಳಗ ಅವನವರನ್ನು ಕುರಿತು ಅಲ್ಪ ಸ್ವಲ್ಪ ಪರಿಚಯ ಮಾತ್ರ ಸಿಕ್ತು. ಆದರೆ 2011 ಹಣಮಂತ ತಾಸ್ಗಾಂವ್ಕರ್ ಅವರು ಬರೆದು ಪ್ರಕಟಿಸಿದ ಪ್ರಥಮ ಹರಿದಾಸ ಮಹಿಳೆ ಗಲಗಲಿ ಅವನವರು ಎನ್ನುವ ಪುಸ್ತಕದೊಳಗೆ ಮಾತ್ರ ಅವನವರ ಜೀವನ ಮತ್ತು ಕೃತಿಗಳ ಬಗ್ಗೆ ಬಹಳಷ್ಟು ಲಭ್ಯವಾಗ್ಯದ. ಆದರೂ ಸಹಿತ ಪೂರ್ಣ ಪ್ರಮಾಣದಲ್ಲಿ ದೊರೆತಿಲ್ಲ. ಹೀಗಾಗಿ ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆ ಅಗತ್ಯ ಇದೆ ಅಂತ ಹೇಳಬಹುದು. ನವಲಿ ಭೋಗಾಪರೇಶನ ಅರ್ಚಕ ಕುರ್ಮಾಚಾರ್ಯರ ಮಗಳಾದ ರಮಾ 12 ಬಾಲೆ. ಈಕೆ ನಮ್ಮ ಕಥಾನಾಯಕಿ. ಈ ರಮಾ 95 ಗಲಗಲಿಯ ಮುದ್ಗಲಾಚಾರ್ಯನ್ನು ಮದುವೆಯಾದ್ಲು. ಮದುವೆಯಾಗಿ ಮುಂದೆ ಒಂದೇ ವಾರದೊಳಗ ಗಲಗಲಿ ಆಚಾರ್ಯರು ಹರಿಪಾದ ಸೇರಿದರು. ಆಗ 12 ಪುಟ್ಟ ಬಾಲೆ ರಮಾ ವಿಧವೆ. ತಮಗಿಂತ ಹಿರಿಯರಾದ ಮಲಮಕ್ಕಳ ಜೊತೆಗೆ ಇದ್ದು ಅವರಿಗೆ ಅಡುಗೆ ಮಾಡಿ ಬಡಿಸುತ್ತಾ ಅವರಿಂದಲೇ ವೇದೋಪನಿಷತ್ತುಗಳ ಶ್ರವಣ ಮಾತ್ರದಿಂದ ಆಧ್ಯಾತ್ಮ ವಿದ್ಯೆಯನ್ನು ಕಲಿತು ಶ್ರೇಷ್ಠ ಪಂಡಿತೆಯಾಗಿ ಸ್ತ್ರೀ ಕುಲಕ್ಕೆ ಮಾದರಿ ಆಗಿದ್ದು ಇದು ಒಂದು ದೊಡ್ಡ ಒಂದು ವಿಷಯ ಅಂತ ಹೇಳ್ಬೋದು. ಅಲ್ಲದೆ ತಮ್ಮ ಮಕ್ಕಳು ಮತ್ತು ಶಿಷ್ಯರ ಜೊತೆಗೆ ದೇಶದೆಲ್ಲೆಡೆ ಸಂಚರಿಸಿ ಅನೇಕ ವಾಕ್ಯಾರ್ಥಗಳನ್ನು ಸೋಲಿಸಿದರು. ಅದಲ್ಲದೆ ಎಲ್ಲಿ ಹೋಗ್ತಿದ್ರು ಅಲ್ಲೆಲ್ಲ ಅವರು ತಮ್ಮ ಪುರಾಣ ಪ್ರವಚನಗಳನ್ನು ನೀಡ್ತಿದ್ರು. ಹೀಗೆ ಅನೇಕ ಪ್ರಶಸ್ತಿ ಸನ್ಮಾನಗಳನ್ನು ಅವರು ದೊರಕಿಸ್ಕೊಂಡ್ರು ಅನ್ನೋದು ಅವರ ಜೀವನಕ್ಕೆ ಹಿಡಿದ ಕನ್ನಡಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವರು ರಮಿಯರಸ, ರಮೇಶ, ರಾಮೇಶ ಹಿಂಗ ವಿಧ ವಿಧದ ಅಂಕಿತಗಳಿಂದ ಬರೆದ ತಮ್ಮ ಕೃತಿಗಳನ್ನು 1695 ಮೇ 22

ಅಂದರೆ ಗಲ್ಗಲಿ ಮತ್ತು ಶೂರ್ಪಾಲಿಯಲ್ಲಿ ಒಂದು ವಾರದವರೆಗೆ ನಡೆಯುವ ಆಗಿ ಹುಣ್ಣಿಮೆ ಉತ್ಸವದ ಸಮಯದೊಳಗ ಬಲ್ಲಿದ ಗುರುಗಳಿಗೆ ಎಲ್ಲ ಹಿರಿಯರಿಗೆ ಎರಗಿ ಬಲ್ಲಷ್ಟು ತತ್ವ ರಚಿಸಿದೆ. ಬಲ್ಲಿದ ಗುರುಗಳಿಗೆ ಎಲ್ಲ ಹಿರಿಯರಿಗೆ ಎರಗಿ ಬಲ್ಲಷ್ಟು ತತ್ವ ರಚಿಸಿದೆ. ಭಾವ ಸಂವತ್ಸರದ ಜ್ಯೇಷ್ಠ ಪಂಚಮಿ ತಿಥಿ ಶ್ರೇಷ್ಠವಾಗಿದ್ದ ಬುಧವಾರ ಭಾವ ಸಂವತ್ಸರದ ಜ್ಯೇಷ್ಠ ಪಂಚಮಿ ತಿಥಿ ಶ್ರೇಷ್ಠವಾಗಿದ್ದ ಬುಧವಾರ ಈ ಕವನ ಪಾವನವಾದ ಚರಿತೆ ರಚಿಸಿದೆ ದೇವ ಮಧ್ವೇಶೋ ಕೊಳ್ಳು. ಈ ಕವನ ಪಾವನವಾದ ಚರಿತೆಯೇ ರಚಿಸಿದೆ ದೇವ ಮಧ್ವೇಶ ಕೊಳ್ಳು ಅಂತ ಹೇಳ್ತಾ ಶ್ರೀಕೃಷ್ಣನಿಗೆ ತಮ್ಮ ಕೃತಿಗಳನ್ನು ಅರ್ಪಿಸಿದರು ಅಂತ ಹೇಳಲಾಗ್ತದೆ. ಇನ್ನು ಇವರ ಸಾಧನೆ ಮತ್ತು ಕೃತಿಗಳೆಡೆಗೆ ದೃಷ್ಟಿ ಹಾಯಿಸಲಾಗಿ 266 ಮುಯ್ಯಾದ ಹಾಡುಗಳು, ಸೇತು ಬಂಧನದ ಹಾಡು, ಜೋಗುಳ ಹಾಡು, ಕೋಲಾಟದ ಹಾಡುಗಳು, ಅಲಂಕಾರ ತಾರತಮ್ಯದ ಹಾಡುಗಳು ಮುಂತಾದವುಗಳು ನಮಗೆ ಲಭ್ಯವಾಗಿವೆ. ಇವರ ಕೃತಿಗಳಲ್ಲಿ ಏನಿದೆ ಅಂದರೆ ಗಹನವಾದ ವಿಚಾರಗಳು, ವೇದೋಪನಿಷತ್ತುಗಳಲ್ಲಿ ಅಡಕವಾಗಿರುವ ಗೂಢ ತತ್ವಗಳು, ವೇದ ಶಾಸ್ತ್ರ ಪುರಾಣ ಭಾಗವತ ಭಾರತದ ಮಹಾಭಾರತದ ಸಾರದ ಮತ್ತು ತಮ್ಮ ಪಾಂಡಿತ್ಯದ ಅನುಭವಗಳ ಮೂಲಕ ದೊರೆತ ನೀತಿ ಸುಧೆ ಶುದ್ಧಾಂತಕರಣ ಹರಿಭಕ್ತಿ ಜೊತೆ ಜೊತೆಗೆ ಶೃಂಗಾರ ಹಾಸ್ಯ ಹಾಗೂ ಕರುಣಾರಸಗಳು ಇವರ ಕೃತಿಯ ಹೂರಣವಾಗಿವೆ. ಇವರ ಕೀರ್ತನೆಗಳಲ್ಲಿ ಗೇಯತೆಯೂ ಇದೆ. ಆದ್ದರಿಂದಲೇ ಅವು ತಲೆಮಾರುಗಳಿಂದ ಬಾಯಿಂದ ಬಾಯಿಗೆ ದಾಟಿಸುತ್ತಾ ಇಲ್ಲಿಯವರೆಗೂ ಉಳಿದುಕೊಂಡು ಬಂದಿವೆ ಅಂತ ಹೇಳಲಾಗ್ತದೆ. ಗಲ್ಗಲಿ ಅವನವರು ಪ್ರತಿವಾದಿಗಳೊಡನೆ ವಾದ ಮಾಡಿ ಜಯಿಸುತ್ತಿದ್ದರೆನ್ನುವ ವಿಷಯ ಮೇಲೆ ತಿಳಿಸಿದ್ದೀವಿ. ಅಂಥ ಒಂದು ಉದಾಹರಣೆಯನ್ನು ಈಗ ನಾವು ನೋಡಲಾಗಿ ಒಂದು ಸಲ ಪುಣೆಯೊಳಗೆ ಪೇಶ್ವೆ ಬಾಜಿರಾವ್ ಮಹಾರಾಜರ ಆಸ್ಥಾನದೊಳಗ ಉತ್ತರದ ಮತ್ತು ದಕ್ಷಿಣದ ಪಂಡಿತರ ಮಧ್ಯದೊಳಗ ಕೋಟಿ ಪ್ರಮೇಯದ ಬಗ್ಗೆ ವಾಕ್ಯಾರ್ಥ ಏರ್ಪಡಿಸಲಾಗಿತ್ತು. ಆ ಸಭೆಯೊಳಗ ಅವನವರು ತಮ್ಮ ಮಕ್ಕಳೊಂದಿಗೆ ದಕ್ಷಿಣದ ಪಂಡಿತರಾಗಿ ಭಾಗವಹಿಸಿ ಉತ್ತರದ ಪಂಡಿತರೊಡನೆ ಕೋಟಿ ಪ್ರಮೇಯದ ಬಗ್ಗೆ ವಾದ ಮಾಡಿದ್ರಂತೆ. ಕೋಟಿ ಪ್ರಮೇಯ ಅಂದ್ರೆ ಇದು ಸಂಖ್ಯಾವಾಚಕ ಅಲ್ಲ. ಕೋಟಿ ಪ್ರಮೇಯ ಅಥವಾ ಕೋಟಿ ಕ್ರಮ ಅಂದರೆ ಎದುರಾಳಿಗಳು ಕೇಳಿದ ಪ್ರಶ್ನೆಗಳಿಗೆ ಕ್ರಮವಾಗಿ ತರ್ಕಶಾಸ್ತ್ರ, ತತ್ವಶಾಸ್ತ್ರ ಮತ್ತು ನ್ಯಾಯಶಾಸ್ತ್ರಕ್ಕನುಗುಣವಾಗಿ ನಿದರ್ಶನಗಳೊಂದಿಗೆ ಸಮರ್ಥನೆ ಮಾಡಬೇಕು. ಅಂತಹ ಒಂದು ಸಭೆಯೊಳಗ ಅವನವರು ತಮ್ಮ ಮಕ್ಕಳೊಂದಿಗೆ ಜೊತೆ ಸೇರಿ ವಾದ ಮಾಡಿ ವಿಜಯ ಸಾಧಿಸಿದ್ರಂತೆ. ಆಗ ಪೇಶ್ವೆ ಮಹಾರಾಜರು ಇವರಿಗೆ ಸನ್ಮಾನ ಮಾಡಿದ್ದಲ್ಲದೆಯೇ ವರ್ಷಾಸನವನ್ನು ಹಾಕಿಕೊಟ್ಟ ನಿದರ್ಶನ ಬಿಜಾಪುರ್ ಜಿಲ್ಲೆಯ ಬೀಳಗಿ ಟ್ರೆಜರಿಯೊಳಗೆ ಅದ ಅಂತ ಹೇಳಲಾಗ್ತದೆ. ಅಲ್ಲದೆ ಸ್ವಾತಂತ್ರ್ಯ ನಂತರ ಭಾಷಾವಾರು ಪ್ರಾಂತ್ಯಗಳ ರಚನೆಯ ನಂತರ ಆ ಎಲ್ಲ ಕಾಗದ ಪತ್ರಗಳು ಮಹಾರಾಷ್ಟ್ರದ ಪುಣೆಯ ಪೂರ್ವೇತಿಹಾಸ ಆಡಳಿತ ಮಂಡಳಿ ವಶದಲ್ಲಿ ಅಂದರೆ ಪುಣೆಯ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಇವೆ ಅಂತಲೂ ಹೇಳಲಾಗ್ತದೆ. ಆ ಸನ್ನದು ನಮಗೆ ಸಿಗದೇ ಇದ್ದರೂ ಸಹಿತ 1771 ಅವನವರ ಮೊಮ್ಮಗನು ಅಥವಾ ಮರಿಮೊಮ್ಮಗನು ಬಾಳಾಚಾರ್ಯರು ಅಂತಿದ್ರು, ಅವರಿಗೆ ದೊರೆತ ವೇದಶಾಸ್ತ್ರ ಸಂಪನ್ನ ರಾಜಶ್ರೀ ಬಾಳಾಚಾರ್ಯ ಸ್ವಾಮೀಜಿ ಚರಣ ಸೇವಿಸಿ ಆಜ್ಞಾಧಾರಕ ದೇಸಾಯಿ ಪರ್ಗಣ್ ಗಲ್ಗಲಿ ಸುರಸನ 1171 ಯಜ್ಞಯಾಗಾದಿಗಳನ್ನು ಮಾಡಿಕೊಂಡು ಸುಖವಾಗಿದ್ದು ಆಶೀರ್ವದಿಸುವುದಕ್ಕಾಗಿ ವಂಶ ಪಾರಂಪರಿಕವಾಗಿ ಮುನ್ನಡೆಯುವಂತೆ ಬರೆದುಕೊಟ್ಟದ್ದು ತಾರೀಖ್ 15 ಅಂದರೆ ಕ್ರಿಸ್ತಶಕ 1771 ಸನ್ನದು. ಇದನ್ನು ನೋಡಿದಾಗ ಅವನವರಿಗೆ ನೀಡಿದ ವರ್ಷಾಸನವನ್ನೇ ಮುಂದುವರಿಸಿದ್ದು ಎನ್ನುವ ವಿಷಯ ತಿಳಿಯುತ್ತದೆ. ಈ ವಿಷಯ ತಿಳಿದಾಗ ಅವನವರ ಹಿರಿಮೆ ಗರಿಮೆಯ ಅರಿವು ಉಂಟಾಗಿ ಮನ ಮುದಗೊಳ್ಳುತ್ತದೆ. ಹಿಂಗೆ ಮತ್ತೊಂದು ಸಲ ಸಂಚಾರ ಸಮಯದೊಳಗ ತಮ್ಮ ಶಿಷ್ಯರೊಡನೆ ಅವನವರು ಮೈಸೂರಿನ ಆಂಜನೇಯ ದೇವಸ್ಥಾನದೊಳಗೆ ತಂಗಿದ್ರಂತೆ. ಅಲ್ಲಿ ಆಂಜನೇಯ ದೇವಸ್ಥಾನದ ಮುಂದೆ ಭಾಗವತದಲ್ಲಿ ಇರ್ತಕ್ಕಂಥ ಆಂಜನೇಯನನ್ನು ರಂಗೋಲಿಯಲ್ಲಿ ಬಿಡಿಸಿದ್ರಂತೆ. ಅದನ್ನು ಆ ಮಹಾರಾಜರ ಪುರೋಹಿತರು ಅದನ್ನು ನೋಡಿ ಬಹಳ ಆಶ್ಚರ್ಯಚಕಿತರಾಗಿ ಆ ವಿಷಯವನ್ನು ಅವನವರು ಬಂದ ವಿಷಯವನ್ನು ಕೃಷ್ಣರಾಜ ಒಡೆಯರಿಗೆ ಹೇಳಲಾಗಿ ಆ ಸಮಯದೊಳಗಿದ್ದ ಮೈಸೂರಿನ ಅರಸರಾದ ದೊಡ್ಡ ಕೃಷ್ಣರಾಜ ಒಡೆಯರವರು ಅವನವರ ಪಾಂಡಿತ್ಯವನ್ನು ತಿಳಿದು ಅವರನ್ನು ಅರಮನೆಗೆ ಆಹ್ವಾನಿಸಲೆಂದು ಸ್ವತಃ ತಾವೇ ದೇವಸ್ಥಾನಕ್ಕೆ ಬಂದ್ರಂತ. ನಂತರ ಅವರನ್ನು ಬಹು ಗೌರವಪೂರ್ವಕವಾಗಿ ಅರಮನೆಗೆ ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ಹೋದ್ರಂತ. ಅಲ್ಲಿ ಅವರ ಪುರಾಣ ಪ್ರವಚನಗಳನ್ನು ಏರ್ಪಡಿಸಿ ಅವರ ಪಾಂಡಿತ್ಯಕ್ಕೆ ಬೆರಗಾದ ಅರಸರು ಅವರಿಗೆ 1200 ಬೆಳ್ಳಿ ನಾಣ್ಯಗಳನ್ನು, ಪಲ್ಲಕ್ಕಿ, ಛತ್ರ, ಚಾಮರಗಳನ್ನು ನೀಡಿ ಗೌರವಿಸಿದ ಉಲ್ಲೇಖನೂ ಇದೆ. ಅರಸರು ಅವನವರಿಗೆ ಸನ್ಮಾನ ಮಾಡಿದ ಉದಾಹರಣೆಗಳನ್ನು ನಾವು ತಿಳ್ಕೊಂಡ್ವಿ. ಈಗ ಶ್ರೇಷ್ಠ ಮಠಾಧೀಶರಿಗೂ ಸಹಿತ ಅವನವರ ಪಾಂಡಿತ್ಯದ ಮೇಲೆ ಎಷ್ಟೊಂದು ನಂಬಿಕೆ

ಇತ್ತು ಎನ್ನುವ ಬಗ್ಗೆ ಒಂದು ಉದಾಹರಣೆಯನ್ನು ಈಗ ನೋಡೋಣ. ಒಂದು ಸಲ ಆ ಸಮಯದಲ್ಲಿ ಉತ್ತರಾದಿ ಮಠಾಧೀಶರಾಗಿದ್ದ ಶ್ರೀಗಳು ಸುಧಾಪಾಠದ ಜಟಿಲ ವಿಷಯಗಳ ಬಗ್ಗೆ ಅರ್ಥವನ್ನು ಕೇಳಲು ಬಂದ ತಮ್ಮ ಕೆಲವು ಶಿಷ್ಯರನ್ನು ಅವ್ವನವರ ಬಳಿಗೆ ಕಳಿಸಿದರಂತೆ. ಆಗ ಅವ್ವನವರು ಆ ಶಿಷ್ಯರಿಗೆ ಆ ವಿಷಯದ ಅರ್ಥಾನುಸಂಧಾನವನ್ನು ಬಹಳ ಸುಂದರವಾಗಿ ತಿಳಿಸಿ ಹೇಳಿದರು ಅನ್ನೋ ಮಾತು ಸಹಿತ ಇದೆ. ಹೀಗೆ ಕರ್ಮಠ ಬ್ರಾಹ್ಮಣ ಮನೆತನದಲ್ಲಿ ಜನಿಸಿದ ಒಬ್ಬ ಸ್ತ್ರೀ ಅಡಿಗೆ ಮಾಡುತ್ತಾ ಶಾಸ್ತ್ರ ಪುರಾಣಗಳನ್ನೆಲ್ಲ ಅರಿತುಕೊಂಡು ವಿದ್ವನ್ಮಣಿಯಾಗಿ ಪ್ರಥಮ ಹರಿದಾಸ ಮಹಿಳೆ ಎನಿಸಿಕೊಂಡ ಅವ್ವನವರ ಚರಿತ್ರೆ ಅದ್ಭುತ, ಅತ್ಯದ್ಭುತ. ಇನ್ನು ಅವರ ಕೃತಿಗಳ ವಿಷಯ ಹಾಗೂ ನಿರೂಪಣೆಯೆಡೆಗೆ ಕಣ್ಣು ಹಾಯಿಸಿದಾಗ ಅವರಲ್ಲಿದ್ದ ವಿದ್ವತ್ತು, ಜ್ಞಾನ, ಭಕ್ತಿ ಎಷ್ಟಿತ್ತು ಅನ್ನೋದರ ಅರಿವು ನಮಗೆ ಉಂಟಾಗ್ತದೆ. ಅವನವರು ತಮ್ಮ ಒಂದು ಕೀರ್ತಿನೊಳಗ ಕೃಷ್ಣನ ದ್ವಾರಿಕೆಯನ್ನು ವರ್ಣಿಸುತ್ತ, ಎಂಥ ನಗರ ಎಂಥ ನಗರ ನಿಂತು ವರ್ಣಿಸಬೇಕು, ಶ್ರೀಕಾಂತೆಯಿಂದ ಇಂತೂ ರಮಿಸುವುದು, ಎಂಥ ನಗರ ಎಂಥ ನಗರ ನಿಂತು ವರ್ಣಿಸಬೇಕು, ಶ್ರೀಕಾಂತೆಯಿಂದ ಇಂತೂ ರಮಿಸುವುದು ಅಂದ್ರೆ ಇನ್ನು ಅಲ್ಲಿಯ ಪ್ರಕೃತಿ ಪರಿಸರದ ಬಗ್ಗೆ, ನೆಲ್ಲಿ ನೇರಲ ಕೋಕಿಲವು ಸೊರಗೈವ ಸೊಬಗು ಇನ್ನೆಲ್ಲೂ ಕಾಣೆ, ನೆಲ್ಲಿ ನೇರಲ ಕೋಕಿಲವು ಸೊರಗೈವ ಸೊಬಗು ಇನ್ನೆಲ್ಲೂ ಕಾಣೆ, ಹಿಂಗ ಮುಂದೆ ನಾನಾ ರೀತಿಯ ಗಿಡಮರಗಳ ಪಕ್ಷಿಗಳ ವರ್ಣನೆ ಬಹು ಸುಂದರ. ಇನ್ನು ಅಲ್ಲಿರೋ ಮನೆಗಳ, ಜನಗಳ ಹಾಗೂ ಮಕ್ಕಳ ಬಗ್ಗೆ ಹೇಳುತ್ತಾ, ಮುಂದಕ್ಕೆ ನೋಡಲು ಹೊಂದಿದ್ದ ಮನೆಗಳು ಹಂದರದ ಜಗಲಿ ಸುಳಿಗೋಳ, ಮುಂದಕ್ಕೆ ನೋಡಲು ಹೊಂದಿದ್ದ ಮನೆಗಳು ಹಂದರದ ಜಗಲಿ ಸುಳಿಗೋಳ, ಹಂದರದ ಜಗಲಿ ಸುಳಿಗೋಳ ತುಂಬಿದ ಜನರು ಕಡೆಯಿಲ್ಲ, ಹಂದರದ ಜಗಲಿ ಸುಳಿಗೋಳ ತುಂಬಿದ ಜನರು ಕಡೆಯಿಲ್ಲ, ಕೋಗಿಲೆ ಸ್ವರದಂತೆ ಮಕ್ಕಳ ಜೋಗುಳ ಹಾಡೋತ ಮನೆ ಮುಂದೆ, ಕೋಗಿಲ ಸ್ವರದಂತೆ ಮಕ್ಕಳ ಜೋಗುಳ ಹಾಡೋತ ಮನೆ ಮುಂದೆ, ಮಕ್ಕಳ ಲಾಲಿ ಪಾಡುವರು ಕಡೆಯಿಲ್ಲ ಅಂತ ವರ್ಣಿಸ್ತಾರೆ. ವೃಂದಾವನದ ಗೋಪಿಕೆಯರನ್ನು ಕುರಿತು, ಕುಸುರಿನ ಸಿಂಬಿಯಲಿ ಮೊಸರ ಗಡಿಗೆ ಎಸಗೂತ, ಕುಸುರಿನ ಸಿಂಬಿಯಲಿ ಮೊಸರ ಗಡಿಗೆ ಎಸಗೂತ, ಮೊಸರ ಗಡಿಗೆ ಎಸಗೂತ ಮಾರುವ ಬಿಸಜನೇತ್ರಿಯರು ಕಡೆಯಿಲ್ಲ ಅಂತ ಹೇಳ್ಯಾರ. ಇನ್ನು ಕೃಷ್ಣನ ಅರಮನೆಯ ಸಿರಿವಂತಿಕೆಯನ್ನು ವರ್ಣಿಸುತ್ತಾ, ರನ್ನದ ಬಾಗಿಲು ಚಿನ್ನದ ಚೌಕಟ್ಟು ಹೊನ್ನು ಕಳಶಗಳು ಹೊಳೆವೋವೆ, ರನ್ನದ ಬಾಗಿಲು ಚಿನ್ನದ ಚೌಕಟ್ಟು ಹೊನ್ನು ಕಳಶಗಳು ಹೊಳೆವೋವೆ, ಹೊನ್ನು ಕಳಶಗಳು ಹೊಳೆವೋವೆ, ಇದು ನಮ್ಮ ಪನ್ನಂಗ ಶಯನನ ಅರಮನೆ ಅಂತ ಹೇಳ್ಯಾರೆ. ಹಾಗೆ ಮುಂದುವರಿಸಿ, ನೀಟಾದ ಬೀದಿ ಥಾಟಾದ ಮನೆಗಳು, ರಥ ಮುತ್ತಿನ ತೋರಣ, ಧ್ವಜ ತೇಜಿ, ಆನೆಗಳ ಸಾಲು, ಬೆಳ್ಳಿ ಬಂಗಾರದ ಅಂಗಡಿ, ಕಂಚುಗಾರರ ಸಾಲು, ಸುಂದರ ಬಾಲಕಿಯರ ಹಿಂಡು, ಹಿಂಗ ವರ್ಣನೆ ತನ್ನ ಪರಾಕಾಷ್ಠತೆ ತಲುಪ್ತದೆ. ಬಾಜಾರದ ಬಗ್ಗೆ ವರ್ಣಿಸುತ್ತಾ, 18 ಸಾಲಿನ ಬತ್ತಾಸದಂಗಡಿ ಅರಳು ಮೊದಲಾಗಿ ಏನಾರಿ ಸಕ್ಕರೆ ತಂದಿಟ್ಟು ಮಾರುವವರು ಕಡೆಯಿಲ್ಲ, 18 ಸಾಲಿನ ಬತ್ತಾಸದಂಗಡಿ ಅರಳು ಮೊದಲಾಗಿ ಏನಾರಿ ಸಕ್ಕರೆ ತಂದಿಟ್ಟು ಮಾರುವವರು ಕಡೆಯಿಲ್ಲ, ಹಿಂಗ ಬಣ್ಣಿಸುವ ದ್ವಾರಕಾ ನಗರದ ವರ್ಣನೆ ಅವ್ವನವರ ಕಾವ್ಯ ಕಲ್ಪನಾ ಶಕ್ತಿಗೆ ಹಚ್ಚಿದ ಕುಂದಣ ಅಂತ ಹೇಳಬಹುದು. ಇನ್ನು ಬಾಲಕೃಷ್ಣನ ಲೀಲೆಗಳನ್ನು ಹೆತ್ತ ತಾಯಿ ವರ್ಣಿಸುವಂತೆ ಬಹಳ ಸುಂದರವಾಗಿ ಕೀರ್ತನೆ ಮೂಲಕ ಹೇಳಿದ್ದಾರೆ. ಗಿಲುಕು ಅಂದಾವಮ್ಮ ಗೆಜ್ಜೆ ಗಿಲುಕು ಅಂದಾವೇ, ಕಲಕು ಮಾಡಿ ದೈತ್ಯರನ ನೆಲಕ್ಕೆ ಒತ್ತಿದ ಪಾದವಮ್ಮ, ಗಿಲುಕು ಅಂದಾವಮ್ಮ ಗೆಜ್ಜೆ ಗಿಲುಕು ಅಂದಾವೇ, ಸಿಟ್ಟಿಲೆ ದೈತ್ಯರ ಶಿರವ ಕುಟ್ಟಿ ಸವರಿದ ಪಾದವೆಂದು, ಸಿಟ್ಟಿಲೆ ದೈತ್ಯರ ಶಿರವ ಕುಟ್ಟಿ ಸವರಿದ ಪಾದವೆಂದು, ಗಿಲುಕು ಅಂದಾವಮ್ಮ ಗೆಜ್ಜೆ ಗಿಲುಕು ಅಂದಾವೇ ಅಂತ ಹೇಳ್ತಾ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಕನಾದ ಶ್ರೀಹರಿ ಮಹಿಮೆಯನ್ನು ಸಾರಿದ್ದಾರೆ. ಇನ್ನು ನಾಟ್ಯಪ್ರಿಯ ಹರಿಯನ್ನು ವರ್ಣಿಸುತ್ತ, ತಕ್ಕಡ ತಕ್ಕಡ ತಾತ ಎನ್ನುತ್ತಲೆ, ತಕ್ಕಡ ತಕ್ಕಡ ತಾತ ಎನ್ನುತ್ತಲೆ, ಧಿಕ್ಕಿ ಧಿಕ್ಕಿಡಿ ಎನ್ನುತ್ತಲೆ, ಧಿಮಿಕಿ ಧಿಮಿಕಿಡಿ ಎನ್ನುತ್ತಲೆ, ಘಲು ಘಲು ಘಲುಕು ಎನ್ನುತ್ತಲೆ, ಘಲು ಘಲು ಘಲುಕು ಎನ್ನುತ್ತಲೆ, ಚೆಲುವ ರಾಮೇಶನು ಸುಲಭದೀ ನಲಿವ ಅಂತ ಹೇಳ್ಯಾರ. ಇನ್ನು ಮುಯ್ಯಾದ ಹಾಡುಗಳೊಳಗ ಎರಡು ವಿಧ. ಮುಯ್ಯ ತಗೊಂಡು ಸುಭದ್ರೆ ದ್ರೌಪದಿಯವರು ದ್ವಾರಕೆಗೆ ಬಂದದ್ದು, ನಂತರ ಸತ್ಯಭಾಮೆ ರುಕ್ಮಿಣಿಯರು ಬಂದು ಬಳಗದೊಡನೆ ಮುಯ್ಯ ತಿರುಗಿಸಿದ್ದು. ಮುಯ್ಯ ತಂದ ದ್ರೌಪದಿ ಸುಭದ್ರೆ ತಾಯಿ ಮನೆಗೆ ಬಂದು ಬಹಳ ಹೊತ್ತಾಯಿತು, ತಾಯಿ ಮನೆಗೆ ಬಂದು ಬಹಳ ಹೊತ್ತಾಯಿತು, ತಾಯಿಯ ಸೊಸೆಯರು ಬರಲಿಲ್ಲ, ತಾಯಿಯ ಸೊಸೆಯರು ಬರಲಿಲ್ಲ, ನಮಗಂಜಿ ಬಾಯಿ ಬಿಡುತ್ತಾರೆ ಒಳಗಿನ್ನು ಅಂತ ಅತ್ತಿಗೆಯರಾದ ರುಕ್ಮಿಣಿ ಸತ್ಯಭಾಮೆಯರ ಕಾಲೆಳಿತಾರೆ.

ಆಗ ರುಕ್ಮಿಣಿ ಸತ್ಯಭಾಮೆಯರು, ಕೇಳ ಸುಭದ್ರ, ಮುಯ್ಯ ಕಾಳಾರಾತ್ರಿಲಿ ತಂದು, ಕೇಳ ಸುಭದ್ರ, ಮುಯ್ಯ ಕಾಳಾರಾತ್ರಿಲಿ ತಂದು ಬಹಳ ಕೋಪಿಸುವ ಬಗೆ ಹೇಳ, ಬಹಳ ಕೋಪಿಸುವ ಬಗೆ ಹೇಳ, ಮುತ್ತಿನ ತೋಳ ತಾಯಿತವ ಕೊಡುವೇನು. ಬಹಳ ಕೋಪಿಸುವ ಬಗೆ ಹೇಳ, ಮುತ್ತಿನ ತೋಳ ತಾಯಿತವ ಕೊಡುವೇನು ಅಂತ ಅವರಿಗೆ ತಕ್ಕ ಉತ್ತರವನ್ನೇ ಕೊಡ್ತಾರೆ. ಈ ಮುಯ್ಯ ಕೇವಲ ಸ್ತ್ರೀಯರಿಗೆ ಮಾತ್ರ ಸೀಮಿತ ಆಗದೆ ಕೃಷ್ಣ ಪಾಂಡವರ ಮಧ್ಯದೊಳಗೂ ಮಾತಿನ ಚಕಮಕಿ ಕೀರ್ತನೆಯ ರೂಪದಲ್ಲಿ ಇರೋದನ್ನು ನೀನು ಮುಂದೆ ಕೇಳೋಣ. ಕೃಷ್ಣ ಪಾಂಡವರನ್ನು ಕುರಿತು, ಭಿಕ್ಷೆ ಬೇಡಿ ಬಂದವರು ರಾಜ್ಯ ರಕ್ಷಿಸಬಲ್ಲವರಲ್ಲ, ಭಿಕ್ಷೆ ಬೇಡಿ ಬಂದವರು ರಾಜ್ಯ ರಕ್ಷಿಸಬಲ್ಲವರಲ್ಲ, ಭಕ್ಷಿಸಿರೋ ಬಂಡಿ ತುಂಬ ಭಕ್ಷವೆಲ್ಲ ಅಂದ್ರೆ ಪಾಂಡವರು, ಬಂದಿ ಏನಯ್ಯ ಕೃಷ್ಣ, ವಂದಿಸಿ ಭಕ್ತರು ಕರೆದರು, ನೀನು ಹಿಂದಕ್ಕೆ ಹೋಗುವಿ? ಬಂದೇ ಏನಯ್ಯ ಕೃಷ್ಣ, ವಂದಿಸಿ ಭಕ್ತರು ಕರೆದರು, ನೀನು ಹಿಂದಕ್ಕೆ ಹೋಗುವಿ? ಕೃಷ್ಣ ಇನ್ಯಾತರ ಶ್ರೇಷ್ಠನೇ? ಸ್ತನ ಕೊಟ್ಟ ನಾರಿಯ ಕೊಂದು ಬಿಟ್ಟಾನೆ. ಕೃಷ್ಣ ಇನ್ಯಾತರ ಶ್ರೇಷ್ಠನೇ? ಸ್ತನ ಕೊಟ್ಟ ನಾರಿಯ ಕೊಂದು ಬಿಟ್ಟಾನೆ ಅಂತ ಪೂತನಿ ಸಂಹಾರದ ಕುರಿತು ಚೇಷ್ಟೆ ಮಾಡ್ತಾರೆ. ಇನ್ನು ಅವನವರು ತಮ್ಮ ಮುಯ್ಯಾದ ಹಾಡುಗಳೊಳಗೆ ವರ್ಣನೆ ಮಾಡಿದ ಸೀರೆಗಳ ಸಾಲಂತೂ ನಾವು ಕೇಳಲೇಬೇಕು. ಸೃಷ್ಟಿಗಧಿಕವಾದ ಪಟ್ಟಾವಳಿಯ ಸೀರೆ, ಬಿಳಿಯ ಬಣ್ಣದ ಸೀರೆ, ರನ್ನಮಾಣಿಕದ ಆಭರಣ, ಸಕಲಾತಿ ಸೀರೆ, ದೋರೆ ಕಂಕಣ ಸರಿಗೆ, ಸೂರ್ಯರಗದ ಸೀರೆ, ಸಾಲೆವಲಿಯ ಕುಪ್ಪಸ, ತೋರ ಮಾಣಿಕದ ನೆನೆದಂಡೆ, ಉದಯ ರಗದ ಸೀರೆ, ಪದ್ಮರಗದ ಕುಪ್ಪಸ, ಪದ್ಮದ ಹೂವಿನ ನೆನೆದಂಡೆ, ಅತ್ತಿ ಹೂವಿನ ಸೀರೆ, ಕುತ್ತನಿ ಕುಪ್ಪಸ, ಸುತ್ತ ಮುತ್ತಿನ ನೆನೆದಂಡೆ, ಮೋತಿ ಚೂರಿನ ಸೀರೆ, ಜಾತಿ ಮುತ್ತಿನ ದಂಡೆ, ಸಾರಸನ ಸೀರೆ, ತೋರ ಮುತ್ತಿನ ದಂಡೆ, ಅಂಬುಜಾಕ್ಷಿಗೆ ತಕ್ಕ ಗೊಂಬಿ ಪೈಠಣ ಸೀರೆ, ಜಂಬೂ ದ್ವೀಪದ ನೆನೆದಂಡೆ, ಖಡ್ಡಿ ಪೈಠಣ ಸೀರೆ, ದೊಡ್ಡ ಮುತ್ತಿನ ನೆನೆದಂಡೆ, ಸಾಸಿವೆ ಬಣ್ಣದ ಸೀರೆ, ಕುಸುಬೆ ಬಣ್ಣದ ಕುಪ್ಪಸ, ಹಿಂಗ ಸೀರೆಗಳ ವರ್ಣನೆ ಅಮೋಘ. ಮುಯ್ಯಾದ ಹಾಡುಗಳೊಳಗೆ ಸೀರೆಗಳ ವರ್ಣನೆ ಕೇಳಿದ್ವಲ್ಲ, ಈಗ ಮುಯ್ಯಾದ ಹಾಡಿನೊಳಗೆ ಒಂದು ಅಥವಾ ಎರಡು ಶಬ್ದಗಳೊಳಗೆ ಬಹಳ ಸುಂದರವಾಗಿ ದಶಾವತಾರದ ರೂಪರೇಷೆಯನ್ನು ನಿರ್ಮಿಸಿ ನೀಡಿರುವುದು ಅವರ ಕೃತಿ ರಚನೆಯ ಚಾಕಚಕ್ಯತೆಗೆ ನಿದರ್ಶನ ಅಂತ ಅನ್ಬೋದು. ಈಗ ಅಂತಹ ಕೀರ್ತನೆಡೆಗೆ ನೋಡಲಾಗಿ, ಜಗದೋದ್ಧಾರನ ಸಖಿ ಮೊದಲಿಗೆ ಬಲಗೊಂಬೆ, ಮೊದದಿಂದ ಮುಯ್ಯ ಗೆಲಿಸಂಬೆ, ಜಗದೋದ್ಧಾರನ ಸಖಿ ಮೊದಲಿಗೆ ಬಲಗೊಂಬೆ, ಮೊದದಿಂದ ಮುಯ್ಯ ಗೆಲಿಸಂಬೆ, ನಿಗಮ ತಂದವನಿಗೆ ಮುಗಿವೇವು ಕರಗಳ ಎನ್ನುವಲ್ಲಿ ಮತ್ಸ್ಯಾವತಾರ, ನಗವ ಪೊತ್ತವನ ಬಲಗೊಂಬೆ ಎನ್ನುವಲ್ಲಿ ಕೂರ್ಮಾವತಾರ, ಜಗವನೆತ್ತಿದವ ಜಾಣೆ ವಂದೀಸಿ ಎನ್ನುವಲ್ಲಿ ವರಹಾವತಾರ, ಕರುಳು ಬಗೆದ ಎನ್ನುವಲ್ಲಿ ನರಸಿಂಹಾವತಾರ, ಪಡವಿಯ ನಳೆದವ ಎನ್ನುವಲ್ಲಿ ವಾಮನಾವತಾರ, ಕೊಡಲಿಯ ಪಿಡಿದ ಎನ್ನುವಲ್ಲಿ ಭಾರ್ಗವ, ಸೇತುವೆ ಕಟ್ಟಿದವ ಎನ್ನುವಲ್ಲಿ ಶ್ರೀರಾಮಾವತಾರ, ಪಾರಿಜಾತ ತಂದವ ಎನ್ನುವಲ್ಲಿ ಶ್ರೀಕೃಷ್ಣಾವತಾರ, ವಸ್ತ್ರಹೀನ ಎನ್ನುವಲ್ಲಿ ಬೌದ್ಧಾವತಾರ, ಹಾಗೂ ಕುದುರೆ ಹತ್ತಿದ ಎನ್ನುವಲ್ಲಿ ಕಲ್ಕಿ ಅವತಾರವನ್ನು ಬಹಳ ಸೂಕ್ಷ್ಮ ರೀತಿಯಲ್ಲಿ ಬಣ್ಣಿಸಿರುವ ಅವರ ವಿದ್ವತ್ತಿಗೆ ಯಾರು ಸಾಟಿ? ಇನ್ನು ಅವನವರ ಕೋಲಿನ ಪದಗಳ ಕೇವಲ ಒಂದೆರಡು ಸಾಲುಗಳನ್ನು ನೋಡಲಾಗಿ, ಕೋಲೆಂದು ಪಾಡೀರೆ ಕೋಮಲೆಯರೆಲ್ಲ ಅಮ್ಮಯ್ಯ, ಗೋಪಾಲ ಕೃಷ್ಣಯ್ಯಗ ಶರಣೆಂದು ಕೋಲ, ಪಚ್ಚ ಪವಳದ ಕೋಲ, ಅಚ್ಚ ಮುತ್ತಿನ ಕೋಲ, ತುಚ್ಛ ಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ, ಪಚ್ಚ ಪವಳದ ಕೋಲ, ಅಚ್ಚ ಮುತ್ತಿನ ಕೋಲ, ತುಚ್ಛ ಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ, ಹಿಂಗ ಅವನವರ ಕಲ್ಪನಾ ಪ್ರಪಂಚ ಶ್ರೀಹರಿಯ ಸುತ್ತಲೇ ಸುತ್ತುತ್ತಿದ್ದಾದ್ದರಿಂದ ತಮ್ಮ ಎಲ್ಲ ಕೃತಿಗಳೊಳಗ ಹರಿಸರ್ವೋತ್ತಮತ್ವವನ್ನು ಮೆರೆದಿದ್ದಾರೆ. ಅವರ ವಿದ್ವತ್ತಿಗೆ ಯಾರು ಸಾಟಿ? ಇನ್ನು ಅವನವರ ಕೋಲಿನ ಪದಗಳ ಕೇವಲ ಒಂದೆರಡು ಸಾಲುಗಳನ್ನು ನೋಡಲಾಗಿ, ಕೋಲೆಂದು ಪಾಡೀರೆ ಕೋಮಲೆಯರೆಲ್ಲ ಅಮ್ಮಯ್ಯ, ಗೋಪಾಲ ಕೃಷ್ಣಯ್ಯಗ ಶರಣೆಂದು ಕೋಲ, ಪಚ್ಚ ಪವಳದ ಕೋಲ, ಅಚ್ಚ ಮುತ್ತಿನ ಕೋಲ, ತುಚ್ಛ ಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ, ಪಚ್ಚ ಪವಳದ ಕೋಲ, ಅಚ್ಚ ಮುತ್ತಿನ ಕೋಲ, ತುಚ್ಛ ಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ, ಹಿಂಗ ಅವನವರ ಕಲ್ಪನಾ ಪ್ರಪಂಚ ಶ್ರೀಹರಿಯ ಸುತ್ತಲೇ ಸುತ್ತುತ್ತಿದ್ದಾದ್ದರಿಂದ ತಮ್ಮ ಎಲ್ಲ ಕೃತಿಗಳೊಳಗ ಹರಿಸರ್ವೋತ್ತಮತ್ವವನ್ನು ಮೆರೆದಿದ್ದಾರೆ. ಅವರು ರಚಿಸಿದ 58 ನುಡಿಗಳ ದೀರ್ಘ ಜೋಗುಳದ ಹಾಡಿನೊಳಗ ಒಂದೇ ಒಂದು ನುಡಿಯಲ್ಲಿ ಬರುವ ಶ್ರೀಕೃಷ್ಣನ ಹೆಸರುಗಳನ್ನು ನೋಡೋಣ. ಅಚ್ಯುತನಂತನೆಂಬುದು ಒಂದು ನಾಮ, ಕುಕ್ಷಿಲೋಕನೆಂಬುದು ಒಂದು ನಾಮ, ಪಕ್ಷಿ ವಾಹನನೆಂಬುದೊಂದು ನಾಮ, ಲಕ್ಷ ಕೋಟಿ ಅನಂತ ಅಕ್ಷಯ ನಾಮ ಜೋ ಜೋ. ಅವನವರ ಮತ್ತೊಂದು ಶ್ರೇಷ್ಠ ಕೃತಿ

0: ಯಾದ ಸೇತು ಬಂಧನದ ಕೇವಲ 4 ಸಾಲುಗಳನ್ನು ನೋಡಲಾಗಿ ಸರ್ವರಮಣೀಯರೆಲ್ಲ ಕುಳಿತು ಕೇಳಿರಿ ರಾಮಕೃಷ್ಣ ಭಕ್ತರ ಷರತ್ತು, ಸರ್ವರಮಣೀಯರೆಲ್ಲ ಕುಳಿತು ಕೇಳಿರಿ ರಾಮಕೃಷ್ಣ ಭಕ್ತರ ಷರತ್ತು, ರಾಮ ಹೆಚ್ಚು ಎನ್ನುವ ಮಾರುತಿ, ಕೃಷ್ಣ ಹೆಚ್ಚು ಎನ್ನುವ ಪಾರ್ಥ. ರಾಮ ಹೆಚ್ಚು ಎನ್ನುವ ಮಾರುತಿ, ಕೃಷ್ಣ ಹೆಚ್ಚು ಎನ್ನುವ ಪಾರ್ಥ. ಹಿಂಗ ಇಲ್ಲಿ ಹನುಮಂತ ಮತ್ತು ಅರ್ಜುನ್ನೊಳಗೆ ನಡೆದ ವಾದ ವಿವಾದ ದೃಶ್ಯ ಅಂತ್ಯದೊಳಗ ವೃದ್ಧ ರೂಪದಲ್ಲಿ ಬಂದ ಶ್ರೀಹರಿ, ರಾಮ ಮತ್ತು ಕೃಷ್ಣ ಬೇರೆ ಅಲ್ಲ, ನಾನೊಬ್ಬನೇ ಅಲ್ಲ ಅನ್ನೋದನ್ನು ಅವರಿಬ್ಬರಿಗೂ ಮನದಟ್ಟು ಮಾಡಿಕೊಟ್ಟಾಗ ಹನುಮಂತ ಮತ್ತು ಅರ್ಜುನರಿಗೆ ತಮ್ಮ ತಪ್ಪಿನ ಅರಿವಿನ ಉಂಟಾಗುತ್ತದೆ. ಅರ್ಜುನ ಮತ್ತು ಹನುಮಂತ ದೇವರ ಸಂವಾದದ ಈ ಕೃತಿ ನಮಗೆ ದ್ವಾಪರ ಯುಗದ ಚಿತ್ರವನ್ನು ಮನಮುಟ್ಟುವಂತೆ ದರ್ಶಿಸುತ್ತದಂದ್ರ ಅತಿಶಯೋಕ್ತಿಯಲ್ಲ. ಹಿಂಗ ಅವನವರು ಒಂದೊಂದು ಕೃತಿಗಳು ಒಂದೊಂದು ಅಮೋಘ ರತ್ನಗಳಿದ್ದಂಗೆ, ಅವನವರು ಸಹ ಭುವಿಗಿಳಿದು ಬಂದಿರುವ ಒಂದು ಅನರ್ಘ್ಯ ರತ್ನ. ಅವನವರು ತಮ್ಮ ಕೊನೆಯ ದಿನಗಳೊಳಗ ತಮ್ಮ ಪೂರ್ವಜರ ಸ್ಥಳವಾದ ಶೂರ್ಪಾಲಿಯೊಳಗೆ ನೆಲೆಸಿ ಅಲ್ಲಿಯೇ ಹರಿಪಾದ ಸೇರುವ ತಮ್ಮ ಇಚ್ಛೆಯಂತೆ ಶೂರ್ಪಾಲಿಯ ನರಸಿಂಹದೇವರ ಸನ್ನಿಧಾನದೊಳಗ ತಮ್ಮ ಜೀವನಕ್ಕೆ ಅಂತ್ಯ ಹಾಡಿದ್ರು ಅಂತ ಹೇಳಲಾಗ್ತದೆ. ಅಲ್ಲಿ ನದಿ ಹತ್ತಿರವೇ ಅವರ ಅಂತ್ಯ ಸಂಸ್ಕಾರ ನಡೆದಿದ್ದು, ಒಂದು ಕಲ್ಲನ್ನು ನಡೆಸಲಾಗಿತ್ತಂತ. ಆದರೆ ಈಗ ಅದು ಕೃಷ್ಣೆಯ ಒಡಲೊಳಗೆ ಸೇರಿಕೊಂಡಿದೆ ಅಂತ ಹೇಳಲಾಗ್ತದೆ. ಈಗ ಆ ಕಲ್ಲು ನಮಗೆ ಕಾಣಿಸೋದಿಲ್ಲ. ಆದರೆ ಅವರ ಅಂತ್ಯ ಯಾವಾಗ ಆಯಿತೆನ್ನುವ ವಿಷಯ ಹಾಗೂ ಪೇಶ್ವೆ ಬಾಜಿರಾವ್ ಅವರ ಆಸ್ಥಾನದಲ್ಲಿ ನಡೆದ ಚರ್ಚೆಯ ವಿಷಯ, ಇನ್ನೂ ಅನೇಕ ಸಂಗತಿಗಳ ಬಗ್ಗೆ ಹೆಚ್ಚಿನ ಸಂಶೋಧನೆಗಳು ನಡೆದು ಅವರ ಜೀವನದ ಮೇಲೆ ಇನ್ನಷ್ಟು ಬೆಳಕು ಚೆಲ್ಲುವ ಕಾರ್ಯ ಆಗಲಂತ, ಹಾಗೂ ಈ ತರಹದ ಅನೇಕ ಹರಿದಾಸ ಮಹಿಳೆಯರ ಬಗ್ಗೆ ಇನ್ನಷ್ಟು ಸಂಶೋಧನೆಗಳು ನಡೆಯಲೆಂದು ಆಶಿಸುತ್ತಾ, ಹರಿದಾಸ ಮಹಿಳೆಯರಿಗೆ ಜಯವಾಗಲಿ, ಗಲಗಲಿ ಅವ್ವನವರಿಗೆ ಜಯವಾಗಲಿ.
1: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪ್ರಥಮ ಹರಿದಾಸ ಮಹಿಳೆ ಗಲಗಲಿ ಅವ್ವ ಈ ಕುರಿತು ರೂಪಾ ಕುಲಕರ್ಣಿ ಅವರಿಂದ ಭಾಷಣ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಇದು ಇಂದಿನ ವನಿತಾ ವಿಹಾರ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಲಿದೆ 12:30. ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಮಧ್ಯಾಹ್ನ 12:35 ಭಕ್ತಿಗೀತೆಗಳನ್ನು ಆಲಿಸುವಿರಿ. 12:45 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 1:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಬಿಆರ್ ಪ್ರದೀಪ್ ಕುಮಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಶ್ರುತಿ ಜಿ ರಾವ್ ಅವರಿಂದ. 1:30 ಹಾಗೂ ಸಂಜೆ 5:05 ಸಂದೇಶಾಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಫಿಬಾ ಇಂಡಿಯಾ. 2:55 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕದ್ರಿ ಗೋಪಾಲನಾಥ್ ಅವರ ಸ್ಯಾಕ್ಸೋಫೋನ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳು. 3:30 ರಾಷ್ಟೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಸಖಿ ಸಂವಾದ, ವಿಷಯ ನಿಮ್ಮ ಜೀವನದ ಆದರ್ಶ ಮಹಿಳೆ ಯಾರು, ಏಕೆ, ಪ್ರಸ್ತುತಿ ಕೀರ್ತನಾ ವಿ ಹಾಗೂ ರಂಜಿತಾ ಜೆ ಶಾಸ್ತ್ರಿ. 4:30 ವೃತ್ತಿ ಮಾರ್ಗದರ್ಶನ, ಮೆಕೆಟ್ರಾನಿಕ್ಸ್ ಕ್ಷೇತ್ರದಲ್ಲಿನ ಅಧ್ಯಯನ ಮತ್ತು ಉದ್ಯೋಗ ಅವಕಾಶಗಳು. ಈ ಕುರಿತು ಮೈಸೂರಿನ ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜಿನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕರಾದ ವಿನಯ್ ಕೆಬಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಿಸುತ್ತಾರೆ ಬಿಕೆ ಸರಸ್ವತಿ. ಈ ಸಂಜೆ 6:10

ಹತ್ತು ನಿಮಿಷಕ್ಕೆ ಮರೆಯಲಾಗದ ಮೈಸೂರಿನ ಮಹನೀಯರು ಬಾನುಲಿ ಸರಣಿ ಲೇಖನ ಮತ್ತು ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಬೆಂಗಳೂರು ಕೇಂದ್ರದಿಂದ ಕೃಷಿರಂಗದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ. ಪ್ರಾಯೋಜಕರು ಕೃಷಿ ಇಲಾಖೆ. ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುತ್ತಾರೆ ಹೆಚ್ಬಿ ಶೋಭಾ, ಜಂಟಿ ನಿರ್ದೇಶಕರು ಬೆಳೆ ವಿಮೆ ವಿಭಾಗ. 7:20 ನಮ್ಮ ನಿಲಯದಿಂದ ಸಂಶೋಧನಾ ಸಾರ. 7:45 ಮಂಡ್ಯದ ಲೇಖಕಿ ಭವಾನಿ ಲೋಕೇಶ್ ಅವರಿಂದ ಸಣ್ಣ ಕಥೆ ವಿಧಿ. 8:00 ವಿಜ್ಞಾನ ಭಾರತಿ. ಸಾಂಪ್ರದಾಯಿಕ ಆಹಾರ ಪದ್ಧತಿಗಳು ಈ ಕುರಿತು ಸಿಎಫ್ಟಿಆರ್ಐನ ಸಾಂಪ್ರದಾಯಿಕ ಆಹಾರ ವಿಭಾಗದ ಮುಖ್ಯ ವಿಜ್ಞಾನಿ ಡಾಕ್ಟರ್ ಜ್ಯೋತಿಲಕ್ಷ್ಮಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಜಿಎನ್ ಮಂಜುನಾಥ್. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿಎನ್ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯನ್ನು ಕೇಳುವಿರಿ. 10:00 ತತ್ವಸಂಚಾರ, ಜನಪದ ಗಾಯಕರ ತತ್ವಗಾಯನ. ಭಾಗವಹಿಸುತ್ತಾರೆ ಬನ್ನೂರಿನ ಮಲ್ಲಮ್ಮ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು.

0: ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ನೆಹರು ಯುವ ಕೇಂದ್ರ ಈಗಿನ ಮೇರಾ ಯುವ ಭಾರತ್ನಲ್ಲಿ ಯುವಜನತೆಗಿರುವ ಸೌಲಭ್ಯಗಳು ಹಾಗೂ ಯೋಜನೆಗಳು, ಈ ಕುರಿತು ನೆಹರು ಯುವ ಕೇಂದ್ರದ ನಿವೃತ್ತ ಉಪನಿರ್ದೇಶಕರಾದ ಸಿದ್ದರಾಮಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಇದು 2026-27 ಸಾಲಿನ ವಾರ್ಷಿಕ ಕ್ರಿಯಾ ಯೋಜನೆ ಏನಿದೆ, ಇದು ಮಾನನೀಯ ಪ್ರಧಾನಮಂತ್ರಿಗಳ ವಿಕಸಿತ ಭಾರತ 2047 ಏನೋ ಒಂದು ಪರಿಕಲ್ಪನೆ ಇದೆಯಲ್ಲ, ಅದರ ಆಧಾರದ ಮೇಲೆ ರಚನೆಗೊಂಡಂತಹ ಒಂದು ಕಾರ್ಯಕ್ರಮ ಆಗಿದೆ.
0: ಕೇಳಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಕೀರ್ತನ, ಪ್ರತಿಯೊಬ್ಬರ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆಯ ಪ್ರೇರಣೆ ಇರುತ್ತೆ ಅಂತ ಅಂತಾರೆ, ಅದ್ರ ಬಗ್ಗೆ ನೀ ಏನ್ ಹೇಳ್ತೀಯ?
3: ಖಂಡಿತ ರಂಜಿತಾ. ಏನಂದ್ರೆ, ಅಮ್ಮ ಆಗಿರ್ಬಹುದು, ಅಕ್ಕ ಆಗಿರ್ಬಹುದು, ಶಿಕ್ಷಕಿ ಆಗಿರ್ಬಹುದು, ಅಥವಾ ಅವರು ಕೆಲಸ ಮಾಡುವಂತಹ ಜಾಗದಲ್ಲಿ ಇವರನ್ನ ನೋಡಿ ನಾನು ಕೂಡ ಇವ್ರ ತರ ಆಗಬೇಕು ಅಂತ ಅನ್ಕೊಳ್ಳೋದಿರಬಹುದು, ಇದು ಪ್ರತಿಯೊಬ್ಬರ ಜೀವನದಲ್ಲೂ ನಡೆದೇ ನಡೆಯುತ್ತೆ ಅಂತ ಹೇಳ್ತೀನಿ.
2: ಹಾಗಿದ್ರೆ ನಮ್ಮ ಕೇಳುಗರಿಗೂ ಕೂಡ ಅವರ ಆದರ್ಶ ಮಹಿಳೆ ಯಾರಾದ್ರೂ ಇದ್ದೇ ಇರ್ತಾರೆ ಅಲ್ವಾ?
3: ಖಂಡಿತವಾಗ್ಲೂ ಇರ್ತಾರೆ. ಅದಕ್ಕೋಸ್ಕರನೇ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಮ್ಮ ಗೆಳತಿಯರು ಅವರ ಆದರ್ಶ ಮಹಿಳೆ ಯಾರು ಅನ್ನೋದನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು.
2: ಹಾಗಿದ್ರೆ ಮರೀದೇ ಕರೆ ಮಾಡ್ತೀರಾ ಅಲ್ವಾ ಗೆಳತಿಯರೇ?
3: ಮರೆಯದಿರಿ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಸಖಿ ಸಂವಾದ ನೇರ ಫೋನಿನ ಕಾರ್ಯಕ್ರಮ.
0: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯವಾಗಿದೆ 12:35. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ದಾಸಪ್ಪನವರ ರಚನೆ ಪಾಲಿಸೆನ್ನ ಮಾತೆ, ಹಾಡಿದ್ದಾರೆ ಸರಳಾ ದೇಸಾಯಿ.

ಕಾರ್ಯಕ್ರಮದ ಕಡೆಯದಾಗಿ ಜಗನ್ನಾಥದಾಸರ ರಚನೆ ದಯಮಾಡೆ ದಯಮಾಡೆ ತಾಯಿ ವಾಗ್ದೇವಿ ಹಾಡಿದ್ದಾರೆ ಶೋಭಾ ಹುಯಿಲಗೋಳ.

ಗಟ್ಟಿಯಾಗಿ ಭೂಮಿಗೆ ಇಳಿಯುವುದಿಲ್ಲ. ಏನಿದ್ದರೂ ಬೀಸುವ ಗಾಳಿಯಲ್ಲಿ ಛಿದ್ರಗೊಂಡ ಹನಿಗಳು ತೆಳ್ಳಗೆ ತುರುವುವಷ್ಟೇ ಇಲ್ಲಿನ ಮಳೆ. ಆದರೆ ಮೋಡಗಳನ್ನು ಸೀಳುವ ಮಿಂಚುಗಳಿಗೆ, ಭೂಮಿಯನ್ನು ಅದುರಿಸುವ ಸಿಡಿಲುಗಳಿಗೆ ಮಾತ್ರ ಇಲ್ಲಿ ಕೊರತೆ ಇರುವುದಿಲ್ಲ. ಇದಕ್ಕೆ ನೆರೆಯ ನೀಲಗಿರಿ ಬೆಟ್ಟದ ಸಾಲುಗಳು ಅಥವಾ ಅಲ್ಲಿಯ ಕಣಿವೆ ಕಂದರಗಳು ಕಾರಣವಿರಬಹುದು. ಒಟ್ಟಿನಲ್ಲಿ ಮುಂಗಾರು ಮೋಡಗಳನ್ನು ಬರಮಾಡಿಕೊಳ್ಳುವ ವಿನ್ಯಾಸ ಸಭ್ಯತೆ ಈ ಭೂಭಾಗಕ್ಕಿಲ್ಲ. ಹಾಗಾಗಿ ಇಲ್ಲಿಗೆ ದೊಡ್ಡ ಮಳೆಗಳು ಬೀಳುವುದು ಮುಂಗಾರಿಗೆ ಮುನ್ನ ಅಥವಾ ಹಿಂಗಾರಿನಲ್ಲಿ ಮಾತ್ರ. ಆ ಬೇಸಿಗೆಯ ಮಧ್ಯಾಹ್ನ ಬಂಡೀಪುರದ ಮನೆಯಂಗಳದಲ್ಲಿ ದಟ್ಟವಾದ ಕಪ್ಪು ಮೋಡಗಳು ಮೇಳೈಸಿ ಕಾಲೂರಲು ಜಾಗ ಹುಡುಕುತ್ತಿದ್ದವು. ಸದಾ ನೆರೆದು ಗಲಾಟೆ ಮಾಡಿ ಕರಗಿ ಹೋಗುವ ಆ ಮೋಡಗಳಿಂದ ನಾವು ಮಳೆಯನ್ನು ನಿರೀಕ್ಷಿಸುವುದೇ ಇಲ್ಲ. ಆದರೆ ಅಂದು ಧಾರಾಕಾರವಾಗಿ ಮಳೆ ಸುರಿಯತೊಡಗಿತು. ಆಕಸ್ಮಿಕವಾಗಿ ಬಂದ ಮಳೆಯಿಂದ ಪುಳಕಿತರಾಗಿ ಮಳೆ ನಿಲ್ಲುವ ಮೊದಲೇ ಕೊಡೆ ಹಿಡಿದು ಹೊರಬಂದಾಗ ವಿಚಿತ್ರ ದೃಶ್ಯವೊಂದು ಎದುರಾಯಿತು. ತಲೆಯ ಮೇಲೆ ಪ್ಲಾಸ್ಟಿಕ್ ನೂಲಿನಂತಹ ರೋಮಗಳನ್ನು ಕಟ್ಟಿಕೊಂಡಿದ್ದ ನೂರಾರು ಸೂಜಿ ಗಾತ್ರದ ಸಣ್ಣ ಸಣ್ಣ ಕಡ್ಡಿಗಳು ನೆಲದಲ್ಲಿ ಗಿರಿಗಿಟ್ಟಲೆಗಳಂತೆ ತಿರುಗುತ್ತಿದ್ದವು. ಒಣಗಿ ಬಿದ್ದಿದ್ದ ಆ ಕಡ್ಡಿಗಳು ಮೈ ಮೇಲೆ ದೇವರು ಬಂದಂತೆ ಎದ್ದು ಕುಣಿಯುತ್ತಿದ್ದುದು ಅತ್ಯಂತ ಕುತೂಹಲಕಾರಿಯಾಗಿತ್ತು. ಹೀಗೆ ಕಡ್ಡಿಗಳು ಅವಕ್ಕವೇ ಎದ್ದು ನಿಂತು ರಷ್ಯನ್ ಬ್ಯಾಲೆ ಕಲಾವಿದರಂತೆ ನರ್ತಿಸುವ ದೃಶ್ಯವನ್ನು ನಾವೆಂದೂ ಕಂಡಿರಲಿಲ್ಲ. ಬುಗುರಿಯಂತೆ ತಿರುಗುತ್ತಿದ್ದ ಕಡ್ಡಿಯ ಮೇಲೆ ದಾರದಂತಿದ್ದ ಜುಟ್ಟು ಸುತ್ತಿಬಿಟ್ಟ ಸ್ಪ್ರಿಂಗ್ನಂತೆ ತಿರುಗುತ್ತಲೇ ಇತ್ತು. ಇನ್ನಷ್ಟು ಸೂಕ್ಷ್ಮವಾಗಿ ಗಮನಿಸಿದಾಗ ಅದು ಎಲ್ಲೆಡೆ ಬೆಳೆದಿದ್ದ ಹುಲ್ಲಿನ ಬೀಜವೆಂದು ತಿಳಿಯಿತು. ಆ ಹುಲ್ಲು ಬೀಜಗಳು ನಮಗೆ ಅಪರಿಚಿತವಾಗಿರಲಿಲ್ಲ. ಕಾಡಿನಲ್ಲಿ ಅಲೆದಾಡುವಾಗ ಇವು ಪ್ಯಾಂಟ್ ಶೂಗಳಿಗೆಲ್ಲ ಅಂಟಿಕೊಳ್ಳುತ್ತಿದ್ದವು. ಅವುಗಳನ್ನು ಕಿತ್ತೊಗೆಯಲು ಯತ್ನಿಸಿದರೆ ಅವುಗಳ ತಲೆಯ ಮೇಲಿರುತ್ತಿದ್ದ ಉದ್ದನೆಯ ಕೂದಲು ಮಾತ್ರ ಕೈಗೆ ಬಂದು ಮೊನಚಾದ ಮುಳ್ಳುಗಳು ಒಳಗೇ ಉಳಿದು ಬಿಡುತ್ತಿದ್ದವು. ಮೀನಿನ ಗಾಳದಂತಿದ್ದ ಆ ಮುಳ್ಳುಗಳು ಬೂಟು ಕಾಲುಚೀಲಗಳ ಒಳಹೊಕ್ಕು ಸಾಕಷ್ಟು ಕಿರಿಕಿರಿಯುಂಟು ಮಾಡುತ್ತಿದ್ದವು. ಅನಂತರ ನಡೆಯಲು ಸಾಧ್ಯವಾಗುತ್ತಲೇ ಇರಲಿಲ್ಲ. ಈ

ಈಗ ಇವುಗಳ ಸರ್ಕಸ್ ನೋಡುತ್ತಿದ್ದರೆ ಹೊಸ ಲೋಕವೊಂದು ತೆರೆದುಕೊಂಡ ಅನುಭವವಾಯಿತು. ಬೀಜದ ನೆತ್ತಿಯಲ್ಲಿ ಪ್ಲಾಸ್ಟಿಕ್ ದಾರದಂತಿದ್ದ ಆ ರೋಮಗಳು ಬೇಸಿಗೆಯ ಸುಡು ಬಿಸಿಲಿಗೆ ಒಣಗಿ ಸೆಡೆದುಕೊಂಡು ಹೆಣೆದ ಹಗ್ಗದಂತೆ ಸುರುಳಿಸುತ್ತಿಕೊಂಡಿದ್ದವು. ಮಳೆಯ ಹನಿಗಳಿಂದ ಒಮ್ಮೆಲೆ ತಂಪಾದಾಗ ಹಿಗ್ಗಿ ಬಂಧನದಿಂದ ಬಿಡುಗಡೆಗೊಂಡಂತೆ ಹಿಂದಿನ ಆಕಾರಕ್ಕೆ ಮರಳುವ ಯತ್ನದಲ್ಲಿ ಬುಗುರಿಯಂತೆ ಸುತ್ತುತ್ತಿದ್ದವು. ಈ ಪ್ರಕ್ರಿಯೆಯಲ್ಲಿ ಮತ್ತೊಂದು ತುದಿಯಲ್ಲಿ ಬಾಣದಂತೆ ಮೊನಚಾಗಿದ್ದ ಬೀಜ ಮಳೆಯಿಂದ ಮೃದುವಾಗಿದ್ದ ಮಣ್ಣಿನೊಳಗೆ ನುಗ್ಗುತ್ತಿದ್ದವು. ಸತ್ತಂತೆ ಕಸವಾಗಿ ಬಿದ್ದಿದ್ದ ಹುಲ್ಲು ಕಡ್ಡಿಯೊಂದು ಸಮಯ ಸಾಧಿಸಿ ಕೊಳವೆ ಬಾವಿಯ ಯಂತ್ರದಂತೆ ಭೂಮಿಯನ್ನು ಕೊರೆದು ಒಳಗಿಳಿದಿತ್ತು. ಮತ್ತೆ ಚಿಗುರುವ ತನ್ನ ಅದಮ್ಯ ಬಯಕೆಯನ್ನು ಈಡೇರಿಸಿಕೊಳ್ಳಲು ದೃಢ ಪ್ರಯತ್ನ ಮಾಡಿತು. ಈ ಅಪರೂಪದ ಘಟನೆಯಿಂದ ನಾವು ರೋಮಾಂಚನಗೊಳ್ಳಲು ಕಾರಣಗಳಿದ್ದವು. ಹಲವಾರು ವರ್ಷಗಳ ಕಾಲ ಮುದುಮಲೈನ ಪುಟಿಯುವ ಕಾಡಿನಲ್ಲಿ ನೆಲೆಸಿದ್ದ ನಮಗೆ ಬಂಡೀಪುರದ ಮನೆಯಂಗಳ ನೀರಸವಾಗಿ ಕಂಡಿತು. ಇದರಿಂದ ಹೊಸ ಯೋಜನೆಯನ್ನು ರೂಪಿಸಿದವು. ಅಲ್ಲಿ ಜೀವಿಸಿದ್ದಿರಬಹುದಾದ ಗಿಡಮರಗಳ ಪಟ್ಟಿ ಮಾಡಿಕೊಂಡು ಜೀವ ಪರಿಸರವನ್ನು ಮರು ಹುಟ್ಟುಹಾಕಲು ನಿಶ್ಚಯಿಸಿದೆವು. ದೂರ ದೂರುಗಳಲ್ಲಿ ಅಲೆಯುತ್ತ ವಿವಿಧ ಜಾತಿಯ ಸಸಿಗಳಿಗಾಗಿ ಹುಡುಕಾಡಿದೆವು. ಕೆಂದಳಿಲು, ಜಿಂಕೆ, ಕಡಿವೆ, ಹಂದಿ ಅಲ್ಲದೆ ಹಕ್ಕಿಗಳನ್ನು ಆಕರ್ಷಿಸಲೆಂದು ನಾನಾ ಬಗೆಯ ಆಲದ ಜಾತಿಯ ಗಿಡಗಳನ್ನು ಹುಡುಕಿ ತಂದೆವು. ಆನೆಗಳಿಗೆ ಆಲದ ಗಿಡಗಳ ಸುಳಿವು ಸಿಗಬಾರದೆಂದು ದಟ್ಟವಾದ ಮುಳ್ಳಿನ ಪೊದೆಗಳ ಮರಿಯಲ್ಲಿ ನೆಟ್ಟು ಪೋಷಿಸಲಾರಂಭಿಸಿದವು. ಅವುಗಳೆಲ್ಲ ಚಿಗುರೊಡೆದು ಕಾಜಾಣ ಕಾಮಳ್ಳಿಗಳು ಅಲ್ಲಿ ನೆರೆದು ಹಾಡುವ ಸಮಯ ದೂರವಿಲ್ಲವೆಂದು ಭಾವಿಸಿದೆವು. ಇದರ ನಡುವೆ ಅಲ್ಲಿ ಮೊದಲೇ ಬೇರು ಬಿಟ್ಟಿದ್ದ ಕಗ್ಗಲಿ ಮರಗಳು ನಿರೀಕ್ಷೆಗೆ ಮೀರಿದ ಬೆಳವಣಿಗೆ ತೋರಿದ್ದವು. ಮರುವರ್ಷದಲ್ಲಿ ಹುಲ್ಲು ಇನ್ನಷ್ಟು ದಟ್ಟವಾಯಿತು. ನಿರಂತರವಾಗಿ ಏಟು ತಿಂದು ಭೂಮಿಗಂಟಿದ್ದ ದಿಂಡಿಲು ಗಿಡಗಳು ತಮ್ಮ ಬೇರುಗಳಿಂದಲೇ ಸೊಂಪಾಗಿ ಚಿಗುರೊಡೆದು ತಲೆ ಎತ್ತತೊಡಗಿದವು. ಆದರೆ ಅಲ್ಲಿನ ಮೂಲ ನಿವಾಸಿಗಳಾದ ಬಾಡುಬಗ್ಗಲು ಬಳ್ಳಿಗಳು ಇನ್ನಷ್ಟು ಸಮೃದ್ಧವಾಗಿ ವಿಸ್ತರಿಸಿದವು. ತಿರುಗಾಡುವಾಗ ಎಚ್ಚರ ತಪ್ಪಿದರೆ ಕುತ್ತಿಗೆ ಪಟ್ಟಿ ಹಿಡಿದು ಮಾತಿಗೆ ನಿಲ್ಲಿಸುತ್ತಿದ್ದವು. ಬೇರೆ ಗಿಡಗಳಿಗೆ ಅವಕಾಶ ನೀಡದಂತೆ ಬಯಲನ್ನೆಲ್ಲ ಆಕ್ರಮಿಸುತ್ತಿದ್ದ ಅವುಗಳ ಸ್ವಭಾವ, ಅಹಂಕಾರದ ನಡವಳಿಕೆ ನಮಗೆ ಹಿಡಿಸಲಿಲ್ಲ. ಸಿಟ್ಟಾಗಿ ಐದಾರು ದೊಡ್ಡ ಪೊದೆಗಳನ್ನು ಬೇರು ಸಮೇತ ಕಿತ್ತೆಸೆದವು. ಆದರೆ ಕೆಲವೇ ದಿನಗಳಲ್ಲಿ ರೊಚ್ಚಿಗಿದ್ದಂತೆ ಅದೇ ಸ್ಥಳದಲ್ಲಿ ಇನ್ನಷ್ಟು ಬಾಡುಬಗ್ಗಲು ಸಸಿಗಳು ತಲೆಯೆತ್ತಿದವು. ಇವುಗಳನ್ನು ಸದೆಬಡಿಯಲು ಒಂದೆರಡು ಬಳ್ಳಿಗಳಿಗೆ ಬೆಂಕಿ ಹಾಕಿ ಫಲಿತಾಂಶಕ್ಕಾಗಿ ಕಾದು ಕುಳಿತೆವು. ಬೆಂಕಿಯಲ್ಲಿ ಬೂದಿಯಾದ ಬಾಡುಬಗ್ಗಲು ಮುಳ್ಳಿನ ಸ್ಥಳಗಳನ್ನು ಅಮೆರಿಕದಿಂದ ಆಗಮಿಸಿದ ಪಾರ್ಥೆನಿಯಂ ಗಿಡಗಳು ಆಕ್ರಮಿಸಿಕೊಂಡವು ಅಷ್ಟೆ. ಆದರೆ ಮುಂದಿನ ವರ್ಷ ಕಡವೆ ಜಿಂಕೆಗಳು ಮನೆಗೆ ಬರಲಾರಂಭಿಸಿದಾಗ ಬಾಡಬಗ್ಗಲು ಬಳ್ಳಿಗಳ ಪೌರುಷ ಕುಗ್ಗಿತು. ಮೂಡುತ್ತಿದ್ದ ಚಿಗುರುಗಳಿಗೆ ಅವು ಬಾಯಾಡಿಸಲು ಆರಂಭಿಸಿದಾಗ ಮುಳ್ಳು ಬಳ್ಳಿಗಳು ಹರಡಿ ಹಬ್ಬುವ ಪರಿಪಾಠಕ್ಕೆ ಅಂಕುಶ ಬಿದ್ದಿತು. ಅವು ದುರ್ಬಲಗೊಳ್ಳುತ್ತಿದ್ದಂತೆಯೇ ಬಳ್ಳಿಗಳ ತಳಭಾಗದಿಂದ ನೆಲ್ಲಿ, ಜಗಳಗಂಟಿ ಮರದ ಸಸಿಗಳು, ಎಲಚಿ, ಸೀಗೆ ಬಳ್ಳಿಗಳೆಲ್ಲ ತಲೆಯೆತ್ತಿದವು. ಜಗಳಗಂಟಿಗಳು ಮರವಾಗುತ್ತಾ ಮುಗಿಲಿನತ್ತ ಮುಖ ಮಾಡಿದವು. ಎಲಚಿ, ಸೀಗೆ, ಮುಳ್ಳಿನ ಬಳ್ಳಿಗಳು ಬೆಳೆದು ಅಕ್ಕಪಕ್ಕದ ಗಿಡಗಳ ಮೇಲೆ ವಿಹರಿಸಿದವು. ಆ ಬಾಡುಬಗ್ಗಲು ಬಳ್ಳಿ ಮನುಷ್ಯರನ್ನು ಗಾಯಗೊಳಿಸಲು ಮುಳ್ಳನ್ನು ತೊಟ್ಟಿರಲಿಲ್ಲ. ಜಿಂಕೆ ಕಡಿವೆಗಳ ನಿರಂತರ ದಾಳಿಯಿಂದ ತಪ್ಪಿಸಿಕೊಂಡು ಬದುಕುಳಿಯಲು ಎಲೆಗಳನ್ನು ಮುಳ್ಳಿನ ರೂಪದಲ್ಲಿ ಧರಿಸಿದ್ದವು. ಮುಂದಿನ ದಿನಗಳಲ್ಲಿ ನೆಲವನ್ನೆಲ್ಲ ಆವರಿಸಿದ್ದ ಹುಲ್ಲು, ಉದುರಿದ ಎಲೆಗಳು ಕೂಡ ಓಡಿ ಹೋಗುತ್ತಿದ್ದ ಮಳೆಯ ನೀರಿಗೆ ತಡೆಯೊಡ್ಡಿದವು. ಈ ಎಲ್ಲ ಬದಲಾವಣೆಗಳು ಅಲ್ಲಿದ್ದ ಕಗ್ಗಲಿ ಮರಗಳಿಗೆ ಒಪ್ಪಿಗೆ ಆಗಲಿಲ್ಲ. ಗಟ್ಟಿ ನೆಲದಲ್ಲಿ ರಾಜ್ಯಭಾರ ನಡೆಸುವವು ಮುನಿಸಿಕೊಂಡು ಬೆಳೆಯುವುದನ್ನೇ ನಿಲ್ಲಿಸಿಬಿಟ್ಟವು. ಗಿಡ ಮರಗಳು ಹರಡುತ್ತಾ ತೆರೆದ ಬಯಲುಗಳು ಕಣ್ಮರೆಯಾಗುತ್ತಿದ್ದಂತೆ ತನ್ನೆರಡು ಮರಿಗಳೊಂದಿಗೆ ಬರುತ್ತಿದ್ದ ಕೊಂಡುಕುರಿ ಮನೆಗೆ ಬರುವುದನ್ನು ನಿಲ್ಲಿಸಿತು. ಕಾಡು ದಟ್ಟವಾಗುತ್ತಾ ಸಾಗಿದ್ದು ಅದಕ್ಕೂ ಇಷ್ಟವಾಗಲಿಲ್ಲ. ಜೊತೆಗೆ ಅಲ್ಲಿ ನೆಲೆಸಿದ್ದ ಒಂದು ಜಾತಿಯ ಬುಲ್ಬುಲ್ ಹಕ್ಕಿಗಳು, ಕೌಜುಗಗಳು, ಟಿಟ್ಟಿಬಗಳು ತೆರೆದ ಬಯಲುಗಳತ್ತ ಹಾರಿದವು. ಅವುಗಳಿಗೆಲ್ಲ ಕಾಡು ದಟ್ಟವಾಗಿತ್ತು. ಆದರೆ ನಾವು ತಂದು ಹಾಕಿ ಬೆಳೆಸಿದ್ದ ಹೆಚ್ಚಿನ ಮಳೆ ಬೀಳುವ ಜಾಗದಲ್ಲಿ ಮಾತ್ರ ಬೆಳೆಯುವ ನಂದಿಗಿಡ ಮಾತ್ರ ನಮ್ಮ ಕಾಡನ್ನು ಒಪ್ಪಿಕೊಳ್ಳಲೇ ಇಲ್ಲ. 10 ಅಡಿ ಎತ್ತರಕ್ಕೆ ಬೆಳೆದಿದ್ದ ಅದು ಒಂದು ಬೇಸಿಗೆಯಲ್ಲಿ ಇದು ತನ್ನ ಊರಲ್ಲ, ತಾನು ಬಾಳುವ ವಾತಾವರಣವೇ ಇದಲ್ಲವೆಂದು ಇದ್ದಕ್ಕಿದ್ದಂತೆ ಜ್ಞಾಪಕವಾದಂತೆ ಒಣಗಿ ಸತ್ಯ ಹೋಯಿತು. ಆದರೆ ನಾವು ಆವರೆಗೆ ಅಲ್ಲಿ ನೋಡಿರದ ವಿವಿಧ ಪ್ರಭೇದಗಳ ಇರುವೆ, ಚಿಟ್ಟೆ, ಪತಂಗ, ಜೇಡೆಗಳೆಲ್ಲ ಕಾಣತೊಡಗಿದವು. ಜೇನು ಕಣಜಗಳು ಗೂಡುಕಟ್ಟತೊಡಗಿದವು. ಕಾಡುಕೋಳಿ, ವೈಟೈ, ಫ್ಲೈ ಕ್ಯಾಚರ್ಗಳು, ಸ್ಕಿಮಿಟರ್ ಬ್ಯಾಬ್ಲರ್ಗಳು, ಮರಕಟುಕಗಳೆಲ್ಲ ಹೊಸ ಅತಿಥಿಗಳಾಗಿ ಆಗಮಿಸಿದವು. ಆನೆ, ಕಾಡುಹಂದಿ, ಕಾಡೆಮ್ಮೆ, ಜಿಂಕೆ, ಕಡವೆಗಳೆಲ್ಲ ಅಲ್ಲಿಗೆ ಬಂದು ಹೋಗಲಾರಂಭಿಸಿದವು. ಮನೆಯ ಹಿಂಬದಿಯಲ್ಲಿ ಕಾಡುಹಂದಿಗಳು ಸೊಪ್ಪು ಕಡ್ಡಿಗಳನ್ನು ಕತ್ತರಿಸಿ ಗುಡ್ಡೆ ಹಾಕಿ ಗುಡಿಸಿಲಿನಂತಹ ಗೂಡು ಕಟ್ಟಿ ಮರಿ ಮಾಡಿದವು. ಪ್ರಾಣಿಗಳ ಸಂಖ್ಯೆ ಹೆಚ್ಚಾದದ್ದು ಕಾಡಿನ ಮೇಲೆ ದುಷ್ಪರಿಣಾಮ ಬೀರಿದಂತೆ ಕಂಡಿತು. ಗಿಡಬಳ್ಳಿಗಳ ಚಿಗುರುಗಳೆಲ್ಲ ಜಿಂಕೆ ಕಡಿವೆಗಳ ಪಾಲಾದವು. ಹುಲ್ಲಿಗಾಗಿ ಓಡಾಡುವಾಗ ಆನೆಗಳು ಲೆಕ್ಕವಿಲ್ಲದಷ್ಟು ಮರಗಳ

ಮುರಿದು ಬೀಸಾಡಿದವು. ಅಷ್ಟೇ ಅಲ್ಲದೆ ನಾವು ನೆಟ್ಟಿದ್ದ ಸಸಿಗಳನ್ನೆಲ್ಲ ಹುಡುಕಿ ಕಿತ್ತೆಸೆದವು. ಮರಗಳ ಮೇಲೆ ದಟ್ಟವಾಗಿ ಆವರಿಸಿದ ಸೀಗೆ ಮುಳ್ಳುಗಳನ್ನು ಎಳೆದು ತಿಂದು ಹಾಕಿದವು. ಸೀಗೆ ಬಳ್ಳಿಗಳಿಂದ ಆವರಿಸಿದ್ದ ಕತ್ತಲೆ ತೆರವಾಗಿ ಬೆಳಕು ಹರಿದಾಗ ನೆಲಮಟ್ಟದಲ್ಲಿದ್ದ ಕೆಲವು ಗಿಡಗಳು ಬೆಳೆದು ನಿಂತವು. ಇದರ ನಡುವೆ ಭೂಮಿ ಒಳಗಿಂದ ಕಾಡು ಮಲ್ಲಿಗೆ ಬಳ್ಳಿಗಳು ಪ್ರತ್ಯಕ್ಷಗೊಂಡವು. ಈ ಹೂವುಗಳು ಚೆಲ್ಲಿದ ಸುಗಂಧಕ್ಕೆ ಬಗೆ ಬಗೆಯ ಕೀಟಗಳು ಮುತ್ತಿದವು. ಪರಾಗಸ್ಪರ್ಶ ಕ್ರಿಯೆ ನೆರವೇರಿದ ಬಳಿಕ ಹೂವುಗಳು ಜಾರಿಬಿದ್ದು ನೆಲದಲ್ಲಿ ಹರಡಿದವು. ಹರಡಿದ ಹೂವುಗಳನ್ನು ದೊಡ್ಡ ಗಾತ್ರದ ಇರುವೆಗಳು ಹೆಗಲ ಮೇಲೆ ಹೊತ್ತೊಯ್ದು ತಮ್ಮ ಗೂಡಿನ ಸುತ್ತ ವೃತ್ತಾಕಾರದಲ್ಲಿ ಜೋಡಿಸಿಕೊಂಡುವು. ಪೂಜೆ ಪುರಸ್ಕಾರಗಳ ಬಂಧನವಿಲ್ಲದ ಇರುವೆಗಳು ಮಲ್ಲಿಗೆ ಹೂವುಗಳಿಂದ ಮನೆ ಸಿಂಗರಿಸಿಕೊಳ್ಳುವ ಬಗ್ಗೆ ನಾವು ಓದಿ ತಿಳಿದಿದ್ದರೂ ಎಂದೂ ನೋಡಿರಲಿಲ್ಲ. ಇದಾದ ಮೂರ್ನಾಲ್ಕು ವರ್ಷಗಳಲ್ಲಿ ಎಲ್ಲೆಡೆ ಬರ ಆವರಿಸಿತು. ಆ ಬರ ಮುಂದಿನ ವರ್ಷಕ್ಕೂ ವಿಸ್ತರಿಸಿದಾಗ ಭೂಮಿ ಒಣಗಿತು, ಹಸಿರು ಮಾಯವಾಯಿತು, ಮರಗಿಡಗಳೆಲ್ಲ ಬೆತ್ತಲಾಗಿ ನಿಂತವು, ಜೀವಸಂಚಾರ ಸ್ತಬ್ಧಗೊಂಡಂತಾಯಿತು. ಹಕ್ಕಿಗಳು ಗೂಡು ಕಟ್ಟುವುದನ್ನು ಮರೆತವು, ಹಾಡುವುದನ್ನು ಕೂಡ ನಿಲ್ಲಿಸಿದವು. ಜೀವಿ ಜೀವಿಗಳ ನಡುವೆ ಸಂವಾದವೇ ಇಲ್ಲವಾದಂತೆ ಕಾಡು ಮೌನವಾಯಿತು. ಆದರೆ ನಡುರಾತ್ರಿಯಲ್ಲಿ ನಾವೆಂದೂ ಕೇಳಿರದ ವಿಭಿನ್ನವಾದ ಸದ್ದು ಮೂಡಿಬರುತ್ತಿತ್ತು. ಅದು ದೂರದಲ್ಲೆಲ್ಲೋ ಮರಗಳನ್ನು ತುಂಡರಿಸುವ ಮಿಲ್ಲುಗಳು ಕೆಲಸ ಮಾಡುವ ಸದ್ದಿನಂತೆ ಕೇಳುತ್ತಿತ್ತು. ಟಾರ್ಚ್ ಹಿಡಿದು ಹೊರಬಂದಾಗ ಸದ್ದು ಇನ್ನಷ್ಟು ಸ್ಪಷ್ಟವಾಗುತ್ತಾ ಸಾಗಿತು. ಆ ಸದ್ದು ಮನೆಯ ಅಂಗಳದಲ್ಲೇ ಮೂಡುತ್ತಿದ್ದಂತೆ ಅನಿಸಿತು. ಸ್ವಲ್ಪ ಹೊತ್ತಿನ ಬಳಿಕ ಮಂಜು ಕವಿದಂತೆ ಎಲ್ಲೆಡೆ ತೆಳ್ಳನೆಯ ಧೂಳು ಆವರಿಸಿದ್ದು ಗೋಚರಿಸಿತು. ಮರಗಿಡಗಳ ತೊಗಟೆಯಿಂದ ನೀರು ಜಿನುಗಿದಂತೆ ಆ ಧೂಳು ಸುರಿಯುತ್ತಿತ್ತು. ಮರಗಳನ್ನು ಕೊರೆಯುವ ಬೋರರ್ ಕೀಟಗಳು ಬರದೊಂದಿಗೆ ಅವತರಿಸಿ ಕಾಡನ್ನೆಲ್ಲ ತುಂಬಿಕೊಂಡಿದ್ದವು. ಮರಗಳ ಕಾಂಡಗಳ ಒಳಹೊಕ್ಕು ಸುರಂಗಗಳನ್ನು ಕೊರೆಯುತ್ತಿದ್ದವು. ಇಡೀ ಭೂಮಿ ಅವು ಕೊರೆದಿದ್ದ ಮರಗಿಡಗಳ ತಿರುಳಿನ ಧೂಳಿನಿಂದ ಬಣ್ಣ ಬದಲಿಸಿತು. ಬರ ಇನ್ನೊಂದು ವರ್ಷ ಮುಂದುವರೆದಾಗ ಹೆಚ್ಚಿನ ಮರಗಿಡಗಳೆಲ್ಲ ಸತ್ತು ಸ್ಮಾರಕಗಳಂತಾಗಿದ್ದವು. ಸಾಮಾನ್ಯ ಸನ್ನಿವೇಶದಲ್ಲಿ ಬೋರರ್ ಕೀಟಗಳ ಆಕ್ರಮಣವನ್ನು ಎದುರಿಸಲು ಗಿಡಮರಗಳು ಬಗೆ ಬಗೆಯ ರಾಸಾಯನಿಕ ದ್ರವ್ಯಗಳನ್ನು ಸ್ರವಿಸಿ ಹೋರಾಟ ನಡೆಸುತ್ತವೆ. ಆದರೆ ಬರದಲ್ಲಿ ದುರ್ಬಲಗೊಂಡಿದ್ದ ಅವುಗಳಿಗೆ ಪ್ರತಿರೋಧ ತಂತ್ರಗಳನ್ನು ಬಳಸಲು ತ್ರಾಣವೇ ಇರಲಿಲ್ಲ. ನಾವು ಹತ್ತಾರು ವರ್ಷಗಳ ಪರಿಶ್ರಮದಿಂದ ರೂಪುಗೊಟ್ಟು ಭಾವನಾತ್ಮಕ ಸಂಬಂಧವಿರಿಸಿಕೊಂಡಿದ್ದ ಕಾಡು ಮತ್ತೆ ಚಿಗುರಲಾರದೆಂದು ತೀರ್ಮಾನಿಸಿದೆವು. ಪಕ್ಕದ ಬಂಡೀಪುರ ಕಾಡಿನಲ್ಲೂ ದೊಡ್ಡ ದೊಡ್ಡ ಮರಗಳು ಬೋರರ ದಾಳಿಗೆ ಶರಣಾಗಿದ್ದವು. ಮೇವಿಗಾಗಿ ನೀರಿಗಾಗಿ ಅಲೆದಾಡುತ್ತಿದ್ದ ಪ್ರಾಣಿಗಳೆಲ್ಲ ದುರ್ಬಲವಾಗಿದ್ದವು. ಆಗ ಪ್ರಾಬಲ್ಯಕ್ಕೆ ಬಂದ ಹಲವಾರು ಬ್ಯಾಕ್ಟೀರಿಯಾಗಳಿಗೆ ಎಷ್ಟೋ ಪ್ರಾಣಿಗಳು ಬಲಿಯಾದವು. ಇಡೀ ಸನ್ನಿವೇಶ ಕರುಣಾಜನಕವಾಗಿತ್ತು. ಬರ ಅತ್ಯಂತ ವಿನಾಶಕಾರಿಯಾಗಿ ಕಂಡಿತು. ಇದಾದ ಮರುವರ್ಷ ಧಾರಾಕಾರವಾಗಿ ಮಳೆ ಸುರಿಯಿತು. ಹಳ್ಳ ಕೊಳ್ಳಗಳೆಲ್ಲ ತುಂಬಿದವು. ಆಗೊಮ್ಮೆ ಕಪ್ಪು ಮೋಡಗಳು ಭೂಮಿಯನ್ನು ನುಂಗಿಬಿಡುವಂತೆ ಹೆಪ್ಪುಗೊಟ್ಟಿದವು. ಮಳೆ ಆರಂಭವಾಯಿತು. ಗುಡುಗು ಸಿಡಿಲಿನೊಂದಿಗೆ ಸುರಿಯುತ್ತಿದ್ದ ಆ ಧಾರಾಕಾರ ಮಳೆಯ ಹನಿಗಳೊಂದಿಗೆ ಆಕಾಶದಿಂದ ಮುತ್ತು ಚೆಲ್ಲಿದಂತೆ ಪುಟ್ಟ ಪುಟ್ಟ ನಕ್ಷತ್ರಗಳು ಭೂಮಿಗೆ ಬಿದ್ದು ಚಿಮ್ಮುತ್ತಿದ್ದವು. ಸಾವಿರ ಸಾವಿರ ಸಂಖ್ಯೆಯಲ್ಲಿ ನೆಲಕ್ಕಿಳಿದ ಆ ನಕ್ಷತ್ರಗಳು ಹರಿಯುವ ನೀರಿಗೆ ಧುಮುಕಿ ತೇಲುತ್ತಾ ಈಜುತ್ತಾ ನಾನಾ ದಿಕ್ಕಿಗೆ ಪ್ರಯಾಣಿಸಿದವು. ನಾವು ಬದುಕಿನಲ್ಲಿ ಅಂತಹ ನಕ್ಷತ್ರದ ಮಳೆಯನ್ನೇ ಕಂಡಿರಲಿಲ್ಲ, ಮತ್ತೆ ಇಂದಿಗೂ ಕಂಡಿಲ್ಲ. ಶಾಲಾ ದಿನಗಳಲ್ಲಿ ಮಳೆಯ ತೋಟದಲ್ಲಿದ್ದ ನೀರಿನ ತೊಟ್ಟಿಯಲ್ಲಿ ಒಮ್ಮಿಂದೊಮ್ಮಿಗೆ ಪ್ರತ್ಯಕ್ಷಗೊಂಡು ಚಕಿತಗೊಳಿಸುತ್ತಿದ್ದ ಆ ಹುಳುಗಳು ಎಲ್ಲಿಂದ ಬಂದವೆಂಬ ಪ್ರಶ್ನೆಗೆ ಇಲ್ಲಿ ಉತ್ತರವಿತ್ತು. ಮಳೆಗಾಲದಲ್ಲಿ ತೊಟ್ಟಿಯನ್ನು ಶುಭ್ರಗೊಳಿಸಿದಾಗ ಮರುದಿನವೇ ಆ ನೀರಿನೊಳಗೆ ಮುಳುಗಿ ಈಜುತ್ತಿದ್ದ ಕಡು ನೀಲಿ ಬಣ್ಣದ ಈ ಹುಳುಗಳನ್ನು ಹಿಡಿದು ಹೊರಹಾಕಿದಾಗ ಮೀನುಗಳಂತೆ ಮೇಲಕ್ಕೂ ಕೆಳಕ್ಕೂ ಹಾರಿ ಬೀಳುತ್ತಿದ್ದವು. ಆಗ ತಳಭಾಗದಲ್ಲಿದ್ದ ಬೆಳ್ಳಿಯ ಬಣ್ಣ ಫಳಫಳನೆ ಹೊಳೆಯುತ್ತಿತ್ತು. ಹಾರಲು ಬಾರದ, ನಡೆಯಲು ತಿಳಿಯದ ಈ ಕೀಟಗಳು ತೊಟ್ಟಿಗೆ ಬಂದದ್ದಾದರೂ ಹೇಗೆಂಬ ಪ್ರಶ್ನೆ ಪ್ರಶ್ನೆಯಾಗೇ ಉಳಿದಿತ್ತು. ಬಹುಶಃ ನೀರಿನಲ್ಲಿ ಈಜುತ್ತ ಬದುಕಿನ ಯಾವುದೋ ಘಟ್ಟದಲ್ಲಿ ರೆಕ್ಕೆ ಕಟ್ಟಿಕೊಂಡು ಬೇರೊಂದು ರೂಪ ಪಡೆದು ಕೆರೆ ಗುಂಟೆಗಳಿಂದ ಕಾಡುಗಳತ್ತ ಹಾರಿ ಮರಗಿಡಗಳ ಎಲೆಗಳ ಸಂದುಗಳಲ್ಲೂ ಮಣ್ಣಿನಲ್ಲೂ ಮೊಟ್ಟೆಗಳನ್ನು ಪೋಣಿಸಿ ಮಾಯವಾಗಿರಬಹುದು. ಮೊಟ್ಟೆಗಳು ಬಿರಿದು ಕೋಶಾವಸ್ಥೆ ತಲುಪಿ ವಾತಾವರಣದ ಯಾವುದೋ ನಿರ್ದಿಷ್ಟ ಉಷ್ಣಾಂಶ ತೇವಾಂಶಗಳಿಗೆ ಸ್ಪಂದಿಸಿ ಬೀಳುವ ಮಳೆಯನ್ನು ಗ್ರಹಿಸಿ ಹನಿಗಳೊಂದಿಗೆ ಜಿಗಿದು ಹರಿಯುವ ನೀರಿಗೆ ಧುಮುಕಿ ಹಳ್ಳಗಳನ್ನು ಸೇರಿ ಕೆರೆ ನದಿಗಳನ್ನು ತಲುಪಬಹುದು. ಎರಡನೇ ವರ್ಷವು ಮಳೆಗಾಲ ಚೆನ್ನಾಗಿ ಮುಂದುವರೆದಾಗ ಬೋರರ್ ಆಕ್ರಮಣಕ್ಕೆ ತುತ್ತಾಗಿದ್ದ ಅನೇಕ ಗಿಡಮರಗಳು ನೆಲಕುರುಳಿ ಮಲಗಿದವು. ಕೆಲವೇ ದಿನಗಳಲ್ಲಿ ಕಾರ್ಯಪ್ರವೃತ್ತವಾದ ಗೆದ್ದಲುಗಳು ಅವುಗಳನ್ನೆಲ್ಲ ಮಣ್ಣು ಮಾಡಿದವು. ಸತ್ತರೂ ನೆಲಕುರುಳದೆ ನಿಂತಿದ್ದ ಮರಗಳಿಗೆ ಮರಕುಟುಗ ಗುಟರ ಹಕ್ಕಿಗಳು ಗೂಡು ಕೊರೆದವು. ಸಾಯದೆ ಉಳಿದುಕೊಂಡಿದ್ದ ಮರಗಿಡಗಳು ಸ್ಫೋಟಿಸಿದಂತೆ ಚಿಗುರಿದವು. ಇನ್ನಷ್ಟು ಹುಲುಸಾಗಿ ಬೆಳೆದವು. ಹುಲ್ಲು ಮತ್ತೆ ಚಿಗುರಿತು. ಕಾಡು ತುಂಬಿಕೊಂಡಿತು, ಮತ್ತಷ್ಟು ದೃಢವಾದಂತೆ ಕಂಡಿತು. ಬದುಕುಳಿದ ಜೀವಿಗಳಿಗೆ ಇಡೀ ಸನ್ನಿವೇಶ ವರವಾಗಿ ಪರಿಣಮಿಸಿತು.

0: ಮುಂದುವರಿಯಿತು. ಮನೆಯ ಅಂಗಳದಲ್ಲಿ ಎಂದೂ ಕಾಣದಿದ್ದ, ಕಾಡನ್ನೆಲ್ಲೆಲ್ಲೋ ಗಮನಿಸುತ್ತಿದ್ದ ಅನೇಕ ಜಾತಿಯ ಸಸ್ಯಗಳು ಪ್ರತ್ಯಕ್ಷಗೊಂಡವು. ನಮ್ಮ ಕಾಡಿನಲ್ಲಿ ನಶಿಸಿ ಹೋಗಿದ್ದ ಹಲವು ಜಾತಿಯ ಮರಗಳ ಬೀಜಗಳು ಕೂಡ ತೆರವಾದ ಜಾಗದಲ್ಲಿ ಮೊಳಕೆಯೊಡೆದಿದ್ದವು. ನಮ್ಮ ಮನೆಯಂಗಳದಲ್ಲಿ ಅವುಗಳೆಲ್ಲ ಇರಬೇಕೆಂದು ಅನೇಕ ವರ್ಷಗಳ ಕಾಲ ನಾವು ಪಟ್ಟ ಪರಿಶ್ರಮಗಳೆಲ್ಲ ಅಲ್ಲಿಯವರೆಗೆ ವಿಫಲವಾಗಿದ್ದವು. ಬರ ನಿರ್ದಾಕ್ಷಿಣ್ಯವಾಗಿ ಅನಾರೋಗ್ಯಕರ ಜೀವಿಗಳನ್ನು ತೊಡೆದುಹಾಕಿ ಅನಾರೋಗ್ಯಕರ ಜೀವಸಂಕುಲದ ಮುಂದುವರಿಕೆಗೆ ದಾರಿ ಮಾಡಿಕೊಟ್ಟಿತು. ಇದಿಷ್ಟು ನಮ್ಮ ಬರಿಗಣ್ಣಿಗೆ ಕಂಡ ಮೇಲ್ನೋಟದ ಬದಲಾವಣೆಗಳಷ್ಟೇ. ಸೂಕ್ಷ್ಮ ಜೀವಿಗಳ ಪ್ರಪಂಚದಲ್ಲಿ ಆದ ಬದಲಾವಣೆ ನಮ್ಮ ಊಹೆಗೆ ನಿಲುಕದಷ್ಟಿರಬಹುದು. ಹಾಗಾಗಿ ಒಟ್ಟಾರೆ ಜೀವ ಪರಿಸರದ ದೃಷ್ಟಿಯಿಂದ ನೋಡಿದರೆ ಮನುಷ್ಯನ ಕೈವಾಡವಿಲ್ಲದೆ ಬರುವ ಬರ ಭೂಮಿಯ ಆರೋಗ್ಯಕ್ಕೆ ಪೂರಕವಾಗಿಯೇ ಸಂಭವಿಸುವ ಒಂದು ಸಹಜ ಪ್ರಕ್ರಿಯೆ ಏನು? ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಭೂಮಿಗಿಳಿದ ಹುಲ್ಲಿನ ಬೀಜ, ಬದುಕಿನ ಕಾರ್ಯನಿರ್ವಹಿಸಿ ನೆಲಕ್ಕೆ ಬಿದ್ದ ಮಲ್ಲಿಗೆ ಹೂವುಗಳು, ಇರುವೆಗಳ ಗೂಡನ್ನು ಅಲಂಕರಿಸಿದ್ದು, ಕೊಲ್ಲುವ ಬರದಲ್ಲಿ ಬದುಕುಳಿದು ಪ್ರವರ್ಧಮಾನಕ್ಕೆ ಬರುವ ಜೀವಿಗಳು, ಮಳೆಯ ಹನಿಗಳೊಂದಿಗೆ ಭೂಮಿಗಿಳಿದು ಹರಿಯುವ ನೀರಿಗೆ ಧುಮುಕಿ ಕೆರೆ ಕುಂಟೆಗಳನ್ನು ತಲುಪುವ ನಕ್ಷತ್ರಗಳ ಅನಂತ ಯಾತ್ರೆ, ಬದುಕುವ ಚೈತನ್ಯಕ್ಕೆ ಅದೆಂತಹ ಶಕ್ತಿ, ಎಷ್ಟೊಂದು ಶ್ರದ್ಧೆ!
1: ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಕೇಳುಗರೆ, ಜುಲೈ 5 ಭಾನುವಾರ ಬೆಳಿಗ್ಗೆ 9:40 ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಯೋಪಿಯ ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾ. ಸ್ವಾತಿ ಆರ್ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಲಿದೆ 1 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳಿದರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಪ್ರಾದೇಶಿಕ ಕಚೇರಿಯಲ್ಲಿ ಪ್ರಬಂಧಕರಾಗಿರುವಂತಹ ಶ್ರೀ ಬಿ ಆರ್ ಪ್ರವೀಣ್ ಕುಮಾರ್ ಅವರು. ನಮಸ್ಕಾರ ಪ್ರವೀಣ್ ಕುಮಾರ್ ಅವರೇ.
3: ಸರ್ ನಮಸ್ತೆ ಸರ್.
2: ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಯಾವ ರೀತಿ ಭಿನ್ನವಾಗಿದೆ ಮತ್ತು ಇದರ ವೈಶಿಷ್ಟ್ಯಗಳೇನು ಅಂತ ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ತೀರಾ?
3: ಮುಖ್ಯವಾದ ಒಂದು ನಾಲ್ಕು ಅಂಶಗಳು ಈ ಯೋಜನೆಯಲ್ಲಿ ಇನ್ನ ಸರ್ಕಾರದವರು ರೈತರಿಗೆ ಉಪಯೋಗ ಆಗಲಿ ಅಂತ ಸ್ವಲ್ಪ ಆಡ್ ಮಾಡ್ಕೊಟ್ಟಿದ್ದಾರೆ. ರೈತರಿಗೆ ಏನಾಗುತ್ತೆ, ಈಗ ಬೆಳೆ ಬೆಳೆದಿರ್ತಾರೆ, ಸೊ ಬೆಳೆ ಸ್ಟಾರ್ಟಿಂಗ್ ಬಿತ್ತನೆ ಮಾಡಿರ್ತಾರೆ, ಇಲ್ಲ ಬೆಳೆಯುವಂತ ಸಂದರ್ಭದಲ್ಲಿ ಇಲ್ಲ ಕಟಾವಿಗೆ ಆಗುವಂತ ಒಂದು ನಷ್ಟ, ಅವ್ರಿಗೊಂದು ಇಮಿಡಿಯೇಟ್ ರಿಲೀಫ್ ಸಿಗ್ಬೇಕು ಅಂದ್ರೆ ರೈತರಿಗೆ ಆ ಸಮಯದಲ್ಲೇ ಸ್ವಲ್ಪ ದುಡ್ಡು ಸಿಗ್ಬೇಕು ಅಂತ ಏನಂತ ಸರ್ಕಾರ ಯೋಚನೆ ಮಾಡಿ ಕೇಂದ್ರ ಸರ್ಕಾರದವರು ಏನ್ ಬೆಳೆ ವಿಮಾ ಯೋಜನೆ ಇದೆ ಅದನ್ನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಒಂದು ಹೆಸರನ್ನ ಸ್ವಲ್ಪ ಮಾರ್ಪಡಿಸಿ ಮತ್ತೆ ಯೋಜನೆಯಲ್ಲಿ ಒಂದು ನಾಲ್ಕು ಅಂಶಗಳನ್ನ ಮುಖ್ಯವಾಗಿ ತಗೊಂಬಂದ್ರು. ಇದರಲ್ಲಿ ಮುಖ್ಯವಾದ ನಾಲ್ಕು ಅಂಶಗಳು ಏನಂತಂದ್ರೆ, ಒಂದು ಬಿತ್ತನೆ ವಿಫಲ ಅಂತ ಒಂದು ಬರುತ್ತೆ, ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಬರುತ್ತೆ, ಇನ್ನೊಂದು ಲೋಕಲೈಸ್ ಕ್ಯಾಲಾಮಿಟಿ, ಮತ್ತೆ ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಬಿತ್ತನೆ ವಿಫಲವಾದಂತ ಸಂಬಂಧ ಅಂದ್ರೆ ಇದು ಏನು ಈಗ ಬೇರೆ ಒಂದು ವಿಮೆ ಯೋಜನೆಗಳಿಗೂ ಮತ್ತೆ ಬೆಳೆ ವಿಮೆ ಯೋಜನೆಗೂ ತುಂಬಾ ಮುಖ್ಯವಾದ ವ್ಯತ್ಯಾಸ ಏನು ಅಂತಂದ್ರೆ, ಬೇರೆ ಯಾವುದೇ ವಿಮೆ ಯೋಜನೆ ಆಗ್ಲಿ ಇಲ್ಲ ವಿಮೆ ಇದ್ರೆ ಅದು ಒಂದು ವೈಯಕ್ತಿಕ ಇಲ್ಲ ಇಂಡಿವಿಜುವಲ್ ಇರುತ್ತೆ. ಬಟ್ ಈ ಬೆಳೆ ವಿಮೆ ಏನಿದೆ ಅದು ಒಂದು ಏರಿಯಾ ಅಪ್ರೋಚ್ ಸ್ಕೀಮ್ ಅಂದ್ರೆ ಒಂದು ಸ್ಥಳಕ್ಕೆ ಅಧಿಸೂಚನೆ ಮಾಡಿರ್ತಾರೆ, ಇಲ್ಲ ನಿರ್ಧಾರ ಮಾಡಿರ್ತಾರೆ. ಏನಂದ್ರೆ ಇದರಲ್ಲಿ ಒಬ್ಬೊಬ್ಬರೇ ರೈತರದ್ದು ಇಲ್ಲ ವೈಯಕ್ತಿಕ ಹೋಗಿ ಲಾಸ್ ಮಾಡ್ಲಿಕ್ಕೆ ಕಷ್ಟ ಅಂತ ಈ ತರ ಡಿಫ್ ಏರಿಯಾ ಅಪ್ರೋಚ್ ಸ್ಕೀಮ್ ಇರುತ್ತೆ. ಈ ಸಂದರ್ಭದಲ್ಲಿ ಮುಂಚಿನ ಸ್ಕೀಮ್ ಅಲ್ಲಿ ಈ ಏರಿಯಾ ಬಂದು ಹೋಬಳಿ ಮಟ್ಟಕ್ಕೆ ಮಾಡ್ತಾ ಇದ್ರು, ಈಗೇನ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ ಅದನ್ನ ಒಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಗೊಂಬಂದಿದ್ದಾರೆ. ಅಂದ್ರೆ ಏರಿಯಾ ಎಷ್ಟು ಕಡಿಮೆ ಆಗುತ್ತೋ ಅದು ಜಾಸ್ತಿ ಕ್ಲಾರಿಟಿ ಇರುತ್ತೆ, ಮತ್ತೆ ಒಂದು ರೈತರಿಗೆ ಒಂದು ನಷ್ಟ ಪರಿಹಾರ ಕೊಡೋದ್ರಲ್ಲಿ ಕರೆಕ್ಟ್ ಆಗಿ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ತರ ಚೇಂಜ್ ತಗೊಂಬಂದ್ರು. ಮತ್ತೆ ವಿಫಲ ಏನಾಗುತ್ತೆ ಅಂದ್ರೆ, ಒಂದು ಗ್ರಾಮ ಪಂಚಾಯತಿಲಿ ಒಂದು ಏನು ಬೆಳೆ ಅಧಿಸೂಚನೆ ಮಾಡಿರ್ತಾರೆ ಅಂತ ಬೆಳೆನ 75%ಗಿಂತ ಜಾಸ್ತಿ ಏನಾರ ಬಿತ್ತನೆ ಆಗಿಲ್ಲ ಅಂದ್ರೆ, ಶೇಕಡಾ 100ರಲ್ಲಿ 75% ಬಿತ್ತನೆ ಆಗಿಲ್ಲ ಆ ಪ್ರದೇಶದಲ್ಲಿ ಅಂತಂದ್ರೆ, ಅಂತ ಜಿಲ್ಲಾ ಆಡಳಿತ ಏನ್ ಮಾಡುತ್ತೆ, ಒಂದು ಅಧಿಸೂಚನೆ ಮಾಡುತ್ತೆ, ಇಂಥ ಗ್ರಾಮ ಪಂಚಾಯತಿಲಿ ರೈತರು ತೊಂದರೆ ಆಗಿದೆ, 75%ಗಿಂತ ರೈತರು ಬಿತ್ತನೆ ಮಾಡಿಲ್ಲ, ಬೆಳೆ ವಿಫಲ ಆಗಿದೆ ಅಂತ ಒಂದು ನೋಟಿಫಿಕೇಶನ್ ತರ್ತಾರೆ. ಅಂತ ಸಂದರ್ಭದಲ್ಲಿ ರೈತರಿಗೆ ಏನ್ ಮಾಡ್ತಾರೆ, ಈಗ ಬಿತ್ತನೆ ಟೈಮಲ್ಲಿ ರೈತರಿಗೆ ತುಂಬಾ ಸಾಕಷ್ಟು ಖರ್ಚಾಗಿರೋದಿಲ್ಲ, ಏನಕಂದ್ರೆ ಅವ್ರಿಗೆ ಬೀಜ ತರೋಂಥದ್ದು ಇಲ್ಲ ಭೂಮಿ ಉಳುಮೆ ಮಾಡೋಂಥದ್ದು ಇಲ್ಲ ಅಂತಂದ್ರೆ ಸ್ವಲ್ಪ ಗೊಬ್ಬರಾಗಿ ಖರ್ಚಾಗಿರುತ್ತೆ. ಅಂತ ನಷ್ಟನ ರೈತರಿಗೆ ಇಮಿಡಿಯೇಟ್ ಪರಿಹಾರ ಮಾಡ್ಕೊಡ್ಬೇಕು ಅಂತ ಈ ಯೋಜನೆಯಲ್ಲಿ ಏನ್ ಮಾಡಿದ್ದಾರೆ, ಬಿತ್ತನೆ ವಿಫಲವಾದಂತ ಸಂದರ್ಭದಲ್ಲಿ ಆತರ 75%ಗಿಂತ ಜಾಸ್ತಿ ಬಿತ್ತನೆ ಆಗಿಲ್ಲ ಅಂದ್ರೆ ಅಂತ ಯಾರ್ಯಾರೊಂದು ಬೆಳೆ ವಿಮೆ ಮಾಡಿಸಿರ್ತಾರ ಅಂತ ರೈತರಿಗೆಲ್ಲ ಶೇಕಡಾ 25% ಸಮ್ ಇನ್ಶೂರ್ಡ್ ಅಂದ್ರೆ ವಿಮಾ ಮೊತ್ತ ಏನಿರುತ್ತೆ ಅದ್ರ 25% ಇಮಿಡಿಯೇಟ್ ಅವ್ರಿಗೆ ರಿಲೀಸ್ ಕೊಡ್ತೀವಿ, ಅಲ್ಲಿಗೆ ಸ್ಕೀಮ್ ಕ್ಲೋಸ್ ಆಗುತ್ತೆ ಅಂದ್ರೆ ಅಲ್ಲಿಗೆ ಮುಂದಕ್ಕೆ ಅವ್ರಿಗೆ ವಿಮೆ ಕಂಟಿನ್ಯೂ ಆಗಲ್ಲ. ಇದು ಒಂದು ಅಡಿಷನಲ್ ಫೀಚರ್ ಒಂದು. ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಇಲ್ಲ ಲೋಕಲೈಸ್ಡ್ ಕ್ಯಾಲಾಮಿಟಿ ಅಂತ ಅಂದ್ರೆ ಈ ಮಿಡ್ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಧ್ಯಂತರ ಬೆಳೆ ಬೆಳೆಯುವ ಅಂತದಲ್ಲಿ ಮಧ್ಯಂತರ ಅವಧಿಯಲ್ಲಿ ಏನಾದ್ರೂ ತೊಂದರೆ ಆದ್ರೆ ಅಂತ ರೈತರಿಗೆ ನಷ್ಟ ಕವರ್ ಮಾಡ್ಬೇಕು ಅಂತ. ಅದೇನಾಗುತ್ತೆ, ಈಗ ಬಿತ್ತನೆ ಮಾಡಿರ್ತಾರೆ, ಚೆನ್ನಾಗಿ ಬೆಳೆ ಬೆಳೆ ಬಂದಿರುತ್ತೆ, ಮಧ್ಯಂತರದಲ್ಲಿ ಏನಾಗುತ್ತೆ ಅಚಾನಕವಾಗಿ ಆಕಸ್ಮಿಕವಾಗಿ ಇಲ್ಲ ಮಳೆ ಆಗ್ಬೋದು ಇಲ್ಲ ಮಳೆನೇ ಆಗದೆ ಇರ್ಬೋದು ಡ್ರೈ ಆಗ್ಬಿಡ್ಬೋದು, ಇಂಥ ಸಮಯದಲ್ಲಿ ಆವಾಗ್ಲೂ ಕೂಡ ಜಿಲ್ಲಾಡಳಿತ ಅಧಿಸೂಚನೆ ಮಾಡಿ ಇಲ್ಲ ಇಂಥ ಒಂದು ಅಧಿಸೂಚಿತ ಒಂದು ಏರಿಯಾದಲ್ಲಿ ಮಳೆ ಆಗಿಲ್ಲ ಇಲ್ಲ ಮಳೆ ಅತಿ ಮಳೆ ಆಗಿ ಬೆಳೆಗಳ ಹಾನಿ ಆಗ್ತಿದೆ ಅಂತ ಸಂದರ್ಭದಲ್ಲಿ ಕೂಡ ಅವಾಗ ಏನ್ ಮಾಡ್ತಾರೆ, ಇಂಡಿವಿಜುವಲ್ ಸರ್ವೆ ಅಂತ ಮಾಡ್ತಾರೆ. ಅಲ್ಲಿ ಎಷ್ಟು ಹಾನಿ ಆಗಿದೆ ನೋಡಿ ಅಲ್ಲಿ ಸರ್ವೆ ಮಾಡಿ ಯಾರ್ಯಾರು ರೈತರು ವಿಮೆ ಮಾಡಿಸಿರ್ತಾರೋ ಅಂತವ್ರ ಹತ್ರ ಅರ್ಜಿ ತಗೊಂಡು ಸೊ ಅವ್ರಿಗೆ ಅಲ್ಲೇ ಒಂದು ಮಧ್ಯಂತರ ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಸೊ ಇನ್ನೊಂದು ಲೋಕಲೈಸ್ಡ್ ಕ್ಯಾಲಮಿಟಿ. ಈ ಲೋಕಲೈಸ್ಡ್ ಕ್ಯಾಲಮಿಟಿಲಿ ಏನ್ ಬರುತ್ತೆ ಅಂದ್ರೆ, ಈಗ ಪರ್ಟಿಕ್ಯುಲರ್ ರೈತಂಗೆ ಏನಾರ ಆನೆಕಲ್ ಮಳೆ ಆಗಿ ಇಲ್ಲಾಂದ್ರೆ ಕ್ಲೌಡ್ ಬರ್ಸ್ಟ್ ಅಂತಾರೆ ಮೋಡ ಒಂದು ಇದಾಗಿ ರೈತರಿಗೆ ಅತಿ ಮಳೆ ಅಂತ ಏರಿಯಾದಲ್ಲಾದ್ರೆ ಅವರು ರೈತರು ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸಬಹುದು. ಇದರಲ್ಲಿ ಹೌದು ನನ್ನ ಜಮೀನಲ್ಲಿ ಈ ತರ ತೊಂದರೆ ಆಗಿದೆ ಅಂತ ಆ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರದ್ದು ಸರ್ವೆ ಮಾಡಿ ಅವ್ರಿಗೆ ಪರಿಹಾರವನ್ನು ತುಂಬಿಕೊಡ್ತೀವಿ. ಅದಾದ ನಂತರ ಕಟಾವಿನ ನಂತರ ಏನಾದ್ರು ತೊಂದರೆ ಆದ್ರೆ ಅಂದ್ರೆ ಯಾವ್ದಾರ ರೈತರು ಈ ಜೋಳ ರಾಗಿ ಭತ್ತ ಈ ತರ ಬೆಳೆಗಳು ಕಟಾವು ನಂತರ ಫೀಲ್ಡ್ ಅಲ್ಲಿ ಇಟ್ಟಿರ್ತಾರೆ ಅಂದ್ರೆ ಫೀಲ್ಡ್ ಅಲ್ಲಿ ಬಿಟ್ಟಿರ್ತಾರೆ ಒಣಗಲಿಕ್ಕೆ, ಒಣಗಿ ಅದನ್ನ ಬಂಡ್ಲು ಮಾಡಿ ಆಮೇಲೆ ಅದನ್ನ ಥ್ರೆಶಿಂಗ್ಗೆ ತಗೊಂಡೋಗ್ತಾರೆ. ಸೊ ಹಂಗೆ ಕಟಾವ್ ಮಾಡಿ ಆ ಫೀಲ್ಡ್ ಅಲ್ಲೇ ಸ್ಪ್ರೆಡ್ ಆಗಿ ಬಿಟ್ಟಿರೋಂತ ಬೆಳೆಗಳು, ಈಗ ಭತ್ತ ಬಿಟ್ಟಿರ್ತಾರೆ ಅನ್ಕೊಳ್ರಿ, ಆ ಕಟಾವ್ ಮಾಡಿದ ನಂತರ 7 ದಿನದೊಳಗಡೆ ಆಕಸ್ಮಿಕವಾಗಿ ಏನಾರ ಮಳೆ ಬಂದಂತ ಸಂದರ್ಭದಲ್ಲಿ ಅಂತ ರೈತರು ಅರ್ಜಿ ಸಲ್ಲಿಸಿದ್ರೆ ಹೌದು ಈ ಬೆಳೆ ಕಟಾವ್ ಮಾಡಿ ನಾವು ಒಣಗ್ಲಿಕ್ಕೆ ಜಮೀನಲ್ಲಿ ಬಿಟ್ಟಿದ್ದು ಬಟ್ ಅದ್ರ ಮಳೆ ಬಂದು ನಮ್ಗೆ ಹಾನಿ ಆಗಿದೆ ಅಂತ ಒಂದು ಅರ್ಜಿ ಕೊಟ್ರೆ ಅವ್ರ ಅರ್ಜಿ ಇನ್ಸೂರೆನ್ಸ್ ಕಂಪ್ನಿಗೆ ಕೊಡ್ಬೇಕು ಅಂತ ಏನಿಲ್ಲ, ಕೃಷಿ ಇಲಾಖೆಗೆ ಇಲ್ಲ CSC ಸೆಂಟರ್ ಬ್ಯಾಂಕ್ ಅಂತ ಇದಾವೆ ಅಲ್ಲಿ ಕೊಟ್ರೆ ಸೊ ಅದು ಇನ್ಸೂರೆನ್ಸ್ ಕಂಪ್ನಿಗೆ ಒಂದು ಮಾಹಿತಿ ತಲುಪಿದ ತಕ್ಷಣ ಅಂತ ರೈತರಿಗೂ ಸರ್ವೆ ಮಾಡಿ ಸೊ ಅಲ್ಲಿ ಎಷ್ಟು ನಷ್ಟ ಆಗಿದೆ ಅನ್ನೋದೊಂದು ಒಂದು ಸರ್ವೆ ರಿಪೋರ್ಟ್ ಮೇಲೆ ಅವ್ರಿಗೆ ನಷ್ಟ ಪರಿಹಾರ ಮಾಡ್ತೀವಿ. ಇಷ್ಟೆಲ್ಲ ಆದ ನಂತರ ಮುಂಚೆ ಯೋಜನೆ ಏನಿತ್ತು ಅದೇ ರೀತಿ ಇಳುವರಿ ಮಾಹಿತಿ ಕೂಡ ಅಂಕೆ ಸಂಖ್ಯೆ ವಿಭಾಗದಿಂದ ಬೆಳೆ ಕಟಾವು ಪ್ರಯೋಗ ಮಾಡಿ ಆ ಪರ್ಟಿಕ್ಯುಲರ್ ಬೆಳೆಗೆ ಎಷ್ಟು ಇಳುವರಿ ಬಂದಿದೆ ಅಂತ ಮಾಹಿತಿ ಕೂಡ ಕೊಡ್ತಾರೆ. ಆ ಮಾಹಿತಿ ಮೇಲೆ ಅಲ್ಲೂ ಏನಾದ್ರೂ ನಷ್ಟ ಇದ್ರೆ ಅದು ಕೂಡ ತುಂಬಿಕೊಟ್ಟು ಈಗ ಈ ತರ ಈ ಯೋಜನೆಯಲ್ಲಿ ರೈತರಿಗೆ ತುಂಬಾ ಅನುಕೂಲಗಳನ್ನ ಮಾಡಿ ಸರ್ಕಾರದವರು ಇದನ್ನ 2016 ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್. ಯೋಜನೆಯಲ್ಲಿ ರೈತರಿಗೆ ಮುಖ್ಯವಾಗಿ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ ಏನ್ ರೈತರು ಕಟ್ಟಬೇಕಾಗಿರೋಂತ ಒಂದು ವಿಮಾ ಕಂತಿದೆ ಅದ್ರ ಮೇಲೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎರಡರೂ ವಿನಾಯಿತಿ ಕೊಡ್ತಾರೆ. ವಿಮಾ ಕಂತು ಕಟ್ಟಬೇಕು ಅದು 10-20% ವರೆಗೂ ಇರುತ್ತೆ. ಎಲ್ಲರೂ ರೈತರು ಪಾಲ್ಗೊಳ್ಬೇಕು ಮತ್ತೆ ಈ ಒಂದು ಯೋಜನೆ ಅನುಕೂಲ ಆಗ್ಬೇಕು ಅನ್ನೋದಕ್ಕೋಸ್ಕರ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ರೈತರು ಕಟ್ಟಬೇಕಾದಂತ ಒಂದು ಪ್ರೀಮಿಯಂ ಏನಿದೆ ಅದು 2% ಮಾಡಿದ್ದಾರೆ ಮುಂಗಾರಲ್ಲಿ, ಹಿಂಗಾರಲ್ಲಿ 1.5% ಮತ್ತೆ ತೋಟಗಾರಿಕಾ ಬೆಳೆಗಳಿಗೆ 5% ಮಾಡಿದ್ದಾರೆ. ಇನ್ ಮಿಕ್ಕಿತ್ ಏನು ಡಿಫ್ರೆನ್ಸ್ ವಿಮಾ ಕಂತಿರುತ್ತೆ ಅದು 50% ಕೇಂದ್ರ ಸರ್ಕಾರ 50% ರಾಜ್ಯ ಸರ್ಕಾರ ಕೊಡುತ್ತೆ ಸರ್.
2: ಎರಡೂ ಕೂಡ ಸರ್ಕಾರಗಳು ಹಂಚಿಕೊಳ್ತವೆ. ಮುಖ್ಯವಾಗಿ ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾವ್ಯಾವ ರೈತರು ಪಾಲ್ಗೊಳ್ಬಹುದು ಅಂತೀರಿ?
3: ಬೆಳೆ ಸಾಲ ತಗೊಳ್ಳೋ ಅಂತಾರು, ತಗೊಳ್ದೇ ಇರೋಂತ ರೈತರು ಎಲ್ಲ ಪಾಲ್ಗೊಳ್ಬಹುದು. ಗುತ್ತಿಗೆಯಲ್ಲಿ ಮಾಡ್ತಾ ಇರ್ತಾರಲ್ಲ ಸರ್ ಅಂತ ರೈತರು ಪಾಲ್ಗೊಳ್ಳಕಾಗಲ್ಲ, ಯಾಕಂದ್ರೆ ಯಾರ ಹೆಸರಲ್ಲಿ ಪಾಣಿ ಇರುತ್ತೋ ಅಂತ ರೈತರು ಎಲ್ಲರೂ ಕೂಡ ಈ ಯೋಜನೆಯಲ್ಲಿ ಪಾಲ್ಗೊಳ್ಬಹುದು ಸರ್.
2: ನಮ್ಮ ರೈತರು ಈ ಯೋಜನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಏನೇನು ದಾಖಲಾತಿಗಳನ್ನ ಕೊಡಬೇಕಾಗತ್ತೆ ಮತ್ತೆ ಎಲ್ಲಿ ನೋಂದಾಯಿಸಬೇಕಾಗತ್ತೆ ಅಂತೀರಿ?
3: ಸರ್ ಮುಖ್ಯವಾಗಿ ನೋಡಿ, ಈಗ ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಈ ಅಧಿಸೂಚಿತ ಬೆಳೆಗಳಿಗೆ ಸಾಲ ತಗೊಂಡ್ರೆ ಬ್ಯಾಂಕ್ ಅವರು ಕಂಪಲ್ಸರಿ ಅಂದ್ರೆ ಇನ್ಸೂರೆನ್ಸ್ ಪ್ರೀಮಿಯಂ ಏನು ವಿಮಾ ಕಂತಿದೆ ಅದನ್ನ ಮುರಿದು ಇನ್ಸೂರೆನ್ಸ್ ಕಂಪ್ನಿ ಕಳಿಸ್ತಾರೆ. ಈಗ

0: ಸಾವಿರದ ಇಪ್ಪತ್ತರಲ್ಲಿ ಏನಾಗಿದೆ, ಬೆಳೆ ಸಾಲ ತಗೊಳ್ಳೋಂತ ರೈತರು ಏನಾದ್ರೂ ಈ ಯೋಜನೆಯಿಂದ ಬಿಟ್ಟು ಹೋಗಿದ್ರೆ ಮತ್ತೆ ಹೋಗಿ ಬ್ಯಾಂಕ್ಗೆ ಒಂದು ಆಪ್ಟಿನ್ ಫಾರ್ಮ್ ಅಂತ ಇರುತ್ತೆ, ಆ ಫಾರ್ಮ್ ನ ತುಂಬಿ ಆ ಬ್ಯಾಂಕ್ ಅಲ್ಲಿ ಅದನ್ನ ಕೊಟ್ರೆ ಸೊ ಬ್ಯಾಂಕ್ ಅವರು ಕವರ್ ಮಾಡ್ತಾರೆ. ಇನ್ನ ಬೆಳೆ ಸಾಲ ತಗೊಳ್ಳದೆ ಇರೋಂತ ರೈತರು ಸಾರ್ವಜನಿಕ ಸಹಾಯ ಕೇಂದ್ರ ಅಂತ, ಏನ್ CSC ಸೆಂಟರ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಒಂದು ಇದರಲ್ಲಿ ಎನ್ರೋಲ್ ಆಗಂತ ವ್ಯವಸ್ಥೆ ಮಾಡಿದ್ದಾರೆ. ಗ್ರಾಮ ಒಂದ್ ಅಂತ ಕೂಡ ಒಂದು ಸಂಸ್ಥೆಯಲ್ಲಿ ಅವರು ಎನ್ರೋಲ್ ಮಾಡಬಹುದು, ಕರ್ನಾಟಕ ಒಂದಲ್ಲಿ ಎನ್ರೋಲ್ ಮಾಡಬಹುದು, ಮತ್ತೆ ಬೆಂಗಳೂರು ಒಂದಂತ ಅದು ಏನು ಬೆಂಗಳೂರು ಕಡೆ ಇದೆ ಅಲ್ಲಿ ಎನ್ರೋಲ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಮಾಡಬಹುದು, ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲಿ ಮಾಡಬಹುದು, ಎಲ್ಲಾ ಕಡೆ ಮಾಡಬಹುದು. ಬಟ್ ಹೋಗಿ ನಿಗದಿತ ಒಂದು ಪ್ರೀಮಿಯಂ ಅಮೌಂಟ್ ನ ತುಂಬಿ ನೋಂದಾಯಿಸಿ ಮಾಡಬಹುದು ಸರ್. ಮತ್ತೆ ಈಗ ಏನು ಬೆಳೆ ಸಾಲ ತಗೊಳ್ದೆ ಇರೋ ರೈತರು ಇರ್ತಾರೆ, ಅವ್ರ ನೋಂದಾಯಿನ ಮಾಡಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಅರ್ಜಿ ಕೊಡ್ಬೇಕಾಗತ್ತೆ, ಅರ್ಜಿ ಅಲ್ಲೇ ಇರುತ್ತೆ CSC ಸೆಂಟರ್ ಗ್ರಾಮವನ್ನು ಕರ್ನಾಟಕವನ್ನಲ್ಲಿ ಆಲ್ರೆಡಿ ಅರ್ಜಿ ಇರುತ್ತೆ, ಅರ್ಜಿನ ಕಂಪ್ಲೀಟ್ ಆಗಿ ತುಂಬಿ ಅದ್ರ ಜೊತೆ ಅವ್ರಿಗೆ ಭೂ ದಾಖಲಾತಿ ಒಂದು ಪಾಣಿ, ಮತ್ತೆ ಅವ್ರದ್ದೊಂದು ಆಧಾರ್ ಕಾರ್ಡು, ಮತ್ತೆ ಬ್ಯಾಂಕ್ ಒಂದು ದಾಖಲಾತಿ ಕೊಡ್ಬೇಕಾಗತ್ತೆ, ಸೂಟ್ ಐಡಿ ಅಂತ ಹೋದ ವರ್ಷ ಮಾಡಿದ್ದಾರೆ. ಎಲ್ಲಾ ರೈತರದ್ದು ಅವ್ರದ್ದು ಇನ್ಫಾರ್ಮೇಶನ್ಸ್, ಅವ್ರ ಡೀಟೇಲ್ಸ್, ಮತ್ತೆ ಅವ್ರದ್ದು ಲ್ಯಾಂಡ್ ಇದು ಏನ್ ರೆಕಾರ್ಡ್ ಇದೆ ಅದು ಫ್ರೂಟ್ ಐಡಿಲಿ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಹಾಗಾಗಿ ರೈತರು ಯಾರೇ ಫ್ರೂಟ್ ಐಡಿ ಇದ್ರೆ ಅವ್ರು ಅಲ್ಲಿ ಈ ಸೆಂಟರ್ಸ್ ಕಳ್ಬೋದ್ರೆ ಇಮಿಡಿಯೇಟ್ ಅವ್ರದೆಲ್ಲ ಡೇಟಾ ಆಟೋಮೆಟಿಕ್ ಫೆಚ್ ಆಗುತ್ತೆ, ಮತ್ತೆ ಈಸಿಯಾಗಿ ಅವ್ರದ್ದು ಎನ್ರೋಲ್ಮೆಂಟ್ ಆಗುತ್ತೆ.
1: ತುಂಬಾ ಸಂತೋಷ ಪ್ರವೀಣ್ ಕುಮಾರ್ ಅವರೇ, ತಾವ ಇದುವರೆಗೂ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಥ್ಯಾಂಕ್ ಯು.
2: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
4: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
5: ಏಕೆಂದರೆ ನೀರು ಜೀವಜಲ.
3: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
6: ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ತೀವ್ರವಾಗಿ ಖಂಡಿಸಿದ ಭಾರತ ಜಪಾನ್. ರಾಜಸ್ಥಾನ ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ನಾವೀನ್ಯತೆ ಆಧಾರಿತ ಅಭಿವೃದ್ಧಿಗೆ ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯ ಬಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ನೇ ಸುತ್ತಿಗೆ ಸ್ವಿಟ್ಜರ್ಲೆಂಡ್ ಸ್ಪೇನ್ ಮುನ್ನಡೆ. ವಾರ್ತೆಗಳ ವಿವರ. ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ಎಲ್ಲಾ ರೀತಿಯ ಭಯೋತ್ಪಾದನೆ ಮತ್ತು ಹಿಂಸಾತ್ಮಕ ಉಗ್ರವಾದವನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಜಪಾನ್ ಪ್ರಧಾನಿ ಸನೆ ತಕೈಚಿ ಬಲವಾಗಿ ಖಂಡಿಸಿದ್ದಾರೆ. 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯ ಜಂಟಿ ಹೇಳಿಕೆ ಪ್ರಕಟಿಸಲಾಗಿದ್ದು, ಕಳೆದ ವರ್ಷ ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಉಭಯ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಉಗ್ರರು ಭಯೋತ್ಪಾದನೆಗೆ ಹಣಕಾಸು ಒದಗಿಸುವವರು ಮತ್ತು ಸಂಘಟಕರ ವಿರುದ್ದ ವಿಳಂಬವಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಲ್ಖೈದಾ, ಐಸಿಸ್, ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಮತ್ತು ಅವರ ಪ್ರಾಕ್ಸಿಗಳು ಸೇರಿದಂತೆ ವಿಶ್ವಸಂಸ್ಥೆ ಪಟ್ಟಿ ಮಾಡಲಾದ ಎಲ್ಲಾ ಭಯೋತ್ಪಾದಕ ಗುಂಪುಗಳು ಮತ್ತು ಸಂಸ್ಥೆಗಳ ವಿರುದ್ದ ಸಂಘಟಿತ ಕ್ರಮ ಕೈಗೊಳ್ಳಬೇಕೆಂದು ಉಭಯ ನಾಯಕರು ಕರೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ರಾಜಸ್ಥಾನ ಮತ್ತು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ರಾಜಸ್ಥಾನದ ಪ್ರವಾಸದ ವೇಳೆ ಅವರು ಜೋಧ್ಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಅನ್ನು ಉದ್ಘಾಟಿಸಲಿದ್ದಾರೆ. 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಯು ವಾರ್ಷಿಕ 20 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಇದೇ ಸಂದರ್ಭದಲ್ಲಿ ಜೋಧ್ಪುರದಲ್ಲಿ ಪರಿಷ್ಕೃತ ಉಡಾನ್ ಯೋಜನೆಗೆ ಅವರು ಚಾಲನೆ ನೀಡಲಿದ್ದಾರೆ. ಬಲೋತ್ರಾದಲ್ಲಿ ಸುಮಾರು 1.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಪ್ರಧಾನಿ ಅವರು ಲೋಕಾರ್ಪಣೆಗೊಳಿಸಲಿದ್ದಾರೆ.

0: ಯೋಜನೆಗಳು ಪೆಟ್ರೋಕೆಮಿಕಲ್ಸ್, ನಗರ ಸಾರಿಗೆ, ರೈಲ್ವೆ, ರಸ್ತೆ, ನವೀಕರಿಸಬಹುದಾದ ಇಂಧನ ಮತ್ತು ವಿದ್ಯುತ್ ಪ್ರಸರಣ ಸೇರಿದಂತೆ ಹಲವು ಕ್ಷೇತ್ರಗಳನ್ನು ಒಳಗೊಂಡಿವೆ. ಬಾಲುತ್ರದ ಪಚಾದ್ರಾದಲ್ಲಿ ದೇಶದ ಮೊದಲ ಗ್ರೀನ್ಫೀಲ್ಡ್ ಸಮಗ್ರ ತೈಲ ಸಂಸ್ಕರಣ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ಅವರು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ ವೇಳೆ 13,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಜೈಪುರ ಮೆಟ್ರೋ ರೈಲು ಯೋಜನೆಯ ಎರಡನೇ ಹಂತಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಜೊತೆಗೆ ರಾಜಸ್ಥಾನ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನೇಮಕಗೊಂಡಿರುವ ಸುಮಾರು 54,000 ಯುವಕರಿಗೆ ನೇಮಕಾತಿ ಪತ್ರಗಳನ್ನು ಪ್ರಧಾನಿ ವಿತರಿಸಲಿದ್ದಾರೆ. ಗುಜರಾತ್ಗೆ ನಾಳೆ ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಸನಾತ್ನಲ್ಲಿ ಸೇಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟಿಸಲಿದ್ದಾರೆ. ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯು ಸುಸ್ಥಿರ ಸ್ಥಿತಿಸ್ಥಾಪಕ ಹಾಗೂ ನಾವೀನ್ಯತೆ ಆಧಾರಿತ ಅಭಿವೃದ್ಧಿಯ ಮುಂದಿನ ಹಂತಕ್ಕೆ ವೇಗ ನೀಡುವ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಪ್ರಾಯಪಟ್ಟಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದ ಭಾರತ ಫ್ರಾನ್ಸ್ ಉದ್ಯಮಿಗಳ ದುಂಡುಮೇಜಿನ ಸಭೆಯ ಉದ್ದೇಶಿಸಿ ಮಾತನಾಡಿದ ಅವರು, ತಂತ್ರಜ್ಞಾನದಲ್ಲಿ ಪ್ರಗತಿ, ಪೂರೈಕೆಯ ಸರಪಳಿಯ ವೈವಿಧ್ಯೀಕರಣ, ಇಂಧನ ಪರಿವರ್ತನೆ ಹಾಗೂ ಜಾಗತಿಕ ರಾಜಕೀಯ ಬೆಳವಣಿಗೆಗಳಿಂದಾಗಿ ವಿಶ್ವ ಆರ್ಥಿಕತೆ ವೇಗವಾಗಿ ರೂಪಾಂತರಗೊಳ್ಳುತ್ತಿದೆ ಎಂದು ಹೇಳಿದರು. ವಿಕಸಿತ ಭಾರತ 2047 ಗುರಿ ಸಾಧಿಸುವ ಭಾರತದ ಪಯಣದಲ್ಲಿ ಪಾಲುದಾರರಾಗುವಂತೆ ಫ್ರಾನ್ಸ್ನ ಉದ್ಯಮಿಗಳು ಮತ್ತು ಹೂಡಿಕೆದಾರರಿಗೆ ಇದೇ ವೇಳೆ ಸಚಿವರು ಆಹ್ವಾನ ನೀಡಿದರು. ಉಭಯ ರಾಷ್ಟಗಳ ಹಂಚಿಕೆಯ ಸಮೃದ್ಧಿಯನ್ನು ಸಾಧಿಸಲು ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಅಗತ್ಯವಿದೆ. ಕಳೆದ ಒಂದು ದಶಕದಲ್ಲಿ ಭಾರತ ಮತ್ತು ಫ್ರಾನ್ಸ್ ನಡುವೆ ದ್ವಿಪಕ್ಷೀಯ ವ್ಯಾಪಾರ 2 ಪಟ್ಟು ಹೆಚ್ಚಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಪಕ್ಷದ ಸಾಂಸ್ಥಿಕ ಚುನಾವಣೆ ಹಾಗೂ ಪಕ್ಷದ ಪರವಾಗಿ ಅಧಿಕೃತವಾಗಿ ಸಹಿ ಹಾಕುವವರಿಗೆ ಸಂಬಂಧಿಸಿದಂತೆ ಉದ್ಭವಿಸಿರುವ ಪರಸ್ಪರ ವಿರುದ್ದದ ಹಕ್ಕು ಪ್ರತಿಪಾದನೆಗಳ ಕುರಿತು ಪ್ರತಿಕ್ರಿಯೆ ಸಲ್ಲಿಸುವಂತೆ ಭಾರತ ಚುನಾವಣಾ ಆಯೋಗ ಪಕ್ಷದ ಉಭಯ ಬಣಗಳಿಗೆ ಸೂಚಿಸಿದೆ. ಈ ಕುರಿತು ತೃಣಮೂಲ ಕಾಂಗ್ರೆಸ್ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ ಹಾಗೂ ಪಕ್ಷದ ನಾಯಕ ರಿತಮ್ಮೃತ ಬ್ಯಾನರ್ಜಿ ಅವರಿಗೆ ಪ್ರತ್ಯೇಕ ಪತ್ರಗಳನ್ನು ಬರೆದಿರುವುದಾಗಿ ಚುನಾವಣಾ ಆಯೋಗ ತಿಳಿಸಿದೆ. ಉಭಯ ಬಣಗಳು ಸೋಮವಾರ ಸಂಜೆ 5:30 ತಮ್ಮ ಪ್ರತಿಕ್ರಿಯೆಯನ್ನು ಸಲ್ಲಿಸುವಂತೆ ಚುನಾವಣಾ ಆಯೋಗ ನಿರ್ದೇಶನ ನೀಡಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಾರ್ಷಿಕ ಶ್ರೀ ಅಮರನಾಥ ಯಾತ್ರೆ ಇಂದು ಬೆಳಗ್ಗೆ ಪಹಲ್ಗಾಮ್ ಮತ್ತು ಬಾಲ್ತಾಲ್ ಮಾರ್ಗಗಳಿಂದ ಆರಂಭವಾಗಿದೆ. 57 ದಿನಗಳ ಈ ಪವಿತ್ರ ಯಾತ್ರೆಯಲ್ಲಿ ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಸಮುದ್ರ ಮಟ್ಟದಿಂದ ಸುಮಾರು 3,888 ಮೀಟರ್ ಎತ್ತರದಲ್ಲಿರುವ ಅಮರನಾಥ ಗುಹಾ ದೇಗುಲಕ್ಕೆ ತೆರಳಿ ಸ್ವಯಂ ರೂಪುಗೊಂಡಿರುವ ಹಿಮ ಶಿವಲಿಂಗ ದರ್ಶನ ಪಡೆದು ಶಿವನ ಆಶೀರ್ವಾದ ಪಡೆಯುವುದು ಯಾತ್ರೆಯ ಉದ್ದೇಶವಾಗಿದೆ. ರಕ್ಷಾಬಂಧನದ ದಿನವಾದ ಆಗಸ್ಟ್ 28ರಂದು ಯಾತ್ರೆ ಸಂಪನ್ನಗೊಳ್ಳಲಿದೆ. ಅಮರನಾಥ ಯಾತ್ರೆ ಕೈಗೊಂಡಿರುವ ಯಾತ್ರಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಶುಭಾಶಯ ಕೋರಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಸಂಬಂಧಿಸಿದ ನಿಧಿ ಮತ್ತು ದೇಣಿಗೆ ದುರ್ಬಳಕೆ ಕುರಿತ ಎಲ್ಲಾ ಆರೋಪಗಳ ಬಗ್ಗೆ ನ್ಯಾಯಸಮ್ಮತ ಹಾಗೂ ಸಮಗ್ರ ತನಿಖೆ ನಡೆಸಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಅಲೋಕ್ ಕುಮಾರ್ ಆಗ್ರಹಿಸಿದ್ದಾರೆ. ಅಯೋಧ್ಯೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಚಂಪತ್ ರೈ ವಿರುದ್ದ ಕೇಳಿಬಂದಿರುವ ಆರೋಪಗಳ ಕುರಿತು ಪ್ರತಿಕ್ರಿಯಿಸಿರುವ ಅವರು, ಈ ಹಂತದಲ್ಲಿ ಯಾವುದೇ ನಿರ್ದಿಷ್ಟ ಅಭಿಪ್ರಾಯ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಆರೋಪಗಳು ಕೇಳಿಬಂದಿದ್ದು ಕೆಲವು ಮಂದಿ ಅವರ ವಿರುದ್ದ ದೂರುಗಳನ್ನು ನೀಡಿದ್ದಾರೆ. ಈ ಆರೋಪಗಳ ಕುರಿತು ತನಿಖೆ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಈ ಹಿಂದೆ ಟ್ರಸ್ಟ್ನ ಕಚೇರಿ ಉಸ್ತುವಾರಿ ಪ್ರಕಾಶ್ ಗುಪ್ತಾ ಅವರು ದೇಣಿಗೆ ಹಣ ಎಣಿಕೆ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿದ್ದರು. ನಗದು ದೇಣಿಗೆ ನಿರ್ವಹಣೆಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ ನಿಯೋಜಿಸಿದ್ದ ಸಿಬ್ಬಂದಿಯ ಪೈಕಿ ಕೆಲವರು ಅಕ್ರಮದಲ್ಲಿ ಭಾಗಿಯಾಗಿರಬಹುದು ಎಂಬ ಶಂಕೆಯನ್ನು ಅಲೋಕ್ ಕುಮಾರ್ ವ್ಯಕ್ತಪಡಿಸಿದ್ದಾರೆ. ಯುವಜನ ವ್ಯವಹಾರಗಳ ಇಲಾಖೆಯು ಇಂದು ನವದೆಹಲಿಯಲ್ಲಿ ಮೈಭಾರತ್ ಕೈಗಾರಿಕಾ ಸಂಘಟನೆಗಳ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಅಸೋಚಾಮ್, ಎಫ್ಐಸಿಸಿಐ, ಸಿಎಐಟಿ, ಸಿಐಐ ಸೇರಿದಂತೆ ಪ್ರಮುಖ

0: ಕೈಗಾರಿಕಾ ಸಂಘಟನೆಗಳು ಸಮಾವೇಶದಲ್ಲಿ ಭಾಗವಹಿಸಿದ್ದವು. ಯುವಜನ ಅಭಿವೃದ್ದಿಗಾಗಿ ಭವಿಷ್ಯದ ಸಹಭಾಗಿತ್ವದ ರೂಪುರೇಷೆಗಳ ಕುರಿತು ಚರ್ಚಿಸುವುದು ಹಾಗೂ ರಾಷ್ಟೀಯ ಯುವಜನ ಗುರಿಗಳನ್ನು ಕೈಗಾರಿಕಾ ವಲಯದ ಉಪಕ್ರಮಗಳೊಂದಿಗೆ ಸಂಯೋಜಿಸುವ ಕುರಿತು ಸಮಾವೇಶದಲ್ಲಿ ಸಮಾಲೋಚನೆ ನಡೆಯಿತು. ವೆನಿಜುವೆಲಾದಲ್ಲಿ ನಿಧನರಾದ ಭಾರತೀಯ ನಾವಿಕ ರಾಕೇಶ್ ಚೌಹಾಣ್ ಅವರ ಪಾರ್ಥಿವ ಶರೀರವನ್ನು ವಿರೂಪಗೊಳಿಸಿರುವ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ವೆನಿಜುವೆಲಾ ಅಧಿಕಾರಿಗಳನ್ನು ಭಾರತ ಒತ್ತಾಯಿಸಿದೆ. ಘಟನೆ ಬೆಳಕಿಗೆ ಬಂದ ದಿನದಿಂದಲೇ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳೊಂದಿಗೆ ಈ ವಿಷಯವನ್ನು ನಿರಂತರವಾಗಿ ಪ್ರಸ್ತಾಪಿಸುತ್ತಿರುವುದಾಗಿ ಕರಾಕಾಸ್ನಲ್ಲಿ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಭೂಕಂಪದಿಂದ ತತ್ತರಿಸಿರುವ ವೆನಿಜುವೆಲಾಗೆ ಆಪರೇಷನ್ ಅಮಿಸ್ತಾದ್ ಅಡಿಯಲ್ಲಿ ಮಾನವೀಯತೆಯ ನೆರವನ್ನು ಭಾರತ ಮತ್ತಷ್ಟು ವಿಸ್ತರಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಭಾರತ ಸೇನೆಯ ಫೀಲ್ಡ್ ಆಸ್ಪತ್ರೆಯ ಸಿಬ್ಬಂದಿಯು ವೆನಿಜುವೆಲಾದ ಭೂಕಂಪ ಪೀಡಿತ ಪ್ರದೇಶಗಳಲ್ಲಿ ಸಂತ್ರಸ್ತರಿಗೆ ನಿರಂತರವಾಗಿ ವೈದ್ಯಕೀಯ ಸೇವೆ ಒದಗಿಸುತ್ತಿದೆ ಎಂದು ತಿಳಿಸಿದೆ. ಆಂಧ್ರಪ್ರದೇಶದ ಮರ್ಕಾಪುರಂನಲ್ಲಿ ಇಂದು ಮುಂಜಾನೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ನಾಲ್ವರು ಮೃತಪಟ್ಟಿದ್ದು 8 ಮಂದಿ ಗಾಯಗೊಂಡಿದ್ದಾರೆ. ಕಂಭಂ ವೈ ಜಂಕ್ಷನ್ನಲ್ಲಿ ಸಮೀಪ ನಿಲ್ಲಿಸಿದ್ದ ಆಟೋಗೆ ಅತಿ ವೇಗವಾಗಿ ಬಂದ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ. ಕೆನಡಾದ ವ್ಯಾಂಕುವರ್ನಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ತಂಡ ಅಲ್ಜೀರಿಯಾದ ವಿರುದ್ದ 2-0 ಗೋಲುಗಳ ಅಂತರದಲ್ಲಿ ಜಯ ಗಳಿಸಿ 16ರ ಸುತ್ತಿಗೆ ಪ್ರವೇಶಿಸಿದೆ. ಮೊದಲ ಸುತ್ತಿನಲ್ಲಿ 2 ಗೆಲುವು ಹಾಗೂ 1 ಡ್ರಾ ದಾಖಲಿಸಿ ಬಿ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆದಿದ್ದ ಸ್ವಿಟ್ಜರ್ಲೆಂಡ್ ಈ ಗೆಲುವಿನೊಂದಿಗೆ ಪಂದ್ಯಾವಳಿಯಲ್ಲಿ ತನ್ನ ಅಜೇಯ ಓಟವನ್ನು ಮುಂದುವರೆಸಿದೆ. ಕೆನಡಾದ ವ್ಯಾಂಕುವರ್ನಲ್ಲಿ ಮಂಗಳವಾರ ನಡೆಯುವ 16ರ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ತಂಡ ಕೊಲಂಬಿಯಾ ಅಥವಾ ಘನಾ ತಂಡವನ್ನು ಎದುರಿಸಲಿದೆ. ಕ್ಯಾಲಿಫೋರ್ನಿಯಾದ ಎಂಗಲ್ವುಡ್ನ ಲಾಸ್ ಏಂಜಲೀಸ್ ಕ್ರೀಡಾಂಗಣದಲ್ಲಿ ನಡೆದ ಮತ್ತೊಂದು 32ರ ಸುತ್ತಿನ ಪಂದ್ಯದಲ್ಲಿ ಸ್ಪೇನ್ ತಂಡ ಆಸ್ಟ್ರಿಯಾ ವಿರುದ್ದ 3-0 ಗೋಲುಗಳಿಂದ ಜಯಗಳಿಸಿ 16ರ ಸುತ್ತಿಗೆ ಪ್ರವೇಶಿಸಿದೆ. ಆರ್ಲಿಂಗ್ಟನ್ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುವ 32ರ ಸುತ್ತಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಈಜಿಪ್ಟ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ತೀವ್ರವಾಗಿ ಖಂಡಿಸಿದ ಭಾರತ ಜಪಾನ್. ರಾಜಸ್ಥಾನ ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ. ನಾವೀನ್ಯತೆ ಆಧಾರಿತ ಅಭಿವೃದ್ದಿಗೆ ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆ ಬಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿಗೆ ಸ್ವಿಟ್ಜರ್ಲೆಂಡ್ ಸ್ಪೇನ್ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 1:20:20. ಭಾವಗೀತೆಗಳ ಕಾರ್ಯಕ್ರಮ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಶ್ರುತಿ ಜಿ ರಾವ್ ಅವರಿಂದ ಕೆಲವು ಭಾವಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸಿ ಬಿಆರ್ ಲಕ್ಷ್ಮಣ್ ರಾವ್ ಅವರ ರಚನೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು.

ಇದುವರೆಗೆ ಶ್ರುತಿ ಜಿ ರಾವ್ ಅವರಿಂದ ಕೆಲವು ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 1:35. ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳಿಗಾಗಿ ಸಂದೇಶ ಕಳಿಸಬೇಕಾದ ವಾಟ್ಸಪ್ ಸಂಖ್ಯೆ 9408585853 ಸಂಖ್ಯೆ ಮತ್ತೊಮ್ಮೆ 9408085853. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ, ಎ ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಉಪೇಂದ್ರ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಗುರುಕಿರಣ್.

ಇನ್ನು ಮುಂದೆ ಕೇಳಿ ಅಂಜಲಿ ಗೀತಾ. ಅಂಜಲಿ ಗೀತಾಂಜಲಿ ಚಿತ್ರದ ಗೀತೆ ಹಾಡಿದ್ದಾರೆ ಚಿತ್ರ, ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಪ್ರಶಾಂತ್ ರಾಜ್. ಈ ಗೀತೆಯನ್ನು ಕೋರಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕು ಗೊಬ್ಬರಗಾಲದಿಂದ ಶ್ರೀನಿವಾಸ್ ಜಿಪಿ.

0: ನಕ್ಷತ್ರಲೋಕ ನಕ್ಷತ್ರಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ.
1: ಕೇಳುಗರೆ, ಈ ಬಾರಿಯ ನಕ್ಷತ್ರಲೋಕ ಕಾರ್ಯಕ್ರಮ ಜುಲೈ 5 ಭಾನುವಾರ ಮಧ್ಯಾಹ್ನ 2:40 ಪ್ರಸಾರವಾಗಲಿದೆ. ಇದರಲ್ಲಿ ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳುವಿರಿ.
2: ಅದು ಹಿಟ್ಟಾದ್ಮೇಲೆ ನಮ್ಗೆ ಕೃಪಾಕರ ಸೇನಾನಿ ಸರ್ ನನ್ಗೆ ಗುರುಗಳ ತರ ಮತ್ತೆ ನನ್ನ ಮಾರ್ಗದರ್ಶಿಗಳು.
1: ಕೇಳಲು ಮರೆಯದಿರಿ, ಜುಲೈ 5 ಭಾನುವಾರ ಮಧ್ಯಾಹ್ನ 2:40 ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರೊಂದಿಗೆ ಸಂವಾದ.
0: ನಕ್ಷತ್ರಲೋಕ
3: ಸಿನಿ ಸೆಲೆಬ್ರಿಟಿ ಗಳೊಂದಿಗೆ ಮಾತುಕತೆ ಕಾರ್ಯಕ್ರಮದಲ್ಲಿ
4: ಕೈಯ ಚೂಟಿ ಒಮ್ಮೆ ನೋಡಿಕೊಳ್ಳಲೇನು ನನ್ನ ಕಣ್ಣ ನಾನೇ ನಂಬರಾದೆ.
5: ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಪರಶುರಾಮ್ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಸಂಗಡಿಗರೊಂದಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಈ ಗೀತೆಯ ಸಾಹಿತ್ಯ ಚಿ ಉದಯ್ ಶಂಕರ್, ಸಂಗೀತ ನಿರ್ದೇಶನ ಹಂಸಲೇಖ ಅವರದ್ದು. ಈ ಗೀತೆಯನ್ನು ಕೋರಿದ್ದಾರೆ ಮೈಸೂರಿನ ಮಂಡಿ ಮೊಹಲ್ಲಾದಿಂದ ಸೌಮ್ಯ, ಕೀರ್ತಿ, ಮಂಗಳ, ಶಂಕರ್, ಶ್ರೀದಿವ್ಯ, ಶ್ರೀಹಂಸ.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಆನ್ ಆಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage ಮೈಸೂರು, ಆರ್ ವಿಸಿಟ್ vvce.ac.in.
2: ಕೇಳುಗರೆ, ಮೃತಪಟ್ಟವರ ಕುರಿತು ಇದೊಂದು ಪ್ರಕಟಣೆ. ಕೆಆರ್ ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ದಾಖಲಾಗಿದ್ದ ಸುಮಾರು 60 ವರ್ಷ ವಯಸ್ಸಿನ ಅಪರಿಚಿತ ಗಂಡಸು ದಿನಾಂಕ 2/7/2026 ಮೃತಪಟ್ಟಿದ್ದು, ಇವರ ವಾರಸುದಾರರು ಯಾರೂ ಪತ್ತೆಯಾಗಿರುವುದಿಲ್ಲ. ಇವರ ಚಹರೆ ಹೀಗಿದೆ: 5.6 ಅಡಿ ಎತ್ತರ, ಗೋಧಿ ಮೈಬಣ್ಣ, ಕೋಲುಮುಖ, ತೆಳ್ಳನೆಯ ಶರೀರ, ಕಪ್ಪು ಬಿಳಿ ಕೂದಲು ಮತ್ತು ಕಪ್ಪು ಬಿಳಿ ಬಣ್ಣದ ಕುರು

24518519 ಇದನ್ನು ಸಂಪರ್ಕಿಸಬೇಕಾಗಿ ಅಥವಾ ಖುದ್ದಾಗಿ ಠಾಣೆಗೆ ಸಂಪರ್ಕಿಸಬೇಕಾಗಿ ಪ್ರಕಟಣೆಯಲ್ಲಿ ಕೋರಿದೆ. ಪ್ರಕಟಣೆ ಕೇಳಿದಿರಿ. ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಶಾಂತಿ ಕ್ರಾಂತಿ ಚಿತ್ರದ ಗೀತೆ. ಸಂಗಡಿಗರೊಂದಿಗೆ ಎಸ್ ಜಾನಕಿಯವರು ಹಾಡಿರುವ ಈ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

ಕೇಳುಗ್ರಿ, ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಇನ್ನೂ ಸಾಕಷ್ಟು ಸಂದೇಶಗಳು ಬಂದಿವೆ. ಅವು ಯಾವುವು ಅಂತ ನೋಡುವಂಥ ಸಮಯ. ಮೈಸೂರಿನ ನಜರ್ಬಾದ್ನಿಂದ ಯೋಗಾನಂದರಂಪೂರೆ ವಿಜಯ್ ವಿನಯ್ ರಜತ್ ಯುಧಿಷ್ಠಿರವರು ಸಂದೇಶವನ್ನು ಕಳಿಸಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹೇಮರಾಜು ಜಗದೀಶ್ವರಿ ಸಾವಿತ್ರಮ್ಮ ದೀಕ್ಷಿತ್ ಅಕ್ಷತಾ ಗಣೇಶ್ ನಗರ ಮೈಸೂರಿನಿಂದ, ಮಂಡಿ ಮೊಹಲ್ಲಾದಿಂದ ಸುಮತಿ ನಾಗರಾಜ್ ಲೇಖನ್ ಹಾಗೂ ಕೃತಿಕಾ, ಬಲವತ್ತ ಗ್ರಾಮದ ಲೋಕೇಶ್ ಆಚಾರ್ ನಂದಿನಿ ಕಾವ್ಯ ಅಂಜಲಿ ಹರ್ಷಿತಾಚಾರ್ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಮತ್ತೊಬ್ಬರು ರಮ್ಯಶ್ರೀ ಪೂಜಶ್ರೀ ಅಂಜುಶ್ರೀ ಕೌಶಿಕ್ ರಾಜ್ ಗಗನ್ ಭುವನ್ ಗುರು ಮನು ಶಿಲ್ಪಿ ರಮೇಶ್ ಸರಸ್ವತಿ ಹನುಮನಾಳಿನಿಂದ ನಮಗೆ ಸಂದೇಶ ಬಂದಿದೆ. ಮೈಸೂರಿನ ಹಳ್ಳದಕೇರಿಯಿಂದ ಗಾಯತ್ರಿ ರಮೇಶ್ ಅರವಿಂದ್ ಶ್ರೇಯಸ್ ವಿಶ್ವನಾಥ್ ಹರ್ಷಿಕಾ ಮೈತ್ರಿ ರಾಗಶ್ರೀ ಜಯಶ್ರೀ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆ ಪುಷ್ಪ ಜೈನ್ ಮತ್ತು ಪಾರ್ಶ್ವನಾಥ್ ಜೈನ್ ಜೆ ಪಿ ನಗರ ಮೈಸೂರಿನಿಂದ ಸಂದೇಶ ಬಂದಿದೆ. ಉಮಾ ಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಚಿತ್ರದುರ್ಗದಿಂದ ನಮಗೆ ಸಂದೇಶ ಬಂದಿತ್ತು. ಕೃಷ್ಣ ಟೈಲರ್ ಶ್ರೀರಂಗಪಟ್ಟಣ, ಪದ್ಮ ಕೃಷ್ಣ ನಾರಾಯಣ ಚೈತ್ರ ಬಹುಳ್ ಲಕ್ಷ್ಮೀ ಉಮಾಶಂಕರ್ ಪ್ರಶಾಂತ್ ಸುಜಾತ ಧೀರಜ್ ಪ್ರಣವ್ ಮತ್ತು ಮೈಸೂರಿನ ರಮೇಶ್ ಅಂಚೇಳ್ಕರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುದ್ದಳ್ಳಿ ಪುಟ್ಟಸ್ವಾಮಿ KSRTC ಮೈಸೂರಿನಿಂದ ಸಂದೇಶ ಬಂದಿದೆ. ಅನಿಲ್ ಕುಮಾರ್ ತಡಕಣಹಳ್ಳಿ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ ಸಂದೇಶ ಬಂದಿದೆ. ಹಾಗೆ ಸಹನ ಅಶೋಕಪುರಂನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀಲಮ್ಮ ಮೃತ್ಯುಂಜಯ ಭುವನಶ್ರೀ ಪದ್ಮಾವತಿ ಮಹೇಶ್ ನಿರ್ಮಲಾ ಭಾರತಿ ಮಾಲತಿ ಶಿವಸ್ವಾಮಿ ವಿಕ್ಕಿ ಪುಟ್ಟಿ ಅಶೋಕಪುರಂನಿಂದ. ಹಾಗೆ ಮತ್ತೊಂದು ಸಂದೇಶ, ನಂಜನಗೂಡು ತಾಲೂಕು ತೊರೆಮಾವಿನಿಂದ ವೆಂಕಟೇಶ್ ಹನುಮಯ್ಯ ಮಹದೇವಸ್ವಾಮಿ ಬಜಾರ್ ರವಿಕುಮಾರ್ ಪವಿತ್ರ ಇವರು ಸಂದೇಶವನ್ನು ಕಳಿಸಿದ್ದಾರೆ. MR ಶ್ರೀಕಂಠನ್ ಅಗ್ರಹಾರದಿಂದ ಕುವೆಂಪು ನಗರ ಸಾಗರ್ ಫ್ಯಾಷನ್ ಟೈಲರ್ ಶಾಪ್ನಿಂದ ಟೈಲರ್ ಮಂಜು ರಾಜು ಸುರೇಶ್ ಗೀತಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೆ ವಿದ್ಯಾರಣ್ಯಪುರಂನಿಂದ ಸ್ನೇಹ ಭುವನ ಸಹನ ನಮಿತಾ ನಯನ್ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ರಾಮಕೃಷ್ಣ ನಗರದಿಂದ ವಿಸ್ಮಯ್ ದೇವ್ ಇಂದು ಪವನ್ ದೇವ್ ಅಮೃತ ನಿರ್ಮಲ ಮಹಾದೇವ್ ಇವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಸತೀಶ್ ವೆಂಕಟೇಶ್ ಮೈಸೂರಿನ ರಾಜೇಂದ್ರ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿ ಚೌಡೇನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಲಕಪ್ಪ ಹೂಗಾರ ಲಚ್ಯಾಣ ಗ್ರಾಮ ಇಂಡಿ ತಾಲೂಕು ವಿಜಯಪುರದಿಂದ ನಮಗೆ ಸಂದೇಶ ಬಂದಿದೆ. ಮೈಸೂರಿನ MG ಕೊಪ್ಪಲ್ನಿಂದ ಶಿವಕುಮಾರ್ ಪ್ರೀತಮ್ ಹರ್ಷ ಇವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಗಾನಸುಮ ಪಟ್ಟಣ ಸೋಮನಹಳ್ಳಿಯಿಂದ. ಹಾಗೆ ಮಹದೇಶ್ವರ ಬೆಟ್ಟದಿಂದ ಶ್ರೀನಿವಾಸ್ ಸುಪ್ರೀತಾ ಇವರು ಕೂಡ ಸಂದೇಶವನ್ನು ಕಳಿಸಿದರು. ಮಂಡ್ಯದಿಂದ ಸರಸ್ವತಮ್ಮ ನಂದಾದೀಪ ರಂಜಿತಾ ದರ್ಶಿನಿ. ಹಾಗೆ NR ಮೊಹಲ್ಲಾದಿಂದ ವಿಜಯ ನಾಗೇಂದ್ರ ನಿತ್ಯಶ್ರೀ ಮುರುಳಿ ಅವರು ಸಂದೇಶವನ್ನು ಕಳಿಸಿದರು. ಪಾಂಡವಪುರ ತಾಲೂಕು ಕುರಹಟ್ಟಿಯಿಂದ ವರಲಕ್ಷ್ಮೀ ಸಿಂಗೇಗೌಡ ಸೂರ್ಯನಾರಾಯಣ ಮಂಜುಳಾ ನಾಗಾರ್ಜುನ ಸಿದ್ದರಾಮನ ಹುಂಡಿ ಗ್ರಾಮದಿಂದ. ಹಾಗೆ ಮತ್ತೊಂದು ಸಂದೇಶ, ಮೈಸೂರಿನ ರಾಜೀವನಗರದಿಂದ ಸುಮಾ ಶಿವು ಕೋಮಲ ಗೊಂಬೆ ಚಿನ್ನು ಪುಟಾಣಿ ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದರು. ಕೆಳುಗ್ರೆ, ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಈ ಸಂಜೆ 5:05ಕ್ಕೆ ಪ್ರಸಾರವಾಗುತ್ತೆ. ಬೇಗ ಬೇಗ ಸಂದೇಶಗಳನ್ನು ಕಳಿಸಿ ಅಂತ ಹೇಳ್ತಾ ಈಗ ಸಂದೇಶವನ್ನು ಕಳಿಸಿದ ಎಲ್ಲ ಶ್ರೋತೃ ಬಾಂಧವರಿಗೂ ಧನ್ಯವಾದಗಳು. ನಮಸ್ಕಾರ.

0: ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಉತ್ತಮ ಆರೋಗ್ಯವು ಸಂತೋಷದ ಬದುಕಿನ ಭದ್ರ ಬುನಾದಿಯಾಗಿದೆ.
0: ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು.
1: ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ
0: ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ. ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
2: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಾಲ ಪ್ರತಿಭೆ ಪ್ರಾಂಜಲಿ ರಾಜಿಯೇ ಹಾಗೂ ಅವರ ತಾಯಿ ರಂಜಿತಾ ಎಂಎಲ್ ಅವರೊಂದಿಗೆ ಮಾತುಕತೆಯನ್ನ ಕೇಳುವಿರಿ.
3: ಹೋ

0: ಹುಷಾರಡಿ.
1: ಸೊ ಆ ಥರ ಅವ್ರ ಮಗ್ಳಿಗೆ ಏನು ಟ್ಯಾಲೆಂಟ್ ಇದೆ ಅಂತ ಫಸ್ಟ್ ಸರ್ಚ್ ಮಾಡೋರು ತಿಳ್ಕೊಬೇಕು. ತಿಳ್ಕೊಂಡಾಗ ಅಲ್ಲಿ ಬರುತ್ತೆ ಬೇರೆ ಮಕ್ಕಳೇನಾದ್ರು ಮಾಡಿದರೆ ಅದು ಇನ್ಫಾರ್ಮೇಷನ್ ಬರುತ್ತೆ.
2: ತಪ್ಪದೇ ಆಲಿಸಿ. ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಲಿದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ನಂತರ 2:15 ಹಿಂದಿಯಲ್ಲಿ ವಾರ್ತಾ ಸಂಚಿಕೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಬಿಎಲ್ಒಗಳು ಗಣತಿ ನಮೂನೆ ಮನೆಮನೆಗೆ ತೆರಳಿ ವಿತರಿಸುವಂತೆ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಸೂಚನೆ. ರಾಮನಗರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ, ತನಿಖೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. 30 ದಿನದ ಕಾರ್ಯಾವಧಿ ಕಾರ್ಯಸೂಚಿ ಮಂಡಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಗರಾಭಿವೃದ್ಧಿ ಇಲಾಖೆಗೆ ಬಾಕಿ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರವನ್ನು ಒತ್ತಾಯಿಸಿದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಮೌನ, ಬಿಜೆಪಿ ಆಕ್ಷೇಪ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಗಣತಿ ನಮೂನೆ ವಿತರಿಸುತ್ತಿಲ್ಲ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಎಲ್ಲಾ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಆಯೋಗದ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿರುವ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಎಲ್ಲಾ ಬಿಎಲ್ಒಗಳು ಕಡ್ಡಾಯವಾಗಿ ಮತದಾರರ ಮನೆ ಬಾಗಿಲಿಗೆ ತೆರಳಿ ಫಾರಂ ವಿತರಿಸಬೇಕು. ವಿಶೇಷ ತೀವ್ರ ಪರಿಷ್ಕರಣೆಯ ಎಲ್ಲಾ ಹಂತಗಳಲ್ಲಿಯೂ ಕೇಂದ್ರ ಚುನಾವಣಾ ಆಯೋಗದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಅಧಿಕಾರಿಗಳು ಅಗತ್ಯ ನಿರ್ದೇಶನ ನೀಡಬೇಕು ಎಂದು ಆದೇಶ ನೀಡಿದ್ದಾರೆ. ಗಣತಿ ನಮೂನೆ ತುಂಬಲು ಕಷ್ಟವಾಗುವ ಮತದಾರರು ಮತದಾರರ ಸಹಾಯಕ ಕೇಂದ್ರಗಳಿಗೆ ಭೇಟಿ ನೀಡಿ ನೆರವು ಪಡೆಯಬಹುದು ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಕೇಳಿರುವ 12 ಪ್ರಶ್ನೆಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಮೊದಲು ಉತ್ತರ ನೀಡಲಿ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ಸಮಗ್ರ ಪರಿಶೀಲನೆಗೆ ಅದರದ್ದೇ ಆದ ಮಾನದಂಡಗಳಿವೆ, ಅದರಂತೆಯೇ ಪ್ರಕ್ರಿಯೆ ನಡೆಯಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಯಾವುದೇ ನಾಗರಿಕರ ಮತದಾನದ ಹಕ್ಕನ್ನು ಕಸಿದುಕೊಳ್ಳಲು ಯಾರಿಗೂ ಅವಕಾಶವಿಲ್ಲ ಎಂದು ಹೇಳಿದ್ದಾರೆ. ರಾಮನಗರ ಕಲ್ಯಾಣ ಮಂಟಪದಲ್ಲಿ ನಡೆದ ಎಸ್ಐಆರ್ ಪ್ರಕ್ರಿಯೆ ಸರಿಯಿಲ್ಲ ಎಂದು ತಿಳಿಸಿದ ಗೃಹ ಸಚಿವರು, ಈ ವಿಷಯವನ್ನು ಚುನಾವಣಾ ಆಯೋಗವೇ ಬಗೆಹರಿಸಲಿ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಮನಗರದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ನೇರ ಹಸ್ತಕ್ಷೇಪ ಮತ್ತು ರಾಜಕೀಯ ಪ್ರಭಾವ ಎದ್ದು ಕಾಣುತ್ತಿದ್ದು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕೆಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅವರು, ಇದು ಪ್ರಜಾಪ್ರಭುತ್ವದ ಆಶಯಕ್ಕೆ ದ್ರೋಹ ಬಗೆದಿಂತಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ವಿಷಯ

0: ಪಕ್ಷ ಮತದಾರರ ಪಟ್ಟಿ ಪರಿಷ್ಕರಣೆ ನಿಯಮಾವಳಿ ಮಾರ್ಗಸೂಚಿಗಳನ್ನು ಸಂಪೂರ್ಣ ಗಾಳಿಗೆ ತೂರಿ ಸ್ಥಳೀಯ ಬಿಎಲ್ಒಗಳನ್ನು ದುರ್ಬಳಕೆ ಮಾಡಿಕೊಂಡಿರುವ ಈ ಪರಿಷ್ಕರಣೆ ಕಾನೂನುಬಾಹಿರವಾಗಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಮನೆ ಮನೆಗೆ ಭೇಟಿ ಮುಂದುವರೆದಿದ್ದು ಜೂನ್ 30ರಿಂದ ಜುಲೈ 2ರವರೆಗೆ 190,234 ಗಣತಿ ನಮೂನೆಗಳನ್ನು ಮತದಾರರಿಗೆ ಹಂಚಿಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಇದುವರೆಗೂ ಜಿಲ್ಲೆಯಾದ್ಯಂತ ಒಟ್ಟು 395,023 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು 3,036 ಫಾರ್ಮ್ಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಮುಂದುವರೆದಿದ್ದು ಕ್ಷೇತ್ರವಾರು ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ಒಟ್ಟು 159 ವಿವಿಧ ಪ್ರಕರಣಗಳನ್ನು ಪತ್ತೆಹಚ್ಚಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು ಮತದಾರರಿಗೆ ಜಾಗೃತಿ ಮೂಡಿಸಲು ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರಿಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೋಲಾರದಲ್ಲಿ ಸಾರ್ವಜನಿಕರಲ್ಲಿ ವ್ಯಾಪಕ ಅರಿವು ಮೂಡಿಸುವ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬಲಪಡಿಸುವ ನಿಟ್ಟನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಇಂದು ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು. ಕೋಲಾರ ನಗರದ ಬಂಗಾರಪೇಟೆ ಸರ್ಕಲ್ನಿಂದ ಆರಂಭವಾದ ಜಾಗೃತಿ ಜಾಥಾಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಪ್ರವೀಣ್ ಪಿ ಬಾಗೇವಾಡಿ ಜಂಟಿಯಾಗಿ ಚಾಲನೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿ ಇಂದಿಗೆ 30 ದಿನಗಳಾಗಿದೆ. ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ರಾಜ್ಯದೆಲ್ಲೆಡೆ ಬಿಯಿಂದ ಎ ಖಾತಾ ಪರಿವರ್ತನೆ ಸೇರಿದಂತೆ ಹಲವು ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಗ್ಯಾರಂಟಿ ಯೋಜನೆಗಳು ರಾಜ್ಯದವರಿಗೆ ಮಾತ್ರ ಸಿಗಬೇಕು. ಈ ಹಿನ್ನೆಲೆಯಲ್ಲಿ ಸೋರಿಕೆ ತಪ್ಪಿಸಲು ಕ್ರಮ ಕೈಗೊಳ್ಳಬೇಕು. ರೌಡಿಗಳ ನಿಗ್ರಹಕ್ಕೆ ಜಿಲ್ಲೆಗೊಂದು ಪಡೆ, ಭ್ರಷ್ಟಾಚಾರದ ವಿರುದ್ದ ದೂರು ನೀಡಲು ದೂರವಾಣಿ ಸಂಖ್ಯೆ, ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ ಹಾಕಲು ಅಧಿಕಾರಿಗಳಿಗೆ ನಿರ್ದೇಶನ, ರೈತರಿಗೆ ಸಕಾಲದಲ್ಲಿ ಬಿತ್ತನೆ ಬೀಜ, ಗೊಬ್ಬರ ಪೂರೈಕೆಗೆ ಸೂಚನೆ ಸೇರಿದಂತೆ ಹಲವಾರು ಪ್ರಮುಖ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ನಿ ಹಾಗೂ ಸಹೋದರ ಡಿಕೆ ಸುರೇಶ್ ಅವರೊಂದಿಗೆ ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮುಖ್ಯಮಂತ್ರಿ ರಾಜ್ಯದ ಸಮಗ್ರ ಅಭಿವೃದ್ದಿ, ಜನಕಲ್ಯಾಣ ಹಾಗೂ ಸುಭದ್ರ ಭವಿಷ್ಯ ನಿರ್ಮಾಣಕ್ಕೆ ಸಿದ್ದರಾಮಯ್ಯನವರ ಮಾರ್ಗದರ್ಶನ ಮತ್ತು ಆಶೀರ್ವಾದ ಸದಾ ಪ್ರೇರಣೆಯಾಗಿದೆ ಎಂದು ತಿಳಿಸಿದ್ದಾರೆ. 15ನೇ ಹಣಕಾಸು ಆಯೋಗದ ಶಿಫಾರಸಿನ ಅನ್ವಯ ರಾಜ್ಯದ ನಗರಾಭಿವೃದ್ದಿ ಇಲಾಖೆಗೆ ಕೇಂದ್ರ ಸರ್ಕಾರದಿಂದ ಬರಬೇಕಿರುವ ಸುಮಾರು 887 ಕೋಟಿ ಬಾಕಿ ರೂಪಾಯಿ ಅನುದಾನವನ್ನು ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿಗೆ ಆಗಮಿಸಿದ್ದ ಕೇಂದ್ರ ನಗರಾಭಿವೃದ್ದಿ ಇಲಾಖೆಯ ರಾಜ್ಯ ಸಚಿವರಾದ ಥೋಕನ್ ಸಾಹು ಅವರನ್ನು ಖುದ್ದಾಗಿ ಭೇಟಿಯಾಗಿ ಇಲಾಖೆಯ ಪ್ರಮುಖ ಬೇಡಿಕೆಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಕುರಿತಂತೆ ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಏಕೆ ಮೌನ ವಹಿಸಿದ್ದಾರೆ ಎಂದು ಬಿಜೆಪಿ ಪ್ರಶ್ನಿಸಿದೆ. ರಾಜಕೀಯ ಒತ್ತಡಗಳಿಂದ ಈ ವಿಷಯವನ್ನು ಕೈಬಿಡಲಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಕನ್ನಡಿಗರ ಮೇಲೆ ನಿಜವಾದ ಕಾಳಜಿ ಇದ್ದರೆ ಚೆನ್ನೈಗೆ ಪಾದಯಾತ್ರೆ ಕೈಗೊಂಡು ತಮಿಳುನಾಡು ಕಾಂಗ್ರೆಸ್ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವಂತೆ ಸವಾಲು ಹಾಕಿದ್ದಾರೆ. ಕಾವೇರಿ ಕುಳದ ರೈತರ ಹಾಗೂ ಬೆಂಗಳೂರಿನ ಕೋಟ್

0: ಕೋಟ್ಯಾಂತರ ಜನರ ಕುಡಿಯುವ ನೀರಿನ ಹಕ್ಕಿಗಿಂತ ದೆಹಲಿ ಹೈಕಮಾಂಡ್ ಅಣತಿ ಹಾಗೂ ತಮಿಳುನಾಡಿನ ಮೈತ್ರಿ ರಾಜಕಾರಣವೇ ಹೆಚ್ಚಾಯಿತೆ ಎಂದು ಅಶೋಕ ಪ್ರಶ್ನಿಸಿದ್ದಾರೆ. ಕಲಬುರಗಿ ಪೊಲೀಸ್ ಠಾಣೆಯಿಂದ ಪೋಕ್ಸೋ ಆರೋಪಿಯೊಬ್ಬ ಪರಾರಿಯಾಗಿದ್ದಾನೆ. ಪರಾರಿಯಾಗಿರುವ ಆರೋಪಿಯನ್ನು ಪತ್ತೆ ಹಚ್ಚಲು ಪೊಲೀಸರು ವಿಶೇಷ ತಂಡ ರಚಿಸಿದ್ದಾರೆ. ಕರ್ನಾಟಕ, ಆಂಧ್ರಪ್ರದೇಶ, ಮಹಾರಾಷ್ಟದಲ್ಲಿ ಆರೋಪಿಗಾಗಿ ಪೊಲೀಸರು ಶೋಧ ಆರಂಭಿಸಿದ್ದಾರೆ. ಘಟನೆ ಕುರಿತಂತೆ ತನಿಖೆ ನಡೆಯುತ್ತಿದ್ದು ಗಂಭೀರ ಭದ್ರತಾ ಲೋಪವನ್ನು ಹಿರಿಯ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ತಪ್ಪಿತಸ್ಥ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಒಂದು ವಾರದ ಹಿಂದೆ ಆರೋಪಿಯನ್ನು ಬಂಧಿಸಲಾಗಿದ್ದು ತನಿಖೆಯ ಭಾಗವಾಗಿ ಪೊಲೀಸ್ ಠಾಣೆಯ ಲಾಕಪ್ನಲ್ಲಿ ಇರಿಸಲಾಗಿತ್ತು. ಪೊಲೀಸ್ ಸಿಬ್ಬಂದಿ ನಿದ್ರಿಸುತ್ತಿರುವ ವೇಳೆ ಆರೋಪಿ ಠಾಣೆಯಿಂದ ಪರಾರಿಯಾಗಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಇಂದು ಕೂಡ ಪ್ರಾಥಮಿಕ ಶಾಲೆ, ಪದವಿ ಪೂರ್ವ ಕಾಲೇಜುವರೆಗೆ ರಜೆ ಘೋಷಿಸಲಾಗಿದೆ. ಮಳೆಯ ಸಂದರ್ಭದಲ್ಲಿ ನಾಗರಿಕರು ಸಮುದ್ರ ತೀರ ಮತ್ತು ತಗ್ಗು ಪ್ರದೇಶಗಳತ್ತ ತೆರಳದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ಸೂಚನೆ ನೀಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಜಿಲ್ಲೆಯಲ್ಲಿ ಎಡೆಬಿಡದೆ ಮಳೆ ಸುರಿಯುತ್ತಿದ್ದು ಅಲ್ಲಲ್ಲಿ ಪ್ರಾಕೃತಿಕ ವಿಕೋಪಗಳು ಸಂಭವಿಸುತ್ತಿವೆ. ಜಿಲ್ಲೆಯಲ್ಲಿ ಏಪ್ರಿಲ್ 1ರಿಂದ ನಿನ್ನೆಯವರೆಗೆ ಒಟ್ಟು 407 ಮನೆಗಳಿಗೆ ಹಾನಿಯಾಗಿದೆ. ಈ ಪೈಕಿ 6 ಮನೆಗಳು ಸಂಪೂರ್ಣ ಕುಸಿದಿವೆ. ಭಾರೀ ಗಾಳಿ ಮಳೆಯಿಂದಾಗಿ 9,920 ಹೆಕ್ಟೇರ್ ಪ್ರದೇಶದಲ್ಲಿನ ತೋಟಗಾರಿಕಾ ಬೆಳೆಗಳಿಗೆ ಹಾನಿಯಾಗಿದೆ. 3,210 ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ. 15 ವಿದ್ಯುತ್ ಪರಿವರ್ತಕಗಳು ಹಾನಿಗೊಂಡಿದ್ದು 164 ಕಿಲೋಮೀಟರ್ ಉದ್ದದ ರಸ್ತೆಗಳು ಹದಗೆಟ್ಟಿವೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಎಲ್ಒಗಳು ಗಣತಿ ನಮೂನೆ ಮನೆ ಮನೆಗೆ ತೆರಳಿ ವಿತರಿಸುವಂತೆ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಸೂಚನೆ. ರಾಮನಗರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ, ತನಿಖೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. 30 ದಿನದ ಕಾರ್ಯಾವಧಿ ಕಾರ್ಯಸೂಚಿ ಮಂಡಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಗರಾಭಿವೃದ್ಧಿ ಇಲಾಖೆಗೆ ಬಾಕಿ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರವನ್ನು ಒತ್ತಾಯಿಸಿದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಮೌನ, ಬಿಜೆಪಿ ಆಕ್ಷೇಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 2:40:20. ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಫೀಬಾ ಇಂಡಿಯಾ.
2: ದಾರಿದೀಪ
3: ದಾರಿದೀಪ
4: ದಾರಿದೀಪ ಕಾರ್ಯಕ್ರಮವನ್ನು ಕೇಳ್ತಿರುವಂತ ಎಲ್ಲ ಬಾನುಲಿ ಶ್ರೋತೃಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಕಾರ್ಯಕ್ರಮವನ್ನು ಕೇಳ್ತಾರುವಂತ ನಿಮಗೆ ನನ್ನ ಧನ್ಯವಾದಗಳು. ನಮ್ಮೊಟ್ಟಿಗೆ ನೀವು ಮಾತನಾಡಬಹುದು, ಕರೆಗಳನ್ನು ಮಾಡಿ ಸಂದೇಶಗಳನ್ನು ಕಳುಹಿಸಿ, ವಾಟ್ಸಪ್ ಸಂದೇಶಗಳನ್ನು ಸಹ ನೀವು ಕಳುಹಿಸಬಹುದು. ಪ್ರಿಯರೇ, ನಿಮ್ಮಲ್ಲಿ ಇರುವಂತಹ ಪ್ರಾರ್ಥನಾ ಮನವಿಗಳನ್ನು ಮುಕ್ತವಾಗಿ ನಮಗೆ ತಿಳಿಸುವುದೇ ಆದರೆ ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆಯನ್ನು ದಯವಿಟ್ಟು ಬರೆದಿಟ್ಟುಕೊಳ್ಳಿ. 9902604453. ಮತ್ತೊಮ್ಮೆ 9902606453. ಈ ಕಾರ್ಯಕ್ರಮವನ್ನು ಇತರರು ಕೂಡ ಪರಿಚಯಿಸಿ. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣವೇ.

ನಮಸ್ಕಾರ. ಇಂದು ನಾನು ನಿಮ್ಮೊಡನೆ ಒಂದು ಗಂಭೀರವಾದಂತಹ ಪ್ರಶ್ನೆಯನ್ನ ಚಿಂತಿಸಲು ನಿಮ್ಮನ್ನ ಆಹ್ವಾನಿಸ್ತೇನೆ. ಏನ್ ಗೊತ್ತಾ ಪ್ರಶ್ನೆ? ನಾವು ಯಾಕೆ ಇಷ್ಟೊಂದು ದ್ವೇಷವನ್ನ ಹೊತ್ಕೊಂಡಿದ್ದೇವೆ ಅಂತ. ಪ್ರತಿದಿನ ಬೆಳಿಗ್ಗೆ ನಾವೆದ್ದಾಗ ಸುದ್ದಿಗಳನ್ನ ನೋಡ್ತೇವೆ, ಯಾರೋ ಒಬ್ಬರು ಬೆಟ್ಟದಿಂದ ತಳ್ಳಿಬಿಟ್ಟಿದ್ದಾರೆ, ರೈಲಿನಲ್ಲಿ ಬಾಗಿಲು ಬಿಡ್ಲಿಲ್ಲ ಅನ್ನೋಂಥ ಸಣ್ಣ ಕಾರಣಕ್ಕಾಗಿ ಒಬ್ಬರನ್ನ ಕೊಂದಿದ್ದಾರೆ, ರಸ್ತೆಯಲ್ಲಿ ನಡೆಯುವಂಥ ಕೋಪ, ಕುಟುಂಬದಲ್ಲಿ ನಡೆಯುವಂಥ ಹಿಂಸೆ, ಧಾರ್ಮಿಕ ಮತ್ತು ಸಾಮಾಜಿಕ ಸಂಘರ್ಷಗಳು, ಯುದ್ಧಗಳು ಮತ್ತು ಪ್ರತಿಕಾರದ ಘಟನೆಗಳು ನಮ್ಮನ್ನು ಸುತ್ತುವರೆದಿದೆ. ಕೆಲವೊಮ್ಮೆ ಸುದ್ದಿಗಳನ್ನು ನೋಡಿದ ನಂತರ ಸಾಮಾನ್ಯ ಜೀವನ ನಡೆಸೋದಕ್ಕೂ ಭಯ ಆಗ್ತದೆ. ಜನರು ಹೆಚ್ಚು ಅಸಹನಶೀಲರಾಗಿದ್ದಾರೆ, ಹೆಚ್ಚು ಕ್ರೂರರಾಗುತ್ತಿದ್ದಾರೆ ಮತ್ತು ಇತರರಿಗೆ ನೋವುಂಟು ಮಾಡಲು ಹೆಚ್ಚು ಸಿದ್ಧರಾಗಿದ್ದಾರೆ ಅನ್ನುವಂಥ ಭಾವನೆ ನಿಮಗೆ ಮೂಡೋದಿಲ್ವಾ? ಏನಾಗ್ತಾ ಇದೆ ನಮ್ಮ ಸಮಾಜಕ್ಕೆ?

ಕೊಲೆ ಮಾಡುವುದು ಯಾಕೆ ಇಷ್ಟೊಂದು ಸುಲಭವಾಗಿದೆ? ಪ್ರತಿಕಾರ ಯಾಕೆ ಜೀವನ ಶೈಲಿಯಾಗಿದೆ? ಕ್ಷಮಿಸಲು ಸಾಧ್ಯವಾಗದಷ್ಟು ನಮ್ಮ ಹೃದಯಗಳು ಯಾಕೆ ಕಠಿಣವಾಗಿವೆ? ಇವು ಕೇವಲ ಸಾಮಾಜಿಕ ಪ್ರಶ್ನೆಗಳಲ್ಲ, ಇದು ಆಳವಾದಂತಹ ನಮ್ಮ ಹೃದಯದಲ್ಲಿ ಬೇರೂರಿರುವಂತಹ ಪ್ರಶ್ನೆಗಳಾಗಿವೆ. ಇದು ನಮ್ಮ ಸಮಾಜವನ್ನಷ್ಟೇ ಅಲ್ಲ, ನಮ್ಮ ಹೃದಯಗಳನ್ನು ಪರಿಶೀಲಿಸಲು ನಮ್ಮನ್ನ ಆಹ್ವಾನಿಸ್ತಾ ಇದೆ. ಏನ್ ಗೊತ್ತಾ, ದ್ವೇಷವು ಹಿಂಸೆಯಿಂದ ಆರಂಭವಾಗುವುದಿಲ್ಲ, ಹೆಚ್ಚಿನ ಹಿಂಸಾತ್ಮಕ ಕೃತ್ಯಗಳು ಆಯುಧದಿಂದ ಆರಂಭವಾಗುವುದಿಲ್ಲ, ಅವು ಗಾಯಗೊಂಡ ಹೃದಯದಿಂದ ಆರಂಭವಾಗ್ತದೆ. ಒಬ್ಬ ವ್ಯಕ್ತಿ ಒಂದು ದಿನ ಬೆಳಗ್ಗೆ ಎದ್ದು ಹಠಾತ್ತನೆ ಹಿಂಸಾತ್ಮಕನಾಗುವುದಿಲ್ಲ. ಸಾಮಾನ್ಯವಾಗಿ ಅವನೊಳಗೆ ಹಲವು ವರ್ಷಗಳಿಂದ ಏನೋ ಒಂದು ವಿಷಯ ಬೆಳೆಯುತ್ತಾ ಇರುತ್ತದೆ. ಗುಣವಾಗದ ಗಾಯ, ಮರೆತು ಹೋಗದ ಅವಮಾನ, ಕ್ಷಮಿಸಲಾಗದ ದ್ರೋಹ, ಬಿಡಲಾಗದ ಕೋಪ, ನಿಧಾನವಾಗಿ ನೋವು ಅಸಮಾಧಾನವನ್ನ ಉಂಟು ಮಾಡ್ತದೆ. ಆ ಅಸಮಾಧಾನ ಕಹಿತನವಾಗ್ತದೆ, ಕಹಿತನ ದ್ವೇಷವಾಗ್ತದೆ, ದ್ವೇಷವು ಅಂತಿಮವಾಗಿ ಹಿಂಸೆಯ ರೂಪದಲ್ಲಿ ಹೊರಹೊಮ್ಮುತ್ತದೆ. ನಮಗೆ ಒಂದು ಮಹತ್ವದ ಸತ್ಯವೇನು ಗೊತ್ತಾ, ಮನುಷ್ಯನ ಹೃದಯದಲ್ಲಿ ಹುಟ್ಟುವ ಕೆಟ್ಟ ಭಾವನೆಗಳು ನಂತರ ಅವನ ಕ್ರಿಯೆಗಳಲ್ಲಿ ವ್ಯಕ್ತವಾಗ್ತದೆ. ಕೈಯಲ್ಲಿ ಹಿಂಸೆ ಕಾಣಿಸಿಕೊಳ್ಳುವ ಮೊದಲು ಅದು ಹೃದಯದಲ್ಲಿ ಬೇರ್ಬಿಟ್ಟಿರ್ತದೆ. ಆದ್ದರಿಂದಲೇ ನಮ್ಮ ಹೃದಯದ ಸ್ಥಿತಿ ಬಹಳ ಮುಖ್ಯವಾಗಿದೆ ಅಂತ ನನಗೆ ಅನಿಸುತ್ತೆ. ಈ ಪ್ರತೀಕಾರದ ಸಂಸ್ಕೃತಿಯನ್ನು ನೋಡುವಾಗ ಇಂದಿನ ಕಾಲದ ದೊಡ್ಡ ಸಮಸ್ಯೆಗಳಲ್ಲಿ ಒಂದೆಂದರೆ ಪ್ರತೀಕಾರವನ್ನ ಮಹಿಮೆ ಪಡಿಸಲಾಗ್ತದೆ. ಗ್ಲೋರಿಫೈಯಿಂಗ್ ರಿವೆಂಜ್, ಅವನಿಗೆ ಪಾಠ ಕಲಿಸ್ಲೇಬೇಕು, ಅವನ್ನ ಬಿಡಬೇಡ, ಸಮಾಧಾನವಾಗಲ್ಲ ನನಗೆ, ಅವನಿಗೇನಾದರೂ ಮಾಡೋ ತನಕ ನಾವು ಹಲ್ಮಸಿತ್ತೇವೆ. ಈ ರೀತಿಯಾದಂಥ ಸಂದೇಶಗಳನ್ನ ಎಲ್ಲೆಡೆ ನೋಡಿದರೂ ನಾವು ಕೇಳ್ತೇವೆ. ನಾವು ನೋಡುವಂಥ ಚಲನಚಿತ್ರಗಳು ಪ್ರತೀಕಾರವನ್ನ ವೈಭವೀಕರಿಸುತ್ತದೆ. ಸಾಮಾಜಿಕ ಜಾಲತಾಣಗಳು ಕೋಪವನ್ನ ಉತ್ತೇಜಿಸುತ್ತದೆ. ರಾಜಕೀಯ ಭಾಷಣಗಳು ವಿಭಜನೆ ಮತ್ತು ದ್ವೇಷವನ್ನ ಹೆಚ್ಚಿಸುತ್ತಲಿವೆ. ಫಲವಾಗಿ ಕ್ಷಮೆಯನ್ನ ದುರ್ಬಲತೆ ಎಂದು ನೋಡಲಾಗ್ತಾ ಇದೆ, ಸಹನೆಯನ್ನ ಮೂರ್ಖತನ ಎಂದು ಪರಿಗಣಿಸಲಾಗ್ತಾ ಇದೆ, ತಾಳ್ಮೆಯನ್ನ ರಾಜಿಯಾಗಿರುವುದು ಎಂದು ಅರ್ಥೈಸಲಾಗ್ತದೆ. ಇದೆಲ್ಲದರ ಮಧ್ಯದಲ್ಲಿ ನಾವೇನಾದರೂ ಒಂದು ಪ್ರಶ್ನೆ ಮಾಡಬೇಕಾ? ಪ್ರತೀಕಾರ ನಮ್ಮನ್ನು ಸಂತೋಷ ಪಡಿಸ್ತಾ ಇದೆಯಾ? ದ್ವೇಷ ನಮ್ಮ ಸಮಾಜವನ್ನ ಸುರಕ್ಷಿತವಾಗಿ ಇಡಲಿಕ್ಕೆ ಸಹಾಯ ಮಾಡ್ತಾ ಇದೆಯಾ? ಕೋಪವು ಶಾಂತಿಯನ್ನ ತಂದಿದೆಯಾ? ಈ ಉತ್ತರ ಸ್ಪಷ್ಟವಾಗಿದೆ ಕಣ್ರಿ. ದ್ವೇಷವು ಮತ್ತಷ್ಟು ದ್ವೇಷವನ್ನ ಉಂಟು ಮಾಡ್ತಲಿದೆ, ಹಿಂಸೆ ಮತ್ತಷ್ಟು ಹಿಂಸೆಯನ್ನು ಹುಟ್ಟಿಸ್ತಾ ಇದೆ, ಪ್ರತೀಕಾರ ಹೊಸ ಗಾಯಗಳನ್ನು ಮಾತ್ರ ಸೃಷ್ಟಿಸ್ತಾ ಇದೆ. ಇದೆಲ್ಲವನ್ನ ನೋಡುವಾಗ ಇದರಿಂದೆ ಬಹಳ ಗಂಭೀರವಾಗಿರುವಂತಹ ಕಾರಣ ಇದೆ ಅಂತ ನಿಮ್ಗೆ ಅನ್ಸತ್ತಾ? ಬಹುಶಃ ನಮ್ಮ ಕಾಲದ ಅತಿ ದೊಡ್ಡ ದುರಂತವೇನೆಂದ್ರೆ ಏನ್ ಗೊತ್ತಾ, ಮಾನವನ ಹೃದಯದ ಕಠಿಣತೆ. ನಾವು ಕ್ಷಮಿಸುವ ಸಾಮರ್ಥ್ಯಗಳನ್ನ ಎಲ್ಲೋ ಒಂದ್ ಕಡೆ ಕಳ್ಕೊಂಡ್ಬಿಟ್ಟಿದೇವಾ? ನಾವು ಕೇಳುವ ಸಾಮರ್ಥ್ಯವನ್ನ ಕಳ್ಕೊಂಡ್ಬಿಟ್ಟಿದೇವಾ? ನಾವು ಭಿನ್ನಾಭಿಪ್ರಾಯ ಹೊಂದಿದರೂ ಪರಸ್ಪರ ಗೌರವಿಸುವಂತಹ ಗುಣವನ್ನ ಕಳೆದುಕೊಂಡಿದ್ದೇವಾ? ನಾನು ಹೇಳದ್ನ ನೀನು ಅರ್ಥ ಮಾಡಿಕೊಂಡ್ರೆ ಮಾತ್ರನೇ ನಾನು ನಿನಗೆ ಮರ್ಯಾದೆ ಕೊಡ್ತೇನೆ, ಇಲ್ಲಾಂದ್ರೆ ನಾನು ಯಾಕೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದೇವಾ? ನಾವು ಮತ್ತೊಬ್ಬ ವ್ಯಕ್ತಿಯ ಮಾನವೀಯತೆಯನ್ನ ಗುರುತಿಸುವುದನ್ನ ಮರೆತಿದ್ದೇವೆ. ಒಂದು ಕಾಲದಲ್ಲಿ ನಾವು ಒಬ್ಬರನ್ನೊಬ್ಬರು ಸಹಮಾನವರಾಗಿ ನೋಡ್ತಿದ್ವಿ, ಈಗ ನಾವು ಪರಸ್ಪರನ್ನ ಶತ್ರುಗಳಾಗಿ, ಅಡ್ಡಿಗಳಾಗಿ, ಅಪಾಯಗಳಾಗಿ ನೋಡಲು ಎಲ್ಲೋ ಒಂದ್ ಕಡೆ ಆರಂಭಿಸಿದ್ದೇವಾ ಅಂತ ನನಗೆ ಅನ್ಸತ್ತೆ. ಒಬ್ಬ ವ್ಯಕ್ತಿಯ ಘನತೆಯನ್ನ ನಾವು ಗುರುತಿಸಿದ ಕ್ಷಣದಲ್ಲಿ ಹಿಂಸೆ ಬಹಳ ಸುಲಭವಾಗ್ತದೆ ಕಣ್ರಿ. ಅವನನ್ನ ಅವಮಾನಿಸುವುದು ಸುಲಭವಾಗ್ತದೆ, ಹೊರಗಿಡುವಂಥದ್ದು ಸುಲಭವಾಗ್ತದೆ, ಹಾನಿ ಮಾಡುವುದು ಸುಲಭವಾಗ್ತದೆ. ಮಾನವ ಇತಿಹಾಸದ ಎಲ್ಲ ದೊಡ್ಡ ದುರಂತಗಳು ಒಂದು ಗುಂಪು ಮತ್ತೊಂದು ಗುಂಪಿನ ಮಾನವೀಯತೆಯನ್ನ ನಿರಾಕರಿಸಿದಾಗಲೇ ಆರಂಭವಾಗ್ತದೆ. ನಾವು ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಯು ನಮಗೆ ತಿಳಿಯದ ಒಂದು ಕಥೆಯನ್ನ ಹೊತ್ಕೊಂಡಿದ್ದಾನೆ. ಹೊರಗಡೆಯಿಂದ ನೋಡಕ್ಕೆ ಎಲ್ಲರೂ ಸಂತೋಷವಾಗಿ ಕಾಣಿಸ್ತಾರೆ, ಆದರೆ ಒಳಗಡೆ ಏನಾಗ್ತದೆ ನಮಗೆ ಗೊತ್ತಿಲ್ಲ. ಕೋಪಗೊಂಡ ವ್ಯಕ್ತಿ ಬಹುಶಃ ದುಃಖವನ್ನ ಹೊತ್ಕೊಂಡಿರಬಹುದು, ಕಠಿಣವಾಗಿ ಮಾತನಾಡುವಂತ ವ್ಯಕ್ತಿ ಭಯವನ್ನ ಅನುಭವಿಸುತ್ತಿರಬಹುದು, ನಮಗೆ ನೋವುಂಟು ಮಾಡಿದ ವ್ಯಕ್ತಿಯು ತನ್ನೊಳಗೆ ಆಳವಾದ ಗಾಯಗಳನ್ನ ಹೊತ್ತುಕೊಂಡಿರಬಹುದು. ನಾನು ಇದನ್ನೆಲ್ಲ ಹೇಳುವಾಗ ಇಲ್ಲಿ ನಾನು ತಪ್ಪನ್ನ ಸಮರ್ಥಿಸ್ತಾ ಇಲ್ಲ, ಆದರೆ ಮಾನವರ ಜೀವನದ ಸಂಕೀರ್ಣತೆಯನ್ನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡ್ತಾ ಇದ್ದೇನೆ. ಕರುಣೆ ಎಂದರೆ ಮತ್ತೊಬ್ಬರ ನೋವನ್ನ ಅರಿಯುವಂತ ಸಾಮರ್ಥ್ಯ, ಅದನ್ನ ನಾವೆಲ್ಲಾದರೂ ಒಂದೆಡೆ ಕಲಿಬೇಕಾಗಿದೆಯಾ? ಒಂದು ಸಾಂತ್ವನದ ಮಾತು ಒಬ್ಬರ ಜೀವನವನ್ನ

ಕೊಟ್ಬಿಟ್ಟಿದ್ದಾರೆ. ಹೋದ ವರ್ಷ ನನಗವನು ಹಿಂಗೆ ಮಾಡ್ದ, ನಾನು ಅವನಿಗೆ ಆ ಥರ ಮಾಡ್ತೀನಿ, ಅಲ್ಲಿ ತನಕ ನಾನು ನೆಮ್ಮದಿಯಾಗಿರೋದಿಲ್ಲ, ನಾನು ಎಷ್ಟು ಚೆನ್ನಾಗಿ ಅವನ್ನ ನೋಡ್ಕೊಂಡಿದ್ದೆ, ಆದರೆ ನನಗೆ ಹಿಂಗೆ ಮಾಡಿಬಿಟ್ನಲ್ಲ, ನಾನು ಇನ್ ಮೇಲೆ ನೋಡೋ ಅವ್ನ ಲೈಫಲ್ಲಿ ಹೆಂಗೆ ಮಾಡ್ತೀನಿ. ಕೆಲವರು ತಮ್ಮ ತಂದೆ ತಾಯಿಗಳ ವಿರುದ್ಧ ಆ ಕೋಪವನ್ನು ಸಾಧಿಸ್ತಾ ಇದ್ದಾರೆ, ಕೆಲವರು ತಮ್ಮ ಜೀವನ ಸಂಗಾತಿಯ ವಿರುದ್ಧ, ಕೆಲವರು ಸ್ನೇಹಿತರ ವಿರುದ್ಧ, ಕೆಲವರು ತಮ್ಮನ್ನೇ ಕ್ಷಮಿಸಿಕೊಳ್ಳದೆ ಬದುಕ್ತಾ ಇದ್ದಾರೆ. ಪ್ರತಿ ವರ್ಷ ಆ ಭಾರ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಕ್ಷಮೆ ಅಂದರೆ ನಡೆದದ್ದನ್ನ ಮರೆತು ಬಿಡಬೇಕು ಅನ್ನುವಂಥ ವಿಷಯ ನಾನು ಇಲ್ಲಿ ಹೇಳ್ತಾ ಇಲ್ಲ. ಕ್ಷಮೆ ಅಂದರೆ ಅನ್ಯಾಯವನ್ನು ಒಪ್ಪಿಕೊಳ್ಬೇಕು ಅಂತಲೂ ನಾನು ಹೇಳ್ತಾ ಇಲ್ಲ. ಕ್ಷಮೆ ಅಂದರೆ ನೋವನ್ನು ನಿರಾಕರಿಸಬೇಕು ಅಂತಲೂ ನಾನು ಇಲ್ಲಿ ಹೇಳ್ತಾ ಇಲ್ಲ. ಕ್ಷಮೆ ಅಂದರೆ ಮತ್ತೊಬ್ಬರ ತಪ್ಪು ನಮ್ಮ ಭವಿಷ್ಯವನ್ನು ನಿಯಂತ್ರಿಸದಂತೆ ಮಾಡುವಂಥದ್ದಾಗಿದೆ. ಕ್ಷಮೆ ಅಂದರೆ ನಮ್ಮ ಹೃದಯವನ್ನು ಬಂಧಿಸಿರುವ ಸರಪಳಿಗಳನ್ನು ಕಳಚುವಂಥದ್ದಾಗಿದೆ. ನಮಗೆ ದಯೆ, ಕರುಣೆ, ಪರಸ್ಪರ ಕ್ಷಮಿಸುವ ಜೀವನಕ್ಕೆ ಎಲ್ಲೋ ಒಂದೆಡೆ ನಾವು ಕರೆ ನೀಡಬೇಕಾಗಿದೆ. ಏನು ಗೊತ್ತಾ, ನಾವು ಯಾವಾಗಲೂ ಹೆಚ್ಚಿನ ಪರಿಸ್ಥಿತಿಗಳಲ್ಲಿ ಕ್ಷಮೆ ದುರ್ಬಲತೆ ಅಂತ ಅಂದ್ಕೊಳ್ತೇವೆ, ಆದರೆ ಅದು ದುರ್ಬಲತೆ ಅಲ್ಲ. ಕ್ಷಮೆ ಅನ್ನುವಂಥದ್ದು ಒಂದು ದೊಡ್ಡ ಶಕ್ತಿಯಾಗಿದೆ. ಪ್ರತೀಕಾರ ಮಾಡುವುದಕ್ಕಿಂತ ಕ್ಷಮಿಸುವುದಕ್ಕೆ ಹೆಚ್ಚಿನ ಧೈರ್ಯ ಬೇಕಾಗಿದೆ. ಇದೆಲ್ಲದರ ಹಿಂದೆ ಮತ್ತೊಂದು ದೊಡ್ಡ ಕಾರಣ ಏನು ಗೊತ್ತಾ, ಏಕಾಂಗಿತನ. ನಾವು ಹಿಂದೆ ಇದ್ದದ್ದಕ್ಕಿಂತ ಹೆಚ್ಚು ಸಂಪರ್ಕದಲ್ಲಿ ಇವಾಗಿದ್ದೇವೆ, ಆದರೆ ನಿಜವಾದಂಥ ಸಂಬಂಧಗಳು ಎಲ್ಲೋ ಒಂದೆಡೆ ಕಡಿಮೆ ಆಗ್ತಾ ಇದೆ. ನಮಗೆ ಸೋಷಿಯಲ್ ಮೀಡಿಯಾಗಳಿದೆ, ಅದರಲ್ಲಿ ಎಷ್ಟೊಂದು ಆ್ಯಪ್ಗಳಿದೆ, ಆ್ಯಪ್ಗಳಲ್ಲಿ ಎಷ್ಟೊಂದು ಜನ ಫ್ರೆಂಡ್ಸ್ಗಳಿದ್ದಾರೆ, ಫಾಲೋವರ್ಸ್ ಇದ್ದಾರೆ, ಲೈಕ್ ಮಾಡ್ತಾ ಇದ್ದಾರೆ, ಡಿಸ್ಲೈಕ್ ಮಾಡ್ತಾ ಇದ್ದಾರೆ, ಇದೆಲ್ಲದರ ಮಧ್ಯೆ ನಿಜವಾದಂಥ ಸಂಬಂಧ ಎಲ್ಲೋ ಕಡಿಮೆ ಆಗ್ತಾ ಇಲ್ವಾ? ನಾವು ಹೆಚ್ಚು ಮಾತನಾಡ್ತಾ ಇದ್ದೇವೆ, ಆದರೆ ಕಡಿಮೆ ಕೇಳ್ತಾ ಇದ್ದೇವೆ. ಅನೇಕ ಜನರು ತಾವು ಯಾರಿಗೂ ಮುಖ್ಯರಲ್ಲ ಎಂಬ ಭಾವನೆಯೊಂದಿಗೆ ಬದುಕ್ತಾ ಇದ್ದಾರೆ. ಅಂತಹ ಹೃದಯಗಳಲ್ಲಿ ಕೋಪ ಮತ್ತು ಅಸಮಾಧಾನ ಸುಲಭವಾಗಿ ಬೆಳೀತದೆ. ಕಣ್ರಿ, ಮಾನವರು ಸಂಬಂಧಗಳಿಗಾಗಿ ಸೃಷ್ಟಿಸಲ್ಪಟ್ಟಿದ್ದಾರೆ. ನಮಗೆ ಸ್ನೇಹ ಬೇಕು, ಸಹವಾಸ ಬೇಕು, ಕೇಳುವ ಹೃದಯಗಳು ಬೇಕು. ಕೆಲವೊಮ್ಮೆ ಚಿಕಿತ್ಸೆ ಸಲಹೆಯಿಂದ ಅಲ್ಲ, ಉಪಸ್ಥಿತಿಯಿಂದ ಆರಂಭವಾಗ್ತದೆ. ಇದೆಲ್ಲವನ್ನ ನೋಡುವಾಗ ನಮಗೆಲ್ಲೋ ಪ್ರತೀಕಾರದ ಬದಲು ಕ್ಷಮೆ ಬೇಕಾಗಿದೆ, ದ್ವೇಷದ ಬದಲು ಪ್ರೀತಿ ಬೇಕಾಗಿದೆ, ಶಾಪದ ಬದಲು ಆಶೀರ್ವಾದ ಬೇಕಾಗಿದೆ, ಶತ್ರುತ್ವದ ಬದಲು ಪ್ರಾರ್ಥನೆ ಬೇಕಾಗಿದೆ. ಕೆಟ್ಟದ್ದನ್ನು ಕೆಟ್ಟದರಿಂದಲ್ಲ, ಒಳ್ಳೆಯದರಿಂದ ಮಾತ್ರವೇ ಜಯಿಸುವುದಕ್ಕೆ ಸಾಧ್ಯ. ಈ ಮಾರ್ಗ ಸುಲಭ ಅಲ್ಲ, ಯಾಕೆಂದ್ರೆ ದ್ವೇಷಿಸುವಂಥದ್ದು ಬಹಳ ಸುಲಭ, ಪ್ರತೀಕಾರ ಸುಲಭ, ಹಿಂದಿರುಗಿ ಒಡೆಯುವಂಥದ್ದು ಸುಲಭ, ಆದರೆ ಕ್ಷಮಿಸಲು ಧೈರ್ಯ ಬೇಕು, ಪ್ರೀತಿಸಲು ಧೈರ್ಯ ಬೇಕು, ಶಾಂತಿಯನ್ನ ಆರಿಸಿಕೊಳ್ಳಲು ಧೈರ್ಯ ಬೇಕು. ಈ ಸಮಾಜದಲ್ಲಿ ಇರುವಂತಹ ದ್ವೇಷವನ್ನ ಕುರಿತು ಮಾತನಾಡುವಂತಹ ಮೊದಲು ನಾವು ನಮ್ಮ ಹೃದಯವನ್ನ ಎಲ್ಲೋ ಒಂದೆಡೆ ಪರಿಶೀಲಿಸಿಕೊಳ್ಬೇಕಾಗಿದೆ. ನಾವು ಯಾವ ಕೋಪವನ್ನ ಹೊತ್ಕೊಂಡಿದ್ದೇವೆ, ನಾವು ಯಾರನ್ನ ಕ್ಷಮಿಸಬೇಕಾಗಿದೆ, ನನ್ನೊಳಗೆ ಯಾವ ಕಹಿತನ ಬೆಳೆಯುತ್ತಲಿದೆ, ನನ್ನ ಹೃದಯದಲ್ಲಿ ಯಾವ ಗಾಯ ಗುಣವಾಗಬೇಕಾಗಿದೆ. ಸಮಾಜದ ಪರಿವರ್ತನೆ ವ್ಯಕ್ತಿಯ ಹೃದಯದ ಪರಿವರ್ತನೆಯಿಂದ ಆರಂಭವಾಗ್ತದೆ. ಲೋಕದ ಶಾಂತಿ ನಮ್ಮ ಹೃದಯದ ಶಾಂತಿಯಿಂದ ಆರಂಭವಾಗ್ತದೆ. ನೋಡಿ ಸ್ನೇಹಿತರೆ, ಈ ಲೋಕಕ್ಕೆ ಎಲ್ಲೋ ಒಂದೆಡೆ ಇನ್ನಷ್ಟು ದ್ವೇಷ ಬೇಕಾಗಿಲ್ಲ, ತುಂಬಾ ಇದೆ. ಇನ್ನಷ್ಟು ಪ್ರತೀಕಾರ ಬೇಕಾಗಿಲ್ಲ, ಇನ್ನಷ್ಟು ವಿಭಜನೆ ಬೇಕಾಗಿಲ್ಲ. ನನ್ನ ಪ್ರಿಯ ಸ್ನೇಹಿತರೆ, ಈ ಲೋಕಕ್ಕೆ ಇನ್ನಷ್ಟು ದ್ವೇಷ ಬೇಕಾ? ಈಗಾಗಲೇ ತುಂಬಾ ಇಲ್ವಾ? ಇನ್ನಷ್ಟು ಪ್ರತೀಕಾರ ಬೇಕಾ, ವಿಭಜನೆ ಬೇಕಾ? ಅದರ ಬದಲು ಈ ಲೋಕಕ್ಕೆ ಮೃದುವಾದಂತಹ ಹೃದಯಗಳು ಬೇಕಾಗಿದೆ, ಅರ್ಥ ಮಾಡಿಕೊಳ್ಳುವ ಜನರು ಬೇಕಾಗಿದ್ದಾರೆ, ಕರುಣೆಯ ಜನರು, ಕ್ಷಮಿಸುವ ಜನರು, ಪ್ರೀತಿಸುವ ಜನರು ಬೇಕಾಗಿದ್ದಾರೆ. ಪ್ರತಿಯೊಂದು ಕ್ಷಮೆಯ ಕಾರ್ಯವು ಹಿಂಸೆಯ ಒಂದು ಸರಪಳಿಯನ್ನ ಮುರಿತದೆ ಕಣ್ರಿ. ಪ್ರತಿಯೊಂದು ದಯೆಯ ಕಾರ್ಯ ಆಶೆಯ ಒಂದು ಬೆಳಕಾಗಿದೆ. ಪ್ರತಿಯೊಂದು ಪ್ರೀತಿಯ ಕಾರ್ಯ ಕತ್ತಲೆಯ ಮಧ್ಯೆ ಹೊಳೆಯುವ ದೀಪವಾಗಿದೆ. ಏನ್ ಗೊತ್ತಾ, ಇದೆಲ್ಲಾನು ಮಾಡೋದಕ್ಕೆ ಬಹಳ ಕಷ್ಟ. ಈಸಿಯಾಗಿರೋದು ದ್ವೇಷ ಮಾಡೋದು, ಈಸಿಯಾಗಿರುವಂಥದ್ದು ಪ್ರತೀಕಾರವನ್ನು ಸಾಧಿಸುವಂಥದ್ದು, ಈಸಿಯಾಗಿರುವಂಥದ್ದು ಮತ್ತೊಬ್ಬರ ಮೇಲೆ ನಾವು ನಮ್ಮ ವಿರೋಧವನ್ನು ತೋರಿಸುವಂಥದ್ದು. ಅದೆಲ್ಲವನ್ನು ಬಿಟ್ಟು ಈ ವಿಭಿನ್ನವಾಗಿರುವಂಥದ್ದನ್ನು, ಸ್ವಲ್ಪ ಕಷ್ಟಕರವಾಗಿರುವುದನ್ನು ನಾವು ಪ್ರಯತ್ನಿಸುವಾಗ, ಇದು ಕೇವಲ ನನ್ನನ್ನು ಮಾತ್ರವಲ್ಲ, ನನ್ನ ಕುಟುಂಬವನ್ನು ಮಾತ್ರವಲ್ಲ, ನನ್ನ ಸಮಾಜವನ್ನು ಎಲ್ಲೋ ಒಂದೆಡೆ ಕಟ್ಟಲಿಕ್ಕೆ ಸಹಾಯ ಮಾಡ್ತದೆ. ಒಳ್ಳೆಯ ರೀತಿ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಬದುಕುವ ಹಾಗೆ ಸಹಾಯ ಮಾಡ್ತದೆ. ಯಾಕೆ ಗೊತ್ತಾ, ನಮ್ಮ ಈ ಪ್ರಸ್ತುತ ಜಗತ್ತಿಗೆ ಈ ಎಲ್ಲ ವಿಷಯಗಳು ಅಗತ್ಯವಾಗಿದೆ. ಪ್ರತೀಕಾರ ಬೇಕಾ? ನಾವು ಯಾಕೆ ನಮ್ಮ ಹೃದಯದಲ್ಲಿ ಇನ್ನೂ ಅಷ್ಟೊಂದು ದ್ವೇಷವನ್ನು ಹೊತ್ಕೊಂಡಿದ್ದೇವೆ? ನಮಸ್ಕಾರ.

ಪ್ರಿಯರೇ, ಇಲ್ಲಿ ತನಕ ಕೇಳಿದಂಥ ಸಂಚಿಕೆ ಕುರಿತು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮಗೆ SMS ಸಂದೇಶದ ಮೂಲಕ, ಕರೆ ಮಾಡುವುದರ ಮೂಲಕ ಅಥವಾ ವಾಟ್ಸಪ್ ಸಂದೇಶವನ್ನು ಕಳುಹಿಸುವುದರ ಮೂಲಕ ತಿಳಿಸಬಹುದು. ನಿಮ್ಮಲ್ಲಿ ಅಥವಾ ನಿಮ್ಮ ನೆರೆಹೊರೆಯವರಲ್ಲಿ ಯಾರಿಗಾದರೂ ಪ್ರಾರ್ಥನಾ ಮನವಿಗಳಿದ್ದು ನಮಗೆ ಕಳುಹಿಸಿಕೊಟ್ಟರೆ ನಾವು ಪ್ರಾರ್ಥಿಸುತ್ತೇವೆ. ನೀವು ಕರೆಗಳನ್ನು ಮಾಡಬೇಕಾದ ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 9902064453, ಮತ್ತೊಮ್ಮೆ 9902606453. ದೇವರು ತಾನೆ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ನಮಸ್ಕಾರ.

0: ಇದುವರೆಗೆ ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಾಯೋಜಕರು ಫೀಬಾ ಇಂಡಿಯಾ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 2:56.
1: ಸಿರಿಗನ್ನಡಂ ಗೆಲ್ಗೆ.
0: ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್.
2: ಈ ಪುಟ್ಟ ಊರಿನ ತುಂಬ ದೇವಾಲಯಗಳು, ಸಾವಿರ ದೇವಾಲಯಗಳ ಊರು ಎಂದು ಕರೆಯುವ ರೂಢಿ. ಹೊಯ್ಸಳ ಇಮ್ಮಡಿ ಬಲ್ಲಾಳನ ಕಾಲಕ್ಕೆ ಇದು ಉಪರಾಜಧಾನಿ. 12ನೇ ಶತಮಾನದಲ್ಲಿ ಬೆಳ್ವಲ ಪ್ರಾಂತ್ಯದ 18 ಅಗ್ರಹಾರಗಳಲ್ಲಿ ಒಂದು. ಅತ್ತಿಮಬ್ಬೆ ಕಟ್ಟಿಸಿದ ಬ್ರಹ್ಮಜಿನಾಲಯ ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪಕ್ಕೆ ನಿದರ್ಶನ. ಇನ್ನೂ ಕೆಲವು ಜಿನಾಲಯ ಊರಲ್ಲಿ, ಸಿಕ್ಕದೇ ಹೋದವು ಶಾಸನಗಳಲ್ಲಿ. ಮಲ್ಲಿಕಾರ್ಜುನ, ಸೋಮೇಶ್ವರ, ನನ್ನೇಶ್ವರ, ವೀರಭದ್ರ, ಮಾಣಿಕೇಶ್ವರ ಮುಂತಾದ 20 ದೇವಾಲಯಗಳು ಈಗ ಅಲ್ಲಿ. ಜೊತೆಗೆ ಕಲ್ಯಾಣದ ಚಾಲುಕ್ಯ ಅರಸ ವಿಕ್ರಮಾದಿತ್ಯ, ಮುಮ್ಮಡಿ ತೈಲಪ್ಪ, ನಾಲ್ವಡಿ ಸೋಮೇಶ್ವರ, ಕಳಚುರಿ ಹಾಗೂ ಹೊಯ್ಸಳ ಅರಸರ ಹಲವಾರು ಶಾಸನಗಳು. ಕಾಶಿ ವಿಶ್ವನಾಥ ದೇವಾಲಯ ಹೊಯ್ಸಳ ಕಲೆಯ ಪ್ರತೀಕ. ಹೊರಗೋಡೆಯ ಮೇಲೆ ರಾಮಾಯಣದ ಚಿತ್ರಗಳು. ಶಾಸನಗಳಲ್ಲಿ ವಿಧ ವಿಧವಾಗಿ ಈ ಊರು ಬಂಡಿತ. ಶ್ರೀಗೆ ವಿಭೂತಿಗೆ ಧರ್ಮ ಕಾಗರ ಮೆನಲೀಂದ್ರ ನಗ್ಗದ ಮರಾವತಿಗಂ ಭೋಗಾವತಿಗಂ ಸಲೆ ಮೇಲಾಗಿಪ್ಪುದು ಧರೆಗೆ ಎಂದು ವರ್ಣಿತ. ಇಲ್ಲಿನ ಜನರು ವಿದಿತ ವೇದಾರ್ಥ ವಿದ್ಯಾಪಾರಗರ್, ಷಟ್ಕ ಮರ್ನಿಪರ್, ಅಷ್ಟಾದಳ ಧರ್ಮಶಾಸ್ತ್ರ ಕುಶಲರ್ ಮುಂತಾಗಿ ಪ್ರಕಟಿತ. ಈಗ ಗತವೈಭವದ ನೆನಪು ಗದಗ್ ಹತ್ತಿರದಲ್ಲಿ. ಅಂದಿನ ಲೊಕ್ಕಿಯ ಗುಂಡಿ ಇಂದು ಲಕ್ಕುಂಡಿ.
3: ಘನ ಪರಂಪರೆ, ನಾಡಿನ ಹೆಮ್ಮೆ.

0: ಸಿರಿಗನ್ನಡಂ ಗೆಲ್ಗೆ.
1: ಇದುವರೆಗೆ ಸಿರಿಗನ್ನಡಂ ಗೆಲ್ಗೆ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್.
2: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ಸರಸ್ವತಿಪುರಂನಲ್ಲಿರುವ ವಿಜಯ ವಿಠಲ ವಿದ್ಯಾಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
3: ಹೌದಾ? ಆದ್ರೆ ನಿನ್ ಪುಸ್ತಕಗಳು ಯಾಕೆ ತೂಳು ಹೊಡೆಯುತ್ತಿವೆ?
4: ಪುಸ್ತಕ ಅಂದ್ರೆ ಬೋರು ಅಮ್ಮ, ಮೊಬೈಲ್ನಲ್ಲಿ ಎಲ್ಲಾ ಜ್ಞಾನ ಇದೆ.
3: ಎಲ್ಲಾ ಜ್ಞಾನ ಇದ್ದಿದ್ರೆ ನಿನ್ ಪರೀಕ್ಷೆಯಲ್ಲಿ ಅಂಕಗಳು ಯಾಕೆ ಕಡಿಮೆ?
2: ತಪ್ಪದೆ ಆಲಿಸಿ, ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ 3 ಗಂಟೆ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕದ್ರಿ ಗೋಪಾಲನಾಥ್ ಅವರ ಸ್ಯಾಕ್ಸೋಫೋನ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಆಲಿಸುವಿರಿ. ಕಾರ್ಯಕ್ರಮದ ಆರಂಭದಲ್ಲಿ ನಿಧಿಚಾಲ ಸುಖಮ ರಾಗ ಕಲ್ಯಾಣಿ ಮಿಶ್ರ ಛಾಪುತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕದ್ರಿ ಗೋಪಾಲನಾಥ್ ಅವರ ಸ್ಯಾಕ್ಸೋಫೋನ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 3:30 ಈಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಾಂಗ್ ಪ್ರಾಯೋಜಕರು CAET NCERT ನವದೆಹಲಿ.

0: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳಿದ್ರೆ ಈಗಾಗಲೇ ನಿಮಗೆ ಗೊತ್ತಿದೆ ಇವತ್ತಿನ ವಿಷಯ ಏನು ಅಂತ. ವಿಷಯ ಬಂದು ನಿಮ್ಮ ಜೀವನದ ಆದರ್ಶ ಮಹಿಳೆ ಯಾರು ಮತ್ತೆ ಯಾಕೆ ಅಂತ. ಇಂದಿನ ಸಖಿ ಸಂವಾದ ನಡೆಸ್ಕೊಡೋದಕ್ಕೆ ನಿಮ್ಮ ಜೊತೆ ನಾನು ಕೀರ್ತನಾ, ಹಾಗೆ ನನ್ನ ಜೊತೆಯಲ್ಲಿ
1: ರಂಜಿತಾ.
0: ನಮ್ಮ ಕೇಳುಗರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರವನ್ನ ಹೇಳ್ತಾ ರಂಜಿತಾ, ಇವತ್ತಿನ ವಿಷಯವನ್ನ ನಮ್ಮ ಕೇಳುಗರು ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದಾರೆ, ಅವರು ಏನ್ ಹೇಳ್ತಾರೆ ಅಂತ ಕೇಳೋದಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ಅದನ್ನೆಲ್ಲ ಕೇಳಕ್ಕೆ ಮುಂಚೆ ಒಂದು ಸಣ್ಣ ಗೀತೆಯನ್ನ ಪ್ರಸಾರ ಮಾಡ್ಬಿಡೋಣವಾ?
1: ಆಗ್ಲಿ.

0: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಸಖಿ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಹೇಳ್ತಾ ರಂಜಿತಾ, ಮೊದಲ ಕರೆ ಯಾರ್ದು ಅಂತ ನೋಡೋಣವಾ?
1: ಖಂಡಿತ ನೋಡೋಣ.
0: ಹಲೋ
2: ಹಲೋ ಮೇಡಮ್ ಅವರೇ,
0: ನಮಸ್ತೆ.
2: ನಮಸ್ತೆ.
0: ಯಾರು ಮಾತಾಡ್ತಾ ಇರೋದು?
2: ನಾನು ಸುಧಾ ಅಂತ, ಇಲ್ಲಿ ನಾಡನಹಳ್ಳಿ ಮೇಡಮ್ ಅವರೇ, ಮೈಸೂರಿಂದನೇ.
0: ಹೇಳಿ ಸುಧಾ, ಗೊತ್ತಾಗಿದೆಯಾ ಇವತ್ತಿನ ವಿಷಯ ನಿಮ್ಗೆ?
2: ಗೊತ್ತಾಯ್ತು ಮೇಡಮ್ ಅವರೇ. ಆದರ್ಶ ಮಹಿಳೆಯರು ನಮ್ಗೆ ಯಾರು ಹೇಳ್ತಾ ಇದ್ದೀರಲ್ವಾ?
0: ಹೌದು,
2: ನಮ್ಗ ನಮ್ಮ ಅಕ್ಕೆ ಮೇಡಮ್ ಅವರೇ.
0: ಹ್ಮ್
2: ನಮ್ಮ ಅಕ್ಕ ಯಾಕಂತಂದ್ರ, ಯಾರ ಮನೆಗೆ ಈಗ ಭಿಕ್ಷಕರು ಬಂದ್ರು ಅವ್ರಿಗೆ ಅರ್ಧ ಹೊಟ್ಟೆಲ್ ಕುಡ್ಬಾರ್ದು, ಹೊಟ್ಟೆ ತುಂಬಾ ಕುಡ್ಬೇಕು ಊಟ ಅಂತ ಹೇಳ್ಕೊಡ್ತಿದ್ರು. ಅದಕ್ಕೆ ನಮ್ಮ ಮನೆಗೆ ಯಾರು ಬಂದ್ರು ನಾನು ಹೊಟ್ಟೆ ತುಂಬಾ ಮತ್ ಬಿಸಿ ಬಿಸಿದೆ ಊಟ ಕೊಡ್ತೇನೆ ಮೇಡಮ್ ಅವ್ರೆ. ತಂಗ್ಬೋದು ಮತ್ತೆ ಬಟ್ಟೆ ಕುಡ್ಬೇಕಂದ್ರೆ ನಾ ಹಳೆ ಹೊಳೆ ಎಲ್ಲ ಕೊಡಲ್ಲ, ಸ್ವಲ್ಪ ಹೊಸವೇ ಕೊಡ್ತೇನೆ ಮೇಡಮ್ ಅವ್ರೆ. ನಮ್ಮ ಅಕ್ಕೆ ಆದರ್ಶ ನಮಗ.
0: ಆಗ್ಲಿ, ಹಾಗಿದ್ರೆ ನಿಮ್ಮ ಅತ್ತೆ ತೋರಿಸ್ಕೊಟ್ಟ ದಾರಿಲಿ ನೀವು ನಡೀತಾ ಇದ್ದೀರಾ ಅಂತಾಯ್ತು.
2: ಹಾ, ನಮ್ಮ ಅತ್ತಿ ಅಲ್ಲ ಮೇಡಮ್ ಅವ್ರೆ, ನಮ್ಮ ಅಕ್ಕ.
0: ಅಕ್ಕ ಆಗ್ಲಿ, ಕರೆ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡದಕ್ಕೆ ಧನ್ಯವಾದಗಳು. ನಮಸ್ಕಾರ.
2: ನಮಸ್ತೆ ಮೇಡಮ್ ಅವ್ರೆ, ಇಬ್ಬರಿಗೂ ನಮಸ್ತೆ ಮೇಡಮ್ ಅವ್ರೆ. ಅವಳೇ ಹೇಳಿ.
1: ನಮಸ್ತೆ, ಧನ್ಯವಾದ. ಹಲೋ.
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು, ಎಲ್ಲಿಂದ?
3: ರಂಜಿತಾ ಮೇಡಮ್ಗೆ ಕೀರ್ತನ ಮೇಡಮ್ ನಮಸ್ತೆ.
0: ನಮಸ್ತೆ, ಹೇಳಿ.
3: ನಾನು ರಾಮಕೃಷ್ಣದಿಂದ ಜಯಶ್ರೀ ಮಾತಾಡ್ತೇನೆ ಮೇಡಮ್.
0: ಹೇಳಿ ಜಯಶ್ರೀ ಅವರೇ.
3: ನಮ್ಗೆ ಮೊದ್ಲಿಂದ ಹಾಡು ಅಂದ್ರೆ

0: ಇಷ್ಟ ಮೇಡಮ್. ಅದಕ್ಕೆ ನಮ್ಗೆ ಪ್ರೇರಣೆ ನಮ್ಮ ಟೀಚರ್ ಹಿಂದಿ ಟೀಚರ್ ಅವರು. ಅದಕ್ಕೋಸ್ಕರ ಅವ್ರು ಇವಾಗ ಚೆನ್ನೈಪಟ್ಟಣದಲ್ಲಿ ಇದ್ದಾರೆ. ಅದಕ್ಕೋಸ್ಕರ ಅವ್ರು ಹಿಂದಿ ಟೀಚರ್ ಆಗಿದ್ರು, ನಮ್ಗೆಲ್ಲ ಹಿಂದಿ ಕಲ್ಸ್ಕೊಡ್ತಾ ಇದ್ರು. ಅವಾಗ ನಮ್ಗೆ ಹಿಂದಿ ಮೇಲೆ ಇಂಟ್ರೆಸ್ಟ್ ಇರ್ಲಿಲ್ಲ. ಆಮೇಲೆ ಅವರೇ ಮೂರ್ ತಿಂಗಳಿಗೆ ಎಕ್ಸಾಮ್ ಮಾಡ್ಕೊಂಡು ಇತ್ತಂದ್ರು. ಆಮೇಲೆ ಅವ್ರಿಂದ ನಾವೆಲ್ಲ ಕಲ್ತ್ಕೊಂಡು ಅವ್ರು ಯಾಕೆ ಯಾವಾಗ ಹಿಂದಿ ಹಾಡ್ ಕೇಳ್ತಾರೆ, ಇಷ್ಟ ಪಡ್ತಾರೆ ಹಾಗೆ ಅಂತ ಅನ್ಕೊಂಡ್ವಿ. ಆಮೇಲೆ ನಮ್ಗೆ ಹಿಂದಿ ಕಲ್ತು ಕಲ್ತು ಓ ಹಳೆ ಹಾಡು ಅಂತ ತುಂಬಾ ಇಷ್ಟ ಅಂತ ಅವ್ರ ಅರ್ಥಗಳು ಗೊತ್ತಾಗ್ತದ ಅನ್ಕೊಂಡು ಆಮೇಲೆ ಅನ್ಕೊಂಡೆ ಓ ಅವ್ರಿಗೆ ಅದಕ್ಕೆ ಇಷ್ಟ ತುಂಬಾ ಇಷ್ಟ ಅಂತ. ಆಮೇಲೆ ನಾ ಹೇಳಿದೆ ಏನು ವಯಸ್ಸಾದ್ರು ಅದೇನು ಯಾವಾಗ ಹಿಂದಿ ಹಾಡ್ ಕೇಳ್ತಾರೆ ಅಂತ. ಅದಕ್ಕೆ ಅವ್ರೇನಂದ್ರು ಅಯ್ಯೋ ವಯಸ್ಸು ಇಂಪಾರ್ಟೆಂಟ್ ಅಲ್ಲ, ನಾವು ವಯಸ್ಸಾಗಿರ್ಬೋದು ಆದ್ರೆ ನಮ್ ಮನ್ಸು ಇನ್ನೂ ಚಿಕ್ಕದಾಗಿದೆಯಲ್ಲ, ನಮ್ಗೆ ಯಾವ್ದು ಇಷ್ಟ ನಮ್ಗೆ ಯಾವ ಖುಷಿ ಇರುತ್ತೋ ಬೇರೆಕ್ಕೋಸ್ಕರ ಅವ್ನು ಎಷ್ಟಕ್ಕೆ ಆಗಲ್ಲ. ಅಯ್ಯೋ ಅವ್ರೇನ್ ಅನ್ಕೋತಾರೋ ಇವ್ರೇನ್ ಅನ್ಕೋತಾರೋ ನಾವ್ ಹಾಡಿದ್ರೆ ಏನ್ ಅನ್ಕೋತಾರೋ, ನಮ್ ಖುಷಿ ಆದ್ರೆ ನಾವ್ ಅದನ್ನ ಅನುಭವಿಸ್ಬೇಕು.
1: ಖಂಡಿತ. ಅದಕ್ಕೆ ಅಲ್ವಾ ಈಗ್ಲೂ ನೀವು ಮೈಸೂರು ಆಕಾಶವಾಣಿಲಿ ಹಿಂದಿ ಚಿತ್ರಗೀತೆ ಬಗ್ಗೆನೆ ಹೇಳೋದು ಯಾವಾಗ್ಲೂವೇ?
0: ಹೌದು ಮೇಡಮ್. ಅದಕ್ಕೆ ಖುಷಿ, ನಿಮ್ಗೆ ಹಳೆ ಹಾಡು ಅಂದ್ರೆ ಏ ಮನ್ಸಿಗೆ ಏನೋ ಬೇಜಾರಾಗಿದ್ರೆ, ಏನಾದ್ರು ಮೈಕೆ ನೋವಿದ್ರು, ಕೆಲಸ ಮಾಡಕ್ ಇಂಟ್ರೆಸ್ಟ್ ಇಲ್ಲ, ಹೋಗಿ ಯಾರು ಒಳ್ಳೆ ಬುದ್ಧಿಗೋಸ್ಕರ ಹಿಂದಿ ಹಾಡು ಹಾಕಿ ಪ್ರಶ್ನೆ ಕನ್ನಡ ಹಾಡು ಯಾವ್ದೇ ಹಾಕ್ಲಿ ಒಂಥರ ಉತ್ಸಾಹ ಬಂದ್ಬಿಡುತ್ತೆ.
1: ಆಗ್ಲಿ, ಹೀಗೆ ಹಿಂದಿ ಗೀತೆಗಳನ್ನ ಕೇಳೋ ತರಾನೇ ಕನ್ನಡ ಗೀತೆಗಳನ್ನೂ ಕೇಳ್ತಾ ಇರಿ ಆಕಾಶವಾಣಿಯಲ್ಲಿ, ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ.
0: ಎರಡು ಕೇಳ್ತೀನಿ, ಎರಡು ಇಲ್ಲದೆ ಕನ್ನಡನೂ ಇಷ್ಟ ಹಳೇದು. ಸಂಗೀತ ಶಾಸ್ತ್ರೀಯ ಸಂಗೀತ ಇಷ್ಟ, ಎಲ್ಲವೂ ಇಷ್ಟ ಮೇಡಮ್.
1: ಆಗ್ಲಿ, ಹೀಗೆ ಕೇಳ್ತಾ ಇರಿ ಎಲ್ಲ ಕಾರ್ಯಕ್ರಮಗಳನ್ನು. ಆಯ್ತಾ?
0: ಆಯ್ತು ಮೇಡಮ್, ಧನ್ಯವಾದಗಳು.
2: ಧನ್ಯವಾದಗಳು.
1: ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು?
3: ನಮಸ್ತೆ ಕೀರ್ತನೆ ಮೇಡಮ್, ಆಗ ರಂಜಿತಾ ಮೇಡಮ್ ಅವ್ರಿಗೆ
2: ನಮಸ್ತೆ.
3: ನಾನು ಪಾರ್ವತಿ, ಚೆನ್ನೈ ಬಡಾವಣೆ ಮಂಡ್ಯದಿಂದ ಮಾತಾಡ್ತಿರೋದು.
2: ಹೇಳಿ ಪಾರ್ವತಿ ಅವರೇ, ಇವತ್ತಿನ ವಿಷಯ ಗೊತ್ತಾಯ್ತಲ್ಲ?
3: ಹಾ ಗೊತ್ತಾಯ್ತು. ನನ್ ಜೀವನದಲ್ಲಿ ಮೇಡಮ್ ನನ್ಗೆ ಗುರುವಾಗಿ ಇರೋಂತ ಟೀಚರ್ ಗಳಿಗೆ ಫಸ್ಟ್ ವಂದಿಸ್ತಾ. ನನಗೆ 30 ವರ್ಷದ ಹಿಂದೆ ಒಂದು ಗೆಳತಿ ಸಿಕ್ಕಿದ್ರು ಮೇಡಮ್ ಇಲ್ಲಿ, ಅವರು ಹೇಳ್ಕೊಟ್ಟಂಗೆ ಇವತ್ತಿಗೂ ನಡೀತಿದ್ದೀನಿ ನಾನು. ನನ್ಗೆ ಹುಷಾರಿಲ್ದಾಗ, ತಪ್ಪಿದ್ರೆ ಶಾಪ್ ಅಲ್ಲಿ ಅಡ್ಮಿಂಟ್ ಆದಾಗ, ಎಲ್ಲಾ ರೀತಿಯಲ್ಲೂ ಅವರು ನಂಗೆ ಹೆಲ್ಪ್ ಮಾಡವ್ರೆ. ನನ್ಗೆ ನನ್ ಮಕ್ಳಿಗೆ ದೊಡ್ಡವ್ರು ಹೇಳ್ತಾರಲ್ಲ ಕೋಟಿಗೊಬ್ರು ಅಂತ, ಹಾಗೆ ನನ್ಗೆ ನಿಜವಾಗ್ಲೂ 100,000 ಸಿಕ್ಕಿದ್ದಾರೆ. ಅಷ್ಟು ಒಳ್ಳೆ ಸ್ನೇಹಿತೆ ಮೇಡಮ್, ಅವ್ರ ಹೆಸರು ನಾಗಮ್ಮ ಅಂತ. ಅವರು ನೀವು ರಾತ್ರಿ ಹೊತ್ತು ಕರೆದ್ರು ಇಂಥ ಕಷ್ಟ ಅಂತ ಹೇಳಿದ್ರೆ ಮೇಡಮ್ ಬರ್ತಾರೆ, ಹಗ್ಲೊತ್ತಾದ್ರೂ ಬರ್ತಾರೆ. ಒಂಚೂರು ಹುಷಾರಿಲ್ಲ ಅಂತ ಹೇಳಿದ್ರೆ ಮನೆ ಮಂದಿಗೆಲ್ಲ ಊಟ ಮಾಡಿ ನಮ್ಗೆ ಕೊಡ್ತಾರೆ ಮೇಡಮ್. ಆಮೇಲೆ ಹಾಸ್ಪಿಟ್ಲ್ ಕರ್ಕೊಂಡೋಗೋದು, ಆಮೇಲೆ ಗ್ಲುಕೋಸ್ ಹಾಕಿದ್ರೆ ಕೈನ ಗಟ್ಟಿಯಾಗಿ ಇಟ್ಕೊಳ್ಳೋದು. ನಮ್ಗೆ ಗ್ಲುಕೋಸ್ ಹಾಕದ ಪ್ರಜ್ಞೆ ಇರೋದಿಲ್ಲಲ್ವ, ಮಲ್ಗಿರ್ತೀವಲ್ಲ, ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಮೇಡಮ್.
1: ಆಗ್ಲಿ, ಈಗ ಅವರನ್ನ ನೋಡಿ ನೀವು ಕೂಡ ಹೀಗಾಗಬೇಕು ಅಂತ ಅನ್ಕೊಂಡಿದ್ದೀಯಾ?
3: ಖಂಡಿತ ಮೇಡಮ್, ನನ್ ಕೈಯಲ್ಲಿ ಎಷ್ಟು ಅವರಿಂದ ಕಲ್ತಿರೋದು ಇರ್ಬೋದು, ನಮ್ ತಾಯಿಯಿಂದ ಕಲ್ತಿರೋದು ಇರ್ಬೋದು ಮೇಡಮ್. ನಾನು ಅದೇ ತರ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡ್ರೆ ಅದು ದೊಡ್ಡಷ್ಟಿಗೆ ಆಗೋಗ್ಬಿಡ್ತದೆ. ಆದ್ರೆ ಮಾಡಿಸ್ಕೊಂಡಿರೋರು ಹೇಳ್ತಾರಲ್ಲ, ಅದು ನನ್ಗೆ ಕೇಳಿದಾಗ ಖುಷಿ ಆಗ್ತದೆ.
1: ಖಂಡಿತವಾಗ್ಲು. ಹಾಗಾದ್ರೆ ನೀವು ನಿಮ್ಮ ಆದರ್ಶ ಮಹಿಳೆ ಯಾರು ಅಂತ ನೀವು ನೋಡ್ಕೊಂಡು ಅವರ ತರ ನೀವು ಆಗಿದ್ದೀರಲ್ಲ, ಒಂದು ಸಾರ್ಥಕತೆ ಸಿಕ್ಕಿದೆ ಈಗ ನಿಮ್ಗೆ.
3: ಹೌದು ಮೇಡಮ್, ನಾನು ಹೇಳ್ತೀನಲ್ಲ, ನನ್ಗೆ 100 ನೆಂಟರುಗಳು 100 ಫ್ರೆಂಡ್ ಇರಕ್ಕಿಂತ ಅವ್ರೊಬ್ರು ನನ್ಗೆ ಸಿಕ್ಕಿದ್ಕೆ ನಾನು ಇವತ್ತು ಇಲ್ಲಿ ನಿಜವಾಗ್ಲು ವಾಸ ಮಾಡ್ಕೊಂಡು ಇದ್ದೀನಿ ಅನ್ನಕ್ಕೆ ನಂಗೊಂದು ಹೆಮ್ಮೆ ಮೇಡಮ್.
1: ಖಂಡಿತ ಖಂಡಿತ, ಹೀಗೆ ಯಾವಾಗ್ಲೂ ಖುಷಿ ಖುಷಿಯಾಗಿರಿ ಅಂತಾನೆ ನಾವು ಆಶಿಸ್ತೀವಿ. ಕರೆ ಮಾಡಿ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಪಾರ್ವತಿ ಅವರೇ, ನಮಸ್ಕಾರ.
3: ಧನ್ಯವಾದ.
1: ನಮಸ್ತೆ, ಯಾರು ಎಲ್ಲಿಂದ?
4: ಹಲೋ.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ಹಲೋ
1: ಹಲೋ, ಹೇಳಿ.
4: ನನಗೆ ಸ್ಫೂರ್ತಿ, ನನ್ನ ಅಕ್ಕ ತಂಗಿರು.
1: ನಿಮ್ಮ ಹೆಸರು ಹೇಳಿ.
4: ಚಂದನ ಅಂತ.
1: ಹೇಳಿ ಹೇಳಿ ಚಂದನ ಅವರೇ.
4: ಪ್ರತಿಯೊಂದು ವಿಷಯದಲ್ಲೂ ನನ್ನ ಅಕ್ಕ ತಂಗಿರು ನಮ್ಗೆ ಪ್ರತಿಯೊಂದು ವಿಷಯದಲ್ಲೂ ಮಾರ್ಗದರ್ಶಿಯಾಗಿರ್ತಾನೆ. ಒಂದು ಹುಷಾರ್ ತಪ್ಪೋದೇ ಆಗ್ಲಿ, ಒಂದು ಮನೆ ಕೆಲಸದ ಬಗ್ಗೆನೇ ಆಗ್ಲಿ, ಏನೇ ಕೆಲಸ ಮಾಡ್ಬೇಕು ಅಂದ್ರು ನನ್ನ ತಂದೆ ತಾಯಿ ನನ್ನ ಅಕ್ಕ ತಂಗಿರೇ ನನ್ಗೆ ಸ್ಫೂರ್ತಿ.
1: ಓಕೆ.
4: ಅವ್ರನ್ನ ನನ್ನ ಅಕ್ಕ ತಂಗಿ ಇರುವಂತಕ್ಕಿಂತ ನನ್ಗೆ ತಂದೆ ತಾಯಿ ಅನ್ಬೇಕು ನಾನು ಅವ್ರನ್ನ.
1: ಏನು ವಿಶೇಷವಾಗಿ ಕಲ್ತಿದ್ದೀರಾ ನಿಮ್ಮ ಅಕ್ಕ ತಂಗಿರಿಂದ ನೀವು?
4: ಎಲ್ಲ ವಿಷಯದಲ್ಲೂ ನನ್ನ ಅಕ್ಕ ತಂಗಿರು ನನ್ಗೆ ಸ್ಫೂರ್ತಿ. ಇವಾಗ ಮಾತುಕತೆಲೆ ಆಗ್ಲಿ, ಆಮೇಲೆ ನಾನು ಹೊರಗಡೆ ನಾನು ಜಾಸ್ತಿ ಹೋಗಲ್ಲ, ಆದ್ರೆ ಪ್ರತಿ ಒಂದು ವಿಷಯದಲ್ಲೂ ನನ್ನ ಅಕ್ಕ ತಂಗಿರು ನನ್ನ ಸಿಕ್ಕಿ ಎಲ್ಲ ಹೇಳ್ಕೊಡ್ತಾರೆ.
1: ಓಕೆ.
4: ನನ್ಗೆ ತುಂಬಾ ಅಂದ್ರೆ ತುಂಬಾ ನನ್ನ ಜೀವನದಲ್ಲಿ ನನ್ನ ಅಕ್ಕ ತಂಗಿರು.
1: ಓಕೆ. ಏನನ್ನ ಅಳವಡಿಸ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ನೀವು ಅವ್ರು ಹೇಳ್ಕೊಟ್ಟಂತದ್ನ?
4: ಎಲ್ಲ ಅಳವಡಿಸ್ಕೊಂಡಿದ್ದೀನಿ ಮೇಡಮ್.
1: ಹಾಗಾದ್ರೆ ನಿಮ್ಮ ಜೀವನದ ಆದರ್ಶ ಮಹಿಳೆ ನಿಮ್ಮ ಅಕ್ಕ ಮತ್ತೆ ತಂಗಿ ಅಂತ ಹೇಳ್ತಾ ಇದ್ದೀರಾ?

0: ಸರಿ ಮೇಡಮ್, ನಾವು 5 ಜನ ಅಕ್ಕ ತಂಗಿಯರು.
1: ಓಕೆ.
0: ಅದರಲ್ಲಿ ನನ್ನ ಅಕ್ಕ ನನ್ನ ತಂಗಿರು
1: ಆಗ್ಲಿ, ನಿಮ್ಮ ಅಕ್ಕ ತಂಗಿಯರ ಬಾಂಧವ್ಯ ಸದಾಕಾಲ ಹೀಗೆ
0: ಹೀಗೆ.
1: ಇರಲಿ ಅಂತ ನಾವು ಕೂಡ
0: ಥ್ಯಾಂಕ್ಸ್
1: ಆಶಿಸ್ತೀವಿ.
0: ಮೇಡಮ್.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
2: ನಮಸ್ತೆ, ಯಾರು ಎಲ್ಲಿಂದ?
3: ಹಲೋ.
2: ಹಲೋ, ನಮಸ್ತೆ.
3: ನಮಸ್ತೆ ಮೇಡಮ್.
2: ಯಾರು, ಎಲ್ಲಿಂದ ಮಾತಾಡ್ತಿರೋದು?
3: ಕೆರ್ಗೂಡಿಂದ ಮಣಿ ಅಂತ.
2: ನಮಸ್ತೆ ಮಣಿ ಅವರೇ, ಇವತ್ತಿನ ವಿಷಯ ಗೊತ್ತಾಯ್ತಲ್ಲ?
3: ಹಾಂ, ಗೊತ್ತಾಯ್ತು ಮೇಡಮ್.
2: ಹೇಳಿ.
3: ಮಹಾದರ್ಶ ಅಂತಂದ್ರೆ ಮೊದಲು ನನಗೆ ನನ್ನ ತಾಯಿನೇ ಮೇಡಮ್. ಎಲ್ಲಾದ್ರಲ್ಲೂ ನನ್ನ ತಾಯಿನೇ ಮೇಡಮ್. ಚಿಕ್ಕವಳಾಗಿದ್ದ ನಾನು ಎಷ್ಟು ದೊಡ್ಡವಳಾಗ್ಬೇಕು ಅಂದ್ರೆ ನನ್ನ ತಾಯಿನೇ ಕಾರಣ. ಪ್ರತಿಯೊಂದು ವಿಷಯದಲ್ಲೂ ನಮ್ಗೆ ತಿದ್ದಿ ಬುದ್ಧಿ ಹೇಳಿ, ಪ್ರತಿಯೊಂದ್ರಲ್ಲೂ ಮದ್ವೆ ಆದಾಗ ಮಕ್ಕಳಾದಾಗ ಎಲ್ಲಾದ್ರಲ್ಲೂ ನನ್ನ ತಾಯಿನೇ ನನ್ಗೆ ಆದರ್ಶ ಮಹಿಳೆ. ಈಗಿನ ಇದ್ರಲ್ಲಿ ಹೇಳ್ಬೇಕು ಅಂದ್ರೆ ಸುಧಾಮೂರ್ತಿ ಅವರು, ಅವರು ತುಂಬಾ ಆದರ್ಶ ಮಹಿಳೆ ಮೇಡಮ್. ಅವ್ರ ಬಗ್ಗೆ ನಾವು ಹೇಳಷ್ಟು ಇದಿಲ್ಲ, ದೊಡ್ಡವರಲ್ಲ. ಅವ್ರ ತರ ಬದುಕ್ಬೇಕು ಮೇಡಮ್ ನಾವು ಮಹಿಳೆಯರು.
1: ಆಗ್ಲಿ ಮಣಿಯವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ರಂಜಿತಾ, ಈಗ ನಾವು ಕ್ಯಾಶುಯಲ್ ಆಗಿ ನೋಡೋದಾದ್ರೆ ಒಂದು ಪುಟ್ಟ ಹೆಣ್ಣು ಮಗುನ ನೋಡಿದ್ರೆ ಅದು ಮೊದಲನೇ ಸಾರಿ ತನ್ನ ಅಮ್ಮನ ನೋಡಿದಾಗ ಅಮ್ಮ ಸೀರೆ ಉಟ್ಟಿರೋದ್ ನೋಡ್ಬಿಟ್ಟು ಯಾವ್ದೋ ಒಂದು ಸಣ್ಣ ದುಪ್ಪಟ್ಟ ತಗೊಂಡು ನಾನು ಕೂಡ ಅಮ್ಮನ ತರ ಸೀರೆ ಉಟ್ಕೋಬೇಕು ಅನ್ನೋದ್ರಿಂದ
4: ಹೌದು
1: ನಮ್ಮ ಒಂದು ಆದರ್ಶ ಮಹಿಳೆ ಅಮ್ಮ ಆಗಿ ರೂಪುಗೊಳ್ತಾರೆ.
4: ಖಂಡಿತ
1: ಅಲ್ವಾ? ಅದೇ ರೀತಿ ನಾವು ಜೀವನದಲ್ಲಿ ಸಾಕಷ್ಟು ಬಾರಿ ನಮ್ಮ ಒಡ ಹುಟ್ಟಿದವ್ರನ್ನ ನೋಡಿ ಕಲ್ತಿರೋದಿರಬಹುದು, ಅಥವಾ ನಮ್ಮ ಅಮ್ಮ ಅವರ ಅಮ್ಮನ್ನ ಹೇಗೆ ನೋಡ್ಕೊಳ್ತಾರೆ ಮಾತನಾಡ್ತಾರೆ ಅದನ್ನ ನೋಡಿ ನಾವು ಕಲ್ತಿರೋದಿರಬಹುದು. ಹೀಗೆ ಅನೇಕ ರೀತಿ ಆದರ್ಶ ಮಹಿಳೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಒಬ್ರಲ್ಲ ಒಬ್ರು ಒಂದೊಂದು ಲೈಫ್ ಸ್ಟೇಜ್ ಅಲ್ಲಿ ಒಬ್ಬೊಬ್ರು ನಮ್ಮ ಜೀವನದಲ್ಲಿ ಇದ್ದೇ ಇರ್ತಾರೆ ಅಲ್ವಾ?
4: ಹೌದು ಹೌದು.
1: ಈಗ ಮುಂದಿನ ಕರೆ ಯಾರ್ದು ಅಂತ ನೋಡೋಣ.
4: ನೋಡೋಣ. ಖಂಡಿತ. ನಮಸ್ತೆ, ಆಕಾಶವಾಣಿ.
5: ನಮಸ್ತೆ ಮೇಡಮ್, ನಾನು ಸೌಮ್ಯ ಮೈಸೂರಿನಿಂದ ಮಾತಾಡ್ತಾ ಇರೋದು.
4: ಹೇಳಿ ಹೇಳಿ, ಇವತ್ತಿನ ವಿಷಯ ಗೊತ್ತಾಯ್ತಲ್ಲ?
5: ಹಾ, ಖಂಡಿತ ಗೊತ್ತಾಯ್ತು. ನನ್ನ ಆದರ್ಶ ಮಹಿಳೆ ನಾನು ಅನುರಿಮಾ ಅವ್ರನ್ನ ತಗೊಳ್ತೀನಿ ಮೇಡಮ್. ಯಾಕಂದ್ರೆ ನನ್ಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳಿದೆ, ಹಾಗಾಗಿ ಅನುರಿಮಾ ಅವ್ರನ್ನ ನೆನೆಸ್ಕೊಂಡು ನನ್ಗೆ ತುಂಬಾ ಒಂದು ಸ್ಥೈರ್ಯ ಆತ್ಮಬಲ ಬರುತ್ತೆ ಮೇಡಮ್. ಯಾಕಂದ್ರೆ ಯಾವ್ದೋ ಒಂದು ದುರ್ಘಟನೆಯಲ್ಲಿ ಕೆಲವು ದುಷ್ಕರ್ಮಿಗಳು ಅವ್ರನ್ನ ರೈಲಿನಿಂದ ಆಚೆ ತಳ್ಳಿ ಅವರು ತಮ್ಮ ಕಾಲ್ಗಳನ್ನ ಕಳ್ಕೊಳ್ತಾರೆ. ಕಾಲ್ಗಳನ್ನ ಕಳ್ಕೊಂಡ ಅನುರಿಮ ದುಡಿಗಿಡದೆ ಬಚೇಂದ್ರಿ ಪಾಲತ್ರ ಹೋಗ್ಬಿಟ್ಟು ಹೇಳ್ತಾರೆ, ನಾನು ಎವರೆಸ್ಟ್ ಅನ್ನ ಹತ್ತಬೇಕು, ನನ್ಗೆ ತರಬೇತಿ ನೀಡಿ ಅಂತ. ಅವಾಗ ಬಚೇಂದ್ರಿ ಪಾಲ ಹೇಳ್ತಾರೆ ಅವ್ರಿಗೊಂದು ಮಾತು, ನೀನು ಎವರೆಸ್ಟ್ ಹತ್ತ ಆಯ್ತಮ್ಮ ಅಂತ ಹೇಳಿ. ಯಾಕಂದ್ರೆ ನಿನ್ನ ಮನೋಬಲ ಏನಂದ್ರೆ ನೀನು ಬಂದಿರುವ ಸ್ಥಿತಿಯಲ್ಲಿ ನಿನ್ನ ಮನೋಬಲ ಎಷ್ಟಿದೆ ಅಂದ್ರೆ ಎವರೆಸ್ಟ್ ನ ಹತ್ತಿ ಅಂತ ಹೇಳ್ತಿದ್ದಲ್ವಾ, ಆ ಮನೋಬಲನೇ ನಿನ್ ಎವರೆಸ್ಟ್ ಗಿಂತನೂ ನಿನ್ನ ಮನೋಬಲ ಎತ್ತರದ್ದು. ನೀನ್ ಎವರೆಸ್ಟ್ ಹತ್ತ ಆಯ್ತಮ್ಮ ಅಂತ ಹೇಳ್ತಾರೆ, ಮತ್ತೆ ಅವ್ರಿಗೆ ತರಬೇತಿ ನೀಡ್ತಾರೆ. ಅದೇ ತರ ಅನುರಿಮಾ ಎವರೆಸ್ಟ್ ನ ಹತ್ತಿ ತೋರಿಸ್ತಾರೆ. ಹಾಗಾಗಿ ನನ್ಗೆ ಕೆಲವು ಸಲ ಆರೋಗ್ಯ ಸಮಸ್ಯೆಯಿಂದ ನಾನು ಧೃತಿಗೆಟ್ಟಾಗ ಕುಸಿದಾಗ ನಾನು ಅವ್ರನ್ನ ನೆನೆಸ್ಕೊಳ್ತೀನಿ. ಅಂತವ್ರೆ ಹತ್ರ ಸಾಧನೆ ಮಾಡಿರ್ಬೇಕಾದ್ರೆ ನಾನು ಎಷ್ಟು ಅಂತ ಅಂದ್ಬಿಟ್ಟು ಅನ್ಸುತ್ತೆ ನನಗ್, ನಾನು ಒಂದು ಬೂಸ್ಟ್ ಮಾಡ್ಕೊಳ್ತೀನಿ. ನಮ್ಗೆ ವನಿತಾ ವಿಹಾರದಲ್ಲಿ ಎಷ್ಟೋ ಜನ ಇದೇ ತರ ಸಾಧಕಿಯರು ಇದೆ, ಅಂಗವಿಕಲರಾಗಿರ್ಬೋದು, ಆರ್ಥಿಕವಾಗಿ ಹಿಂದುಳಿದ ತನ್ನ ಜೀವನವನ್ನ ತಾನು ದುಡಿಗೆಡದೆ ಕಟ್ಕೊಂಡಿರುವಂತ ಎಷ್ಟೋ ಆದರ್ಶ ಮಹಿಳೆಯರನ್ನ ವನಿತಾ ವಿಹಾರದಲ್ಲಿ ಸಂದರ್ಶನ ಮಾಡ್ತಿರ್ತಾರೆ. ಅವ್ರನ್ನೆಲ್ಲಾನು ನಾನು ಆ ಒಂದು ಸಂದರ್ಭದಲ್ಲಿ ನಾನು ಕುಸಿದಾಗ ಆ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ತೀನಿ. ಆಗ ಅವರೆಲ್ಲರೂ ನನ್ಗೆ ಸ್ಫೂರ್ತಿ ಹಾಕ್ತಾರೆ ಮತ್ತೆ ಆದರ್ಶ ಅಂತ ಅನ್ನಿಸ್ತಾರೆ ಮೇಡಮ್.
1: ಆಗ್ಲಿ ಸೌಮ್ಯ ಅವರೇ, ಕರೆ ಮಾಡಿ.
5: ಇದು ಒಂದೇ ಒಂದು ಲೈನ್ ಮೇಡಮ್, ಈ ಒಂದು ಸಂದರ್ಭದಲ್ಲಿ ನಮ್ಮ ಯಜಮಾನ್ ಯಾವಾಗಲೂ ಒಂದ್ ಮಾತು ಹೇಳ್ತಿರ್ತಾರೆ, ಪ್ರಹ್ಲಾದಂಗೆ ಧ್ರುವನ್ಗೆ ನಾರದ್ರೆ ಹೇಳಿದ ಮಾತು ಏನು ಅಂತ ಅಂದ್ರೆ, ಸಾಧನೆಗೆ ಅಸಾಧ್ಯವಾಗಿರುವಂತದ್ದು ಯಾವುದೂ ಇಲ್ಲ ಮಗು ಈ ಜಗತ್ತಿನಲ್ಲಿ. ನಿನ್ನಲ್ಲಿ ನಿನಗೆ ಅಚಲವಾದ ನಂಬಿಕೆ ಇರಬೇಕು, ಸಾಧಿಸುವ ಛಲ ಇರಬೇಕು, ಗುರಿಮುಟ್ಟುವ ಮನಸ್ಸಿದ್ರೆ ಅಂದ್ರೆ ಜೀವನದಲ್ಲಿ ಅಸಾಧ್ಯವೆಂಬುದು ಯಾವುದೂ ಇಲ್ಲ ಅಂತ ಹೇಳ್ತಾರೆ.
1: ಖಂಡಿತ ಖಂಡಿತ. ಆಗ್ಲಿ ಸೌಮ್ಯ ಅವರೇ, ಕರೆ ಮಾಡಿ ಮಾತನಾಡಿ, ನಿಮ್ಮ ಒಂದು ಅನಿಸಿಕೆಗಳನ್ನೆಲ್ಲ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
5: ನಮಸ್ಕಾರ ಮೇಡಮ್.
1: ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ?
6: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಹೇಳಿ, ಯಾರು ಎಲ್ಲಿಂದ?
6: ಮೈಸೂರಿಂದ ಶೈಲಜಾ ಅಂತ.
1: ಹೇಳಿ ಶೈಲಜಾ ಅವರೇ, ಯಾರು ನಿಮ್ಮ ಆದರ್ಶ ಮಹಿಳೆ, ಯಾಕೆ?
6: ಅದು ಆದರ್ಶ ಮಹಿಳೆ ಅನ್ನೋದಕ್ಕಿಂತ ಎಲ್ಲಾನು ನಾವು ಸಣ್ಣ ಮಕ್ಕಳಿಂದ ತಾಯಿ ತಂದೆಗಳು ಆದರ್ಶ ಜೀವನ ತೋರ್ಸ್ಕೊಟ್ಟಿರ್ತಾರೆ ಒಂದ್ ಇದ್ರಲ್ಲಿ. ಆಮೇಲೆ ಇನ್ನೇನು ಆದರ್ಶ ಅಂತ ಅಂದ್ರೆ, ನಾವು ಸ್ಕೂಲ್ ಅಲ್ಲಿ ಓದ್ಬೇಕಾದ್ರೆ ಎಲ್ಲ ಅವಾಗ್ಲೂ ಗುರುಗಳು ಹೇಳ್ಕೊಟ್ಟಿರ್ತಾರೆ, ಒಬ್ರಿಗೆ ಇದ್ ಮಾಡುವಂತ ಕೇಳೋದು ಮಾಡೋದು. ಆಮೇಲೆ ಇನ್ನೊಂದು ಏನು ಅಂದ್ರೆ, ನಾವು ಆದರ್ಶ ಜೀವನ ನಡೆಸ್ಬೇಕು ಅಂತ ಅಂದಾಗ ನಾವು ಇದು ಸೇವಾದಳ ಕ್ಲಾಸ್

0: ನೆನಪು ಬರುತ್ತೆ.
1: ಓಕೆ
0: ಸದಾಶಿವಾನಂದ ಇದ್ರ ಹತ್ರ ಶೇಷಾದ್ರಿಪುರಂ ಹೈಸ್ಕೂಲಲ್ಲಿ ನಾನು ಓದಿದ್ದು, ಆವಾಗ ಅಲ್ಲಿ ಹೋಗ್ತಾ ಇದ್ದು, ಅದು ಅದು ನನ್ಗೆ ಪಾಠ ಕಲ್ಸಿದೆ. ಸೇವಾದಾರ ಕ್ಲಾಸ್ ಇಂದ ನನ್ಗೆ ಪಾಠ ಕಲ್ಸಿದೆ. ಆದಷ್ಟು ಅವ್ರಿಗೆ ನಡ್ಕೊಳ್ಳೋದು ಮಾಡೋದು, ಒಬ್ರಿಗೆ ನೋವು ಕೊಡದೆ ಇದ್ದಂಗೆ ನಡ್ಕೊಳ್ಳೋದು, ಇದೆಲ್ಲ ನಮ್ ಸಹಜ. ತಂದೆ ತಾಯಿಗಳು, ಗುರುಗಳು, ಸ್ನೇಹಿತರು, ಅದರಲ್ಲಿ ನಂಗೆ ತುಂಬಾ ಬೇಕಾದ ಸ್ನೇಹಿತರು ಸಾವಿತ್ರಿ ಅಂತ.
1: ಏನ್ ಕಲ್ತಿದ್ದೀರಾ ನಿಮ್ಮ ಸ್ನೇಹಿತೆಯಿಂದ?
0: ನಾವು ಸ್ನೇಹಿತರಿಂದ ಒಂದ್ ಸ್ವಲ್ಪ ಇದು ನಮ್ಗೆ ಒಂದ್ ಸ್ವಲ್ಪ ತಾಳ್ಮೆ ಕಮ್ಮಿ,
1: ಓಕೆ,
0: ಕೋಪ ಜಾಸ್ತಿ ಬರೋದು ಒಂಚೂರು.
1: ಸೊ ತಾಳ್ಮೆನ ನಿಮ್ಮ ಸ್ನೇಹಿತೆನ ನೋಡಿ ನೀವು ಕಲ್ತಿದ್ದೀರಾ ಈಗ?
0: ಕಲ್ತಿದ್ದೀನಿ. ಆಮೇಲೆ ಕೋಪ ತುಂಬಾ ಒಂದ್ ಸ್ವಲ್ಪ ಮಾಡ್ಕೊತಿದ್ ಅವ್ರೆ ಅನ್ನೋರು, ಹೇಳೋದಿವ್ರು ಸ್ವಲ್ಪ ಬೇಜಾರ್ ಮಾಡ್ಕೊಬ್ರಿ, ಯಾರೇನಾದ್ರು ಅನ್ಕೊಳ್ಳಿ, ಸುಮ್ನಿದಿ ಸುಮ್ನಿದಿ ಅಂತ ಹೇಳೋರು. ನಾನು ಇದ್ದಿದ್ದಂಗೆ ಡೈರೆಕ್ಟ್ ಆಗಿ ನಾನು ಮಾತಾಡ್ಬಿಡ್ತಾ ಇದ್ದೆ. ಆದ್ರಿಂದ ನಾನು ಆತರ ಕಲ್ತ್ಕೊಂಡಿದ್ದೀನಿ ಮೇಡಮ್.
1: ಆಗ್ಲಿ ಶೈಲಜಾ ಅವ್ರೆ, ನಿಮ್ಮ ಈ ಗೆಳತಿಯಿಂದ ನೀವು ಇನ್ನೂ ಸಾಕಷ್ಟು ವಿಷಯಗಳನ್ನ ಕಲಿತಾ ಇರಿ ಅಂತ ಹೇಳ್ತಾ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು. ನಮಸ್ಕಾರ ಮೇಡಮ್.
1: ರಂಜಿತಾ, ನಿಮ್ಮ ಜೀವನದ ಆದರ್ಶ ಮಹಿಳೆ ಯಾರು ಅಂತ ಕೇಳಿದ್ರೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ನನ್ನ ಜೀವನದಲ್ಲಿ ಹೇಳಬೇಕಂದ್ರೆ ನನ್ನ ತಾಯಿ ಮತ್ತು ನನ್ನ ಅಜ್ಜಿ. ನನ್ನ ಅಜ್ಜಿಯಿಂದ ಅಂತಂದರೆ ನಾನು ಪೇಷನ್ಸ್ನ ತುಂಬ ಕಲ್ತಿದ್ದೀನಿ, ಸಹನಾಮೂರ್ತಿ ಅಂತಲೇ ಹೇಳ್ಬೋದು. ಅವ್ರಿಗೆ ಕೋಪನೇ ಬರ್ತಾ ಇರಲಿಲ್ಲ. ಸೊ ಅವ್ರು ಹೇಳ್ಕೊಟ್ಟಿದಂತಹ ಕೆಲವು ಪಾಠಗಳಿರ್ಬೋದು, ಆಗಿನ ವಯಸ್ಸಿಗೆ ಅದು ಪ್ರಾಬಬ್ಲಿ ಅರ್ಥ ಆಗ್ತಿರ್ಲಿಲ್ವೇನೋ ಗೊತ್ತಿಲ್ಲ, ಬಟ್ ಇವಾಗ ಅದನ್ನೆಲ್ಲ ನೆನೆಸ್ಕೊಂಡಾಗ ಓಕೆ, ಅವ್ರು ಹಾಕೊಟ್ಟಿದ್ದು ಆ ಇದಿದೆಯಲ್ಲ ಏನು, ಅವ್ರು ಕೊಟ್ಟಿದಂತಹ ಗೈಡೆನ್ಸ್ ಏನಿದೆ, ಮಾರ್ಗದರ್ಶನ, ಅದು ಇವತ್ತಿಗೂ ತುಂಬ ಅದು ಅಳವಡಿಸ್ಕೊಳ್ಳುವಂತಹ ಪಾಠಗಳು.
1: ಖಂಡಿತ.
2: ಹಾಗೆ ಅಮ್ಮ ಹೇಗೆ ಅಂತಂದರೆ, ಯಾವುದೇ ನೆಗೆಟಿವ್ ಸಿಚುಯೇಷನ್ ಇರಲಿ ಅದನ್ನು ಪಾಸಿಟಿವ್ ಆಗಿ ಟರ್ನ್ ಮಾಡ್ಕೋತಾರೆ, ಆ್ಯಂಡ್ ವೆರಿ ಪ್ರಾಕ್ಟಿಕಲ್ ಪರ್ಸನ್. ಸೊ ಇವರಿಬ್ರು ನನಗೆ ತುಂಬ ಒಂಥರ ಆದರ್ಶ ಮಹಿಳೆಯರು ಅಂತಲೇ ಹೇಳ್ಬೋದು. ಕೀರ್ತನ,
1: ಓಕೆ, ಹಾಗೆ ಈಗ
2: ನಿಮ್ಮ ಜೀವನದಲ್ಲಿ ಯಾರು ಆದರ್ಶ ಮಹಿಳೆ?
1: ನನ್ನ ಜೀವನದಲ್ಲಿ ನಾನಾಗಲೇ ಹೇಳಿದೆ, ಒಂದೊಂದು ಫೇಸಸ್ಸಲ್ಲಿ ಒಬ್ಬೊಬ್ರು ಸಿಗಬಹುದು ಅಂತ. ಅಂದರೆ ಈಗ ನಾನು ಬೆಳೀತಾ ಬೆಳೀತಾ ಅಮ್ಮನ್ನ ನೋಡಿ ಕಲ್ತಿದ್ದೆ ಜಾಸ್ತಿ, ಆದರೆ ಇನ್ನು ಒಂದು ಫೇಸಿಗೆ ಬಂದ ಮೇಲೆ ಅಕ್ಕನ ನೋಡಿ ಕಲ್ತಿದ್ದಿದೆ. ಆನಂತರ ಸ್ನೇಹಿತೆಯರನ್ನ ನೋಡಿ, ಓ ನಾನು ಯಾಕೆ ಇವ್ರ ತರ ಇರಬಾರ್ದು ಅಂತ ನೋಡಿ ಕಲ್ತಿದ್ದಿದೆ. ಈಗ ಕೆಲಸ ಶುರು ಮಾಡಿದ ಮೇಲೆ, ಕೆಲಸ ಮಾಡುವಾಗ್ಲೂ ಅಷ್ಟೇ, ಇವ್ರು ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾರಲ್ಲ, ನಾನು ಕೂಡ ಇವ್ರ ತರಾನೇ ಇರಬೇಕು. ಅವರಿಗೇನು ಒಂದು ಒಳ್ಳೆ ಹೆಸರು ಬಂತು ಅಂದ್ರೆ ನಾನು ಕೂಡ ಮುಂದೊಂದು ದಿನ ಇವ್ರ ತರಾನೇ ಹೆಸರು ತಗೊಳ್ಬೇಕು ಅನ್ನೋ ರೀತಿ ಒಂದೊಂದು ಫೇಸ್ ಅಲ್ಲಿ ಖಂಡಿತವಾಗ್ಲೂ ಒಬ್ಬೊಬ್ರು ಇದ್ದೇ ಇದ್ದಾರೆ. ಸೊ ನಾನು ಈ ಒಂದು ವೇದಿಕೆಯಲ್ಲಿ ಹೇಳೋದೇನಂದ್ರೆ, ಅವರೆಲ್ಲರಿಗೂ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಯಾಕೆಂದ್ರೆ ನೀವೆಲ್ಲರೂ ಏನೇನು ಒಂದೊಂದು ಹೆಜ್ಜೆನ ಫುಟ್ ಪ್ರಿಂಟ್ಸ್ ತರ ನಮ್ಮಲ್ಲಿ ಉಳಿಸಿದರೆ, ಅದರಿಂದನೇ ನಾವು ಇವತ್ತು ಒಂದು ಸ್ವಲ್ಪ ಮಟ್ಟಿಗಾದರೂ ಒಂದಷ್ಟು ಖಂಡಿತವಾಗ್ಲೂ ಜೀವನದಲ್ಲಿ ಒಂದು ಚೂರು ಮುಂದೆ ಬರ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಬಹುದು ಅಲ್ವಾ. ಈಗ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ನಮಸ್ತೆ ಆಕಾಶವಾಣಿ.
3: ನಮಸ್ಕಾರ ಮೇಡಮ್.
1: ಯಾರು, ಎಲ್ಲಿಂದ?
3: ವೆಂಕಟೇಶ್ ಅಂತ. ಬಹಳ ಚೆನ್ನಾಗ
1: ವೆಂಕಟೇಶ್ ಅವರೇ, ಇದು ಮಹಿಳಾ ರಂಗ ಕಾರ್ಯಕ್ರಮ. ದಯಮಾಡಿ ನಿಮ್ಮ ಮನೇಲಿ ಯಾರಾದ್ರೂ ಮಹಿಳೆಯರಿದ್ರೆ ಅವ್ರಿಗೆ ಕರೆ ಕೊಡ್ತೀರಾ?
3: ಮಾತಾಡಿ ಬಿಡು ಮೇಡಮ್, ಒಳ್ಳೇದಾಗ್ಲಿ.
1: ನಿಮ್ಮ ಮನೇಲಿ ಯಾರಾದ್ರೂ ಮಹಿಳೆಯರಿದ್ರೆ ಕೊಡಿ.
3: ಎಲ್ಲ ಊಟಕ್ಕೆ ಹೋಗ್ರೆ ಮೇಡಮ್, ಸತ್ಯನಾರಾಯಣ ಪೂಜೆ ಹೊಸಮನೆ.
1: ಆಗ್ಲಿ ಆಗ್ಲಿ
3: ಆಗ್ಲಿ
1: ಮಾಡಿಸ್ತೀವಿ
3: ಬಿಡಿ.
1: ಆಗ್ಲಿ ಆಗ್ಲಿ,
3: ಸಂದರ್ಭ ಸಿಕ್ತಾಗ ಮಾಡಿಸ್ತೀನಿ ಬಿಡಿ ಮೇಡಮ್.
1: ಆಗ್ಲಿ ಆಗ್ಲಿ, ಓಕೆ. ಈಗ ಮುಂದಿನ ಕರೆಯ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಅಷ್ಟರೊಳಗೆ ಈಗ ನನ್ನ ಜೀವನದ ಆದರ್ಶ ಮಹಿಳೆ ಯಾರು ಅಂತ ಕೇಳಿದಾಗ ನಾ ಹೇಳ್ತಾ ಇದ್ದೆ, ಅಮ್ಮನಿಂದ ಕಲ್ತಿದ್ದು ಅಂತ ಹೇಳದ್ನಲ್ಲ. ನೀ ಹೇಳ್ದ ಹಂಗೆ ರಂಜಿತಾ, ಆ ಅಮ್ಮ ಅಂದ್ರೇನೆ ಅದು ಸಹನಾ ಮೂರ್ತಿ. ಸೊ ಹಾಗಾಗಿ ಎಷ್ಟೇ ಜನ ಮನೆಗೆ ಬಂದವ್ರಿರ್ಲಿ ಅಥವಾ ಯಾರಾದ್ರೂ ಬರ್ತಾರೆ ಅಂತ ತಿಳಿದಾಗ್ಲೂ ಕೂಡ ಆ ಒಂದು ಸಂತೋಷ ಇದೆಯಲ್ಲ, ನಾನು ಅವರಿಗೆಲ್ಲ ಏನಾದ್ರೂ ಮಾಡಿ ಕೊಡ್ಬೇಕು, ಅವರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು,
2: ಸಂಬಂಧಗಳನ್ನ ಉಳಿಸ್ಕೊಳ್ಳೋ ಅಂತ ರೀತಿಯಲ್ಲ, ಅದ್ನ ಇವತ್ತಿಗೂ ಖಂಡಿತ ಈಗಿನ ಜನರೇಷನ್ಗೆ ತುಂಬಾ ಇಂಪಾರ್ಟೆಂಟ್.
1: ಖಂಡಿತವಾಗ್ಲು. ಸೊ ಅದನ್ನೆಲ್ಲ ಕಲಿಸ್ಕೊಟ್ಟಿದ್ದು ಅಮ್ಮ ಆಗಿರಬಹುದು. ಈಗ ಮುಂದಿನ ಕರೆ ನೋಡೋಣ.
2: ಖಂಡಿತ.
1: ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ?
4: ನಮಸ್ತೆ ಮೇಡಮ್, ಪದ್ಮಾ ಅಂಕುಶಾಪುರ ಬಸರಾಳು ಹುಬ್ಳಿಯಿಂದ.
1: ನಮಸ್ತೆ, ಹೇಳಿ ಪದ್ಮಾ ಅವರೇ, ಯಾರು ನಿಮ್ಮ ಆದರ್ಶ ಮಹಿಳೆ, ಯಾಕೆ?
4: ನನ್ನ ತಾಯಿ ಮೇಡಮ್.
1: ಹೇಳಿ, ಯಾಕೆ ಅವರು ನಿಮಗೆ ಆದರ್ಶ ಮಹಿಳೆ?
4: ತಾಯಿ ಆದರ್ಶ ಮಹಿಳೆ ಅಂದ್ರೆ, ಅವರು ಮನೆಗೆ ಯಾರೇ ಬರ್ಲಿ, ಪರಿಚಿತ್ರೆ ಬರ್ಲಿ ಪರಿಚಿತ್ರೆ ಬರ್ಲಿ, ಮನೆಗೆ ಬಂದ್ರನ್ನ ಬನ್ನಿ ಅಂತ ಗೌರವದಿಂದ ಮನೆಗೆ ಅವರು ಕರ್ದಿ ಹೊರಗಡೆ ಪೂಂಡಿಸಿ, ಮನೇಲಿ ಇದ್ರೆ ನೀರಾದ್ರೂ ಸಹ ಒಂದ್ ಲೋಟ ಮಜ್ಜಿಗೆ ಆದ್ರೂ ಕೊಟ್ಟು ಕಳಿಸ್ತಿದ್ರು. ಅದೇ ಭಾವನೆನ ನಾವು ಅಮ್ಮನ

0: ಹತ್ರ ಕಲ್ತ್ಕೊಂಡಿದೀವಿ.
1: ಓಕೆ.
0: ಅವರು ನಮ್ಮ ಮನೆಗೆ ಬಂದ್ರು ನಾವು ಅಮ್ಮನ ತರನೆ, ಯಾರಾದ್ರೂ ಬಂದ್ರೆ ಬನ್ನಿ ಒಳಗಡೆ ಕೂತ್ಕೊಳ್ಳಿ ನಿಂತ್ಕೊಳ್ಳಿ, ಮತ್ತೆ ದೊಡ್ಡವ್ರಿಗೆ ಯಾವ ರೀತಿ ಗೌರವ ಕೊಡ್ಬೇಕು, ಚಿಕ್ಕವ್ರಿಗೆ ಯಾವ ರೀತಿ ಪ್ರೀತಿ ತೋರಿಸ್ಬೇಕು ಅಂತ ಎಲ್ಲ ಅಮ್ಮನಿಂದನೇ ನಾವು ಕಲ್ತಿದ್ವಿ ಮೇಡಮ್.
1: ಓಕೆ.
0: ಮತ್ತೆ ನಮ್ಮ ದೊಡ್ಡಮ್ಮಂದಿರು ಅಷ್ಟೇನೆ, ನಮ್ಮ ಅಮ್ಮನ ಅಕ್ಕಂದಿರು ಅವರು ಅದೇ ತರ. ಈಗಲೂ ಅವ್ರು ಎಷ್ಟೇ ವಯಸ್ಸಾಗಿದ್ರು ಅವ್ರಿಗೆ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಎಷ್ಟು ಗೌರವದಿಂದ ಮಾತಾಡಿಸ್ತಾರೆ, ಅವರೇ ಆದರ್ಶ ಅನ್ಸುತ್ತೆ ಮೇಡಮ್ ನಮಗೆ.
1: ಆಗ್ಲಿ, ಕರೆ ಮಾಡಿ ನಿಮ್ಮ ತಾಯಿಯ ಬಗ್ಗೆ ಹೇಳಿದ್ದಕ್ಕಾಗಿ ಧನ್ಯವಾದಗಳು ಪದ್ಮ ಅವರೇ. ನಮಸ್ಕಾರ.
0: ನಮಸ್ತೆ ಮೇಡಮ್.
2: ನಮಸ್ತೆ ಆಕಾಶವಾಣಿ.
3: ಹಲೋ.
2: ಹಲೋ ಹೇಳಿ, ಯಾರು, ಎಲ್ಲಿಂದ?
3: ಹಲೋ, ನಾವು ಚೈತ್ರ ಚಿಂದೋಳಿಯಿಂದ.
2: ಹಾ ಹೇಳಿ ಚೈತ್ರ ಅವರೇ, ನಿಮ್ಮ ಆದರ್ಶ ಮಹಿಳೆ ಯಾರು, ಯಾಕೆ?
3: ನಂಗೆ ಒಂದಾದ್ರೆ ನಮ್ಮ ತಾಯಿನೇ ಮೇಡಮ್. ಅವರು ನಂಗೆ ತುಂಬಾನೇ ಎಲ್ಲದರಲ್ಲೂ ಪ್ರೋತ್ಸಾಹ ಕೊಡ್ತಿದ್ದಾರೆ. ನಮ್ಗೇನೇ ಒಂದು ಇದಾದ್ರೂ ಅವರು ಬೆಂಬಲವಾಗಿ ನಿಂತಿದ್ರು. ಈಗ ನನ್ನ ಜೊತೆಲಿ ಅವರು ಇಲ್ಲ.
1: ಆಗ್ಲಿ, ಅವರು ಕಲಿಸಿದಂತ ಎಲ್ಲ ಪಾಠಗಳು ನಿಮ್ ಜೊತೆನೆ ಇದೆಯಲ್ಲ?
3: ಹ್ಮ್, ಇದೆ ಮೇಡಮ್.
1: ಆಗ್ಲಿ,
3: ನೀವು ಎಲ್ಲ ಇದ್ರಲ್ವೇ ನನ್ಗೆ ಏನೇ ಒಂದ್ ಇದಾದ್ರು ಅವರು ತನ್ನ ಕಲಿಸಿದ್ದು ಸಂಗೀತ ಆಗ್ಲಿ, ಒಂದು ಏನೇ ಒಂದು ಅವಳು ಒಳಗುಳಾಗ್ಲಿ ನನ್ಗೆ ಕಲ್ಸ್ಬಿಟ್ಟು ಹೋಗಿದ್ದಾರೆ.
1: ಆಗ್ಲಿ, ಆ ಒಂದು ಪಾಠಗಳಿಂದಾನೆ ನೀವು ಸ್ಟ್ರಾಂಗ್ ಆಗಿರ್ಬೇಕು, ಹೀಗೆ ಸ್ಟ್ರಾಂಗ್ ಆಗಿರಿ.
3: ಯಾವ ನೋವು ಇದ್ರೂ ನಾನು ಯಾವ್ದಕ್ಕೂ ಕುಗ್ಗಿಲ್ಲ ಮೇಡಮ್.
1: ಆಗ್ಲಿ,
3: ತಂದೆ ತಾಯಿ ಇಬ್ರು ನನ್ಗೆ ತುಂಬಾ ಧೈರ್ಯ ಇದ್ ಮಾಡ್ಕೊಂಡು, ಹಾಗೂ ನನ್ನ ಹಸ್ಬೆಂಡ್ ಅಷ್ಟೇ.
1: ಹಾ,
3: ಅವ್ರ ಏನೇ ಇದಾದ್ರು ನನ್ಗೆ ತಂದೆ ಸ್ಥಾನದಲ್ಲಿ ಅವರು ನನ್ಗೆ ಫ್ರೆಂಡ್, ಮತ್ತೆ ಒಂದು ತಂದೆ ಸ್ಥಾನದಲ್ಲಿ ಅವ್ರ ಬೆಂಬಲ ಕೊಟ್ಕೊಂಡು ನಾನು ಯಾವ್ದಕ್ಕೂ ಕುಗ್ದೆ ನಾನು ಅವ್ರನ್ನ ನನ್ನ ತುಂಬಾನೇ ಗೌರವದಿಂದ ಇದ್ ಮಾಡ್ತಾ ಇದ್ದೀನಿ.
1: ಆಗ್ಲಿ ಚೈತ್ರ ಅವರೇ, ಹೀಗೆ ಸದಾಕಾಲ ಅದೇ ಧೈರ್ಯದಿಂದ ಇರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ರಂಜಿತಾ, ನಾವು ಈಗ ನೋಡಿದ್ವಿ ಆಲ್ಮೋಸ್ಟ್ ಒಂದು 9-10 ಜನನ ಮಾತಾಡ್ಸಿದ್ರು. ಮೋಸ್ಟ್ ಆಫ್ ದೆಮ್ ಹೇಳಿದ್ದು ಅವರ ತಾಯಿನೇ ಆದರ್ಶ ಮಹಿಳೆ ಅಂತ. ಯಾಕೆಂದ್ರೆ ಆಗ್ಲೇನು ನಾನು ಹೇಳ್ತಾ ಇದ್ದೆ, ಒಂದು ಸಣ್ಣ ದುಪ್ಪಟ್ಟನ ತಗೊಂಡು ಅಮ್ಮನ ತರ ಸೀರೆ
2: ಉಟ್ಕೊಂಡು ಅಮ್ಮ ಹೇಗೆ ಅಡಿಗೆ ಮಾಡ್ತಾರೆ ನಾನು ಹಾಗೆ ಮಾಡಬಹುದು. ಅವ್ರ ಹಾವಭಾವಗಳನ್ನ ನಾವು ಅದೇ ತರನೇ ನಾವು
1: ಖಂಡಿತ. ಅದು ಯಾವತ್ತಿಗೂ ಅಮ್ಮ ಅನ್ನೋದು ಹಾಗೇನೆ ಆದರ್ಶ ಮಹಿಳೆಯಾಗೆ ಇರ್ತಾರೆ ಪ್ರತಿಯೊಬ್ಬರಿಗೂ. ಈಗ ನಮ್ಮ ಮುಂದಿನ ಕಾಲರ್ ಏನ್ ಹೇಳ್ತಾರೆ ನೋಡೋಣ. ನಮಸ್ತೆ ಆಕಾಶವಾಣಿ. ಹಲೋ.
4: ಹಲೋ,
1: ನಮಸ್ತೆ, ಯಾರು ಮಾತಾಡ್ತಿರೋದು? ಓಕೆ, ಕರೆ ಕಟ್ ಆಗಿದೆ. ಈಗ ಅಮ್ಮನ ಬಗ್ಗೆ ಹೇಳ್ತಾ ಇದ್ವಿ, ಆದರ್ಶ ಮಹಿಳೆ ಅಂದ್ರೆ ಎಲ್ರಿಗೂ ನೆನಪಾಗೋದು ಅಮ್ಮನೆ ಅಂತ. ಅದೇ ರೀತಿ ಈಗ ಅಜ್ಜಿ ಅಂದ್ರೆ ಕೂಡ ನೀವು ಹೇಳ್ತಾ ಇದ್ರಿ, ಹೇಗಿರತ್ತೆ ಒಂದು ಮನೆಯಲ್ಲಿ ಅಜ್ಜಿ ಇದ್ದಾಗಲಿ ಅಮ್ಮ ಇದ್ದಾಗಲಿ, ಅಮ್ಮ ಅವರ ಅಮ್ಮನ ನೋಡ್ಕೊಳ್ಳೋದಿರ್ಬಹುದು ಅಥವಾ ಅವರ ಅತ್ತೆನ ನೋಡ್ಕೊಳ್ಳೋದಿರ್ಬಹುದು, ಅದೆಲ್ಲದರಿಂದ ಪ್ರತಿಯೊಂದು ಹೆಣ್ಣು ಕೂಡ ಕಲಿಯುವಂಥದ್ದು ಜೀವನದಲ್ಲಿ ಇದ್ದೇ ಇರತ್ತೆ. ಹಾಗೆ ಅವರ ಒಡ ಹುಟ್ಟಿದವರು ಇರ್ತಾರಲ್ಲ, ಅವರು ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡಿರ್ತಾರೆ. ಈಗ ಅವರು ತಂದೆ ತಾಯಿ ಜೊತೆ ಹೇಗೆ ಬೆಳೀತಾ ಇದ್ದಾರೆ ಅದನ್ನ ನೋಡಿ, ಓ ಅಕ್ಕ ಹೀಗಿದ್ದಾಳೆ ನಾನು ಕೂಡ ಹೀಗಿರ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಸಾಕು ಆ ಒಂದು ಪುಟ್ಟ ಹುಡುಗಿಗೆ ಜೀವನದಲ್ಲಿ ಏನಾದ್ರೂ ಒಂದು ಸಾಧಿಸೋಕೆ ಅಲ್ವಾ.
2: ಹೌದು.
1: ಈಗ ಮುಂದಿನ ಕರೆ
2: ನೋಡೋಣ. ನಮಸ್ತೆ ಆಕಾಶವಾಣಿ.
1: ಹಲೋ, ಒಂಚೂರು ರೇಡಿಯೋಯಿಂದ ದೂರ ಬಂದು ಮಾತಾಡಿ. ಕರೆ ಕಟ್ ಆಗಿದೆ. ಓಕೆ, ಈಗ ಮತ್ತೊಂದು ಕರೆಯ ನಿರೀಕ್ಷೆಯಲ್ಲಿ ನಾವು. ಓಕೆ, ಹಾಗೆ ಈಗ ನೆಕ್ಸ್ಟ್ ಫೇಸಿಗೆ ಹೋಗೋದಾದರೆ, ತಾಯಿ ಆಯಿತು, ಒಡ ಹುಟ್ಟಿದವರಾಯಿತು, ಅದಾದಮೇಲೆ ಬರುವಂಥದ್ದು ನಮ್ಮ ಗೆಳತಿಯರು. ಈಗ ಏನಂದ್ರೆ ಶಾಲೆಯಲ್ಲಾಗ್ಲಿ ಅಥವಾ ಕಾಲೇಜಲ್ಲಾಗ್ಲಿ ಕೆಲಸ ಮಾಡುವಂತಹ ಜಾಗದಲ್ಲಾಗ್ಲಿ, ನಮಗಿಂತ ಅವರಿಗೆ 1 ಮಾರ್ಕ್ ಅಥವಾ 2 ಮಾರ್ಕ್ ಜಾಸ್ತಿ ಬಂತು ಅಂದ್ರೆ, ನೋಡ್ದ್ಯಾ ನನ್ನ ಜೊತೆನೆ ಇದ್ಲು ಅವಳಿಗೂ ಬಂತು, ಅವಳ ತರ ನಾನು ಓದ್ಬೇಕು, ಅಥವಾ ಏನಾದ್ರೂ ಡೌಟ್ ಇದ್ರೆ ನನಗೆ ಹೇಳ್ಕೊಡುವಂತ ಹುಡುಗಿ ಇದ್ದಾಳೆ ನನ್ನ ಜೊತೆ ಅನ್ನೋಂಥದ್ದು ಎಲ್ಲರಿಗೂ ಆಕ್ಚುಲಿ ಒಂದು ಹೆಮ್ಮೆಯ ವಿಚಾರ.
2: ಇನ್ನೊಂದು ಅಬ್ಸರ್ವ್ ಮಾಡಿದಿರಾ ಕೀರ್ತನ, ಈಗ ಅಮ್ಮನ ಹೇಗೆ ನಾವು ಇಮಿಟೇಟ್ ಮಾಡ್ತಿದ್ವಿ, ನಮ್ಮ ಟೀಚರ್ಸ್ ನಾವು ಹಾಗೆ ಮಾಡ್ತಿದ್ವಿ, ಇಟ್ಕೊಂಡು ಪಾಠ ಮಾಡೋದಾಗಿರ್ಬೋದು, ಅವ್ರ ತರನೇ ಅಟೆಂಡೆನ್ಸ್ ಹಾಕೋದಕ್ಕೆ ಒಂದಷ್ಟು ನೇಮ್ಸ್ ನ ನಮ್ಮ ಕ್ಲಾಸ್ದೇ ಕರೆಯುವಂಥದ್ದು.
1: ಖಂಡಿತ
2: ಈ ತರ ಮಹಿಳೆಯರು ನಮ್ಮ, ನೀವು ಹೇಳ್ದಂಗೆ ನಮ್ಮ ಲೈಫಲ್ಲಿ ಬರುವಂತಹ ಎಲ್ಲಾ ಸ್ಟೇಜಸ್ ಅಲ್ಲಿ ನಮ್ಮ ಜೀವನದಲ್ಲಿ ಬರುವಂತಹ ಮಹಿಳೆಯರನ್ನೆಲ್ಲ ನಾವು ಅಷ್ಟು ನಾವು ಹತ್ರದಲ್ಲಿ ನಾವು ನೋಡಿರ್ತೀವಿ, ಮತ್ತೆ ಅವ್ರ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ.
1: ಆ ಪ್ರಯತ್ನ ನಿರಂತರ ಅಂತ ಹೇಳ್ಬಹುದು ರಂಜಿತ. ಅಂದ್ರೆ ಇವತ್ತಿಗೆ ನಾನು ಏನ್ ಹೇಳ್ದೆ, ಆ ಫೇಸಸ್ ಇರತ್ತೆ ಅಂತ, ಒಂದ್ ಫೇಸ್ ಮುಗಿತು ಅಂದ ತಕ್ಷಣ ನಾವು ಅವರನ್ನ ಮರ್ತು ಬಿಡಲ್ಲ, ಆ ಫೇಸ್ ಅಲ್ಲಿ ಅವರನ್ನೂ ಇನ್ವಾಲ್ವ್ ಮಾಡಿಕೊಂಡು ಅಮ್ಮ ಆಗಿದ್ರೆ ಹೇಗಿರ್ತಾ ಇತ್ತು, ಈಗ ಅಕ್ಕ ಆಗಿದ್ರೆ ಹೇಗಿರತ್ತೆ, ನೆಕ್ಸ್ಟ್

0: ನನ್ನ ಗೆಳತಿ ಆದರೆ ಹೇಗಿರ್ತಾಳೆ,
1: ಹೌದು,
0: ಆ ರೀತಿ ಯೋಚನೆ ಮಾಡುವಂಥದ್ದು ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ ಜೀವನದಲ್ಲಿ.
1: ಖಂಡಿತ ಖಂಡಿತ.
0: ಆ ಒಂದು ಥಾಟ್ ಬಂದಾಗಲೇ ನಾವು ಕೂಡ ಆರಾಮಾಗಿ ಇರಬಹುದು. ಆ್ಯಂಡ್ ಯಾವತ್ತಿಗೂ ಆದರ್ಶ ಮಹಿಳೆ ಅಂದರೆ ನಾವು ಇವರನ್ನು ನೋಡಿ ನಾನು ಮಾಡಬಹುದು ಅಂತ ಯೋಚನೆ ಮಾಡಬೇಕೇ ಹೊರತು ಓ ನನ್ನಿಂದ ಮುಂದೆ ಹೋಗ್ಬಿಟ್ರಲ್ಲ ಇವರು, ಆ
1: ಅನ್ನೋದು
0: ರೀತಿ ನಾವು
1: ಬರಬಾರ್ದು.
0: ಯೋಚನೆ
1: ಕರೆಕ್ಟ್,
0: ಮಾಡದೇ ಇದ್ದಾಗ ಮಾತ್ರ
1: ಖಂಡಿತ.
0: ನಾವು ಯಾವತ್ತಿಗೂ ಸಕ್ಸೀಡ್ ಆಗಬಹುದು. ಒಂದು ಕಾಂಪಿಟೇಷನ್ ಅನ್ನೋದನ್ನ ನಾವು ಬೆಳೆಸ್ಕೋಬಾರ್ದು.
1: ಹೌದು,
0: ಅವರನ್ನು ಏನಿದ್ರು ನಾವು
1: ಇನ್ಸ್ಪಿರೇಷನ್ ಆಗಿ
0: ಹಾ
1: ತಗೋಬೇಕು.
0: ಇನ್ಸ್ಪಿರೇಷನ್ ಆಗಿ ತಗೊಂಡು
1: ಖಂಡಿತ,
0: ಮುಂದೊಂದು ದಿನ ಇವರ ಜಾಗದಲ್ಲಿ ನಾವು
1: ನಾನು
0: ಇರ್ತೀವಿ,
1: ಕರೆಕ್ಟ್
0: ನಾವಲ್ಲಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಇಮ್ಯಾಜಿನೇಷನಲ್ಲೇ ನಾವು ನಮ್ಮ ಜೀವನವನ್ನ ನಡೆಸಬೇಕು ಅಲ್ವಾ?
1: ಹೌದು ಹೌದು. ಅವ್ರು ಹೇಗೆ ಹ್ಯಾಂಡಲ್ ಮಾಡಿದ್ರು, ಮುಂದೆ ನಾವು ಅದೇ ಸಿಚುಯೇಷನ್ ಮುಂದೆ ಬರುತ್ತೆ, ಆ ಟೈಮಲ್ಲಿ ನಾವು ಇವ್ರು ಬೆಟರ್ ಆಗಿ ಹ್ಯಾಂಡಲ್ ಮಾಡಿದ್ರಲ್ವಾ,
0: ಹೌದು
1: ನಾನು ಹಾಗೆ ಮಾಡಬಹುದು ಅನ್ನೋ ಇನ್ಸ್ಪಿರೇಷನ್ ಬರಬೇಕು.
0: ಖಂಡಿತವಾಗ್ಲು. ಆ ಇನ್ಸ್ಪಿರೇಷನ್ ಕೂಡ ಯಾವತ್ತಿಗೂ ಒಂದು ಇಂದು ಇವತ್ತೇ ಮುಗ್ದು ಹೋಗುತ್ತೆ ಅಥವಾ ನಾಳೆಗೆ ಮುಗ್ದು ಹೋಗುತ್ತೆ ಅನ್ನೋ ಥರ ಇರಲ್ಲ. ಲೈಫ್ ಲಾಂಗ್ ಆ ಇನ್ಸ್ಪಿರೇಷನ್ ನಮಗೆ ಇರಲೇಬೇಕು.
1: ಖಂಡಿತ.
0: ಅಮ್ಮನ ಜೊತೆ ದೊಡ್ಡಮ್ಮ ಆಗಿರಬಹುದು, ಚಿಕ್ಕಮ್ಮ ಆಗಿರಬಹುದು, ಅವ್ರಗಳಿಂದ ಕೂಡ ನಾವು ಕಲಿಯುವಂಥದ್ದು ಇದ್ದೇ ಇರುತ್ತೆ. ಈಗ ಮನೆ ಅಂದ ಮೇಲೆ ಒಬ್ರು ಮಾಡುವಂಥದ್ದು ನಮ್ಗೆ ಇಷ್ಟ ಆಗಿರುತ್ತೆ, ಇದನ್ನು ನೋಡಿ ನಾನು ಕೂಡ ಇವ್ರ ಥರ ಮಾಡಬೇಕು, ಅದು ಒಂದು ಬಂದಾಗ್ಲೇ ನಾವು ಇಂಪ್ರೂವ್ ಆಗೋಕ್ಕಾಗೋದು
1: ಖಂಡಿತ
0: ಅಲ್ವಾ?
1: ಖಂಡಿತ.
0: ಈಗ ದೊಡ್ಡಮ್ಮ, ಚಿಕ್ಕಮ್ಮ, ಅಕ್ಕ, ಅಜ್ಜಿ, ಅಮ್ಮ, ನಮ್ಮ
1: ಅತ್ತೆ
0: ಅತ್ತೆ, ಗೆಳತಿಯರು, ಶಿಕ್ಷಕಿ,
1: ಶಿಕ್ಷಕಿ,
0: ಹಾಗೆ ನಾವು ಕೆಲಸ ಮಾಡುವಂತಹ
1: ಸಹೋದ್ಯೋಗಿಗಳು,
0: ಜಾಗದಲ್ಲಿ ಇರುವಂತಹ ಹೀಗೆ ಹೇಳ್ತಾ ಹೋದ್ರೆ ಆ ಲಿಸ್ಟು ನಿಲ್ಲೋದೇ ಇಲ್ಲ.
1: ಖಂಡಿತ.
0: ಈಗ ನಮ್ಮ ಮುಂದಿನ ಕಾಲರ್ ಏನ್ ಹೇಳ್ತಾರೆ ನೋಡೋಣ. ನಮಸ್ತೆ ಆಕಾಶವಾಣಿ, ಕರೆ ಕಟ್ ಆಗಿದೆ.
1: ಆಗಿದೆ.
0: ಈಗ ಆ ಲಿಸ್ಟ್ ಬಗ್ಗೆ ಹೇಳ್ತಾ ಇದ್ರೆ ಆ ಫೇಸಸ್ ಹೆಂಗೆ ಮುಗಿಯೋದಿಲ್ವೋ, ನಾವು ನಮ್ಮ ಹುಟ್ಟಿನಿಂದ ಕೊನೆಯುಸಿರು ಇರೋವರೆಗೂ ಕೂಡ ಪ್ರತಿಯೊಂದು ಫೇಸಸ್ ಅಲ್ಲೂ ಒಬ್ರಲ್ಲ ಇಬ್ರಲ್ಲ ಎಷ್ಟು ಜನ ಬಂದ್ರು ಇವರೇ ನಮ್ಮ ಆದರ್ಶ ಮಹಿಳೆ ಅಂತ ನಾವು ಒಬ್ಬರನ್ನೇ ಹೇಳೋದಕ್ಕೆ ಆಗೋದೇ ಇಲ್ಲ.
1: ಮತ್ತೆ ಎಲ್ಲರಿಂದನು ಏನಾದ್ರೂ ಒಂದು ನಾವು ಕಲಿಯೋದಿದ್ದೇ ಇರುತ್ತೆ, ಏನಾದ್ರೂ ಒಂದು ಇನ್ಸ್ಪಿರೇಷನ್ ತಗೊಳ್ಳೋದು ಇದ್ದೇ ಇರುತ್ತೆ.
0: ಹೌದು,
1: ಅದನ್ನೇ ನಾನು ಕಲ್ತ್ಕೊಂಬಂದಿರೋದು ಅಥವಾ ನೀವು ಹಾಗೇನೆ ಅನ್ಕೊಂಬಂದಿರ್ತಾರೆ. ಒಂದು ಪರ್ಸನ್ ಅಂತಂದ್ರೆ ಅದು ಅವ್ರಿಗೇನು ಇದಿಲ್ಲ ಅಂತ ಹೇಳಕ್ಕೆ ಆಗಲ್ಲ, ಅವ್ರದ್ದು ಏನಾದ್ರೂ ಒಂದು ಗುಣ ನಿಮ್ಗೆ ಇಷ್ಟ ಆಗೇ ಆಗುತ್ತೆ.
0: ಹೌದು. ಹಾಗೆ ಇನ್ನೊಂದು ಏನಂದ್ರೆ ರಂಜಿತಾ, ನಾವು ಒಬ್ರನ್ನ ಇನ್ಸ್ಪಿರೇಷನ್ ಅಥವಾ ಆದರ್ಶ ಮಹಿಳೆ ಅಂತ ತಗೊಳ್ತಾ ಇದೀವಿ ಅಂದ್ರೆ ಅವರನ್ನ ನಾವು ಪರ್ಸನಲ್ ಆಗಿ ಮೀಟ್ ಮಾಡಿರ್ಲೇಬೇಕು ಅನ್ನೋಂಥದ್ದು ಇಲ್ಲ, ಅಥವಾ ಅವರು ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರ್ಲೇಬೇಕು, ಓ ನನ್ಗೆ ಇವ್ರು ಗೊತ್ತಿಲ್ವಲ್ಲ ಇವ್ರನ್ನ ಹೇಗೆ ನಾನು ಆದರ್ಶ ಮಹಿಳೆ ಅಂತ ತಗೊಳ್ಳೋದು ಅನ್ನೋಂಥದ್ದು ಇರಲ್ಲ. ಯಾಕೆಂದ್ರೆ ಈಗ ನಾವು ಮಾಡುವಂತಹ ಕೆಲಸದಲ್ಲಿರಬಹುದು ಅಥವಾ ಯಾರೋ ಒಬ್ರು ಒಂದು ಒಳ್ಳೆ ಕೆಲಸ ಮಾಡಿರೋದನ್ನ ನೋಡಿ ಓ ಯಾಕೆ ನಾನು ಹೀಗ್ ಮಾಡಬಾರ್ದು.
1: ಕರೆಕ್ಟ್. ಕೆಲವೊಮ್ಮೆ ಅವ್ರಿಗೆ ನಾವ್ ಯಾರು ಅಂತಾನೆ ಗೊತ್ತಿರಲ್ಲ,
0: ಅವ್ರಿಗೆ ನಾವು ಗೊತ್ತಿರಲ್ಲ, ಆದ್ರೆ ನಮ್ಗೆ ಅವ್ರು ತುಂಬಾ ಆತ್ಮೀಯರು ಅನ್ನೋ ರೀತಿ ಅವರ ಜೀವನವನ್ನ ತಿಳ್ಕೊಳಕ್ಕೆ ನಾವು ಶುರು ಮಾಡಿ ಅವ್ರ ತರ ನಾವ್ ಇರಕ್ಕೆ ಪ್ರಯತ್ನ ಪಡ್ತೀವಿ.
1: ಹೌದು.
0: ಮುಂದಿನ ಕರೆ.
1: ನಮಸ್ತೆ ಆಕಾಶವಾಣಿ.
2: ಹಲೋ ಮೇಡಮ್, ನಾನು ಪ್ರೊಫೆಸರ್ ಕೈಸರ್ ಅಂತ.
0: ಹೇಳಿ ಹೇಳಿ, ನಿಮ್ಮ
2: ಯೂನಿವರ್ಸಿಟಿ ಲೇಔಟಿಂದ
0: ಹೇಳಿ ಹೇಳಿ. ನಿಮ್ಮ
2: ಆದರ್ಶ ಮಹಿಳೆ ನಾನು ಬಹಳ ಚಿಕ್ಕವಳಿದ್ದಾಗ ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲೇನೆ ಗುರುತಿಸಿದ್ದೆ ನಾನು. ಅದು ಇಂದಿರಾ ಗಾಂಧಿ ಆಗಿದ್ರು.
0: ಓಕೆ.
2: ಅವರ ಪರ್ಸನಾಲಿಟಿ, ಅವರ ಧೈರ್ಯ, ಅವರ ಆಕ್ಟಿವ್ ಆಗಿ ಓಡಾಡ್ತಿದ್ದಲ್ಲ ಎಲ್ಲ ಕಡೆ, ತುಂಬಾ ಇಷ್ಟ ಆಗ್ತಿತ್ತು.
0: ಓಕೆ.
2: ಅನ್ಫಾರ್ಚುನೇಟ್ಲಿ ಅವರು ಆತರ ಸತ್ತಿದ್ದು ಇಷ್ಟ ಆಗ್ಲಿಲ್ಲ.
0: ಓಕೆ.
2: ಅದ್ ಬಿಟ್ರೆ ನಮ್ಮ ತಾಯಿ, ನಮ್ಮನ್ನ ಕೈ ಹಿಡಿದು ಹ್ಯಾಂಡ್ ಹೋಲ್ಡಿಂಗ್ ಅಂತಾರಲ್ಲ, ಆತರ ಪ್ರತಿಯೊಂದು ಹೆಜ್ಜೆಯಲ್ಲೂ ಬೆಳೆಸಿ ಓದಿಸಿ ಒಂದು ದಡ ಸೇರಿಸಿದ್ರು. ಇವತ್ತು ನಾನೇನಾದ್ರೂ ಆಗಿದ್ದೀನಿ ಅಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಮೈ ದಿ ಸ್ಯಾಕ್ರಿಫೈಸಸ್ ಆಫ್ ಮೈ ಮದರ್. ಬೇರೆಯವರೆಲ್ಲ ಇದಾರೆ, ಬಟ್ ಐ ಕನ್ಸಿಡರ್ ದೀಸ್ ಟು ಪೀಪಲ್ ವೆರಿ ಇಂಪಾರ್ಟೆಂಟ್ ಅಂಡ್ ಇನ್ಫ್ಲುಯೆನ್ಸ್ ಮೀ ಅಲಾಟ್ ಇನ್ ಮೈ ಲೈಫ್.
0: ಓಕೆ,
2: ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ.
0: ಧನ್ಯವಾದಗಳು ಕರೆ ಮಾಡಿ ಮಾತನಾಡಿದಕ್ಕೆ.
2: ಯಾಕಂದ್ರೆ ನೀವೇ ಮಾತಾಡ್ತಿದ್ರಿ ಅದಕ್ಕೆ ನಾ ಫೋನ್ ಮಾಡಿದೆ.
0: ಇಲ್ಲ ಇಲ್ಲ, ನಾವು ಕರೆಗಳನ್ನು ಸ್ವೀಕಾರ ಮಾಡ್ತಾ ಇದೀವಿ. ನಮ್ಮಿಬ್ಬರ ಜೀವನದ
2: ಮೂರು ನಾಲ್ಕು ಜನ ಸೇರ್ಕೊಂಡು ಚೆನ್ನಾಗಿ ಅಳತೆ ಹೊಡಿತಿದ್ದಾರೆ ಅಂತ.
0: ಹಾ ಆಗ್ಲಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ.
2: ವೆರಿ ನೈಸ್ ಪ್ರೋಗ್ರಾಮ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು, ನಮಸ್ತೆ. ರಂಜಿತಾ, ಈಗ ಇವರು ಫೈಜರ್ ಅವರು ಹೇಳಿದ್ರು ಅವರು ಇಂದಿರಾ ಗಾಂಧಿ ಅವ್ರನ್ನ ನೋಡಿರ್ಲಿಲ್ಲ, ಆದ್ರೆ ಅವರ ಜೀವನದ ಆದರ್ಶ ಮಹಿಳೆ ಇಂದಿರಾ ಗಾಂಧಿ ಅವರಾಗಿದ್ರು.
1: ಬಗ್ಗೆನೇ ಮಾತಾಡ್ತಿದ್ವಿ.
0: ಹೌದು ಹೌದು. ಹಾಗೆ ಈಗ ನಮ್ಮ ಜೀವನದಲ್ಲಿ ನಾ ಆಗ್ಲೇ ಹೇಳ್ದಂಗೆ ಎಷ್ಟೋ ಜನ ನೋಡಿರೋರು ಇರಬಹುದು, ನೋಡಿಲ್ದೇ ಇರೋರು ಇರಬಹುದು, ಗೊತ್ತಿರೋರು ಇರಬಹುದು, ಗೊತ್ತಿಲ್ದೇ ಇರೋರು ಇರಬಹುದು, ಯಾರಾದ್ರೂ ಎಲ್ಲರಿಂದನೂ ನಾವು ಒಂದೊಂದು ವಿಷಯಗಳನ್ನ ಕಲಿತು ಒಂದು ಪರಿಪೂರ್ಣ ಮಹಿಳೆಯಾಗಿ ಆಗ್ಲಿ ಅಥವಾ ಒಂದು ಪರಿಪೂರ್ಣ ಮನುಷ್ಯರಾಗಿ ಬದಲಾಗೋದಕ್ಕೆ ಖಂಡಿತವಾಗ್ಲೂ ಯಾವತ್ತೂ ಇವತ್ತು ಲೇಟ್ ಆಗೋಯ್ತು ಅನ್ನುವಂಥದ್ದಿಲ್ಲ.
1: ಎನಿ ಟೈಮ್ ಎನಿ ಡೇ.
0: ಹೌದು,
1: ಎನಿ ಪರ್ಸನ್.
0: ಹೌದು, ಖಂಡಿತವಾಗ್ಲೂ ಆ ಒಂದು ನಿರಂತರ ಪ್ರಯತ್ನ ನಡೀತಾನೆ ಇರಲಿ ಅಂತ ನಮ್ಮ ಕೇಳುಗರಿಗೂ ಹೇಳ್ತಾ ಇಷ್ಟು ಹೊತ್ತು ನಿಮ್ಮ ಜೊತೆ ಸಖಿ ಸಂವಾದ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಿಮ್ಮ

0: ಜೀವನದ ಆದರ್ಶ ಮಹಿಳೆ ಯಾರು
1: ಯಾರು?
0: ಮತ್ತೆ ಯಾಕೆ
1: ಓಕೆ,
0: ಅನ್ನೋ ವಿಷಯದ ಬಗ್ಗೆ ಮಾತನಾಡಿದ್ದು ಕೀರ್ತನ ಹಾಗೆ
1: ರಂಜಿತ.
0: ಮತ್ತೆ ಮುಂದಿನ ಸಖಿ ಸಂವಾದದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಮಹಿಳಾ ರಂಗದಲ್ಲಿ ಸಖಿ ಸಂವಾದ ಕೇಳಿದಿರಿ.

0: ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 4:15:15. ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಮೆಕೆಟ್ರಾನಿಕ್ಸ್ ಕ್ಷೇತ್ರದಲ್ಲಿನ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳು, ಈ ಕುರಿತು ಮೈಸೂರಿನ ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜಿನ ಮೆಕ್ಯಾನಿಕಲ್ ಇಂಜಿನಿಯರ್ ವಿಭಾಗದ ಪ್ರಾಧ್ಯಾಪಕರಾದ ವಿನಯ್ ಕೆಬಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಬಿಕೆ ಸರಸ್ವತಿ. ಕೇಳುಗರಿಗೆಲ್ಲ ನಮಸ್ಕಾರ. ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದು ಸ್ಟುಡಿಯೋನಲ್ಲಿ ವಿನಯ್ ಕೆಬಿ ಅವರಿದ್ದಾರೆ. ಇವರು ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
1: ನಮಸ್ಕಾರ ಮೇಡಮ್, ಧನ್ಯವಾದಗಳು.
0: ಸ್ನೇಹಿತರೆ, ಇಂದಿನ ಉದ್ಯೋಗ ಜಗತ್ತು ಮೊದಲಿನ ತರ ಇಲ್ಲವೇ ಇಲ್ಲ. ಮೊದಲೆಲ್ಲ ಒಂದು ವಿಷಯದಲ್ಲಿ ಪರಿಣಿತಿ ಪಡೆದ್ರೆ ಆಲ್ಮೋಸ್ಟ್ ರಿಟೈರ್ಮೆಂಟ್ ಏಜ್ ಆಗುವವರೆಗೂ ಅದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರು. ಈಗ ಒಂದು ಸಬ್ಜೆಕ್ಟ್ನಲ್ಲಿ ಪರಿಣಿತಿ ಹೊಂದೋದಲ್ಲದೆ ಬೇರೆ ರಿಲೇಟೆಡ್ ಫೀಲ್ಡ್ನಲ್ಲೂ ಕೂಡ ಅಧ್ಯಯನದ ಅವಶ್ಯಕತೆ ಇದೆ. ಹೋಲಿಸ್ಟಿಕ್ ಸ್ಟಡಿ ಅಂತ ನಾವೇನು ಹೇಳ್ತೀವಿ, ಈಗಿನ ಉದ್ಯೋಗ ಪ್ರಪಂಚಕ್ಕೆ ಬಹಳ ಮುಖ್ಯ. ಅದರಲ್ಲೂ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇದು ಅತ್ಯಂತ ಅವಶ್ಯಕ. ಮೆಕಾಟ್ರಾನಿಕ್ಸ್ ಅನ್ನೋ ಮಲ್ಟಿ ಡಿಸಿಪ್ಲಿನರಿ ವಿಷಯದ ಬಗ್ಗೆ ಮತ್ತು ಈ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳ ಬಗ್ಗೆ ಇಂದು ವಿನಯ್ ಕೆಬಿ ಅವರು ತಿಳಿಸ್ಕೊಡ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆ ಸ್ವಾಗತ.
1: ಧನ್ಯವಾದಗಳು ಮೇಡಮ್.
0: ಸರ್, ಮೊದಲಿಗೆ ಮೆಕಾಟ್ರಾನಿಕ್ಸ್ ಅಂದ್ರೆ ಏನು, ಇದು ಮತ್ತು ಬೇರೆ ಇಂಜಿನಿಯರಿಂಗ್ ಸ್ಟ್ರೀಮ್ಗಳಿಗೂ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳ್ತೀರಾ?
1: ಮೇಡಮ್, ನೀವು ಆಗಲೇ ಹೇಳಿದಾಗೆ ಇತ್ತೀಚಿನ ಇಂಜಿನಿಯರಿಂಗ್ ಬ್ರಾಂಚಸ್ಗಳು ಮೊದಲಾಗಿ ಉಳಿದಿಲ್ಲ. ಆಮೇಲೆ ಈಗ ಬ್ರಾಂಚ್ಗಳ ಮಧ್ಯೆ ಕೂಡ ಯಾವುದೇ ನಿರ್ದಿಷ್ಟವಾದ ಬಾರ್ಡರ್ಗಳಿಲ್ಲ. ಎಲ್ಲ ಬ್ರಾಂಚಸ್ಗಳು ಬಾರ್ಡರ್ಲೆಸ್ ಆಗಿದೆ. ಮುಂಚೆ ಟ್ರೆಡಿಷ್ನಲ್ ಕೋರ್ಸಸ್ಗಳಂದರೆ ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಕಲ್ಲು, ಸಿವಿಲ್ಲು, ಎಲೆಕ್ಟ್ರಾನಿಕ್ಸು, ಈ ಥರ ಸೆಪ್ರೇಟ್ ಸೆಪ್ರೇಟ್ ಆಗಿ ಓದ್ತಾ ಇದ್ರು. ಬಟ್ ಇತ್ತೀಚಿನ ಜಗತ್ತಲ್ಲಿ ಯಾವ ಥರ ಹೊಸ ಹೊಸತನ ಬಂದಿದೆ ಅಂದರೆ ಒಂದು ಒಂದ್ರ ಜೊತೆ ಮಿಂಗಲ್ ಆಗಿ ಕೆಲಸ ಮಾಡಲೇಬೇಕಾದಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ನೀವು ಆಗಲೇ ಕೇಳಿದಾಗೆ ಮೆಕಾಟ್ರಾನಿಕ್ಸ್ ಹೆಸರಿನಲ್ಲೇ ಇದೆ. ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇವೆರಡು ಸಮ್ಮಿಲನೇ ಮೆಕಾಟ್ರಾನಿಕ್ಸ್ ಅಂತ ಹೊಸ ಬ್ರಾಂಚ್ಗಳು ಸೃಷ್ಟಿಯಾಗಿದ್ದು. ಇನ್ನೂ ಸರಳವಾಗಿ ಹೇಳಬೇಕು ಅಂದರೆ ನಿಮಗೆ ಮೆಕ್ಯಾನಿಕಲ್ ಸಿಸ್ಟಮ್ ಅಂದರೆ ಹಿಂದೆ ನಾವು ಮೆಕ್ಯಾನಿಕಲ್ ಮಷಿನ್ಸ್ಗಳು ಏನಿತ್ತು ಅವೆಲ್ಲ ನಾವು ಮ್ಯಾನ್ಯುಯಲ್ ಆಗಿ ನಾವೇ ಆಪರೇಟ್ ಮಾಡಬೇಕಿತ್ತು. ಆ ಮೆಕ್ಯಾನಿಕಲ್ ಸಿಸ್ಟಮ್ಸ್ಗಳಿಗೆ, ಮೆಕ್ಯಾನಿಕಲ್ ಮಷಿನ್ಸ್ಗಳಿಗೆ ಈಗ ನಾವು ಅದಕ್ಕೆ ಬ್ರೈನು, ಇಂಟೆಲಿಜೆನ್ಸು ಕೊಡೋ ಮೂಲಕ ಮಿಷಿನು ಅದಾಗಿರೋದೇ ಕೆಲಸ ಮಾಡುವ ರೀತಿ ಮಾಡ್ತಾ ಇದ್ದೇವೆ. ಅದನ್ನ ಮೆಕಾಟ್ರಾನಿಕ್ಸ್ ಅಂತ ಕರಿತೇವೆ. ಅಂದ್ರೆ ಮೆಕ್ಯಾನಿಕಲ್ ಸಿಸ್ಟಮ್ಸ್ಗೆ ಬ್ರೈನು ಮತ್ತು ಇಂಟೆಲಿಜೆನ್ಸ್ ಸಿಸ್ಟಮ್ನ ಅಳವಡಿಸೋದೇ ಮೆಕಾಟ್ರಾನಿಕ್ಸ್ ಸಿಸ್ಟಮ್ ಅಂತ ಕರಿಬಹುದು. ಈ ಇಂಟೆಲಿಜೆನ್ಸ್ ಬಿಹೇವಿಯರ್ ನಾವು ಏನಕ್ಕೆ ಕೊಡಬೇಕು ಅಂದ್ರೆ, ನಾವು ನಿಮ್ಗೆ ಸರಳವಾಗಿ ಹೇಳಬೇಕು ಅಂದ್ರೆ, ಮುಂಚೆ ನಾವು ಒಂದು ಫ್ಯಾನ್ ಆನ್ ಮಾಡಬೇಕು ಅಂದ್ರೆ ಎದ್ದೋಗಿ ಸ್ವಿಚ್ ಹಾಕಬೇಕಿತ್ತು. ಸ್ಪೀಡ್ ವೇರಿಯೇಷನ್ ಮಾಡಬೇಕು ಅಂದರೆ ಹೋಗಿ ರೆಗ್ಯುಲೇಟರ್ನ ಮ್ಯಾನ್ಯಲ್ ಅನ್ನು ತಿರುಗಿಸಬೇಕಿತ್ತು. ಬಟ್ ಇವತ್ತೇನಾಗಿದೆ, ನಾವು ಕುತ್ತಿದ ಜಾಗದಲ್ಲೇ ಸ್ವಿಚ್ ಆನ್ ಮಾಡ್ಬೋದು, ಕುತ್ತಿದ ಜಾಗದಲ್ಲೇ ಒಂದು ಫ್ಯಾನ್ನ ಸ್ಪೀಡ್ನ ವೇರಿಯೇಷನ್ ಮಾಡ್ಬೋದು. ಅದೇ ಸಾಧ್ಯವಾಗಿದೆ ರಿಮೋಟ್ ಮೂಲಕ. ಅದೇ ರೀತಿ ಎನಿ ಮಿಷಿನ್ಸ್ಗಳನ್ನ ಮುಂಚೆ ಯೂಸ್ ಮಾಡ್ತಾ ಇದ್ದಿರ್ಬೋದು, ಪ್ರತಿಯೊಂದನ್ನು ಮ್ಯಾನ್ಯುವಲ್ ಆಗಿ ಒಬ್ಬ ಹೋಗಿ ಆಪರೇಟ್ ಮಾಡಬೇಕಿತ್ತು, ಒಂದು ರಿಪೀಟೆಡ್ ಆಗಿ ಅದೇ ಕೆಲಸಗಳನ್ನ ಮಾಡಬೇಕಿತ್ತು. ಸೊ ಅದು ತ್ರಾಸು ಆಗ್ತಿತ್ತು. ಆಮೇಲೆ ನಮಗೆ ಅದೇ ಕೆಲಸನ ಮತ್ತೆ ಮತ್ತೆ ಮಾಡಬೇಕಾದ್ರೆ ಮನುಷ್ಯ ಅದ್ರ ಮೇಲೆ ಆಸಕ್ತಿ ಕಳ್ಕೊತಾ ಇದ್ದ. ಆಮೇಲೆ ನಮಗೆ ಬರಬೇಕಾದಂಥ ಪ್ರಾಡಕ್ಟು ಆ ಮಿಷಿನ್ಸ್ಗಳಿಂದ ಬೇಕಾದ ರೀತಿ ಬೇಕಾದ ಕ್ವಾಲಿಟಿನ ಬರ್ತಿರಲಿಲ್ಲ. ಅದಕ್ಕೆ ಏನು ಮಾಡಿದ್ದೀವಿ, ಇತ್ತೀಚಿನ ಕಾಲದಲ್ಲಿ ಅದಕ್ಕೆ ಎಲೆಕ್ಟ್ರಾನಿಕ್ಸ್ ತಂತ್ರಜ್ಞಾನನ, ಇಂಟೆಲಿಜೆನ್ಸ್ ತಂತ್ರಜ್ಞಾನನ ಅಳವಡಿಸಿರೋದ್ರಿಂದ ಮಷೀನು ಮಷೀನ್ಗಳ ಮಧ್ಯನೇ ಕಮ್ಯುನಿಕೇಟ್ ಮಾಡಿಕೊಂಡು ಮನುಷ್ಯನ ಏನೂ ಇನ್ವಾಲ್ವ್ಮೆಂಟ್ ಅತಿಯಾಗಿ ಇಲ್ಲದೇನೆ ಅದಾಗಿ ಅದೇ ಕಾರ್ಯನಿರ್ವಹಿಸಿ ಮತ್ತೆ ರಿಪೀಟೆಡ್ ಆಗಿ ಅದೇ ಕೆಲಸನ ಅದೇ ಮಾಡ್ಕಂತ ಲೆವೆಲ್ಗೆ ತಂದು ನಿಲ್ಲಿಸಿದೆ ಇವತ್ತು ಜಗತ್ತು. ಸೊ ಅದರಿಂದ ಮೆಕಾಟ್ರಾನಿಕ್ಸು ಇಟ್ಸ್ ನಥಿಂಗ್ ಬಟ್ ಎಲೆಕ್ಟ್ರಾನಿಕ್ಸ್ ಇನ್ ಮೆಕ್ಯಾನಿಕಲ್ ಸಿಸ್ಟಮ್. ಸೊ ವಿಚ್ ಮೇಕ್ಸ್ ಅವರ್ ಜಾಬ್ ಮಚ್ ಮೋರ್ ಈಸಿಯರ್, ಸುಲಭ ಆಗಿದೆ ಮತ್ತೆ ಮೋರ್ ಆಕ್ಯುರೇಟ್ ಆಗಿದೆ, ಕ್ವಾಲಿಟಿನೂ ಕೂಡ ಬಂದಿದೆ ಮತ್ತೆ ನಮ್ಮ ಸಮಯ ಕೂಡ ಉಳಿತದೆ. ಅದರಿಂದ ಇದೊಂದು ಮೆಕಾಟ್ರಾನಿಕ್ಸ್ ಅನ್ನೋದು ಒಂದು ಹೊಸ ಬ್ರಾಂಚ್ ಆಗಿ ಆರ್ ಇಂಟರ್ ಡಿಸಿಪ್ಲಿನರಿ ಬ್ರಾಂಚ್ ಆಗಿ ಉದ್ಭವ ಆಗಿದೆ.
0: ಸರ್, ಈಗ ನೀವು ಹೇಳ್ತಾ ಇದ್ರಿ ಮೆಷಿನ್ ಇನ್ನೊಂದು ಮೆಷಿನ್ ಜೊತೆಗೆ ಸಂಪರ್ಕ ಮಾಡುತ್ತೆ ಅಂತ ಹೇಳಿ, ಇದು IoT ಅಂತ ಹೇಳ್ಬೋದಾ?
1: ಹಾ, ಖಂಡಿತ. ಯಾಕಂದ್ರೆ ಈಗ ನಾನು ಆಗ್ಲೇ ಹೇಳಿದಾಗೆ ಇಂಟೆಲಿಜೆನ್ಸ್ ಮತ್ತೆ ಬ್ರೈನ್ ನ ಅಳವಡಿಸ್ತಾ ಇದೀವಿ ಅದಕ್ಕೆ ಮೆಕ್ಯಾನಿಕಲ್ ಸಿಸ್ಟಮ್ಸ್ಗೆ. ಅಂದ್ರೆ ನಾವು ಮುಂಚೆ ಮಷಿನ್ಸ್ ನ ನಾವು ವರ್ಕ್ ನಾವು ಆಪರೇಟ್ ಮಾಡ್ತಾ ಇದ್ವಿ. ಅದಕ್ಕೆ ಯಾವುದು ಸೆನ್ಸ್ ಇರಲಿಲ್ಲ, ಯಾವುದು ಕಣ್ಣಿರಲಿಲ್ಲ, ಕಿವಿ ಇರಲಿಲ್ಲ. ಅಂದ್ರೆ ನಮ್ ಜಸ್ಟ್ ಮನುಷ್ಯ ನಮಗೆ ಎಲ್ಲಾ ಸೆನ್ಸ್ ಅದನ್ನು ಕೊಟ್ಟಿದ್ದಾನೆ ದೇವರು. ನಾವು ನೋಡಬಹುದು, ಫೀಲ್ ಮಾಡಬಹುದು, ಕೇಳಿಸ್ಕೋಬಹುದು, ಸೆನ್ಸ್ ಮಾಡಬಹುದು, ಬಟ್ ಮಷಿನ್ಸ್ ಗಳಿಗೆ ಅವೆಲ್ಲ ಗೊತ್ತಿಲ್ಲ. ಅದರಿಂದ ಹಿಂದೆ ಏನ್ ಮಾಡ್ತಾ ಇದ್ವಿ, ಮನುಷ್ಯ ಅವನಾಗಿದ್ದವನೇ ಸೆನ್ಸ್ ಮಾಡಿ ಯಾವಾಗ ಆಫ್ ಮಾಡಬೇಕು, ಯಾವಾಗ ಆನ್ ಮಾಡಬೇಕು, ಏನ್ ಚೇಂಜ್ ಮಾಡಬೇಕು, ಅವೆಲ್ಲ ಮ್ಯಾನ್ಯುವಲ್ ಆಗಿ ಮಾಡ್ತಿದ್ದ. ಬಟ್ ಈಗ ಏನಾಗ್ತದೆ, ನಮಗೆ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂದ್ರೆ ಮನುಷ್ಯನಲ್ಲಿ ಏನೇನು ಬೇಕು ಆ ಭಾವನೆಗಳೆಲ್ಲ ಮಿಷಿನ್ಗಳಿಗೂ ತರುವಂತಹ ಸಾಮರ್ಥ್ಯ ಪದಾರ್ಥಗಳು ಈಗಿನ ಟೆಕ್ನಾಲಜೀಸ್ಗಳಿದೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಾವು ಈಗ ಟೆಂಪರೇಚರ್ ಜಾಸ್ತಿ ಆಯಿತು ನಮ್ಮ ಬಾಡಿನಲ್ಲಿ ಅಂದರೆ ಆಟೋಮ್ಯಾಟಿಕಲಿ ನಾವೇನು ಮಾಡ್ತೀವಿ, ಫ್ಯಾನ್ ಹಾಕೋತೀವಿ. ಚಳಿ ಜಾಸ್ತಿ ಆದರೆ ಒತ್ತಿಗೆ ಹಾಕೋತೀವಿ. ಅದೇ ಥರ ಮಿಷಿನ್ ಕೂಡ ಸೆನ್ಸ್ ಮಾಡಿ ವರ್ಕ್ ಮಾಡಬೇಕಾಗ್ತದೆ. ಏನೋ ಒಂದು ಮಷಿನ್ ರನ್ ಮಾಡ್ತಾಯಿದ್ವಿ, ಅದ್ರ ಟೆಂಪರೇಚರ್ ಜಾಸ್ತಿ ಆಯಿತು, ಆಫ್ ಮಾಡ್ಕೋಬೇಕಾಗತ್ತೆ. ಅದೇ ಆಟೋ ಶಟ್ ಡೌನ್ ಆಗಬೇಕಾಗುತ್ತದೆ, ಅಥವಾ ಇನ್ನೇನೋ ಸಮಸ್ಯೆಗಳು ಬರ್ತದೆ, ಇನ್ನೇನೋ ತೊಂದರೆ ಆಗ್ತದೆ, ಮಷಿನ್ ಬ್ರೇಕ್ ಡೌನ್ ಆಗೋ ಸಮಯ ಬರ್ತದೆ, ಅದು ಆಫ್ ಆಗಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಮುಂಚೆ ಮನುಷ್ಯ ಅವನೇ ಸೆನ್ಸ್ ಮಾಡಿ ಆಫ್ ಮಾಡಬೇಕಿತ್ತು, ಬಟ್ ಇವಾಗ ಏನಿಲ್ಲ. ಅದಕ್ಕೋಸ್ಕರ ಮಷಿನ್ ತನ್ನ ತಾನೇ ಸೆನ್ಸ್ ಮಾಡ್ಕೊಳ್ಳೋಕೆ ಈ ಸೆನ್ಸಾರ್ಸ್ ಮತ್ತೆ ಆಕ್ಚುಯೇಟರ್ಸ್ ಅನ್ನೋ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ವಿ. ಅದೊಂದೇ ಅಲ್ಲ, ನೀವು ಆಗ್ಲೇ ಹೇಳಿದಾಗೆ ಇನ್ನೂ ಅಡ್ವಾನ್ಸ್ ಟೆಕ್ನಾಲಜಿ ಅಂದ್ರೆ PLC ಅಂತ ಹೇಳ್ತೀವಿ, ಪ್ರೋಗ್ರಾಮಬಲ್ ಲಾಜಿಕಲ್ ಸರ್ಕ್ಯೂಟ್ಸ್, ಅದನ್ನ ಯೂಸ್ ಮಾಡಬಹುದು. ಆರ್ ನೀವು ಹೇಳಿದಾಗೆ IoT, ಇಂಟರ್ನೆಟ್ ಆಫ್ ಥಿಂಗ್ಸ್, ಆ ತರ ಆಧುನಿಕ ತಂತ್ರಜ್ಞಾನ ಬಳಸಿ ಮಷಿನ್ಗಳು ಅದೇ ವರ್ಕ್ ಮಾಡುವ ರೀತಿ ನಾವು ಮಾಡ್ಲಿಕ್ಕೆ ಸಾಧ್ಯವಿದೆ. ಸೊ IoT, PLC ಇವೆಲ್ಲ ಮಾಡರ್ನ್ ಟೆಕ್ನಾಲಜೀಸ್ ಗಳು ನಾವು ಏನು ನಮ್ಮ ಮೆಕ್ಯಾನಿಕಲ್ ಸಿಸ್ಟಮ್ ಗಳಲ್ಲಿ ಅಳವಡಿಸ್ಕೋಬೇಕಾಗಿದೆ.
0: ಸರ್, ಈಗ ಸಾಮಾನ್ಯವಾಗಿ ಕಾಡುವಂತ ಪ್ರಶ್ನೆ ಏನಂತ ಹೇಳಿದ್ರೆ, IoT, ರೋಬೋಟಿಕ್ಸ್, ಈ ಮೆಕ್ಯಾಟ್ರಾನಿಕ್ಸ್, ಇವುಗಳ ಮಧ್ಯೆ ಏನಾದ್ರೂ ಸಾಮ್ಯತೆ ಮತ್ತು ವ್ಯತ್ಯಾಸಗಳು ಕಂಡುಬರುತ್ತಾ? ಏನೇನ್ ವ್ಯತ್ಯಾಸಗಳಿದೆ
1: ಈ IoT, PLC, ರೋಬೋಟ್ಸ್ ಇವೆಲ್ಲ ಏನ್ ಹೇಳ್ತಾ ಇದ್ರೆ, ಇದು ಮೆಕ್ಯಾಟ್ರಾನಿಕ್ಸ್ ಒಳಗಡೆ ಬರ್ತಕ್ಕಂತ ಸಿಸ್ಟಮ್ಸ್ ಗಳು. ಮೆಕ್ಯಾಟ್ರಾನಿಕ್ಸ್ ಅನ್ನೋದು ಒಂದು ಬ್ರಾಡ್ ಡೊಮೈನ್ ಇದ್ದಾಗೆ, ಆ ಬ್ರಾಡ್ ಡೊಮೈನ್ ಒಳಗಡೆ ಸುಮಾರು ಸ್ಮಾಲ್ ಸಬ್ ಡೊಮೈನ್ಸ್ ಗಳು ಇರ್ತವೆ. ಅದರಲ್ಲಿ ರೋಬೋಟ್ಸ್ ಕೂಡ ಒಂದು, IoT ಕೂಡ ಒಂದು, PLC ಕೂಡ ಒಂದು, ಎಂಬೆಡೆಡ್ ಸಿಸ್ಟಮ್ಸ್ ಕೂಡ ಹೌದು, ಆಮೇಲೆ ಹಾಗೆ ಸೆನ್ಸರ್ಸ್ ಅಂಡ್ ಆಕ್ಚುಯೇಟರ್ಸ್ ಅಂತ ಹೇಳಿದ್ರೆ ಅದು ಕೂಡ ಆಟೋಮೇಷನ್. ಅಂದ್ರೆ ಒಂದು ಮೆಕ್ಯಾನಿಕಲ್ ಸಿಸ್ಟಮ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ನ ಅಳವಡಿಸಿ ತಂತಾನೇ ಕೆಲಸ ಮಾಡೋ ಹಾಗೆ ಮಾಡಬೇಕು ಅಂದ್ರೆ ಇವೆಲ್ಲ ಕೂಡ ಮುಖ್ಯ ಆಗ್ತದೆ. ಸೊ ಒಂದೊಂದು ಸ್ಪೆಷಲೈಸೇಷನ್ ಅದ್ರ ಮೆಕ್ಯಾಟ್ರಾನಿಕ್ಸ್ ಕೆಳಗಡೆ ಬರ್ತದೆ. ಸೊ ಮೆಕ್ಯಾಟ್ರಾನಿಕ್ಸ್ ಇಸ್ ಲೈಕ್ ಎ ಓಲ್ ಬುಕ್. ಈ PLC ಇರ್ಬೋದು, ಎಂಬೆಡೆಡ್ ಸಿಸ್ಟಮ್ ಇರ್ಬೋದು, IoT ಇರ್ಬೋದು, ಪ್ರೋಗ್ರಾಮಿಂಗ್ ಗಳಿರ್ಬೋದು, ರೋಬೋಟ್ಸ್ ಗಳು, ಇವೆಲ್ಲ ಅದರಲ್ಲಿ ಒಂದೊಂದು ಚಾಪ್ಟರ್ ಗಳಿದ್ದ ಹಾಗೆ. ಸೊ ಮೆಕ್ಯಾಟ್ರಾನಿಕ್ಸ್ ಇಸ್ ಎ ಬ್ರಾಡ್ ಟರ್ಮ್ ಮೇಡಮ್.
0: ಬ್ರಾಡ್ ಅಂಬ್ರೆಲಾ.
1: ಹೌದು,
0: ಆಲ್ ಎಲೆಕ್ಟ್ರಾನಿಕ್ಸ್ ಮತ್ತೆ ಎಲೆಕ್ಟ್ರಿಕಲ್, ಈವನ್
1: ಎಲೆಕ್ಟ್ರಿಕಲ್ ಹೌದು, ಪ್ರೋಗ್ರಾಮಿಂಗ್ ಹೌದು,
0: ಎಲ್ಲ
1: ಸಬ್ಜೆಕ್ಟ್ ಗಳು ಅದರೊಳಗಡೆ ಬರ್ತದೆ.
0: ಸರ್, ಈಗ ವಿದ್ಯಾರ್ಥಿಗಳು ಮೆಕ್ಯಾನಿಕಲ್ ತಗೊಬೇಕಾ ಅಥವಾ ಮೆಕ್ಯಾಟ್ರಾನಿಕ್ಸ್ ತಗೊಬೇಕಾ, ಈ ಆಯ್ಕೆನ ಹೇಗೆ ಮಾಡ್ಕೊಂತಾರೆ?
1: ಆಗ್ಲೇ ಹೇಳಿದ ಹಾಗೆ ಮೇಡಮ್, ಇವಾಗ ಬ್ರಾಂಚ್ ಗಳ ಮಧ್ಯೆ ಯಾವುದೇ ಆದಂತ ಬ್ಯಾರಿಯರ್ ಗಳಿಲ್ಲ, ಎಲ್ಲಾ ಬ್ರಾಂಚಸ್ ಗಳು ಇಂಟರ್ ಡಿಸಿಪ್ಲಿನರಿ ಆಗ್ಬಿಟ್ಟಿದೆ. ಈಗ ನಮ್ಮ ಮೆಕ್ಯಾನಿಕಲ್ ಅನ್ನೋದು ಬರೀ ಮೆಕ್ಯಾನಿಕಲೇ ಓದ್ತೀನಿ ಅಂದ್ರೆ ಆಗಲ್ಲ, ನನಗೂ ಕೂಡ ಕೆಲವು ಪ್ರೋಗ್ರಾಮಿಂಗ್ ತಿಳ್ಕೊಬೇಕಾಗ್ತದೆ, ನನಗೂ ಕೂಡ ಕೆಲವು ಎಲೆಕ್ಟ್ರಾನಿಕ್ಸ್ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಈವನ್ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೂ ಬರೀ ಅವ್ನು ಬರೀ ಪ್ರೋಗ್ರಾಮ್, ಯಾವ್ದಕ್ಕೆ ಪ್ರೋಗ್ರಾಮ್ ಬರೀತಾನೆ ಅವನು, ಯಾವ್ದಕ್ಕೆ ಕೋಡ್ ಮಾಡ್ತಾನೆ, ಯಾವ್ದೋ ಒಂದು ಮೆಕ್ಯಾನಿಕಲ್ ಸಿಸ್ಟಮ್ಗೂ ಎಲೆಕ್ಟ್ರಿಕಲ್ ಸಿಸ್ಟಮ್ಗೂ ಇನ್ನೂ ಸ್ಮಾರ್ಟ್ ಆಗಿ ಮಾಡ್ಲಿಕ್ಕೋಸ್ಕರ ಪ್ರೋಗ್ರಾಮ್ ಮಾಡ್ತಾನೆ. ಸೊ ಅವರು ಕೂಡ ಮೆಕ್ಯಾನಿಕಲ್ ಸಿಸ್ಟಮ್ ಬಗ್ಗೆ, ಎಲೆಕ್ಟ್ರಿಕಲ್ ಸಿಸ್ಟಮ್ ಬಗ್ಗೆ ತಿಳ್ಕೊಬೇಕಾಗ್ತದೆ. ಇವನ್ ಎಲೆಕ್ಟ್ರಾನಿಕ್ಸ್ ಫೀಲ್ಡ್ಗೆ ಹೋಗಿ, ನೀವು ಎಲೆಕ್ಟ್ರಾನಿಕ್ಸ್ ಫೀಲ್ಡ್ಗೆ ಹೋದ್ರೆ ಅಲ್ಲೋರ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಡಿಸೈನ್ ಮಾಡಬೇಕು, ಎಂಬೆಡೆಡ್ ಸಿಸ್ಟಮ್ ತರಬೇಕು, ಇನ್ನೇನು ಸೆಮಿ ಕಂಡಕ್ಟರ್ಗಳು ಡಿಸೈನ್ ಮಾಡಬೇಕು, ಅವೆಲ್ಲ ಯಾವ್ದಕ್ಕೆ ಮಾಡ್ತಾರೆ, ಇನ್ಯಾವುದೋ ಒಂದು ಮೆಕ್ಯಾನಿಕಲ್ ಸಿಸ್ಟಮ್ಗೂ, ಇನ್ಯಾವುದೋ ಎಲೆಕ್ಟ್ರಿಕಲ್ ಸಿಸ್ಟಮ್ಗೆ ಇನ್ನೂ ಎಫಿಷಿಯಂಟ್ ಆಗಿ ವರ್ಕ್ ಮಾಡಲಿ ಅಂತ ಉದ್ದೇಶಕ್ಕೋಸ್ಕರ ಅವರು ಡಿಸೈನ್ ಮಾಡಬೇಕು.
0: ಇಂಜಿನಿಯರಿಂಗ್ ಅಂದ್ರೆ ಒಂದು ಪ್ರಾಬ್ಲಮ್ ಫೈಂಡಿಂಗ್ ಮತ್ತೆ ಪ್ರಾಬ್ಲಮ್.
1: ಇಂಜಿನಿಯರಿಂಗ್ ಇಸ್ ಆಲ್ ಅಬೌಟ್ ಪ್ರಾಬ್ಲಮ್ ಸಾಲ್ವಿಂಗ್. ನೀವು ಯಾವುದೇ ಫೀಲ್ಡ್ ಅಲ್ಲಿ ಇರಬಹುದು, ನೀವು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗ್ಬೋದು, ಮೆಕ್ಯಾನಿಕಲ್, ಯಾವುದೇ ಬ್ರಾಂಚ್ ತಗೊಳ್ಳಿ, ಇಂಜಿನಿಯರ್ಸ್ ಆರ್ ಬೇಸಿಕಲಿ ಪ್ರಾಬ್ಲಮ್ ಸಾಲ್ವರ್ಸ್ ಅಂಡ್ ಡಿಸಿಷನ್ ಮೇಕರ್ಸ್.
0: ಪ್ರಾಬ್ಲಮ್ ಫೈಂಡರ್ಸ್, ಪ್ರಾಬ್ಲಮ್ ಸಾಲ್ವರ್ಸ್.
1: ಹೌದು.
0: ಅಂಡ್ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಹೋಲಿಸ್ಟಿಕ್ ವ್ಯೂ ಇದ್ರೆ
1: ಅಪ್ರೋಚ್ ಇರಬೇಕಾಗ್ತದೆ,
0: ಸೊಲ್ಯೂಷನ್ ನಿರ್ದಿಷ್ಟವಾಗಿ ಇರುತ್ತೆ ಕಾರಣಕ್ಕೆ.
1: ಇವತ್ತು
0: ಈ ಎಲ್ಲಾ ಮಲ್ಟಿ ಡಿಸಿಪ್ಲಿನರಿ ನಾಲೆಜ್ ಕೂಡ ಇರಬೇಕು ವಿದ್ಯಾರ್ಥಿಗಳಿಗೆ ಮತ್ತೆ ಉದ್ಯೋಗ ಮಾಡುವವರು.
1: ಇಂದಿನ ಉದ್ಯೋಗಾವಕಾಶಗಳನ್ನ ನೀವು ನೋಡೋದಾದ್ರೆ ಒಂದು ಬ್ರಾಂಚ್ಗೆ ಒಂದು ಉದ್ಯೋಗ ಅಂತ ಎಲ್ಲೂ ಇಲ್ಲ, ಎಲ್ಲಾ ಬ್ರಾಂಚಸ್ ಗಳಿಗೂ ಎಲ್ಲಾ ಆರ್ಗನೈಸೇಷನ್ ಅಲ್ಲೂ ನಿಮ್ಗೆ ಕೆಲಸ ಸಿಗ್ತದೆ. ನೀವು ಮ್ಯಾನುಫ್ಯಾಕ್ಚರಿಂಗ್ ಕಡೆನಾದ್ರೂ ಹೋಗ್ಬೋದು ಅಥವಾ ಸರ್ವಿಸ್ ಆರ್ಗನೈಸೇಷನ್ ಕಡೆನಾದ್ರೂ ಹೋಗ್ಬೋದು, ಅದು ಎರಡು ಬೇಡ ಅಂದ್ರೆ ನೀವು ಅಗ್ರಿಕಲ್ಚರ್ ಕಡೆನಾದ್ರೂ ಹೋಗಿ. ಇವತ್ತು ಎಲ್ಲ ಅಲ್ಲೂ ಕೂಡ ಇಂಜಿನಿಯರಿಂಗ್ ನಾವು ಅಪ್ಲೈ ಮಾಡ್ತಾ ಇದೀವಿ.
0: ಇಂಜಿನಿಯರಿಂಗ್ ಮಾಡಿ ಯಾವ್ದಾದ್ರು ಬೇರೆ ಫೀಲ್ಡ್ ಅಲ್ಲೂ ಕೂಡ ನಾವು
1: ಮಾಡಬಹುದು, ಖಂಡಿತ ಮಾಡಬಹುದು.
0: ನಾಲೆಜ್ ಮತ್ತೆ ಎಕ್ಸ್ಪೀರಿಯನ್ಸ್ ಎಲ್ಲಾ ಕಡೆಗೂ ಹೆಲ್ಪ್ ಆಗೇ.
1: ಹೌದು, ನೀವು ಆಗ್ಲೇ ಹೇಳಿದಾಗೆ ಪ್ರಾಬ್ಲಮ್ ಫೈಂಡರ್ ಇಂದ ಆಟೋಮೆಟಿಕಲಿ ನಮ್ಮ ಪ್ರಪಂಚದಲ್ಲಿ ಪ್ರಾಬ್ಲಮ್ ಗಳು ಡೈಲಿ ನಮ್ಮ ಲೈಫ್ ಅಲ್ಲಿ ಉದ್ಭವ

0: ಆಗ್ತದೆ, ತಾನಾಗ್ತಾನೆ. ನಾವು ಕೆಲವು ಪ್ರಾಬ್ಲಮ್ಗಳನ್ನ ಇಂಡಸ್ಟ್ರಿಗಳಲ್ಲಿ ಹುಡುಕಿ ಅದನ್ನ ಸಾಲ್ವ್ ಮಾಡಬೇಕಾಗ್ತದೆ. ಕೆಲವು ತಾನಾಗ್ತಾನೆ ಕೆಲವು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತವೆ ಒಂದು ವರ್ಕಿಂಗ್ ಅಟ್ಮಾಸ್ಫಿಯರ್ ಅಲ್ಲಿ. ಆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು. ಆಸ್ ಅನ್ ಇಂಜಿನಿಯರ್, ಇಂಜಿನಿಯರಿಂಗ್ ಕೆಲಸ ಅಂದ್ರೆ ಇರೋ ಮಿಷಿನ್ಸ್ ನ ಇರೋ ತರ ರನ್ ಮಾಡೋದಲ್ಲ, ಅದನ್ನ ಮಚ್ ಮೋರ್ ಸ್ಮಾರ್ಟ್ ಮಾಡಿ ಮಚ್ ಮೋರ್ ಎಫಿಷಿಯಂಟ್ ಆಗಿ ವರ್ಕ್ ಮಾಡ್ತದೆ. ಅಥವಾ ಏನೋ ಒಂದು ಸಮಸ್ಯೆ ಬರ್ತದೆ, ಲೇಬರ್ ಸಮಸ್ಯೆ ಬರ್ಬೋದು ಅಥವಾ ಮಷಿನ್ ಸಮಸ್ಯೆ ಬರ್ಬೋದು, ಅದರಿಂದ ನಮಗೆ ಪ್ರೊಡಕ್ಷನ್ಗೆ ಆಂಪರ್ ಆಗಬಾರ್ದು. ಏನಾಗ್ತದೆ, ಈಗ ಪ್ರೊಡಕ್ಷನ್ ನಾನು ಈ ದಿವಸ ನಿರ್ದಿಷ್ಟವಾದ ಸಮಯದಲ್ಲಿ ನಾನು ಒಂದು ಪ್ರಾಡಕ್ಟ್ನೋ ಏನೋ ಒಂದು ಕಸ್ಟಮರ್ಗೆ ಕೊಡಬೇಕು ಅಂತ ಇರ್ತದೆ. ಯಾಕಂದ್ರೆ ಇವತ್ತು ನೋಡು ಕಾಂಪಿಟೇಟಿವ್ ಜಗತ್ತಾದ್ರಿಂದ ನಾನು ಒಂದು ದಿವಸ ಡಿಲೇ ಮಾಡಿದ್ರೆ ಇನ್ನೊಬ್ರು ನಮ್ಮ ಕಾಂಪಿಟೇಟರ್ ತೊಗೊಂಡೋಗಿ ಆ ಪ್ರಾಡಕ್ಟ್ನ ಮಾರ್ತಿರ್ತಾರೆ. ಸೊ ಕಾಂಪಿಟೇಟಿವ್ ಜಗತ್ತಾದ್ರಿಂದ ನಾನು ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಟೈಮ್ ಇಸ್ ಪ್ರೆಷಿಯಸ್. ನಾನು ಹೇಳಿದ್ದ ಸಮಯಕ್ಕೆ ಹೇಳಿದ್ದ ಟೈಮಲ್ಲಿ ನಾನು ನನ್ನ ಪ್ರಾಡಕ್ಟ್ ಆಗಲಿ ಅಥವಾ ನನ್ನ ಸರ್ವಿಸ್ ಕೂಡ ಆಗಲಿ ಜನರಿಗೆ ತಲುಪಿಸಬೇಕಾಗ್ತದೆ. ಆಗ ತಲುಪಿಸಬೇಕಾಗ್ತದೆ, ಐ ಶುಡ್ ವರ್ಕ್ ಬ್ಯಾಕ್ವರ್ಡ್. ನಾನು ಇವತ್ತು ಕೊಡಬೇಕು ಅಂದರೆ ಇದರಿಂದ ಹಿಂದಕ್ಕೆ ನಾನು ಪ್ಲಾನ್ ಮಾಡಿ ಯಾವತ್ತು ನನ್ನ ಕೆಲಸ ಶುರು ಮಾಡಿದ್ರೆ ಇವತ್ತು ನಾನು ಡೆಲಿವರಿ ಮಾಡ್ಬೋದು. ಆ ಗ್ಯಾಪ್ನಲ್ಲಿ ನಾವು ಅನ್ಕೊಂಡ ರೀತಿಯೇ ಕೆಲವು ಕೆಲಸಗಳು ನಡೆಯಲ್ಲ. ಸಡನ್ ಆಗಿ ಏನೋ ಒಂದು ಪ್ರಾಬ್ಲಮ್ ಆಗ್ಬೋದು, ಒಬ್ಬ ಲೇಬರ್ ಅಬ್ಸೆಂಟ್ ಆಗ್ಬೋದು ಅಥವಾ ಯಾವುದೊಂದು ಮಷಿನ್ ಕೈ ಕೊಡ್ಬೋದು. ಅಂಥ ಸಮಯದಲ್ಲಿ ನಾವೇನು ಮಾಡಬೇಕಾಗ್ತದೆ, ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತವೆ ಈ ಥರ. ಬಟ್ ನಾನು ಡೆಡ್ ಲೈನ್ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ. ನಾಗಲೇ ಹೇಳೋದಕ್ಕೆ ಕಾಂಪಿಟೇಟಿವ್ ಜಗತ್ತು, ಟೈಮ್ ಇಸ್ ಮನಿ. ಸೊ ಅದರಿಂದ ಏನು ಮಾಡಬೇಕಾಗ್ತದೆ, ನಾನು ಪ್ರಾಬ್ಲಮ್ ಬರ್ತದೆ, ಪ್ರಾಬ್ಲಮ್ ಬಂದಾಗ ಏನು ಮಾಡಬೇಕು, ಆಸ್ ಎನ್ ಇಂಜಿನಿಯರ್ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗ್ತದೆ. ಅದಕ್ಕೆ ಹೇಳಿದ ಇಂಜಿನಿಯರ್ ಕೆಲಸ ಏನು ಅಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಮಗೆ ಸುಮಾರು ಆಯ್ಕೆಗಳು ಬರ್ತದೆ. ಈ ಪ್ರಾಬ್ಲಮ್ ಈ ಥರ ಸಾಲ್ವ್ ಮಾಡಲ್ಲ, ಆ ಥರ ಸಾಲ್ವ್ ಮಾಡಲ್ಲ, ಆಯ್ಕೆಗಳು ಬರ್ತದೆ. ಆ ಆಯ್ಕೆಗಳಲ್ಲಿ ಯಾವ್ದು ಬೆಸ್ಟ್ ಒಂದು ಸೆಲೆಕ್ಟ್ ಮಾಡಬೇಕಲ್ಲ, ಆವಾಗ ನಿಮಗೆ ಡಿಸಿಷನ್ ಮೇಕಿಂಗ್ ಬರ್ತದೆ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್, ನಾವು ಏನೇ ಕೆಲಸ ಮಾಡಲಿ ಆಸ್ ಎನ್ ಇಂಜಿನಿಯರ್ ನಾವು ಮಾಡೋ ಕೆಲಸನೇ ಪ್ರಾಬ್ಲಮ್ ಸಾಲ್ವಿಂಗ್. ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೋಸ್ಕರ ಕೆಲವು ಡಿಸಿಷನ್ಸ್ಗಳನ್ನ ತೊಗೊಂಡು ಮುಂದುವರಿಬೇಕಾಗ್ತದೆ. ಸೊ ಅದರಿಂದ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಇವೆರಡೇ ಕೆಲಸ ಇಂಜಿನಿಯರ್ಸ್ಗಳು ಮಾಡೋದು. ಈ ಮಾಡುವಂಥ ಸಂದರ್ಭದಲ್ಲಿ ನಾವು ಟೆಕ್ನಾಲಜೀಸ್ಗಳನ್ನ ಯೂಸ್ ಮಾಡಬೇಕಾಗ್ತದೆ, ಸ್ಕಿಲ್ಗಳನ್ನ ಯೂಸ್ ಮಾಡಬೇಕಾಗ್ತದೆ, ನಮ್ಮ ವಿವೇಚನಾ ಶಕ್ತಿಗಳನ್ನು ಕೆಲಸದಲ್ಲಿ ಬಳಸಬೇಕಾಗ್ತದೆ.
1: ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತೀವಿ, ಬಟ್ ಹ್ಯೂಮನ್ ಡಿಸಿಷನ್ ವೆರಿ ಇಂಪಾರ್ಟೆಂಟ್.
0: ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಹೊಸ ಫೀಲ್ಡ್ಗೆ ಉದ್ಭವ ಆಗ್ತಾ ಇರೋದು. ಏನಾಗ್ತದೆ ಅಂದ್ರೆ, ನನಗೆ ಒಂದು ರಿಪೀಟೇಟಿವ್ ಕೆಲಸ ಕೊಟ್ರೆ ನಾನು ಯೋಚನೆ ಮಾಡಿ ಮಾಡ್ತೀನಿ. ನಾನು ಯಾವ ರೀತಿ ಯೋಚನೆ ಮಾಡ್ತೇನೆ, ಮನುಷ್ಯ ಯಾವ ರೀತಿ ಯೋಚನೆ ಮಾಡ್ತೇನೆ, ಯಾವ ರೀತಿ ಅವನು ಸ್ಪಂದಿಸ್ತಾನೆ, ಯಾವ ರೀತಿ ಅವನು ಆಕ್ಟ್ ಮಾಡ್ತಾನೆ, ಯಾವ ರೀತಿ ಅವನು ಮುಂದುವರಿಸ್ತಾನೆ ಕೆಲಸನ, ಅದನ್ನೆಲ್ಲ ಸ್ಟಡಿ ಮಾಡಿ ಮನುಷ್ಯ ಯಾವ ರೀತಿ ಯೋಚನೆ ಮಾಡ್ತಾನೆ ಅದೇ ತರ ಮೆಷಿನ್ ಕೈಲಿ ಯೋಚನೆ ಮಾಡಿಸಬಹುದಾ ಅಂತ ಒಂದು ಶಕ್ತಿನ ನಾವು ಹುಟ್ಟಾಗ್ತಾ ಇದ್ವಿ. ಅದನ್ನೇ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ, ನಾವು ನಮಗೆ ನ್ಯಾಚುರಲ್ ಇಂಟೆಲಿಜೆನ್ಸ್ ಇದೆ ಹ್ಯೂಮನ್ ಬೀಯಿಂಗ್ಗೆ. ನಾವು ಕ್ರಿಯೇಟ್ ಮಾಡಿರೋ ಮಷಿನ್ಸ್ಗಳು ಅವೆಲ್ಲ ನಾವೇ ಕ್ರಿಯೇಟ್ ಮಾಡೋದು, ಆರ್ಟಿಫಿಷಿಯಲ್. ಅದಕ್ಕೆ ನಾವು ಇಂಟೆಲಿಜೆನ್ಸ್ ನ ತುಂಬೇಕಾಗ್ತದೆ. ಸೊ ಏನು ಆಸ್ ಮನುಷ್ಯ ಯಾವ ರೀತಿ ಯೋಚನೆ ಮಾಡ್ತಾನೆ ಅದೇ ರೀತಿ ಮಷಿನ್ ಕೂಡ ಯೋಚನೆ ಮಾಡೋ ರೀತಿ ಮಾಡ್ತಕ್ಕಂಥ ಕೆಲಸವೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದಕ್ಕೆ ಏನ್ ಮಾಡೋದು, ತುಂಬಾ ಡೇಟಾಗಳು ಬೇಕು. ಒಬ್ಬೊಬ್ಬ ಮನುಷ್ಯ ಒಂಥರ ಯೋಚನೆ ಮಾಡ್ತೇನೆ, ನಾನು ಒಂಥರ ಯೋಚನೆ ಮಾಡ್ತೀನಿ, ಒಂದು ಮಷಿನ್ ಆಪರೇಟ್ ಮಾಡ್ಬೇಕು, ನೀವು ಒಂಥರ ಯೋಚನೆ ಮಾಡ್ತಾರೆ, ಇನ್ನೊಬ್ರು ಮತ್ತೊಂಥರ ಯೋಚನೆ ಮಾಡ್ತಾರೆ. ಬಟ್ ಮಷಿನ್ ಯಾವ ತರ ಕೆಲಸ ಮಾಡಬೇಕು, ಅದಕ್ಕೆ ಏನ್ ಮಾಡಿದ್ವಿ, ಈ ಬೇರೆ ಬೇರೆ ಮನುಷ್ಯರುಗಳು ಯಾವ ರೀತಿ ಯೋಚನೆ ಮಾಡ್ತಾರೆ ಅದನ್ನೆಲ್ಲ ಡೇಟಾ ಕಲೆಕ್ಟ್ ಮಾಡಿ ಅದನ್ನ ಫೀಡ್ ಮಾಡಿ ಕಾಮನ್ ಥಿಂಕಿಂಗ್, ಕಾಮನ್ ಅಂಡರ್ಸ್ಟ್ಯಾಂಡಿಂಗ್, ಯಾವ ತರ ಮಾಡಿದ್ರೆ ಬೆಸ್ಟ್ ಅದು ಅದನ್ನ ಅರ್ಥ ಮಾಡ್ಕೊಂಡು ಮಿಷಿನ್ ಆ ರೀತಿ
1: ಟ್ರೈನ್ ಮಾಡ್ತದೆ. ಸರಿ ಸರ್, ಈಗ ಮೆಕಾಟ್ರಾನಿಕ್ಸ್ ನ ಓದಬೇಕು ಅಂತ ಹೇಳಿದ್ರೆ ಮೈಸೂರಿನಲ್ಲಿ ಸೌಲಭ್ಯ ಏನಿದೆ, ಯಾವ್ಯಾವ ಕಾಲೇಜ್ ನಲ್ಲಿ ಇದನ್ನ ಮಾಡ್ತಾ ಇದಾರೆ ಅಥವಾ ಇಲ್ಲಿ ಮಾಡ್ತಾ ಇದಾರ, ಇದ್ರ ಬಗ್ಗೆ ಕೆಲವು ಮಾಹಿತಿಯನ್ನ ನೀಡಬಹುದಾ?
0: ನಾನಾಗ್ಲೇ ಹೇಳಿದಾಗೆ ನೋ ಬ್ರಾಂಚ್ ಬ್ಯಾರಿಯರ್. ನೀವು ಯಾವುದೇ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ತಗೊಂಡಿರಬಹುದು, ನೀವು ಮೆಕಾಟ್ರಾನಿಕ್ಸ್ ಫೀಲ್ಡ್ ಕಡೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಬೇಕಾದಂತ ಕೆಲವು ಸ್ಕಿಲ್ಗಳನ್ನ ನೀವು ಕಲ್ತ್ಕೊಂಡ್ಬಿಟ್ರೆ ಯು ಕ್ಯಾನ್ ಡೆಫಿನೆಟ್ಲಿ ವರ್ಕ್ ಇನ್ ದಿ ಮೆಕಾಟ್ರಾನಿಕ್ಸ್ ಫೀಲ್ಡ್. ನಾನಾಗ್ಲೇ ಹೇಳಿದಾಗೆ ಮೆಕ್ಯಾನಿಕಲ್ ಅವರು ಮೆಕ್ಯಾನಿಕಲ್ ಮಷಿನ್ಸ್ ಬಗ್ಗೆ, ಡಿಸೈನ್ ಬಗ್ಗೆ, ಪ್ರೊಡಕ್ಷನ್ ಬಗ್ಗೆ ತಿಳ್ಕೊಳ್ಳೋದಲ್ಲದೆ ಅದ್ರ ಜೊತೆಗೆ ಕೆಲವು ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ ಬಗ್ಗೆ, ಎಲೆಕ್ಟ್ರಾನಿಕ್ಸ್ ಸಬ್ಜೆಕ್ಟ್ ಬೆಳೆ ಕೆಲವು ತಿಳ್ಕೊಂಡ್ಬಿಟ್ರೆ ಮೆಕ್ಯಾನಿಕಲ್ ಅವ್ರು ಕೂಡ ಹೋಗ್ಬೋದು. ಅದೇ ತರ ಎಲೆಕ್ಟ್ರಾನಿಕ್ಸ್ ಅವರು ಎಲೆಕ್ಟ್ರಾನಿಕ್ಸ್ ಓದಿರ್ತಾರೆ, ಅವರು ಮೆಕ್ಯಾನಿಕಲ್ ಸಿಸ್ಟಮ್ ಬಗ್ಗೆ, ಮೆಕ್ಯಾನಿಕಲ್ ಡಿಸೈನ್ ಬಗ್ಗೆ, ಮೆಕ್ಯಾನಿಕಲ್ ಸಿಸ್ಟಮ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ಬಿಟ್ರೆ ಅವರು ಕೂಡ ಮೆಕ್ಯಾಟ್ರಾನಿಕ್ಸ್ ಬ್ರಾಂಚ್ಗೆ ಹೋಗ್ಬೋದು. ಸೊ ಮೆಕಾಟ್ರಾನಿಕ್ಸ್ ಒಂದು ಹೊಸ ಬ್ರಾಂಚ್ ಗಳು ಉದ್ಭವ ಆಗಿದೆ ಹೊರತು, ಬಟ್ ದರ್ ಇಸ್ ನೋ ಡಿಫರೆಂಟ್ ಫ್ರಮ್ ದ ಟ್ರೆಡಿಷನಲ್ ಬ್ರಾಂಚ್. ಇಟ್ ಇಸ್ ನಥಿಂಗ್, ಹೋಗ್ಬೋದು ಮೆಕಾಟ್ರಾನಿಕ್ಸ್ ಮಾಡೋದು, ಎಲೆಕ್ಟ್ರಾನಿಕ್ಸ್ ಮಾಡಿರೋರು ಕೂಡ ಮೆಕಾಟ್ರಾನಿಕ್ಸ್ ಹೋಗ್ಬೋದು, ಈವನ್ ಕಂಪ್ಯೂಟರ್ ಸೈನ್ಸ್ ಮಾಡಿರೋರು ಮಾಡೋದು. ಏನಂದ್ರೆ ನಾನು ಆಗಲೇ ಹೇಳಿದಾಗ ಅದಕ್ಕೆ ಬೇಕಾದಂತ ಸ್ಕಿಲ್ಗಳನ್ನ ನಾವು ಕಲ್ತು ಬಿಟ್ರೆ ಆಬ್ವಿಯಸ್ಲಿ ಯು ಕ್ಯಾನ್ ಗೋ ಫಾರ್ ಮೆಕಾಟ್ರಾನಿಕ್ಸ್ ಫೀಲ್ಡ್. ಎಕ್ಸ್ಕ್ಲೂಸಿವ್ ಅದಕ್ಕೆ ಅಂತ ಬ್ರಾಂಚ್ಗಳು ಕೆಲವು ಕಾಲೇಜಸ್ ಗಳಲ್ಲಿ ಇದೆ, ಬಟ್ ಟ್ರೆಡಿಷನಲ್ ಕೋರ್ಸ್ಗಳಲ್ಲಿ ನೀವು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅಲ್ಲಿ ಇನ್ನೇನು ನಿಮಗೆ ಮೆಕಾಟ್ರಾನಿಕ್ಸ್ ಫೀಲ್ಡ್ಗೆ ಬೇಕಾದಂತ ಸ್ಕಿಲ್ಗಳಿದೆ ಅದನ್ನ ಕಲ್ತ್ಕೊಂಡ್ಬಿಟ್ರೆ ನಾವು ಕೂಡ ಮೆಕಾಟ್ರಾನಿಕ್ಸ್ ಫೀಲ್ಡ್ಗೆ ಹೋಗ್ಬೋದು.
1: ಹೋಗ್ಬಹುದು. ಮತ್ತಿನ್ನೊಂದೇನಂದ್ರೆ ಈಗ ಇಂಡಸ್ಟ್ರಿ ರೆವಲ್ಯೂಷನ್ ಬಗ್ಗೆ ಮಾತನಾಡೋದಾದ್ರೆ ಇಂಡಸ್ಟ್ರಿ 4.0 ಅಂತ ನಾವೇನ್ ಹೇಳ್ತೀವಿ ಸರ್, ಈಗ ಸದ್ಯಕ್ಕೆ ಅದ್ ನಡೀತಾ ಇದೆ. ಸೊ ಏನಿದು, ಇದಕ್ಕೂ ಮತ್ತೆ ಮೆಕಾಟ್ರಾನಿಕ್ಸ್ಗೂ ಏನಾದ್ರೂ ಸಂಬಂಧ ಇದೆಯಾ?
0: ಹೌದು, ಖಂಡಿತ. ಇಂಡಸ್ಟ್ರಿ 4.0 ಅಂದ್ರೆ ನಥಿಂಗ್ ಬಟ್ ಇದು ನಾಲ್ಕನೇ ರೆವಲ್ಯೂಷನ್ ಅಂತ. ನೀವು ದಶಾವತಾರ ಕೇಳಿದಿರಿ, ಮೊದಲನೇ ಅವತಾರ, ಎರಡನೇ ಅವತಾರ, ಇದು ಹಂಗೇನೆ. ಇಂಡಸ್ಟ್ರಿಗಳಂತ ಶುರು ಆಗಿದ್ದು ಮೊದಲನೇ ಅವತಾರ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ 1. ಅವಾಗ ಮುಂಚೆ ಎಲ್ಲ ಕಾಟೇಜ್ ಇಂಡಸ್ಟ್ರಿ ಅಂತ ಕೈಗಾರಿಕೆಗಳು ನಡೀತಿತ್ತು, ಅಂದ್ರೆ ಎಲ್ಲ ಮ್ಯಾನ್ಯಲ್ ಮಾಡ್ತಂತ. ಹೋಗ್ತಾ ಹೋಗ್ತಾ ಕಂಪ್ಯೂಟರ್ಸ್ ಬಂತು, ಆಮೇಲೆ

0: ನಾಲ್ಕನೇ ಅವತಾರ. ಅದಕ್ಕೆ ಅದನ್ನ ಇಂಡಸ್ಟ್ರಿ 4.0 ಅಂತಾರೆ. ನಾನು ಆಗ್ಲೇ ಹೇಳಿದೆ ಎಲ್ಲ ಮ್ಯಾನ್ಯುಯಲ್ ವರ್ಕ್ ಇತ್ತು, ಅದನ್ನೆಲ್ಲ ಮೋರ್ ಸ್ಮಾರ್ಟ್ ವರ್ಕ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಏನ್ ಮಾಡ್ತಾ ಇದೀವಿ ನಾವು, ಎಲ್ಲ ಎಲೆಕ್ಟ್ರಾನಿಕ್ಸ್, ಸೆನ್ಸಿಂಗ್ ಸಿಸ್ಟಮ್, ಎಂಬೆಡೆಡ್ ಸಿಸ್ಟಮ್ಸ್ ಅದನ್ನೆಲ್ಲ ಮ್ಯಾನ್ಯುಯಲ್ ವರ್ಕ್ ಗೆ ಅಳವಡಿಸ್ಕೋತಾ ಇದೀವಿ. ಸೊ ಆ ಅಳವಡಿಕೆನೆ ನಮ್ನ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಾಲ್ಕನೇದು, ಅಂದ್ರೆ ನಾಲ್ಕನೇ ಅವತಾರ ಅಂತ ಕರಿಬಹುದು. ಸೊ ದಟ್ ಇಸ್ ದ ರೀಸನ್ ವಿ ಕಾಲ್ ದಿಸ್ ಆಸ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ವೇರ್ ಹ್ಯೂಮನ್ ಸೂಪರ್ವಿಷನ್, ಮ್ಯಾನ್ಯುಯಲ್ ಇನ್ಸ್ಪೆಕ್ಷನ್, ಸೆಪರೇಟ್ ಮಿಷಿನ್ಸ್ ಗಳು ಅವೆಲ್ಲ ಹೋಗ್ತಾ ಇದೆ, ಮಾಯ ಆಗ್ತಾ ಇದೆ. ಪ್ರತಿಯೊಂದಕ್ಕೂ ಮನುಷ್ಯ ಇನ್ವಾಲ್ವ್ ಆಗಬೇಕಿತ್ತು, ಪ್ರತಿಯೊಂದಕ್ಕೂ ಮನುಷ್ಯನ ಸೂಪರ್ವಿಷನ್ ಅಲ್ಲಿ ನಡೀಬೇಕಿತ್ತು, ಅದೆಲ್ಲ ಕಡಿಮೆ ಆಗ್ತಾ ಇದೆ. ಆಮೇಲೆ ಒಂದೊಂದು ಕೆಲಸಕ್ಕೆ ಒಂದೊಂದು ಮಷಿನ್ ಬೇಕಿತ್ತು ಮುಂಚೆ, ಈಗ ಹಂಗಿಲ್ಲ. ಒಂದು ಸ್ಪೆಷಲ್ ಪರ್ಪಸ್ ಮಷಿನ್ ಮಾಡಿಬಿಟ್ರೆ ನಾನು ಒಂದೇ ಮಷಿನ್ ಅಲ್ಲಿ ಬೇರೆ ಬೇರೆ ಅಂತ ಬೇಕಾದಷ್ಟು ಕೆಲಸಗಳು ಮಾಡ್ಕೋಬಹುದು. ಸೊ ಆ ಕಡೆ ನಾವು ಮೂವ್ ಆಗಿದೀವಿ. ಈಗಾಗಲೇ ಇಂಡಸ್ಟ್ರಿ 3.0 ಇಂದ 4.0 ಇದೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಾಗ ಈಗ ಏನಾಗ್ತದೆ ಬರ್ತಾ ಇದೆಯಲ್ಲ, ಈಗ 4.0 ಇಂದ ಕೆಲವು ಕಡೆ ಈಗಾಗಲೇ ದೇ ಆರ್ ಮೂವಿಂಗ್ ಟು 5.0, ಅಂದ್ರೆ ಐದನೇ ಅವತಾರ ಕಾಲಿಟ್ಟಿದೆ ಕೆಲವು ದೇಶಗಳಲ್ಲಿ. ನಮ್ಮ ದೇಶಗಳಲ್ಲಿ ನಾವು ಇನ್ನು 4.0 ಕಂಪ್ಲೀಟ್ ಆಗಿ ಅಳವಡಿಸ್ಕೊಳಕ್ ಆಗಿಲ್ಲ, ಯಾಕಂದ್ರೆ ನಮ್ಮ ದೇಶದಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಅಷ್ಟು ಮುಂದೆ ಇಲ್ಲ, ನಾವು ಬೇರೆ ಬೇರೆ ಕಂಟ್ರಿಗಳ ಮೇಲೆ ಅವಲಂಬಿತವಾಗಿದೆ. ಅದಕ್ಕೋಸ್ಕರ ನಮ್ಮ ಪ್ರಧಾನಮಂತ್ರಿಗಳು ಈಗ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ತಂದಿರೋದು, ಮೇಕ್ ಇನ್ ಇಂಡಿಯಾ ಸ್ಕಿಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಇವೆಲ್ಲ ತಂದಿರೋ ಉದ್ದೇಶನೇ ನಾವು ಮ್ಯಾನುಫ್ಯಾಕ್ಚರಿಂಗ್ಗೋಸ್ಕರ, ಮ್ಯಾನುಫ್ಯಾಕ್ಚರಿಂಗ್ ಕಾಂಪೋನೆಂಟ್ಸ್ಗೋಸ್ಕರ ಬೇರೆ ದೇಶಗಳ ಮೇಲೆ ಅವಲಂಬಿತರಾಗದೆ ನಾವು ಸ್ವಾವಲಂಬಿಗಳಾಗಿ ನಾವೇ ಇನ್ನೌಸ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳಿಕ್ಕೋಸ್ಕರ ಇದಂತ ಈ ತರ ಕಾರ್ಯಕ್ರಮಗಳನ್ನ ಪ್ರಧಾನಮಂತ್ರಿಗಳು ತಂದಿದ್ದಾರೆ. ಅದರಿಂದನೇ 2047ರಲ್ಲಿ ವಿಕಸಿತ ಭಾರತ ಆಗಬೇಕು ಅಂತ ಒಂದು ಸಂಕಲ್ಪ ಇಟ್ಕೊಂಡಿದ್ದಾರೆ. ಅದಕ್ಕೆಲ್ಲ ಏನಾಗ್ತಾ ಇದೆ, ಮ್ಯಾನುಫ್ಯಾಕ್ಚರ್ ನಾವೇ ಎಲ್ಲ ಇನ್ನೌಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಬೇರೆ ದೇಶಗಳ ಮೇಲೆ ನೀವು ಡಿಪೆಂಡ್ ಆಗಬಾರದು ಅನ್ನೋ ಉದ್ದೇಶದಿಂದ ಇದೆ. ಅದರಿಂದನೇ ಈಗ ಇತ್ತೀಚೆಗೆ ಈಗ ನೆಕ್ಸ್ಟ್ ಒಂದು 10 ವರ್ಷದಲ್ಲಿ ನೀವು ನೋಡಿದ್ರೆ ಹ್ಯೂಜ್ ಡಿಮ್ಯಾಂಡ್ ಫಾರ್ ದಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. ಆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಏನು, ನಾವು ಮತ್ತೆ ಕನ್ವೆನ್ಷನಲ್ ಹೋಗಲ್ಲ, ನಾವು ಹೋಗಬೇಕಾದ್ರೆ ಈಗ ಸ್ಮಾರ್ಟ್ ಮಷಿನ್ಸ್, ಮೆಕಾಟ್ರಾನಿಕ್ಸ್ ಫೀಲ್ಡ್ ಆರ್ ಇಂಡಸ್ಟ್ರಿ 4.0, ವೇರ್ ವಿ ವಿಲ್ ಬಿ ಆಟೋಮೇಟಿಂಗ್ ಎವ್ರಿಥಿಂಗ್. ಮಷಿನ್ಸ್ ಗಳು, ಎಲೆಕ್ಟ್ರಾನಿಕ್ಸ್, ಸೆನ್ಸಾರು, ಸಾಫ್ಟ್ವೇರ್, ಆಟೋಮೇಷನ್, ರೋಬೋಟ್ಸ್, ಆಟೋಮೇಷನ್ ಆಗಿದೆ ಸಮಯ. ಅದಕ್ಕೆ ನಾವು ಇಂಟೆಲಿಜೆನ್ಸ್ ಸಿಸ್ಟಮ್ಗಳನ್ನು ಅಳವಡಿಸಿಕೊಂಡು, ಇದೆಲ್ಲ ಉದ್ದೇಶ ಏನೇ ಒಂದೇನೆ, ಒಂದು ಕ್ವಾಲಿಟಿ, ಎರಡನೇದು ಟೈಮ್ ಕಾಂಪಿಟೇಷನ್, ಟೈಮ್ ಇಸ್ ಮನಿ, ನೀವು ಆಗಲೇ ಹೇಳಿದಾಗೆ. ಸೊ ಜನ ದುಡ್ಡು ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ, ಬಟ್ ಕ್ವಾಲಿಟಿ ನಲ್ಲಿ ನಾವು ಯಾವತ್ತೇ ಕೂಡ ಕಾಂಪ್ರಮೈಸ್ ಆಗಬಾರ್ದು. ಸೊ ಕ್ವಾಲಿಟಿ ಪ್ರಾಡಕ್ಟ್ ನೀವು ಹೈಯರ್ ಕಾಸ್ಟ್ ಕೊಟ್ಟರು ಜನ ತಗೋತಾರೆ, ಕ್ವಾಲಿಟಿ ಇಲ್ಲದ ಪ್ರಾಡಕ್ಟ್ ನೀವು ಲೋವರ್ ಕಾಸ್ಟ್ ಕೊಟ್ಟರೆ ಯಾರು ಕೂಡ ತಗೊಳ್ಳಲ್ಲ. ಸೊ ಕ್ವಾಲಿಟಿನೂ ಮುಖ್ಯ ಆಗ್ತದೆ, ಟೈಮು ಮುಖ್ಯ ಆಗ್ತದೆ. ಸೊ ಯಾವಾಗ ನಾವು ಮಷಿನ್ಸ್ಗೆ ಈ ಸ್ಮಾರ್ಟ್ ಇಂಟೆಲಿಜೆನ್ಸ್ ಸಿಸ್ಟಮ್, ಸ್ಮಾರ್ಟ್ ಸಿಸ್ಟಮ್ಸ್ ಇವೆಲ್ಲ ಅಳವಡಿಸ್ಕೋತೀವಿ, ನಮ್ಮ ಟೈಮು ಉಳಿತದೆ, ಕ್ವಾಲಿಟಿನೂ ಬರ್ತದೆ. ಅದರಿಂದ ನಾವು ಇಂಡಸ್ಟ್ರಿ 4.0 ಅಳವಡಿಸ್ಕೊಳ್ತಾ ಇದೀವಿ ಇತ್ತೀಚೆಗೆ.
1: ಸರ್, ಈಗ ಶಾಲಾ ದಿನಗಳಲ್ಲೇನೆ ಮಕ್ಕಳು, ವಿದ್ಯಾರ್ಥಿಗಳು ಈ ಇಂಡಸ್ಟ್ರಿ 4.0 ಮತ್ತೆ ಇನ್ನು ಮುಂದಿನ ಇಂಡಸ್ಟ್ರಿ ರೆವಲ್ಯೂಷನ್ಗೆ ಅಡಾಪ್ಟ್ ಆಗಬೇಕು ಅಂತಂದ್ರೆ ಏನೆಲ್ಲ ಸ್ಕಿಲ್ಸ್ ಗಳು ಬೇಕು, ಹೇಗೆ ಇವರು ರೆಡಿ ಆಗಬೇಕು ಅಂತ ನಿಮ್ಮ ಸಲಹೆ ಏನು ಸರ್?
0: ಮೇಡಮ್, ಈಗ ನಾವು ಇತ್ತೀಚಿನ ಮಕ್ಕಳಿಗೆ ಹುಡ್ತಾನೆ ಸ್ಮಾರ್ಟ್ ಫೋನ್ ಇಟ್ಕೊಂಡು ಹುಡ್ತಾರೆ, ಬಟ್ ನಾವೆಲ್ಲ ಸ್ಮಾರ್ಟ್ ಫೋನ್ಗಳೇ ನೋಡಿರಲಿಲ್ಲ, ನಾವೆಲ್ಲ ಲ್ಯಾಂಡ್ ಲೈನ್ ನೋಡ್ಕೊಂಡು ಬಂದಂತ ಜನ. ನೀವು ಲ್ಯಾಂಡ್ ಲೈನ್ ಅಲ್ಲಿ ಏನ್ ಮಾಡ್ತೀರಿ, ಒಬ್ರು ನಂಬರ್ ಮಾಡಬೇಕು ಅಂದ್ರೆ ಡಯಲ್ ಮಾಡಕ್ಕೆ ಟೈಮ್ ತಗೋತಾ ಇತ್ತು, ನೀವು ರಿಪೀಟೆಡ್ ಆಗಿ ಮನೆಗೆ ಫೋನ್ ಮಾಡಬೇಕು, ಆಫೀಸಿಗೆ ಫೋನ್ ಮಾಡಬೇಕು ಅಂದ್ರೆ ಮತ್ತೆ ಮತ್ತೆ ಡಯಲ್ ಮಾಡಬೇಕಿತ್ತು. ಬಟ್ ಇವತ್ತು ಆ ತರ ಇಲ್ಲ, ಏನಾಗಿದೆ ಸ್ಮಾರ್ಟ್ ಫೋನ್ ಇದೆ, ನೀವು ನಂಬರ್ ಒಂದ್ಸರಿ ಫೀಡ್ ಮಾಡಿಬಿಟ್ಬಿಟ್ರೆ ಡಯಲ್ ಆಗುತ್ತೆ, ಬೇಡ ಅಂದ್ರೆ ವಾಯ್ಸ್ ಕಮಾಂಡ್ ಅಲ್ಲಿ ಕೂಡ ನೀವು ಡಯಲ್ ಇಂಥವ್ರು ಕಾಲ್ ಮಾಡಿ ಅಂದ್ರೆ ಮಾಡಬಹುದು. ಈಗಿನ ಮಕ್ಕಳಿಗೆ ದೇ ಆರ್ ಆಲ್ರೆಡಿ ವೆಲ್ ವರ್ಸ್ ವಿತ್ ದಿ ಟೆಕ್ನಾಲಜಿ,
1: ಯೂಸ್ ಮಾಡ್ತಾ ಇದಾರೆ.
0: ಯೂಸ್ ಏನಕ್ ಮಾಡ್ತಾ ಇದಾರೆ ಅಂದ್ರೆ ನೀವು ತಮ್ಮ ಹಾಬೀಸ್ಗಳಿಗೆ, ಚಟುವಟಿಕೆಗಳಿಗೆ ಅಥವಾ ಏನೋ ಒಂದು ರೀಲ್ಸ್ ಮಾಡಕ್ಕೋ ಮತ್ತೊಂದಕ್ಕೂ ಯೂಸ್ ಮಾಡ್ತಾರೆ. ಆ ತಂತ್ರಜ್ಞಾನನ ತಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅಥವಾ ನಾವು ಏನು ಕೆರಿಯರ್ ನಾವು ನೋಡ್ಕೋಬೇಕು ಅಂತ ಹೇಳಿ ಅಂತ ಜಾಗದಲ್ಲಿ ಆ ತಂತ್ರಜ್ಞಾನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಬಿಟ್ರೆ ದೇ ವಿಲ್ ಬಿ ದಿ ಮಾಸ್ಟರ್ ಇನ್ ದಟ್ ಪರ್ಟಿಕ್ಯುಲರ್ ಫೀಲ್ಡ್. ಸೊ ಸ್ಮಾರ್ಟ್ ಸಿಸ್ಟಮ್ಗಳನ್ನ ಆಪರೇಟ್ ಮಾಡೋದು ನಮ್ಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿರ್ತೀವಿ ಇತ್ತೀಚೆಗೆ. ಬಟ್ ಅವ್ರಿಗೆ ಏನಾಗ್ತಾ ಇದೆ, ನಾವು ಒಂದು ನಾನು ಅಬ್ಸರ್ವ್ ಮಾಡ್ದಂಗೆ ನಾವು PUC ಎಕ್ಸಾಮ್ ಆಗಿ CET ಆದ ನಂತರ ಡಿಸೈಡ್ ಮಾಡ್ತಾರೆ ನಾ ಯಾವ ಬ್ರಾಂಚಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು, CET ಅಪ್ಲಿಕೇಶನ್ಗಳನ್ನ ಫಿಲ್ ಮಾಡ್ಬೇಕಾರೆ, ಚಾಯ್ಸ್ ಎಂಟ್ರಿ ಮಾಡ್ಬೇಕಾದ್ರೆ ಅವಾಗ ಹುಡುಕ್ತಾರೆ ಬ್ರಾಂಚಸ್ಗಳೇನು ಅಂತ. ನಾನು ಆಗ್ಲೇ ಹೇಳಿದಂಗೆ ಟೆಕ್ನಾಲಜಿ ಫಾಸ್ಟ್ ಆಗಿ ಚೇಂಜ್ ಆಗ್ತಾ ಇದೆ, ನಾನು ಫಾಸ್ಟ್ ಆಗಿ ಚೇಂಜ್ ಆಗ್ತದೆ. ಇವತ್ತು ಇದ್ದ ಟೆಕ್ನಾಲಜಿ ನಾಳೆ ಇರಲ್ಲ. ಇವತ್ತು ನಾ ಇಂಜಿನಿಯರಿಂಗ್ ಸೇರ್ಕೊಂಡು 4 ವರ್ಷ ಇವತ್ತೇನಿದೆ ಅದನ್ನ ಕಲ್ತ್ಕೊಂಡು ಹೋದ್ರೆ 4 ವರ್ಷ ಆಚೆ ಬರೋಷ್ಟೊಳಗೆ ಆ ಟೆಕ್ನಾಲಜಿನ ಇರಲ್ಲ, ಇನ್ಯಾವುದೋ ಹೊಸದು ಬಂದಿರುತ್ತೆ. ಸೊ ನಾವು ಅಷ್ಟೇ ಮಕ್ಕಳಿಗೆ ಏನ್ ಕಲಿಸಬೇಕು ಅಂದ್ರೆ ಫ್ಯೂಚರ್ ಅಲ್ಲಿ ಇನ್ನು 2 ವರ್ಷನೋ 3 ವರ್ಷನೋ 4 ವರ್ಷನೋ 4-5 ವರ್ಷ ಡೌನ್ ದ ಲೈನ್ ಯಾವುದು ಹೊಸ ಟೆಕ್ನಾಲಜಿ ಬರಬಹುದು, ಯಾವ್ದು ಹೊಸ ವಿಷಯ ಬರಬಹುದು, ಅದ್ರ ಬಗ್ಗೆ ನಾವೇ ಮುಂಚೆನೆ ಅದನ್ನ ಗ್ರಹಿಕೆ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ನಾವು ಎಜುಕೇಶನ್ ಕೊಡಬೇಕಾಗ್ತದೆ ಇಂಜಿನಿಯರಿಂಗ್ ಕಾಲೇಜ್ಗಳು. ಸೊ ಅದಕ್ಕೆ ನಾವ್ ಏನ್ ಮಾಡಬೇಕು, ಮಕ್ಕಳಿಗೆ ಈ ಇಂಜಿನಿಯರಿಂಗ್ ಫೀಲ್ಡ್ಗಳಲ್ಲಿ ಕೊನೆಯಲ್ಲಿ ಬಂದು ಹುಡುಕ್ತಾರೆ. ಸೊ ನಮ್ದು ಅಡ್ವೈಸ್ ಏನು ಅಂದ್ರೆ, ಅವರು ಸ್ಕೂಲ್ ಅಲ್ಲಿ ಇದ್ದಾಗಲೂ ಅಥವಾ PUC ಅಲ್ಲಿ ಇದ್ದಾಗಲೇ ಅವರಿಗೆ ಡಿಫ್ರೆಂಟ್ ಫೀಲ್ಡ್ಗಳು ಏನೇನಿದೆ, ಇಂಜಿನಿಯರಿಂಗ್ ಫೀಲ್ಡ್ಗಳು ಯಾವ ತರ ಇದೆ, ಅದ್ರಲ್ಲಿ ಯಾವುದೂ ಡಿಫರೆನ್ಸ್ ಗಳಿಲ್ಲ, ಬಟ್ ಅದರಲ್ಲಿ ಒಂದೊಂದು ಸಬ್ ಬ್ರಾಂಚಸ್ ಗಳಿದ್ದಾಗೆ ಇದು ಯಾವ್ಯಾವ ಫೀಲ್ಡ್ಗೆ ಅಲ್ಲಿ ಏನೇನು ಕೆಲಸ ಆಗ್ತದೆ, ಈ ತರ ಅವ್ರಿಗೆ ಒಂದು ಪರಿಚಯ ಕೊಟ್ಬಿಟ್ರೆ ಹೈಸ್ಕೂಲಲ್ಲಿ ಇದ್ದಾಗಲೂ

0: ಬ್ರಾಂಚ್ ಅಲ್ಲಿ ನಾನು ಮಾಡಬೇಕು ಅಂತ ಆಸಕ್ತಿ ಇರ್ತದೆ, ಆ ಬ್ರಾಂಚ್ ಹೋಗೋದು ಬಹಳ ಉತ್ತಮ. ಅದಕ್ಕೆ ಏನ್ ಮಾಡ್ಬೇಕು, ಮಕ್ಕಳಿಗೆ ಅವ್ರಿಗೆ ಆಕ್ಚುಲಿ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಪ್ಲಸ್ ಟೂ ನಲ್ಲಿ ಇದ್ದಾಗ. ಸೊ ಅದಕ್ಕೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಾಗ್ತದೆ, ಯಾವ್ಯಾವ ಬ್ರಾಂಚ್ ಯಾವ ತರ ಇದೆ, ಅದರಲ್ಲಿ ಉದ್ಯೋಗ ಅವಕಾಶಗಳೇನಿದೆ, ಅದರಲ್ಲಿ ಹೇಗೆ ನೀವು ಮುಂದುವರಿಬಹುದು, ಏನೇನು ಅಪರ್ಚುನಿಟೀಸ್ ಗಳಿದೆ ನಮ್ಮ ದೇಶದಲ್ಲಿ, ಸ್ವದೇಶಗಳಲ್ಲಿರ್ಬೋದು ವಿದೇಶಗಳಲ್ಲಿರ್ಬೋದು, ಬೇಕಾದಷ್ಟು ಅಪರ್ಚುನಿಟೀಸ್ ಗಳಿವೆ. ಸೊ ಅದನ್ನೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಅವರ ರೂಟು ಅವರೇ ಚೂಸ್ ಮಾಡ್ಕೊಳಕ್ಕೆ ಯೂಸ್ ಆಗ್ತದೆ. ಮೆಕಾಟ್ರಾನಿಕ್ಸ್ ಒಳಗೊಂಡಂತೆ ಯಾವುದೇ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಇರ್ಬೋದು, ಇವತ್ತಿನ ಇಂಡಸ್ಟ್ರೀಸ್ಗಳು ನಿಮ್ಮ ಮಾರ್ಕ್ಸ್ ಮೇಲೆ ಅಥವಾ ಡಿಗ್ರಿಗಳ ಮೇಲೆ ಕೆಲಸ ಕೊಡಲ್ಲ. ಇವತ್ತಿನ ಇಂಡಸ್ಟ್ರಿಗೆ ಏನ್ ಬೇಕು, ಒಬ್ಬ ಪ್ರಾಬ್ಲಮ್ ಸಾಲ್ವರ್ ಬೇಕು, ಮಷಿನ್ಸ್ ಗಳನ್ನ ಹ್ಯಾಂಡಲ್ ಮಾಡೋನ್ ಬೇಕು, ಪ್ರೋಗ್ರಾಮ್ ಮಾಡೋಂತವ್ನು ಬೇಕು, ಆಮೇಲೆ ಒಂದು ಟೀಮ್ ಅಲ್ಲಿ ವರ್ಕ್ ಮಾಡೋಂತ ಕೇಪಬಿಲಿಟಿ ಇರಬೇಕು, ಮತ್ತೆ ಹೊಸ ಹೊಸದ ಏನ್ ಬರುತ್ತೆ ಅದಕ್ಕೆ ಅಡಾಪ್ಟ್ ಆಗೋಂತ ಕೆಪಾಸಿಟಿ ಕೇಪಬಿಲಿಟಿ ನಿಮ್ಮಲ್ಲಿ ಇರಬೇಕು. ಇದನ್ನ ನೋಡ್ತಾರೆ ಇಂಡಸ್ಟ್ರಿಯವರು. ಬರೀ ಥಿಯರಿ ಓದ್ಕೊಂಡು ಹೋಗ್ಬಿಟ್ರೆ ನಾವು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಇವತ್ತಿನ ಇಂಡಸ್ಟ್ರಿಗಳಲ್ಲಿ. ಬಿಕಾಸ್ ಟೆಕ್ನಾಲಜಿ ಚೇಂಜ್ ಆಗ್ತಾ ಇದೆ, ಸ್ಮಾರ್ಟ್ ಸಿಸ್ಟಮ್ಸ್ ಗಳು ಬರ್ತಾ ಇದೆ, ಅದಕ್ಕೆ ತಕ್ಕಂಗೆ ನಾನು ನನ್ನ ಸ್ಕಿಲ್ ಗಳನ್ನ ಎನ್ಹಾನ್ಸ್ ಮಾಡ್ಕೊಂಡು ಅಪ್ಗ್ರೇಡ್ ಮಾಡ್ಕೊಂಡು ಮಾಡಬೇಕು. ಅದನ್ನ ಇವತ್ತಿನ ಇಂಡಸ್ಟ್ರೀಸ್ ಗಳು ನೋಡ್ತಾರೆ. ನೀವು ಮೆಕಾಟ್ರಾನಿಕ್ಸ್ ಫೀಲ್ಡ್ ಗೆ ಬೇಕು ಅಂದ್ರೆ ನಾನು ಹೇಳಿದ್ನಲ್ಲ, ಒಂದು ಟೆಕ್ನಿಕಲ್ಸ್ ಗೆ ಪ್ರಾಕ್ಟಿಕಲ್ಸ್ ಗೆ, ಆ ಪ್ರಾಕ್ಟಿಕಲ್ ಸ್ಕಿಲ್ ಅಲ್ಲಿ ಒಂದು ಟೆಕ್ನಿಕಲ್ ಸ್ಕಿಲ್ ಬೇಕು. ಟೆಕ್ನಿಕಲ್ ಸ್ಕಿಲ್ ಅಂದ್ರೆ ನಮಗೆ ಇಂಜಿನಿಯರಿಂಗ್ ಸಂಬಂಧಪಟ್ಟಿದೆ. ಫಾರ್ ಎಕ್ಸಾಂಪಲ್ ಮೆಕಾಟ್ರಾನಿಕ್ಸ್ ಗೆ ನಮ್ಗೆ ಬೇಕಾಗಿರೋದು ಕ್ಯಾಡ್ ಅಂಡ್ ಕ್ಯಾಮ್ ಅಂತೀವಿ. ಕ್ಯಾಡ್ ಅಂದ್ರೆ ಕಂಪ್ಯೂಟರ್ ಏಡೆಡ್ ಡಿಸೈನು, ಕಂಪ್ಯೂಟರ್ ಏಡೆಡ್ ಮ್ಯಾನುಫ್ಯಾಕ್ಚರ್. ಮುಂಚೆ ನೀವು ನೋಡಿದಾಗ ಡ್ರಾಯಿಂಗ್ ಅಲ್ಲಿ ನಾವು ಡ್ರಾಫ್ಟರ್ ಯೂಸ್ ಮಾಡ್ಕೊಂಡು ದೊಡ್ಡ ದೊಡ್ಡ ಡ್ರಾಯಿಂಗ್ ಬೋರ್ಡ್ ಇಟ್ಕೊಂಡು ಮ್ಯಾನ್ಯುಲ್ ಆಗಿ ಮಾಡ್ತಾ ಇದ್ವಿ. ಇತ್ತೀಚೆಗೆ ಏನಾಗಿದೆ, ಸಾಫ್ಟ್ವೇರ್ ಗಳೆಲ್ಲ ಬಂದ್ಮೇಲೆ ಅದೆಲ್ಲ ಕೆಲಸಗಳು ಸುಲಭ ಆಗಿದೆ. ಅದಕ್ಕೆ ಹೇಳೋದು ಕಂಪ್ಯೂಟರ್ ಏಡೆಡ್ ಡ್ರಾಯಿಂಗ್ ಆರ್ ಕಂಪ್ಯೂಟರ್ ಏಡೆಡ್ ಡಿಸೈನ್. ಡಿಸೈನ್ ಮಾಡಬೇಕು, ಒಂದು ಕಾಂಪೊನೆಂಟ್ ಇದು ಮಾಡಬೇಕು, ಅದೆಲ್ಲ ಡ್ರಾಯಿಂಗ್ ಮಾಡಬೇಕಿತ್ತು ನಾವು. ಸೊ ಅದಕ್ಕೆ ಏನ್ ಮಾಡಿದ್ವಿ, ಈಗ ಸಾಫ್ಟ್ವೇರ್ ಅಳವಡಿಸಿಕೊಂಡು ಕಂಪ್ಯೂಟರ್ ಏಡೆಡ್ ಡಿಸೈನ್ ಆಗಿದೆ. ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ನಾವು ಮುಂಚೆ ಏನ್ ಮಾಡ್ತೀವಿ, ಮ್ಯಾನ್ಯುಲ್ ಆಗಿ ಮಾಡ್ತಾ ಇದ್ವಿ. ಈಗ ಕಂಪ್ಯೂಟರ್ ಕೂಡ ಅದನ್ನ ಅಳವಡಿಸಿಕೊಂಡು ಕಂಪ್ಯೂಟರ್ ಕಂಟ್ರೋಲ್ಡ್ ಆರ್ ಕಂಪ್ಯೂಟರ್ ಏಡೆಡ್ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಬಂದಿದೆ. ಸೊ ಅದರಿಂದ ನಿಮಗೆ ಡಿಸೈನು, ಕಂಪ್ಯೂಟರ್ ಏಡೆಡ್ ಡಿಸೈನು ಮತ್ತೆ ಕಂಪ್ಯೂಟರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕಿಲ್ ಬೇಕಾಗ್ತದೆ. ಎಸ್ಪೆಷಲಿ ನೀವು ಮೆಕಾಟ್ರಾನಿಕ್ಸ್ ಫೀಲ್ಡ್ ಅಥವಾ ಮೆಕ್ಯಾನಿಕಲ್ ಫೀಲ್ಡ್ ಅಲ್ಲೂ ನಾವು ವರ್ಕ್ ಮಾಡಬೇಕು ಅಂತ ಹೇಳಬಹುದು. ಅದಕ್ಕೋಸ್ಕರ ನಾವು ಡ್ರಾಯಿಂಗ್ಗೋಸ್ಕರ, ಡಿಸೈನ್ಗೋಸ್ಕರ, ಮ್ಯಾನುಫ್ಯಾಕ್ಚರಿಂಗ್ಗೋಸ್ಕರ ಸುಮಾರು ಸಾಫ್ಟ್ವೇರ್ ಅಲ್ಲಿ ಇದೆ. ಲೈಕ್ ಸಾಲಿಡ್ ವರ್ಕ್ಸ್ ಅಂತ ಕರೆದಿದೆ, ಆಟೋ ಕ್ಯಾಡ್ಗಳಿದೆ, ಕ್ಯಾಟಿಯಾ, ಬೇಕಾದಷ್ಟು ಕಂಪನಿಗಳ ಸಾಫ್ಟ್ವೇರ್ ಇದೆ, ಅದನ್ನು ಯೂಸ್ ಮಾಡ್ಕೊಂಡು ಮಾಡಬಹುದು. ಅದೊಂದು ಸ್ಕಿಲ್ ಬೇಕು. ಅದಲ್ಲದೆ PLC ಪ್ರೋಗ್ರಾಮಿಂಗ್ ಲಾಜಿಕ್, ಯಾಕಂದ್ರೆ ನಾವು ಮಿಷಿನ್ನು ಮತ್ತೆ ನಮ್ಮ ಇದನ್ನ ಮಿಷಿನ್ ಜೊತೆ ನಾವು ಅಳವಡಿಸ್ಕೋಬೇಕು ಅಂದ್ರೆ ಕನ್ವರ್ಟ್ ಮಾಡಬೇಕು, ಅಂದ್ರೆ ಮಿಷಿನ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡಬೇಕು. ನಮ್ಮ ಐ ಲೆವೆಲ್ ಲ್ಯಾಂಗ್ವೇಜ್ ನ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಕನ್ವರ್ಟ್. ಈ ಇಂಟಿಗ್ರೇಷನ್ ಗೋಸ್ಕರ ಪ್ರೋಗ್ರಾಮಿಂಗ್ ಗಳು ಬೇಕಾಗ್ತದೆ. ಅದ್ರ ಜೊತೆಗೆ ಎಂಬೆಡೆಡ್ ಸಿಸ್ಟಮ್ ಬಗ್ಗೆ ತಿಳ್ಕೋಬೇಕಾಗ್ತದೆ, ಅದ್ರ ಬಗ್ಗೆ ಟ್ರೈನಿಂಗ್ ಬೇಕಾಗ್ತದೆ. ಸೆನ್ಸರ್ಸ್ ಅಂಡ್ ಆಕ್ಚುಯೇಟರ್ಸ್ ಆಗ್ಲೇ ಹೇಳಿದೆ, ಸೆನ್ಸ್ ಮಾಡಿ ಅದಕ್ಕೆ ತಕ್ಕಂಗೆ ಆಕ್ಟ್ ಮಾಡೋಕೆ ಸೆನ್ಸರ್ಸ್ ಬಗ್ಗೆ ಮತ್ತೆ ಆಕ್ಚುಯೇಟರ್ಸ್ ಬಗ್ಗೆ ತಿಳ್ಕೋಬೇಕಾಗ್ತದೆ. ಪ್ರೋಗ್ರಾಮಿಂಗ್ ಸ್ಕಿಲ್ ಅಪಾರ್ಟ್ ಫ್ರಮ್ ನಮ್ಮ ಮೆಕ್ಯಾನಿಕಲ್ ರಿಲೇಟೆಡ್ ಸಾಫ್ಟ್ವೇರ್ ಅಲ್ಲದೆ ನಿಮಗೆ ಪೈಥಾನ್ ಪ್ರೋಗ್ರಾಮಿಂಗ್, ಸಿ ಪ್ರೋಗ್ರಾಮಿಂಗ್, ಮ್ಯಾಟ್ ಲ್ಯಾಬ್ ಇಂಥದ್ದು ಕೆಲವು ಕಡೆ. ಇದೆಲ್ಲದರ ಜೊತೆಗೆ ಟೆಕ್ನಿಕಲ್ ಸ್ಕಿಲ್ ಗೆ ಇನ್ನೊಂದು ಮುಖ್ಯ ಏನು, ಒಬ್ಬ ಉದ್ಯೋಗಿಗೆ ಅಂದ್ರೆ ಸಾಫ್ಟ್ ಸ್ಕಿಲ್. ಇವತ್ತಿನ ನಮ್ಮ ಯೂತ್ ಗಳಲ್ಲಿ ನಾವು ಮಿಸ್ ನೋಡ್ತಾ ಇರೋದು ಅಂದ್ರೆ ಕಾಣದೇ ಇರತಕ್ಕದ್ದು ಅಂದ್ರೆ ಸಾಫ್ಟ್ ಸ್ಕಿಲ್. ಏನು ಸಾಫ್ಟ್ ಸ್ಕಿಲ್ ಅಂದ್ರೆ ಕಮ್ಯುನಿಕೇಶನ್. ಈಗ ಎಲ್ಲರೂ ಮೊಬೈಲ್ ಒಳಗೆ ಮುಳುಗೋಗಿದ್ದಾರೆ, ಒಬ್ರು ಜೊತೆ ಒಬ್ರು ಮಾತಾಡದೇ ಇಲ್ಲ,
1: ಇಂಟರ್ಪರ್ಸನಲ್ ಸ್ಕಿಲ್ಸ್ ಇಲ್ಲ,
0: ಸ್ಕಿಲ್ ಇಲ್ಲ. ಪಕ್ಕ ಕೂತಿದ್ರು ಮೊಬೈಲ್ ಇಟ್ಕೊಂಡು ಮಾತ ಕೂತಿರ್ತಾರೆ, ಒಂದು ಊಟಕ್ಕೆ ಕೂತಿದ್ರು ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ. ಸೊ ಮನುಷ್ಯನ ಮನುಷ್ಯನ ಬಗ್ಗೆ ಒಂದು ಕಾನ್ವರ್ಸೇಷನ್ ಅಲ್ಲಿ ಕಮ್ಯುನಿಕೇಶನ್ ಕಡಿಮೆ ಆಗ್ತದೆ ಇತ್ತೀಚಿನ ಜನರುಗಳಲ್ಲಿ. ಅದರಿಂದ ನೀವು ಒಂದು ಕಂಪನಿ ಒಳಗೆ ವರ್ಕ್ ಮಾಡಬೇಕು ಅಂದ್ರೆ ಕಮ್ಯುನಿಕೇಟ್ ಮಾಡದೇನೆ ಪ್ರಾಬ್ಲಮ್ ಏನು ಅಂತ ತಿಳ್ಕೊಳ್ದೇನೆ, ನಿಮ್ಮ ಐಡಿಯಾನ ಬೇರೆಯವ್ರು ಕೊಡದೇನೆ, ಅವ್ರ ಐಡಿಯಾ ಏನಂತ ನೀವು ತಗೊಳ್ದೇನೆ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಸಾಫ್ಟ್ ಸ್ಕಿಲ್ ಇಸ್ ಮೋರ್ ಇಂಪಾರ್ಟೆಂಟ್. ಟೆಕ್ನಿಕಲ್ ಸ್ಕಿಲ್ ಹೇಳ್ಕೊಡ್ತಾರೆ, ಕಲ್ತ್ಕೋತೀವಿ, ಮಾಡ್ತೀವಿ. ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸಾಫ್ಟ್ ಸ್ಕಿಲ್. ಸೊ ಕಮ್ಯುನಿಕೇಶನ್ ಸ್ಕಿಲ್ ಇರಬೇಕು, ಆಮೇಲೆ ಲೀಡರ್ಶಿಪ್ ಸ್ಕಿಲ್ ಇರಬೇಕು. ಆಮೇಲೆ ನಾವೆಲ್ಲ ಒಬ್ಬೊಬ್ಬರೇ ಆಗ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಟೀಮ್ ವರ್ಕ್, ಟೀಮ್ ಅಲ್ಲಿ ಹೇಗೆ ವರ್ಕ್ ಮಾಡಬೇಕು, ನಾಲ್ಕು ಜನ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡಿ ಅಂತ ಒಂದು ಪ್ರಾಜೆಕ್ಟ್ ಮಾಡಿ ಅಂತ ಬಿಟ್ರೆ ಅಲ್ಲಿ ಒಬ್ರಲ್ಲೊಬ್ರು ಕೋಆರ್ಡಿನೇಷನ್ ಬರ್ತಲ್ಲ ಇತ್ತೀಚಿನ ಜನಗಳಲ್ಲಿ, ಇತ್ತೀಚಿನ ಯೂತ್ಗಳಲ್ಲಿ. ಬೇಕಾದ್ರೆಲ್ಲರೂ ಒಬ್ಬೊಬ್ಬರು ಇದು ಅಲೂಫ್ ಆಗ್ಬಿಟ್ಟಿದ್ದಾರೆ, ಒಂದು ನಾಲ್ಕು ಜನ ಜೊತೆ ಬೆತ್ಕೊಂಡು ಹೇಗೆ ಕೆಲಸ ಮಾಡಬೇಕು, ಹೇಗೆ ಕೆಲಸ ಹಂಚ್ಕೊಂಡು ಮಾಡಬೇಕು ಗೊತ್ತಿಲ್ಲ. ಸೊ ಟೀಮ್ ವರ್ಕು ಇಂಪಾರ್ಟೆಂಟ್ ಆಗ್ತದೆ. ಸುಮಾರು ಜನ ಕೆಲಸ ಮಾಡ್ತಾರೆ, ಬಟ್ ಅದನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ
1: ಪ್ರೆಸೆಂಟೇಷನ್ ಬೇಕಾಗ್ತದೆ.
0: ಇದೆಲ್ಲರ ಜೊತೆಗೆ ನಿಮಗೆ ಯಾವುದೇ ಸಮಸ್ಯೆಗಳನ್ನ ಬಂದ್ರೆ ಅದನ್ನ ಸಾಲ್ವ್ ಮಾಡೋದು ಪ್ರಾಬ್ಲಮ್ ಸಾಲ್ವಿಂಗ್. ಪ್ರಾಬ್ಲಮ್ ಸಾಲ್ವಿಂಗ್ ಇನ್ನೊಂದು ಡಿಸಿಷನ್ ಮೇಕಿಂಗ್. ಒಂದು ಇತ್ತೀಚಿನ ಹುಡುಗರುಗಳಿಗೆ ಸಖತ್ ಕನ್ಫ್ಯೂಷನ್ಸ್ ಇದೆ, ಇದು ಮಾಡಲು ಅದು ಮಾಡಲು ಅದು ಮಾಡಲು ಅಂದ್ರೆ ಡಿಸಿಷನ್ ಮೇಕಿಂಗ್. ಸೊ ಟೆಕ್ನಿಕಲ್ ಸ್ಕಿಲ್ ಬೇಕೇ ಬೇಕು, ಪ್ರಾಕ್ಟಿಕಲ್ ಸ್ಕಿಲ್ ಅಂತ ಹೇಳಿದ್ರೆ ಟೆಕ್ನಿಕಲ್ ಸ್ಕಿಲ್ ಬೇಕೇ ಬೇಕು. ಅದ್ರ ಜೊತೆಗೆ ಸಾಫ್ಟ್ ಸ್ಕಿಲ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್.
1: ಅದ್ರ ಜೊತೆಗೆ ಆಟಿಟ್ಯೂಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ,
0: ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ.
1: ಮತ್ತೆ ಈಗ ಬದಲಾಗ್ತಾ ಇರುವಂತಹ ತಂತ್ರಜ್ಞಾನದಿಂದ ಇವರು ಅಪ್ಸ್ಕಿಲ್ಲಿಂಗ್, ಹೊಸ ಹೊಸದನ್ನ ಕಲಿಯುವಂತದ್ದು.
0: ಅದಕ್ಕೋಸ್ಕರ ನಮ್ಮ ಕಾಲೇಜ್ಗಳಲ್ಲೂ ಕೂಡ ನಾವು ಈ ರೆಗ್ಯುಲರ್ ಕರಿಕ್ಯುಲಮ್ ಜೊತೆಗೆ ನಾವು ಸಾಫ್ಟ್ ಸ್ಕಿಲ್ ಕೂಡ ಕೊಡ್ತಾ ಇದೀವಿ. ಮೊದಲನೇ ವರ್ಷದಿಂದಾನೇ ನಾವು ಸಾಫ್ಟ್ ಸ್ಕಿಲ್ ಕೂಡ ಮಕ್ಕಳಿಗೆ ಕಲಿಸ್ತಾ ಇದೀವಿ.
1: ಈಗ ಸ್ಕೂಲಲ್ಲೂ ಕೂಡ ಇಂಥದನ್ನೆಲ್ಲ ಬಹಳಷ್ಟು ಮಾಡ್ತಾ ಇದ್ದಾರೆ.
0: ಆಮೇಲೆ ಈಗ

0: ಹುಡುಗರುಗಳನ್ನ ಹೊರಗಡೆ ಕಾಂಪಿಟೇಷನ್ ಗಳು ಕಳಿಸಬೇಕಾಗ್ತದೆ, ಇಂಡಸ್ಟ್ರಿ ವಿಸಿಟ್ಸ್ ಗಳು ಕಳಿಸಬೇಕಾಗ್ತದೆ, ಇಂಡಸ್ಟ್ರಿ ಏನ್ ನೋಡಕ್ಕಾಗ್ತದೆ ಅಂತ ನೋಡಿ
1: ಇಂಟರ್ನ್ಶಿಪ್ಸ್ ಎಲ್ಲ
0: ಇಂಟರ್ನ್ಶಿಪ್ಸ್ ಕಳಿಸಬೇಕಾಗ್ತದೆ, ಕೆಲವು ಹ್ಯಾಕಥಾನ್ ಕಾರ್ಯಕ್ರಮಗಳಲ್ಲಿ ಅವ್ರಿಗೆ ಭಾಗವಹಿಸಲಿಕ್ಕೆ ಕಳಿಸ್ಕೊಟ್ರೆ.
1: ಸರಿ, ಹ್ಯಾಕಥಾನ್ ಅನ್ನೋದು ತುಂಬಾ ಬಳಕೆಯಲ್ಲಿರುವಂತಹ ಈಗ ಟರ್ಮ್, ಹಂಗಂದ್ರೆ ಏನು ಅಂತ ಸಂಕ್ಷಿಪ್ತವಾಗಿ
0: ಹ್ಯಾಕಥಾನ್ ಅಂದ್ರೆ ಅದೇ ಆಗ್ಲೇ ಹೇಳಿದಂಗೆ ಪ್ರಾಬ್ಲಮ್ ಸಾಲ್ವಿಂಗ್. ಈ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ನ ಕೊಡ್ತಕ್ಕಂಥದ್ದು ಹ್ಯಾಕಥಾನ್. ಈಗ ಯಾವುದೇ ಫೀಲ್ಡ್ ಅಲ್ಲಿ ಇರ್ಬೋದು, ನಾವೇನ್ ಮಾಡ್ತೇವೆ ದೈನಂದಿನ ಏನಾದ್ರೂ ಒಂದಷ್ಟು ಪ್ರಾಬ್ಲಮ್ಸ್ ಗಳು ಫೇಸ್ ಮಾಡ್ತಿದ್ರೆ ಇಂಡಸ್ಟ್ರಿಗಳು, ಚಿಕ್ಕ ಪ್ರಾಬ್ಲಮ್ ಇರ್ಬೋದು ದೊಡ್ಡ ಪ್ರಾಬ್ಲಮ್ ಇರ್ಬೋದು, ಆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಗಳನ್ನ ಹುಡುಗರಿಗೆ ಕೊಡ್ತೀವಿ. ಆಮೇಲೆ ಅವ್ರು ಕೊಟ್ಬಿಟ್ಟು ನಾವು ಅವ್ರಿಗೆ ಟೈಮ್ ಲೈನ್ ಹಾಕ್ತೀವಿ, ಅದೇ ಡಿಪೆಂಡಿಂಗ್ ಆನ್ ದಿ ಟೈಪ್ ಆಫ್ ಪ್ರಾಬ್ಲಮ್. ಸಿಂಪಲ್ ಪ್ರಾಬ್ಲಮ್ಸ್ ಗಳಿದೆ ನೋಡಪ್ಪ, ಒಂದು 3 hours 4 hours ಅಲ್ಲಿ ಇದಕ್ಕೆ ಸೊಲ್ಯೂಷನ್ ಕೊಡುವಂತೆ. ಕೆಲವು ಕಾಂಪ್ಲೆಕ್ಸ್ ಪ್ರಾಬ್ಲಮ್ 40 hours 24 hours, ಅದು ಡಿಪೆಂಡಿಂಗ್ ಆನ್ ದಿ ಕಾಂಪ್ಲೆಕ್ಸಿಟಿ ಆಫ್ ದಿ ಪ್ರಾಬ್ಲಮ್. ಅವ್ರಿಗೆ ವಿದಿನ್ ದ ಟೈಮ್ ಫ್ರೇಮ್ ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಬೇಕು ಅಂದ್ರೆ ಆಟೋಮೆಟಿಕಲಿ ಮಾಡಬೇಕು, ಥಿಂಕಿಂಗ್ ಥಿಂಕಿಂಗ್ ಎಬಿಲಿಟಿ ಇನ್ಕ್ರೀಸ್ ಆಗುತ್ತೆ,
1: ಅವ್ರ ಕ್ರಿಟಿಕಲ್ ಥಿಂಕಿಂಗ್
0: ಥಿಂಕಿಂಗ್ ಕ್ರಿಯೇಟಿವಿಟಿ ಎನ್ಹಾನ್ಸ್ ಆಗುತ್ತೆ. ಈಗೆಲ್ಲ ಮೊಬೈಲ್ ಅಲ್ಲಿ ಮುಳುಗೋಗಿರೋದ್ರಿಂದ ಈ ತರ ಹ್ಯಾಕಥಾನ್ಸ್ ಗಳು ಅವ್ರಿಗೆ ಒಂದು ಆಪರ್ಚುನಿಟಿ, ಅದರಿಂದ ಆಚೆ ತಂದು ಯಾವ್ದೋ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಯೋಚನಾ ಶಕ್ತಿ ಹೆಚ್ಚಿಗೆ ಮಾಡ್ತಾ ಇದೆ, ನ್ಯಾಚುರಲ್ ಇಂಟೆಲಿಜೆನ್ಸ್ ನ ಜಾಸ್ತಿ ಬಳಕೆ ಮಾಡಕ್ಕೆ ಉಪಯೋಗ ಆಗ್ತಾ ಇದೆ, ಆಮೇಲೆ 4 ಜನದ ಜೊತೆ ಬೆರೀಲಿಕ್ಕೆ ಉಪಯೋಗ ಆಗ್ತಾ ಇದೆ. ಸೊ ಅದರಿಂದನೇ ಸುಮಾರು ಹ್ಯಾಕಥಾನ್ ಕಾರ್ಯಕ್ರಮಗಳು ನಡೀತದೆ ನಮ್ಮ ಕಾಲೇಜ್ ಅಲ್ಲಿ. ಪ್ರತಿ ವರ್ಷ ಒಂದು 10-15 ಹ್ಯಾಕಥಾನ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಪ್ರಾಬ್ಲಮ್ ಬೇರೆ ಬೇರೆ
1: ಇಂಡಸ್ಟ್ರಿಗಳಲ್ಲಿ ಕೂಡ ಮಾಡ್ತಾರೆ.
0: ನಾವು ಪ್ರಾಬ್ಲಮ್ ಗಳನ್ನ ಇಂಡಸ್ಟ್ರಿ ಅವ್ರ ಹತ್ರ ತಗೊಂಡ್ ಕೊಡ್ತೀವಿ. ಇಂಡಸ್ಟ್ರಿ ಅವ್ರಿಗೆ ಪ್ರಾಬ್ಲಮ್ ಗಳಲ್ಲಿ ಇರ್ತವೆ, ಅವ್ರ ಸಾಲ್ವ್ ಮಾಡ್ಲಿಕ್ಕೆ ಆಗಿರಲ್ಲ, ಅವ್ರಿಗೆ ಟೈಮ್ ಇರಲ್ಲ. ಆಕ್ಚುಲಿ ಸಾಲ್ವ್ ಮಾಡಕ್ ಆಗಲ್ಲ ಅಂತಕ್ಕಿಂತ ಅವ್ರಿಗೆ ಟೈಮ್ ಇರಲ್ಲ, ಅವ್ರ ಏನ್ ಮಾಡ್ತಾರೆ ಅದನ್ನ ಔಟ್ ಸೋರ್ಸ್ ಮಾಡ್ತಾರೆ. ಆ ಪ್ರಾಬ್ಲಮ್ ಗಳನ್ನ ಈ ಕಾಲೇಜ್ಗಳಿಗೆ ಕೊಟ್ರೆ ನಾವು ಅಂತದನ್ನ ಈ ತರ ಹ್ಯಾಕಥಾನ್ ಕಾರ್ಯಕ್ರಮಗಳಲ್ಲಿ ಕೊಟ್ಟು ಹುಡುಗರು ಕಡೆಯಿಂದ ಅದನ್ನ ಸೊಲ್ಯೂಷನ್ ತಗೊಂಡು, ಒಂದೇ ಸೊಲ್ಯೂಷನ್ ಇರಲ್ಲ, ಒಂದೊಂದು ಟೀಮ್ ಒಂದೊಂದು ಸೊಲ್ಯೂಷನ್, ಒಂದೊಂದು ಸೊಲ್ಯೂಷನ್ ಒಂಥರ ಅದ್ಭುತ ಇರುತ್ತೆ. ಯಾವ್ದು ಇಂಪ್ಲಿಮೆಂಟ್ ಮಾಡಬಹುದು, ಯಾವ್ದು ವರ್ಕ್ ಆಗುತ್ತೆ, ಆ ಸೊಲ್ಯೂಷನ್ ಗಳನ್ನ ತಗೊಂಡು ಕಂಪನಿಗಳು ಅದನ್ನ ಅಳವಡಿಸಿಕೊಳ್ತಾರೆ.
1: ಈ ಹ್ಯಾಕಥಾನ್ ಇರ್ಬೋದು, ಇವನ್ ಕೆಲವು ಕಡೆ ಐಡಿಯಾ ಥಾನ್ಸ್ ಅಂತ ಮಾಡ್ತಾರೆ,
0: ಐಡಿಯಾ ಕೊಡೋದು,
1: ಐಡಿಯಾ ಪಿಚ್ ಮಾಡೋದು,
0: ಹ್ಯಾಕಥಾನ್ ಐಡಿಯಾ ಥಾನ್ ಸುಮಾರು.
1: ಇವೆಲ್ಲ ಏನಂತಂದ್ರೆ ವಿದ್ಯಾರ್ಥಿಗಳಿಗೆ ಅವರ ಸ್ಕಿಲ್ ಮತ್ತೆ ಅವರ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಆಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ,
0: ಸಾಫ್ಟ್ ಸ್ಕಿಲ್ ಅದರಿಂದನೇ ಬರುತ್ತೆ.
1: ಹೌದು, ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ಸಿಗುತ್ತೆ
0: ಸಿಗುತ್ತೆ. ನೀವಾಗಲೇ ಮುಂದುವರೆದಂಗೆ ನೀವು ಮೆಕಾಟ್ರಾನಿಕ್ಸ್ ಅಲ್ಲಿ ಏನೇನು ಪಾಪ್ಯುಲರ್ ಜಾಬ್ ಆಪರ್ಚುನಿಟೀಸ್ ಇದೆ ಅಂತ ಹೇಳಿದ್ರಲ್ಲ, ನೀವು ಯಾವ ಫೀಲ್ಡ್ ಬೇಕಾದ್ರೂ ಹೋಗ್ಬೋದು. ಮೆಕ್ಯಾನಿಕಲ್ ಅವರಾಗಲಿ, ಎಲೆಕ್ಟ್ರಾನಿಕ್ಸ್ ಅಲ್ಲ, ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ಸ್ ಕಲಿತು ಅಥವಾ ಮೆಕಾಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿದ್ರು, ನೀವು ಮ್ಯಾನುಫ್ಯಾಕ್ಚರಿಂಗ್ ಕಡೆಗೂ ಹೋಗ್ಬೋದು, ಆಟೋಮೇಷನ್ ಕಡೆಗೂ ಹೋಗ್ಬೋದು, ರೋಬೋಟಿಕ್ಸ್ ಕಡೆಗೂ ಹೋಗ್ಬೋದು. ಇವಾಗ ಇತ್ತೀಚೆಗೆ ಇವಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳು ಬಂದೆ, ಆ ಇಂಡಸ್ಟ್ರಿ ಕಡೆಗೂ ಹೋಗ್ಬೋದು, ಏರೋಸ್ಪೇಸ್ ಡೊಮೈನ್ ಕಡೆಗೂ ಹೋಗ್ಬೋದು, ಸೆಮಿಕಂಡಕ್ಟರ್ ಇಂಡಸ್ಟ್ರೀಸ್ ಕಡೆಗೂ ಹೋಗ್ಬೋದು, ಇವನ್ ಹೆಲ್ತ್ ಕೇರ್ ಟೆಕ್ನಾಲಜಿ ಕಡೆಗೂ ಹೋಗ್ಬೋದು.
1: ಸೊ ಜಾಬ್ ಆಪರ್ಚುನಿಟೀಸ್ ಎಲ್ಲ ಬೇರೆ ಎಲ್ಲ ಫೀಲ್ಡ್
0: ಅಲ್ಲಿ. ನೀವು ಇಂಜಿನಿಯರಿಂಗ್ ಅಂದ್ರೆ ಬರೀ ಇಂಡಸ್ಟ್ರಿಗಳಿಗೆ ಹೋಗ್ಬೇಕು ಅಂತ, ಈವನ್ ಮೆಡಿಕಲ್
1: ಸ್ಟಾರ್ಟ್ಅಪ್ ಕೂಡ
0: ಸ್ವಂತ ಉದ್ಯಮಗಳು ಕೂಡ
1: ಶುರು ಮಾಡಬಹುದು.
0: ಅದಕ್ಕೆ ನೀವು ಐದರ್ ನೀವು ಯಾವ ಫೀಲ್ಡ್ ಚೂಸ್ ಮಾಡ್ತೀರಾ ಅದ್ರ ಮೇಲೆ ಆಟೋಮೋಟಿವ್ ಇಂಜಿನಿಯರ್ ಅಂತ ಆಗ್ಬೋದು, ರೋಬೋಟಿಕ್ಸ್ ಇಂಜಿನಿಯರ್, ಪ್ರೋಗ್ರಾಮಿಂಗ್ ಇಂಜಿನಿಯರ್, ಡಿಸೈನ್ ಇಂಜಿನಿಯರ್, ಪ್ರೊಡಕ್ಷನ್ ಇಂಜಿನಿಯರ್, ಮೇಂಟೆನೆನ್ಸ್ ಇಂಜಿನಿಯರ್, ಈ ತರ ಬೇಕಾದಷ್ಟು ಆಪರ್ಚುನಿಟೀಸ್ ಗಳು ಮೆಕಾಟ್ರಾನಿಕ್ಸ್ ಅಥವಾ ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ಸ್ ಕಲಿತಂತ ವಿದ್ಯಾರ್ಥಿಗಳಿಗೆ
1: ಈಗ ಸಿಗ್ತಾ ಇದೆ. ಈ ಜಾಬ್ ಆಪರ್ಚುನಿಟೀಸ್ ಗಳು ಬೇರೆ ಬೇರೆ ಎಲ್ಲ ಸೆಕ್ಟರ್ಸ್ ಗಳಲ್ಲಿ ಹೇಗೆ ಸ್ಕ್ಯಾಟರ್ ಆಗಿದೆ ಅಂತ ಹೇಳ್ತಿದ್ರೆ,
0: ನೀವು ಪ್ರೈವೇಟ್ ಪಬ್ಲಿಕ್ ಅನ್ನೋದಕ್ಕಿಂತ ಎಲ್ಲ ಇನ್ ಜನರಲ್ ಎಲ್ಲಾ ಸೆಕ್ಟರ್ ಗಳಲ್ಲೂ ಪ್ರೈವೇಟ್ ಆಗಿರ್ಬೋದು ಪಬ್ಲಿಕ್ ಆಗಿರ್ಬೋದು ತುಂಬಾ ಆಪರ್ಚುನಿಟಿ. ಬಟ್ ಪಬ್ಲಿಕ್ ಅಲ್ಲಿ ಏನಾಗ್ತದೆ, ಅಷ್ಟು ಫಾಸ್ಟ್ ಆಗಿ ಟೆಕ್ನಾಲಜಿ ಚೇಂಜ್ ಆಗ್ತಾ ಇಲ್ಲ. ಪ್ರೈವೇಟ್ ಅವರು ಇನ್ವೆಸ್ಟ್ ಮಾಡಿ ಬೇಗ ಬೇಗ ಟೆಕ್ನಾಲಜಿ ಅಡಾಪ್ಟ್ ಆಗ್ತಾರೆ. ಸೊ ಪ್ರೈವೇಟ್ ಸೆಕ್ಟರ್ ಅಲ್ಲಿ ನಿಮ್ಗೆ ತುಂಬಾ ಜಾಬ್ ಆಪರ್ಚುನಿಟೀಸ್ ಗಳಿದೆ, ಎಸ್ಪೆಷಲಿ ಈ ತರ ಇಂಟರ್ ಡಿಸಿಪ್ಲಿನರಿ ಫೀಲ್ಡ್ ಗಳಲ್ಲಿ. ಬಹಳಷ್ಟು ಮಲ್ಟಿನ್ಯಾಷನಲ್ ಕಂಪನೀಸ್ ಗಳಲ್ಲಿ ತುಂಬಾ ಆಪರ್ಚುನಿಟೀಸ್ ಇದೆ ಇದರಲ್ಲಿ.
1: ಸರ್, ಕೊನೆಯದಾಗಿ ಮೆಕಾಟ್ರಾನಿಕ್ಸ್ ಓದಬೇಕು ಅಥವಾ ಎಲೆಕ್ಟ್ರಾನಿಕ್ಸ್ ತಗೊಂಬೇಕು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ತಗೊಂಬೇಕು, ಈ ರೀತಿಯಾದಂತಹ ಕನ್ಫ್ಯೂಷನ್ಸ್ ಗಳಿದ್ದ ವಿದ್ಯಾರ್ಥಿಗಳಿಗೆ ನಿಮ್ಮ ಸಲಹೆ ಏನ್ ಸರ್?
0: ಫೈನಲ್ ಇನ್ಸ್ಪಿರೇಷನಲ್ ಮೆಸೇಜ್ ಈ ವಿದ್ಯಾರ್ಥಿಗಳಿಗೆ ಏನು ಅಂದ್ರೆ, ನೀವು ಕಾಲೇಜಿಂದ ಆಚೆ ಬರಬೇಕಾದ್ರೆ ಫ್ಯೂಚರ್ ರೆಡಿ ಇಂಜಿನಿಯರ್ಸ್ ಆಗಿ ಬರಬೇಕಾಗ್ತದೆ. ಅಂದ್ರೆ ಫ್ಯೂಚರ್ ಇಂಡಸ್ಟ್ರೀಸ್ ದೇ ವಿಲ್ ನಾಟ್ ಡಿಪೆಂಡ್ ಓನ್ಲಿ ಆನ್ ದ ಮಷೀನ್, ದೇ ವಿಲ್ ಡಿಪೆಂಡ್ ಆನ್ ಇಂಟೆಲಿಜೆನ್ಸ್ ಸಿಸ್ಟಮ್. ಸೊ ಆ ಇಂಟೆಲಿಜೆನ್ಸ್ ಸಿಸ್ಟಮ್ ಬಗ್ಗೆ ತಿಳ್ಕೊಂಡು ಆಚೆ ಬನ್ನಿ ಅಂತ.
1: ತುಂಬಾ ಸಂತೋಷ ಸರ್, ಇಲ್ಲಿವರೆಗೂ ಮೆಕಾಟ್ರಾನಿಕ್ಸ್ ಮತ್ತು ಈ ಕ್ಷೇತ್ರದಲ್ಲಿನ ಉದ್ಯೋಗಾವಕಾಶಗಳ ಬಗ್ಗೆ ಬಹಳ ಚೆನ್ನಾಗಿ ಮಾಹಿತಿಯನ್ನ ಕೊಟ್ರಿ. ನಿಮಗೆ ನಮ್ಮ ನಿಲಯದ ಪರವಾಗಿ ಮತ್ತು ಶ್ರೋತೃಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಮೇಡಮ್.
2: ಇದುವರೆಗೆ ವೃತ್ತಿ ಮಾರ್ಗದರ್ಶನದಲ್ಲಿ ಮೆಕಾಟ್ರಾನಿಕ್ಸ್ ಕ್ಷೇತ್ರದಲ್ಲಿನ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳು ಈ ಕುರಿತು ಮೈಸೂರಿನ ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜಿನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕರಾದ ವಿನಯ್ ಕೆಬಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಬಿಕೆ ಸರಸ್ವತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸರಿಯಾಗಿ 5 ಗಂಟೆಗಳ ಈ ಸಮಯದಲ್ಲಿ ಇಂದಿನ ಸಂಜೆಯ ಪ್ರಸಾರ ಕಾರ್ಯದೊಂದಿಗೆ ನಾನು ನಿಮ್ಮೆಲ್ಲರ ಜೊತೆಯಾಗ್ತಾ ಇದ್ದೀನಿ. ನಿಮ್ಮ ಮೆಚ್ಚಿನ ಮೈಸೂರು ಬಾನುಲಿಯ ಸವಿಯುಲಿ ಅರ್ಚನಾ ಆರ್ಯ. ಮೊದಲಿಗೆ ಕೆಲವು ಪ್ರಕಟಣೆಗಳು.
1: ಮೈಸೂರು ಸಾಹಿತ್ಯ ಸಂಭ್ರಮ, ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಈ ಬಾರಿ ದಶಕದ ಸಂಭ್ರಮದೊಂದಿಗೆ ಜುಲೈ 4 ಮತ್ತು 5 ತಾರೀಖು, ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್, ಸಮಯ ಬೆಳಿಗ್ಗೆ 9:30. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಖ್ಯಾತರೊಂದಿಗೆ ಸಂವಾದ. ಬನ್ನಿ, ಸಾಹಿತ್ಯದ ಸವಿಯನ್ನ ಸವಿಯಿರಿ. ಪ್ರವೇಶ ಉಚಿತ.
2: ನೀವು ಸಿಲೆಬಸ್ಗೂ ಮೀರಿದಂತಹ ಡಿಫ್ರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
3: ಬನ್ನಿ ಬನ್ನಿ ಶಿಂಬಾ, ಜನ ಬಂದವರೇ, ಅವ್ರಿಗೆ ಒಂದ್ ಕಲಂ ಹಾಕೋ, ಈಗ ಲಾಗ ಹಾಕೋ.
4: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ ಜುಲೈ 4 ತಾರೀಕು ರಾತ್ರಿ 8 ಗಂಟೆಗೆ ಕೇಳಿ ನಾಟಕ ಕರಡಿಯ ಕುಣಿಸುತ.
3: ಕೇಳಿ, ಈ ನಮ್ಮ ಕರಡಿ ಅಂತಿಂತ ಕರಡಿ ಅಲ್ಲ, ನಮ್ಮ ಕೃಷ್ಣ ಪರಮಾತ್ಮ ಯಾವ ಜಾಂಬವಂತನನ್ನ ಕುಸ್ತಿಯಲ್ಲಿ ಸೋಲಿಸಿ ಜಾಂಬವತಿಯನ್ನ ಮದುವೆ ಆದ್ನಲ್ಲ, ಆ ಜಾಂಬವಂತನ ವಂಶದವನು.
4: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ ಜುಲೈ 4 ತಾರೀಕು ರಾತ್ರಿ 8 ಗಂಟೆಗೆ ನಾಟಕ ಕರಡಿಯ ಕುಣಿಸುತ್ತಾ.

ಕೇಳುಗರೆ, ಇಂದು ಸಂಜೆ 6:50ಕ್ಕೆ ಮೂಡಿಬರಲಿರುವ ಕೃಷಿ ರಂಗದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಾಯೋಜಕರು ಕೃಷಿ ಇಲಾಖೆ. ಇಂದಿನ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುತ್ತಾರೆ ಹೆಚ್ ಬಿ ಶೋಭಾ, ಜಂಟಿ ಕೃಷಿ ನಿರ್ದೇಶಕರು, ಬೆಳೆ ವಿಮೆ ವಿಭಾಗ, ಕೃಷಿ ಇಲಾಖೆ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇನ್ನೀಗ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳನ್ನು ಆರಂಭಿಸುವಂತಹ ಸಮಯ. ಕೇಳುಗರೆ, ನೀವು ನಿಮ್ಮ ಮೆಚ್ಚಿನ ಚಿತ್ರಗೀತೆಯನ್ನು ನಮ್ಮ ಆಕಾಶವಾಣಿಯ ಮುಖಾಂತರ ಕೇಳಬೇಕು ಅಂದರೆ 9480858823 ಈ ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶವನ್ನು ಕಳಿಸಬಹುದು. ನಿಮ್ಮ ಹೆಸರು, ಚಿತ್ರದ ಹೆಸರು, ಹಾಡಿನ ಸಾಲನ್ನು ಅದರಲ್ಲಿ ಬರೆದು ನಮಗೆ ಸಂದೇಶ ರವಾನಿಸಿದರೆ ಆ ಹಾಡು ನಮ್ಮ ನಿಲಯದಿಂದ ಪ್ರಸಾರವಾಗುತ್ತೆ. ಗಮನ ಇಡಿ, ಈ ಮೊದಲ ಹಾಡಿನ ನಂತರ ಬಂದ ಸಂದೇಶಗಳನ್ನು ಹಾಡಿನ ಪ್ರಸಾರದ ಆಯ್ಕೆಗೆ ನಾವು ಪರಿಗಣನೆಗೆ ತಗೊಳ್ತೀವಿ. ಹಾಗಾಗಿ ಮೊದಲ ಹಾಡಿನ ನಂತರ ನೀವು ಸಂದೇಶಗಳನ್ನು ಕಳಿಸಬಹುದು. ಹಾಗಿದ್ರೆ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಮೊದಲ ಗೀತೆಯಾಗಿ ಮೂಡಿ ಬರ್ತಾ ಇದೆ ಕೊಡಗಿನ ಕಾವೇರಿ ಚಿತ್ರಕ್ಕಾಗಿ ಚಿತ್ರ ಅವರು ಹಾಡಿರುವಂತಹ ಗೀತೆ. ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ.

0: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ಸರಸ್ವತಿಪುರಂನಲ್ಲಿರುವ ವಿಜಯ ವಿಠಲ ವಿದ್ಯಾಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
1: ಹೌದಾ? ಆದ್ರೆ ನಿನ್ ಪುಸ್ತಕಗಳು ಯಾಕೆ ತುಳು ಹೊಡೆಯುತ್ತಿವೆ?
2: ಪುಸ್ತಕ ಅಂದ್ರೆ ಬೋರು ಅಮ್ಮ, ಮೊಬೈಲ್ ನಲ್ಲಿ ಎಲ್ಲಾ ಜ್ಞಾನ ಇದೆ.
1: ಎಲ್ಲಾ ಜ್ಞಾನ ಇದ್ದಿದ್ರೆ ನಿನ್ ಪರೀಕ್ಷೆಯಲ್ಲಿ ಅಂಕಗಳು ಯಾಕೆ ಕಡಿಮೆ?
0: ತಪ್ಪದೆ ಆಲಿಸಿ, ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
3: ಕಾರ್ಯಕ್ರಮದಲ್ಲಿ ಮೊದಲ ಸಂದೇಶವಾಗಿ ನಮಗೆ ಬಂದಿದೆ ಮುದ್ದಳ್ಳಿ ಪುಟ್ಟಸ್ವಾಮಿ, ಕೆಎಸ್ಆರ್ಟಿಸಿ ಮತ್ತು ಸ್ನೇಹಿತರು ಅಂತ ಹೇಳಿ ಅವರು ತಮ್ಮ ಹೆಸರಿನೊಂದಿಗೆ ನಂಜನಗೂಡು ಅನ್ನುವಂತಹ ಊರನ್ನು ನಮೂದಿಸಿ ವೀರಕೇಸರಿ ಚಿತ್ರದ ಹಾಡನ್ನು ದಯವಿಟ್ಟು ನಮಗೋಸ್ಕರ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಮೂಡಿ ಬರ್ತಾ ಇದೆ ಅವರ ಕೋರಿಕೆಯ ಘಂಟಸಾಲ ಅವರು ಹಾಡಿರುವ ವೀರಕೇಸರಿ ಚಿತ್ರದ ಹಾಡು. ಈ ಗೀತೆಯನ್ನು ಬರೆದವರು ಕೂರ ಸೀತಾರಾಮ ಶಾಸ್ತ್ರಿ, ಸಂಗೀತ ನೀಡಿದವರು ಕೂಡ ಘಂಟಸಾಲ.

ಕೇಳುಗರೆ, ಇಲ್ಲೊಂದು ಪ್ರಕಟಣೆ ಇದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹಾಗೂ ದಿ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗಾಗಿ ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ಒಂದು ವರ್ಷದ ಯುಜಿ ಡಿಪ್ಲೊಮಾ ಕೋರ್ಸ್ ಪ್ರಾರಂಭವಾಗುತ್ತಿದೆ. ಈ ಕೋರ್ಸ್ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಪ್ರಾರಂಭವಾಗ್ತಾ ಇರುವಂತಹ ವಿಶೇಷ ತರಬೇತಿ. ಇದರ ಮುಖ್ಯಾಂಶಗಳು ಹೀಗಿವೆ. ಕೋರ್ಸ್ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ 15,000 ಶಿಷ್ಯವೇತನದೊಂದಿಗೆ ದಿ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಬ್ಲೈಂಡ್ ಸಂಸ್ಥೆಯಲ್ಲಿ ಒಂದು ವರ್ಷದ ಪ್ರಾಯೋಗಿಕ ತರಬೇತಿ, ನಂತರದ ವರ್ಷದಿಂದ 23,000 ವೇತನದೊಂದಿಗೆ ಎನ್ಎಬಿ ಅಥವಾ ಇತರೆ ಎನ್ಜಿಒಗಳಲ್ಲಿ ಉದ್ಯೋಗಾವಕಾಶ ದೊರೆಯಲಿದೆ. ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 4, 2026. ಅರ್ಜಿಯನ್ನು www.bcu.karnataka.gov.in ಇಲ್ಲಿಗೆ ಲಾಗಿನ್ ಆಗಿ ಸಲ್ಲಿಸಬೇಕು. ಎನ್ಜಿಒಗಳು, ಸಮಗ್ರ ಶಿಕ್ಷಣ ಮತ್ತು ಪುನರ್ವಸತಿ ಕೇಂದ್ರಗಳು, ಸರ್ಕಾರ ಹಾಗೂ ಸಿಎಸ್ಆರ್ ಬೆಂಬಲಿತ ವಿಕಲಚೇತನ ಸಬಲೀಕರಣ ಕಾರ್ಯಕ್ರಮಗಳಲ್ಲಿ ಕಾರ್ಯನಿರ್ವಹಿಸಲು ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ 9538653180 ಅಥವಾ 6363891284 ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ.

0: ಸಂದೇಶಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶ ನಮ್ಮನ್ನು ತಲುಪಿದೆ. ಮಂಡ್ಯದ ಗುತ್ತಲೂನ ಚೆನ್ನಯ್ಯ ಬಡಾವಣೆಯಿಂದ ಪಾರ್ವತಿ ಅವರು ಕಳಿಸಿರುವಂತಹ ಸಂದೇಶ. ಹಣ್ಣೆಲೆ ಚಿಗುರಿದಾಗ ಚಿತ್ರದ ಒಂದು ಹಾಡನ್ನು ನಮಗೋಸ್ಕರ ಪ್ರಸಾರ ಮಾಡಿ ಅಂತ ಅವರು ಕೇಳಿದ್ದಾರೆ. ಅವರಿಗೋಸ್ಕರ ಈಗ ಮೂಡಿ ಬರ್ತಾ ಇದೆ ಹಣ್ಣೆಲೆ ಚಿಗುರಿದಾಗ ಚಿತ್ರಕ್ಕಾಗಿ ಪಿ ಸುಶೀಲಾ ಅವರು ಹಾಡಿರುವಂತಹ ಗೀತೆ. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿದೆ.
1: ಚೆಲುವೆಲ್ಲ ನಂದೆಂದಿತು ಹೆಣ್ಣು ಹೂವ ಮುಡಿದು ಚೆಲುವೇ.

ಕೇಳುಗರೆ, ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಕಾಲೇಜು ಮೈಸೂರು ಇವರ ವತಿಯಿಂದ 2026-27 ಸಾಲಿನಲ್ಲಿ ಇಂಜಿನಿಯರಿಂಗ್ ವಿಭಾಗಗಳಾದ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇವುಗಳಿಗೆ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಡಿಪ್ಲೊಮೊ ದ್ವಿತೀಯ ವರ್ಷದ ಇಂಜಿನಿಯರಿಂಗ್

ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಕೆಲಸ ಮಾಡುತ್ತಿರುವ ವೃತ್ತಿಪರ ಅಭ್ಯರ್ಥಿಗಳಿಂದ ಅಂದರೆ ವರ್ಕಿಂಗ್ ಪ್ರೊಫೆಷನಲ್ಸ್ನಿಂದ ಆಫ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಜುಲೈ 11 ಒಳಗೆ ಅಂದರೆ ಇದೇ ತಿಂಗಳ 11 ಒಳಗೆ ಆಸಕ್ತ ಅಭ್ಯರ್ಥಿಗಳು ಸದರಿ ಕೋರ್ಸುಗಳಿಗೆ ಸರ್ಕಾರಿ CPC ಪಾಲಿಟೆಕ್ನಿಕ್ ಮೈಸೂರು ಇಲ್ಲಿಂದ ಪ್ರವೇಶ ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಹ ಅಭ್ಯರ್ಥಿಗಳಿಗೆ ಸಂಸ್ಥೆಯ ಪ್ರಾಂಶುಪಾಲರ ಹಂತದಲ್ಲಿ ಆಫ್ಲೈನ್ ಮೂಲಕ ಪ್ರವೇಶವನ್ನು ನೀಡಲಾಗುತ್ತೆ. ಹೆಚ್ಚಿನ ಮಾಹಿತಿಯನ್ನು ಸರ್ಕಾರಿ CPC ಪಾಲಿಟೆಕ್ನಿಕ್ ಮೈಸೂರು ಇಲ್ಲಿ ಕಚೇರಿ ವೇಳೆಯಲ್ಲಿ ಪಡೆಯಬಹುದು ಅಥವಾ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ವೆಬ್ಸೈಟ್ DTEK.Karnataka.gov.in ಈ ವೆಬ್ಸೈಟ್ ಮುಖಾಂತರ ಕೂಡ ಪಡೆಯಬಹುದಾಗಿರುತ್ತದೆ. ಪ್ರಕಟಣೆ ಕೇಳಿದಿರಿ.

ಕಾರ್ಯಕ್ರಮದಲ್ಲಿ ಮುಂದೆ ಮೈಸೂರಿನ ಕಲ್ಯಾಣಗಿರಿಯಿಂದ ಮೊಹಮ್ಮದ್ ಫರ್ದೀನ್ ಅವರ ಸಂದೇಶವೊಂದು ಬಂದಿದೆ. ಸಪ್ತಸಾಗರದಾಚೆಯಲ್ಲೋ ಚಿತ್ರದ ಶೀರ್ಷಿಕೆ ಗೀತೆಯನ್ನು ನಮಗೋಸ್ಕರ ಪ್ರಸಾರ ಮಾಡಿ ಅಂತ ಹೇಳಿ ಅವರು ಕೋರಿಕೆಯ ಸಂದೇಶವನ್ನು ಕಳಿಸಿದ್ದಾರೆ. ಅವರಿಗೋಸ್ಕರ ಇದೀಗ ಮೂಡಿ ಬರ್ತಾ ಇದೆ ಸಪ್ತಸಾಗರದಾಚೆಯಲ್ಲೋ ಚಿತ್ರದ ಶೀರ್ಷಿಕೆ ಗೀತೆ. ಕಪಿಲ್ ನಾಯರ್ ಅವರ ಧ್ವನಿಯಲ್ಲಿ, ಧನಂಜಯ್ ರಂಜನ್ ಅವರ ಸಾಹಿತ್ಯ, ಚರಣ್ ರಾಜ್ ಅವರ ಸಂಗೀತ ಈ ಹಾಡಿಗಿದೆ.

0: ನಕ್ಷತ್ರಲೋಕ ನಕ್ಷತ್ರಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ.
1: ಕೇಳುಗರೆ, ಈ ಬಾರಿಯ ನಕ್ಷತ್ರಲೋಕ ಕಾರ್ಯಕ್ರಮ ಜುಲೈ 5ನೇ ತಾರೀಕು ಭಾನುವಾರ ಮಧ್ಯಾಹ್ನ 2:40 ಪ್ರಸಾರವಾಗಲಿದೆ. ಇದರಲ್ಲಿ ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳುವಿರಿ.
2: ಅದು ಹಿಟ್ಟಾದ್ಮೇಲೆ ನಮ್ಗೆ ಕೃಪಾಕರ ಸೇನಾನಿ ಸರ್ ನನಗೆ ಗುರುಗಳ ತರ ಮತ್ತೆ ನನ್ನ ಮಾರ್ಗದರ್ಶಿಗಳು.
1: ಕೇಳಲು ಮರೆಯದಿರಿ, ಜುಲೈ 5ನೇ ತಾರೀಕು ಭಾನುವಾರ ಮಧ್ಯಾಹ್ನ 2:40 ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರೊಂದಿಗೆ ಸಂವಾದ.
0: ನಕ್ಷತ್ರಲೋಕ
3: ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮದಲ್ಲಿ
4: ಕೈಯ ಚಿವುಟಿ ಒಮ್ಮೆ ನೋಡಿಕೊಳ್ಳಲೇನೋ ನನ್ನ ಕಣ್ಣು ನಾನೇ ನಂಬದ.
5: ಕಾರ್ಯಕ್ರಮವನ್ನು ಮುಂದುವರೆಸ್ತಾ ಕೆಆರ್ಪೇಟೆಯಿಂದ ಸುಚಿತ್ರ ಅವರು ಕಳಿಸಿರುವಂತಹ ಸಂದೇಶವನ್ನು ಓದೋದಾದರೆ, ಬೆಳ್ಳಿ ಮೋಡಗಳು ಚಿತ್ರದಿಂದ ಹೃದಯವೇ ನಿನ್ನ ಹೆಸರಿಗೆ ಅನ್ನುವಂತಹ ಹಾಡನ್ನು ನಮಗೋಸ್ಕರ ಪ್ರಸಾರ ಮಾಡಿ ಅಂತ ಹಾಡಿನ ವಿವರಗಳೊಂದಿಗೆ ಬಂದಂತಹ ಸಂದೇಶವನ್ನು ನಾವು ಪರಿಗಣಿಸಿ ಈಗ ಅವರಿಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೇವೆ. ಬೆಳ್ಳಿ ಮೋಡಗಳು ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು, ಮನು ಅವರೊಂದಿಗೆ ಧ್ವನಿಯಾಗಿರುವ ಕೆ ವಿ ರಾಜು ಅವರು ಬರೆದಿರುವಂತಹ ಗೀತೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಹಾಡಿಗಿದೆ.

ಕೇಳುಗರೆ, ಇದೇ 5ನೇ ತಾರೀಕು ಭಾನುವಾರ ಬೆಳಿಗ್ಗೆ 9:40 ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಯೋಪಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾ ಸ್ವಾತಿ ಆರ್ ಅವರೊಂದಿಗೆ ಮಾತುಕತೆಯನ್ನು ಕೇಳಲಿದ್ದೀರಿ. ಕರ್ಪೂರದ ಗೊಂಬೆ ಚಿತ್ರದ ಒಂದು ಹಾಡನ್ನ ನಮಗೋಸ್ಕರ ಪ್ರಸಾರ ಮಾಡಿ ಅಂತ ಕೇಳಿ ಮೈಸೂರಿನಿಂದ ಅಮೂಲ್ಯ, ಚೈತ್ರ, ಲತಾ ದಿನೇಶ್ ಅವರ ಸಂದೇಶ ಬಂದಿದೆ. ಇದೀಗ ಮೂಡಿ ಬರ್ತಾ ಇದೆ. ಚಿತ್ರ ಅವರ ಧ್ವನಿಯಲ್ಲಿರುವ ಕರ್ಪೂರದ ಗೊಂಬೆ ಚಿತ್ರಕ್ಕಾಗಿ ಹಂಸಲೇಖ ಅವರು ಗೀತೆಯನ್ನು ಬರೆದು ಸಂಗೀತ ನೀಡಿರುವ ಈ ಹಾಡು.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಎಂಸಿಎ ಪ್ರೋಗ್ರಾಂ, ಆನ್ ಆಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
2: ಚಂದನದ ಗೊಂಬೆ ಚಿತ್ರದ ಒಂದು ಗೀತೆಯನ್ನು ನಮಗೋಸ್ಕರ ಪ್ರಸಾರ ಮಾಡಿ ನಾವೆಲ್ಲ ಇಷ್ಟಪಟ್ಟಿದ್ದೀವಿ ಅಂತ ಮೀನಮ್ಮ, ಗುಣ್ವಿತ್, ಗುಣಿಷ್ಕಾ, ವಿನುತಾ, ನಿಶಾಂತ್ ಇವರು ಮೈಸೂರಿನ ಬೆಳವಾಡಿಯಿಂದ ನಮಗೆ ಸಂದೇಶವೊಂದನ್ನು ಕಳಿಸಿದ್ದಾರೆ. ಅವರಿಗೋಸ್ಕರ ಈಗ ಮೂಡಿ ಬರ್ತಾ ಇದೆ ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವ ಚಂದನದ ಗೊಂಬೆ ಚಿತ್ರದ ಈ ಹಾಡು.

ಕೇಳುಗರೆ, ಇಲ್ಲೊಂದು ಪ್ರಕಟಣೆ ಇದೆ. ಸಮಾಜ ಕಲ್ಯಾಣ ಇಲಾಖಾ ವತಿಯಿಂದ 2025-26 ಶೈಕ್ಷಣಿಕ ಸಾಲಿನಲ್ಲಿ ಮೆಟ್ರಿಕ್ ನಂತರದ ದ್ವಿತೀಯ ಪಿಯುಸಿ, 3 ವರ್ಷದ ಪಾಲಿಟೆಕ್ನಿಕ್ ಡಿಪ್ಲೊಮಾ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಹಾಗೂ ವೃತ್ತಿಪರ ಕೋರ್ಸುಗಳನ್ನು ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನೀಡಲಾಗುತ್ತಿದ್ದು, ಇಲಾಖೆಯ ವೆಬ್ಸೈಟ್ https://swdservices.karnataka.gov.in ಪ್ರೋತ್ಸಾಹಧನವನ್ನು ಪಡೆಯಲು ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಇದಕ್ಕೆ ಯಾವುದೇ ರೀತಿಯ ಆದಾಯದ ಮಿತಿ ಇರುವುದಿಲ್ಲ. ಅರ್ಹ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಎಕ್ನಾಲೆಜ್ಮೆಂಟ್ ಪ್ರಿಂಟ್, ಜಾತಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಪ್ರತಿ, ಎಸ್ಎಸ್ಎಲ್ಸಿ ಅಂಕಪಟ್ಟಿ ಮತ್ತು ಹಿಂದಿನ ವರ್ಷಗಳ ಅಂಕಪಟ್ಟಿಗಳನ್ನು ಪ್ರಾಂಶುಪಾಲರಿಂದ ದೃಢೀಕರಿಸಿ ಕಚೇರಿಗೆ ಸಲ್ಲಿಸಲು ಕೋರಿದೆ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ ಮೈಸೂರು ತಾಲೂಕು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಭವನ ಕಟ್ಟಡ ಆದಿಪಂಪ ರಸ್ತೆ ಒಂಟಿಕೊಪ್ಪಲು ಪೂರ್ವ ಬಡಾವಣೆ ಪಡುವಾರಹಳ್ಳಿ ಮೈಸೂರು ಇಲ್ಲಿ ಖುದ್ದಾಗಿ ಸಂಪರ್ಕಿಸಬಹುದು ಅಥವಾ 08212520910 ಈ ದೂರವಾಣಿ ಸಂಖ್ಯೆಯನ್ನು ಕೂಡ ಸಂಪರ್ಕಿಸಬಹುದಾಗಿ ಪ್ರಕಟಣೆಯಲ್ಲಿ ತಿಳಿಸಿದೆ.

ಸಂದೇಶಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಮೂಡಿ ಬರ್ತಾ ಇರುವಂತಹ ಗೀತೆ ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ಚಿತ್ರದ್ದು. ಶಮಿತಾ ಮಲ್ನಾಡ್ ಅವರು ಹಾಡಿರುವಂತಹ ಈ ಗೀತೆ

ಸಾಹಿತ್ಯ ಕವಿರಾಜ್ ಅವರದ್ದು, ವಿ ಹರಿಕೃಷ್ಣ ಅವರ ಸಂಗೀತವಿದೆ. ಈ ಗೀತೆಯನ್ನ ನಮಗೋಸ್ಕರ ಪ್ರಸಾರ ಮಾಡಿ ಅಂತ ಶ್ರೀರಂಗಪಟ್ಟಣ ತಾಲೂಕು ಬಲ್ಲೇಣ್ಣಹಳ್ಳಿ ಗ್ರಾಮದಿಂದ ಬಿಟಿ ದಾಸ್ ಪ್ರಕಾಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ನೆಹರು ಯುವ ಕೇಂದ್ರ ಈಗಿನ ಮೇರಾ ಯುವ ಭಾರತ್ನಲ್ಲಿ ಯುವಜನತೆಗಿರುವ ಸೌಲಭ್ಯಗಳು ಹಾಗೂ ಯೋಜನೆಗಳು, ಈ ಕುರಿತು ನೆಹರು ಯುವ ಕೇಂದ್ರದ ನಿವೃತ್ತ ಉಪನಿರ್ದೇಶಕರಾದ ಸಿದ್ದರಾಮಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಇದು 2026-27 ಸಾಲಿನ ವಾರ್ಷಿಕ ಕ್ರಿಯಾಯೋಜನೆಯಿದೆ. ಇದು ಮಾನನೀಯ ಪ್ರಧಾನಮಂತ್ರಿಗಳ ವಿಕಸಿತ ಭಾರತ 2047 ಏನೋ ಒಂದು ಪರಿಕಲ್ಪನೆ ಇದೆಯಲ್ಲ, ಅದರ ಆಧಾರದ ಮೇಲೆ ರಚನೆಗೊಂಡಂತಹ ಒಂದು ಕಾರ್ಯಕ್ರಮ ಆಗಿದೆ.
0: ಕೇಳಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಮಾಡ್ತಾ ಕಾರ್ಯಕ್ರಮದ ಅಂತ್ಯಕ್ಕೇನೆ ಬಂದು ಬಿಟ್ಟಿದ್ದೇವೆ. ಇನ್ನೀಗ ಯಾರ್ಯಾರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಅಂತ ಹೇಳಿ ನೋಡುವ ಸಮಯ ಈಗ. ವೇಣು, ಭಾಗ್ಯಮ್ಮ, ಶೋಭಾ ನಾಗರಾಜು, ಜ್ಯೋತಿ ಮಂಜು ಅವರು ನಮಗೆ ಎನ್ಆರ್ ಮೊಹಲ್ಲಾದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಚಂದ್ರಶೇಖರ್ ರಂಪೋರೆ, ಲೀಲಾವತಿ, ಶಿಲ್ಪಾ, ಚಿರಂತ್ ಅವರು

ಅನಿಯಾ ಅಂಜುಂ ಅವರ ಸಂದೇಶ ಬಂದಿದೆ. ಹಾಗೆಯೇ ಗಾಯತ್ರಿಪುರಂ ಮೈಸೂರಿನಿಂದ ಸ್ವಿಚ್ಚೀರ್ ಅವರ ಮೊಹಮ್ಮದ್ ನದೀಮ್ ಅವರ ಸಂದೇಶ ಕೂಡ ನಮಗೆ ಬಂದಿದೆ. ರೂಪೇಶ್ ಅವರು ಕೆಆರ್ ನಗರದಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರಿನ ಜೆಎಸ್ಎಸ್ ಬಡಾವಣೆ ಎರಡನೇ ಹಂತದಿಂದ ವಿ ಶ್ರೀನಿವಾಸ್, ಪುಷ್ಪ ಹಾಗೂ ಎಂಎಸ್ ತರುಣ್ ಅವರ ಸಂದೇಶವನ್ನು ಕೂಡ ನಾವಿಲ್ಲಿ ಓದಬಹುದು. ಚಿತ್ರ ಮತ್ತು ಕುಟುಂಬದವರು ಎಲ್ಲರೂ ಹೂಟಗಳ್ಳಿ ಮೈಸೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಇಲ್ಲಿ ಚೈತ್ರ ಸಿಂಧುವಳ್ಳಿ ಅವರಿಂದ ನಮಗೆ ಸಂದೇಶ ಬಂದಿದೆ. ಮತ್ತು ಹೆಬ್ಬಾಳದಿಂದ ಪ್ರಸನ್ನ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಯೋಗಾನಂದ ರಂಪೂರೆ, ವಿಜಯ ಮತ್ತು ಸಂಗಡಿಗರು ನಜರಾಬಾದ್ ಮೈಸೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಿದ್ದರಾಮನ ಹುಂಡಿಯಿಂದ ಸೂರ್ಯನಾರಾಯಣ, ಮಂಜುಳಾ, ನಾಗಾರ್ಜುನ ಅವರ ಸಂದೇಶ ನಮಗೆ ಬಂದಿದೆ. ಎಸ್ವಿಪಿ ನಗರದಿಂದ ಸುಜಾತ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಗಗನ್, ಭುವನ್, ಗುರು, ಮನು ಇವರೆಲ್ಲರ ಸಂದೇಶ ಬಂದಿದೆ ನಮಗೆ ಹನುಮನಾಳು ಈ ಜಾಗದಿಂದ. ಹಾಗೆಯೇ ಹೇಮಂತ್ ಕುಮಾರ್ ಅವರು ಪಾಲಹಳ್ಳಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಂಜನಗೂಡು ತಾಲೂಕು ತೊರೆಮಾವಿನಿಂದ ವೆಂಕಟೇಶ್, ಹನುಮಯ್ಯ, ಮಹದೇವಸ್ವಾಮಿ ಇವರ ಎಲ್ಲರ ಸಂದೇಶ ನಮ್ಮನ್ನು ತಲುಪಿದೆ. ರಾಮಕೃಷ್ಣನಗರದ ಅಮೃತ, ವಿಸ್ಮಯದೇವ್, ಪವನ್ದೇವ್, ಮಹಾದೇವ್ ಮತ್ತು ಕುಟುಂಬದವರ ಸಂದೇಶ ನಮ್ಮ ಆಕಾಶವಾಣಿಗೆ ಬಂದಿದೆ. ಹಾಗೆ ಗುಬ್ಬಿ ತಾಲೂಕಿನಿಂದ ಕೆ ಮಹದೇವ್ ಪ್ರಕಾಶ್ ಅವರ ಸಂದೇಶ ಕೂಡ ಬಂದಿದೆ. ಬೆಲವತ್ತ ಗ್ರಾಮದ ಲೋಕೇಶಾಚಾರ್, ನಂದಿನಿ, ಕಾವ್ಯ, ಅಂಜಲಿ, ಹರ್ಷಿತಾ ಅವರ ಸಂದೇಶವನ್ನು ಕೂಡ ನಾವಿಲ್ಲಿ ಓದಬಹುದು. ಹಾಗೆಯೇ ನಾಗಮಧು ಮತ್ತು ಮಿತ್ರರು ಮೈಸೂರಿನ ದಟ್ಟಗಳ್ಳಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಸ್ತೆ ಆಕಾಶವಾಣಿ, ನನ್ನ ಹೆಸರು ರಾಜು, ಮೈಸೂರಿನ ಕ್ಯಾತಮಾರನಹಳ್ಳಿಯಿಂದ ಅಂತ ಹೇಳಿ ಅವರ ಸಂದೇಶ ಕೂಡ ನಮಗೆ ಬಂದಿದೆ. ಕಿರಾಲಿಂಗ ಇಕ್ಕಳಿಕೆ ಶಿವಲಿಂಗ ಹಾಗೂ ಬನಶಂಕರಿ ಇಕ್ಕಳಿಕೆ ಇವರು ಕಲಬುರಗಿ ಜಿಲ್ಲೆಯ ಮಾದನ ಹಿಪ್ಪರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ರಾಜಮ್ಮ ಅವರು ಮೈಸೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಸತೀಶ್ ವೆಂಕಟೇಶ್ ಅವರು ಮೈಸೂರಿನ ರಾಜೇಂದ್ರನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಬೆಂಗಳೂರಿನ ಬಿಂದು ಪ್ರಕಾಶ್ ಅವರ ಸಂದೇಶ ಬಂದಿದೆ. ಅಶೋಕಪುರಂ ಮೈಸೂರಿನಿಂದ ನಿರ್ಮಲಾ ಭಾರತಿ, ಮಾಲತಿ ಹಾಗೂ ಶಿವಸ್ವಾಮಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೀಗೆ ನಮಗೊಂದು ಹಾಡನ್ನು ಪ್ರಸಾರ ಮಾಡಿ ಅಂತ ನಾಗರತ್ನ ಶ್ರೀನಿವಾಸ್ ಅವರು ಕಿಕ್ಕೇರಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಯಶೋಧ, ಶಾಂತಾ, ಕಮಲಾ ಅವರು ಹುಣಸನೂರಿನಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಿಟಿ ಚಂದ್ರಶೇಖರ್, ವಸಂತಕುಮಾರಿ, ಅತ್ತಿ ಚೌಡೇನಹಳ್ಳಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆಯಿಂದ ಸಂದೇಶ ಬಂದಿದೆ. ಸಕಲೇಶಪುರದಿಂದ ಧನ್ಪಾಲ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿರಾಸೆ ಮಾಡದೆ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಮೈಸೂರಿನ ರಾಜೀವನಗರದಿಂದ ಸುಮಾ, ಶಿವು, ಕೋಮಲ, ಗೊಂಬೆ, ಚಿನ್ನು ಈ ಮತ್ತು ಕುಟುಂಬದವರ ಸಂದೇಶ ಬಂದಿದೆ. ಉದಯಗಿರಿ, ಮೈಸೂರಿನ ಉದಯಗಿರಿಯಿಂದ ರಾಜೇಶ್ವರಿ ಟಿ ಎನ್ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ರಜನಿ, ಪ್ರಸನ್ನ, ಕುಶಾಲ್ ನಗರದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಸಂದೇಶಗಳ ಮಹಾಪುರವೇ ಹರಿತಾ ಇದೆ. ನಮ್ಮ ಸಂದೇಶವನ್ನು ನೀವು ಓದ್ತಾ ಇಲ್ಲ ಅನ್ನುವಂತಹ ನಿಮ್ಮ ಆರೋಪ ನಮ್ಮನ್ನು ತಲುಪಿದೆ. ಆದರೆ ನಾವು ಕೂಡ ಆದಷ್ಟು ನಮ್ಮ ನಿಲಯದಿಂದ ನೀವು ಮೆಚ್ಚಿರುವಂಥ ಹಾಡುಗಳನ್ನು ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಕೆಲವೊಮ್ಮೆ ಸಮಯ ನಮಗೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಆದರೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಚಿತ್ರಗೀತೆಗಳೆಲ್ಲವೂ ನಿಮ್ಮ ಕೋರಿಕೆಯ ಗೀತೆಗಳೇ ಆಗಿರ್ತವೆ ಅಂತ ಹೇಳ್ತಾ ಕಾರ್ಯಕ್ರಮದ ಕಡೆಯ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಹಂಸಲೇಖ ಅವರ ಸಾಹಿತ್ಯ ಸಂಗೀತದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಚಿತ್ರ ಅವರೊಂದಿಗೆ ಧ್ವನಿಯಾಗಿರುವ ಒಂದಾ ಗುಣಬ ಚಿತ್ರದ ಹಾಡು.

0: ಇದುವರೆಗೆ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಮೈಸೂರು ಆಕಾಶವಾಣಿಯಿಂದ ಪ್ರಸಾರವಾಯಿತು.
1: ಮೈಸೂರು ಸಾಹಿತ್ಯ ಸಂಭ್ರಮ, ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಮತ್ತೆ ಬಂದಿದೆ. ಈ ಬಾರಿ ದಶಕದ ಸಂಭ್ರಮದೊಂದಿಗೆ ಜುಲೈ 4 ಮತ್ತು 5 ತಾರೀಕು ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್, ಸಮಯ 9:30 ಸಂಜೆ 6:30. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಲಕ್ಷ್ಮೀ ಚಂದ್ರಶೇಖರ್, ಹಂಪನ, ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಗಣ್ಯರೊಂದಿಗೆ ಸಂವಾದ. ಬನ್ನಿ, ಸಾಹಿತ್ಯದ ಸವಿಯನ್ನ ಸವಿಯಿರಿ. ಪ್ರವೇಶ ಉಚಿತ. ಸಂಪರ್ಕಿಸಿ 7019598639.
2: ನನ್ನ ಹಕ್ಕು, ನನ್ನ ಜವಾಬ್ದಾರಿ.
3: ಮಹಿಳಾ ರಂಗದಲ್ಲಿ ಕೇಳಿ, ಮಹಿಳೆಯರಿಗಾಗಿ ಇರುವ ಕಾನೂನಿನ ಕುರಿತು ಸಲಹೆಯನ್ನು ನೀಡುವ ವಿಶೇಷ ಕಾರ್ಯಕ್ರಮ ಪ್ರತಿ ತಿಂಗಳ 1st and 3rd ಸೋಮವಾರ ಸಂಜೆ 4 ಗಂಟೆಗೆ. ತಪ್ಪದೇ ಆಲಿಸಿ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
4: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ನೆಹರು ಯುವ ಕೇಂದ್ರ ಈಗಿನ ಮೇರಾ ಯುವ ಭಾರತ್ನಲ್ಲಿ ಯುವ ಜನತೆಗಿರುವ ಸೌಲಭ್ಯಗಳು ಹಾಗೂ ಯೋಜನೆಗಳು, ಈ ಕುರಿತು ನೆಹರು ಯುವ ಕೇಂದ್ರದ ನಿವೃತ್ತ ಉಪನಿರ್ದೇಶಕರಾದ ಸಿದ್ದರಾಮಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
5: ಇದು 2026-27 ಸಾಲಿನ ವಾರ್ಷಿಕ ಕ್ರಿಯಾಯೋಜನೆಯಿದೆ. ಇದು ಮಾನನೀಯ ಪ್ರಧಾನಮಂತ್ರಿಗಳ ವಿಕಸಿತ ಭಾರತ 2047 ಏನು ಒಂದು ಪರಿಕಲ್ಪನೆ ಇದೆಯಲ್ಲ, ಅದರ ಆಧಾರದ ಮೇಲೆ ರಚನೆಗೊಂಡಂತಹ ಒಂದು ಕಾರ್ಯಕ್ರಮ ಆಗಿದೆ.
4: ಕೇಳಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
0: ಕೇಳುಗರೆ, ಜುಲೈ 6 ಸೋಮವಾರ ಅಂದರೆ ಬರುವ ಸೋಮವಾರ 12:45 ಕಿವಿ ಸೋರುವಿಕೆ ಕಾರಣಗಳು ಮತ್ತು ಪರಿಹಾರ, ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಕಿವಿ ಮೂಗು ಗಂಟಲು ತಜ್ಞರಾದ ಡಾ ದತ್ತಾತ್ರಿ ಅವರೊಂದಿಗೆ ಮಾತುಕತೆಯನ್ನು ಕೇಳಲಿದ್ದೀರಿ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸರಿಯಾಗಿ 6 ಗಂಟೆಗಳ ಈ ಸಮಯದಲ್ಲಿ ಇನ್ನೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಮೂಡಿ ಬರಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:10 ಮರೆಯಲಾಗದ ಮೈಸೂರಿನ ಮಹನೀಯರು ಬಾನುಲಿ ಸರಣಿ, ಲೇಖನ ಮತ್ತು ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಬೆಂಗಳೂರು ಕೇಂದ್ರದಿಂದ ಕೃಷಿರಂಗ, ಹಲೋ ಕೃಷಿರಂಗ ಪ್ರಾಯೋಜಿತ ನೇರ

0: ಫೋನಿನ ಕಾರ್ಯಕ್ರಮ ಪ್ರಾಯೋಜಕರು ಕೃಷಿ ಇಲಾಖೆ, ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುತ್ತಾರೆ ಹೆಚ್ಬಿ ಶೋಭಾ, ಜಂಟಿ ಕೃಷಿ ನಿರ್ದೇಶಕರು, ಬೆಳೆ ವಿಮೆ ವಿಭಾಗ. 7:20 ಸಂಶೋಧನಾ ಸಾರ, 7:45 ಮಂಡ್ಯದ ಲೇಖಕಿ ಭವಾನಿ ಲೋಕೇಶ್ ಅವರಿಂದ ಸಣ್ಣ ಕಥೆ ವಿಧಿ, 8:00 ವಿಜ್ಞಾನ ಭಾರತಿ, ಸಾಂಪ್ರದಾಯಿಕ ಆಹಾರ ಪದ್ಧತಿಗಳ ಕುರಿತು ಸಿಎಫ್ಟಿಆರ್ಐನ ಸಾಂಪ್ರದಾಯಿಕ ಆಹಾರ ವಿಭಾಗದ ಮುಖ್ಯ ವಿಜ್ಞಾನಿ ಡಾಕ್ಟರ್ ಜ್ಯೋತಿಲಕ್ಷ್ಮಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಿಎನ್ ಮಂಜುನಾಥ್. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಜಿಎನ್ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆ ಇದೆ. 10:00 ತತ್ವ ಸಂಚಾರ, ಜನಪದ ಗಾಯಕರ ತತ್ವಗಾಯನ. ಭಾಗವಹಿಸುತ್ತಾರೆ ಬನ್ನೂರಿನ ಮಲ್ಲಮ್ಮ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30 ಸವಿ ನೆನಪು. ಇನ್ನು ನಾಳಿನ ಕಾರ್ಯಕ್ರಮಗಳಲ್ಲಿ ಬೆಳಿಗ್ಗೆ 6:00 ಗೀತಾರಾಧನ, 6:30 ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ರಮೇಶ್ ಚಂದ್ರ ಅವರು ಹಾಡಿರುವ ಭಾವಗೀತೆಗಳು ಮೂಡಿಬರಲಿವೆ. 7:30 ಸೇವಾವಾಹಿನಿ, 7:45 ಹಾಗೂ 8:30 ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಎಲ್ ಅರ್ಚನಾ ಅವರ ಹಾಡುಗಾರಿಕೆಯಿದೆ. 10:30 ಮಧ್ಯಾಹ್ನ 2:40 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ, ನಮ್ಮೂರ್ ಹೆಸರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ವಜ್ರಳ್ಳಿಯ ಯೋಗ ಸಾಧಕಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ರಾಧಾ ಎಂ ಭಟ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ. ಯಳಂದೂರು ತಾಲೂಕು ಜವರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳು. 1:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಮಣ್ಣು ಆರೋಗ್ಯ ಚೀಟಿ. ಈ ವಿಷಯವಾಗಿ ಮಾತನಾಡುತ್ತಾರೆ ಪ್ರಸನ್ನ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಗೀತಾ ಸತ್ಯಮೂರ್ತಿ ಹಾಗೂ ಕೆ ಗೀತಾ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಹಳ್ಳಿ ಹಾಡು, ಭಾಗವಹಿಸುತ್ತಾರೆ ಮಂಡ್ಯದ ಜನಪದ ಕಲಾವಿದ ಡಾಕ್ಟರ್ ಸಿ ಸುಂದರೇಶ್. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 3:30 ಮಕ್ಕಳ ಮಂಟಪ, ಮೈಸೂರಿನ ಸರಸ್ವತಿಪುರಂನಲ್ಲಿರುವ ವಿಜಯ ವಿಠಲ ವಿದ್ಯಾಶಾಲೆಯ ಮಕ್ಕಳ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ. 4:00 ನಾಟಕ ಸಮೀಪ, ರಚನೆ ಮಂಜುನಾಥ ಬೆಳಕೆರೆ, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ. 4:30 ನೆನಪಿನಂಗಳ, ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ನ್ಯೂಕ್ಲಿಯರ್ ಸೈನ್ಸ್ ಕುರಿತು ಖ್ಯಾತ ಭೌತ ವಿಜ್ಞಾನಿ ಡಾ ರಾಜಾರಾಮಣ್ಣ ಅವರು ಮಾಡಿದ್ದ ಉಪನ್ಯಾಸದ ಆಯ್ದ ಭಾಗದ ಧ್ವನಿಮುದ್ರಣ. ಸಂಜೆ 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು. 6:30 ವಿಜ್ಞಾನದ ಮುನ್ನಡೆ, 6:50 ಕೃಷಿರಂಗ, ಅರಣ್ಯ ಹಾಗೂ ವನ್ಯಜೀವಿ ಸಂರಕ್ಷಣೆ ಕುರಿತು ಬೆಂಗಳೂರಿನ ವೈಲ್ಡ್ ಲೈಫ್ ಫಸ್ಟ್ ಸಂಸ್ಥೆಯ ಟ್ರಸ್ಟಿ ಪ್ರವೀಣ್ ಭಾರ್ಗವ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ಕೆ ಶಿವಮೂರ್ತಿ. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ, 8:00 ನಾಟಕ ಕರಡಿಯ ಕುಣಿಸುತ, ರಚನೆ ಎನ್ವಿ ವಾಸುದೇವ್ ಶರ್ಮಾ, ನಿರ್ದೇಶನ ಹಾಗೂ ನಿರ್ಮಾಣ ಜಿಶಾಂತ್ ಕುಮಾರ್. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಬೆಂಗಳೂರು ಕೇಂದ್ರದಿಂದ ಯುವವಾಣಿ. ಬಹುಮುಖ ಕಲಾವಿದೆ ಹಾಗೂ ಶುಭವಿ ಡಿಸೈನ್ಸ್ನ ಸಂಸ್ಥಾಪಕಿ ಸಮುದ್ಯತ ಎಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಮತಾಜಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ದೆಹಲಿ ಕೇಂದ್ರದಿಂದ ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಅರ್ನಬ್ ಚಟ್ಟೋಪಾಧ್ಯಾಯ ಅವರ ಖ್ಯಾಲ್ ಗಾಯನವಿದೆ. ಇದು ಆಕಾಶವಾಣಿ ಕೋಲ್ಕತ್ತಾ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿಬರಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ. The government has reiterated

0: ದಿನ ಮಹಾರಾಜ ಕಾಲೇಜಿನಲ್ಲಿ ಪಾಠ ಹೇಳುತ್ತಿದ್ದ ಅಧ್ಯಾಪಕರುಗಳಲ್ಲಿ ಒಬ್ಬರು ಎಂ ಹಿರಿಯಣ್ಣನವರು. ಅಲ್ಲಿ ಸಂಸ್ಕೃತ ವಿಭಾಗದ ಪ್ರಾಧ್ಯಾಪಕರಾಗಿದ್ದು ತತ್ವಶಾಸ್ತ್ರದಲ್ಲಿ ತಮ್ಮ ಪಾಂಡಿತ್ಯದಿಂದಾಗಿ ವಿಶ್ವಖ್ಯಾತರಾಗಿದ್ದರು. ಪ್ರೊಫೆಸರ್ ಹಿರಿಯಣ್ಣನವರು ತಮ್ಮ ಕೊಠಡಿಯಲ್ಲಿ ಪಂಡಿತರೊಬ್ಬರ ಭಾವಚಿತ್ರವನ್ನು ಗೋಡೆಗೆ ತಗುಲಿ ಹಾಕಿದ್ದರಂತೆ. ಪ್ರತಿದಿನವೂ ಅವರಿಗೆ ಕೈ ಮುಗಿದು ಅನಂತರ ತಮ್ಮ ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಿದ್ದರಂತೆ. ಆ ಭಾವಚಿತ್ರದಲ್ಲಿದ್ದವರು ಪ್ರೊಫೆಸರ್ ಹಿರಿಯಣ್ಣನವರ ಗುರುಗಳು ಪೆರಿಯ ಸ್ವಾಮಿ ತಿರುಮಲಾಚಾರ್ಯರು. ಮಂಡ್ಯಂ ಶ್ರೀ ವೈಷ್ಣವ ಸಮುದಾಯದವರಾಗಿದ್ದ ತಿರುಮಲಾಚಾರ್ಯರು ಸ್ವಯಂ ಆಚಾರ್ಯ ಪುರುಷರಾದ ಪೆರಿ ಸ್ವಾಮಿ ಶ್ರೀನಿವಾಸಾಚಾರ್ಯ ಮತ್ತು ಅಲಮೇಲಮ್ಮನವರ ಪುತ್ರರು. ಹುಟ್ಟಿದ್ದು 1847 ಮಾರ್ಚ್ 7. ತಿರುಮಲಾಚಾರ್ಯರ ತಂದೆ ಬಾಲ್ಯದಲ್ಲಿಯೇ ವಿಧಿವಶರಾದರು. ಇವರ ಪೋಷಣೆ, ಬಾಲ್ಯಪಾಠಗಳು ಇವರ ದೊಡ್ಡಪ್ಪನ ಮಕ್ಕಳಾದ ತಿರುಮಲಾಚಾರ್ಯರ ಮನೆಯಲ್ಲಿ ನಡೆಯಿತು. ಪ್ರೌಢ ವಿದ್ಯಾಭ್ಯಾಸ ಸೋಸಲೆ ಗರಳಪುರಿ ಶಾಸ್ತ್ರಿಗಳ ಬಳಿ ಜರುಗಿತು. ಶಿಷ್ಯನ ಪಾಂಡಿತ್ಯವನ್ನು ಗುರುತಿಸಿದ ಗರಳಪುರಿ ಶಾಸ್ತ್ರಿಗಳು ತಮ್ಮ ಪುತ್ರ ಕವಿತಿಲಕ, ಅಯ್ಯ ಶಾಸ್ತ್ರಿಗಳು ಇತರ ಶಿಷ್ಯರಿಗೆ ಪಾಠ ಹೇಳಲು ಇವರನ್ನೇ ಗೊತ್ತು ಮಾಡಿದರು. ಸನಾತನ ಜ್ಞಾನ ಪಾಂಡಿತ್ಯ ಉಳಿಯಬೇಕೆಂದು ಬಯಸಿ ತಿರುಮಲಾಚಾರ್ಯರು ಮೈಸೂರಿನಲ್ಲಿ ಸದ್ವಿದ್ಯಾ ಸಂಸ್ಕೃತ ಪಾಠಶಾಲೆಯನ್ನು 1870 ಸ್ಥಾಪಿಸಿದರು. ಇದು ಅವರ ದೊಡ್ಡ ಕಾಣಿಕೆ. ಉಪನಿಷತ್ ಮುಂತಾದ ಗ್ರಂಥಗಳಲ್ಲಿರುವ ತತ್ವಜ್ಞಾನವನ್ನು ತಿಳಿಸಿಕೊಡುವ, ಕಾವ್ಯಗಳನ್ನು ಹೇಳಿಕೊಡುವ ಹೊಣೆಗಾರಿಕೆಯನ್ನು ತಾವೇ ವಹಿಸಿಕೊಂಡರು. ಜೊತೆಗೆ ಶಾಲೆಯ ಅಧ್ಯಕ್ಷರು ಮುಖ್ಯೋಪಾಧ್ಯಾಯರೂ ಆದರು. ತಮ್ಮ ಶಿಷ್ಯರುಗಳನ್ನೇ ಉಪಾಧ್ಯಾಯರಾಗಿ ನೇಮಿಸಿಕೊಂಡು ಉಚಿತವಾಗಿ ಪಾಠ ಹೇಳುತ್ತಿದ್ದರು. ಬಹಳಷ್ಟು ಕಾಲದವರೆಗೆ ಪಾಠಶಾಲೆಯನ್ನು ಕೆಲವು ಮಹನೀಯರ ಮನೆಗಳಲ್ಲಿ ನಡೆಸಲಾಗುತ್ತಿತ್ತು. ಇದರಿಂದ ಉಪಾಧ್ಯಾಯರಿಗೂ ವಿದ್ಯಾರ್ಥಿಗಳಿಗೂ ತೊಂದರೆಯಾಗುತ್ತಿದ್ದುದನ್ನು ಅವರು ಗಮನಿಸಿ ಶಾಶ್ವತವಾದ ಕಟ್ಟಡವನ್ನು ಕಟ್ಟಿಸಬೇಕೆಂದು ತೀರ್ಮಾನಿಸಿದರು. ಪೆರಿಯ ಸ್ವಾಮಿಗಳ ಮಿತ್ರರು ಧರ್ಮಿಷ್ಠರೂ ಆಗಿದ್ದ ಸಾಹುಕಾರ್ ಗಂಜಿ ನರಸಿಂಹಯ್ಯನವರು ಈಗಿನ ಕಟ್ಟಡವನ್ನು 1895 ನಿರ್ಮಿಸಿಕೊಟ್ಟರು. ಕಟ್ಟಡದ ಪ್ರಾರಂಭೋತ್ಸವವನ್ನು ಮಹಾರಾಜ ಚಾಮರಾಜ ಒಡೆಯರು ನೆರವೇರಿಸಿದರು. ಪಾಠಶಾಲೆಯ ಅಂಗವಾಗಿ ಸದ್ವಿದ್ಯಾ ಮಂದಿರ, ಮುದ್ರಾಶಾಲೆ, ಸದ್ವಿದ್ಯಾ ಸಂವರ್ಧನೆ ಸಭಾ ಹೆಸರಿನಲ್ಲಿ ಸಂಸ್ಕೃತ ಭಾಷೆಯ ಚರ್ಚಾ ಸಂಘ, ಸದ್ವಿದ್ಯಾ ರಾಮ ವಾಚಕ ಶಾಲೆ, ಸದ್ವಿದ್ಯಾ ಮಂಜರಿ ಮಾಸಪತ್ರಿಕೆ, ಸದ್ವಿದ್ಯಾ ಪೋಷಣಿ ವಾರಪತ್ರಿಕೆ, ಸದ್ವಿದ್ಯಾ ಕಂದಳಂ ಕಥಾಪುಸ್ತಕ, ಸದ್ವಿದ್ಯಾ ಸಾಧನಂ ಬರವಣಿಗೆ ಪುಸ್ತಕ, ಇವುಗಳನ್ನೆಲ್ಲ ತಿರುಮಲಾಚಾರ್ಯರು ನಡೆಸುತ್ತಿದ್ದರು. ಮೈಸೂರು ಸಂಸ್ಥಾನದ ವಿದ್ಯಾ ಇಲಾಖೆಯಿಂದ ಅಂಗೀಕೃತವಾದ ನಂತರ ಅದು ಪ್ರೌಢ ಸಂಸ್ಕೃತ ವ್ಯಾಸಂಗದ ಶಾಲೆಯಾಯಿತು. ನಂತರ ಕನ್ನಡ ಲೋಯರ್ ಸೆಕೆಂಡರಿ ಶಿಕ್ಷಣವೂ ಸೇರಿಕೊಂಡು ಸಂಸ್ಕೃತವನ್ನು ಐಚ್ಛಿಕ ವಿಷಯವನ್ನಾಗಿ ಬೋಧಿಸುವ ಕನ್ನಡ ಇಂಗ್ಲಿಷ್ ಮಾಧ್ಯಮಿಕ ಶಾಲೆಯಾಗಿ ಬೆಳೆಯಿತು. ಶಾಲೆ ಸ್ಥಾಪನೆಯಾದಂದಿನಿಂದ ತಿರುಮಲಾಚಾರ್ಯರೇ ಶಾಲೆಯ ಅಧ್ಯಕ್ಷರಾಗಿದ್ದು ನಂತರ ಆಡಳಿತ ಮಂಡಳಿ ರಚಿತವಾಯಿತು. 1899 ಅವರೇ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದರು. ನಗರದ ಹಲವಾರು ಗಣ್ಯರು ಈ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಮುಖ್ಯೋಪಾಧ್ಯಾಯರು ಆಗಿದ್ದರು. ಇಲ್ಲಿ ಓದಿದ ವಿದ್ಯಾರ್ಥಿಗಳ ಪೈಕಿ ಅನೇಕ ಮಂದಿ ಖ್ಯಾತನಾಮರಾಗಿದ್ದಾರೆ. ಶಾಲೆಯ ಸಭಾಂಗಣದಲ್ಲಿ ಹಲವಾರು ಹೆಸರಾಂತ ಪಂಡಿತರು ಉಪನ್ಯಾಸ ಭಾಷಣಗಳನ್ನು ಮಾಡಿದ್ದಾರೆ. ಶ್ರೇಷ್ಠ ಸಂಗೀತ ದಿಗ್ಗಜರು ಕಾರ್ಯಕ್ರಮ ನಡೆಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟದ ಚಟುವಟಿಕೆಗಳ ಕೇಂದ್ರವಾಗಿ ಪಾತ್ರ ವಹಿಸಿದೆ. ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಭೇಟಿ ನೀಡಿದ್ದಾಗ 1892 ನವೆಂಬರ್ ತಿಂಗಳಲ್ಲಿ ಉಪನ್ಯಾಸಗಳನ್ನು ಮಾಡಿದ್ದಾರೆ. ಸಂಸ ಹೆಸರಿನಲ್ಲಿ ವಿಗಡ ವಿಕ್ರಮರಾಯ ರಚಿಸಿದ ಸುಪ್ರಸಿದ್ಧ ಸ್ವಾಮಿ ವೆಂಕಟಾದ್ರಿ ಮತ್ತು ಖ್ಯಾತ ಪ್ರಹಸನಕಾರ ಟಿ.ಪಿ. ಕೈಲಾಸಂ ತಮ್ಮ ಕೊನೆಯ ದಿನಗಳಲ್ಲಿ ಇಲ್ಲಿ ವಾಸ ಮಾಡಿದ್ದಾರೆ.
1: ಮರೆಯಲಾಗದ ಮೈಸೂರಿನ ಮಹನೀಯರು ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 6:15. ಇನ್ನೀಗ ಕೆಲವು ಪ್ರಕಟಣೆಗಳು.
1: ಮೈಸೂರು ಸಾಹಿತ್ಯ ಸಂಭ್ರಮ, ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಈ ಬಾರಿ ದಶಕದ ಸಂಭ್ರಮದೊಂದಿಗೆ. ಜುಲೈ 4 ಮತ್ತು 5 ತಾರೀಖು ಸ್ಥಳ ಹೋಟೆಲ್.

0: ಸದರ್ನ್ ಸ್ಟಾರ್ ಸಮಯ ಬೆಳಿಗ್ಗೆ 9:30 ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಖ್ಯಾತರೊಂದಿಗೆ ಸಂವಾದ ಬನ್ನಿ ಸಾಹಿತ್ಯದ ಸವಿಯನ್ನ ಸವಿಯಿರಿ ಪ್ರವೇಶ ಉಚಿತ
1: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದೀರಾ ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್ ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ ಡೆಹ್ರಾಡೂನ್ ಇಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರು ಆರ್ ವಿಸಿಟ್ vvce.ac.in
2: ಕೇಳುಗರೆ ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮ ಮೈಸೂರು ಜಿಲ್ಲೆಯವರ ವತಿಯಿಂದ 2026-27 ಸಾಲಿಗೆ ಕ್ರಿಶ್ಚಿಯನ್ ಸಮುದಾಯದವರಿಗೆ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆಯಡಿಯಲ್ಲಿ ನಿಗಮದಿಂದ ಸಾಲ ಸೌಲಭ್ಯಗಳನ್ನು ಕಲ್ಪಿಸಲಾಗ್ತಾ ಇದೆ. ಇದರ ವತಿಯಿಂದ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸಿಇಟಿ, ನೀಟ್ ಅಥವಾ ಮ್ಯಾನೇಜ್ಮೆಂಟ್ ಕೋಟಾದಡಿ ವಿವಿಧ ವೃತ್ತಿಪರ ಕೋರ್ಸ್ಗಳಾದ ಎಂಬಿಬಿಎಸ್, ಎಂಡಿ, ಎಂಎಸ್, ಬಿಡಿಎಸ್, ಎಂಡಿಎಸ್, ಬಿಇ, ಬಿಟೆಕ್, ಎಂಟೆಕ್, ಎಂಆರ್ಕ್, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್, ಎಂಬಿಎ, ಎಂಸಿಎ, ಎಲ್ಎಲ್ಬಿ, ಆಯುಷ್ ಹಾಗೂ ಬಿಎಸ್ಸಿ ಇನ್ ಅಗ್ರಿಕಲ್ಚರಲ್, ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್, ಡೈರಿ ಟೆಕ್ನಾಲಜಿ, ಫಾರೆಸ್ಟ್ರಿ, ವೆಟರ್ನರಿ ಮತ್ತು ಅನಿಮಲ್ ಸೈನ್ಸಸ್, ಫುಡ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ, ಫಿಷರೀಸ್, ಸೆರಿಕಲ್ಚರ್, ಹೋಮ್ ಮತ್ತು ಕಮ್ಯುನಿಟಿ ಸೈನ್ಸ್, ಫುಡ್ ನ್ಯೂಟ್ರಿಷನ್ ಅಂಡ್ ಡಯಟೆಟಿಕ್ಸ್, ಬಿ ಫಾರ್ಮಾ, ಎಂ ಫಾರ್ಮಾ, ಫಾರ್ಮಾ ಡಿ ಸೇರಿದಂತೆ ಹಲವು ವ್ಯಾಸಂಗಗಳಿಗೆ ಆಯ್ಕೆಯಾದ ಕ್ರಿಶ್ಚಿಯನ್ ವಿದ್ಯಾರ್ಥಿಗಳಿಗೆ ಅರಿವು ಸಾಲ ಯೋಜನೆಯಡಿಯಲ್ಲಿ ಸಾಲ ಪಡೆಯಲು ಅಪೇಕ್ಷಿಸುವ ವಿದ್ಯಾರ್ಥಿಗಳು ನಿಗಮದ ವೆಬ್ಸೈಟ್ www.kccdclonline.karnataka.gov.in ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಈಗಾಗಲೇ ಅರ್ಜಿ ಸಲ್ಲಿಸಲು ಜೂನ್ ತಿಂಗಳಿನಿಂದ ಸಮಯ ಆರಂಭವಾಗಿದೆ. ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಕಂಪ್ಯೂಟರ್ನಲ್ಲಿ ಭರ್ತಿ ಮಾಡಿದ ಕೂಡಲೇ ಅರ್ಜಿಯ ಪ್ರಿಂಟ್ಔಟ್ ಪಡೆದು ಕ್ಯೂಆರ್ ಕೋಡ್ ಹೊಂದಿದ್ದ ಅರ್ಜಿಯೊಂದಿಗೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಎಸ್ಎಸ್ಎಲ್ಸಿ ಅಂಕಪಟ್ಟಿ, ಪ್ರಸ್ತುತ ವ್ಯಾಸಂಗದ ಹಿಂದಿನ ವರ್ಷದ ಅಂಕಪಟ್ಟಿ, ಸಿಇಟಿ ಅಡ್ಮಿಷನ್ ಆರ್ಡರ್ ಪ್ರತಿ, ಆಧಾರ್ ಕಾರ್ಡ್, 4 ಫೋಟೋಗಳು, ಸ್ಟಡಿ ಸರ್ಟಿಫಿಕೇಟ್, ಫೀ ಸ್ಟ್ರಕ್ಚರ್, ವಿದ್ಯಾರ್ಥಿಯ ಬ್ಯಾಂಕ್ ಖಾತಾ ವಿವರ, ಈ ಎಲ್ಲ ದಾಖಲಾತಿಗಳನ್ನು ಜಿಲ್ಲಾ ವ್ಯವಸ್ಥಾಪಕರು ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮ 1ನೇ ಮಹಡಿ ಮೌಲಾನಾ ಆಜಾದ್ ಭವನ, ಶೋಭಾ ಗಾರ್ಡನ್ ಪಕ್ಕ, ಭರತ್ ನಗರ, ಬೆಂಗಳೂರು ಮೈಸೂರು ರಸ್ತೆ, ಮೈಸೂರು ಜಿಲ್ಲೆ ಈ ಕಚೇರಿಗೆ ಸಲ್ಲಿಸಲು ಸೂಚಿಸಿದೆ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಚೇರಿಯ ದೂರವಾಣಿ ಸಂಖ್ಯೆ 082-21-2430-080 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು.
4: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾಃ.

ಆಕಾಶವಾಣಿ ಅವಲೋಕನ ವಿಷಯ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯ 9 ವರ್ಷಗಳ ಯಶಸ್ವಿ ಪಯಣ ಬರೆದವರು ಅಭಯ್ ದಾಮ್ಲೆ ಓದುತ್ತಿರುವವರು ಹರ್ಷಿತಾ ಟಿಎಲ್ 2017ರ ಜುಲೈ 1ರಂದು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಜಾರಿಗೆ ಬಂದಿದ್ದು ಭಾರತದ ಆರ್ಥಿಕ ಇತಿಹಾಸದಲ್ಲೇ ಒಂದು ಐತಿಹಾಸಿಕ ಮೈಲುಗಲ್ಲಾಗಿದೆ ಒಂದು ದೇಶ ಒಂದು ತೆರಿಗೆ ಎಂಬ ಪರಿಕಲ್ಪನೆಯೊಂದಿಗೆ ಜಾರಿಯಾದ ಈ ವ್ಯವಸ್ಥೆಯು ದೇಶದ ಪರೋಕ್ಷ ತೆರಿಗೆ ಪದ್ಧತಿಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ತಂದಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಪರೋಕ್ಷ ತೆರಿಗೆಗಳು ಹಾಗೂ ಸೆಸ್ ಅಂದರೆ ಸುಂಕಗಳನ್ನು ತನ್ನೊಳಗೆ ವಿಲೀನಗೊಳಿಸುವ ಮೂಲಕ ಜಿಎಸ್ಟಿ ಇಡೀ ದೇಶವನ್ನು ಒಂದೇ ಮಾರುಕಟ್ಟೆಯನ್ನಾಗಿ ರೂಪಿಸಿದೆ ಜಿಎಸ್ಟಿ ಜಾರಿಗೆ ಬಂದು 9 ವರ್ಷಗಳು ಪೂರ್ಣಗೊಂಡಿರುವ ಈ ಸಂದರ್ಭದಲ್ಲಿ ನಿರಂತರ ಸುಧಾರಣೆ ಮತ್ತು ತಂತ್ರಜ್ಞಾನ ಅಳವಡಿಕೆಯೊಂದಿಗೆ ದೇಶದ ಆರ್ಥಿಕತೆಯನ್ನು ಮತ್ತಷ್ಟು ಬಲಪಡಿಸಿದೆ ಇದು ಕೇವಲ ತೆರಿಗೆ ಸುಧಾರಣೆಯಾಗಿರದೆ ಏಕ ಭಾರತ ಶ್ರೇಷ್ಠ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಪ್ರಮುಖ ಹೆಜ್ಜೆಯಾಗಿದೆ ಜಿಎಸ್ಟಿ ಜಾರಿಗೆ ಬರುವ ಮೊದಲು ಭಾರತದಲ್ಲಿ ತೆರಿಗೆಯ ಮೇಲೆ ತೆರಿಗೆ ವಿಧಿಸುವ ಪದ್ಧತಿ ಅಸ್ತಿತ್ವದಲ್ಲಿತ್ತು ಇದರಿಂದಾಗಿ ಉದ್ಯಮಿಗಳಿಗೆ ಹೆಚ್ಚುವರಿ ವೆಚ್ಚ ಉಂಟಾಗುವುದರ ಜೊತೆಗೆ ಗ್ರಾಹಕರಿಗೂ ವಸ್ತುಗಳು ದುಬಾರಿಯಾಗುತ್ತಿದ್ದವು ಜಿಎಸ್ಟಿ ಈ ಸಮಸ್ಯೆಯನ್ನು ಗಣನೀಯವಾಗಿ ನಿವಾರಿಸಿದೆ ಇದು ಗ್ರಾಹಕರು ಸರಕು ಅಥವಾ ಸೇವೆಯನ್ನು ಅಂತಿಮವಾಗಿ ಬಳಸುವ ರಾಜ್ಯಕ್ಕೆ ತೆರಿಗೆ ಆದಾಯವನ್ನು ತಲುಪಿಸುವ ಗುರಿ ಆಧಾರಿತ ತೆರಿಗೆ ವ್ಯವಸ್ಥೆಯಾಗಿದೆ ಜಿಎಸ್ಟಿ ಮಂಡಳಿಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳನ್ನು ಒಳಗೊಂಡ ಸಹಕಾರಿ ಒಕ್ಕೂಟ ವ್ಯವಸ್ಥೆಯ ಅತ್ಯುತ್ತಮ ಉದಾಹರಣೆಯಾಗಿದ್ದು ಜಿಎಸ್ಟಿಎನ್ ಎಂಬ ಅತ್ಯಾಧುನಿಕ ಡಿಜಿಟಲ್ ವ್ಯವಸ್ಥೆಯು ಈ ಸಂಪೂರ್ಣ ತೆರಿಗೆ ವ್ಯವಸ್ಥೆಯ ಬೆನ್ನೆಲುಬಾಗಿದೆ ಈ ಹೊಸ ತೆರಿಗೆ ಪದ್ಧತಿಯ ಯಶಸ್ಸು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ 2017ರಲ್ಲಿ ಸುಮಾರು 65.5 ಲಕ್ಷದಷ್ಟಿದ್ದ ತೆರಿಗೆದಾರರ ಸಂಖ್ಯೆ 2026ರ ಮೇ ವೇಳೆಗೆ ಸುಮಾರು 1.65 ಕೋಟಿಗೆ ಏರಿಕೆಯಾಗಿದೆ ಇದು ದೇಶದ ಆರ್ಥಿಕ ವ್ಯವಸ್ಥೆಯ ವಿಸ್ತರಣೆಗೆ ಸಾಕ್ಷಿಯಾಗಿದೆ ಜಿಎಸ್ಟಿ ಸಂಗ್ರಹವು ವರ್ಷದಿಂದ ವರ್ಷಕ್ಕೆ ದಾಖಲೆ ಮಟ್ಟದಲ್ಲಿ ಹೆಚ್ಚಾಗುತ್ತಿದೆ 2017-18ರಲ್ಲಿ ಸುಮಾರು 7.4 ಲಕ್ಷ ಕೋಟಿ ರೂಪಾಯಿ ಇದ್ದ ಒಟ್ಟು ತೆರಿಗೆ ಸಂಗ್ರಹವು 2025-26ರ ಹಣಕಾಸು ವರ್ಷದಲ್ಲಿ ಸುಮಾರು 22.27 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ 2026-27ರ ಹಣಕಾಸು ವರ್ಷದ ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿಯೇ ಸುಮಾರು 4.37 ಲಕ್ಷ ಕೋಟಿ ರೂಪಾಯಿ ಸಂಗ್ರಹವಾಗಿದ್ದು ದೇಶದ ಆರ್ಥಿಕ ಸ್ಥಿರತೆ ಮತ್ತು ಅಭಿವೃದ್ಧಿಯನ್ನು ಪ್ರತಿಬಿಂಬಿಸುತ್ತದೆ ಈ ಯಶಸ್ಸಿನ ಮುಂದಿನ ಹಂತವಾಗಿ ಜಿಎಸ್ಟಿ ಮಂಡಳಿಯ 56ನೇ ಸಭೆಯಲ್ಲಿ ಹಲವು ಮಹತ್ವದ ಸುಧಾರಣೆಗಳನ್ನು ಅನುಮೋದಿಸಲಾಗಿದೆ 2025ರ ಸೆಪ್ಟೆಂಬರ್ 22ರಿಂದ ಜಾರಿಗೆ ಬಂದಿರುವ ಈ ಕ್ರಮಗಳು ತೆರಿಗೆ ವ್ಯವಸ್ಥೆಯನ್ನು ಇನ್ನಷ್ಟು ಸರಳ ಹಾಗೂ ಜನಸ್ನೇಹಿಯನ್ನಾಗಿಸಿವೆ ತೆರಿಗೆ ದರಗಳನ್ನು ಪ್ರಮುಖವಾಗಿ ಶೇಕಡಾ 5 ಮತ್ತು ಶೇಕಡಾ 18ರ 2 ಮುಖ್ಯ ಸ್ಲಾಬ್ಗಳಾಗಿ ಮರು ರಚಿಸಲಾಗಿದ್ದು ಐಷಾರಾಮಿ ಹಾಗೂ ಆರೋಗ್ಯಕ್ಕೆ ಹಾನಿಕಾರಕ ವಸ್ತುಗಳ ಮೇಲೆ ಗರಿಷ್ಠ ಶೇಕಡಾ 40ರವರೆಗೆ ತೆರಿಗೆ ವಿಧಿಸಲಾಗುತ್ತಿದೆ ಜೀವರಕ್ಷಕ ಔಷಧಿಗಳು ಮತ್ತು ಕೆಲವು ಆರೋಗ್ಯ ವಿಮಾ ಸೇವೆಗಳ ಮೇಲಿನ ತೆರಿಗೆ ವಿನಾಯಿತಿಯಂತಹ ಕ್ರಮಗಳು ಸಾಮಾನ್ಯ ನಾಗರಿಕರ ಮೇಲಿನ ಆರ್ಥಿಕ ಹೊರೆಯನ್ನು ತಗ್ಗಿಸುವ ಉದ್ದೇಶ ಹೊಂದಿವೆ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಬೆಳವಣಿಗೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಜಿಎಸ್ಟಿ ನೋಂದಣಿಯ ಮಿತಿಯನ್ನು ಸರಕು ಮತ್ತು ಸೇವೆಗಳ ಸ್ವರೂಪ ಹಾಗೂ ರಾಜ್ಯಗಳ ನಿಯಮಗಳಿಗೆ ಅನುಗುಣವಾಗಿ ಪರಿಷ್ಕರಿಸಲಾಗಿದೆ ಸಣ್ಣ ವ್ಯಾಪಾರಿಗಳಿಗೆ ಕಾಂಪೋಸಿಷನ್ ಯೋಜನೆ ಮುಂದುವರಿಸಲಾಗಿದ್ದು ಅರ್ಹ ಉದ್ಯಮಿಗಳು ಸರಳ ವಿಧಾನದಲ್ಲಿ ತೆರಿಗೆ ಪಾವತಿಸುವ ಅವಕಾಶವನ್ನು ಪಡೆಯುತ್ತಿದ್ದಾರೆ 5 ಕೋಟಿ ರೂಪಾಯಿವರೆಗೆ ವಾರ್ಷಿಕ ವಹಿವಾಟು ಹೊಂದಿರುವ ಅರ್ಹ ತೆರಿಗೆದಾರರಿಗೆ 3 ತಿಂಗಳಿಗೊಮ್ಮೆ ರಿಟರ್ನ್ ಸಲ್ಲಿಸುವ ಸೌಲಭ್ಯ ಕಲ್ಪಿಸಲಾಗಿದೆ ಯಾವುದೇ ವ್ಯವಹಾರ ನಡೆಯದ ತಿಂಗಳುಗಳಲ್ಲಿ ಉದ್ಯಮಗಳು ಎಸ್ಎಂಎಸ್ ಮೂಲಕವೇ ಶೂನ್ಯ ರಿಟರ್ನ್ ಸಲ್ಲಿಸುವ ವ್ಯವಸ್ಥೆಯು ಉದ್ಯಮಿಗಳ ಅನುಕೂಲಕ್ಕೆ ಕಾರಣವಾಗಿದೆ ಇಂದಿನ ಜಿಎಸ್ಟಿ ವ್ಯವಸ್ಥೆಯು ಸಂಪೂರ್ಣವಾಗಿ ತಂತ್ರಜ್ಞಾನ ಆಧಾರಿತವಾಗಿದೆ ಈ ಇನ್ವಾಯ್ಸಿಂಗ್ ದತ್ತಾಂಶ ವಿಶ್ಲೇಷಣೆ ಹಾಗೂ ಕೃತಕ ಬುದ್ದಿಮತ್ತೆ ಆಧಾರಿತ ವ್ಯವಸ್ಥೆಗಳ ಮೂಲಕ ತೆರಿಗೆ ವಂಚನೆಯನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟುವ ಪ್ರಯತ್ನ ನಡೆದಿದೆ ಇದರಿಂದ ಪ್ರಾಮಾಣಿಕ ತೆರಿಗೆದಾರರಿಗೆ ತೆರಿಗೆ ಪ್ರಕ್ರಿಯೆ ಸುಲಭವಾಗಿದ್ದು ಶಂಕಾಸ್ಪದ ವ್ಯವಹಾರಗಳನ್ನು ಗುರುತಿಸಿ ಅಗತ್ಯ ಕ್ರಮ ಕೈಗೊಳ್ಳಲು ನೆರವಾಗುತ್ತಿದೆ ಆರಂಭಿಕ ವರ್ಷಗಳಲ್ಲಿ ಉಂಟಾದ ಕೆಲವು ಸಮಸ್ಯೆಗಳನ್ನು ಪರಿಹರಿಸಲು ಬಡ್ಡಿ ಮತ್ತು ದಂಡದ ಮನ್ನಾ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ ಪ್ರತಿ ವರ್ಷ ಆಚರಿಸಲಾಗುವ ಜಿಎಸ್ಟಿ ದಿನವು ಕೇವಲ ಒಂದು ತೆರಿಗೆ ವ್ಯವಸ್ಥೆಯ ಸಂಭ್ರಮವಾಗಿರದೆ ಅದು ದೇಶದ ತೆರಿಗೆ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ ಸರಳ ಮತ್ತು ಪರಿಣಾಮಕಾರಿಯನ್ನಾಗಿ ರೂಪಿಸುವ ಸಂಕಲ್ಪದ ಸಂಕೇತವಾಗಿದೆ ಉದ್ಯಮ ಸ್ನೇಹಿ ವಾತಾವರಣವನ್ನು ನಿರ್ಮಿಸುತ್ತಾ ಆರ್ಥಿಕ ಬೆಳವಣಿಗೆಗೆ ವೇಗ ನೀಡುತ್ತಾ ವಿಕಸಿತ ಭಾರತದ ನಿರ್ಮಾಣದತ್ತ ಜಿಎಸ್ಟಿ ತನ್ನ ಕೊಡುಗೆಯನ್ನು ಮುಂದುವರಿಸುತ್ತದೆ ಇದುವರೆಗೂ ಅವಲೋಕನ ಕೇಳಿದಿರಿ ಬರೆದವರು ಅಭಯ್ ದಾಮ್ಲೆ ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್ ಇದು ಬೆಂಗಳೂರು ಕೇಂದ್ರದ

0: ಉಡುಗೆ.
1: ಅವಲೋಕನ ಪ್ರಸಾರವಾಯಿತು.
2: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6.
3: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ?
4: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಆಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
3: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರು, ಆರ್ ವಿಸಿಟ್ vvce.ac.in.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್.
7: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
2: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 6:37 ಇನ್ನು ಮುಂದೆ ಕೆಲವು ಪ್ರಕಟಣೆಗಳಿವೆ. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರ.
1: इससे बेहतर कुछ नहीं।
2: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ। अपने नजदीकी डाकघर से आज ही संपर्क करें या indiapost.gov.in पर लॉग ऑन करें।
3: ಕೆಳವರೆ ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237744 ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
4: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಮುಖ್ಯಾಂಶಗಳು. ರಾಜ್ಯದಲ್ಲಿ ಮುಂದಿನ ಎರಡು ತಿಂಗಳು ಕುಡಿಯುವ ನೀರಿನ ಸಮಸ್ಯೆ ಇಲ್ಲ, ಸಚಿವ ಜಾರಕಿಹೊಳಿ ಸ್ಪಷ್ಟನೆ. ಹಾವೇರಿಯಲ್ಲಿ ಮೋಡ ಬಿತ್ತನೆಗೆ ನಿರ್ಧಾರ. ರಾಜ್ಯದ ಪ್ರತ್ಯೇಕ ಎಸ್ಐಆರ್ ಪ್ರಕ್ರಿಯೆಗೆ ಬಿಜೆಪಿ ಆಕ್ಷೇಪ, ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ, ಜನಾಗ್ರಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. 15ನೇ ಹಣಕಾಸು ಆಯೋಗದ 2186 ಕೋಟಿ ರೂಪಾಯಿ ಶೀಘ್ರ ಬಿಡುಗಡೆಗೆ ಕೇಂದ್ರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಒತ್ತಾಯ. ಹಾಗೂ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ವೇಳೆ ಫಲಾನುಭವಿಯ ಪ್ರವರ್ಗ ಮಾಹಿತಿ ಕಡ್ಡಾಯವಲ್ಲ, ಬೆಸ್ಕಾಂ ಸ್ಪಷ್ಟನೆ. ಮುಂಗಾರು ಮಳೆ ಕೊರತೆಯಿಂದ ರಾಜ್ಯದ ಪ್ರಮುಖ ಜಲಾಶಯಗಳು ಡೆಡ್ ಸ್ಟೋರೇಜ್ ಹಂತ ತಲುಪಿದ್ದರೂ ಎರಡು ತಿಂಗಳು ಕುಡಿಯುವ ನೀರಿಗೆ ಸಮಸ್ಯೆ ಇಲ್ಲ ಎಂದು ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹಾವೇರಿಯಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಮಳೆಯಾಗದಿದ್ದರೆ ಸಂಕಷ್ಟ ಎದುರಾಗಬಹುದು ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ, ಬೆಳೆ ನಾಶದಿಂದಾಗಿ ಜನರ ಮೇಲಾಗುತ್ತಿರುವ ಪರಿಣಾಮಗಳ ಬಗ್ಗೆ ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನೆ ನಡೆಸಲಾಗಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ.
1: ವರದಿ ಕೊಡ್ತೀವಿ, ಈ ರೀತಿ ಆಗಿದೆ, ಈಗಾಗಲೇ ಬಿತ್ತಿದ್ರು ಕೆಲವರು, ಅವ್ರ ಬೆಳೆ ನಷ್ಟ ಆಗಿದೆ, ನಾಶ ಆಗಿದೆ. ಇದು ಕೇವಲ ಹಾವೇರಿಯಲ್ಲ, ಇಡೀ ರಾಜ್ಯದಲ್ಲಿ ಕೂಡ ಈ ರೀತಿ ಆಗಿದೆ. ಸರ್ಕಾರದ ಗಮನಕ್ಕೆ ತರ್ತೀವಿ, ಹಾವೇರಿಯಲ್ಲಿ ಏನಾಗಿದೆ, ಧಾರವಾಡದಲ್ಲಿ ಏನಾಗಿದೆ, ಬೆಳಗಾವಿಯಲ್ಲಿ ಏನಾಗಿದೆ, ಅದ್ರ ಬಗ್ಗೆ ಸರ್ಕಾರ ಅಂತಿಮವಾಗಿ ತೀರ್ಮಾನ ಮಾಡಬೇಕು. ಈಗ ಕುಡಿಲಿಕ್ಕೆ ಮಾತ್ರ ಬಿಡ್ತಾ ಇದಾರೆ, ಭದ್ರಾವತಿಯಿಂದಾರೆ, ಸೊ ಇನ್ನು ಬಹಳಷ್ಟು ಬರಬೇಕದು, ಬಂದಾಗ ಸ್ವಲ್ಪ ಪರಿಹಾರ ಆಗ್ತದೆ. ಸದ್ಯಕ್ಕೆ 500 ಬಿಡ್ತಾ ಇದಾರೆ ಅಷ್ಟೇ, 500 ಕ್ಯೂಸೆಕ್. ಇನ್ನು 2 ತಿಂಗಳವರೆಗೆ ಕುಡಿಯುವ ನೀರು ಸಾಕಾಗುವಷ್ಟು ನೀರು ಇದೆ ರೀ. ಆಗಸ್ಟ್ ವರೆಗೆ ಅಲ್ಲಿವರೆಗೆ ಹೊಸ ನೀರು ಬರಲೇಬೇಕು, ಅದಿಲ್ಲದ್ರೆ ಪರ್ಯಾಯವಾಗಿ ಸರ್ಕಾರ ಚಿಂತನೆ ಮಾಡಬೇಕು.
0: ಸೂಪರ್ ಎಲ್ನಿನೋ ಪ್ರಭಾವದಿಂದಾಗಿ ಹಾವೇರಿ ಜಿಲ್ಲೆಯಲ್ಲಿ ಮಳೆ ಕೊರತೆ ಉಂಟಾಗಿದ್ದು, ಮೋಡ ಬಿತ್ತನೆ ಮಾಡಲು ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ಜುಲೈ 7ರಿಂದ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ರಾಣೆಬೆನ್ನೂರು ಶಾಸಕ ಪ್ರಕಾಶ ಕೋಳಿವಾಡ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯತ್ನಲ್ಲಿ ನಡೆದ ಪ್ರಕೃತಿ ವಿಕೋಪ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಇಡೀ ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಅವಕಾಶ ಸಿಗುವುದು ತಡವಾಗಲಿದೆ. ಹಾವೇರಿಯಲ್ಲಿ ಮೊದಲಿಗೆ ಜಿಲ್ಲೆಯ ಎಲ್ಲಾ ಶಾಸಕರ ಸಹಯೋಗದಲ್ಲಿ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ.
2: ಸೂಪರ್ ಎಲ್ನಿನೋ 2026ರಲ್ಲಿ ಬರಗಾಲದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಹೋದ ತಿಂಗಳು ನಾನು ಮೋಡ ಬಿತ್ತನೆ ಪರ್ಮಿಷನ್ಗೆ ಡಿಜಿಸಿಐಯಿಂದ ಅದಕ್ಕೆ ಪರ್ಮಿಷನ್ ಬೇಕು, ಅದಕ್ಕೆ ಅಪ್ಲೈ ಮಾಡಿ ಸರ್ಕಾರದಿಂದ ಮಾಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದೆ. ಅವರು ಅದಕ್ಕೆ ಸಕಾರಾತ್ಮಕ ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆಲ್ಲ ಟೆಂಡರ್ ಗಿಂಡರ್ ಪ್ರೊಸೆಸ್ ಲೇಟ್ ಆಗುತ್ತೆ. ನಮ್ಮ ಹಾವೇರಿ ಜಿಲ್ಲೆಗೆ ನಾವು ಮಂಗಳವಾರದಿಂದಾನೆ ನಾವು ಮೋಡ ಬಿತ್ತನೆಯನ್ನ ಶುರು ಮಾಡ್ತೀವಿ. ಮೆಟ್ರಾಲಜಿಸ್ಟ್ನೆಲ್ಲ ತಿಳ್ಕೊಂಡು ಒಂದು 2-3 ದಿವಸದವರೆಗೆ ನಾವು ಮೋಡ ಬಿತ್ತನೆಯನ್ನ ಹಾವೇರಿ ಜಿಲ್ಲೆಗೆ ಎಲ್ಲ 6 ಶಾಸಕರು ಸೇರಿ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ನಮಗೆ ಹೇಳಬೇಕು.
0: ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಎಸ್ಐಆರ್ ಪ್ರಕ್ರಿಯೆ ನಿಯಮ ಪ್ರಕಾರ ನಡೆಯುತ್ತಿಲ್ಲ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತೊಂದು ಸಮಾನಾಂತರ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಿರುವುದನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತುರ್ತು ಮಧ್ಯಪ್ರವೇಶ ಮಾಡುವಂತೆ ಆಗ್ರಹಿಸಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುವ ಬದಲು ಕಲ್ಯಾಣ ಮಂಟಪಗಳಲ್ಲಿ ಎಸ್ಐಆರ್ ನಡೆಸಿದರೆ ಅರ್ಹರಲ್ಲದ ವ್ಯಕ್ತಿಗಳು, ಅಕ್ರಮ ವಲಸಿಗರ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವ ಅಪಾಯವಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನೊಂದೆಡೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳನ್ನು ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಭೂಮಿ, ವಸತಿ, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ, ಉದ್ಯೋಗ ಮೀಸಲಾತಿ ಸೇರಿದಂತೆ ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಜನಾಗ್ರಹ ಸಮಾವೇಶಕ್ಕೆ ಭೇಟಿ ನೀಡಿ ಮನವಿ ಸ್ವೀಕರಿಸಿದ ಅವರು, ಸಾಧ್ಯವಾದರೆ ಸಭೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಆಹ್ವಾನಿಸುವುದಾಗಿ ತಿಳಿಸಿದ್ದಾರೆ. ಪರಿಶಿಷ್ಟರ ಹಕ್ಕೊತ್ತಾಯವನ್ನು ಗಂಭೀರವಾಗಿ ಪರಿಗಣಿಸಿ ಕಂದಾಯ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಿ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸುವುದಾಗಿ ಹೇಳಿದ್ದಾರೆ. ರಾಜ್ಯಕ್ಕೆ 15ನೇ ಹಣಕಾಸು ಆಯೋಗದ ಶಿಫಾರಸ್ಸಿನಂತೆ 2025-26ನೇ ಸಾಲಿನಲ್ಲಿ ಬಾಕಿ ಇರುವ 2186 ಕೋಟಿ ರೂಪಾಯಿಗಳನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ

0: ಈಶ್ವರ್ ಬಿ ಖಂಡ್ರೆ ಒತ್ತಾಯಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ರಾಷ್ಟೀಯ ಸಮಾವೇಶದಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಜನರಿಗೆ ನೀರು ಪೂರೈಕೆ ರಾಜ್ಯದ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿಗಳಿಗೆ ಸಕಾಲದಲ್ಲಿ ಹಣ ಬಿಡುಗಡೆ ಮಾಡದಿದ್ದರೆ ಕುಡಿಯುವ ನೀರು ಪೂರೈಕೆಗೂ ತೊಡಕಾಗಲಿದ್ದು, ಕೂಡಲೇ ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಬಾಕಿ ಇರುವ 2186 ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಜುಲೈ 1 ಆರಂಭಗೊಂಡಿರುವ ಗೃಹಜ್ಯೋತಿ ಯೋಜನೆಯ ಮಾಹಿತಿ ಸಂಗ್ರಹಕ್ಕೆ ಸಂಬಂಧಿಸಿದಂತೆ ಫಲಾನುಭವಿಯ ಪ್ರವರ್ಗ ಕುರಿತು ಕೇಳಿರುವ ಮಾಹಿತಿ ಕಡ್ಡಾಯವಲ್ಲ ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಜಾತಿ ಪ್ರಮಾಣಕ್ಕೆ ಸಂಬಂಧಿಸಿದ ಮಾಹಿತಿ ಕೇವಲ ಐಚ್ಛಿಕವಾಗಿದೆ ಎಂದು ಬೆಸ್ಕಾಂ ತಿಳಿಸಿದೆ. ಫಲಾನುಭವಿಗಳಿಗೆ ಜಾತಿ ಮಾಹಿತಿ ನೀಡಲು ಇಷ್ಟವಿಲ್ಲದಿದ್ದರೆ ಮೊಬೈಲ್ ಅಪ್ಲಿಕೇಶನ್ನಲ್ಲಿರುವ ಮಾಹಿತಿ ನೀಡಲು ನಿರಾಕರಣೆ ಎಂಬ ಆಯ್ಕೆಯನ್ನು ನಮೂದಿಸಲು ಸಿಬ್ಬಂದಿಗೆ ಸೂಚನೆ ನೀಡಲಾಗಿದೆ. ರಾಜ್ಯವನ್ನು ದೇಶದ ಪ್ರಮುಖ ಪ್ರವಾಸೋದ್ಯಮ ತಾಣವನ್ನಾಗಿ ರೂಪಿಸುವ ನಿಟ್ಟನಲ್ಲಿ ಕರಾವಳಿ ಮಲೆನಾಡು ಕರ್ನಾಟಕ ಪ್ರವಾಸೋದ್ಯಮ ನೀತಿ 2026 ರೂಪಿಸಲಾಗುತ್ತಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಯೋಜನೆಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಬೀಚ್ ಪ್ರವಾಸೋದ್ಯಮ ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಬ್ಲೂ ಫ್ಲಾಗ್ ಬೀಚ್ಗಳ ಅಭಿವೃದ್ಧಿ, ಸ್ವಚ್ಛತೆ, ಜಲಕ್ರೀಡೆಗಳು, ಸಾಹಸ ಚಟುವಟಿಕೆಗಳನ್ನು ನೂತನ ನೀತಿಯಲ್ಲಿ ಸೇರಿಸಲಾಗುವುದು ಎಂದು ಹೇಳಿದ್ದಾರೆ. ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಅವರನ್ನು ಬೆಂಗಳೂರಿನಲ್ಲಿಂದು ಗ್ಲೋಬಲ್ ಚೆಸ್ ಲೀಗ್ ನಿಯೋಗ ಭೇಟಿ ಮಾಡಿ ಚರ್ಚೆ ನಡೆಸಿದೆ. ಗ್ಲೋಬಲ್ ಚೆಸ್ ಲೀಗ್ನ 4ನೇ ಆವೃತ್ತಿಯನ್ನು ಬೆಂಗಳೂರಿನಲ್ಲಿ ಆಯೋಜಿಸಲು ಉತ್ಸುಕತೆ ವ್ಯಕ್ತಪಡಿಸಿದ ನಿಯೋಗವು ಈ ಸಂಬಂಧ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಕಾರವನ್ನು ಕೋರಿದೆ. ಈ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಶ್ವಮಟ್ಟದ ಕ್ರೀಡಾಕೂಟಗಳಿಗೆ ಬೆಂಗಳೂರು ಆತಿಥ್ಯ ವಹಿಸುವ ಮೂಲಕ ರಾಜ್ಯದ ಕ್ರೀಡಾಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯಲಿದೆ. ಇಂತಹ ಪ್ರತಿಷ್ಠಿತ ಕಾರ್ಯಕ್ರಮಗಳಿಗೆ ಸರ್ಕಾರ ಅಗತ್ಯ ಸಹಕಾರ ನೀಡಲು ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಅಣೆಕಟ್ಟು ನೀರನ್ನು ನಂಬಿಕೊಂಡು ರೈತರು ಬೆಳೆಗಳನ್ನು ಬೆಳೆಯಬೇಡಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಡಿದ ಮನವಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹೇಳಿಕೆಯು ರೈತ ಸಮುದಾಯವನ್ನು ನಿರಾಶೆಗೊಳಿಸಿದೆ ಎಂದು ತಿಳಿಸಿದ್ದಾರೆ. ಇಡೀ ದೇಶವೇ ಬರಗಾಲ ಪರಿಸ್ಥಿತಿ ಎದುರಿಸುತ್ತಿದ್ದು, ಇಂತಹ ಸಂದರ್ಭದಲ್ಲಿ ಸರ್ಕಾರ ರೈತರಲ್ಲಿ ಆತ್ಮವಿಶ್ವಾಸ ತುಂಬಬೇಕು ಎಂದು ಹೇಳಿದ್ದಾರೆ. ಸರ್ಕಾರ ಬರ ಪರಿಸ್ಥಿತಿ ಎದುರಿಸಲು ಜಿಲ್ಲಾಧಿಕಾರಿಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ ಎಂದು ದೂರಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಕೊರತೆಯಾದಲ್ಲಿ ಪರ್ಯಾಯ ಮಾರ್ಗಗಳನ್ನು ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಖುಷ್ಬೂ ಗೋಯಲ್ ಚೌಧರಿ ಹೇಳಿದ್ದಾರೆ. ವಿಜಯಪುರದಲ್ಲಿ ಆಯೋಜಿಸಿದ್ದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಮುಂಗಾರು ಮಳೆ ಸಮರ್ಪಕವಾಗಿ ಆಗದೇ ಇದ್ದರೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರಿದಿದೆ. ವಿಜಯಪುರ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭಗೊಂಡಿದ್ದು, ಇಲ್ಲಿಯವರೆಗೆ 468,681 ಗಣತಿ ನಮೂನೆ ಮತದಾರರಿಗೆ ವಿತರಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾ ಔದ್ರಾಮ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮುಂದಿನ 2 ಕುಡಿಯುವ ನೀರಿನ ಸಮಸ್ಯೆ ಇಲ್ಲ, ಸಚಿವ ಜಾರಕಿಹೊಳಿ ಸ್ಪಷ್ಟನೆ. ಹಾವೇರಿಯಲ್ಲಿ ಮೋಡ ಬಿತ್ತನೆಗೆ ನಿರ್ಧಾರ. ರಾಜ್ಯದ ಪ್ರತ್ಯೇಕ ಎಸ್ಐಆರ್ ಪ್ರಕ್ರಿಯೆಗೆ ಬಿಜೆಪಿ ಆಕ್ಷೇಪ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ. ಜನಾಗ್ರಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. 15ನೇ ಹಣಕಾಸು ಆಯೋಗದ 2186 ಕೋಟಿ ರೂಪಾಯಿ ಶೀಘ್ರ ಬಿಡುಗಡೆಗೆ ಕೇಂದ್ರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಒತ್ತಾಯ. ಹಾಗೂ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ವೇಳೆ ಫಲಾನುಭವಿಯ ಪ್ರವರ್ಗ ಮಾಹಿತಿ ಕಡ್ಡಾಯವಲ್ಲ, ಬೆಸ್ಕಾಂ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.

0: ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಇಂದಿನ ಕಾರ್ಯಕ್ರಮದಲ್ಲಿ ಬೆಳೆ ವಿಮೆ ಯೋಜನೆ, ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಎಚ್ವಿ. ಬೆಳೆ ವಿಮೆ ವಿಭಾಗ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ ತಿಮ್ಮಪ್ಪ ಹೆಚ್ಗೌಡ.
2: ನಮಸ್ಕಾರ ಎಲ್ಲ ಆತ್ಮೀಯ ಕೇಳುಗರಿಗೂ, ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೆ, ಇವತ್ತು ನಾವು ಕೃಷಿ ಇಲಾಖೆಯ ಎರಡನೇ ಪ್ರಾಯೋಜಿತ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರದ ಎರಡನೇ ಕಾರ್ಯಕ್ರಮ ಆಗಿದೆ ಇವತ್ತು. ರಾಜ್ಯ ಸರ್ಕಾರದ ಜಂಟಿ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಎಚ್ ವಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶೋಭಾ ಮೇಡಮ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ಸರ್.
2: ತಮಗೆಲ್ಲ ತಿಳಿದಿರೋ ಹಾಗೆ ಇವತ್ತಿನ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ವಿಭಾಗ, ಬೆಳೆ ವಿಮೆ ಯೋಜನೆ, ಇದು ನಮ್ಮ ಕಾರ್ಯಕ್ರಮದ ವಿಷಯ ಆಗಿರುತ್ತೆ. ಈ ಬೆಳೆ ವಿಮೆಗೆ ಸಂಬಂಧಪಟ್ಟಾಗೆ ಯಾವುದೇ ಪ್ರಶ್ನೆಗಳನ್ನು ತಾವು ಕೇಳ್ಬೋದಾಗಿದೆ. ತಾವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ನೆನಪು ಮಾಡಿಕೊಡ್ತೇವೆ, ನೋಟ್ ಮಾಡ್ಕೊಳ್ಳಿ. ಫೋನ್ ಸಂಖ್ಯೆ ಇರುತ್ತಿವೆ 2237 4888 2237 4888. ಇನ್ನೊಂದು ಫೋನ್ ಸಂಖ್ಯೆ 2237 4999 2237 4999. ಎಸ್ ಟಿ ಡಿ ಕೋಡ್ ಸಂಖ್ಯೆ 080. ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯ ಅಧಿಕಾರಿಗಳಾದ ಹಿರಿಯ ಅಧಿಕಾರಿಯಾದ ಶ್ರೀಮತಿ ಶೋಭಾ ಎಚ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ತಾವು ಬೆಳೆ ವಿಮೆಗೆ ಸಂಬಂಧಪಟ್ಟಾಗೆ ಯಾವುದೇ ಪ್ರಶ್ನೆಯನ್ನು ಕೇಳ್ಬೋದು. ಮೊದಲನೇದಾಗಿ ನಾನೇ ಒಂದು ಪ್ರಶ್ನೆಯನ್ನು ಮೇಡಮ್ ಅವರೇ ತಮಗೆ ಕೇಳ್ತೇನೆ. ಬೆಳೆ ವಿಮೆ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಯಾಕಂದರೆ ಈಗ ಬೆಳೆ ವಿಮೆ ಯಾಕೆ ಮಾಡಬೇಕು, ಬೆಳೆ ವಿಮೆ ಅಂದ್ರೇನು, ಇದೊಂದು ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ.
3: ಸರಿ ಸರ್. ಈಗ ಒಂದು ಬೆಳೆ ವಿಮೆ ಅಂತಂದರೆ ಬೇರೆ ಯಾವುದೋ ಒಂದು ವಿಮೆ ಕಟ್ಟದಂಗೆ ಇದೆ. ಇದನ್ನು ಅಷ್ಟೇ, ಒಂದು ಬೆಳೆ ನಷ್ಟ ಆದರೆ ಅವರಿಗೆ ರೈತರಿಗೆ ಆರ್ಥಿಕ ಒಂದು ಬೆಂಬಲ ಒದಗಿಸ್ಬೇಕು ಮತ್ತು ವಿಮಾ ರಕ್ಷಣೆ ಒದಗಿಸ್ಬೇಕು ಅಂತೇಳಿ ಕೃಷಿ ಆದಾಯ ಸ್ಥಿರತೆ ಮಾಡಲಿಕ್ಕೋಸ್ಕರ ರೈತರಿಗೆ ಈ ಒಂದು ಬೆಳೆ ವಿಮೆಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದವರು ಜಾರಿಗೊಳಿಸಿದ್ದಾರೆ ಸರ್. ಇದನ್ನು ನಾವು 2016-17 ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೊಳಿಸಿದ್ದೀವಿ ಮತ್ತು ಇಲ್ಲಿವರೆಗೂ ಇವಾಗಲೂ ಸಹ ರೈತರಿಗೆ ಇದು ಒಂದು ಸೌಲಭ್ಯ ಪಡ್ಕೊಳ್ಳೋಕ್ಕೆ ಅವಕಾಶ ಮಾಡಿದ್ದೀವಿ.
2: ಅಂದರೆ ಈಗ ಬೆಳೆ ವಿಮೆ ಅಂದ ತಕ್ಷಣ ಈಗ ಬೆಳೆ ಮುಂದೆ ಇವರು ಹಾಕಿದಂಥ ಬೆಳೆ ಕೈಗೆ ಸಿಗದೆ ಇದ್ದಂಗೆ ಆದಾಗ, ಅಥವಾ ಇವ್ರ ನಿರೀಕ್ಷೆ ಪ್ರಮಾಣದ ಮಳೆ ಬರೆದಿದ್ದಾಗ ಅಂಥ ಸಂದರ್ಭದಲ್ಲಿ ಈ ಬೆಳೆ ವಿಮೆ ಯೋಜನೆಗಳು ರೈತರಿಗೆ ಸ್ವಲ್ಪ ಧೈರ್ಯ ತುಂಬುತ್ತವೆ, ಆಧಾರ ಕೊಡ್ತವೆ ಅಂತ.
3: ಸರಿ ಸರ್, ಹೌದು ಸರ್.
2: ಹಾಂ ಹೌದು. ಈಗ ಒಂದು ಕರೆ ಇದೆ ಬೆಳೆ ವಿಮೆ ಯೋಜನೆ ಕುರಿತು, ಯಾರೋ ಕರೆ ಮಾಡ್ತಾ ಇದ್ದಾರೆ. ಹಾಂ ಹಲೋ ಸರ್,
4: ನಮಸ್ಕಾರ.
2: ನಮಸ್ಕಾರ, ಹೆಸರೇಳಿ, ಎಲ್ಲಿಂದ?
4: ನಾನು ಸೀನಪಟ್ಟಣ ತಾಲೂಕು ಅರಕೆರೆ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ.
2: ಹೆಸರು?
4: ನಮ್ದು ಕಾವೇರಿ ಕಣಿವೆ ಭಾಗ ಬರುತ್ತೆ ಸರ್. ನಾವು ಭತ್ತ ಇನ್ನೂ ಬಿತ್ತನೆ ಮಾಡಿಲ್ಲ, ಏನು ಮಾಡಿಲ್ಲ. ನಮ್ಮಲ್ಲಿ ಸರ್ಕಾರ ಆದೇಶ ಹೊರಡಿಸದೆ ಯಾವ್ದೇ ಬಿತ್ತನೆ ಮಾಡಬೇಡಿ ಅಂತ. ನಾವು ಬೆಳೆ ಮಾಡಿಸ್ಬಹುದಾ?
2: ನಿಮ್ಮ ಹೆಸರು ಹೇಳಿಲ್ಲ. ಹಲೋ. ಹಾ
4: ಹಲೋ,
2: ನಾ ಕೇಳಿ
4: ಸರ್. ನಾವು ಕಾವೇರಿ ಕಣಿವೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಅರಕೆರೆಯಿಂದ ನಾವು ಭತ್ತ ಬಿತ್ತನೆ ಮಾಡಿಲ್ಲ, ಭತ್ತ ಬಿತ್ತನೆ ಯಾವುದೇ ಬೆಳೆ ಬೆಳಿಬೇಡಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದ ವತಿಯಿಂದ. ಈಗ ನಾವು ಬೆಳೆ ವಿಮೆ ಮಾಡಬಹುದಾ ಅಂತ
2: ಹೇಳ್ತಾರೆ.
3: ಸರ್, ಇದು ಬಿತ್ತನೆ ಮಾಡಿಲ್ಲ ಅಂತ ಅಲ್ಲಿ ಆದೇಶ ಆಗಿದ್ರೆ ಭತ್ತಕ್ಕೆ ಇನ್ಶೂರೆನ್ಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾವ್ದಾದ್ರು ಬೆಳೆ ಬಿತ್ತನೆ ಮಾಡಿದ್ರೆ ಆ ಬೆಳೆಗೆ ಬೆಳೆ ವಿಮೆಯನ್ನ ಕಟ್ಟಬಹುದು.
2: ಇದು ಕೇವಲ ಭತ್ತ ಅಲ್ಲ, ಇನ್ನೂ ಒಂದು 30 ಹೆಚ್ಚು ಬೆಳೆಗಳಿಗೆ ಕರೆ ಕಟ್ಟಾಗಿದೆ.
3: ಅಲ್ಲಿ ಅವರು ಹೇಳಿದ್ದು ಕಾವೇರಿ ಕಣಿವೆಯಲ್ಲಿ ಅಲ್ಲಿ ಆದೇಶ ಮಾಡಿದರೆ ಭತ್ತ ಬೆಳಿಲೇಬಾರದು ಅಂತ ಮಾಡಿದರೆ ಅವರು ಕೇಳಿದ್ದು ಅದಕ್ಕೆ ವಿಮೆ ಕಟ್ಟಬಹುದಾ ಅಂತ. ಭತ್ತದ ಬೆಳೆ ಆದೇಶ ಆಗಿದ್ರೆ ಅಲ್ಲಿ ಅವ್ರಿಗೆ ಬೆಳೆಯಕ್ಕೆ ಆಗೋದಲ್ಲ ಅಂದ್ರೆ ಇನ್ಶೂರೆನ್ಸ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆ ಒಂದು ಪ್ರದೇಶದಲ್ಲಿ ಬೇರೆ ಯಾವ್ದಾದ್ರು ಬೆಳೆ ಅವರು ಬಿತ್ತನೆ ಮಾಡಿ ಕಡಿಮೆ ನೀರು ತಗೊಳ್ತಕ್ಕಂತ ಬೆಳೆ ಮಳೆ ಆಶ್ರಿತ ಬೆಳೆಯನ್ನ ಮಾಡ್ಕೊಂಡಿದ್ರೆ
2: ಆ ಬೆಳೆಗಳಿಗೆ ಮಾಡ್ಕೋಬಹುದು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ.
5: ನಮಸ್ಕಾರ.

0: ಸರ್, ನಾವು ವಿಜಯಪುರ ಡಿಸ್ಟಿಕ್ ಇಂಡಿ ತಾಲೂಕು ಲಚ್ಚಾಣಿ ವಿಲೇಜ್ ಇಂದ ಭಾಗೀರಥಿ ಮಲ್ಲನಗೌಡ ಪಾಟೀಲ್ ಮಾತಾಡೋದ್ರಿ ಸರ್.
1: ಹೆಸರು ಹೇಳಿ ಮೇಡಮ್. ಭಾಗೀರಥಿ ಕೇಳಿ, ಪ್ರಶ್ನೆ ಕೇಳಿ.
0: ಸರ್, ನಾವು ಈಗ ತೊಗರಿ ಬಿತ್ತೀವ್ರಿ ಸರ್, 4 ದಿನ ಆಗೈತ್ರಿ ಸರ್. ಅದಕ್ಕೆ ಬೆಳೆ ವಿಮೆ ಕಟ್ತೀವ್ರಿ ಸರ್. ಮುಂದ ಒಂದ್ ಫೂಟ್ ಅದ್ ಇದ್ದಾಕರ ಹಿಂಗ ನೆಟೆ ಹೋಯ್ತು ಮಾಡ್ತು ಅಂದ್ರೆ ಹಿಂಗ ಒಣಗ್ತು ಅಂದ್ರೆ ಪುಡಿ ಬರ್ಲಿಲ್ಲ ಅಂದ್ರ ಅಂದ್ರ ಈಗ ಪಕ್ಕ ಹಕ್ಕಿನೂ ಆಗಿಲ್ರಿ, ಆದ್ರೂ ಬಿತ್ತೀವ್ರಿ ಸರ್ ನಾವು.
2: ನೀವು ಇನ್ಶೂರೆನ್ಸ್ ಕಟ್ಬಹುದು ಅಮ್ಮ ಭಾಗೀರಥಿ ಅವ್ರೆ. ನೀವು ಬೆಳೆ ಬಿತ್ತನೆ ಮಾಡಿದೀರಾ, ಮತ್ತೆ ಅಲ್ಲಿ ನೀವು ಬೆಳೆ ಸಮೀಕ್ಷೆ ಅಂತ ಮಾಡ್ತಾರೆ, ಬೆಳೆ ನಿಮ್ಮ ಇದ್ರಲ್ಲಿ ಇದೆಯಾ ಅಂತ ಹೇಳಿ ಒಂದು GPS ಮಾಡ್ತಾರೆ ಅಂತ ಹೇಳ್ತಿರಲ್ಲ, ನೀವು ಆತರ ಮಾಡಿಸಿ ಆತರನು ಮಾಡಿಸ್ಬೇಕು. ಯಾಕೆಂದ್ರೆ ನಾವು ಬೆಳೆ ಬಿತ್ತಿದ್ದೀರಾ ಇಲ್ಲ ಅನ್ನೋದನ್ನ ನಾವು ಆ ಒಂದು ಬೆಳೆ ಸಮೀಕ್ಷೆ ಮಾಡಿರೋದಕ್ಕಂತ ಇದನ್ನ ನಾವು ಚೆಕ್ ಮಾಡ್ತೀವಿ. ಬೆಳೆ ವಿಮೆ ಕಟ್ಟಿರೋದು ತೊಗರಿ ಆಗಿದ್ರೆ ಅಲ್ಲಿ ಬೆಳೆ ವಿಮೆ ಬೆಳೆ ಇದೆಯಾ ಇಲ್ಲ ಆ ಸರ್ವೆ ನಂಬರಲ್ಲಿ ಅಂತ. ನೀವು ಬೆಳೆ ವಿಮೆ ಕಟ್ಟಿ ಮತ್ತೆ ಅದನ್ನ GPS ಕೂಡ ಮಾಡಿಸ್ಬೇಕು. ಅಂದ್ರೆ ಬೆಳೆ
0: ಸಮೀಕ್ಷೆ ಕಟ್ಟಿದೀವ್ರಿ ಮೇಡಮ್ ಅವ್ರ, ನಾವು ಓರಿಯಂಟಲ್ ಅದು ಏನದ ಮತ್ತ ನಾವು ಕಂಪ್ಲೇಂಟ್ ಕೊಟ್ಟಿದೀವ್ರಿ, ಅದು ಮಳಿ ಬಂದು ಬಾಳ ಹಾಳಾಗಿತ್ರಿ ಸರ್ ಮೇಡಮ್ ಅವ್ರ.
2: ಹೇಳಿ ಹೇಳಿ.
0: ಅದ್ ಹಾಳಾಗ ಕಂಪ್ಲೇಂಟ್ ಕೊಟ್ಟಿದೀವ್ರಿ, ಅವಾಗ ಏನದ 75% ಜೊತೆ ಬರ್ತಿತ್ತು ಮೇಡಮ್ ಅವ್ರ. ಮತ್ತ ಮುಂದೆ ಏನದ ಕಟಾವದಾಗ ಬೇರೆ ಅವ್ರು ಹೊಸ ಬಂದಿತ್ತತ್ರಿ, ಅದ ಕಟಾವ್ ಮಾಡಕರ್ರಿ. ಏನದ 42 ಅತಿ ಬರ್ಕೊಂಡ್ ಹೋಗ್ಯಾರತ್ರಿ, ಪರ್ಸೆಂಟೇಜ್ ಲುಕ್ಸ್ ಅನತ್ತೆ. ಮತ್ತ ಅದ್ರ ಪ್ರಕಾರನೇ ಹಾಕ್ಯಾರ ಯಾರಕೊಂಡ್ರಿ, ನಮ್ದು ಪೈಲೆ 29,000 ಬಂದಿತ್ರಿ, ಎರಡನೇ ಸಲ ಏನದ 39,000 ಬಂದು 36,000 ಬಂತ್ರಿ ಮೇಡಮ್.
2: ಒಟ್ಟು ನಿಮಗೆ ಬಂದಿದೆ ಬೆಳೆ ವಿಮೆ ಬಂದಿದೆ,
0: 75% ಬರ್ಲಿಲ್ರಿ ಮೇಡಮ್ ಅವ್ರ.
2: 75% ಬರ್ಲಿಲ್ಲ ಅಂತಂದ್ರೆ ಇದೇ ತರ ಅಂದ್ರೆ ಈಗೇನ್ ಅವ್ರು ಹೇಳ್ತಿರೋದು ಲೋಕಲೈಸ್ ಕೆಲಾಮಿಟಿ ಅಂತ, ಅಂದು ವೈಯಕ್ತಿಕ
1: ನಷ್ಟ
2: ಆಗಿದೆ ಅಂತ. ಅದು ಆ ತರ ಅವ್ರಿಗೆ ಇಂಟಿಮೇಷನ್ಸ್ ತುಂಬಾ ಜಾಸ್ತಿ ಬಂದಾಗ ಏನಾಗುತ್ತೆ, ಆ ಒಂದು ಪ್ರದೇಶದಲ್ಲಿ ರ್ಯಾಂಡಮ್ ಆಗಿ ಅಂದ್ರೆ ಎಲ್ಲಾ ಕಡೆನೂ ಮಾಡಲ್ಲ, 10% ಮಾಡಿ ಅದೇ ಆತರ ಜಾಸ್ತಿ ಏನಾದ್ರೂ ಇಂಟಿಮೇಷನ್ಸ್ ಬಂದಾಗ ರ್ಯಾಂಡಮ್ ಆಗಿ ಮಾಡಿ ಅದು ಒಂದು ಆವರೇಜ್ ಲಾಸ್ ಪರ್ಸೆಂಟೇಜ್ ಅಂತ ತಗೊಳ್ತಾರೆ ಸರ್. ಸೊ ಹಾಗಾಗಿ ಅದು ಅದೇ ನೋಡ್ಕೊಂಡು ಹೋಗಿರ್ತಾರೆ, ಮತ್ತೆ ಕ್ರಮೇಣವಾಗಿ ಅವ್ರಿಗೆ ಜಾಸ್ತಿ ರಿಸೀವ್ ಆದಾಗ ಎಲ್ಲ ಕಡೆ ಹೋಗಿ ಮಾಡಿ ಒಂದು ಸರಾಸರಿ ಮಾಡಿ ಆಗಿರುತ್ತೆ ಇದು. ಅದು ಯಾವ್ದು ಅಂತ ನನಗೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ, ಪರ್ಟಿಕ್ಯುಲರ್ ಆಗಿ ಯಾವ ವಿಮಾ ಘಟಕ ನಿಮ್ದು ನಿಮ್ದು ಯಾವ್ದಮ್ಮ ಇದು ಗ್ರಾಮ ಪಂಚಾಯತಿ?
0: ಲಕ್ಯಾಣ
1: ಇಂಡಿ ತಾಲೂಕು,
2: ಇಂಡಿ ತಾಲೂಕು ಲಕ್ಯಾಣ. ಇದು ನಾನು ಪರಿಶೀಲನೆ ಮಾಡ್ತೀನಿ. ಇಲ್ಲ ಓರಿಯಂಟಲ್ ಇಲ್ಲ, ನೀವು ಅಲ್ಲೇ ನೀವು ಎಲ್ಲಿ ಕಟ್ಟಿರ್ತೀರ ಅಲ್ಲಿ ಹೋದ್ರೆ ಯಾವ ಕಂಪನಿ ಅಂತ ಗೊತ್ತಾಗುತ್ತೆ. ವಿಜಯಪುರ
0: ಅಂದ್ರೆ
2: ತುಂಬ್ಕೊಳ್ತಾರೆ ಎಲ್ಲ, ನಾವ್ ಅದೇ ಹೇಳಿದ್ದು. ನೀವು ಬೆಳೆ ಸಾಲ ಪಡೆದಿದ್ರೆ ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಗೆ ಅಲ್ಲ, ಅಲ್ಲಿ ಸಾಲ ಇಲ್ಲ, ಬಟ್ ಎಲ್ಲಿ ಸಾಲ ಇರುತ್ತೆ ಆ ಬ್ಯಾಂಕಿಗೆ ಹೋಗ್ಬೇಕು. ಈಗ ನೀವು ಬೆಳೆ ಸಾಲ ತೊಗರಿಗೆ ಸಾಲ ಪಡ್ಕೊಂಡಿದ್ರೆ, ತೊಗರಿ ಬೆಳೆಗೆ ಸಾಲ ಪಡ್ಕೊಂಡಿದ್ರೆ ಎಲ್ಲಿ ನೀವು ಯಾವ ಬ್ಯಾಂಕ್ ಅಲ್ಲಿ ಸಾಲ ಪಡ್ಕೊಂಡಿದ್ರೆ ಆ ಬ್ಯಾಂಕಿಗೆ ಹೋಗಿ ತುಂಬಿದ್ರೆ ಒಳ್ಳೇದಾಗತ್ತೆ. ನೀವೊಂದು ಈಗ SBI ಜನರಲ್ ಇನ್ಶೂರೆನ್ಸ್ ಏನ್ ಹೇಳಿ ಲೋನ್ ಇಲ್ಲ ಅಂದ್ರೆ ನೀವು ಸಾಮಾನ್ಯ ಸೇವಾ ಕೇಂದ್ರ ಗ್ರಾಮವನ್ನಲ್ಲಿ ನೀವು ಕಟ್ಕೋಬಹುದು. ಲೋನ್ ಇಲ್ಲ ಅಂತ ಹೇಳಿ ಒಂದು ದೃಢೀಕರಣ ಕೊಡ್ಬೇಕಾಗತ್ತೆ, ಅದನ್ನ ಕೊಟ್ಬಿಟ್ಟು ನೀವು ಕಟ್ಕೋಬಹುದು, ಏನು ಸಮಸ್ಯೆ ಇಲ್ಲ.
1: ನಮಸ್ಕಾರ.
2: ನಮಸ್ತೆ ನಮಸ್ತೆ.
1: ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಬೆಳೆ ವಿಮೆ ಯೋಜನೆ ಕುರಿತು ಮಾಹಿತಿ ಹೇಳಿ. ಹೆಸರು ಹೇಳಿ, ಎಲ್ಲಿಂದ ಕೇಳ್ತಾ ಇದೆ? ಹೆಸರು ಹೇಳಿ, ಎಲ್ಲಿಂದ?
3: ಹಲೋ
2: ಹಲೋ, ಕೇಳ್ತಾ ಇದೆ ಹೇಳಿ.
1: ರೇಡಿಯೋ ಸೆಟ್ ಇದ್ರೆ ಪ್ರಶ್ನೆ ಕೇಳಿ
3: ಸರ್.

0: ಕಬ್ಬಿಗೂ ಬೆಳೆ ಮಾಡಬಹುದನ್ರಿ?
1: ಕಬ್ಬಿಗೆ ಇಲ್ಲ, ಕಬ್ಬಿಗೆ ನಾವು ಯಾವುದನ್ನು ಅಧಿಸೂಚನೆ ಮಾಡಿಲ್ಲ. ಮುಂಚೆ ಕಬ್ಬಿಗೆ ಮುಂದೆ ಗೊತ್ತಿಲ್ಲ, ಹಿಂದೆ ಮಾಡ್ತಿದ್ವಿ, 2002-03 ಮಾಡ್ತಿದ್ವಿ ಸರ್. ಅದು ಕ್ರಮೇಣವಾಗಿ ರೈತರ ಒಂದು ಒತ್ತಾಯದಿಂದನೆ ಅದು ಕಬ್ಬನ್ನ ಕೈಬಿಡಲಾಗಿದೆ. ಯಾಕೆಂದ್ರೆ
2: ಮತ್ತೆ ಬೆಳೆ ಇದ್ರೆ ಕೇಳಿ,
0: ಮುಸ್ಕಿನ ಜೋಳ ಐತ್ರಿ,
1: ಮುಸ್ಕಿನ ಜೋಳ ಮಾಡ್ಬೋದು. ಮುಸ್ಕಿನ ಜೋಳ
0: ನೀವು
1: ಮಾಡ್ಬೋದು. ನೀವು ಅಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಮುಸ್ಕಿನ ಜೋಳ ಅಧಿಸೂಚನೆ ಆಗಿದೆಯಾ ಅಂತೇಳಿ ನೀವು ಅಲ್ಲಿ ಏನು ಸಾಮಾನ್ಯ ಅಥವಾ ನಿಮ್ ಬ್ಯಾಂಕ್ ಸಾಮಾನ್ಯ ಸೇವಾ ಕೇಂದ್ರ ಎಲ್ಲೋದ್ರೂ
2: ಮಾಹಿತಿ
1: ಸಿಗುತ್ತೆ. ಮತ್ತೆ ನಮ್ದು ಒಂದು ಆನ್ಲೈನ್ ಪೋರ್ಟಲ್ ಇದೆ ಸರ್, ಸಂರಕ್ಷಣೆ ಅಂತ ಪೋರ್ಟಲ್ ಇದೆ. ಇವರೇ ನಿಮ್ಮ ಹೆಸರುನು ಸಹ ಹೇಳಲಿಲ್ಲ, ನೀವು ರಾಯಭಾಗದಿಂದ ಮಾಡ್ತಾ ಇದ್ದೀರಾ.
0: ಸಂರಕ್ಷಣೆ
1: ಸಂರಕ್ಷಣೆ ಅಂತ ಏನಿದೆ ಅದೊಂದು ಪೋರ್ಟಲ್ ಅಲ್ಲಿ ನೀವು ಓಪನ್ ಮಾಡಿದ್ರೆ ಕ್ರಾಪ್ ಯು ಕ್ಯಾನ್ ಇನ್ಶೂರ್, ನೀವು ಯಾವ ಕ್ರಾಪ್ ಇನ್ಶೂರ್ ಮಾಡಬಹುದು ಅಂತ ಅನ್ನೋದು ನಿಮಗೆ ಅಲ್ಲೇ ಕಾಣುತ್ತೆ. ನೀವು ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋದ್ರೆ ಮುಸ್ಕಿನ ಜೋಳ ಈಗ ಆಲ್ರೆಡಿ ನಾವು ಅಧಿಸೂಚನೆ ಮಾಡಿದೀವಿ. ನಿಮ್ಮ ಒಂದು ಕ್ಷೇತ್ರದಲ್ಲಿ ಮುಸ್ಕಿನ ಜೋಳ ಬೆಳೀತಾ ಇದ್ರೆ ಯಥೇಚ್ಛವಾಗಿ ವಿಸ್ತೀರ್ಣದಲ್ಲಿ ಅದು ಖಂಡಿತ ಅದು ಅಧಿಸೂಚನೆ ಆಗಿರುತ್ತೆ, ನೀವು ಅಲ್ಲಿ ಹೋಗಿ ಮಾಡ್ಕೋಬಹುದು.
2: ಮುಂದಿನ ಕರೆ. ಹಲೋ ಕೃಷಿರಂಗ, ಬೆಳೆ ವಿಮಾಗ ಬೆಳೆ ವಿಮೆ ಯೋಜನೆ ಇದು ನಮ್ಮ ಕಾರ್ಯಕ್ರಮದ ವಿಷಯ, ಹೇಳಿ ಸರ್ ಎಲ್ಲಿಂದ?
3: ನಮಸ್ಕಾರ ಸರ್.
2: ನಮಸ್ಕಾರ, ಹೆಸರು ಹೇಳಿ ಎಲ್ಲಿಂದ?
3: ನಾವು ಇಂದು ತಾಲೂಕ ಬರಗೂಡಿನಿಂದ ಶಿವಪುತ್ರ ಶರಣಪ್ಪ ಅಂತ ಹೇಳಿ.
2: ಕೇಳಿ ಶರಣಪ್ಪ ಅವರೇ,
3: ನೋಡ್ರಿ ನಾವು ಹೋಸಲ ಕ್ಷೇಮ ಇನ್ಶೂರೆನ್ಸ್ ಮಾಡಿದೀವಿ ಸರ್. ಅದು ಒಟ್ಟ ಬರ್ಲಿಲ್ಲ ಸರ್, ನಮ್ದು ಒಟ್ಟ ರಿಜೆಕ್ಟ್ ಮಾಡಿಬಿಟ್ರಿ ಎರಡು, ನಮ್ಮ ಹೆಣ್ಮಕ್ಳ ಹೆಸರ್ಲೆ ನಮ್ಮ ಹೆಸರ್ಲೇ.
1: ಅದೇ ಕ್ಷೇಮ ಅಂದ್ರೆ ಅವರು ತೋಟಗಾರಿಕೆ ಬೆಳೆ ಮಾಡಿರ್ಬೋದು ಅಲ್ವಾ ನೀವು?
3: ಇಲ್ರಿ ನಮ್ದು ಹತ್ತಿ ಮತ್ತು ಉದ್ದ ಇತ್ರಿ ಮೇಡಮ್ ಅವ್ರೆ.
1: ಹತ್ತಿ ಮತ್ತು ಉದ್ದು ಕ್ಷೇಮದಲ್ಲಿ ಮಾಡಿಲ್ಲ, ಅದು ತೋಟಗಾರಿಕೆ ಬೆಳೆಯಲ್ಲಿ ಈ ಇನ್ಶೂರೆನ್ಸ್ ಕಂಪನಿಯವರು ಇದ್ರು
2: ಹಾಗೆ ಆಗಿರ್ತದ, ಅಲ್ಲಿ ಸೇರಿಸ್ಬಿಟ್ಟಿರ್ತಾರೆ.
1: ಹೌದು, ಓರಿಯಂಟಲ್ ಇದೆ.
2: ಈ ಸಾರಿ ಕರೆ ಸರಿಯಾಗಿ ಮಾಡಿ ನೀವು, ನಿಮಗೆ ಸಿಗುತ್ತೆ.
3: ಸರಿಯಾಗಿ ಮಾಡಿದ್ರು ಸರ್, ಒಟ್ಟು ನಮ್ಮ 3 ಸಲ ಆಯ್ತು ಅವರು ರಿಜೆಕ್ಟ್ ಮಾಡಿದ್ರೆ ಕ್ಷೇಮದವರಿಗೆ ಅವ್ರಿಗೆ ಪರ್ಮಿಷನ್ ಕೊಡ್ಬೇಡ್ರಿ ಸರ್. ಅವ್ರು ಇನ್ಶೂರೆನ್ಸ್
1: ರೈತರಿಗೆ
2: ಇಲ್ಲ ಇಲ್ಲ. ಈಗ ಮೇಡಮ್ ಏನ್ ಹೇಳ್ತಾರೆ ಹಾಗೆ ಮಾಡಿ ಮೇಡಮ್, ಅವ್ರು ಹೇಳಿ
1: ಕ್ಷೇಮ ಇನ್ಶೂರೆನ್ಸ್ ಕಂಪನಿ ಈ ಬಾರಿ ಇಲ್ಲ.
2: ಈ ಬಾರಿ
3: ಇಲ್ರಿ ಮೇಡಮ್, ಆರ್ತೇರಿ ನಾಲ್ಕು ಸಲ ಫೋನ್ ಹಚ್ಚಿ ನಮಗ್ರಿ ಅವ್ರು ಮೇಡಮ್ ಅವ್ರ ಹೈದರಾಬಾದ್ ನಿಂದ್ರಿ.
1: ಅಂದ್ರೆ ಸಾಮಾನ್ಯವಾಗಿ ಅವರು ಕ್ಷೇಮದವರು ನಮ್ಮ ಜೊತೆ ಯಾವ್ದು ಇಲ್ಲ ಸರ್, ಟೈಅಪ್ ಇಲ್ಲ ಸರ್. ಅವರು ಪ್ರತ್ಯೇಕವಾಗಿ ಮಾಡ್ತಿರ್ಬೋದು. ನೀವು ದಯವಿಟ್ಟು
2: ಬಿಟ್ಟು
1: ನೀವು ಸರ್ಕಾರದಿಂದ ನಾವೇನು ಅಧಿಸೂಚನೆ ಮಾಡಿರ್ತೀವೋ ಆ ಒಂದು ಇದ್ರಲ್ಲಿ CSE ಸೆಂಟರ್ಗೆ ಹೋಗಿ ನೀವು ಕಟ್ಟಿ
2: ನೋಡಿ. ರೈತರಿಗೆ ಅನ್ಯಾಯ ಆಗ್ತಾ ಇದೆ.
1: ಕ್ಷೇಮದವರು ಪ್ರತ್ಯೇಕವಾಗಿ ಮಾಡ್ತಾ ಇದ್ದಾರೆ, ರೈತರ ಬಳಿ ಹೋಗಿ ಅಂತ ಒಂದು ನನಗೆ
2: ಇದೆ. ಅವರಿಗೆ ಮಾಹಿತಿ ಕಳಿಸ್ತಾ ಇದ್ದಾರೆ, ಮಾಡಿ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ.
1: ಬ್ಯಾಂಕ್ ನೀವು ಲೋನ್ ತಗೊಂಡಿದ್ರೆ ಬ್ಯಾಂಕಿಗೆ ಹೋಗಿ ಅಥವಾ ನಾವು ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ಕಟ್ಟಿದ್ರೆ ಈ ಸಲ ವಿಜಯಪುರಕ್ಕೆ SBI ಜನರಲ್ ಇನ್ಶೂರೆನ್ಸ್ ಅಂತ ನಾವು
2: ಮಾಡಿಸಿರೋದು.
1: ನೀವು ಅಲ್ಲಿ ಹೋಗಿ ಕಟ್ಟಿ, ನೀವು ಸಪರೇಟ್ ಆಗಿ ಅವರೇ ಬಂದು ನೀವು ಹೇಳಿ ಸೊಸೈಟಿ ದಯವಿಟ್ಟು ಸೊಸೈಟಿ ಹೋಗಿ ಕಟ್ಟಿ, ಅವರೇ ಬಂದು ನೀವು ಕಟ್ಟಿ ಕಟ್ಟಿ ಅಂತ ಪ್ರತ್ಯೇಕವಾಗಿ ಇನ್ಶೂರೆನ್ಸ್ ಕಂಪನಿಗೆ ಡೈರೆಕ್ಟ್ ಆಗಿ ಕಟ್ಟಕ್ ಹೋಗ್ಬೇಡಿ.
2: ಈಗ ಇನ್ ಮುಂದೆ ಜಾಗೃತರಾಗ್ರಿ ನೀವು, ನಿಮ್ಮ ಊರಿನ ಸಹಕಾರಿ ಸಂಘ ಇದೆಯಲ್ಲ
3: ನಮ್ ಇಂಡಿ ತಾಲೂಕ್ ನ್ಯಾಯ ಮಾಡಿದ್ರಿ ಮೇಡಮ್ ಅವ್ರ. ಈಗ ನಮ್ಮ ಇಂಡಿ ತಾಲೂಕ್ ಬರಗೂಡಿ ಲಚ್ಚಾನ ಇಂಥವೆಲ್ಲ ಹತ್ತಿ ಬರ್ದಿದ್ರಿ, ಹತ್ತಿ ಇಲ್ಲಲ್ಲ ಇನ್ಶೂರೆನ್ಸ್ ನ್ಯಾಯ ಮಾಡಿದ್ರಿ.
1: ಹತ್ತಿಗೆ ನಿಮ್ ಇದ್ರಲ್ಲಿ ಇದೆ ಅನ್ಸತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೇಕು. ನೀವು ಜಾಸ್ತಿ ವಿಸ್ತೀರ್ಣದಲ್ಲಿ ಬೆಳೆದಿದ್ರೆ ನಾವು ಹತ್ತಿನ ಇದ್ ಮಾಡಿರ್ತೀವಿ. ಇಂಡಿ ತಾಲೂಕ್, ಇಂಡಿ
3: ತಾಲೂಕ್,
1: ಇಂಡಿ ತಾಲೂಕಲ್ಲಿ ಯಾವ್ದು ಹೋಬಳಿ ಹೇಳಿ ನೀವು?
3: ಬಳುವಳ್ಳಿ,
1: ಬಳುವಳ್ಳಿ, ಬಳುವಳ್ಳಿ, ಬಳುವಳ್ಳಿ,
2: ಬಳುವಳ್ಳಿ,
3: ಬಳುವಳ್ಳಿ ಸರ್, ಬಳುವಳ್ಳಿ ರೀ,
1: ಬಳ್ಳೊಳ್ಳಿ, ಬಳ್ಳೊಳ್ಳಿ ಇದೆ, ಹತ್ತಿ ನೀರಾವರಿ ಇದೆ,
2: ಹತ್ತಿ
1: ನೀರಾವರಿ ಇದೆ.
2: ಅತಿ ನೀರಾವರಿ ಅಲ್ಲಿ ಆ ಬೆಳೆ ಇದಿದೆ, ನೋಟಿಫಿಕೇಶನ್ ಅಲ್ಲಿ ಇದೆ.
3: ಇಲ್ಲ ತೇಳ್ತಾರಿ ಸರ್, ನಿನ್ನೆ ಇಲ್ಲಿ ಇನ್ಸೂರೆನ್ಸ್ ಕೇಳ್ಕೋಗಿದಾರ ನಾವು ಅರ್ಸಂಗಿ ಗ್ರಾಮ ಒಂದು ಕೇಂದ್ರ ಇಲ್ಲಿ ಬಂದಿಲ್ಲ ನಮ್ಮ ಏರಿಯಾಕ ತೇಳ್ತಾರ್ರಿ.
1: ಇಲ್ಲ ಇಲ್ಲ ಇಲ್ಲ, ಇನ್ನೂ ನಿಮಗೆ ಸಮಯನೂ ಇದೆ ಅತ್ತಿಗೆ.
2: ಮೇಡಮ್ ಅವ್ರಿಗೆ ಹೇಳ್ಬಿಡಿ,
1: ಇನ್ನೂ ದೂರ ಇದೆ, ಅವ್ರು ಹೋಗಿ ಸಂಪರ್ಕ ಮಾಡ್ಬೋದು. ಹಂಗೇನಾರು ಯಾರು ಹೇಳ್ತಿದಾರೆ ನಮ್ಗೆ ನಿಮ್ಮ ಏನು
2: ಸಂಪರ್ಕ ಸಂಖ್ಯೆ ಕೊಡಿ ನಿಮ್ಮ,
1: ಅಲ್ಲ ನಿಮ್ಮ ಏನು ಅಲ್ಲಿ ಹತ್ತಿರದ ಕೃಷಿ ಇಲಾಖೆ ಏನಾದ್ರೂ ಇದ್ರೆ ಅಲ್ಲಿಗೆ ಹೋಗಿ ಸಂಪರ್ಕ ಮಾಡಿ.
2: ಈಗಲೇ
1: ನಾನು ಚೆಕ್ ಮಾಡ್ತಾ ಇದ್ದೀನಿ,
2: ಚೆಕ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದಾರೆ.
1: ಹತ್ತಿ ನೀರಾವರಿ ಇದೆ, ಹತ್ತಿ ನೀರಾವರಿ
2: ತಂದು ನಿಮ್ಗೆ ಹೇಳ್ತಾ ಇದ್ದಾರೆ.
1: ಇಲ್ಲಿ 31 ಜುಲೈಗೆ ಕೊನೆ ದಿನಾಂಕ ಇದೆ, ನೀವು ಇನ್ನೂ ಸಮಯ ಇದೆ, ನೀವು ಅಲ್ಲಿ ಹೋಗಿ
2: 31 ನೋಡಿ
1: ನೀವು ಅಲ್ಲಿ
2: ಸಹಕಾರಿ ಸಂಘ ಅಥವಾ ನೀವು ಅಲ್ಲಿ ಏನ್ ನಿಮ್ಗೆ ಸಾಲ ತಗೋತೀರಲ್ಲ ಆ ಬ್ಯಾಂಕ್ ಇಂದ ಮೂಲಕ ಮಾತ್ರ ಮಾಡಿ, ಮತ್ತೆ ಯಾವ್ದು ಹೊರಗಡೆ ಹೈದರಾಬಾದ್ ಅಂದ್ರಲ್ಲ ಅಲ್ಲೆಲ್ಲ ಬೇಡ.
1: ಸೊಸೈಟಿ
3: ಧನ್ಯವಾದಗಳು.
1: ನಿಮ್ದು ನಂಬರ್ ಹೇಳಿದ್ರೆ ನಾವು ಅಲ್ಲಿ ನಿಮ್ಗೆ ಸಂಪರ್ಕ ಮಾಡ್ತೀವಿ. ಹೇಳಿ ಹೇಳಿ.
2: 0187
1: ನಿಮಗೆ ಸೌಲಭ್ಯ ಒದಗಿಸ್ಕೊಡ್ತೀವಿ, ನೀವು ಅಲ್ಲಿ ಹೋಗಿ ನಮಗೆ ಇದು ಮಾಡಿ. ನಾಳೆ
2: ಹಲೋ ಹಲೋ ಕೃಷಿರಂಗ, ಬೆಳೆ ವಿಮೆ ಯೋಜನೆ ಇದು ವಿಷಯ ಇರುತ್ತೆ. ನಮಸ್ಕಾರ
4: ಸರ್, ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್.
2: ಕೇಳಿ ಪ್ರಶ್ನೆ. ಕೇಳಿ,
4: ನಮ್ಮ ಪ್ರಶ್ನೆ ಏನಂದ್ರೆ ಸರ್, ಇಲ್ಲಿ ನಮ್ಮ ಕಂಪ್ಲಿ ತಾಲೂಕು ಬರುತ್ತೆ ಸರ್, ಈಗ ಬೆಳೆ ವಿಮೆ ಯೋಜನೆ ಹೇಳಿದ್ರಲ್ಲ,
2: ಹೌದು,
4: ಯಾವ್ಯಾವ ಬೆಳೆಗೆ ನಮಗೆ ಬೆಳೆ ವಿಮೆ ಮಾಡಿಸ್ಬೋದು ಸರ್? ಇಲ್ಲಿ
2: ಒಟ್ಟು 30 ಹೆಚ್ಚು ಬೆಳೆಗಳು ಇದಾವೆ ಮೇಡಮ್.
1: ಕಂಪ್ಲಿ ತಾಲೂಕಲ್ಲಿ ಯಾವ್ಯಾವ್ದು ಬೆಳೆ ನೋಂದಣಿ ಆಗಿದೆ ಅಂತ ಅಂದ್ಬಿಟ್ಟು ನೀವು ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋದ್ರೆ ಅಲ್ಲೇನೆ ಗೊತ್ತಾಗುತ್ತೆ. ಹಾಗೂ ಸಂರಕ್ಷಣೆ ಒಂದು ತಂತ್ರಾಂಶದಲ್ಲಿ ನೀವು ಹೋಗಿ ಯಾವ ಕ್ರಾಪು ಇನ್ಶೂರ್ ಮಾಡ್ಬೋದು ಅಂತ ಒಂದು ಅಲ್ಲೇ ಹೋಮ್ ಪೇಜ್ ಅಲ್ಲೇ ಇದೆ, ನೀವು ಒಳಗಡೆ ಲಾಗಿನ್ ಆಗೋದು ಬೇಡ. ಸೊ ಅಲ್ಲಿ ಹೋದ್ರೆ ಯಾವ್ದು ಬೆಳೆ ವಿಮೆಗೆ ನೋಂದಣಿ ಆಗಬಹುದು ಅಂತ ಹೇಳ್ಬಿಟ್ಟು ಅಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮ್ದು ಜಿಲ್ಲೆ ಮತ್ತೆ ತಾಲೂಕು ಮತ್ತೆ ನಿಮ್ದು ಹೋಬಳಿ ಎಲ್ಲ ಮಾಡಿದ್ರೆ ಅಲ್ಲಿ ಯಾವ್ಯಾವ ಬೆಳೆ ನೋಟಿಫೈ ಆಗಿದೆ ಅಂತ ಅಂದ್ಬಿಟ್ಟು ಸಿಗುತ್ತೆ. ಈಗ ನಾನು ನೋಡ್ತಾ ಇದ್ದೀನಿ ಕಂಪ್ಲಿ ತಾಲೂಕಲ್ಲಿ ಜೋಳ, ತೊಗರಿ, ಮುಸ್ಕಿನ ಜೋಳ, ಸಜ್ಜೆ, ಹತ್ತಿ, ಕೆಂಪು ಮೆಣಸಿನಕಾಯಿ ಇವೆಲ್ಲವನ್ನು ನೀವು
2: ಮಾಡ್ಕೋಬಹುದು ನೋಡಿ. ಹೇಳ್ತಾ ಇದಾರೆ ದಾಖಲೆ ನೋಡಿ, ಅವ್ರು ನಿಮ್ಗೆ ಹೇಳ್ತಾ ಇರೋದು
4: ಕೊನೆ ತಾರೀಕು ಅದರಲ್ಲಿ ತೋರಿಸ್ತಾರೆ ಮೇಡಮ್.
1: ಕೊನೆ ತಾರೀಕು ತೋರಿಸುತ್ತೆ ನೀವು ಸಂರಕ್ಷಣೆಯಿಂದ
2: ಸಮಯ ಇದೆ, ನೀವು ಮಾಡ್ಕೋಬಹುದು,
1: ಸಮಯ ಇದೆ.
2: ಸೂಕ್ತ
4: ಥ್ಯಾಂಕ್ ಯು ಮೇಡಮ್, ಮಾಹಿತಿ
2: ಕೊಟ್ಟಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು.
2: ಹಲೋ ಹಲೋ ಕೃಷಿರಂಗ
5: ಸರ್, ನಮಸ್ಕಾರ.
2: ನಮಸ್ಕಾರ, ಹೆಸರೇಳಿ ಸರ್, ಎಲ್ಲಿಂದ?
5: ನಾ ಬೆಳಗಾವಿ ಜಿಲ್ಲಾ ಖಾನಾಪುರ ತಾಲೂಕಿಂದ 18 ಸರ್ ಮಾತಾಡೋದು ಸರ್.
2: ಓಕೆ, ಪ್ರಶ್ನೆ
5: ಸರ್, ನಾವು ಜೂನ್ ಮೊದಲ ವಾರದಾಗ ಭತ್ತ ಬಿತ್ತನೆ ಮಾಡಿದವ್ರ ಸರ್, ಈಗ ಅದೆಲ್ಲ ಇದ ಮಳಿ ಇಲ್ದಕ್ಕ ಸರ್ ಎಲ್ಲ ಹೋಗೈತ್ರ,
2: ಅದಕ್ಕ
5: ನಾವು ಈಗ ಬೆಳೆ ವಿಮಾ ಮಾಡ್ಬೋದ್ರ?
1: ಅಲ್ಲ, ಹೋಗಿದೆ ಅಂತಂದ್ರೆ ಬತ್ತತಾ ಇದೆಯಾ ಅಥವಾ ಪೂರ್ಣವಾಗಿ ಹೋಗಿದೆಯಾ ಅದು ಗೊತ್ತಾಗ್ಲಿಲ್ಲ,
5: ಸ್ವಲ್ಪ ಉಳಿದ್ರಿ ಮೇಡಮ್.
1: ಅದನ್ನ ನೀವು ಫಸ್ಟ್ ಇದನ್ನ ಮಾಡಿಸಿ, ನಿಮ್ಮ GPS ಅಂತ ಕ್ರಾಪ್ ಸರ್ವೆ ಅಂತ ಏನಿದೆ ಅದನ್ನ ಮಾಡಿಸಿ ಮತ್ತೆ ಏನು ಬೆಳೆ ವಿಮೆಗೆ ನೋಂದಾಯಿಸ್ಕೋಬಹುದು.
5: ಅದೇ
1: ಮಾಡಿಸಿ,
2: ಮಾಡಿಸ್ಲೇಬೇಕು
1: ಕಡ್ಡಾಯ.
2: ನಮಸ್ಕಾರ, GPS ಮಾಡಿದಾಗ ನಿಮ್ದು ಜಮೀನ್ದು ಮತ್ತೆ ಸರ್ವೆ ನಂಬರ್ ದಾಖಲೆ ಉಂಟಾಗುತ್ತೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು, ಮುಂದಿನ ಕರೆಯ ನೋಡೋಣ. ಹಲೋ ಕೃಷಿರಂಗ, ಬೆಳೆ ವಿಮೆ ಯೋಜನೆ ಇರುತ್ತೆ.
6: ನಮಸ್ತೆ ಮೇಡಮ್.
2: ಓಕೆ
6: ಸರ್, ತಿಮ್ಮಪ್ಪ ಗೌಡ ಸರ್, ನಮಸ್ಕಾರ ಸರ್.
2: ನಮಸ್ಕಾರ, ಕೇಳಿ ಪ್ರಶ್ನೆ.
6: ಹಾವೇರಿಯಿಂದ ಮುದ್ದಪ್ಪ ಬೆಟ್ಟದ ಸರ್.
1: ಹಾವೇರಿ ಅವರು.
2: ಪ್ರಶ್ನೆ ಕೇಳಿ
6: ಸರ್ ಈಗ ಬೆಳೆ ವಿಮೆ ಮಾಡ್ಸೇನೆ ಸರ್.

0: ಈಗ ಬೆಳೆ ಕೆಲವೊಂದು ನಾವು ಈಗ ಹೊಲದಲ್ಲಿ ಗೊಂಜಾಳ ಹಾಕಿರ್ತೇವೆ ಸರ, ಆಮೇಲೆ ಸೋಯಾಬೀನ್ ಹಾಕಿರ್ತೇವೆ, ಆಮೇಲೆ ಹತ್ತಿ ಹಾಕಿರ್ತೇವೆ ಸರ, ಮೂರು ಬೆಳೆಗೆ ಮಾಡಿಸಿರ್ತೇವೆ ಬೆಳೆ ವಿಮೆ ಸರ. ಅಲ್ಲಿ ಏನಾಗಿತ್ತು ಸರ್, ನೀವು ಬೆಳೆ ವಿಮೆ ಕೊಡೋದು ಕ್ಲೇಮ್ ಮಾಡೋದು ಒಂದು ಈಗ ಹತ್ತಿ ಉದಾಹರಣೆ ಹತ್ತಿ ಕೊಟ್ಟು ಅಷ್ಟು ಕೊಟ್ಬಿಡ್ತೀರಿ ನಂಗೆ, ಅದ್ರ ನಂದು ಸೋಯಾಬೀನ್ ಸ್ವಲ್ಪ ಇಳುವರಿ ಬಹಳ ಕಡಿಮೆ ಇರುತ್ತೆ, ಒಮ್ಮೊಮ್ಮೆ ಗೊಂಜಾಳ ಅಂಕರ ಯಾವ್ದಾದ್ರು ರೋಗ ಬಂದ ಒಟ್ಟ ಬಂದ ಅದು ಇಳುವರಿ ಬಂದಿರಲ್ಲ ಸರ್.
1: ಹತ್ತಿಗ್ ಮಾತ್ರ ಬಂದಿದೆ, ಉಳಿದಿದ್ದಕ್ಕೆ
2: ಎರಡಕ್ಕೆ ಮುಂದೆ ಉಳಿದ ಬೆಳಿಗ್ಗೆ ಸಿಗ್ತಾ ಇಲ್ಲ ಅಂತ.
1: ಯಾವಾಗ ಮಾಡಿದ್ರು,
2: ಯಾವಾಗ ಮಾಡಿರ್ತೀರಿ ಅದನ್ನ?
1: ಹೋದ ವರ್ಷನಾ?
0: ಹಲೋ,
1: ಹೋದ ವರ್ಷ ಮಾಡಿರ್ತೀರಾ?
0: ಹಾ ಮೇಡಮ್.
1: ಹಾ, ಅದೇ ನಾ ಅಂದ್ರೆ ಇದು ನಾನು ಅವಾಗ್ಲೇ ಹೇಳ್ದೆ ಇಳುವರಿ ಆಧಾರಿತ ಅಂತ. ಇದು ಒಂದು ವಿಮಾ ಘಟಕ ಒಂದು ಯೂನಿಟ್ ಅಂತ ತಗೋತೀವಿ. ಹತ್ತಿ ಬಂದ್ರೆ ಯಾವ ಹೋಬಳಿ ಇರುತ್ತೋ ಆ ಹೋಬಳಿನಲ್ಲಿ ಏನ್ ಬೆಳೆ ಕಟಾವು ಪ್ರಯೋಗ ಆಗುತ್ತೆ ಅದ್ರದ್ದು ಇಳುವರಿ ಮೇಲೆ ಮಾಡ್ತೀವಿ. ಸೋಯಾಬೀನ್ ಮತ್ತೆ ಜೋಳ, ಮೆಕ್ಕೆಜೋಳ ಏನಿದೆ ಗೋವಿನ ಜೋಳ ಅಂತಾರೆ, ಅದನ್ನು ಸಹ ಒಂದು ವಿಮಾ ಘಟಕದಲ್ಲಿ ಎಲ್ಲೆಲ್ಲಿ ಏನೋ ಬೆಳೆ ಕಟಾವು ಪ್ರಯೋಗ ಮಾಡ್ತೀವಿ, ಆ ಒಂದು ಇಳುವರಿ ಹಿಂದಿನ 7 ವರ್ಷದ ಸರಾಸರಿ ಇಳುವರಿ ಮತ್ತೆ ಇಂಡೆಮ್ಯುನಿಟಿ ಥ್ರೆಶೋಲ್ಡ್ ಈಲ್ಡ್ ಅಂತ ಹೇಳ್ತೀವಿ, ಅದಕ್ಕೆ ಅದಕ್ಕಿಂತ ಕಮ್ಮಿ ಬಂದ್ರೆ ಇವ್ರಿಗೆ ಎಲ್ಲರಿಗೂ ಅಷ್ಟೇ. ಅದು
2: ಅಲ್ಲ, ಈಗ ಮೇಡಮ್ ಅವರಿಗೆ ಅವರು ಬೆಳೆ ವಿಮೆ ಮಾಡಿರ್ತಿರಲ್ಲ, ಮಾಡಿರ್ತಾರಲ್ಲ, ಇದು ಬೆಳೆ ಪ್ರತಿಯೊಂದು ಬೆಳೆ ಬೆಳೆಗೆ ಬೇರೆ ಬೇರೆ ಇರುತ್ತಲ್ಲ,
1: ಬೇರೆ ಬೇರೆ ಇರುತ್ತೆ
2: ಮತ್ತೆ ಇನ್ಸೂರೆನ್ಸ್ ಮತ್ತೆ ಸಿಗುತ್ತಲ್ಲ ಹೆಚ್ಚು ಕಡೆ ಇದಾದ್ರೆ
1: ಅಂದ್ರೆ ಬೆಳೆವಾರು ಇಳುವರಿ ಬೇರೆ ಬೇರೆ ಇರುತ್ತೆ, ವಿಮಾ ಘಟಕವಾರು ಬೇರೆ ಬೇರೆ ಇರುತ್ತೆ, ಅದಕ್ಕೆ ಥ್ರೆಶೋಲ್ಡ್
2: ಅಲ್ಲ. ಬೆಳೆಗೆ ಎಷ್ಟು ನಷ್ಟ ಆಗಿದೆಯೋ ಅದು ಏನು ನಿರ್ಧಾರ ಮಾಡಿರ್ತಾರಲ್ಲ, ಅಷ್ಟು ಪರಿಹಾರ ಸಿಗಬಹುದು?
1: ಅದು ಆಗಿದ್ರೆ ಸಿಗುತ್ತೆ ಸರ್. ಶಾರ್ಟ್ ಫಾಲ್ ಅಂತ ಏನ್ ಹೇಳ್ತೀವಿ, ಇಳುವರಿ ಕೊರತೆ ಅಂತ ಏನ್ ಹೇಳ್ತೀವಿ, ಆ ಇಳುವರಿ ಕೊರತೆ ನಾನು ಏನ್ ಹೇಳ್ದೆ, ಈ ವರ್ಷದಲ್ಲಿ ಬೆಳೆ ಕಟಾವು ಪ್ರಯೋಗ
2: ಸಿಗ್ಗಾವೆಲ್ಲ ಮಳೆ ಬರ್ತಾ ಇದ್ದಾರೆ.
0: ಇಲ್ಲ ಸರ್, ಮಳೆ ಇಲ್ಲ ಸರ್, ಇದು ಮೋಡ ಇದೆ ಸರ್, ಮಳೆ ಇಲ್ಲ ಸರ್.
2: ಅಂದ್ರೆ ಈಗ ಬೆಳೆ ವಿಮೆ ಯೋಜನೆ ಇದು ಪಾಲ್ಗೊಳ್ಬೇಕು ಅಂತ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ ಎಲ್ಲ ರೈತರು ಕೂಡ.
0: ಸುಮಾರು ಒಂದು 7-8 ವರ್ಷ ಸರ್ ಈಗ
2: ಬೆಳೆ ವಿಮೆ
0: ಮಾಡ್ತಾ ಸರ್.
2: ಇಲ್ಲ, ಇದು ಒಂದು ರೈತರಿಗೆ
0: ವೈದ್ಯನಗೈತ್ರಿ, ನೀವು ಹೋಬಳಿ ವಾರ ಕ್ಲೇಮ್ ಮಾಡ ಹೇಳ್ತಿರಲ್ಲ, ಅದು ವೈದ್ಯನಗ ಮೇಡಮ್. ಈಗ ನಂದು ಸಿಗ್ಗಾವಲ್ಲಿ ನಂದು ಇದೈತಂದ್ರೆ ಹೊಲ ಐತಂದ್ರೆ ನನಗೆ ಲಾಸ್ ಆಗಿದ್ರೆ ಪ್ರತಿಯೊಂದಕ್ಕೂ ಎಷ್ಟು ಅದನ್ನ ಎವರೇಜ್ ತೆಗೆದು ನೀವು ಇಳುವರಿ ಕಡಿಮೆ ಬರುತ್ತ ಅಂದ್ರೆ ಅದನ್ನ ನೀವು ಕೊಡ್ಬೇಕ್ರಿ ಮೇಡಮ್, ಕ್ಲೇಮ್ ಮಾಡ್ಬೇಕು ಮೇಡಮ್ ಅದ.
1: ಹೌದು.
0: ಹಾ ಮೇಡಮ್, ಮತ್ತೆ ನೀವು ಏನ್ ಮಾಡ್ತೀರಿ, ಹೋಬಳಿ ವಾರು ಒಂದು ಯಾವ್ದು ಉದಾಹರಣೆಗೆ ಮೆಕ್ಕೆಜೋಳ ಅಷ್ಟೇ, ಈ ಬಂಕಾಪುರ ಹೋಬಳಿಗೆ ಮೆಕ್ಕೆಜೋಳ ಅಂತ ಅಷ್ಟೇ ಅನೌನ್ಸ್ ಮಾಡ್ಬಿಡ್ತೀರಿ ಮೇಡಮ್?
1: ಇಲ್ಲ, ಎಲ್ಲದನ್ನು ಮಾಡ್ತೀವಿ.
0: ನಮ್ಮಲ್ಲಿ ಸೋಯಾಬೀನ್ ಲಾಸ್ ಆಗಿರುತ್ತೆ, ಹತ್ತಿನ ಲಾಸ್ ಆಗಿರುತ್ತೆ ಮೇಡಮ್.
1: ಅಲ್ಲ, ಎಲ್ಲದ್ರದ್ದು ಇಳುವರಿ ಆದರೆ ಎಲ್ಲದನ್ನು ನಾವು ಅಸೆಸ್ಮೆಂಟ್ ಮಾಡ್ತೀವಿ, ಯಾವ ಕ್ರಾಪಿಗೆ ಬೆಳೆಗೆ ಬರುತ್ತಾ ಆ ಕ್ರಾಪಿಗೆ ವಿಮೆ ಬರುತ್ತೆ, ಎಲ್ಲದನ್ನು ಮಾಡ್ತೀವಿ, ಒಂದು ಬಿಟ್ಟು ಒಂದು ಮಾಡೋದು ಆತರ ಇಲ್ಲ
0: ಮೇಡಮ್. ಆದ್ರೆ ನಾನು ಹೇಳ್ತಾ ಮೇಡಮ್, ಆದ್ರೆ ನಂದು ಈಗ ಎಲ್ಲಾ ರೈತರ ಮೇಡಮ್ ಕ್ವಶನ್ ಇದೆ ಮೇಡಮ್, ನಾನು ಪ್ರಾಕ್ಟಿಕಲಿ ಇಲ್ಲಿ ಫೀಲ್ಡ್ ನಾಗ ಪ್ರಾಬ್ಲಮ್ ಆಗ್ತಾ ಇದಾರೆ ಮೇಡಮ್. ಈಗ ಏನಾಗುತ್ತೆ ಅಂದ್ರೆ ನೀವು ಯಾವ ಬೆಳೆ ನಮ್ಗೆ ಈಗ ಬೆಳೆ ಯಾವ್ದು ಬರಲ್ಲ ಅದಕ್ಕೆ ಕ್ಲೇಮ್ ಆಗ್ಬೇಕು ಮೇಡಮ್, ನಂದು ವಿಚಾರ
1: ಅಂದ್ರೆ ಅವರು ವೈಯಕ್ತಿಕವಾಗಿ ಮಾಡ್ಬೇಕು ಅಂತ
2: ಎಲ್ಲರೂ ಗಣನೆಗೆ ತಗೊಂಡು ಅದು ಮಾಡ್ತಾರಲ್ಲ,
1: ಅದೇ ವೈಯಕ್ತಿಕವಾಗಿ ಅದು ಒಂದು ನಾವು ಇಲ್ಲ. ಇದು
0: ಅಂದ್ರೆ
1: ಇದು ಒಂದು ಏರಿಯಾ ಬೇಸಿಸ್
2: ಸಮುದಾಯ ಒಂದು ಎಲ್ಲ ಜಾಸ್ತಿ ಜನ ತಗೊಂಡು ಅದು ಗಣನೆ ತಗೋತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಹೇಳಿ ಎಲ್ಲಿಂದ?
3: ಹಲೋ ಸರ್, ನಾವು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕ ಹಿರೇರುಗಿ ಗ್ರಾಮದಿಂದ ಮಾತಾಡ್ತೀವಿ ಸರ್.
2: ಪ್ರಶ್ನೆ ಕೇಳಿದ್ಯಲ್ಲಿ,
3: ಅದೇ ಹೋಗ್ರಿ 3 ಎಕರೆ ತೊಗರಿದು ವಿಮಾ ಕಟ್ಟಿದೇವ್ರಿ, ಫುಲ್ ನೀರ್ ನಿಂತು ಹೋಯ್ತರಿ, ಇನ್ಸೂರೆನ್ಸ್ ಕಂಪನಿಗೂ ತಿಳಿಸಿದೇವ್ರಿ, ಬಂದ್ ನೋಡ್ಕೊಂಡು ಫೋಟೋ ತಕೊಂಡು ಹೋಗ್ಯಾರಿ ಸರ್. ಬರೀ 4,135 ರೂಪಾಯಿ ಹಾಕ್ಯಾರಿ ಸರ್ ನಿನ್ನೆ 19 ತಾರೀಕು ರೀ ಸರ್.
2: ಪರಿಹಾರ
3: 80% ಮಾಡ್ಯಾರಿ, ಇವತ್ತು 80% ಆತದ ಅಂದಾರಿ, ಬರೀ 4,135 ರೂಪಾಯಿ ಹಾಕ್ಯಾರಿ ಸರ್.
2: ಇದು ಯಾಕೆ ಹೀಗೆ ಮೇಡಮ್? ಅದು
1: ಅದು ಈಗ ಅದೇ ನಾನು ವೈಯಕ್ತಿಕ ಅಂತ ಏನು ಹೇಳ್ತೀರಾ ಸರ್, ಅದು ಲೋಕಲೈಸ್ಡ್ ಇಂಟಿಮೇಷನ್ ಅಂತ, ಎಲ್ಲೆಲ್ಲಿ ಅಂದರೆ ಕೆಲವೇ ಸೀಮಿತವಾದ ಪ್ರದೇಶದಲ್ಲಿ ಮೆಚ್ಚುಗೆ ಮಳೆ ಬಂದು ಅವರು ಇಂಟಿಮೇಷನ್ಸ್ ಕೊಟ್ಟಿರ್ತಾರೆ.
2: ನೀವು ಎಷ್ಟು ನಿರೀಕ್ಷೆ ಮಾಡಿದ್ರಾಗಿತ್ತು?
1: ಅದೇ 80% ಹೇಳ್ತಾರೆ ಅವರು.
2: ಹಲೋ,
1: ಇದು
3: ಸರ್
2: ನೀವು ಎಷ್ಟು ಬರ್ಬೋದು ಅಂದ್ಕೊಂಡು ಅಂದಾಜು ಮಾಡಿದ್ರಾಗಿತ್ತು
3: ಸರ್? ನಾವಂದ್ರೆ ಇಲ್ಲಿ ಕಾಮನ್ ಆಗಿ ಈ ಸದ್ ದ್ರಾಕ್ಷಿ ಅವ್ರಿಗೆ ಫುಲ್ ಹಾಕ್ಯಾರಲ್ರಿ ಸರ್, ಹಣ್ಣು ತೋಟಗಾರಿಕೆ ಬೆಳೆಗೆ ಫುಲ್ ಹಾಕ್ಯಾರಿ, ಆದ್ರೆ ಕೃಷಿ

0: ಹೊಟ್ಟೆ ಹಾಕಿಲ್ಲ ಸರ್.
1: ಅಲ್ಲ ಅಲ್ಲ, ಈಗ ನಿಮ್ಗೆ 4,000 ಅಷ್ಟೇ ಬಂದಿದೆ ಅಂದ್ರಲ್ಲ, ಅದು 80% 80%ರಷ್ಟು ಸಿಕ್ಕಿದೆ ಅಂತ ಹೇಳಿ ಮಾಹಿತಿ ಕೊಟ್ಟಿದಾರಲ್ಲ, ನೀವು ಎಷ್ಟು ಅಂದಾಜು ಮಾಡಿದ್ರಾಗಿತ್ತು ಎಷ್ಟು ಬರಬಹುದಂತ?
0: ನಾವೊಂದು ಒಂದ್ ಎಕರೆಕ್ ಒಂದ್ 15,000 ಮಾಡಿದೇವ್ರಿ ಸರ್. ಒಂದ್ ಎಕರೆಕ್ 15,000 ಮಾಡಿದೇವ್, 3 ಎಕರೆ ಕೂಡ ಒಂದ್ 40,000-42,000 ರೂಪಾಯಿ ಬರ್ಬೋದಂತ ನಮ್ ನಿರೀಕ್ಷೆ ಐತ್ರಿ ಸರ್.
1: ತುಂಬಾ ಕಡಿಮೆ ಬಂದಿದೆ.
0: ಹ್ಮ್ ಸರ್, ತುಂಬಾ ಕಡಿಮೆ ರೀ. ಕಟ್ಟಿ 1,800 ರೂಪಾಯಿ ಕಟ್ಟಿದೇವ್ರಿ. ಗೊಬ್ಬರ ಬೀಜದ ಅದ ಏನೋ ತಗೋರಿ, ಏನೋನೇ ಬಂದಿರ, ಬರೀ 4,135. ನಿನ್ನ 19 ತಾರೀಕಿಗೆ ಬಂದವ್ರಿ. ಇಲ್ಲಿ ನಮ್ ಬಿಜಾಪುರ ಡಿಸ್ಟ್ರಿಕ್ಟ್ ರೀ, ಎಲ್ಲ ಆಗಳ ಲಕ್ಷಣದವರು ಮಾತಾಡದ್ರಲ್ರಿ, ಅವರು ಇದೇ ಸಮಸ್ಯೆನೆ ಮಾತಾಡದ್ರಲ್ಲ. ಲಕ್ಷಣದವ್ರು
2: ಮಾತಾಡದ್ರಿ, ಮಹಿಳೆ ಅದು ವೈಡ್ ನಾನು ಅವಾಗ್ಲೇ ಹೇಳಿದೆ, ವೈಡ್ ಸ್ಪ್ರೆಡ್ ಆದಾಗ ಹೆಚ್ಚಿಗೆ ಇಂಟಿಮೇಶನ್ ಬಂದಾಗ ಎಲ್ಲ ಕಡೆ ಹೋಗಿ ಆ ಒಂದು ವಿಮಾ ಘಟಕದಲ್ಲಿ ರ್ಯಾಂಡಮ್ ಆಗಿ ಸರ್ವೆ ಮಾಡಿ ಒಂದು ಆವರೇಜ್ ತಗೊಳ್ತಾರೆ ಸರ್. ಇವ್ರದ್ದು ಇಷ್ಟು ಕಡಿಮೆ ಬಂದಿರೋದು, ನಿಮ್ದು ಇದು ಕೊಡಿ, ನಿಮ್ದು
1: ನಂಬರ್ ಕೊಡಿ, ಮೊಬೈಲ್ ನಂಬರ್, ಮೊಬೈಲ್ ನಂಬರ್ ಕೊಡಿ.
0: 8971 8364777
2: ಮೊಬೈಲ್ ನಂಬರ್ ಆಗಿದ್ರೆ, ಇದೇ ಮೊಬೈಲ್ ನಂಬರ್ ನೀವು ಬೆಳೆ ವಿಮೆಯಲ್ಲಿ ನೋಂದಣಿ ಮಾಡಿದ್ರೆ ನಾವು ಇದನ್ನ ಚೆಕ್ ಮಾಡಿ
1: ನಿಮ್ಗೆ ಉತ್ತರ ಹೇಳ್ತಾರೆ ಮೇಡಮ್. ಹಾ, ಕರೆ ಮಾಡಿದ್ಕೆ ಧನ್ಯವಾದಗಳು. ಇನ್ನೊಂದು ಕರೆ ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ, ಹೆಸರೇಳಿ ಎಲ್ಲಿಂದ? ರೇಡಿಯೋ ಸೆಟ್ ದೂರ ಇಡಿ. ಆಕಾಶವಾಣಿ, ನೀವು ರೇಡಿಯೋ ಸೆಟ್ ದೂರ ಇಟ್ಟು ಮಾತಾಡಿ, ಬೇಗನೆ ಕೇಳಿ ಪ್ರಶ್ನೆನ, ಜಲ್ದಿ ಕೇಳಿ ಪ್ರಶ್ನೆನ, ನಿಮ್ಗೆ ಉತ್ತರ ಆಮೇಲೆ ಹೇಳ್ತೇನೆ. ರೇಡಿಯೋ ಸೆಟ್ ದೂರ ಇಡಿ.
2: ವಾಲ್ಯೂಮ್ ಕಮ್ಮಿ ಮಾಡಬೇಕು.
3: ವಾಲ್ಯೂಮ್
2: ಕಮ್ಮಿ ಮಾಡಿ ರೇಡಿಯೋ.
1: ರೇಡಿಯೋ ಸೆಟ್ ದೂರ ಇಡಿ. ಹಲೋ, ಕೇಳುಗರೆ, ಇದಾಗಿತ್ತು ಇವತ್ತಿನ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಬೆಳೆ ವಿಮೆ ಯೋಜನೆ ಇವತ್ತಿನ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮವಾಗಿತ್ತು. ಅನೇಕ ರೈತ ಬಾಂಧವರು ಪ್ರಶ್ನೆಯನ್ನು ಕೇಳಿದ್ರು, ಇನ್ನೂ ಅನೇಕ ರೈತರು ಅವರಿಗೆ ಕರೆ ಮಾಡಲಿಕ್ಕೆ ಮತ್ತು ಪ್ರಶ್ನೆ ಕೇಳಲಿಕ್ಕೆ ಅವರಿಗೆ ಸಮಯ ಸಿಕ್ಕಿಲ್ಲ. ಅದಕ್ಕಾಗಿ ನಾವು ಕೂಡ ವಿಷಾದ ವ್ಯಕ್ತಪಡಿಸ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ರಾಜ್ಯ ಸರ್ಕಾರದ ಜಂಟಿ ಕೃಷಿ ನಿರ್ದೇಶಕರು ಅಧಿಕಾರಿಯಾಗಿ ಶ್ರೀಮತಿ ಶೋಭಾ ಎಚ್ ಮೇಡಮ್ ಅವರು ಆಗಮಿಸಿ ನಮ್ಮ ರೈತರಿಗೆ ಈ ಒಂದು ಬೆಳೆ ವಿಮೆ ಯೋಜನೆ ಕುರಿತು ಸೂಕ್ಷ್ಮವಾದ ಮಾಹಿತಿಯನ್ನು ಒದಗಿಸಿದ್ದಾರೆ. ಮೇಡಮ್, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತಮಗೆ ತುಂಬ ತುಂಬ ಧನ್ಯವಾದಗಳು.
2: ಧನ್ಯವಾದಗಳು ಸರ್.
1: ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಶುಕ್ರವಾರ ಮತ್ತೆ ನೇರ ಪ್ರಸಾರ ಕಾರ್ಯಕ್ರಮ ಹಲೋ ಕೃಷಿರಂಗ ಇರುತ್ತೆ, ಅಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ, ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.
2: ನಮಸ್ಕಾರ.
4: ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
5: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸರಿಯಾಗಿ 7:20 ಈ ಸಮಯದಲ್ಲಿ ಕೃಷಿರಂಗ ಕೇಳುತ್ತಿರುವಿರಿ.
6: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
7: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ ಸಿಕ್ಬಿದ್ರು.
8: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
9: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಇನ್ನೀಗ ಸಂಶೋಧನಾ ಸಾರ.
10: ಸಂಶೋಧನಾ ಸಾರ, ಕೃಷಿ ಕ್ಷೇತ್ರದ ಆವಿಷ್ಕಾರ.
5: ಕೇಳುಗರಿಗೆಲ್ಲ ನಮಸ್ಕಾರ. ಸಂಶೋಧನಾ ಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವಿವಿಧ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಬೀಜದಿಂದ ಹಿಡಿದು ಕೊಯ್ಲು ಮಾಡಿ ಸಂಗ್ರಹಣೆ ಮಾಡುವ ಹಂತದವರೆಗೆ ವಿವಿಧ ತರಹದ ಪೀಡೆಗಳಿಂದ ತೊಂದರೆ ಉಂಟಾಗಿ ಬೆಳೆಯ ಇಳುವರಿ ಹಾಗೂ ಗುಣಮಟ್ಟದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತೆ. ಈ ಪೀಡೆಗಳನ್ನ ನಿಯಂತ್ರಣ ಮಾಡಲು ಅನೇಕ ವಿಧಾನಗಳಿದೆ. ಅವುಗಳಂದ್ರೆ ಬಿತ್ತನೆ

ಕಾಲದಲ್ಲಿ ಬೆಳೆ ಪರಿವರ್ತನೆ, ಬೇಸಾಯ ಕ್ರಮಗಳಲ್ಲಿ ಪರಿವರ್ತನೆ, ಬೇಸಿಗೆಯಲ್ಲಿ ಭೂಮಿ ಉಳುಮೆ, ರಾಸಾಯನಿಕ ಕೀಟನಾಶಕಗಳ ಉಪಯೋಗ, ಜೈವಿಕ ನಿಯಂತ್ರಣ ಪದ್ಧತಿ ಹಾಗೂ ಸಮಗ್ರ ಪೀಡೆ ಹತೋಟಿ ಕ್ರಮಗಳು. ರಾಸಾಯನಿಕ ಪೀಡೆ ಕೀಟನಾಶಕಗಳನ್ನು ಬಳಸಿದ ತಕ್ಷಣ ಕೀಟಗಳು ಹಾಗೂ ರೋಗಾಣುಗಳನ್ನು ಸಾಯಿಸೋದ್ರಿಂದ ರೈತರು ಹೆಚ್ಚು ಹೆಚ್ಚಾಗಿ ಇವುಗಳನ್ನೇ ಉಪಯೋಗ ಮಾಡ್ತಾರೆ. ಅನೇಕ ಸಲ ನಿಗದಿಪಡಿಸಿದ ಪ್ರಮಾಣದ 2-3 ಪಟ್ಟು ಜಾಸ್ತಿ ಕೀಟನಾಶಕ ಮಿಶ್ರ ಮಾಡಿ ಬೆಳೆಗಳಿಗೆ ಸಿಂಪರಣೆ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಪೀಡೆ ಕೀಟ ಸಾಯೋದ್ರ ಬದಲು ಕೀಟನಾಶಕವನ್ನು ನಿಗ್ರಹಿಸುವುದನ್ನು ಕಲಿತು ಅಧಿಕ ಸಂಖ್ಯೆಯಲ್ಲಿ ವೃದ್ಧಿಯಾಗಿ ಬೆಳೆಗಳಿಗೆ ಹಾನಿಯುಂಟು ಮಾಡುತ್ತೆ. ಅಧಿಕ ಪ್ರಮಾಣದ ಕೀಟನಾಶಕವು ನಿಸರ್ಗದಲ್ಲಿರುವ ಪೀಡೆ ಕೀಟಗಳ ಶತ್ರುಗಳಾದ ಪರೋಪಜೀವಿ ಹಾಗೂ ಪರಭಕ್ಷಕ ಕೀಟಗಳನ್ನ ನಾಶಪಡಿಸಿ ಪೀಡೆ ಕೀಟ ಯಾವ ಅಡೆತಡೆ ಇಲ್ಲದೆ ವೃದ್ಧಿಯಾಗಲು ಸಹಾಯ ಮಾಡುತ್ತೆ. ವಿಷಕಾರಿ ಕೀಟನಾಶಕಗಳ ದುಷ್ಪರಿಣಾಮದ ಬಗ್ಗೆ ಜನರಲ್ಲಿ ಈಗಾಗಲೇ ಸಾಕಷ್ಟು ಜಾಗೃತಿ ಇದೆ. ಹೀಗಾಗಿ ರೈತರು ನಿಸರ್ಗಕ್ಕೆ ಹಾನಿ ತರುವಂತಹ ಕೀಟನಾಶಕಗಳ ಉಪಯೋಗವನ್ನು ತುಂಬಾ ಕಡಿಮೆ ಮಾಡಿ ನಿಸರ್ಗಕ್ಕೆ ಹೊಂದಿಕೊಂಡು ಹೋಗುವಂತಹ ಇತರೆ ವಿಧಾನಗಳಿಂದ ಪೀಡೆ ಕೀಟ ಹಾಗೂ ರೋಗಾಣುಗಳ ನಿಯಂತ್ರಣ ಮಾಡೋದನ್ನ ಜೈವಿಕ ನಿಯಂತ್ರಣ ಪದ್ಧತಿ ಅಂತ ಕರೀತಾರೆ. ಈ ವಿಧಾನವು ಸಮಗ್ರ ಹತೋಟಿ ಕ್ರಮದ ಒಂದು ಭಾಗವಾಗಿದೆ. ಇದೊಂದೇ ವಿಧಾನದಿಂದ ಪೀಡೆ ಕೀಟಗಳನ್ನ ಹಾಗೂ ರೋಗಾಣುಗಳನ್ನ ನಿಯಂತ್ರಿಸೋದು ಅಸಾಧ್ಯ. ನಿಸರ್ಗ ಯಾವ ರೀತಿ ಇಲಿಗೆ ಬೆಕ್ಕು, ಕಪ್ಪೆಗೆ ಹಾವು, ಹಾವಿಗೆ ಮುಂಗುಸಿ, ಮುಂಗುಸಿಗೆ ಹುಲಿ ಅಥವಾ ಸಿಂಹ ವೈರಿಯಾಗಿದೆಯೋ ಅದೇ ರೀತಿ ಪೀಡೆ ಕೀಟಗಳಿಗೆ ಅವುಗಳದೇ ಆದ ವೈರಿಗಳಿದೆ. ಅವುಗಳಲ್ಲಿ ಪ್ರಮುಖವಾದವು ಪರಾವಲಂಬಿ ಜೀವಿ, ಪರಭಕ್ಷಕ ಜೀವಿ ಹಾಗೂ ಕೀಟಗಳಿಗೆ ರೋಗ ತರುವ ರೋಗಾಣುಗಳು. ಪರಾವಲಂಬಿ ಕೀಟ ಅಂದರೆ ಪ್ಯಾರಸೈಟ್. ಕೀಟದ ಜೀವನದಲ್ಲಿ ಮೊಟ್ಟೆ, ಮರಿ, ಕೋಶ ಹಾಗೂ ಪ್ರೌಢಕೀಟ ಎಂಬ 4 ಹಂತಗಳಿದೆ. ಈ 4 ಹಂತಗಳಲ್ಲಿ ಮೊಟ್ಟೆ ಹಾಗೂ ಕೋಶಾವಸ್ಥೆಯಲ್ಲಿ ಕೀಟ ಆಹಾರ ಸೇವನೆ ಮಾಡೋದಿಲ್ಲ. ಮರಿ ಹಾಗೂ ಪ್ರೌಢಕೀಟಾವಸ್ಥೆಯಲ್ಲಿ ಬೆಳೆಗಳ ಭಾಗಗಳನ್ನ ತಿಂದು ನಷ್ಟ ಉಂಟು ಮಾಡುತ್ತೆ. ಪರಾವಲಂಬಿ ಕೀಟಗಳು 4 ಹಂತದಲ್ಲಿ ಇರುತ್ತೆ. ಮೊಟ್ಟೆ ಪರಾವಲಂಬಿ, ಮರಿ ಪರಾವಲಂಬಿ, ಕೋಶಾವಸ್ಥೆಯ ಪರಾವಲಂಬಿ ಹಾಗೂ ಪ್ರೌಢಕೀಟದ ಪರಾವಲಂಬಿ ಅಂತ. ಮೊಟ್ಟೆ ಪರಾವಲಂಬಿ ಇತರೆ ಕೀಟದ ಮೊಟ್ಟೆಯಲ್ಲಿ ತಮ್ಮ ಜೀವನ ಸಂಪೂರ್ಣಗೊಳಿಸುತ್ತೆ. ಪರಾವಲಂಬಿ ಪೀಡಿತ ಪೀಡೆ ಕೀಟದ ಮೊಟ್ಟೆಯಿಂದ ಈ ಮೊಟ್ಟೆಯ ಮರಿ ಬೆಳೆಯದೆ ಪರಾವಲಂಬಿ ಕೀಟದ ಮರಿ ಬೆಳೆದು ಪೀಡಕೀಟದ ಮರಿ ಬೆಳೆಯದಂತೆ ಮಾಡುತ್ತೆ. ಇವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಟ್ರೈಕೋಗ್ರಾಮಾ ಮೊಟ್ಟೆ ಜೀವಿ ಹಾಗೂ ಟೆಲಿನೋಮಸ್ ಮೊಟ್ಟೆ ಜೀವಿ. ಮರಿ ಹಂತದ ಪರಾವಲಂಬಿ ಜೀವಿಗಳು ಕೀಟದ ಮರಿ ಹಂತದಲ್ಲಿ ಅವುಗಳ ದೇಹದೊಳಗೆ ಅಥವಾ ದೇಹಕ್ಕೆ ಅಂಟಿಕೊಂಡು ಬೆಳೆಯುತ್ತವೆ. ಮರಿಯ ರಕ್ತವನ್ನು ಕುಡಿದು ಬೆಳೆಯುವ ಈ ಜೀವಿಗಳು ಪೂರ್ತಿ ಬೆಳೆದಾದ್ಮೇಲೆ ಮರಿಯನ್ನ ಸಾಯಿಸುತ್ತೆ. ತಾವು ಬೆಳೆಯುವವರೆಗೆ ಮರಿಯ ಅವಶ್ಯಕತೆ ಇರೋದ್ರಿಂದ ಈ ಮರಿ ಪರಾವಲಂಬಿ ಜೀವಿಗಳು ಪೀಡೆ ಕೀಟದ ಮರಿಗಳನ್ನ ತಕ್ಷಣ ಸಾಯಿಸೋದಿಲ್ಲ. ಆದ್ರಿಂದ ಪೀಡೆ ಕೀಟದ ಮರಿಹುಳು ಬೆಳೆಗೆ ಹಾನಿಯುಂಟು ಮಾಡುತ್ತೆ. ಇವುಗಳಲ್ಲಿ ತುಂಬಾ ಜಾತಿಗಳಿದೆ. ಪ್ರಮುಖವಾದವು ಅಂದರೆ ಬ್ರೆಕಾನ್, ಕೊಟೇಸಿಯಾ, ಅಪೆಂಟಿಲಿಸ್ ಇತ್ಯಾದಿ. ಕೋಶಾವಸ್ಥೆಯ ಪರಾವಲಂಬಿ ಜೀವಿಗಳು ಪೀಡೆ ಕೀಟದ ಕೋಶಾವಸ್ಥೆಯ ಹಂತದಲ್ಲಿ ಕೋಶದ ಒಳಗೆ ಬೆಳೆದು ಕೋಶವನ್ನು ನಾಶಪಡಿಸುತ್ತೆ. ಇವುಗಳಲ್ಲಿ ಪ್ರಮುಖವಾದವುಗಳು ಪ್ಲಾಟಿಗೆಸ್ಟರ್, ಎಲಾಸ್ಮಸ್, ಬ್ರಾಚಿಮೆರಿಯಾ, ಟ್ರೈಕೋಸ್ಟೈಲಸ್ ಹಾಗೂ ಟೆಟ್ರಾಸ್ಟಿಕಸ್. ಇದೇ ರೀತಿ ಪ್ರೌಢಕೀಟಗಳ ಪರಾವಲಂಬಿ ಜೀವಿಗಳು ಪೀಡೆ ಕೀಟದ ಪ್ರೌಢಾವಸ್ಥೆಯಲ್ಲಿ ದೇಹದೊಳಗೆ ಸೇರಿ ಅಥವಾ ದೇಹಕ್ಕೆ ಅಂಟಿಕೊಂಡು ರಕ್ತ ಹೀರಿ ಸಾಯಿಸುತ್ತವೆ. ಪರಾವಲಂಬಿ ಜೀವಿಗಳು ಆಸರೆ ಕೀಟವನ್ನು ತಕ್ಷಣ ಸಾಯಿಸೋದಿಲ್ಲ. ಅವುಗಳ ಜೊತೆಗೆ ಬೆಳೆದು ತಾವು ಪೂರ್ತಿ ಬೆಳೆದ ಮೇಲೆ ಆಸರೆ ಕೀಟಗಳನ್ನ ಸಾಯಿಸುತ್ತವೆ. ಪರಭಕ್ಷಕ ಕೀಟಗಳು ತಮ್ಮ ವೈರಿ ಕೀಟವನ್ನು ತಕ್ಷಣ ಸಾಯಿಸಿ ತಿನ್ನುತ್ತೆ. ಇಂತಹ ಕೀಟಗಳು ವೈರಿ ಕೀಟಗಳನ್ನು ಬೇಟೆಯಾಡಲು ಸೂಕ್ತವಾದ ಅಂಗಾಂಗಗಳನ್ನು ಹೊಂದಿರುತ್ತೆ. ಇವುಗಳು ಕೂಡ ಮೊಟ್ಟೆ, ಮರಿ, ಕೋಶ ಮತ್ತು ಪ್ರೌಢ ಕೀಟಾವಸ್ಥೆಯ ಹಂತದಲ್ಲಿ ವೈರಿ ಕೀಟಗಳನ್ನ ಭಕ್ಷಿಸುತ್ತೆ. ಪರಭಕ್ಷಕ ಜೀವಿಗಳು ಕೀಟ ಹಾನಿ ಮಾಡದಂತೆ ತಕ್ಷಣ ಸಾಯಿಸೋದ್ರಿಂದ ಪರಾವಲಂಬಿ ಕೀಟಗಳಿಗಿಂತ ಉತ್ತಮ. ಇವುಗಳಲ್ಲಿ ಪ್ರಮುಖವಾದವುಗಳು ಅಂದರೆ ಕ್ರೈಸೋಪರ್ಲಾ ಗುಲಗಂಜಿ ದುಂಬಿಗಳು, ಸಿರಿಟೋರೈನಸ್ ಇತ್ಯಾದಿ. ಕೀಟ ರೋಗಾಣುಗಳು ಕೇವಲ ಕೀಟಗಳಿಗೆ ಮಾತ್ರ ತಗಲುತ್ತೆ. ಆದರೆ ಈ ರೋಗಾಣುಗಳು ಬೆಳೆಯಲು ವಿಶೇಷ ವಾತಾವರಣ ಬೇಕು. ಗಾಳಿಯಲ್ಲಿ ತೇವಾಂಶ ಜಾಸ್ತಿ ಇದ್ದು ಮೋಡ ಕವಿದ ವಾತಾವರಣ ಇದ್ರೆ ಈ ರೋಗಾಣುಗಳು ವೃದ್ಧಿಯಾಗಲು ಬಹಳ ಅನುಕೂಲವಾಗಿರುತ್ತೆ. ಈ ರೋಗ

0: ಹಣ್ಣುಗಳಲ್ಲಿ ಶಿಲೀಂಧ್ರ, ದುಂಡಾನು, ನಂಜು ಎಂಬ ಬೇರೆ ಬೇರೆ ಬಗೆಗಳಿವೆ. ನಂಜು ರೋಗಾಣುಗಳು ಪ್ರತಿಯೊಂದು ಕೀಟಕ್ಕೆ ತಗಲೋದಿಲ್ಲ. ಅಂದರೆ ಒಂದೇ ಜಾತಿಯ ಕೀಟಕ್ಕೆ ತಗಲುವ ವೈರಸ್ ಬೇರೆ ಜಾತಿಯ ಕೀಟಕ್ಕೆ ತಗಲೋದಿಲ್ಲ. ಮೆಟರೈಸಿಯಂ ನ್ಯೂಮಾರಿಯಾ ಶಿಲೀಂಧ್ರದಲ್ಲಿ ಪ್ರಮುಖವಾದವುಗಳು. ನ್ಯೂಕ್ಲಿಯರ್ ಪಾಲಿಹೆಡ್ರೋಸಿಸ್ ವೈರಸ್ ರೋಗಾಣುಗಳು ಹೆಲಿಕೋವರ್ಪಾ, ಸ್ಟೊಡಾಪ್ಟೆರಾ ಹಾಗೂ ಇತರ ಕೀಟಗಳಿಗೆ ನಿಖರವಾಗಿ ರೋಗ ತಗುಲಿಸಿ ಸಾಯಿಸುತ್ತವೆ. ವೈರಸ್ ರೋಗಾಣು ಕೀಟದ ಹೊಟ್ಟೆಯಲ್ಲಿ ವಿಷಕಣಗಳನ್ನ ಉತ್ಪತ್ತಿ ಮಾಡುತ್ತೆ. ಆರೋಗ್ಯ ಕೀಟ ಈ ವಿಷಕರಣಗಳನ್ನು ತಿಂದಾಗ ಅದರ ಹೊಟ್ಟೆಯಲ್ಲಿ ಸೇರಿ ವಿಷ ಪದಾರ್ಥ ಬಿಡುಗಡೆ ಆಗಿ ಹೊಟ್ಟೆಯಲ್ಲಿರುವ ಮೃದು ಚರ್ಮಕ್ಕೆ ಬಾವು ಬಂದು ಕೊನೆಗೆ ಕೀಟದ ಮರಿಹುಳು ತಲೆ ಕೆಳಗೆ ಮಾಡಿ ಗಿಡದ ಎಲೆ ಅಥವಾ ದಂಟಿಗೆ ಅಂಟಿಕೊಂಡು ಸತ್ತು ನೇತಾಡ್ತಾ ಇರುತ್ತೆ. ಶಿಲೀಂಧ್ರಗಳು ಪೀಡೆ ಕೀಟದ ಮೈಮೇಲೆ ಬೆಳೆದು ರಂಧ್ರಗಳ ಮುಖಾಂತರ ಹೊಟ್ಟೆ ಸೇರಿ ಕೀಟವನ್ನ ನಾಶ ಮಾಡುತ್ತೆ. ಒಟ್ಟಿನಲ್ಲಿ ಈ ರೋಗಾಣುಗಳು ಚೆನ್ನಾಗಿ ಕೆಲಸ ಮಾಡಲು 2-3 ದಿನ ಮೋಡ ಕವಿದ ತೇವ ಇರುವ ವಾತಾವರಣ ಬಹಳ ಅವಶ್ಯಕ. ಕಬ್ಬಿನ ಕಾಂಡ ಕೊರೆಯುವ ಕೀಟದ ಹತೋಟಿಗೆ ಟ್ರೈಕೋಗ್ರಾಮ ಮೊಟ್ಟೆ ಪರಾವಲಂಬಿ ಕೀಟವನ್ನ ಹೆಚ್ಚಾಗಿ ಉಪಯೋಗಿಸುತ್ತಿದ್ದಾರೆ. ಇತರ ಬೇರೆ ಬೇರೆ ಕಾಂಡ ಕೊರೆಯುವ ಕೀಟಗಳ ನಿಯಂತ್ರಣಕ್ಕೆ ಐಸೋಟಿಮಾ, ಸ್ಟರ್ಮಿಯಾಪ್ಸಿಸ್, ಅಲರೋಗಸ್, ಸ್ಟಿನೋಬ್ರೆಕಾನ ಬಗೆಗಳನ್ನ ಉಪಯೋಗಿಸಲಾಗ್ತಾ ಇದೆ. ಗೊಣ್ಣೆ ಹುಳು ನಿಯಂತ್ರಣಕ್ಕೆ ಬ್ಯಾಸಿಲಸ್ ಪೊಪಿಲಿಯಾ, ಮಟಿರೈಸಿಯಂ ಅನಿಸೋಪ್ಲಿಯಾ ಶಿಲೀಂಧ್ರ ಉಪಯೋಗಿಸ್ತಾ ಇದ್ದಾರೆ. ಫೈರಿಲ್ಲಾ ಹುಳುವಿನ ನಿಯಂತ್ರಣಕ್ಕೆ ಎಪಿರಾಕಾನಿಯಾ ಮೆಲನೋಲ್ಯೂಕ, ಕಬ್ಬಿನ ಶಲ್ಕ ಹತೋಟಿಗೆ ಎಡಿಲೆನ್ ಸರಟಿಸ್ ಮಯೂರಿ ಹಾಗೂ ಕೈಲೋಕೋರಿಸ್ ನೆಗ್ರಿಟಾ ಉಪಯೋಗಿಸಬಹುದು. ಭತ್ತಕ್ಕೆ ಬರುವ ಜಿಗಿ ಹುಳು ನಿಯಂತ್ರಣಕ್ಕೆ ಸಿರಿಟೋರೈನಸ್ ಲಿವಿಡಿಪೆನ್ನಿಸ್, ಭತ್ತದ ಗಂಟು ಹುಳಕ್ಕೆ ಪ್ಲಾಟಿಗೆಸ್ಟರ್ ವರೈಸೆ, ಕಾಂಡ ಕೊರೆಯುವ ಹುಳಕ್ಕೆ ಮೊಟ್ಟೆ ಪರಾವಲಂಬಿ ಟ್ರೈಕೋಗ್ರಾಮ ಉಪಯೋಗಿಸಬಹುದು. ಇದೇ ರೀತಿ ಹತ್ತಿ ಬೆಳೆಯಲ್ಲಿ, ತೆಂಗಿನ ಬೆಳೆಯಲ್ಲಿ, ಹಣ್ಣಿನ ಬೆಳೆಗಳಲ್ಲಿ, ತರಕಾರಿ ಬೆಳೆಗಳಲ್ಲಿ, ಆಲೂಗೆಡ್ಡೆ ಬೆಳೆಯಲ್ಲಿ, ಮೇವು ಬೆಳೆಗಳಲ್ಲಿ ಜೈವಿಕ ನಿಯಂತ್ರಣವನ್ನು ಮಾಡಬಹುದು. ನೀರಿನಲ್ಲಿ ವೃದ್ಧಿಯಾಗುವ ದೈತ್ಯ ತಾವರೆ ಅಂದರೆ ಪಿಶಾಚಿ ತಾವರೆ, ಹಯಾಸಿಂತ್ ಎಂಬ ಕಳೆ ಎಲ್ಲಾ ಜಲಾಶಯಗಳಲ್ಲಿ ಬೆಳೆದು ತುಂಬ ತೊಂದರೆ ಕೊಡ್ತಾ ಇದೆ. ವಿದ್ಯುತ್ ಉತ್ಪಾದನೆ, ದೋಣಿ ಓಡಿಸೋದು ಇದರಿಂದ ತುಂಬ ತೊಂದರೆ ಆಗುತ್ತೆ. ಈ ಕಳೆಯನ್ನು ನಿಯಂತ್ರಣ ಮಾಡೋಕ್ಕೆ ನಿಯೋಕೆಟಿನಾ ದುಂಬಿ ಅಥವಾ ಆರ್ಥೋಗ್ಯಾಲೋನ್ ಟೆರೆಬ್ರಿನ್ಶಿಯಾ ಎಂಬ ನುಸಿಯನ್ನು ಯಶಸ್ವಿಯಾಗಿ ಉಪಯೋಗಿಸಲಾಗ್ತಾ ಇದೆ. ಇದೇ ರೀತಿ ಕೇರಳದಲ್ಲಿ ಸ್ಯಾಲ್ಟಿನಿಯಾ ಕಳೆ ಭತ್ತದ ಕೃಷಿಗೆ ತುಂಬ ಆತಂಕವಾಗಿತ್ತು. ಇದರ ನಿಯಂತ್ರಣಕ್ಕೆ ಸಿರಟೋಬ್ಯಾಗಸ್ ಸ್ಯಾಲ್ಟಿನಿಯಾ ಎಂಬ ದುಂಬಿಯನ್ನು ಬ್ರೆಜಿಲ್ ದೇಶದಿಂದ ಆಮದು ಮಾಡಿಕೊಂಡು ಪರಿಣಾಮಕಾರಿಯಾಗಿ ಉಪಯೋಗಿಸಲಾಯಿತು. ಮಣ್ಣಿನಲ್ಲಿ ವೃದ್ಧಿಯಾಗಿ ಮನುಷ್ಯರಿಗೆ ಮಾರಕವಾಗಿರುವ ಪಾರ್ಥೇನಿಯಂ ಕಳೆಯನ್ನು ನಿಯಂತ್ರಿಸಲು ಮೆಕ್ಸಿಕೋ ದೇಶದಿಂದ ಆಮದು ಮಾಡಿಕೊಂಡ ಝೈಗೋಗ್ರಾಮ ಬೈಕಲಾರೇಟಾ ಎಂಬ ದುಂಬಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಮಳೆ ಚೆನ್ನಾಗಿ ಬೀಳುವ ಪ್ರದೇಶಗಳಲ್ಲಿ ಈ ದುಂಬಿ ಪಾರ್ಥೇನಿಯಂ ಕಳೆಯನ್ನು ಚೆನ್ನಾಗಿ ನಿಯಂತ್ರಣ ಮಾಡುತ್ತೆ. ರೈತರು ವಿಷಕಾರಿ ಕೀಟನಾಶಕಗಳನ್ನ ಬಳಸಿ ಕೀಟ ಪೀಡೆಗಳನ್ನ ನಾಶ ಮಾಡೋದ್ರಿಂದ ನಿಸರ್ಗಕ್ಕೆ ಹಾನಿ ಉಂಟಾಗುತ್ತೆ. ಅದರ ಬದಲು ಜೈವಿಕ ನಿಯಂತ್ರಣ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ಪ್ರಕೃತಿಗೂ ಒಳ್ಳೆಯದು, ಮನುಷ್ಯರಿಗೂ ಒಳ್ಳೆಯದು, ಪ್ರಾಣಿ ಪಕ್ಷಿಗಳಿಗೂ ಕೂಡ ಒಳ್ಳೆಯದು.
1: ಹಣ್ಣು ಹೊನ್ನು
2: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೆ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
0: ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸಂಶೋಧನಾ ಸಾರ ಕೃಷಿ ಕ್ಷೇತ್ರದ ಆವಿಷ್ಕಾರ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ.

ರೈತ ಬಾಂಧವರೇ, ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಅರಣ್ಯ ಹಾಗೂ ವನ್ಯಜೀವಿ ಸಂರಕ್ಷಣೆ ಕುರಿತು ಬೆಂಗಳೂರಿನ ವೈಲ್ಡ್ ಲೈಫ್ ಫಸ್ಟ್ ಸಂಸ್ಥೆಯ ಟ್ರಸ್ಟಿ ಪ್ರವೀಣ್ ಭಾರ್ಗವ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಈಗೊಂದು ಕೃಷಿ ಗೀತೆಯನ್ನು ಕೇಳೋಣ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:34. ಇನ್ನು ಮುಂದೆ ಒಂದು ವಾಣಿಜ್ಯ ಪ್ರಕಟಣೆ. 7:35 ಸರಿಯಾಗಿ ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಪಾಕಿಸ್ತಾನದೊಂದಿಗಿನ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಅಮಾನತು ಮುಂದುವರಿಕೆ, ಭಾರತದಿಂದ ದೃಢ ಸಂದೇಶ. ರಕ್ಷಣಾ ಪಡೆಗಳ ಬಲವರ್ಧನೆಗೆ 52,000 ಕೋಟಿ ರೂಪಾಯಿ ವೆಚ್ಚದ ಶಸ್ತ್ರಾಸ್ತ್ರ ಖರೀದಿಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. $1 trillion ರಫ್ತು ಗುರಿ ತಲುಪುವತ್ತ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ತೋತಾಪುರಿ ಮಾವು ಬೆಳೆಗಾರರ ಸಮಸ್ಯೆ ಅಧ್ಯಯನ ನಡೆಸಲು ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆದೇಶ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನಲ್ಲಿ ಇಂದು ಆಸ್ಟ್ರೇಲಿಯಾ ಈಜಿಪ್ಟ್ ಮುಖಾಮುಖಿ. ವಾರ್ತೆಗಳ ವಿವರ: ಪಾಕಿಸ್ತಾನವು ಗಡಿಯಾಚೆಗಿನ ಭಯೋತ್ಪಾದನೆಗೆ ನಿರಂತರವಾಗಿ

0: ಬೆಂಬಲ ನೀಡುತ್ತಿರುವುದನ್ನು ಖಂಡಿಸಿರುವ ಭಾರತ, ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದ ಐಡಿಬ್ಲ್ಯೂಟಿ ಸದ್ಯಕ್ಕೆ ಅಮಾನತ್ತಿನಲ್ಲೇ ಮುಂದುವರಿಯಲಿದೆ ಎಂದು ಪುನರುಚ್ಚರಿಸಿದೆ. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಇಂದು ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪಾಕಿಸ್ತಾನವು ಭಯೋತ್ಪಾದನೆಗೆ ನೀಡುತ್ತಿರುವ ಬೆಂಬಲವನ್ನು ಶಾಶ್ವತವಾಗಿ ಕೈಬಿಡಬೇಕು ಎಂದು ಸ್ಪಷ್ಟಪಡಿಸಿದ್ದಾರೆ. ಬಾಂಗ್ಲಾದೇಶದ ತೀಸ್ತಾ ನದಿ ಸಮಗ್ರ ನಿರ್ವಹಣೆ ಯೋಜನೆ ಕುರಿತು ಮಾತನಾಡಿದ ಅವರು, ಈ ವಿಷಯದಲ್ಲಿನ ಎಲ್ಲಾ ಬೆಳವಣಿಗೆಗಳನ್ನು ಪರಿಗಣಿಸಿ ಭಾರತವು ತನ್ನ ಮುಂದಿನ ನಿರ್ಧಾರ ಕೈಗೊಳ್ಳಲಿದೆ ಮತ್ತು ಯೋಜನೆಗೆ ಸಂಬಂಧಿಸಿದ ಭಾರತದ ನಿಲುವನ್ನು ಈಗಾಗಲೇ ಬಾಂಗ್ಲಾದೇಶಕ್ಕೆ ತಿಳಿಸಲಾಗಿದೆ ಎಂದಿದ್ದಾರೆ. ಇದೇ ವೇಳೆ ವೆನೆಜುವೆಲಾದಿಂದ ತರಲಾದ ಭಾರತೀಯ ನಾವಿಕನ ಮೃತದೇಹದಿಂದ ಪ್ರಮುಖ ಅಂಗಾಂಗಗಳನ್ನು ತೆಗೆದುಹಾಕಲಾಗಿದೆ ಎಂಬ ವರದಿಗಳಿಗೆ ಪ್ರತಿಕ್ರಿಯಿಸಿದ ವಕ್ತಾರರು, ಈ ಗಂಭೀರ ಘಟನೆಯ ಕುರಿತು ತುರ್ತು ತನಿಖೆ ನಡೆಸುವಂತೆ ವೆನೆಜುವೆಲಾ ಸರ್ಕಾರಕ್ಕೆ ಭಾರತ ವಿನಂತಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಯುದ್ದ ಸನ್ನದ್ದತೆಯನ್ನು ಹೆಚ್ಚಿಸುವ ನಿಟ್ಟನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಕ್ಷಣಾ ಸ್ವಾಧೀನ ಮಂಡಳಿ ಡಿಎಸಿ ಸಭೆಯು ಸುಮಾರು 52,000 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಖರೀದಿ ಪ್ರಸ್ತಾಪಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 3 ರಕ್ಷಣಾ ಪಡೆಗಳ ಆಧುನೀಕರಣಕ್ಕೆ ಪೂರಕವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಭೂಸೇನೆಯ ಬಲವರ್ಧನೆಗಾಗಿ ಆಕಾಶ್ ತರಂಗ್, ಡ್ರೋನ್ ನಿರೋಧಕ ವಿದ್ಯುನ್ಮಾನ ಯುದ್ದ ವ್ಯವಸ್ಥೆ, ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್, ಮಧ್ಯಮ ಶ್ರೇಣಿಯ ಮೇಲ್ಮೈನಿಂದ ಗಾಳಿಗೆ ಚಿಮ್ಮುವ ಕ್ಷಿಪಣಿ ಹಾಗೂ ಜೆಟ್ ಆಧಾರಿತ ಕಾಮಿಕಾಜೆ ಡ್ರೋನ್ ವ್ಯವಸ್ಥೆಗಳ ಖರೀದಿಗೆ ಒಪ್ಪಿಗೆ ನೀಡಲಾಗಿದೆ. ಈ ಅತ್ಯಾಧುನಿಕ ತಂತ್ರಜ್ಞಾನಗಳು ಶತ್ರುಗಳ ವಾಯುಪಡೆ ಹಾಗೂ ಯುದ್ದ ಟ್ಯಾಂಕ್ಗಳ ದಾಳಿಯನ್ನು ಸಮರ್ಥವಾಗಿ ಎದುರಿಸಲು ಭೂಸೇನೆಗೆ ನೆರವಾಗಲಿವೆ. ನೌಕಾಸೇನೆಗಾಗಿ ಶತ್ರುಗಳ ಚಲನವಲನ ನಿಯಂತ್ರಿಸುವ ಮೈನ್ಗಳು, ಹಡಗು ಆಧಾರಿತ ಕಣ್ಗಾವಲು ಡ್ರೋನ್ ಹಾಗೂ ಉಡ್ಡಯನ ವ್ಯವಸ್ಥೆ ಪರೀಕ್ಷಾ ಸೌಲಭ್ಯಕ್ಕೆ ಅನುಮೋದನೆ ನೀಡಲಾಗಿದೆ. ವಾಯುಸೇನೆಯ ನಿರಂತರ ಮತ್ತು ಕಣ್ಗಾವಲು ಸಾಮರ್ಥ್ಯವನ್ನು ಹೆಚ್ಚಿಸಲು ಹೈ ಆಲ್ಟಿಟ್ಯೂಡ್ ಸ್ಯೂಡೋ ಸ್ಯಾಟಲೈಟ್ ಖರೀದಿಗೆ ಮಂಡಳಿಯು ಹಸಿರು ನಿಶಾನೆ ತೋರಿದೆ. ರಫ್ತು ಗುರಿಯನ್ನು ತಲುಪುವತ್ತ ದೃಢವಾಗಿ ಸಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ವಾಣಿಜ್ಯ ಮಂಡಳಿ ಸಭೆಯಲ್ಲಿ ಮಾತನಾಡಿದ ಅವರು, ವಾರ್ಷಿಕ ರಫ್ತು ಗುರಿಯ ಪೈಕಿ ಸುಮಾರು 15%ರಷ್ಟನ್ನು ಮೊದಲ ತ್ರೈಮಾಸಿಕದಲ್ಲೇ ದಾಖಲಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಗುರಿ ತಲುಪಲು ಸರಕುಗಳ ರಫ್ತನ್ನು $530 ಬಿಲಿಯನ್ಗೆ ಹಾಗೂ ಸೇವಾ ರಫ್ತನ್ನು $470 ಬಿಲಿಯನ್ಗೆ ಹೆಚ್ಚಿಸಬೇಕಿದೆ. ಮೊದಲ ತ್ರೈಮಾಸಿಕದಲ್ಲಿ ಸರಕು ರಫ್ತು 15% ಹಾಗೂ ಸೇವಾ ರಫ್ತು 10%-11%ರಷ್ಟು ಪ್ರಗತಿ ಕಾಣುವ ನಿರೀಕ್ಷೆ ಇದೆ ಎಂದು ಹೇಳಿದರು. ದೇಶದ ರಫ್ತು ಕಾರ್ಯತಂತ್ರವು ಎಲ್ಲರನ್ನೂ ಒಳಗೊಂಡಿದ್ದು ಸಣ್ಣ ಮತ್ತು ಬೃಹತ್ ಕೈಗಾರಿಕೆಗಳಿಗೆ ಸಮಾನ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇವಲ ಸಮಸ್ಯೆಗಳನ್ನು ಗುರುತಿಸುವುದು ಮಾತ್ರವಲ್ಲದೆ ಸವಾಲುಗಳಿಗೆ ಸೂಕ್ತ ಪರಿಹಾರಗಳನ್ನು ರೂಪಿಸುವುದೇ ಆದರ್ಶ ವಿಧಾನಸಭೆಯ ಪ್ರಾಥಮಿಕ ಗುರಿಯಾಗಬೇಕು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭೆಯ ನೂತನ ಶಾಸಕರಿಗಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಾಮಾನ್ಯ ಜನರ ಆಶೋತ್ತರಗಳು ರಾಜ್ಯದ ಅಭಿವೃದ್ಧಿಯೊಂದಿಗೆ ಹಾಸುಹೊಕ್ಕಾಗಿರುತ್ತವೆ ಎಂದು ಅವರು ಹೇಳಿದರು. ಶಾಸಕರು ಸದನದ ಹಳೆಯ ಚರ್ಚೆಗಳನ್ನು ಕೂಲಂಕುಷವಾಗಿ ಅಧ್ಯಯನ ನಡೆಸಬೇಕು ಎಂದು ಸಲಹೆ ನೀಡಿದರು. ಅಧಿವೇಶನಗಳಲ್ಲಿ ನಿಖರ ಮಾಹಿತಿ ಆಧಾರಿತ ಚರ್ಚೆಗಳತ್ತ ಗಮನಹರಿಸಬೇಕು ಮತ್ತು ನಿರಂತರ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಪ್ರಸ್ತುತ ಡಿಜಿಟಲ್ ಹಾಗೂ ಕೃತಕ ಬುದ್ದಿಮತ್ತೆಯ ಯುಗದಲ್ಲಿ ಜಾಗತಿಕ ವಿದ್ಯಮಾನಗಳ ಬಗ್ಗೆ ಅರಿವಿರಲು ಡಿಜಿಟಲ್ ಕಲಿಕೆಯನ್ನು ರೂಢಿಸಿಕೊಳ್ಳಬೇಕು ಮತ್ತು ಸದನದಲ್ಲಿ ಗರಿಷ್ಠ ಸಮಯ ಉಪಸ್ಥಿತರಿದ್ದು ಕಲಾಪದ ಸೂಕ್ಷ್ಮತೆಗಳನ್ನು ಕಲಿಯಬೇಕು ಎಂದು ಪ್ರೋತ್ಸಾಹಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಂಧ್ರಪ್ರದೇಶದ ತೋತಾಪುರಿ ಮಾವು ಬೆಳೆಗಾರರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಬಿಕ್ಕಟ್ಟುಗಳ ಕುರಿತು ಸಮಗ್ರ ಅಧ್ಯಯನ ನಡೆಸಲು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICAR ಅಡಿಯಲ್ಲಿ ಉನ್ನತ ಮಟ್ಟದ ತಜ್ಞರ ಸಮಿತಿಯೊಂದನ್ನು ರಚಿಸುವಂತೆ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಆದೇಶಿಸಿದ್ದಾರೆ. ಕೇಂದ್ರ ಸಚಿವರು

0: ಇತ್ತೀಚೆಗೆ ಆಂಧ್ರಪ್ರದೇಶಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಸಂಸ್ಕರಣಾ ಉದ್ಯಮಕ್ಕಾಗಿ ವ್ಯಾಪಕವಾಗಿ ಬೆಳೆಯಲಾಗುವ ತೋತಾಪುರಿ ಮಾವಿನ ತಳಿಯ ಬೆಲೆಯು ಇತ್ತೀಚಿನ ತಿಂಗಳುಗಳಲ್ಲಿ ತೀವ್ರವಾಗಿ ಕುಸಿದಿದೆ ಎಂದು ಸ್ಥಳೀಯ ರೈತರು ಸಚಿವರ ಗಮನಕ್ಕೆ ತಂದಿದ್ದರು. ಈ ಹಿನ್ನೆಲೆಯಲ್ಲಿ ಕೃಷಿ ಸಚಿವರು ಈ ತ್ವರಿತ ಕ್ರಮ ಕೈಗೊಂಡಿದ್ದಾರೆ. ತೋತಾಪುರಿ ಮಾವು ಬೆಳೆಗಾರರ ಆದಾಯ ಮತ್ತು ಜೀವನೋಪಾಯವನ್ನು ರಕ್ಷಿಸುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ಸಚಿವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಟೆಲಿವಿಷನ್ ರೇಟಿಂಗ್ ಪಾಲಿಸಿ 2026 ಅಡಿಯಲ್ಲಿ ತನ್ನ ಪರವಾನಗಿ ನವೀಕರಣಗೊಳ್ಳುವವರೆಗೆ ಸುದ್ದಿ ಮತ್ತು ಸುದ್ದಿರಹಿತ ಎರಡು ವಿಭಾಗಗಳ ಟೆಲಿವಿಷನ್ ರೇಟಿಂಗ್ ಟಿಆರ್ಪಿಗಳನ್ನು ಪ್ರಕಟಿಸುವುದನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸುವಂತೆ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಬಿಎಆರ್ಸಿ ಸಂಸ್ಥೆಗೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ನಿರ್ದೇಶನ ನೀಡಿದೆ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಪರಿಚಯಿಸಿರುವ ನೂತನ ನಿಯಂತ್ರಣ ಚೌಕಟ್ಟಿಗೆ ಸಂಪೂರ್ಣವಾಗಿ ಬದ್ದವಾಗಿರುವ ಬಗ್ಗೆ ಪ್ರಮಾಣೀಕರಣಗೊಂಡು ಪರವಾನಗಿ ನವೀಕರಣಗೊಳ್ಳುವವರೆಗೆ ಬಿಎಆರ್ಸಿ ಸಂಸ್ಥೆಯ ರೇಟಿಂಗ್ ಕಾರ್ಯಾಚರಣೆಗೆ ಈ ನಿರ್ದೇಶನವು ತಾತ್ಕಾಲಿಕ ತಡೆ ನೀಡಿದೆ. ಹೊಸ ಆಧಾರ್ ಮೊಬೈಲ್ ಆಪ್ ಮೂಲಕ ಆಧಾರ್ ಕಾರ್ಡ್ಗೆ ಇಮೇಲ್ ಐಡಿ ಲಿಂಕ್ ಮಾಡುವ ಸೌಲಭ್ಯಕ್ಕೆ ಭಾರೀ ಸ್ಪಂದನೆ ಸಿಕ್ಕಿದ್ದು, ಸೇವೆ ಆರಂಭವಾದ ಕೇವಲ ಎರಡು ದಿನಗಳಲ್ಲಿ 2,05,000ಕ್ಕೂ ಹೆಚ್ಚು ನಾಗರಿಕರು ತಮ್ಮ ಇಮೇಲ್ ಐಡಿಗಳನ್ನು ನವೀಕರಿಸಿದ್ದಾರೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಯುಐಡಿಎಐ ಕಲ್ಪಿಸಿರುವ ಈ ನೂತನ ಸೌಲಭ್ಯದಿಂದಾಗಿ ಸಾರ್ವಜನಿಕರು ಯಾವುದೇ ಆಧಾರ್ ಕೇಂದ್ರಕ್ಕೆ ಭೇಟಿ ನೀಡದೆ ನೇರವಾಗಿ ತಮ್ಮ ಸ್ಮಾರ್ಟ್ಫೋನ್ ಮೂಲಕವೇ ಇಮೇಲ್ ಅಪ್ಡೇಟ್ ಮಾಡಿಕೊಳ್ಳಬಹುದು. ಇದೇ ಜುಲೈ 1 ಜಾರಿಗೆ ಬಂದಿರುವ ಈ ಸೇವೆಯನ್ನು ಮುಂದಿನ 6 ಉಚಿತವಾಗಿ ನೀಡಲಾಗುತ್ತಿದೆ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಕಾಣಿಕೆ ಹಣ ಕಳ್ಳತನದ ಘಟನೆಯನ್ನು ಬಳಸಿಕೊಂಡು ಸಮಾಜದಲ್ಲಿ ಒಡಕು ಮೂಡಿಸಲು ಯತ್ನಿಸುತ್ತಿರುವ ದೇಶ ವಿರೋಧಿ ಶಕ್ತಿಗಳ ತಂತ್ರಗಳಿಗೆ ಭಕ್ತರು ಒಳಗಾಗಬಾರದು ಎಂದು ರಾಷ್ಟೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಮನವಿ ಮಾಡಿದೆ. ಈ ಕಠಿಣ ಸಂದರ್ಭದಲ್ಲಿ ಸಾರ್ವಜನಿಕರು ತೀವ್ರ ಸಂಯಮ ಮತ್ತು ಒಗ್ಗಟ್ಟನ್ನು ಪ್ರದರ್ಶಿಸುವ ಮೂಲಕ ಪಿತೂರಿಗಳನ್ನು ವಿಫಲಗೊಳಿಸಬೇಕು ಎಂದು ಸಂಘ ಕರೆ ನೀಡಿದೆ. ಈ ಕುರಿತು ಹೇಳಿಕೆ ನೀಡಿರುವ ಆರ್ಎಸ್ಎಸ್ ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಕಳ್ಳತನದ ಘಟನೆಯು ರಾಮಭಕ್ತರ ಭಾವನೆಗಳಿಗೆ ಧಕ್ಕೆ ತಂದಿದೆ ಎಂದಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರವು ಈಗಾಗಲೇ ವಿಶೇಷ ತನಿಖಾ ತಂಡವನ್ನು ರಚಿಸಿ ಕಾನೂನು ಪ್ರಕ್ರಿಯೆ ಆರಂಭಿಸಿದ್ದು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಭದ್ರತಾ ಕಾಳಜಿ ಹಾಗೂ ದುರುಪಯೋಗದ ಹಿನ್ನೆಲೆಯಲ್ಲಿ ಬಿಎಟಿ, ಬಿಎಂಎಸ್, ಐಪೋಕ್ಲಿ ಅಯಾನ್ ಮತ್ತು ಲಾಸೆಜಿ ಎಂಬ 3 ಮೊಬೈಲ್ ಅಪ್ಲಿಕೇಶನ್ಗಳನ್ನು ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ಸ್ಟೋರ್ನಿಂದ ತಕ್ಷಣವೇ ತೆರವುಗೊಳಿಸುವಂತೆ ಕೇಂದ್ರ ಸರ್ಕಾರ ಆದೇಶಿಸಿದೆ. ಈ ಆಪ್ಗಳ ಮೂಲಕ ಇ ರಿಕ್ಷಾಗಳು ಸೇರಿದಂತೆ ವಿದ್ಯುತ್ ಚಾಲಿತ ವಾಹನಗಳನ್ನು ರಿಮೋಟ್ ಕಂಟ್ರೋಲ್ ಮೂಲಕ ದೂರದಿಂದಲೇ ನಿಷ್ಕ್ರಿಯಗೊಳಿಸಲಾಗುತ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ಟೆಕ್ಸಾಸ್ನ ಆರ್ಲಿಂಗ್ಟನ್ನಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32 ಸುತ್ತಿನ ಪಂದ್ಯದಲ್ಲಿ ಇಂದು ಆಸ್ಟ್ರೇಲಿಯಾ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30 ಆರಂಭವಾಗಲಿದೆ. ಫ್ಲೋರಿಡಾದ ಮಯಾಮಿ ಗಾರ್ಡನ್ಸ್ನಲ್ಲಿ ಭಾರತೀಯ ಕಾಲಮಾನ ನಾಳೆ ಮುಂಜಾನೆ 3:30 ನಡೆಯಲಿರುವ ಅರ್ಜೆಂಟೀನಾ ಮತ್ತು ಕಾಬೋವರ್ಡೆ ತಂಡಗಳು ಸೆಣಸಲಿವೆ. ಸ್ವಿಟ್ಜರ್ಲ್ಯಾಂಡ್, ಸ್ಪೇನ್, ಪೋರ್ಚುಗಲ್, ಬೆಲ್ಜಿಯಂ, ಅಮೆರಿಕ, ಇಂಗ್ಲೆಂಡ್, ಮೆಕ್ಸಿಕೋ, ಫ್ರಾನ್ಸ್, ನಾರ್ವೆ, ಕೆನಡಾ, ಮೊರಾಕೋ, ಬ್ರೆಜಿಲ್ ಮತ್ತು ಪೆರಾಗ್ವೆ ತಂಡಗಳು ಈಗಾಗಲೇ 16 ಸುತ್ತಿಗೆ ಪ್ರವೇಶಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಕಿಸ್ತಾನದೊಂದಿಗೆ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದ ಅಮಾನತು ಮುಂದುವರಿಕೆ, ಭಾರತದಿಂದ ದೃಢ ಸಂದೇಶ. ರಕ್ಷಣಾ ಪಡೆಗಳ ಬಲವರ್ಧನೆಗೆ 52,000 ಕೋಟಿ ರೂಪಾಯಿ ವೆಚ್ಚದ ಶಸ್ತಾಸ್ತ್ರ ಖರೀದಿಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. $1 ಟ್ರಿಲಿಯನ್ ರಫ್ತು ಗುರಿ ತಲುಪುವತ್ತ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ತೋತಾಪುರಿ ಮಾವು ಬೆಳೆಗಾರರ ಸಮಸ್ಯೆ ಅಧ್ಯಯನ ನಡೆಸಲು ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆದೇಶ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32 ಸುತ್ತಿನಲ್ಲಿ ಇಂದು ಆಸ್ಟ್ರೇಲಿಯಾ ಈಜಿಪ್ಟ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. 7:45 ಈ ಸಮಯದಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ ಕನ್ನಡದಲ್ಲಿ ಭಾಷಣ. ಮಂಡ್ಯದ ಲೇಖಕಿ ಭವಾನಿ ಲೋಕೇಶ್ ಅವರಿಂದ ಸಣ್ಣ ಕಥೆ ವಿಧಿ.
2: ಅವತ್ತು ನಾನು ಎಂದಿನಂತೆ ಅಚ್ಚಮ್ಮನವರ ಮನೆಯ ಹಳೆಯ ಬಾವಿಯಲ್ಲಿ ಕುಡಿಯುವ ನೀರು ಸೇದುತ್ತಿದ್ದೆ.

ಅದು ರಾಟೆ ಬಾವಿ. ರಾಟೆಯ ಕೀಲಿಗೆ ಎಣ್ಣೆ ಹಾಕಿ ಹಗ್ಗದೊಂದಿಗೆ ಬಿಗಿದು ಹಿತ್ತಾಳೆಯದೋ ಕಂಚಿನದೋ ಬಿಂದಿಗೆಯನ್ನು ದರದರಾಂತ ನೀರಿಗಿಳಿಸಿದರೆ ನೀರು ತಾಕಿದ ಬಿಂದಿಗೆ ಕ್ಷಣವೂ ತಡ ಮಾಡದೆ ಬುಳ್ ಬುಳುಕ್ ಅಂತ ಶಬ್ದ ಮಾಡುತ್ತಾ ಸಾಧ್ಯವಾದಷ್ಟನ್ನು ತನ್ನೊಳಗೆ ತುಂಬಿಕೊಳ್ಳುತ್ತಾ ಸದ್ದು ನಿಂತು ಬಾವಿಯ ಸ್ವತ್ತೇ ಆಯಿತೇನೋ ಅನ್ನುವಂತೆ ಒಳಗಿಂದ ಎಳೆದುಕೊಂಡು ಬಿಡುತ್ತಿತ್ತು. ಎಳೆ ಕೈಗಳ ನಾನು ಬಿಗಿಯಾಗಿ ಹಗ್ಗ ಹಿಡಿದು ಸಾವಕಾಶ ಎಳೆದು ಮೇಲೆ ಬಂದ ಬಿಂದಿಗೆಯನ್ನು ಕೈ ಹಾಕಿ ಎಳೆದುಕೊಂಡು ಬಾವಿಯ ಕಟ್ಟೆಯ ಮೇಲಿರಿಸಿ ನೇರ ಸೊಂಟಕ್ಕೇ ಬರುವಂತೆ ಇರುಕಿಸಿಕೊಳ್ಳುತ್ತಿದ್ದೆ. ದಿನಕ್ಕೆ ಏನಿಲ್ಲವೆಂದರೂ 6 ಬಿಂದಿಗೆ ನೀರು ಬೇಕೇ ಬೇಕಿತ್ತು. ಅದು ಪುಟ್ಟ ಬಿಂದಿಗೆ, ನನಗೆ ಅಂತ ಅವ್ವ ಬೇಸ್ತವಾರದ ಸಂತೆಯಲ್ಲಿ ಕೊಂಡುಕೊಂಡಿದ್ದು. ಚಿಕ್ಕದಾದರೂ ಬಿಂದಿಗೆ ತೂಕವೇ ಹೆಚ್ಚಾಗಿತ್ತು. ಬೆಳಗ್ಗೆ ಎದ್ದ ಕೂಡಲೇ ಈ ನೀರಿನ ಯಜ್ಞ ಶುರುವಾಗುತ್ತಿತ್ತು. ಊಟ ತಿಂಡಿ ಆದ ನಂತರ ಮತ್ತೆ ಬಂದು ಬಳಕೆಗೆ ಅಂತ ಒಂದೆರಡು ಬಿಂದಿಗೆ ತುಂಬಿಸಿಕೊಳ್ಳುತ್ತಿದ್ದೆ. ವಾರದಲ್ಲಿ 3 ಸಲ ದೇವರ ಮನೆ ಪಾತ್ರೆಗಳನ್ನು ತೊಳೆಯಬೇಕಾಗುತ್ತಿತ್ತು. ಹಾಗಾಗಿ ಅದಕ್ಕೂ ಮಡಿ ನೀರು ಬೇಕಾಗಿದ್ದಾಗ ಒಟ್ಟಿಗೆ ನೀರು ತುಂಬುವುದು ಕಷ್ಟವಾಗುತ್ತಿತ್ತು. ಆದರೂ ಇದು ಪ್ರತಿದಿನದ ಪರಿಪಾಠವೇ ಆಗಿಬಿಟ್ಟಿತ್ತು. ನನಗಾಗ 15 ವರ್ಷ. 13ನೇ ವಯಸ್ಸಿಗೆ ಹೊರಗಾದ ಮೇಲೆ ಶಾಲೆಗೆ ಕಳಿಸಕೂಡದು ಅನ್ನುವ ಅಪ್ಪನ ತಾಕೀತಿಗೆ ಅವ್ವ ಇಲ್ಲವೆನ್ನಲಿಲ್ಲ. ನನ್ನ ಮಾತಂತೂ ದೂರವೇ ಉಳಿದಿತ್ತು. 15ನೇ ವಯಸ್ಸಿಗೆ ಮದುವೆ ಒದಗಿ ಬಂದು 35 ಮೈಲಿ ದೂರದಲ್ಲಿದ್ದ ರಾಮನಹಳ್ಳಿಯ ಶಾಲೆಯಲ್ಲಿ ಮೇಷ್ಟ್ರಾಗಿದ್ದ ಇವರ ಕೈ ಹಿಡಿದೆ. 16 ತುಂಬುವಾಗ ಒಂದು ಗಂಡು ಮಗ ಹುಟ್ಟಿ 17ಕ್ಕೇ ನಾನು ದೊಡ್ಡ ಹೆಂಗಸಿನಂತಾಗಿಬಿಟ್ಟಿದ್ದೆ. ಚಿಕ್ಕಂದಿನಿಂದಲೂ ಮನೆ ಕೆಲಸದಲ್ಲಿ ನೀರು ತರುವುದು ನನ್ನ ಪಾಲಿಗೆ ಒದಗಿ ಬಂದಿತ್ತು. ಆಗೆಲ್ಲ ನಾನಂತೂ ಕಡಿಮೆ ನೀರನ್ನೇ ಉಪಯೋಗಿಸಿ ಖರ್ಚು ಮಾಡದೆ ಕೆಲಸ ಉಳಿಸಿಕೊಳ್ಳುತ್ತಿದ್ದೆ. ಆಗೀಗ ಊರಿಗೆ ಬಂದಾಗ ಗುಬ್ಬಿ ಮರಿಯಂತಿದ್ದ ನನ್ನ ಅವ್ವನ ಕೈಯಲ್ಲಿ ಅಷ್ಟು ನೀರು ಹೊರಲು ಸಾಧ್ಯವಾಗುವುದೇ ಅನ್ನಿಸಿ ನೀರು ತರುವುದು ನನ್ನ ಕಾಯಕವಾಗಿತ್ತು. ಅದು ಅಚ್ಚಮ್ಮನವರ ಬಾವಿಯಿಂದ. ಅಚ್ಚಮ್ಮನವರು ಮಡಿ ಹೆಂಗಸು. ಕಾಲವಾಗಿ ಬಹಳೇ ವರ್ಷಗಳು ಆಗಿದ್ದರೂ ಅವರ ಮನೆಯ ಮುಂದಿದ್ದ ಬಾವಿಯ ಹೆಸರು ಮಾತ್ರ ಅಚ್ಚಮ್ಮನವರ ಬಾವಿ ಅಂತಲೇ. ಅವರ ಮಗ ಸುಬ್ಬಯ್ಯ ಪುರೋಹಿತರು. ಸುತ್ತಮುತ್ತಲ ಊರಿನಲ್ಲೇ ಬಹಳ ಹೆಸರುವಾಸಿಯಾಗಿದ್ದವರು. ಅವರು ಹಸ್ತ ಸಾಮುದ್ರಿಕಾ ಶಾಸ್ತ್ರವನ್ನು ಕಲಿತಿದ್ದವರು. ಹೇಳಿದ ಶಾಸ್ತ್ರ ಕರಾರುವಾಕ್ ಅನ್ನುವಂತಾಗಿ ಊರಿನ ಜನರಿಗೆಲ್ಲ ಸುಬ್ಬಯ್ಯನವರ ಶಾಸ್ತ್ರ ಕೇಳಿ ಮುಂದುವರಿಯುವುದು ಅನ್ನುವಂತಾಗಿತ್ತು. ಪಕ್ಕದೂರಿನ ಜಮೀನುದಾರರು ಜ್ಯೋತಿರ್ವಿಜ್ಞಾನ ಪಂಡಿತರೂ ಆಗಿದ್ದ ಕೂಡು ಕುಟುಂಬದ ಮನೆ ಮಗಳು ಅವರ ಹೆಂಡತಿ ಶಾರದಮ್ಮ. ಬಹಳ ಸಾಧ್ವಿ, ಮಾತೆತ್ತಿದರೆ ಪೂಜೆ ಪುನಸ್ಕಾರ. ಅವರಿಗೆ ಗಂಡಾಗಲಿ ಅಂತ ಕಾಯುತ್ತಾ ಕಾಯುತ್ತಾ ಸಾಲು ಸಾಲು ಹೆಣ್ಣುಮಕ್ಕಳು. 7 ಜನರಲ್ಲಿ ಕೊನೆಯವಳಾದ ರುಕ್ಮಿಣಿ ನನ್ನ ಅಕ್ಕನ ಓರಿಗೆಯವಳು. ಆದರೆ ಅವಳೂ ನಾನು ಮನೆ ಮುಂದಿನ ಶಿವನ ಗುಡಿಯ ಮುಂದೆ ಅಣ್ಣೆಕಲ್ಲು, ಪಚ್ಚಿ, ಕಾಸಿನಾಟ, ಕಣ್ಣಾಮುಚ್ಚೆ ಅಂತೆಲ್ಲ ಆಡುತ್ತಾ ಬೆಳೆದವರು. ನನ್ನ ಅಕ್ಕನ ಮದುವೆಯಾಗಿ ಅವಳು ಗಂಡನ ಮನೆಗೆ ಹೋದ ಮೇಲೂ ರುಕ್ಕು ಮಾತ್ರ ನನ್ನೊಂದಿಗೆ ಆಡುತ್ತಾ ಬೆಳೆದವಳು. 10ನೇ ತರಗತಿಯಲ್ಲಿ ಢುಮ್ಕಿ ಹೊಡೆದು ಮುಂದೆ ಓದಲಾಗದು ಅನ್ನುವ ಹೊತ್ತಿಗೆ ಅವಳ ಮನೆಯಲ್ಲಿ ಗಂಡು ನೋಡಲು ಆರಂಭಿಸಿದ್ದರು. ಆಗೆಲ್ಲ ಮೈ ನೆರೆಯುವ ಮೊದಲೇ ಮದುವೆ ಗೊತ್ತು ಮಾಡುತ್ತಿದ್ದ ಕಾಲ. ಶಾರದಮ್ಮನವರದ್ದು ದೊಡ್ಡ ಕುಟುಂಬವಾದ್ದರಿಂದ ತನ್ನ 6 ಜನ ಹೆಣ್ಮಕ್ಕಳನ್ನು ಸೋದರ ಸಂಬಂಧ, ದೂರದ ಸಾಲಾವಳಿ ಅಂತೆಲ್ಲ ಕುಟುಂಬದೊಳಗೇ ಸಿಕ್ಕ ವರಗಳನ್ನು ಸುಮಾರಾಗಿದ್ದರೂ ಯೋಗ್ಯವರ ಅಂತ ಭಾವಿಸಿ ಮದುವೆ ಮಾಡಿಕೊಟ್ಟಿದ್ದರು. ಎಲ್ಲರೂ ತಕ್ಕ ಮಟ್ಟಿಗೆ ಹೊಟ್ಟೆ ಬಟ್ಟೆಗೆ ನೇರವಾಗಿದ್ದವರೇ. ಹಾಗಾಗಿ ಇವಳೊಬ್ಬಳು ಖರ್ಚಾಗುವ ಬಗ್ಗೆ ಮನೆಯವರು ಸ್ವಲ್ಪ ತಡ ಮಾಡಿದ್ರು. ಓನ್ನಿ ಅವರಲ್ಲಿ ಮದುವೆ ಕೊಂಚ ತಡವೆ, ನಮ್ಮ ಹಾಗಲ್ಲ. ಆದರೆ ಮದುವೆ ಮಾಡಬೇಕು ಅಂತ ನಿಂತು ಸುಬ್ಬಯ್ಯನವರು ಮಗಳ ಜಾತಕ ನೋಡಿ ಗುರುಬಲ ಶನಿಬಲ ಯಾವಾಗ ಯಾವ ಮನೆಯಲ್ಲಿದ್ದಾರೆಂದು ತಿಳಿದು ವರ ನೋಡಲು ಆರಂಭಿಸುವ ಹೊತ್ತಿಗೆ ಇವರ ಪರಿಚಯದವರೋ ಸಂಬಂಧಿಕರೋ ಕಳಿಸಿಕೊಟ್ಟ ಗಂಡುಗಳೆಲ್ಲ ಗುಂಡು ಗುಂಡಾಗಿದ್ದ ನಮ್ಮ ರುಕ್ಕುವನ್ನು ಒಪ್ಪಿ ಇನ್ನೇನು ಆಗಿಯೇ ಹೋಯಿತಂತೆ ಅನ್ನುವಾಗ ಇವಳು SSLC ಪಾಸು ಮಾಡಿಲ್ಲ ಅನ್ನುವ ಒಂದೇ ಕಾರಣವನ್ನಿಟ್ಟುಕೊಂಡು ಮನೆಗೆ ಹೋಗಿ ಪತ್ರ ಬರೆಯುತ್ತಿದ್ದರು. ಪತ್ರ ಬಂದದ್ದೇ ತಡ. ಮನೆಯಲ್ಲಿ ಎಲ್ಲರ ಗೋಳು ಹೇಳತೀರದು. ಸುಬ್ಬಯ್ಯನವರು ಕೊಂಚ ಧೈರ್ಯಸ್ಥರು. ಗುರುಬಲವಿದ್ರೆ ಸ್ವರ್ಗದಲ್ಲೇ ಮದುವೆ ನಿಶ್ಚಯವಾಗಿರುತ್ತೆ ಬಿಡು ಅನ್ನುವ ಸ್ವಭಾವ. ಆದರೆ ಶಾರದಮ್ಮನೂ ಹಿರಿಯ ಹೆಣ್ಮಕ್ಕಳು ವರ ನೋಡಲು ಬರುತ್ತಾರಂತೆ ಅಂತ ಸುದ್ದಿ ತಿಳಿದು ಅವರ

ಶ್ಲೋಕ ಪಠಿಸುವುದೋ ಮಾಡುತ್ತಾ ಮತ್ತೆ ಕವುಚಿಕೊಂಡು ನಿದ್ದೆ ಹೋಗುತ್ತಿದ್ದಳು. ಮನೆಯವರ ಸಂಕಟಕ್ಕೂ ಅಕ್ಕಪಕ್ಕದವರೆಲ್ಲರ ಮಾತಿಗೂ ತತ್ತರಿಸಿ ಹೋಗಿ ತಿಳಿಯದ ವಯಸ್ಸಿನಲ್ಲಿಯೂ ರುಕ್ಕು ಮುದುಕಿಯಂತೆ ಯೋಚಿಸುತ್ತಿದ್ದಳು. ಮುಖ್ಯವಾಗಿ ಅಲ್ಲಿ ರುಕ್ಕುವಿಗೆ SSLC ಶಾಪವಾಗಿ ಪರಿಣಮಿಸಿತ್ತು. ಹೇ, ಯಾವಾಗ ಬಂದೆ ಪುಟ್ಟಮ್ಮ? ಮಗ ಚೆನ್ನಾಗವನ? ಹುಟ್ಟಾಗ ಎಷ್ಟು ಗುಂಡಿಗಿದ್ದ ನೋಡು, ನಮ್ಮ ರುಕ್ಕು ಹಂಗೆ ಎದ್ಮಯವನದ್ದು, ಅಂದಳು ಜಾನಕಿ. ಅವಳು ರುಕ್ಕುವಿನ ಅಕ್ಕ. ಮೊನ್ನೆನೆ ಬಂದೆ ಕಣಕ್ಕ, ಮಗ ಚೆನ್ನಾಗವನೆ. ನೀವೆಲ್ಲ ಯಾವಾಗ ಬಂದ್ರಿ? ಮನೆಯವ್ರಿಗೆಲ್ಲ ಸ್ಕೂಲ್ ರಜಾ ಇತ್ತಲ್ಲ, ಅದಕ್ಕೆ ಊರಿಗೆ ಬಂದೆ, ಅಂದೆ. ಖುಷಿಯಾಯಿತು ನೋಡು ನಿನ್ನ ನೋಡಿ. ನಮ್ಮ ರುಕ್ಕು ಜೊತೆ ಆಡುವಾಗ ನಿನ್ನ ನೋಡಿದ್ದು. ಆಗಲೇ ನಿನಗೇ ಒಂದು ಮಗ, ನಂಬುಕ್ಕೆ ಆಗೋಲ್ಲ ಕಣೆ. ಜಾನಕಿ ಅಕ್ಕ ಅಚ್ಚರಿಯಿಂದ ನಕ್ಕಳು. ಹಿಂದೆಯೇ ಶಾರದಮ್ಮನು ಮಂಡಿ ನೋವಿನ ಕಾರಣಕ್ಕೆ ಸೆಟೆದುಕೊಂಡಿದ್ದ ಕಾಲನ್ನು ಎಳೆದುಕೊಂಡೇ ಹೊರಬಂದರು. ರುಕ್ಕು ಹೆಂಗವಳೆ ಅಕ್ಕ? ನೋಡೇ ಇಲ್ಲ ಇತ್ತೀಚೆಗೆ. ನಾನು ಬಂದಾಗ ಅವಳೂ ಸಿಕ್ಕಿಲ್ಲ. ಯಾವಾಗೋ ಒಂದು ಕಾಗದ ಬರೆದಿದ್ದು ಬಿಟ್ಟರೆ ಆಮೇಲೆ ನೋಡೇ ಇಲ್ಲ, ಅಂದೆ. ಅಷ್ಟರಲ್ಲಿ ಹಾಲು ಕಿತು ಅಂತ ಒಳಗೆ ಓಡಿ ಹೋದಳು ಜಾನಕಿ ಅಕ್ಕ. ನಾನು ಬಿಂದಿಗೆ ಬುಳುಕ್ಕಂದು ಎಳೆದು ಸೊಂಟಕ್ಕೆ ಇರುಕಿಸಿ ನೀರು ತುಂಬಲು ಮನೆಗೆ ಹೋದೆ. ಹಾಂ, ಎಲ್ಲಿದ್ದೆ ನಾನು? SSLC ಪಾಸ್ ಮಾಡಲಾಗದ ರುಕ್ಕು ಅಂತೂ ಇಂತೂ ಶಾಲೆಯಲ್ಲಿ ಎಂದೂ ಕೆಲಸ ಮಾಡದ, ಆದರೆ ಇಡೀ ಊರಿಗೆ ಮೇಷ್ಟ್ರಾಗಿದ್ದ ಶಾಮಣ್ಣ ಮೇಷ್ಟರ ಮನೆ ಪಾಠಕ್ಕೆ ಹೋಗಿ ಕನ್ನಡ ವ್ಯಾಕರಣ ಬರೆದು ಇಂಗ್ಲೀಷು ಪ್ರಶ್ನೆ ಪತ್ರಿಕೆ ತಿದ್ದಿ ಹಿಂದು ಮುಂದಾಗಿ ಹಿಂದಿ ಬರೆದು ಉಳಿದವು ಜಸ್ಟ್ ಪಾಸು ಅನ್ನುವಂತಾಗಿ ಪಾಸ್ ಮಾಡಿಬಿಟ್ಟಳು. ಅವತ್ತು ಅವಳ ಮನೆಯ ಜನರಿಗೆಲ್ಲ ಸಂಭ್ರಮವೋ ಸಂಭ್ರಮ. ರವೆ ಉಂಡೆ, ಚಕ್ಕುಲಿ, ಕಡುಬು, ಗಾರಿಗೆ ಇಂಥವೆಲ್ಲ ಮಾಡಿ ಸಂಭ್ರಮವನ್ನು ದುಪ್ಪಟ್ಟು ಮಾಡಿಕೊಂಡಿದ್ದರು. ಆಗೀಗ ನಮಗೂ ಅವರ ಮನೆಯ ತಿಂಡಿ ಸಿಗುತ್ತಿತ್ತಾದ್ದರಿಂದ ರುಕ್ಕುವಿನ ಆನಂದದ ಕ್ಷಣಗಳನ್ನು ನಾವೂ ಹಂಚಿಕೊಂಡಿದ್ದೆವು. ಶ್ರಾವಣ ಶುರುವಾಗುವ ಹೊತ್ತಿಗೆ ಮದುವೆಯಾಗಲಿ ಅಂತ ಅವತ್ತು ಅಮ್ಮನವರ ದೇವಸ್ಥಾನಕ್ಕೆ ದೀಪ ಹಚ್ಚಲು ಬಂದಾಗ ರುಕ್ಕು ನನಗೆ ಸಿಕ್ಕಿದ್ದಳು. ಅವನಿಗೆ ಯಾಕೋ ಆರಾಮಿಲ್ಲ ಅನಿಸಿ ಊರಿಗೆ ಬಂದಿದ್ದ ನಾನು. ನನ್ನ ಮದುವೆಯಾದ ಮೇಲೆ ಅವತ್ತೇ ಅವಳನ್ನು ಭೇಟಿಯಾಗಿದ್ದು. ಚಿಕ್ಕಂದಿನಿಂದಲೂ ಜೊತೆಯಲ್ಲಿಯೇ ಆಡಿದರೂ ನನ್ನ ಮದುವೆ, ಮಗು ಅಂತೆಲ್ಲ ಆದದ್ದು ಅವಳ ಬಗ್ಗೆ ಅವಳಿಗೇ ಒಂದು ರೀತಿಯ ಅಸಮಾಧಾನವಿದ್ದಂತೆ ತೋರುತ್ತಿತ್ತು. ಹೆಚ್ಚು ಮಾತನಾಡಲಿಲ್ಲ. ನಾನಾಗಿಯೇ ಅದು ಇದು ಅಂತ ಮಾತನಾಡಿದರೂ ಇಬ್ಬರ ನಡುವೆ ಮಾತು ಸೋಲುತ್ತಿತ್ತು. ಯಾಕೆ ಅಂತ ಕೇಳಬೇಕು ಅಂದುಕೊಂಡೆನಾದರೂ ನರಳುತ್ತಿದ್ದ ಅವ್ವನ ನೆನಪಾಗಿ ಮನೆಗೆ ಹಿಂತಿರುಗಿದ್ದೆ. ಆ ದಿನ ಸಂಜೆ ನಾರಾಯಣಸ್ವಾಮಿ ದೇವಾಲಯದ ಅರ್ಚಕರ ಅಣ್ಣಯ್ಯಪ್ಪನವರು ನಮ್ಮ ಮನೆ ಜಗುಲಿಯ ಮೇಲೆ ಕುಳಿತು ಅಪ್ಪಯ್ಯನೊಂದಿಗೆ ಮಾತನಾಡುತ್ತಿದ್ದುದು ದೇವರಿಗೆ ಬತ್ತಿ ಹೊಸೆಯುತ್ತಾ ಕುಳಿತಿದ್ದ ನನ್ನ ಕಿವಿಗೂ ಬಿದ್ದಿತ್ತು. ಸುಬ್ಬಯ್ಯನ ಕೊನೆ ಮಗಳನ್ನು ನೋಡೋಕೆ ಅಂತ ನಾಳೆ ಹರಪನಹಳ್ಳಿ ಕಡೆಯ ಮಾಧ್ವ ಬ್ರಾಹ್ಮಣ ಹುಡುಗನೊಬ್ಬ ಬರ್ತಿದ್ದಾನೆ ಸ್ವಾಮಿ. ನಮ್ಮ ಕಡೆ ಹಳೆ ಸಂಬಂಧ, ಏನೋಪ್ಪ ಇದಾದರೂ ಕೂಡಿ ಬಂದರೆ ನಮ್ಮ ಸುಬ್ಬಯ್ಯನಿಗೂ ಅನುಕೂಲ, ಶಾರದಮ್ಮನೂ ಮೆತ್ತಗಾದ್ರು ನೋಡಿ, ಅಂದಿದ್ದರು. ಆಯ್ತದೆ ಬಿಡಿ ಸ್ವಾಮಿ, ಎಲ್ಲ ಭಗವಂತನಿಚ್ಛೆ, ಅದೆಲ್ಲ ನಾವು ಮಾಡೋಕ್ಕಾಗುವಂಥದ್ದೇ. ಋಣದಲ್ಲಿದ್ದರೆ ಬ್ರಹ್ಮನು ತಪ್ಪಿಸ್ಲಾರ ಕಣ. ಅವೆಲ್ಲ ಬರ್ಸ್ಕಂಡೆ ಬಂದಿರ್ತೀವಿ ಇಂತಿಂಥ ದಿನಕ್ಕೆ ಇಂತಿಂಥದ್ದು ನಡಿಬೇಕು ಅಂತ. ವೇದಾಂತಿಯಂತೆ ಸದಾ ಯೋಚಿಸುವ ನಮ್ಮ ಅಪ್ಪಯ್ಯನ ಸಮಾಧಾನದ ಮಾತು. ನೀವು ಹೇಳುದು ನಿಜಾನೆ ಬಿಡಿ, ಹ್ಯಾಗೋ ಆ ಹೆಣ್ಣಿಗೊಂದು ಒಳ್ಳೇದಾಗಲಿ. ಎತ್ತರ ಸ್ವಲ್ಪ ಜಾಸ್ತಿ ಅನ್ನೋದು ಬಿಟ್ಟರೆ ಹುಡುಗ ಯೋಗ್ಯನಂತೆ, ಸರ್ಕಾರಿ ಕೆಲಸವಂತೆ, ಮಿಲ್ಟ್ರಿಯಲ್ಲಿರೋದಂತೆ. ಈ ಸಲ ಊರಿಗೆ ಬಂದಿದ್ದಾನಂತೆ, ಹಾಗಾಗಿ ಅವ್ರ ಮನೆಯವರು ಅವನು ಗಡಿಗೆ ಹೋಗೋ ಮೊದಲು ಮದುವೆ ಮಾಡಿ ಕಳಿಸ್ಬಿಡೋಣ ಅಂತ ನನಗೆ ತಿಳಿಸಿದ್ರು, ಅಂದರು. ಓಹೋ, ಮಿಲ್ಟ್ರಿ ಹುಡುಗ ಅಂದರೆ ಭಾಳ ಶಿಸ್ತಾಗಿಯೇ ಇರ್ತಾನೆ ಬಿಡಿ. ಆಗಲಿ, ಅಂದ ಅಪ್ಪಯ್ಯ. ನೀರು ಕುಡಿದ ಮಿಳ್ಳೆ ಹಿಡಿದು ಮೇಲಕ್ಕೆದ್ದರು. ಅಪ್ಪಯ್ಯ ಹಾಗೆಲ್ಲ ಸುಮ್ಮನೆ ಹರಟೆ ಹೊಡೆಯುವವರಲ್ಲ. ಸುಮ್ಮನೆ ಸಿಕ್ಕಾಗ ನಾಲ್ಕು ಮಾತು. ಅದನ್ನು ಗಮನಿಸಿದ ಅಣ್ಣಯ್ಯಪ್ಪ ಸೂಕ್ಷ್ಮ ತಿಳಿದು ದೇವಸ್ಥಾನಕ್ಕೆ ಹೂ ಆರಿಸಿಕೊಳ್ಳಲು ತಂದ ಬುಟ್ಟಿಯನ್ನು ಹೆಗಲ ಮೇಲೆ ಮೇಲ್ಮುಖವಾಗಿ ಹಿಡಿದುಕೊಂಡು ಹೊರಟಿದ್ದರು. ಅಪ್ಪಯ್ಯ ಹೇಳಿದಂತೆ ರುಕ್ಕು ಮದುವೆ ಹರಪನಹಳ್ಳಿಯ ಆ ಮಿಲಿಟ್ರಿ ಹುಡುಗನ ಜೊತೆಗೆ ನೆರವೇರಿತ್ತು. ಅವನು ಸೈನ್ಯದಲ್ಲಿದ್ದವನು. ಕಟ್ಟುಮಸ್ತಾದ ದೇಹ, ಬಹಳ ಸ್ಫುರದ್ರೂಪಿ. ಹೆಸರು ಭಾಸ್ಕರ. ಸೂರ್ಯನಂತೆಯೇ ಹೊಳೆಯುವ ಮೈಬಣ್ಣವಲ್ಲದಿದ್ದರೂ ಕಡುಗಪ್ಪು ಚಲುವ. ತಿದ್ದಿ ತೀಡಿದ ಮೂಗು ರಾಜಕುಮಾರನಂತೆ. ನೀಳವಾದ ಕೈಕಾಲುಗಳು, ಸಪಾಟು ಸರಿ ಹೊಟ್ಟೆ. ಸೈನ್ಯದವನಲ್ಲವೇ, ದಿನವೂ ಜಡ್ಡು ಹಿಡಿಯದ ಹಾಗೆ

0: ವ್ಯಾಯಾಮ ಮಾಡಿ ಇಟ್ಟುಕೊಂಡ ದೇಹ ಅದು. ಇದೆಲ್ಲವನ್ನು ನಾನು ಊರಿಗೆ ಬಂದಾಗ ಅಪ್ಪಯ್ಯ ಹೇಳಿದ್ದನ್ನು ಕೇಳಿಸಿಕೊಂಡಿದ್ದೆ. ಇನ್ನೂ ನೀರು ತುಂಬಲಿಲ್ವೇನೆ ಪುಟ್ಟಮ್ಮ, ಹೊತ್ತು ಹೊತ್ತು ಸೊಂಟ ನೋವು ಬಂದಿತ್ತು. ಜಾನಕಿ ಅಕ್ಕ ಕೇರು ಮೊರದಲ್ಲಿ ಅಕ್ಕಿ ಹಿಡಿದು ಹೊರಗೆ ಬಂದರು. ಇನ್ನೇನಾಯಿತು ಬಿಡಿ ಅಕ್ಕ, ಒಂದೆರಡು ಬಿಂದಿಗೆ. ರುಕ್ಕು ಯಾವಾಗ ಬರ್ತಾಳಂತೆ ಅಂತ ಕೇಳಿದ್ದೆ. ನನಗೋ ಅವಳನ್ನು ಅವಳ ಗಂಡನನ್ನು ನೋಡಬೇಕೆಂಬ ಭಯಂಕರ ಕುತೂಹಲ. ಮದುವೆ ಆದ ಮೇಲೆ ರುಕ್ಕು ಹೇಗಿದ್ದಾಳೋ, ಎಲ್ಲಿದ್ದಾಳೋ, ಗಡಿ ಕಾಯುವ ಅವಳ ಗಂಡನ ಜೊತೆ ಜಮ್ಮು ಕಾಶ್ಮೀರ ನೋಡಿ ಬಂದಳೋ ಅಂತೆಲ್ಲ ಆಲೋಚಿಸುತ್ತಿದ್ದೆ. ಅವಳಿಗಿಂತ ಅವಳ ಗಂಡ ಹೇಗಿದ್ದಾನು ಅನ್ನೋ ಕುತೂಹಲ ನನಗೆ. 16 ಗಂಡು ಬಂದರೂ ಒಪ್ಪದೆ ಒಪ್ಪದೆ ಈಗ ಸಿಕ್ಕಿದವನು ಹೇಗಿದ್ದಾನು ಅಂತ ಅಷ್ಟೆ. ಅಯ್ಯೋ, ನಿಂಗೆ ಯಾರು ಹೇಳಲೇ ಇಲ್ವೇನೆ, ರುಕ್ಕು ತುಂಬಿದ ಬಸ್ರಿ, ಅವರ ಅತ್ತೆ ಮಾವನ ಮನೆಯಿಂದ ಆರ್ತಿ ಬೆಳಗಿ ಕರ್ಕೊಂಡು ಬಂದಿದ್ದೀವಮ್ಮ. ನಮ್ಮ ಭಾಸ್ಕರ್ನೂ ಬಂದಿದ್ದಾರೆ, ಇಲ್ಲೇ ವಂಡರ್ಗಟ್ಟೆ ಹತ್ರ ಹೋಗಿದ್ದಾರೆ. ಬೇಸಿಗೆ ಅಲ್ವೇ, ಸೈನ್ಯದಲ್ಲಿ ರಜೆ ಕೊಟ್ಟಿದ್ದಾರಂತೆ, ಇನ್ನು ಮಗನನ್ನು ನೋಡಿಯೇ ಹೋಗೋದು. ಆ, ಮುಸಿ ಮುಸಿ ನಗುತ್ತಾ 4 ಕಾಳು ಅಕ್ಕಿ ಬಾಯಿಗೆಸೆದು ಒಳಗೆ ಹೋಗಿದ್ದರು ಜಾನಕಿ ಅಕ್ಕ. ವಂಡರ್ಗಟ್ಟೆ ನಮ್ಮೂರಿನ ಜೊತೆಗೆ ಪಕ್ಕದೂರನ್ನೂ ಸರಿಸಮಾನವಾಗಿ ಹಂಚಿಕೊಂಡಿದ್ದ ಕೆರೆ. ನನ್ನ ಖುಷಿಗೆ ಪಾರವೇ ಇರಲಿಲ್ಲ. ಕಂಕುಳಲ್ಲಿ ನೀರು ಹೊತ್ತು ಬಿರಬಿರನೆ ಹೆಜ್ಜೆ ಹಾಕುತ್ತಲೇ, ಜಾನಕಿ ಅಕ್ಕ ಇರಿ ಬಂದೆ, ಬಿಂದಿಗೆ ಇಟ್ಟು ಬರ್ತೀನಿ, ಭಾಳ ವರ್ಷ ಆಯಿತು ಮಾತಾಡಿಸಿ ಅನ್ನುತ್ತಾ ಮನೆಯ ಕಡೆಗೆ ಹೆಜ್ಜೆ ಹಾಕಿದೆ. ಅಂತೂ ಇವತ್ತು ನಾನು ನನ್ನ ಬಾಲ್ಯದ ಗೆಳತಿಯನ್ನು ಕಣ್ತುಂಬ ನೋಡಿ ಬಾಯಿ ತುಂಬ ಮಾತನಾಡಿಸಬೇಕು. ಅವಳು ಮೊದಲೇ ಗುಂಡಗಿದ್ದವಳು, ಈಗ ತುಂಬಿದ ಬಸರಿ ಅಂದರೆ ಹೇಗಿರಬಹುದೋ ಅಂತೆಲ್ಲ ಯೋಚನೆ. ರುಕ್ಕು ಮದುವೆಯಾಗಿ ಗಂಡನ ಮನೆಗೆ ಹೋದ ಸ್ವಲ್ಪ ದಿನಗಳ ನಂತರವೇ ನಾನು ಊರಿಗೆ ಬಂದದ್ದು. ಹಾಗಾಗಿ ಅವಳನ್ನೂ ಹಾಗೂ ಅವಳ ಗಂಡನನ್ನು ನೋಡಲು ಸಾಧ್ಯವಾಗಿರಲಿಲ್ಲ. ಅಪ್ಪಯ್ಯ ಆ ಹುಡುಗನ ಬಗ್ಗೆ ಹೇಳುವಾಗಲೆಲ್ಲ ನನಗೆ ನಾನೇ ಕಲ್ಪನೆ ಮಾಡಿಕೊಳ್ಳುತ್ತಿದ್ದೆ, ನಮ್ಮ ರುಕ್ಕುವಿನ ಗಂಡ ಜೋಡಿಯಲ್ಲಿ ನಿಂತರೆ ಹೇಗೆ ಕಾಣಬಹುದು, ಇವಳು ಗುಂಡು ಗುಂಡಾಗಿ ಕುಳ್ಳಗಿದ್ದವಳು, ಅವನೋ ಎತ್ತರದ ಆಳು ಅಂದಂತೆ ಕೇಳಿದ ಹಾಗಾಯ್ತಲ್ಲ. ಇವಳು ಹಾಲಿನಂತ ಬಿಳಿ, ಅವನು ಈ ತಮಿಳಿನ ಹುಡುಗರಂತೆ ಕಡುಗಪ್ಪು ಅಂದರು, ಹೇಗಿರಬಹುದು ಅಂತೆಲ್ಲ ಯೋಚಿಸುತ್ತಿದ್ದೆ. ಜಗುಲಿ ಮೇಲೆ ಕುಳಿತಿದ್ದ ಅಪ್ಪಯ್ಯನಿಗೆ ಹಾಲು ಕೊಟ್ಟು ಅವ್ವನಿಗೆ ಹೇಳಿ ರುಕ್ಕುವಿನ ಮನೆಯ ಹತ್ತಿರ ಬರುವಾಗ ಅಚ್ಚಮ್ಮನವರ ಮೊಮ್ಮಗ ಶ್ರೀಶ ದಡದಡ ಅಂತ ಓಡಿ ಬಂದವನೇ, ಏದುಸಿರು ಬಿಡುತ್ತಾ ಕಟ್ಟಿದ ಗಂಟಲಲ್ಲಿ, ದೊಡ್ಡಮ್ಮ ದೊಡ್ಡಮ್ಮ, ಭಾಸ್ಕರ್ ಬಾವ ನೀರಿನಲ್ಲಿ ಬಿದ್ದುಬಿಟ್ಟಿದ್ದಾರೆ, ಬೇಗ ಬನ್ನಿ ಬೇಗ ಅಂದದ್ದು ನನಗೆ ಕೇಳುವುದಕ್ಕೂ ನಾನು ರುಕ್ಕು ಮನೆಯ ಬಾಗಿಲಲ್ಲಿ ನಿಂತದ್ದಕ್ಕೂ ಒಂದೇ ಆಗಿತ್ತು. ಭಾಸ್ಕರ ಕೆರೆಯ ಒಳಗೆ ಮುಳುಗಿ ಪ್ರಾಣ ಬಿಟ್ಟಿದ್ದ. ಕಟ್ಟುಮಸ್ತಾದ ಆಳು ನೀರಿನ ಸುಳಿಗೆ ಸಿಕ್ಕಿ ಉಸಿರು ಕಟ್ಟಿ ಪ್ರಾಣ ತೆತ್ತಿದ್ದ. ದೂರದಲ್ಲಿ ಪಡಪಡನೆ ಹದ್ದು ಹಾರುತ್ತಿದ್ದ ಸದ್ದು ಕ್ಷೀಣಿಸುತ್ತಿತ್ತು.
1: ಇದುವರೆಗೆ ಮಂಡ್ಯದ ಲೇಖಕಿ ಭವಾನಿ ಲೋಕೇಶ್ ಅವರಿಂದ ಸಣ್ಣ ಕಥೆ ವಿಧಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಸಮಯ ಸರಿಯಾಗಿ 8:10. ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ಮೈಸೂರು. ವಿಜ್ಞಾನ ಭಾರತಿ. ಸಾಂಪ್ರದಾಯಿಕ ಆಹಾರಗಳು ಮತ್ತು ಅದರ ಪ್ರಾಮುಖ್ಯತೆ ಈ ಕುರಿತು ಮೈಸೂರಿನ ಸಿಎಫ್ಟಿಆರ್ಐನ ಸಾಂಪ್ರದಾಯಿಕ ಆಹಾರ ವಿಭಾಗದ ಮುಖ್ಯ ವಿಜ್ಞಾನಿ ಡಾಕ್ಟರ್ ಜ್ಯೋತಿಲಕ್ಷ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಿಎನ್ ಮಂಜುನಾಥ್.
2: ಎಲ್ಲ ಕೇಳುಗರಿಗೆ ನಮಸ್ಕಾರ. ವಿಜ್ಞಾನ ಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಸಾಂಪ್ರದಾಯಿಕ ಆಹಾರಗಳ ಬಗ್ಗೆ ನಮಗೆ ತಿಳಿಸಿಕೊಡೋದಕ್ಕೆ ಡಾಕ್ಟರ್ ಜ್ಯೋತಿಲಕ್ಷ್ಮಿ ಅವರು ಇದ್ದಾರೆ. ಇವರು ಮೈಸೂರಿನ ಸಿಎಫ್ಟಿಆರ್ಐನ ಸಾಂಪ್ರದಾಯಿಕ ಆಹಾರ ವಿಭಾಗದಲ್ಲಿ ಮುಖ್ಯ ವಿಜ್ಞಾನಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮೇಡಮ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಎಲ್ಲರಿಗೂ ನಮಸ್ಕಾರ.
2: ನೀವು ಸಾಕಷ್ಟು ವರ್ಷಗಳಿಂದ ಸಿಎಫ್ಟಿಆರ್ಐನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ನಿಮಗೂ ಹಾಗೂ ಈ ಭಾರತೀಯ ಸಾಂಪ್ರದಾಯಿಕ ಆಹಾರಗಳಿಗೂ ಹೇಗೆ ನಂಟು ಬೆಳೀತು ಮೇಡಮ್? ನಿಮ್ಮ ಸಂಶೋಧನಾ ಪ್ರಯಾಣ ಹೇಗೆ ಆರಂಭ ಆಯಿತು ಅಂತ.
3: ನಮ್ಮ ಸಂಸ್ಥೆಯಾದ ಸಿಎಸ್ಐಆರ್ ಸಿಎಫ್ಟಿಆರ್ಐನಲ್ಲಿ ನಾನು ಆಹಾರ ವಿಜ್ಞಾನ ಮತ್ತು ಪೋಷಕಾಂಶಗಳ ಕುರಿತು ಅಧ್ಯಯನವನ್ನು ನಡೆಸುತ್ತಿದ್ದೇನೆ. ಮಾನವನ ಜೀವನದುದ್ದಕ್ಕೂ ನಾರ್ಮಲ್ ನ್ಯೂಟ್ರಿಷನಲ್ ಸ್ಟೇಟಸ್ ಹಾಗೂ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಮತೋಲನ ಆಹಾರದ ಅಗತ್ಯ ಇದೆ. ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಆ ಒಂದು ಗಾದೆ ಮಾತಿದೆ, ಊಟ ಬಲ್ಲವನಿಗೆ ರೋಗವಿಲ್ಲ. ಹಾಗೆ ಪ್ರತಿದಿನ ಸಹ ಸಮತೋಲನ ಆಹಾರ ಸೇವಿಸಲು ಸಾಧ್ಯವಾಗುವುದಿಲ್ಲ. ಆರೋಗ್ಯ ಮತ್ತು ಪೋಷಕಾಂಶದ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಆಹಾರ ಘಟಕಗಳ ಮತ್ತು ಅವುಗಳ ಪಾತ್ರದ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಹೊಂದುವುದು ಅವಶ್ಯಕ. ಅಪೌಷ್ಟಿಕತೆ ಹಾಗೂ ಅಧಿಕ ಪೌಷ್ಟಿಕಾಂಶದಿಂದ ಆಧುನಿಕ ಕಾಯಿಲೆಗಳು ಅನುಚಿತ ಆಹಾರಗಳ ಮೂಲ ಕಾರಣಗಳಾಗಿದೆ ಎಂದು ಸಮೀಕ್ಷೆಗಳಿಂದ ತಿಳಿದು ಬಂದಿದೆ. ಅಂತಹ ಸಂದರ್ಭಗಳಲ್ಲಿ ನಾವು ಆಹಾರದ ಮಾರ್ಪಾಡನ್ನು ಸೂಚಿಸಬೇಕಾದರೆ ಪ್ರಸ್ತುತ ಅವರು ಸೇವಿಸುತ್ತಿರುವ ಸಾಂಪ್ರದಾಯಿಕ ಆಹಾರಗಳ ಅಧ್ಯಯನ ಮಾಡಬೇಕು ಮತ್ತು ಸಂಬಂಧಿತ ಮಾರ್ಪಾಡುಗಳನ್ನು ಮಾಡಬೇಕು. ಅದರಿಂದ ಹೆಚ್ಚು ಕಂಪ್ಲಯನ್ಸ್ ಅನ್ನು ನಾವು ಕಾಣಬಹುದು. ಸಂಪೂರ್ಣವಾಗಿ ನಾವು ಬೇರೆ ಆಹಾರಗಳನ್ನು ಒದಗಿಸಿದರೆ ಆಕ್ಸೆಪ್ಟಬಿಲಿಟಿ ಕಷ್ಟ ಆಗುತ್ತೆ ಹಾಗೂ ಈ ಪ್ರೋಗ್ರಾಂನ ಸಕ್ಸಸ್ ಕೂಡ ಸಾಧ್ಯವಾಗುವುದಿಲ್ಲ. ಯಾವುದೇ ಉದ್ದೇಶಕ್ಕಾಗಿ ಹೊಸ ಆಹಾರವನ್ನು ಪರಿಚಯಿಸುವುದಕ್ಕಿಂತ ಸಾಂಪ್ರದಾಯಿಕ ಬೇಸ್ ಅನ್ನು ಆಯ್ಕೆ ಮಾಡಿ ಮತ್ತು ಅಗತ್ಯ ಅನುಗುಣವಾಗಿ ಮಾರ್ಪಾಡನ್ನು ಉತ್ತಮ ಅನುಸರಣೆಯನ್ನು ಮಾಡುವುದರಿಂದ ಹೆಚ್ಚಿನ ಆಕ್ಸೆಪ್ಟಬಿಲಿಟಿ ಕಾಣಬಹುದು.
2: ಮೇಡಮ್, ವಿಜ್ಞಾನದ ದೃಷ್ಟಿಕೋನದಲ್ಲಿ ನೋಡ್ತು ಅಂತಂದ್ರೆ ನಮ್ಮ ಪೂರ್ವಜರು ರೂಪಿಸಿದ ಸಾಂಪ್ರದಾಯಿಕ ಆಹಾರ ಪದ್ಧತಿ ಅಂದ್ರೆ ಏನು, ಅದರಲ್ಲಿ ಏನೆಲ್ಲ ಒಳಗೊಂಡಿರುತ್ತೆ ಅಂತ.
3: ಸಾಂಪ್ರದಾಯಿಕ ಆಹಾರ ಪದ್ಧತಿಯಲ್ಲಿ ಆಹಾರ ಸೇವನೆಯ ಸಮಯ, ಊಟದ ಪ್ರಮಾಣ, ಋತುಮಾನ, ಸಂದರ್ಭ ಇತ್ಯಾದಿಗಳು ಅತ್ಯಂತ ನಿರ್ದಿಷ್ಟವಾಗಿತ್ತು. ಸಾಂಪ್ರದಾಯಿಕ ಊಟವು ಹೆಚ್ಚಾಗಿ ಸಸ್ಯ ಆಧಾರಿತವಾಗಿತ್ತು. ಇದರಲ್ಲಿ ಧಾನ್ಯಗಳು, ಕಿರುಧಾನ್ಯಗಳು, ದ್ವಿದಳ ಧಾನ್ಯಗಳು, ವಿವಿಧ ರೀತಿಯ ಮಸಾಲೆಗಳು ಮತ್ತು ಹಾಲಿನ ಉತ್ಪನ್ನಗಳು, ಆಯಾ ಕಾಲದಲ್ಲಿ ಬೆಳೆಯುವ ಹಣ್ಣು ತರಕಾರಿಗಳನ್ನು ಹೊಂದಿತ್ತು. ಇದು ದೈನಂದಿನ ಶಕ್ತಿ, ಮೈಕ್ರೋನ್ಯೂಟ್ರಿಯಂಟ್ಸ್, ಸೂಕ್ಷ್ಮ ಪೋಷಕಾಂಶಗಳು, ಫೈಬರ್ ಮತ್ತು ಆಂಟಿಆಕ್ಸಿಡೆಂಟ್ಸ್ ಅನ್ನು ಅವಶ್ಯಕವಾಗಿ ಪೂರೈಸುತ್ತಿತ್ತು. ಆದರೆ ಮಾಂಸಾಹಾರಿಗಳಲ್ಲಿ ಮೊಟ್ಟೆ, ಲೀನ್ ಮೀಟ್, ಕೋಳಿ, ಮೀನು ಮತ್ತು ಅನೇಕ ಆಹಾರಗಳನ್ನು ಒಳಗೊಂಡಿತ್ತು. ಆದರೆ ಪ್ರಮಾಣ ಮಾತ್ರ ಸೀಮಿತವಾಗಿತ್ತು. ಆದ್ದರಿಂದ ಇದು ಹೆಚ್ಚು ಯಾವುದೇ ರೀತಿ ಕಾಯಿಲೆಗಳಿಗೆ ಅನುಗುಣವಾಗುತ್ತಿರಲಿಲ್ಲ. ಅಡಿಗೆ ಎಣ್ಣೆಯನ್ನು ಕೋಲ್ಡ್ ಪ್ರೆಸ್ಡ್ ರೀತಿಯಲ್ಲಿ ತಯಾರು ಮಾಡಲಾಗುತ್ತಿತ್ತು. ಆಗ ಮುಖ್ಯವಾಗಿ ಕಡಲೆಕಾಯಿ, ಎಳ್ಳು, ಸಾಸಿವೆ ಎಣ್ಣೆ ಮತ್ತು ತುಪ್ಪವನ್ನು ಬಳಸುತ್ತಿದ್ದರು. ಆದರೆ ಯಾವುದೇ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳಾಗಲಿ ಅಥವಾ ಸಿಹಿ ಪದಾರ್ಥಗಳಾಗಲಿ ಇದರ ಉಪಯೋಗ ಬರೀ ಯಾವುದಾದರೂ ಹಬ್ಬ ಅಥವಾ ಬೇರೆ ಸಂದರ್ಭಗಳಿಗೆ ಸೀಮಿತವಾಗಿತ್ತು. ಕ್ರಿಯಾತ್ಮಕ ಆಹಾರಗಳ ಸಮೃದ್ಧಿಯು ಅಗತ್ಯವಾದ ಪೋಷಕಾಂಶಗಳ ಸಂಪೂರ್ಣ ಶ್ರೇಣಿಯನ್ನು ಅಂದರೆ ಆಂಟಿಆಕ್ಸಿಡೆಂಟ್ಸ್, ಪಾಲಿಫಿನಾಲ್ಸ್, ಡಯಟರಿ ಫೈಬರ್, ಪ್ರೋಬಯೋಟಿಕ್ಸ್ ಮುಂತಾದವುಗಳನ್ನು ಹೊಂದಿತ್ತು. ಆಹಾರ ಪದ್ಧತಿಯ ಕ್ರಮಗಳನ್ನು ನೋಡಿದರೆ ಮೊಳಕೆ ಬರಿಸಿದ ಆಹಾರ ಮತ್ತೆ ಫರ್ಮೆಂಟೆಡ್ ಫುಡ್ಸ್ ಇದನ್ನೆಲ್ಲ ಹೆಚ್ಚಾಗಿ ಬಳಸ್ತಾ ಇದ್ರು. ಮೊಳಕೆ ಬರೆಸಿದ ಆಹಾರದಲ್ಲಿ ಜೀರ್ಣಶಕ್ತಿಯು ಅಧಿಕವಾಗಿರುವುದರಿಂದ ಇದು ವೃದ್ಧರಿಂದ ಹಿಡಿದು ಮಕ್ಕಳವರೆಗೂ ತುಂಬಾ ಸೂಕ್ತವಾಗಿ ಇರ್ತಾ ಇತ್ತು. ನಮ್ಮ ಪೂರ್ವಜರು ರೂಪಿಸಿದ ಊಟದಲ್ಲಿ ಶಕ್ತಿಯನ್ನು ನೀಡುವುದರ ಜೊತೆಗೆ ಸುಲಭವಾಗಿ ಜೀರ್ಣವಾಗುವಂತಹ ಕಾಂಪೊನೆಂಟ್ಸ್ ಅನ್ನು ಸಹ ಹೊಂದಿತ್ತು. ಉದಾಹರಣೆಗೆ ಹುದುಗಿಸಿದ ಆಹಾರಗಳಾದ ಇಡ್ಲಿ, ದೋಸೆ ಮತ್ತು ಹಾಲಿನಿಂದ ಮೊಸರು ಮತ್ತು ಉಪ್ಪಿನಕಾಯಿಯಂತಹ ಆಹಾರಗಳು ಉತ್ತಮ ಪ್ರೊಬಯೋಟಿಕ್ಸ್ ಅನ್ನು ಹೊಂದಿದ್ದು ಇವು ಕರುಳಿನ ಆರೋಗ್ಯವನ್ನು ಸುಧಾರಿಸಿ ಜೀರ್ಣಕ್ರಿಯೆಯನ್ನು ಸರಾಗಗೊಳಿಸುತ್ತಿತ್ತು. ಮತ್ತೆ ಆವಾಗ ಬಳಸುತ್ತಿದ್ದ ರಾಗಿ, ಜೋಳ, ಸಜ್ಜೆ ಮುಂತಾದ ಸಿರಿಧಾನ್ಯಗಳಲ್ಲಿ ನಾರಿನಂಶ ಹೇರಳವಾಗಿತ್ತು ಮತ್ತು ಆಂಟಿಆಕ್ಸಿಡೆಂಟ್ಸ್ ಅನ್ನು ಹೊಂದಿದ್ದು ಅದರಲ್ಲಿ ಗ್ಲೂಕೋಸ್ ರಿಲೀಸ್ ತುಂಬಾ ಸ್ಲೋ ಆಗಿ ನಡೀತಾ ಇತ್ತು. ಇದರಿಂದ ಡಯಾಬಿಟಿಸ್ ಅಂತ ಕಾಯಿಲೆಗಳು ಹೆಚ್ಚಾಗಿ ಕಂಡು ಬಂದಿರಲಿಲ್ಲ.
2: ಮೇಡಮ್, ಇದು ಸೂಪರ್ ಫುಡ್ಸ್ ನ ಯುಗ, ಎಲ್ಲರೂ ಅದಕ್ಕೆ ಜೋತು ಬೀಳ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ನಮ್ಮ ಸಿರಿಧಾನ್ಯಗಳು, ಸಾಂಪ್ರದಾಯಿಕ ಆಹಾರಗಳು ಎಷ್ಟು ಪೌಷ್ಟಿಕವಾಗಿರುತ್ತೆ, ಎಷ್ಟು ಪ್ರಸ್ತುತ ಅಂತ ನೀವು ಹೇಳ್ತೀರಿ ಮೇಡಮ್?
3: ಸಿರಿಧಾನ್ಯಗಳನ್ನು ನ್ಯೂಟ್ರಿ ಸೀರಿಯಲ್ಸ್ ಅಥವಾ

0: ಪೌಷ್ಟಿಕ ಧಾನ್ಯಗಳು ಎಂದು ಕರೆಯಲಾಗುತ್ತದೆ. ಇವು ಉತ್ತಮ ಪ್ರಮಾಣದ ಪೋಷಕಾಂಶಗಳನ್ನು, ನ್ಯೂಟ್ರಾಸ್ಯೂಟಿಕಲ್ಸ್ ಹಾಗೂ ಆಹಾರದಲ್ಲಿ ನಾರಿನಂಶವನ್ನು ಅಧಿಕವಾಗಿ ಹೊಂದಿದೆ. ಈ ಕಾರಣದಿಂದ ಇವನ್ನು ಸೂಪರ್ ಫುಡ್ ಎಂದು ಕರೆಯಲಾಗುತ್ತದೆ. 2023 ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಎಂದು ಘೋಷಿಸಲಾಗಿತ್ತು ಮತ್ತು ಈ ಅವಧಿಯಲ್ಲಿ ನಮ್ಮ ಸಂಸ್ಥೆಯು ಸಿರಿಧಾನ್ಯಗಳ ವಿವಿಧ ಆಯಾಮಗಳ ಕುರಿತು ವ್ಯಾಪಕವಾದ ಅಧ್ಯಯನವನ್ನು ನಡೆಸಿತು. ಸುಮಾರು 130 ತಳಿಗಳ ಸಿರಿಧಾನ್ಯಗಳು ಪೌಷ್ಟಿಕಾಂಶದ ಸಂಯೋಜನೆಯನ್ನು ವಿಶ್ಲೇಷಿಸಲಾಗಿದ್ದು ಮಿಲ್ಲೆಟ್ಸ್ ಆಫ್ ಭಾರತ್ ಎಂಬ ಪುಸ್ತಕವನ್ನು ಪ್ರಕಟಿಸಲಾಗಿದೆ. ನಮ್ಮ ಸಂಸ್ಥೆಯು ಸಿರಿಧಾನ್ಯಗಳ ಬಳಕೆಯ ಪದ್ಧತಿಯ ಕುರಿತು ಅಖಿಲ ಭಾರತ ಮಟ್ಟದ ಸಮೀಕ್ಷೆಯನ್ನು ನಡೆಸಿತು ಮತ್ತು ಸಿರಿಧಾನ್ಯಗಳ ಸಾಂಪ್ರದಾಯಿಕ ಪಾಕವಿಧಾನಗಳನ್ನು ಸಂಗ್ರಹಿಸಿ ಸುಮಾರು 60 ಸಾಂಪ್ರದಾಯಿಕ ಪಾಕ ವಿಧಾನಗಳನ್ನು ಒಳಗೊಂಡ ಸಿರಿಧಾನ್ಯ ಕಲ್ಪ ಎಂಬ ಕೃತಿಯನ್ನು ಸಂಕಲಿಸಲಾಗಿದೆ. ಸಿರಿಧಾನ್ಯಗಳು ತಮ್ಮ ವಿಶಿಷ್ಟ ಸಂಯೋಜನೆಯಿಂದಾಗಿ ನಿಧಾನವಾಗಿ ಜೀರ್ಣವಾಗುವ ಗುಣವನ್ನು ಹೊಂದಿದೆ. ಆದ್ದರಿಂದ ಇವುಗಳನ್ನು ಮಧುಮೇಹ, ರಕ್ತದೊತ್ತಡ, ಹೈಪರ್ಕೊಲೆಸ್ಟ್ರಾಲಿಮಿಯಾ ಹೊಂದಿದವರಿಗೆ ವೈದ್ಯಕೀಯ ರಂಗವು ಶಿಫಾರಸು ಮಾಡುತ್ತದೆ. ಬದಲಾಗುತ್ತಿರುವ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯು ಡಯಾಬಿಟಿಸ್, ಹೈಪರ್ ಕೊಲೆಸ್ಟ್ರಾಲಿಮಿಯಾ ಹೆಚ್ಚಳಕ್ಕೆ ಕಾರಣವಾಗಿದೆ. ಇಂತಹ ಕಾಯಿಲೆಗಳಿಗೆ ನಿಧಾನವಾಗಿ ಜೀರ್ಣವಾಗುವ ಅಥವಾ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿರುವ ಆಹಾರಗಳ ಅಗತ್ಯವಿದ್ದು ಇಂತಿನ ಪರಿಸ್ಥಿತಿಯಲ್ಲಿ ಸಿರಿಧಾನ್ಯಗಳು ಅತ್ಯಂತ ಸೂಕ್ತವಾಗಿ ಹೊಂದಿಕೊಳ್ಳುತ್ತದೆ. ಸಿರಿಧಾನ್ಯಗಳ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಯಶಸ್ವಿಯಾಗಿ ಮಾಡಿದ ಜಾಗತಿಕ ಉಪಕ್ರಮಗಳು ಈ ಹಿಂದೆ ಸಿರಿಧಾನ್ಯಗಳ ಬಳಸದ ಗ್ರಾಹಕರಲ್ಲೂ ಇವುಗಳ ಬಳಕೆಯ ಪ್ರಮಾಣವು ಹೆಚ್ಚಾಗಿದೆ. ನಮ್ಮ ಸಮೀಕ್ಷೆಯಲ್ಲಿ ನಮಗೆ ತಿಳಿದಿದ್ದೇನೆಂದರೆ ಹುದುಗಿಸಿದ ಅಥವಾ ಫರ್ಮೆಂಟೆಡ್ ಸಿರಿಧಾನ್ಯಗಳ ಖಾದ್ಯಗಳು ಸಹ ಹೆಚ್ಚಾಗಿ ಹಲವು ರಾಜ್ಯಗಳಲ್ಲಿ ಬಳಸುತ್ತಿದ್ದಾರೆ, ಏಕೆಂದರೆ ಅದು ತುಂಬಾ ಆರೋಗ್ಯಕರ ಎಂದು ಅವರ ನಂಬಿಕೆ ಇದೆ. ಉದಾಹರಣೆಗೆ ಒಡಿಸ್ಸಾ ರಾಜ್ಯದಲ್ಲಿ ಮಂಡಿಯಾ ಪೇಜ್ ಅಂದರೆ ಅಕ್ಕಿ ಮತ್ತು ರಾಗಿ ಹಿಟ್ಟಿನಿಂದ ತಯಾರಿಸಿದ ವಿಶಿಷ್ಟವಾದ ಹುಳಿ ರುಚಿ ಇರುವ ಈ ಅಂಬಲಿ ಅಥವಾ ಬೆವರೇಜ್ ಅನ್ನು ಅವರು ಪುನರುಶ್ಚೇತನಗೊಳಿಸಿದ್ದಾರೆ. ತಮಿಳುನಾಡಿನ ಗ್ರಾಮೀಣ ಭಾಗಗಳಲ್ಲೂ ಸಹ ಕೂಸ್ ಎಂದು ಕರೆಯುತ್ತಾರೆ. ಅದು ಸಹ ರಾಗಿ ಹಿಟ್ಟು ಹಾಗೂ ಅಕ್ಕಿ ಹಿಟ್ಟಿನ ಮಿಶ್ರಣದ ಒಂದು ಅಂಬಲಿಯಾಗಿದ್ದು ಹುದುಗಿಸುವ ಟೆಕ್ನಿಕ್ ಇಂದ ತಯಾರಿಸುತ್ತಾರೆ. ಇದು ಬೇಸಿಗೆ ಸಮಯದಲ್ಲಿ ದೇಹವನ್ನು ತಂಪಾಗಿಡುತ್ತದೆ ಮತ್ತು ಅವಶ್ಯವಿರುವ ಪೋಷಕಾಂಶಗಳನ್ನು ಕೊಡುತ್ತದೆ ಎಂಬ ಭಾವನೆಯು ಅವರಲ್ಲಿದೆ.
1: ಮೇಡಮ್, ನಮ್ಮ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಬಳಸುವಂತಹ ಮಸಾಲೆ ಪದಾರ್ಥಗಳು ಅದು ಕೇವಲ ರುಚಿಗಷ್ಟೇ ಅಲ್ಲ, ರೋಗ ನಿರೋಧಕ ಶಕ್ತಿಯನ್ನು ಕೂಡ ನಮಗೆ ಕೊಡುತ್ತೆ. ನೀವು CFTRIನ ವಿಜ್ಞಾನಿಯಾಗಿ ಅದನ್ನು ಹೇಗೆ ಪ್ರತಿಪಾದಿಸ್ತೀರಿ, ಆ ವೈಜ್ಞಾನಿಕ ಸತ್ಯ ಏನು ಅಂತ ಹೇಳ್ತೀರಾ ಮೇಡಮ್?
0: ಒಗ್ಗರಣೆಗೆ ಹಾಕುವ ಮುಖ್ಯವಾದ ಪದಾರ್ಥಗಳು ಎಂದರೆ ಸಾಸಿವೆ, ಜೀರಿಗೆ, ಅರಿಶಿನ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಮತ್ತೆ ಕೆಲವು ಬೇಳೆಗಳು, ಹಿಂಗು ಇದನ್ನು ಬಳಸುತ್ತಾರೆ. ಅರಿಶಿನವು ಕರ್ಕ್ಯುಮಿನ್ ಎಂಬ ವರ್ಣದ್ರವ್ಯವನ್ನು ಹೊಂದಿದ್ದು ಇದು ಆಹಾರಕ್ಕೆ ಬಣ್ಣವನ್ನು ನೀಡುವುದಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಉದಾಹರಣೆಗೆ ಗಂಟಲಿನ ಸೋಂಕಿಗೆ ಅರಿಶಿನದ ಹಾಲು ಕುಡಿಯುವುದು ಇಂದಿಗೂ ಸಾಮಾನ್ಯ ಅಭ್ಯಾಸವಾಗಿದೆ. ಇದು ಉರಿಯೂತ ನಿವಾರಕ ಅಂದರೆ ಆಂಟಿ ಇನ್ಫ್ಲಮೇಟರಿ ಗುಣವನ್ನು ಹೊಂದಿದೆ. ಜೀರಿಗೆ ಹೊಟ್ಟೆ ಉಬ್ಬರವನ್ನು ನಿವಾರಿಸುತ್ತದೆ ಮತ್ತು ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ. ಕಾಳುಮೆಣಸು ಉಸಿರಾಟದ ಸೋಂಕುಗಳಿಗೆ ಒಳ್ಳೆಯದು. ಶುಂಠಿ ಸಹ ಜೀರ್ಣಕ್ರಿಯೆಗೆ ಹೆಚ್ಚು ಅನುಕೂಲ ಮಾಡಿಕೊಡುತ್ತದೆ ಮತ್ತು ವಾಕರಿಕೆಯನ್ನು ಶಮನಗೊಳಿಸುತ್ತದೆ ಹಾಗೂ ಶೀತ ಮತ್ತು ಕೆಮ್ಮಿನ ವಿರುದ್ಧ ಹೋರಾಡುತ್ತದೆ. ಬೆಳ್ಳುಳ್ಳಿ ಹೃದಯದ ಆರೋಗ್ಯವನ್ನು ರಕ್ಷಿಸುತ್ತದೆ, ರಕ್ತ ಪರಿಚಲನೆಯನ್ನು ಬೆಂಬಲಿಸುತ್ತದೆ ಮತ್ತು ಉಸಿರಾಟದ ಸೋಂಕಿನ ವಿರುದ್ಧ ಹೋರಾಡುತ್ತದೆ. ಬೇಳೆಗಳಾದ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಗೋಡಂಬಿ ಇವುಗಳು ಪ್ರೋಟೀನ್ಸ್ ಮತ್ತು ನ್ಯೂಟ್ರಾಸ್ಯೂಟಿಕಲ್ಸ್ ಅನ್ನು ಒದಗಿಸುತ್ತದೆ.
1: ಮೇಡಮ್, ನಮ್ಮಲ್ಲಿ ಸಾಂಪ್ರದಾಯಿಕ ಆಹಾರ ಪದ್ಧತಿ ಅಂದ್ರೆ ಋತು ಆಧಾರಿತ ಆಹಾರ ಕ್ರಮ ಅಂತ ನಾವು ತುಂಬಾ ಹಿಂದಿನಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೇವೆ. ಬೇಸಿಗೆ ಕಾಲದಲ್ಲಿ ಒಂಥರ ಮಜ್ಜಿಗೆ, ರಾಗಿ, ಅಂಬಲಿಗಳನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ. ಚಳಿಗಾಲದಲ್ಲಿ ಎಳ್ಳು ಬೆಲ್ಲನ ಸೇವನೆ ಮಾಡ್ತೀವಿ. ಇದರ ಹಿಂದಿನ ವೈಜ್ಞಾನಿಕ ಗುಟ್ಟೇನು ಅಂತ ನೀವು ಹೇಳ್ತೀರಿ ಮೇಡಮ್?
0: ಚಳಿಗಾಲದಲ್ಲಿ ಅಂದರೆ ವಾತಾವರಣದ ಆರ್ದ್ರತೆ ಅಥವಾ ಹ್ಯೂಮಿಡಿಟಿ ಕಡಿಮೆಯಾಗಿರುವುದರಿಂದ ಚರ್ಮದಿಂದ ತೇವಾಂಶ ನಷ್ಟವಾಗುತ್ತದೆ ಮತ್ತು ಚರ್ಮವು ಒಣಗುತ್ತದೆ. ಆ ಸಮಯದಲ್ಲಿ ಹಬ್ಬದ ನೆಪದಲ್ಲಿ ಅಂದರೆ ಸಂಕ್ರಾಂತಿ ಹಬ್ಬ ಅಂತ ನಾವೇನ್ ಕರಿತೀವಿ

0: ಆ ಟೈಮಲ್ಲಿ ಎಳ್ಳು, ಕಡಲೆ ಬೀಜ, ಕೊಬ್ಬರಿ ಮತ್ತು ಬೆಲ್ಲ ಇವುಗಳ ಮಿಶ್ರಣವನ್ನು ನಾವು ಸೇವಿಸುತ್ತೇವೆ ಮತ್ತು ಹಂಚುವ ಪದ್ಧತಿಯನ್ನು ರೂಢಿಸಿಕೊಂಡಿದ್ದೇವೆ. ಇದು ಚರ್ಮದ ಆರೋಗ್ಯವನ್ನು ಗುಣಪಡಿಸುತ್ತದೆ ಮತ್ತು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಉತ್ತರ ಭಾರತದ ರಾಜ್ಯದಲ್ಲೂ ಸಹ ಗಜ್ಜಕ್ ಎಂಬ ಎಳ್ಳು ಆಧಾರಿತ ಖಾದ್ಯವು ಈ ಸಮಯದಲ್ಲಿ ಹೆಚ್ಚಾಗಿ ತಯಾರಿಸುತ್ತಾರೆ. ಬೇಸಿಗೆಯಲ್ಲಿ ಹೆಚ್ಚಿನ ಶಾಖದಿಂದಾಗಿ ದೇಹವು ನಿರ್ಜಲೀಕರಣಗೊಳ್ಳುತ್ತದೆ, ಅಂದರೆ ಡಿಹೈಡ್ರೇಷನ್ ಅಂತ ಹೇಳ್ತೀವಿ. ಇದು ನೀರು ಮತ್ತು ಎಲೆಕ್ಟ್ರೋಲೈಟ್ಸ್ ನಷ್ಟಕ್ಕೆ ಕಾರಣವಾಗುತ್ತದೆ. ಬೇಸಿಗೆಯ ಹಬ್ಬಗಳಾದ ಶ್ರೀರಾಮನವಮಿ ಮುಂತಾದ ಹಬ್ಬಗಳಲ್ಲಿ ಮಜ್ಜಿಗೆ ಹಾಗೂ ಪಾನಕ ಅಥವಾ ಬೇರೆ ಹಣ್ಣಿನ ರಸ ಹಂಚುವುದು ಹಾಗೂ ಕುಡಿಯುವುದು ಒಂದು ಅಭ್ಯಾಸವಿದೆ. ಇದರಿಂದ ನಮ್ಮ ದೇಹದಲ್ಲಿ ಕಳೆದುಕೊಂಡ ನೀರು ಮತ್ತೆ ರಿಹೈಡ್ರೇಟ್ ಆಗುತ್ತದೆ ಮತ್ತು ಕಳೆದು ಹೋದ ಎಲೆಕ್ಟ್ರೋಲೈಟ್ಸ್ ಮರುಪೂರಣ ಮಾಡಲು ಸಹಾಯವಾಗುತ್ತದೆ. ಹಾಗೆ ಜುಲೈ ಆಗಸ್ಟ್ ಮಳೆಗಾಲ ಆರಂಭವಾಗಿ ಸ್ವಲ್ಪ ನೆಗಡಿ, ಜ್ವರ, ಇತರ ಕಾಯಿಲೆಗಳು ಬರುವ ಸಾಧ್ಯತೆ ಹೆಚ್ಚು. ಆ ಸಮಯದಲ್ಲಿ ಹಣ್ಣುಗಳನ್ನು ಪೂಜೆಯಲ್ಲಿ ಬಳಸಿ ಅದನ್ನು ಸೇವಿಸುವ ಒಂದು ಪದ್ಧತಿ ಇದೆ. ಈ ಹಣ್ಣುಗಳಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಖನಿಜಾಂಶಗಳು ಹಾಗೂ ಜೀವಸತ್ವಗಳು ದೊರೆಯುತ್ತದೆ.
1: ಇದು ನಮ್ಮ ಫರ್ಮೆಂಟೇಷನ್ ಪ್ರಕ್ರಿಯೆಗೆ ಏನು ಒಳಗಾಗುತ್ತೆ, ಇಡ್ಲಿ, ದೋಸೆ, ಆ ನಂತರ ಉಪ್ಪಿನಕಾಯಿಗಳು, ಇದನ್ನೆಲ್ಲ ಸೇವನೆ ಮಾಡೋದ್ರಿಂದ ನಮ್ಮ ಸಣ್ಣ ಕರುಳಿನ ಆರೋಗ್ಯಕ್ಕೆ ಇವೆಲ್ಲ ಹೇಗೆ ಸಹಕಾರಿ ಅಂತ ಮೇಡಮ್?
0: ಸಾಂಪ್ರದಾಯಿಕ ಹುದುಗುವಿಕೆ ಫರ್ಮೆಂಟೇಷನ್ ಪ್ರಕ್ರಿಯೆಗಳು ಪ್ರಮುಖವಾಗಿ ಪ್ರಯೋಜನಕಾರಿ ಸೂಕ್ಷ್ಮ ಜೀವಿಗಳನ್ನು ಅಥವಾ ಮೈಕ್ರೋ ಆರ್ಗಾನಿಸಮ್ಸ್ ಅನ್ನು ಅವಲಂಬಿಸಿದೆ. ಇವು ಮಧುಮೇಹ, ಹೃದಯನಾಳದ ಕಾಯಿಲೆಗಳು ಇತ್ಯಾದಿ ವಿರುದ್ಧ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. ಜೊತೆಗೆ ಇವು ರೋಗ ನಿರೋಧಕ ಶಕ್ತಿಯನ್ನು ಮಾರ್ಪಡಿಸುವ ಅಲರ್ಜಿ ನಿವಾರಕ ಹಾಗೂ ಆಂಟಿ ಒಬೆಸಿಟಿ ಅಂತ ಪ್ರಾಪರ್ಟೀಸ್ ಅನ್ನು ಹೊಂದಿದೆ. ಕರುಳಿನ ಸೂಕ್ಷ್ಮ ಜೀವಿಗಳನ್ನು ನಿಯಂತ್ರಿಸುತ್ತದೆ, ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಪೌಷ್ಟಿಕಾಂಶ ವಿರೋಧಿ ಅಂಶಗಳು ಅಂದರೆ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅನ್ನು ಕಡಿಮೆ ಮಾಡುವುದರ ಮೂಲಕ ನಮ್ಮ ಖನಿಜಗಳು ಹಾಗೂ ಜೀವಸತ್ವಗಳ ಜೈವಿಕ ಲಭ್ಯತೆಯನ್ನು ಹೆಚ್ಚಿಸುತ್ತದೆ. ದಕ್ಷಿಣ ಭಾರತದಲ್ಲಿ ಸಾಮಾನ್ಯವಾಗಿ ಹುದುಗಿಸಿದ ಧಾನ್ಯಗಳು ಮತ್ತು ಬೇಳೆಕಾಳಿನಿಂದ ಇಡ್ಲಿ, ದೋಸೆ, ದೋಕ್ಲಾಗಳನ್ನು ತಯಾರಿಸುತ್ತೇವೆ. ಇವು ಸುಲಭವಾಗಿ ಜೀರ್ಣವಾಗುತ್ತದೆ ಮತ್ತು ಅನಾರೋಗ್ಯದ ಸಮಯದಲ್ಲೂ ಇವುಗಳನ್ನು ಸೇವಿಸಲು ಸಲಹೆ ನೀಡಲಾಗುತ್ತದೆ. ಇವುಗಳ ಆರೋಗ್ಯ ಪ್ರಯೋಜನಗಳನ್ನು ವ್ಯಾಪಕವಾಗಿ ಜನಪ್ರಿಯವಾಗಿದ್ದು ದೇಶದ ಎಲ್ಲಾ ದಿಕ್ಕುಗಳಲ್ಲೂ ತಲುಪಿದೆ. ವಿವಿಧ ರೀತಿಯ ಮೆಟಾಬೋಲೈಟ್ಸ್ ಮತ್ತು ಮೈಕ್ರೋಬಯೋಟಾವನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ. ಹಾಗೆಯೇ ಸಿಂಕಿ ಎಂಬುದು ಡಾರ್ಜಿಲಿಂಗ್ ಮತ್ತು ಸಿಕ್ಕಿಂ ಅಲ್ಲಿ ಆಚರಣೆಯಲ್ಲಿರುವ ಒಂದು ವಿಶಿಷ್ಟವಾದ ಹೊಂಡದ ಹುದುಗುವಿಕೆ ಅಥವಾ ಪಿಟ್ ಫರ್ಮೆಂಟೇಷನ್ ವಿಧಾನವಾಗಿರುತ್ತದೆ. ಇದರಲ್ಲಿ ಮೂಲಂಗಿಯನ್ನು ಸಾಂಪ್ರದಾಯಿಕವಾದ ಕೌಶಲ್ಯದಿಂದ ಫರ್ಮೆಂಟ್ ಮಾಡಿ ಅದನ್ನು ಅನೇಕ ರೀತಿಯ ಕಾಯಿಲೆಗಳಿಗೆ ಅದರಲ್ಲೂ ಹೊಟ್ಟೆ ಸಮಸ್ಯೆಗಳಿಗೆ ಕೊಡಲಾಗುತ್ತದೆ. ಹಾಗೆಯೇ ಮೊಸರು ಅಥವಾ ದಹಿ ಎಂದು ಕರೆಯಲ್ಪಡುವ ಭಾರತದ ಈ ಸಾಂಪ್ರದಾಯಿಕ ಆಹಾರವು ಅತ್ಯುತ್ತಮ ಸುವಾಸನೆ ಮತ್ತು ಅಗತ್ಯ ಖನಿಜಗಳಿಂದ ಸಮೃದ್ಧವಾಗಿದ್ದು ಲಸ್ಸಿಯು ಮೊಸರು ಆಧಾರಿತ ಪಾನೀಯವಾಗಿದ್ದು ಇದನ್ನು ಸಿಹಿ ಮತ್ತು ಉಪ್ಪಿನೊಂದಿಗೆ ಎರಡು ರೂಪಗಳಲ್ಲಿ ಸವಿಯಲಾಗುತ್ತದೆ. ಇದು ಜೀರ್ಣಾಂಗ ವ್ಯೂಹಕ್ಕೂ ಜೀವಂತ ಪ್ರೋಬಯೋಟಿಕ್ಸ್ ಬ್ಯಾಕ್ಟೀರಿಯಾಗಳನ್ನು ಒದಗಿಸುತ್ತದೆ ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ಇರಿಟಬಲ್ ಬೌಲ್ ಸಿಂಡ್ರೋಮ್, ಆಮೇಲೆ ಮೆಟಬೋಲಿಕ್ ಮತ್ತು ಜೀರ್ಣ ವ್ಯೂಹದ ಅಸ್ವಸ್ಥತೆಯನ್ನು ಹೊಂದಿರುವ ವ್ಯಕ್ತಿಗಳಿಗೆ ಪ್ರಯೋಜನಕಾರಿಯಾಗಿದೆ ಎಂದು ಸೂಚಿಸುತ್ತದೆ.
1: ನಾವು ಆಹಾರಗಳನ್ನು ಎರಡು ರೀತಿ ಪ್ರಿಸರ್ವ್ ಮಾಡ್ತೀವಿ ಮೇಡಮ್. ಒಂದು ಸಾಂಪ್ರದಾಯಿಕ ಮೆಥಡ್ ಅಲ್ಲಿ ಮಾಡ್ತೇವೆ, ಇದೀಗ ಕೃತಕ ಪ್ರಿಸರ್ವೇಟಿವ್ಗಳನ್ನು ಯೂಸ್ ಮಾಡಿ ಮಾಡ್ತೀವಿ, ಯಾವುದು ಒಳ್ಳೆಯದು, ಅವೆರಡರ ನಡುವಿನ ವ್ಯತ್ಯಾಸ ಏನು ಅಂತ ಹೇಳ್ತೀರಿ ಮೇಡಮ್?
0: ತರಕಾರಿ, ಸೊಪ್ಪುಗಳು, ಹಣ್ಣುಗಳು ಋತುಮಾನವಲ್ಲದ ಸಮಯದಲ್ಲೂ ಬಳಸಿಕೊಳ್ಳಲು ಸೌರ ಒಣಗಿಸುವಿಕೆ ಅಥವಾ ಸೋಲಾರ್ ಡ್ರೈಯಿಂಗ್ ಉತ್ತಮ ವಿಧಾನವಾಗಿದೆ. ಏಕೆಂದರೆ ಅದು ತೇವಾಂಶವನ್ನು ತೆಗೆದುಹಾಕುತ್ತದೆ, ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟುತ್ತದೆ. ಇವುಗಳಲ್ಲಿ ಯಾವುದೇ ಕೃತಕ ಪದಾರ್ಥಗಳಿಲ್ಲ. ಹಾಗೆಯೇ ಕೆಲವು ತರಕಾರಿಗಳು ಹಾಗೂ ಮಾವಿನಕಾಯಿ, ನಿಂಬೆಹಣ್ಣು ಈ ಪದಾರ್ಥಗಳನ್ನು ಉಪ್ಪಿನಕಾಯಿಯ ರೀತಿಯಲ್ಲಿ ಸಹ ನಾವು ಬಳಸುತ್ತೇವೆ. ಇದರಲ್ಲಿ ನಾವು ಉಪ್ಪನ್ನು ಒಂದು ಪ್ರಿಸರ್ವೇಟಿವ್ ಆಗಿ

0: ಉಪಯೋಗಿಸುತ್ತೇವೆ. ಈ ವಿಧಾನದಲ್ಲಿ 12% ಅಷ್ಟು ಉಪ್ಪನ್ನು ಸೇರಿಸಿದಾಗ ಅದು ಉತ್ತಮ ಸುರಕ್ಷತೆಯನ್ನು ತೋರಿಸಿದೆ. ಇಷ್ಟು ಮಿತವಾಗಿ ಬಳಸಿದರೆ ಆರೋಗ್ಯಕರ ಎಂದು ಪರಿಗಣಿಸಬಹುದು. ಇದಕ್ಕಿಂತ ಹೆಚ್ಚಿನ ಉಪ್ಪಿನ ದ್ರಾವಣವನ್ನು ಬಳಸಿದರೆ ಅದು ಇಂದಿನ ಆರೋಗ್ಯ ಸ್ಥಿತಿಯಲ್ಲಿ ಅಷ್ಟು ಉತ್ತಮವಲ್ಲ ಅಂತ ಹೇಳಬಹುದು. ಇದಲ್ಲದೆ ಉಪ್ಪಿನಕಾಯಿಯಲ್ಲಿ ರಾಸಾಯನಿಕ ಸಂರಕ್ಷಕಗಳು, ಕೃತಕ ಬಣ್ಣಗಳು ಮತ್ತು ಸುವಾಸನೆಗಳನ್ನು ಬಳಸುತ್ತಾರೆ. ಇದು ನಿಯಮವಾಗಿ ಬಳಸಿದರೆ ಆರೋಗ್ಯಕ್ಕೆ ಹಾನಿಕರವಲ್ಲ. ಹಾಗೆಯೇ ಇದು ಹೆಚ್ಚಾಗಿ ಶೆಲ್ಫ್ ಲೈಫ್ ಇನ್ಕ್ರೀಸ್ ಆಗಬೇಕು ಅನ್ನೋ ಕಾರಣದಿಂದ ಕಮರ್ಷಿಯಲಿ ಇದು ಹೆಚ್ಚಾಗಿ ಬಳಸ್ತಾರೆ. ಇದರಿಂದ ಟಾಕ್ಸಿಸಿಟಿ ಉಂಟಾಗುತ್ತೆ ಮತ್ತು ಅನೇಕ ರೀತಿಯ ಕಾಯಿಲೆಗಳಿಗೆ ಎಡೆ ಮಾಡಿ ಕೊಡುತ್ತದೆ.
1: ಮೇಡಮ್, ಹಿಂದಿನ ಕಾಲದಲ್ಲಿ ಮಣ್ಣಿನ ಮಡಕೆಗಳು, ಕಂಚಿನ ಪಾತ್ರೆಗಳು, ಕಬ್ಬಿಣದ ಪಾತ್ರೆಗಳಲ್ಲಿ ಅಡಿಗೆ ಮಾಡ್ತಾ ಇದ್ರು. ಆ ಮೂಲಕ ಸಾಂಪ್ರದಾಯಿಕ ಆಹಾರಗಳನ್ನು ನಾವು ತಯಾರಿಸಿದಾಗ ಪೌಷ್ಟಿಕಾಂಶಗಳು ಹೇಗೆ ಸಂರಕ್ಷಿಸಲ್ಪಡುತ್ತೆ ಅಂತ.
0: ಮಣ್ಣಿನ ಪಾತ್ರೆಗಳಲ್ಲಿ ತಯಾರಿಸಿದ ಆಹಾರವು ಉತ್ತಮವಾಗಿ ಜೀರ್ಣವಾಗುತ್ತದೆ. ಏಕೆಂದರೆ ಮಣ್ಣಿನ ಗುಣ ಆಲ್ಕಲೈನ್ ಆಗಿದ್ದು ಆಹಾರ ಇರುವ ಅಸಿಡಿಟಿಯನ್ನು ಅದು ನ್ಯೂಟ್ರಲೈಸ್ ಮಾಡುತ್ತದೆ. ಇದರಿಂದ ಅಸಿಡಿಟಿಯನ್ನು ತಡೆಗಟ್ಟಬಹುದು. ಇದು ಸ್ವಲ್ಪ ಮಟ್ಟಿಗೆ ಖನಿಜಗಳನ್ನು ಸಹ ಆಹಾರಕ್ಕೆ ನೀಡುತ್ತದೆ. ಮಣ್ಣಿನ ಪಾತ್ರೆಗಳಲ್ಲಿ ಅಡಿಗೆ ತಯಾರಿಸುವಾಗ ನಿಧಾನಗತಿಯಲ್ಲಿ ಆಹಾರ ಬೇಯುವುದರಿಂದ ಪೋಷಕಾಂಶಗಳನ್ನು ರಕ್ಷಿಸುತ್ತದೆ ಹಾಗೂ ರುಚಿಕರವಾಗಿರುತ್ತದೆ. ಹಾಗೆಯೇ ನಮ್ಮ ಪ್ರಾಚೀನ ಸಂಸ್ಕೃತಿಯಲ್ಲಿ ಮತ್ತು ಇಂದಿನ ಆಯುರ್ವೇದ ಪದ್ಧತಿಯಲ್ಲೂ ಸಹ ಕಬ್ಬಿಣದ ಹರಿವಾಣ ಅಥವಾ ಕಡಾಯಿಗಳನ್ನು ಕೆಲವು ಆಹಾರಗಳನ್ನು ಬೇಯಿಸುವಾಗ ಬಳಸುತ್ತಾರೆ. ಕಬ್ಬಿಣದ ಪಾತ್ರೆಗಳಲ್ಲಿ ಅಡಿಗೆ ಮಾಡುವುದರಿಂದ ಆಹಾರದ ಕಬ್ಬಿಣಾಂಶ ಹೆಚ್ಚಾಗುತ್ತದೆ ಹಾಗೂ ಇದು ಹೀರಿಕೊಳ್ಳುವಿಕೆಯೂ ಸಹ ಸಾಮಾನ್ಯವಾಗಿದೆ. ಈ ಆಹಾರದ ಸಂಯೋಜನೆಯಿಂದ ಅವಲಂಬಿತವಾದ ರಕ್ತಹೀನತೆ ಇರುವ ವ್ಯಕ್ತಿಗಳಲ್ಲಿ ಕಬ್ಬಿಣದ ಬಳಕೆಯನ್ನು ಹೆಚ್ಚಿಸಲು ಇದು ದೀರ್ಘಾವಧಿ ಉತ್ತಮ ತಂತ್ರವಾಗಿರುತ್ತದೆ.
1: ಈಗಿನ ಜನರೇಷನ್ ಜಂಕ್ ಫುಡ್ಗಳು ಮತ್ತು ಈ ಪ್ರೊಸೆಸ್ಡ್ ಆಹಾರಗಳನ್ನು ತುಂಬಾ ಯೂಸ್ ಮಾಡ್ತಾ ಇದ್ದಾರೆ. ಈ ಮೂಲಕ ನಮ್ಮ ರೋಗ ನಿರೋಧಕ ಶಕ್ತಿ ಮತ್ತು ದೀರ್ಘಕಾಲದ ಆರೋಗ್ಯದ ಮೇಲೆ ಯಾವ ರೀತಿ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಇದೆ ಅದು ಅಂತ.
0: ಇದು ಭಾರಿ ಸಂಸ್ಕರಣೆಯ ಪದ್ಧತಿಯನ್ನು ಅಳವಡಿಸುವುದರಿಂದ ಆಹಾರದಲ್ಲಿನ ನೈಸರ್ಗಿಕ ಜೀವಸತ್ವಗಳು, ಖನಿಜಾಂಶಗಳು ಮತ್ತು ಆಂಟಿ ಆಕ್ಸಿಡೆಂಟ್ಸ್ ನಾಶವಾಗುತ್ತದೆ. ಈ ಆಹಾರದಲ್ಲಿ ಹೆಚ್ಚು ರುಚಿಯಾಗಿರಬೇಕೆಂದು ತಯಾರಿಸುವ ಘಟಕಗಳಲ್ಲಿ, ಅದರಲ್ಲಿ ಟೇಸ್ಟ್ ಮೇಕರ್ಸ್, ಕೃತಕ ಬಣ್ಣ, ಕೃತಕ ಫ್ಲೇವರ್ ಮುಂತಾದವುಗಳನ್ನು ಬಳಸುತ್ತಾರೆ. ಆದ್ದರಿಂದ ಜನಗಳು ಇದು ಅವಶ್ಯಕತೆಗಿಂತ ಹೆಚ್ಚಾಗಿ ಇದನ್ನು ಸೇವಿಸುತ್ತಾರೆ. ಇದರಿಂದನೂ ಸಹ ಒಬೆಸಿಟಿ, ಅದರಿಂದ ಹೈಪರ್ ಟೆನ್ಷನ್, ಹೈಪೋಕೊಲೆಸ್ಟ್ರಾಲೆಮಿಯಾ ಮುಂತಾದವುಗಳು ಹೆಚ್ಚಾಗುವುದಕ್ಕೆ ಒಂದು ಕಾರಣವಾಗಿದೆ. ಜಂಕ್ ಫುಡ್ಸ್ ಅಂದರೆ ಇವುಗಳಲ್ಲಿ ಅತಿಯಾದ ಎಣ್ಣೆಯಲ್ಲಿ ಕರೆದಿರುವ ಪದಾರ್ಥಗಳು ಮತ್ತು ಆ ಎಣ್ಣೆಯನ್ನು ಪದೇ ಪದೇ ಮರುಬಳಕೆ ಮಾಡಿದರೆ ಅವು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗೆಯೇ ಈ ಹೆಚ್ಚು ಕರೆದ ಪದಾರ್ಥಗಳನ್ನು ಸೇವನೆಯಿಂದ ಉಪ್ಪಿನ ಅಂಶವನ್ನು ನಾವು ಹೆಚ್ಚಾಗಿ ಸೇವಿಸ್ತಾ ಇದ್ದೀವಿ. ಹಿಂದಿನ ಆಹಾರಗಳನ್ನು ಪರಿಶೀಲಿಸಿದರೆ ನಮ್ಮ ಭಾರತೀಯ ಆಹಾರವು ಹೆಚ್ಚು ಸೋಡಿಯಂ ಅಂಶವನ್ನು ಹೊಂದಿರಲಿಲ್ಲ. ಈಗ ಹೆಚ್ಚಾಗಿ ಈ ಕರೆದ ಪದಾರ್ಥಗಳನ್ನು ಬಳಸುವುದರಿಂದ ನಮ್ಮ ಭಾರತೀಯ ಆಹಾರವು ಸಹ ಸೋಡಿಯಂ ಅಂಶ ಹೆಚ್ಚಾಗಿ, ಇದರಿಂದ ಹೈಪರ್ ಟೆನ್ಷನ್ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದು ರಕ್ತನಾಳಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ, ರಕ್ತದೊತ್ತಡವನ್ನು ಸಹ ಹೆಚ್ಚಿಸುತ್ತಿದೆ.
1: ಮೇಡಮ್, ಇವತ್ತಿನ ಆಧುನಿಕ ಕಾಲದಲ್ಲಿ ಯಾರೊಬ್ಬರಿಗೂ ಟೈಮ್ ಮೇಲೆ ಎಲ್ಲ ತುಂಬಾ ಬ್ಯುಸಿ ಶೆಡ್ಯೂಲ್ ನಲ್ಲಿ ಇರ್ತಾರೆ. ಕಡಿಮೆ ಅವಧಿಯಲ್ಲಿ ಈ ಬ್ಯಾಲೆನ್ಸ್ಡ್ ಫುಡ್ ಆಗಲಿ, ನಮ್ಮ ಟ್ರೆಡಿಷನ್ ಫುಡ್ ಆಗಲಿ, ಹೇಗೆ ಅದನ್ನು ರೂಢಿಸಿಕೊಳ್ಬಹುದು ಒಬ್ಬ ಮನುಷ್ಯ ಅಂತ.
0: ಈಗ ಆಧುನಿಕ ಅಡಿಗೆ ಉಪಕರಣಗಳು ಅಥವಾ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಸಾಕಷ್ಟು ಸಂಖ್ಯೆಯಲ್ಲಿ ಲಭ್ಯವಿರುವುದರಿಂದ ಸಾಂಪ್ರದಾಯಿಕ ಆಹಾರಗಳನ್ನು ತಯಾರಿಸುವ ಮೆಥಡ್ಸ್ ಅನ್ನು ಅವರು ತಿಳ್ಕೊಂಡ್ರೆ ಖಂಡಿತವಾಗಿ ಸಾಂಪ್ರದಾಯಿಕ ಆಹಾರಗಳನ್ನು ತಯಾರಿಸಬಹುದು. ಇದು ಈ ಆಹಾರಗಳು ಸುಲಭವಾಗಿ ಅಳವಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಆಹಾರಗಳ ಬಗೆಗಿನ ಮೂಲಭೂತ ಜ್ಞಾನ ಮತ್ತು ನಮ್ಮ ಮುಂದಿರುವ ಆಯ್ಕೆಗಳ ಅರಿವು ದಿನನಿತ್ಯದ ಜೀವನದಲ್ಲಿ ಸಮತೋಲನ ಆಹಾರ ಕ್ರಮವನ್ನು ಅನುಸರಿಸಲು ನೆರವಾಗುತ್ತದೆ. ನಮ್ಮ ಕಿರಿಯ ಪೀಳಿಗೆಯ ಹೊಸ ಆಲೋಚನೆಗಳನ್ನು ಸ್ವೀಕರಿಸಲು ಸಿದ್ಧರಾಗಿದ್ದಾರೆ ಮತ್ತು ಅವರಲ್ಲಿ ಹೆಚ್ಚುತ್ತಿರುವ ಆರೋಗ್ಯ ಪ್ರಜ್ಞೆಯು ಅಥವಾ ಹೆಲ್ತ್ ಕಾನ್ಶಿಯಸ್ ಅಂತ ನಾವೇನು ಹೇಳ್ತೀವಿ, ಇಂತಹ ಆರೋಗ್ಯಕರ ಆಹಾರ ಪದ್ಧತಿಗಳನ್ನು ಸುಲಭವಾಗಿ ಅಳವಡಿಸಿಕೊಳ್ಳಲು ಪೂರಕವಾಗಲಿದೆ.
1: ಈಗಂತೂ ಬಿಪಿ ಮತ್ತು ಶುಗರ್ ಎಲ್ಲ ಕಡೆ ಕಾಮನ್ ಆಗಿ ಕೇಳುವಂತಹ ಕಾಯಿಲೆಗಳು. ಇದನ್ನ ನಿಯಂತ್ರಣ ಮಾಡೋದಕ್ಕೆ ನಮ್ಮ ಟ್ರೆಡಿಷನಲ್ ಫುಡ್, ಸಾಂಪ್ರದಾಯಿಕ ಆಹಾರ ಹೇಗೆ ಕೆಲಸವನ್ನು ಮಾಡುತ್ತೆ ಅಂತ.
0: ಗ್ಲೈಸೋಮಿಕ್ ಇಂಡೆಕ್ಸ್ ಅಂತ ಕರಿತೀವಿ. ಅಂದ್ರೆ ನಾವೊಂದು ಆಹಾರವನ್ನು ಸೇವಿಸಿದಾಗ ಅದು ಯಾವ ಮಟ್ಟದಲ್ಲಿ ನಮ್ಮ ದೇಹದಲ್ಲಿ ಗ್ಲೂಕೋಸ್ ಅನ್ನು ರಿಲೀಸ್ ಮಾಡುತ್ತದೆ, ಯಾವ ವೇಗದಲ್ಲಿ ರಿಲೀಸ್ ಮಾಡುತ್ತದೆ ಅಂತ ಅದನ್ನ ನಾವು ಮೆಷರ್ ಮಾಡೋದಕ್ಕೆ ಗ್ಲೈಸೋಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಮತ್ತು ಈ ಗ್ಲೈಸೋಮಿಕ್ ಇಂಡೆಕ್ಸ್ ಕಡಿಮೆ ಇರುವಂತಹ ಆಹಾರಗಳನ್ನ ಸೇವಿಸೋದ್ರಿಂದ ಡಯಾಬಿಟಿಸ್ ಅನ್ನು ನಾವು ಮೇಂಟೈನ್ ಮಾಡಬಹುದು. ಒಂದು ಹಂತದಲ್ಲಿ ಧಾನ್ಯಗಳನ್ನು ಕನಿಷ್ಠ ಸಂಸ್ಕರಿಸುವುದು, ಅಂದರೆ ಹೆಚ್ಚು ಪಾಲಿಶ್ ಇಲ್ಲದ ಧಾನ್ಯಗಳನ್ನು ಬಳಸುವುದರಿಂದ ಈ ಗ್ಲೈಸೋಮಿಕ್ ಇಂಡೆಕ್ಸ್ ಅನ್ನು ನಾವು ಮಿನಿಮೈಸ್ ಮಾಡಬಹುದು. ಹಾಗೆ ಅಮೈಲೋಸ್ ಮತ್ತು ಬೇಳೆಕಾಳು ಮತ್ತು ಬಾರ್ಲಿ ಅಂತಹ ಸಾಲ್ಯುಬಲ್ ಫೈಬರ್ ಅಂಶ ಇರುವ ಹೆಚ್ಚು ಪದಾರ್ಥಗಳನ್ನು ನಮ್ಮ ಆಹಾರದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ನಿಧಾನವಾಗಿ ಜೀರ್ಣವಾಗುವ ಕಾರ್ಬೋಹೈಡ್ರೇಟ್ಸ್ಗಳನ್ನು ಬಳಸುವುದರಿಂದ ಗ್ಲೈಸೋಮಿಕ್ ಇಂಡೆಕ್ಸ್ ಅನ್ನು ನಾವು ಕಂಟ್ರೋಲ್ ಮಾಡಬಹುದು. ಆಹಾರಕ್ಕೆ ಪ್ರೋಟೀನ್, ಫೈಬರ್ ಮತ್ತು ಆರೋಗ್ಯಕರ ಕೊಬ್ಬನ್ನು ಸೇರಿಸಲು ಊಟ ಸಂಯೋಜನೆಗಳನ್ನು ಬಳಸುವುದು, ನಿರೋಧಕ ಪಿಷ್ಟಭರಿತ ಅಂದರೆ ರೆಸಿಸ್ಟೆಂಟ್ ಸ್ಟಾರ್ಚ್ ಹೆಚ್ಚಾಗಿರುವ ಆಹಾರಗಳು ಮತ್ತು ಅಮೈಲೋಸ್ ಹೆಚ್ಚಾಗಿರುವಂತಹ ಆಹಾರಗಳನ್ನು ಬಳಸುವುದರಿಂದ ಗ್ಲೈಸೋಮಿಕ್ ಇಂಡೆಕ್ಸ್ ಅನ್ನು ನಾವು ನಿಧಾನಗೊಳಿಸಬಹುದು. ನಿಂಬೆ, ವಿನಿಗರ್ ಮತ್ತು ಹುಣಸೆ ಹಣ್ಣಿನಂತಹ ಆಮ್ಲೀಯ ಮಾಧ್ಯಮಗಳನ್ನು ಬಳಸುವುದು ಮತ್ತು ಹಣ್ಣುಗಳನ್ನು ಬಳಸಬೇಕಾದರೆ ಅದು ಸಂಪೂರ್ಣವಾಗಿ ಹಣ್ಣಾಗಿರಬಾರದು ಅಥವಾ ಕಾಯಿಯಾಗಿರಬಾರದು, ಮಧ್ಯದಲ್ಲಿ ಇರುವಂತಹ ಹಣ್ಣುಗಳನ್ನು ಮಾತ್ರ ಬಳಸಬೇಕು. ಯಾಕಂದ್ರೆ ಹೆಚ್ಚಾಗಿ ಅದು ರೈಪನ್ ಆಗೋದ್ರೆ ಗ್ಲೂಕೋಸ್ ರಿಲೀಸ್ ಜಾಸ್ತಿ ಆಗಿರುತ್ತೆ. ಆದ ಕಾರಣದಿಂದ ಹೆಚ್ಚಾಗಿ ಹಣ್ಣಾಗಿರುವುದನ್ನು ನಾವು ಬಳಸಬಾರದು. ಋಗ್ವೇದದಲ್ಲಿ ಬಾರ್ಲಿಯನ್ನು ಗೋಧಿಗಿಂತ ಮೊದಲೇ ಪ್ರಧಾನ ಆಹಾರವಾಗಿ ಉಲ್ಲೇಖಿಸಲಾಗಿದೆ. ಇದು 25ಕ್ಕಿಂತ ಕಡಿಮೆ ಇದರ ಗ್ಲೈಸೋಮಿಕ್ ಇಂಡೆಕ್ಸ್ ಎಂದು ಅವರು ಸೂಚಿಸಿದ್ದಾರೆ. ಊಟದ ನಂತರ ಗ್ಲೈಸೋಮಿಕ್ ಇಂಡೆಕ್ಸ್ ಅನ್ನು ಪರೀಕ್ಷಿಸಿದಾಗ ಬಾರ್ಲಿ ಇರುವಂತಹ ಆಹಾರಗಳನ್ನು ಸೇವಿಸಿದಾಗ ತಕ್ಕ ಮಟ್ಟಿಗೆ ಅದು ಕಂಟ್ರೋಲ್ ಅಲ್ಲಿ ಇಡಲು ಸಹಾಯ ಮಾಡುತ್ತದೆ. ಸರಳ ಪದಗಳಲ್ಲಿ ಹೇಳುವುದಾದರೆ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡದ ಬಗ್ಗೆ CFTRI ವ್ಯಾಪಕ ಕೆಲಸ ಮಾಡಿದೆ. ನಮ್ಮ ಆಹಾರದಲ್ಲಿ ಕೆಲವು ಬಯೋ ಆಕ್ಟಿವ್ ಮಾಲಿಕ್ಯೂಲ್ಸ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದರ ಹೈಪೋಗ್ಲೈಸಮಿಕ್ ಎಫೆಕ್ಟ್ ಅನ್ನು ದೃಢೀಕರಿಸಿದೆ. ಕಾರ್ಬೋಹೈಡ್ರೇಟ್ಗಳಿಂದ ಸುಮಾರು 10% ಕ್ಯಾಲೋರಿ ಕಡಿಮೆ ಮಾಡಿ ಪ್ರೋಟೀನ್ನಿಂದ ಅದು ಹೆಚ್ಚಿಸಿ ಎಂದು ಅನೇಕ ಸಂಸ್ಥೆಗಳಾದ ICMR ಮತ್ತು ಅಮೆರಿಕನ್ ಡಯಟೆಟಿಕ್ ಅಸೋಸಿಯೇಷನ್ ಸೂಚಿಸಿದ್ದಾರೆ. ಹಾಗಾಗಿ ನಮ್ಮ ದಿನನಿತ್ಯದ ಆಹಾರದಲ್ಲಿ ಸ್ವಲ್ಪ ಪ್ರೋಟೀನ್ ಅಂಶವನ್ನು ಹೆಚ್ಚಿಸಿ ಕಾರ್ಬೋಹೈಡ್ರೇಟ್ ಅನ್ನು ಕಡಿಮೆ ಮಾಡೋದ್ರಿಂದ ಡಯಾಬಿಟಿಸ್ ಅನ್ನು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಬಹುದು.
1: 75 ವರ್ಷಗಳ ಸುದೀರ್ಘ ಇತಿಹಾಸವನ್ನ ಕಂಡಂತ ದೇಶದ ಹೆಮ್ಮೆಯ ಸಂಸ್ಥೆ ಅಂತಂದ್ರೆ ನಮ್ಮ CFTRI ಸಂಸ್ಥೆ. ನಮ್ಮ ಈ ಸಂಸ್ಥೆ ಈ ಸಾಂಪ್ರದಾಯಿಕ ಆಹಾರಗಳನ್ನ ಆಧುನಿಕ ತಂತ್ರಜ್ಞಾನದ ಮೂಲಕ ಜನರಿಗೆ ಹೇಗೆ ತಲುಪಿಸ್ತಾ ಇದೆ ಅಂತ, ರೆಡಿ ಟು ಈಟ್ ಸಾಂಪ್ರದಾಯಿಕ ಆಹಾರಗಳು ಅಂತ ಏನು ನೀವು ಕರೀತೀರಿ, ಅದಕ್ಕೆ ಹೇಗೆ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡಿದೆ ಅಂತ.
0: ಕಳೆದ ದಶಕಗಳಿಂದ ವ್ಯಾಪಕ ಸಂಶೋಧನೆಯ ಮೂಲಕ CFTRI ವಿವಿಧ ವರ್ಗಗಳ ಅಡಿಯಲ್ಲಿ 400ಕ್ಕೂ ಹೆಚ್ಚು ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿದೆ. RTC ಅಂದರೆ ರೆಡಿ ಟು ಕುಕ್ ಈ ತರ ಆಹಾರಗಳನ್ನ ಸುಮಾರು ತಯಾರಿಸಿದೆ. ಉದಾಹರಣೆಗೆ ಜಾಮೂನ್ ಮಿಕ್ಸ್, ಉಪ್ಮಾ ಮಿಕ್ಸ್, ಹಲ್ವಾ ಮಿಕ್ಸ್, ರವಾ ಇಡ್ಲಿ ಮಿಕ್ಸ್, ಇದೆಲ್ಲ ನಮ್ಮ ಸಾಂಪ್ರದಾಯಿಕ ಆಹಾರಗಳೆಂದು ಹೇಳಬಹುದು. ಹಾಗೆಯೇ ಇಡ್ಲಿ ದೋಸೆ ಬ್ಯಾಟರ್, ದೋಸೆ ಹಿಟ್ಟು, ಪಾಯಸದ ಮಿಕ್ಸ್, ಹಲ್ವಾ ಮಿಕ್ಸ್, ಇವುಗಳನ್ನು ಬಳಸುವುದರಿಂದ ನಮ್ಮ ಸಾಂಪ್ರದಾಯಿಕ ಆಹಾರಗಳನ್ನು ಸುಲಭವಾಗಿ ತಯಾರಿಸಬಹುದು. ಇದಲ್ಲದೆ ರೆಡಿ ಟು ಈಟ್ ತಂತ್ರಜ್ಞಾನದ ಮೂಲಕ ಉಪ್ಪಿನಕಾಯಿ ಚಟ್ನಿ, ಮಾಂಸದ ಉಪ್ಪಿನಕಾಯಿ, ಆಮ್ಲಾ ಕ್ಯಾಂಡಿ, ಮೊರಬ್ಬ, ರೆಡಿ ಟು ಈಟ್ ಶೆಲ್ಫ್ ಸ್ಟೇಬಲ್ ಚಪಾತಿ, ಜೋಳದ ರೊಟ್ಟಿ, ಬಾಜ್ರಾ ರೊಟ್ಟಿ ಮುಂತಾದವುಗಳನ್ನು ತಯಾರಿಸಿದೆ. ಸಾಂಪ್ರದಾಯಿಕ ಆಹಾರಗಳ ಉತ್ಪಾದನೆಗೆ ಯಂತ್ರಗಳನ್ನು ಸಹ ತಯಾರಿಸಿದ್ದಾರೆ ನಮ್ಮ ಎಂಜಿನಿಯರ್ಗಳು. ಇದರಲ್ಲಿ ಇಡ್ಲಿ ಮೇಕಿಂಗ್ ಮಷಿನ್, ದೋಸೆ ಮೇಕಿಂಗ್ ಮಷಿನ್, ವಡ, ರಾಗಿ ಮುದ್ದೆ ಹಾಗೂ ಜೋಳದ ರೊಟ್ಟಿ ತಯಾರಿಸುವ ಯಂತ್ರಗಳನ್ನು ಸಹ ಡಿಸೈನ್ ಮಾಡಿದ್ದಾರೆ. ಆರೋಗ್ಯ ಪ್ರಯೋಜನಗಳಿಗಾಗಿ ಸಾಂಪ್ರದಾಯಿಕ ಆಹಾರಗಳ ಮಾರ್ಪಾಡು ಉತ್ತಮ ರೀತಿಯಲ್ಲಿ ಆಕ್ಸೆಪ್ಟ್ ಮಾಡಿಕೊಂಡಿದ್ದಾರೆ ನಮ್ಮ ಜನ.
1: ಮನೆಯಲ್ಲಿ ಗೃಹಿಣಿಯರು ಆಹಾರವನ್ನ ತಯಾರಿಸ್ತಾ ಇರ್ತಾರೆ. ಈಗಿನ ಕಾಲದ ಯುವಕರು ಕೂಡ ಯೂಟ್ಯೂಬ್ಗಳು ವಾಟ್ಸ್ಆಪ್ಗಳನ್ನ ನೋಡಿಕೊಂಡು ಆಹಾರಗಳನ್ನ ತಯಾರು ಮಾಡ್ತಾ ಇರ್ತಾರೆ. ಸಾಂಪ್ರದಾಯಿಕ ಶೈಲಿಯಲ್ಲಿ ಪರಿಶುದ್ಧವಾದ ಆಹಾರವನ್ನ ತಯಾರು

0: ಮಾಡೋದಕ್ಕೆ ನೀವು ಕೊಡುವಂತಹ ಕಿಚನ್ ಟಿಪ್ಸ್ ಏನು ಮೇಡಮ್?
1: ಎಲ್ಲ ಪೋಷಕಾಂಶಗಳನ್ನು ಹೊಂದಿರುವ ಹೋಲ್ ಗ್ರೇನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಪಾಲಿಶ್ ಆಗದೇ ಇರುವಂತಹ ಹೋಲ್ ಗ್ರೇನ್ಸ್, ಉದಾಹರಣೆಗೆ ಬ್ರೌನ್ ರೈಸ್, ಹೋಲ್ ವೀಟ್ ಫ್ಲೋರ್ ಮುಂತಾದವುಗಳು. ಇದರಲ್ಲಿ ಹೆಚ್ಚಿನ ಪ್ರೋಟೀನ್ ಇರುತ್ತದೆ, ರಾಗಿಯಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ ಇರುತ್ತದೆ ಮತ್ತು ಅಕ್ಕಿಯಲ್ಲಿ ಹೆಚ್ಚಿನ ಕ್ರೋಮಿಯಂ ಇದೆ. ಹಾಗಾಗಿ ಎಲ್ಲಾ ಪೋಷಕಾಂಶಗಳನ್ನು ನಾವು ಪಡೆಯಬೇಕಾದರೆ ಮಿಶ್ರ ಧಾನ್ಯಗಳನ್ನು ಬಳಸಬೇಕು. ಉದಾಹರಣೆಗೆ ಬೆಳಗ್ಗೆ ಅಕ್ಕಿ ಬಳಸಿದರೆ ಮಧ್ಯಾಹ್ನ ರಾಗಿ ಹಾಗೂ ಗೋಧಿಯನ್ನು ಬಳಸಬಹುದು. ಹುದುಗಿಸಿದ ಆಹಾರಗಳನ್ನು ಬಳಸುವುದರಿಂದ ಅದು ನಮ್ಮ ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಕಾಪಾಡುತ್ತದೆ. ದ್ವಿದಳ ಕಾಳುಗಳನ್ನು ಮೊಳಕೆಯೊಡಿಸಿ ಅದನ್ನು ಉಪಯೋಗಿಸುವುದರಿಂದ ಅದು ಸುಲಭವಾಗಿ ಜೀರ್ಣವಾಗುತ್ತದೆ ಹಾಗೂ ಇದು ಮನೆಯಲ್ಲಿರುವ ಮಕ್ಕಳಿಂದ ವೃದ್ಧರವರೆಗೂ ಪ್ರೋಟೀನ್ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಸಾಧ್ಯವಾದಲ್ಲೆಲ್ಲ ಕಬ್ಬಿಣದ ಪಾತ್ರೆಗಳನ್ನು ಬಳಸಿ, ಇದರಿಂದ ಆಹಾರದ ಕಬ್ಬಿಣಾಂಶ ಹೆಚ್ಚಾಗುತ್ತದೆ ಹಾಗೂ ಎಣ್ಣೆಯಲ್ಲಿ ಕರಿಯುವ ತಿಂಡಿಗಳನ್ನು ಬದಲಾಗಿ ಆವಿಯಲ್ಲಿ ಬೇಯಿಸುವುದರಿಂದ ಎಣ್ಣೆಯ ಸೇವನೆ ಕಡಿಮೆಯಾಗುತ್ತದೆ ಹಾಗೂ ಯುವ ಪೀಳಿಗೆಯಲ್ಲಿ ಈ ಅಭ್ಯಾಸವನ್ನು ಮೊದಲಿನಿಂದಲೇ ಮಾಡುವುದು ಉತ್ತಮ. ಉದಾಹರಣೆಗೆ ಈಗ ವಡೆಯ ಬದಲು ಅದೇ ಹಿಟ್ಟಿನಿಂದ ನುಚ್ಚಿನುಂಡೆಯನ್ನು ತಯಾರಿಸಬಹುದು. ಈಗ ಕಟ್ಲೆಟ್ ಎಣ್ಣೆಯಲ್ಲಿ ಕರಿಯುವ ಬದಲು ಶ್ಯಾಲೋ ಫ್ರೈ, ಅಂದರೆ ಹೆಂಚಿನ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದನ್ನು ತಯಾರಿಸುವುದರಿಂದ ತರಕಾರಿಯಲ್ಲಿರುವ ಎಲ್ಲ ಪೋಷಕಾಂಶಗಳು ದೊರೆಯುತ್ತದೆ ಹಾಗೂ ಎಣ್ಣೆಯ ಸೇವನೆಯು ಕಡಿಮೆಯಾಗುತ್ತದೆ. ನಮ್ಮ ಯುವ ಪೀಳಿಗೆಯು ಹೆಚ್ಚು ಕಾರ್ಬೋನೇಟೆಡ್ ಪಾನೀಯಗಳನ್ನು ಸೇವಿಸುತ್ತಾರೆ. ಇದರ ಬದಲಿಗೆ ಮಜ್ಜಿಗೆ, ತಾಜಾ ಹಣ್ಣಿನ ರಸ ಉಪಯೋಗಿಸಿ ತಿಂಡಿಗಳನ್ನು ಆರಿಸಿ ಅವರ ನೆಚ್ಚಿನ ತಿಂಡಿಗಳನ್ನು ನಿಗದಿತ ಮಧ್ಯಂತರಗಳಲ್ಲಿ ಒದಗಿಸಿದರೆ ಅವರ ದಿನನಿತ್ಯ ಆಹಾರ ಸಮತೋಲನಗೊಳ್ಳಲು ಸಹಾಯವಾಗುತ್ತದೆ.
0: ಮೇಡಮ್, ಕೊನೆಯದಾಗಿ ಒಂದು ಪ್ರಶ್ನೆ, ಈ ಸಾಂಪ್ರದಾಯಿಕ ಆಹಾರ ಪದ್ಧತಿಯನ್ನ ಮುಂದಿನ ಪೀಳಿಗೆಗೆ ದಾಟಿಸೋದಕ್ಕೆ ಆಕಾಶವಾಣಿಯ ಕೇಳುಗರಿಗೆ ನೀವು ನೀಡುವಂತಹ ಸಂದೇಶ ಏನು ಮೇಡಮ್?
1: ಮಕ್ಕಳಿಗೆ ಬೆಳೆಯುವ ವಯಸ್ಸಿನಲ್ಲೇ ಹೆಚ್ಚು ಸಾಂಪ್ರದಾಯಿಕ ಆಹಾರ ಪದ್ಧತಿಯನ್ನು ರೂಢಿಸಬೇಕು. ನಮ್ಮ ಮೆದುಳಿನಲ್ಲಿ ಈ ನೆನಪುಗಳು ಉಳಿದುಕೊಳ್ಳುವುದರಿಂದ ಮುಂದಿನ ಜೀವನದಲ್ಲಿ ಇದು ಅನುಕೂಲವಾಗುತ್ತದೆ ಮತ್ತು ಈ ಪರಂಪರೆಯು ಮುಂದುವರಿಯಲು ಸಹಾಯವಾಗುತ್ತದೆ. ಸಾಂಪ್ರದಾಯಿಕ ಆಹಾರಗಳ ಪ್ರಯೋಜನಗಳು, ಜೀರ್ಣಾಂಗಗಳ ಆರೋಗ್ಯ ಕಾಪಾಡುವ ಗುಣಗಳನ್ನು ವಿಜ್ಞಾನ ಆಧಾರಿತ ಪುರಾವೆಗಳ ಮೂಲಕ ಸ್ಥಾಪಿಸಬೇಕು. ಇದರಿಂದ ನಮ್ಮ ಯುವ ಪೀಳಿಗೆಯು ನಮ್ಮ ಪರಂಪರಾ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ.
0: ತುಂಬಾ ಸಂತೋಷ ಮೇಡಮ್. ನಮ್ಮ ವಿಜ್ಞಾನ ಭಾರತಿ ಕಾರ್ಯಕ್ರಮ ಸರಣಿಯಲ್ಲಿ ಇಷ್ಟು ಹೊತ್ತು ನೀವು ಸಾಂಪ್ರದಾಯಿಕ ಆಹಾರಗಳನ್ನು ಹೇಗೆ ತಯಾರಿಸಬಹುದು, ಹೇಗೆ ಸಂರಕ್ಷಿಸಬಹುದು, ಮುಂದಿನ ಪೀಳಿಗೆಗೆ ಏನೆಲ್ಲ ನಾವು ನಮ್ಮ ಜವಾಬ್ದಾರಿಯನ್ನು ವಹಿಸಿಕೊಳ್ಬಹುದು, ಎಲ್ಲ ವಿಚಾರವನ್ನ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದೀರಿ. ಮೈಸೂರು ಆಕಾಶವಾಣಿ ಪರವಾಗಿ ಹಾಗೂ ಎಲ್ಲ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಸಾಂಪ್ರದಾಯಿಕ ಆಹಾರಗಳು ಮತ್ತು ಅದರ ಪ್ರಾಮುಖ್ಯತೆ ಈ ಕುರಿತು ಮೈಸೂರಿನ ಸಿಎಫ್ಟಿಆರ್ಐನ ಸಾಂಪ್ರದಾಯಿಕ ಆಹಾರ ವಿಭಾಗದ ಮುಖ್ಯ ವಿಜ್ಞಾನಿ ಡಾ ಜ್ಯೋತಿಲಕ್ಷ್ಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಿಎನ್ ಮಂಜುನಾಥ್. ವಿಜ್ಞಾನ ಭಾರತಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. 8:30 ಈ ಸಮಯದಲ್ಲಿ ನೀಗ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳಿ ಬರೋಣ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಬಾಲಿಕಾ ವಧು ಚಿತ್ರಕ್ಕಾಗಿ ಅಮಿತ್ ಕುಮಾರ್ ಅವರು ಹಾಡಿರುವಂತಹ ಗೀತೆ, ಆರ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನವಿದೆ. ಈ ಗೀತೆಯನ್ನು ಬರೆದವರು ಆನಂದ್ ಬಕ್ಷಿ.

ಗ್ಯಾಂಬ್ಲರ್ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಅವರು ಲತಾ ಮಂಗೇಶ್ಕರ್ ಅವರೊಂದಿಗೆ ಹಾಡಿರುವ ಗೀತೆ ಈಗ ಮೂಡಿ ಬರ್ತಾ ಇದೆ. ಈ ಗೀತೆಯನ್ನ ಬರೆದವರು ಗೋಪಾಲ್ ದಾಸ್ ನೀರಜ್.

ಕಾರ್ಯಕ್ರಮದಲ್ಲಿ ಮುಂದೆ ಚಿತ್ ಚೋರ್ ಚಿತ್ರಕ್ಕಾಗಿ ಕೆಜೆ ಯೇಸುಸಾಸ್ ಅವರು ಧ್ವನಿಯಾಗಿರುವಂತಹ ರವೀಂದ್ರ ಜೈನ್ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಗೀತೆಯನ್ನು ಕೇಳೋಣ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 8:45 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

ಜಿಎನ್ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯನ್ನ ಆಲಿಸುತ್ತಿರುವಿರಿ. ಕಾರ್ಯಕ್ರಮದಲ್ಲಿ ಮುಂದೆ ಶ್ಯಾಮಶಾಸ್ತ್ರಿಗಳ ಕೃತಿ ಪಾಲಿಂಚು ಕಾಮಾಕ್ಷಿ. ಈ ಕೃತಿ ಮಧ್ಯಮಾವತಿ ರಾಗ ಮಿಶ್ರಛಾಪು ತಾಳದಲ್ಲಿದೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಜಿಎನ್ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ವಯಲಿನ್ ಮಯೂರ ಎಸ್ ಗೋವಿಂದರಾಜ ಪಿಳ್ಳೈ, ಮೃದಂಗ ಪಳನಿ ಸುಬ್ರಹ್ಮಣ್ಯ ಪಿಳ್ಳೈ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಬಿತ್ತರಗೊಂಡಿತು.

0: ಸಮಯ ಸರಿಯಾಗಿ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ
2: ತತ್ವ ಸಂಚಾರ. ಜನಪದ ತತ್ವಪದ ಗಾಯಕರ ಹಾಡು ಪಾಡು.
1: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.
3: ಕೇಳುಗರಿಗೆಲ್ಲ ತತ್ವ ಸಂಚಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ತತ್ವಪದವನ್ನ ಗಾಯನ ಮಾಡಲಿಕ್ಕೋಸ್ಕರ ಬನ್ನೂರಿನ ಮಹಿಳೆಯರು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ಮಲ್ಲಮ್ಮ, ಪಾರ್ವತಮ್ಮ, ಗುರುವಮ್ಮ ಈ ಮೂವರು ಕೂಡ ಇಂದಿನ ತತ್ವ ಸಂಚಾರ ಕಾರ್ಯಕ್ರಮದಲ್ಲಿ ತತ್ವ ಪದ ಗಾಯನವನ್ನು ನಡೆಸಿಕೊಡಲಿದ್ದಾರೆ. ಮಹಿಳೆಯರು ಯಾವಾಗಿಂದ ಅಭ್ಯಾಸ ಮಾಡಿದ್ರು, ಎಲ್ಲಿ ದೀಕ್ಷೆಯನ್ನು ತೆಗೆದುಕೊಂಡ್ರು, ಅವರ ಊರಿನ ಪರಿಸರ ಹೇಗಿದೆ ಕೇಳಿ ತಿಳ್ಕೊಳ್ಳೋಣ. ಮಲ್ಲಮ್ಮ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
4: ನಮಸ್ಕಾರ.
3: ಮಲ್ಲಮ್ಮ ಅವರೇ, ಎಷ್ಟನೇ ವಯಸ್ಸಿನಿಂದ ತಾವು ಈ ತತ್ವ ಪದವನ್ನು ಹಾಡೋದಕ್ಕೆ ಶುರು ಮಾಡಿದ್ರಿ?
4: ನಾವು 30-35 ವರ್ಷದಿಂದ ಹಾಡ್ತೀವಿ ಗುರು.
3: ಎಳೆಯತನದಲ್ಲೇ ತಾವು ಹಾಡೋದಕ್ಕೆ ಶುರು ಮಾಡಿದ್ರಿ. ಯಾರಿಂದ ಕಲ್ತ್ರಿ ಈ ಹಾಡು?
4: ಗುರುಗಳಿಂದ ಕಲಿತು. ಕುಕ್ಕರಳ್ಳಿಯವರು, ಅಂಬಳಪ್ಪ ಸ್ವಾಮಿ ಅವರು, ಅವರಿಂದ ಆರ್ವಳ್ಳಿ ಸಿದ್ದರೋಡ ಸ್ವಾಮಿ ಅವರಿಂದ ನಮ್ಗೆ ದೀಕ್ಷೆ ಆಯಿತು. ದೀಕ್ಷೆ ಆಯ್ತಲ್ಲ, ಅಲ್ಲಿಗೆ ಹೋಯ್ತಿದ್ವಿ ನಮ್ಮ ಅವ್ರಿಗೆ ನಮ್ಗೆ ಕಲಿಸ್ತವ್ರು.
3: ಕುಕ್ಕರಳ್ಳಿ ಅಂತಂದ್ರೆ ಎಲ್ಲಿ ಬರುತ್ತದು?
4: ಮೈಸೂರಲ್ಲಿ.
3: ಈಗ ಹೊಂಬಾಳಪ್ಪ ಅವರು ತಮ್ಮೂರಿಗೆ ಬರ್ತಾ ಇದ್ರು. ಅವರು
4: ಅವರು ಕಾಯಿ ಎಳ್ದ್ಬಿಟ್ಟಿದ್ರು ಗುರುವೆ ಅವರು. ಅವಾಗ ಕಾಯಿ ಎಳ್ದ್ಬಿಟ್ಟು ಅವರಿಂದ ಬೇರೆಯವ್ರಿಗೆ ಅನುಗ್ರಹ ಆಗಿತ್ತಲ್ಲ, ಅವರಿಂದ ನಮ್ಗೆ ಅನುಗ್ರಹ ಮಾಡಿ ಅವರು ನಮ್ಗೆ ಕಲಿಸ್ಕೊಟ್ರು.
3: ಹೊಂಬಾಳಪ್ಪ ಅವರಾದ್ಮೇಲೆ ತಾವು ಸಿದ್ಧಾರೂಢ ಮಠದಲ್ಲಿ ಕಲಿತ್ರಿ. ಎಲ್ಲಿದೆ ಸಿದ್ಧಾರೂಢ ಮಠ?
4: ಮಾರ್ವಳ್ಳಿ ಶಿವ ಕೊಡೆಯಲ್ದ ಹತ್ರ, ಅಲ್ಲಿ ಹೋಯ್ತಿದ್ವಿ ಮಠಕ್ಕೆ. ನಮ್ಮ ಅಮಾಸೆ ಹುಣ್ಣಿಮೆಗೆ ಅಲ್ಲಿ ಹೋಯ್ತಿವಿ.
3: ಮಲ್ಲಮ್ಮವ್ರೆ, ತಾವು ಹಾಡ್ತಾ ಇದ್ರಿ, ಈಗ ತಮ್ಗೆ ಏನಾದರೂ ದೀಕ್ಷೆ ಆಗಿದೆಯಾ?
4: ದೀಕ್ಷೆ ಆದ್ಮೇಲೆ ಶಿವ ನಮ್ಮ ದಾರಿಗೆ ಬಂದದು.
3: ತಾವು ದೀಕ್ಷೆಯನ್ನ ಪಡ್ಕೊಂಡ್ಮೇಲೆ ತಮ್ಮ ಮನೆಯಲ್ಲಿ ಹೇಗಿರ್ತೀರಿ? ಮನೆ ತಮ್ಮ ಕುಟುಂಬದ ಬಗ್ಗೆ ಒಂಚೂರು ಪರಿಚಯ ಮಾಡಿ.
4: ಕುಟುಂಬದ ಬಗ್ಗೆ ಅಂತಂದ್ರೆ ಏನು ಶಿವ, ಕೂಲಿ ಮಾಡಬೇಕು, ಕಳ ಕಂಬಳಿ ಗೇಯಬೇಕು, ಜೀವನ ಕಳಿಬೇಕು. ಅದು ಗೇಯಕ್ಕಾಗಲ್ಲ, ಈಗ ಮಂಡಿ ನೋವು, ತೋಳು ನೋವು, ತೊಡ ನೋವು ಅಂತ ಬಂದ ತಪ್ಪಲಿಂದ ಈ ಹಾಡುಗಾರಕ್ಕೆ ನಿಂತ್ಕೊಂಡು ಹಾಡುಗಾರಕ್ಕೆ ಒಂದೊಂದು ಮಠಗಳಲ್ಲಿ ಹೋಗಿ ಆಡ್ತೀವಿ ಶಿವ.
3: ಈಗ ಗಂಡ ಮಕ್ಕಳು?
4: ಗಂಡ ಇಲ್ಲ ಶಿವ, ನಮ್ಮ ಯಜಮಾನ್ರು ತೀರ್ಕೊಬಿಟ್ರು. ನನಗೆ ಒಬ್ಬಳೇ ಮಗಳು ಶಿವ.
3: ಏನು ಮಾಡ್ಕೊಂಡಿದ್ರು ಯಜಮಾನ್ರು?
4: ಕೂಲಿ ಮಾಡ್ತಾಯಿದ್ರು.
3: ಮಕ್ಕಳು?
4: ಮಕ್ಕಳು ಅವರು ನಮ್ಮ ಯಜಮಾನ್ರಿಗೆ ಇಬ್ಬರು ಇರ್ತಿದ್ರು, ಹೆಂಡತಿ ಮಕ್ಕಳು ಆರಿಸಿಟ್ಟು ನನಗೊಬ್ಳು, ನನ್ನೊಬ್ಬಳ ಮಗಳ ಓದಿಸ್ಕೊಂಡು ನರ್ಸಪುರಕ್ಕೆ ಮದುವೆ ಮಾಡಿ.
3: ಈಗ ಇಬ್ಬರು ಹೆಂಡ್ತಿರು ತಮ್ಮ ಮನೆಯವ್ರಿಗೆ ಅಲ್ವಾ, ಏನಾದರೂ ಸಂಸಾರದಲ್ಲಿ ವಿರಸ
4: ಪೂರ ತೊಂದ್ರಿ ಶಿವ. ನಂಗೆ ಬೇಕಾದಂಥ ಕೊಲೆ ಕೊಟ್ಟರು, ಶಿಕ್ಷೆ ಕೊಟ್ಟರು, ನೆನ್ಮೊನ್ನೆಂದು ಒಡೆದು ಬಡ್ದು ಒಸಿ ಕೊಲೆ ಶಿಕ್ಷೆ ಕೊಟ್ಟಿಲ್ಲ ಶಿವ.

0: ಶೀತನಿವಾಸ ಮಾಡಂಗೆ ಮಾಡೀನಿ ಗುರುವ ನಾನು.
1: ಅಂಥದ್ರಲ್ಲಿ
0: ಊರು ಬಿಟ್ಟು ಕಡೀನಿಲ್ಲ ನಾನು. ಹೆಂಗೆ ಕೂಲಿ ನಾಲಿ ಮಾಡಿ ಹಿಂಗೆ ಹಾಡ್ಗಾರಕ್ಕೆ ಹೋಗೋದು ಅವರು ಅಂದಗೆಲ್ಲ ನಮ್ಮ ಗುರು ಮಕ್ಕಳು ಹಂಗೆಲ್ಲ ಸೇರೋದು ಹೆಂಗೆ ವಾರ ಮಾಡ್ಕೊಂಡು ಅಷ್ಟೇ ಇಷ್ಟೇ ಕೊಟ್ಟರೆ ಜೀವನ ಕಳ್ಕೊಂಡು ಹೆಂಗೆ ಹೋಯ್ತಾನೆ. ಸೊ
1: ಈ ಹಾಡೋದ್ರಿಂದ ತಮ್ಗೇನಾದರೂ ಮನಸ್ಸಿಗೆ ನೆಮ್ಮದಿ ಅಂತ ಸಿಗ್ತಾ ಇದೆ,
0: ನೆಮ್ಮದಿ ನಮ್ಮ ಆತ್ಮಕ ಇದಾಯ್ತದೆ ಅಂತ ಅನುಗ್ರಹ ತಕ್ಕಂಡು ಆಡ್ತೀವಿ ಶಿವ. ಇಂಥದ್ದು ಇದಕ್ಕೂ ಹೋದ್ರೆ ನಮಗೋಸಿ ನೆಮ್ಮದಿ ಗುರುವೆ, ಮನೇಲಿದ್ದರೆ ನೆಮ್ಮದಿ ಇಲ್ಲ ಶಿವ.
1: ಅಂದರೆ ಹಾಡು ನಿಮ್ಮೆಲ್ಲ ನೋವು ಕಷ್ಟ ಇದನ್ನೆಲ್ಲವನ್ನು ನಿವಾರಣೆ ಮಾಡಿದೆ,
0: ಪರಿಹಾರ ಆದಂಗೆ ಆಯ್ತ. ಒಂಥರ ನಮ್ಗೆ ನೆಮ್ಮದಿ ಸಿಕ್ಕತ್ತೆ ಮಠಗಳಿಗೆ ಹೋದ್ರೆ. ಮನೇಲಿದ್ದರೆ ಇದ್ದ ಚಿಂತೆನೂ ಜಗಳ ಜೂಟಿ ಚಿಂತೆ, ನೀವು ಉಣ್ಣಂಗಿಲ್ಲ ತಿನ್ನಂಗಿಲ್ಲ ಕುಡಿಯಂಗಿಲ್ಲ ಈ ಥರ ಚಿಂತೆ ಮಾಡ್ತಾವೆ ಮನೇಲಿದ್ದರೆ. ಎಲ್ಲರೂ ಹೋದ್ರೆ ನಾಲ್ಕು ಜನ ನಾಲ್ಕು ಚಂದ ಅಂದ್ಗೆ ಒಡೆದಾಡ್ಕೊಂಡು ಗುರು ಮಕ್ಕಳು ಅಂದ್ಗೆ ಪದ್ಯ ಪಾಡೆ ಆಡ್ಕೊಂಡು ಹೆಂಗೆ ಬರ್ತೀವಿ.
1: ಎಲ್ಲೋ ಕಾರ್ಯಕ್ರಮಗಳಿಗೆ ತಾವು ಹೋಗಲಿಲ್ಲ ಅಂತಂದರೆ ಏನು ಮಾಡ್ತೀರಿ ಹಳ್ಳಿಲಿ ತಾವು?
0: ಮನೇಲಿ ಇರ್ತೀವಿ ಶಿವ, ಇನ್ನೇನು ಮಾಡೋಕ್ಕಾಗುತ್ತಾಗ.
1: ಕೂಲಿಗಿಲಿಕ್ಕೆ ಹೋಗಲ್ಲ?
0: ಇಲ್ಲ ಶಿವ, ಕೂಲಿಗೆ ಹೋಗಲ್ಲ.
1: ಆಯ್ತು ಮಲ್ಲಮ್ಮ ಅವರೇ, ಈಗ ಪಾರ್ವತಮ್ಮವ್ರನ್ನ ಮಾತಾಡ್ಸೋಣ. ಪಾರ್ವತಮ್ಮವರೇ, ತಾವು ಎಷ್ಟು ವರ್ಷದಿಂದ ಹಾಡ್ತಾ ಇದ್ದೀರಿ?
2: ನಾನು 33 ವರ್ಷ ಆಯ್ತು ಶಿವ.
1: ಹಾಂ ಹಾಂ, ಈಗಾಗಲೇ ಆಕಾಶವಾಣಿಲಿ ಹಾಡ್ತಾ ಇದ್ರ ತಾವು?
2: ಆಕಾಶವಾಣಿಲಿ 1.5 ವರ್ಷಕ್ಕೆ ಬಂದು ಅನುಗ್ರಹದ 1.5 ವರ್ಷಕ್ಕೆ ಆಕಾಶವಾಣಿಲಿ ಹಾಡಿದೆ. ಇಲ್ಲಿ ಇದೇ ಆಕಾಶವಾಣಿಲಿ ಹಾಡೀನಿ, ಕಲಮಂದಿರದಲ್ಲಿ ಹಾಡೀನಿ, ನೀನು ಚಿತ್ರದುರ್ಗ ಅಲ್ಲಿ ಹಾಡೀನಿ, ತಿಪ್ಪಸ್ವಾಮಿ ಅಲ್ಲಿ ಹಾಡೀನಿ, ಬಾಗಲಕೋಟೆಗೆ ಹೋಗಿ ಹಾಡೀನಿ, ಮಾದಪ್ಪನ ಬೆಟ್ಟದಲ್ಲಿ ಹಾಡೀನಿ, ಇತ್ತಾಗ ಅಯೋಧ್ಯೆ ಅಲ್ಲೆಲ್ಲ ಹೋಗಿ ಹಾಡ್ಕೊಂಡಿದ್ದೀನಿ ಶಿವ.
1: ಎಷ್ಟನೇ ವಯಸ್ಸಿಗೆ ತಮಗೆ ದೀಕ್ಷೆ ಸಿಕ್ತು ಗುರುಗಳಿಂದ?
2: ನನಗೆ 30 ವರ್ಷ ನನಗಾಗ ಶಿವ, ಈಗ 30 ವರ್ಷ ಇವತ್ತು ನನಗೆ.
1: ನಿಮ್ಮ ಗುರುಗಳು ಯಾರು ಪ್ರಾರಂಭದಲ್ಲಿ?
2: ಚಿಕ್ಕ ಪುಟ್ಟ ಗೌಡ್ರು ಅಂತ ದೊಡ್ಡವ್ರ ಬಳಿ. ಅವರು
1: ಎಲ್ಲಿ ಬರ್ತದ ಊರು?
2: ಕೊಡಲ್ ತಂಬತ್ತ ಶಿವ.
1: ತಮ್ಮ ಕುಟುಂಬದ ಬಗ್ಗೆ ಒಂಚೂರು ಪರಿಚಯ ಮಾಡಿಕೊಡಿ.
2: ನಮ್ಮ ಕುಟುಂಬದ ಬಗ್ಗೆ ನಾನು ಏನು ಹೇಳಿ ಶಿವ?
1: ಅಂದರೆ ಸಂತೋಷವಾಗಿದ್ದೀರೋ ಅಥವಾ ಕಷ್ಟ ದುಃಖದಿಂದ ನರಳಿದ್ರೋ ಏನು?
2: ನನ್ನ 3 ವರ್ಷಕ್ಕೆ ನನಗೆ ಒಬ್ಬರಿ ಮಗನ ಹುಟ್ಟ ಸ್ವಾಮಿ, ಆಗ ಗೊತ್ತಿಲ್ಲ ನನಗೆ. 9 ವರ್ಷ ನನ್ನ ಮದುವೆ ಆಗಾಗ.
1: ಓಹೋಹೋ,
2: 9 ವರ್ಷ ಒಬ್ಬಳೇ ಮಗ ಅಂದ್ಬಿಟ್ಟು ಮಾಡಿಬಿಟ್ಟು ನಾನು ಪಡವರ್ದ ಕಷ್ಟ ನೆನಪಟ್ಟಿನ ಗಂಡನ ಮನೇಲಿ. ಅಪ್ಪನ ಮನೇಲಿ ಸುಖ, ಅಪ್ಪನ ಮನೇಲಿ ಬಿಡ್ತಿರ್ಲಿಲ್ಲ ಅವರು. 13 ವರ್ಷಕ್ಕೆ ಆ ಮಗನ ಎತ್ತಿ 19 ವರ್ಷಕ್ಕೆ 5 ಗಂಡು ಮಕ್ಕಳೇ ಅದು ಗುರುವೆ.
1: ಓಹೋ,
2: 5 ಈಗ 3 ಜನ ಹೊಂಟಾಗಿ ಈಗ 5 ತಿಂಗಳಲ್ಲಿ ಒಬ್ಬ ಆಕ್ಷಿ ಅಂಟಾಗಿ ಸುತ್ತದೆ ರೀ ಮಗ ಚಿನ್ನ. ನನ್ನ ಬಟ್ಟೆ ಬರೀ ಎಲ್ಲ ನಾವು ಇವಾಗ ಹಚ್ಚಿದ ಆಲ್ಟು ಆ ಪ್ಲಸ್ ಅಲ್ಲ ಅದನ್ನು ನಮ್ಮ ಮಗ ಆಯ್ತಾ ಕೊಟ್ಟರು ಬಿಟ್ಬಿಟ್ಟು ಅವನು ಸಹಿಸಿಬಿಟ್ರು ಆಯ್ತಾ. ಯಾರು ಗುದ್ದಿಸ್ಬಿಟ್ರು ಅದು ಅವನ ಹಣೆ ಬರೇ ಒಂದು ನಾವು ಬಂದು ಬಂದೋರ್ಗೆ ಸೇರ್ಕೊಂಡು ಅಲ್ಲಿಂದ ಕೆಂಪಮ್ಮ ಅಂತವ್ರೆ ಆ ತಾಯಿ ನನಗೆ ಕರ್ಕೊಂಬಂದು ಆದವ್ರನ್ನೇ ನೆನೆಸ್ಕೋಬೇಕು ಅದು ನೆನೆಸ್ರಿ ಇಲ್ಲಿ ಒಪ್ಪದು ಆಕಾಶ ಬೆಣ್ಣಿದು ಇಲ್ಲಿ ಕರ್ಕೊಂಡು ಪರಿಚಯ ಮಾಡಿ ನನಗೆ ಹಾಡ್ಗರ್ಕೆ ಕೊಡಿಸಿ ಅಷ್ಟು ಚೆನ್ನಾಗಿ ಕೂಗ್ತಿದ್ದನಿ. ಕಲಮಂದಿರ್ ಕರ್ಕೊಂಡೋಗಿ, ಮಾದಪ್ಪನ ಬೆಟ್ಟ ಕರ್ಕೊಂಡೋಗಿ, ಬೆಂಗಳೂರಿಗೆ ಕರ್ಕೊಂಡೋಗಿ ಒಗ್ಟಿ ಅಳಿಸಿ ಅಲ್ಲೆಲ್ಲ ನಾನು ಜೋಗಳ ಪದ ಅದನ್ನೆಲ್ಲ ಆಡಿ ಗೆದ್ದು ಬಂದು ಆಗ ಬಂದಮೇಲೆ ನಂಗೆ ಕಾಲ್ಗೆ ಒಂದು ಸ್ವಲ್ಪ ಏಟಾಗೋಯ್ತು. ಯಾರೋ ಮಾಡಿಸ್ಬಿಟ್ರು ಅಂತಿದ್ವಿ, ಅದು ಮಾಡಲದ್ದು ಏಟಲ್ಲ ಶಿವ, ಮೂಳಗಳನ್ನ ಸಮ್ಕಂಡಿತ್ತು.
1: ವಯಸ್ಸಾಯ್ತಾ? ವಯಸ್ಸಾಯ್ತಾ. ಎಷ್ಟು ವಯಸ್ಸು ಈಗ ತಮಗೆ?
2: ಈಗ ನನಗೆ 75 ವರ್ಷ ನಡತ್ತದ.
1: 75 ವರ್ಷ ಆದ್ರೂ ಕೂಡ ಹಾಡೋದನ್ನು ಮಾತ್ರ ಬಿಟ್ಟಿಲ್ಲ.
2: ಎಲ್ಲ ಗುರು ಇಚ್ಛ ಶಿವ ನಮ್ದು, ಏನೂ ಇಲ್ಲ. ಇವತ್ತು ಬಾ ಅಂದ್ರೆ ಕರೆದ್ರೆ ಹೊಂಟಾಯ್ತೀನಿ. ಆ ಗುರು ನಿಶ್ಚಯ, ಅವನು ಏನೇ ಕಷ್ಟ ಕೊಟ್ಟರು ಮಾತ್ರ ಹಾಡ್ಗರ್ಕ ಮಾತ್ರ ಬಿಡೋಲ್ಲ. ಅಮ್ಮ ಸೋಣಮ್ಗೆ ನಂಜುನ ಸ್ವಾಮಿ ಮಠಕ್ಕೆ ಬರ್ತೀನಿ, ಅಲ್ಲೆಲ್ಲ ನನ್ನ ನೆಂಬ್ಕೊಂಬಿಟ್ಟಾರೆ ಚೆನ್ನಾಗಿ ಆಡ್ತಾರೆ ಅವರು ಅಂತ. ಅದರಿಂದ ಏನು ಗುರು ವಾಕ್ಯದಿಂದ ದಬಾಯಿಸ್ಕೊಂಡು ಹೋಗ್ತೀನಿ.
1: ಈಗ ಮದುವೆ ಆಗಿ ತಾವು ಸಣ್ಣ ವಯಸ್ಸಿನಲ್ಲೇ ಅತ್ತೆ ಮನೆ ಸೇರ್ಕೊಂಡ್ರಿ, ಈಗ ಕಷ್ಟ ಎಲ್ಲ ಅನುಭವಿಸ್ತೀರಿ ಅಂತ
2: ಜನ ಹತ್ತಿರ ನಾನು ನೋಡಿ ಗುರುವೆ, ಅವ್ರಿಗೆ ನನಗೇನು ಊಟನೇ ಕೊಡ್ತೀನಿ. ಆಮೇಲೆ ಬಂದು ಬಂದವ್ರು ಸೇರ್ಕೊಂಡು ಬಂದವ್ರ ಮಕ್ಕಳನ್ನೆಲ್ಲ ಸಾಕಿ ಸಲ್ದು ನಮ್ಮ ಯಜಮಾನ್ರು ಹೋಗಿ 25 ವರ್ಷ ಆಯಿತು ಅವ್ರು ಕಾಯಿ ಎಳ್ದು. ಈಗ ಮಗ ಈಗ 4-5 ತಿಂಗಳಲ್ಲಿ ಮಗ ಕಾಯಿ ಆದ. ಈಗ ಇನ್ನಿಬ್ರು ಗಂಡು ಮಕ್ಕವ್ರ ಏನೂ ಇಲ್ಲ. ಇವನೇನು ಹಂಗೆ ಗಂಡ ಅಪ್ಪ
1: ಹಾಡೋದೇನೆ
2: ಹಾಡ
1: ಕಲೀಲಿಕ್ಕೆ ಬಂದಂಥವ್ರಿಗೆ ಏನಾದರೂ ಕಲಿಸೋದಕ್ಕೆ ಪ್ರಯತ್ನ ಪಡ್ತೀರಾ? ಏನು
2: ಏನಂತಾರ ಗುರುವೆ ನಿಮ್ಮ ಕೇಕ ನಾನು ಹೂಬತ್ತಿ ಬಳ್ಕೊಂಡು ಗಂಡ ಸುತ್ತಾಗಿರೋಷ್ಟು ಕುಂಕುಮ ಇಕ್ಕೊಂಡು ಹೂ ಮುಡ್ಕೊಂಡು ಉಣ್ಕೊಳಕ್ಕೆ ಸಲುವಾಗಿ ಹೋಯ್ತಾರು ಮೇಲೆ. ಇವ್ರು ಏನು ಆಡಿರಂತ ಏಟು ಚಂದ ಕಲ್ಲು ಕೇಳಿದ್ದೆ ನಾ ಅಕ್ಕಿ ಅಂದವ್ರಿಗೆಲ್ಲ ಒಂದೊಂದು ಏಟಾಗದ. ಅದು ಗುರು ಅಕ್ಕಿಯ, ಯಾರನ್ನು ನಿಂದಿಸ್ರು ಈ ಗುರು ನಿಂದಿಸ್ಬಾರ್ದು.
1: ಹೌದು,
2: ಇವರು ಹಣಲ್ಲಿ ಬರೆದಿದ್ದಕ್ಕೆ ಇವ್ರಿಗೆ ಭಗವಂತ ಕೊಟ್ಟನ ಕೊನೆಯಲ್ಲಿ ಹೋಗಿ ಆಡಲಿ. ಇದಕ್ಕೆ ಕೇಳಿ ತಿಮ್ಮೆನ್ನವರೇ ಇಲ್ಲ. ಅದೇನು ಅಂತಂದ್ರೆ ಅವ್ರಿಗೆ ಇಚ್ಛೆ ತಂತಿ ಮೇಲೆ ಮಿಣ್ಕೆ ಮಿಣ್ಕನ ಸೀರೆಗಳು ಉಟ್ಕೊತಿತ್ತು. ಅದು ನಮಗೂ ಬಂದ್ಬಿಟ್ಟದೆ ಈಗ ಪಣಕ ಪಿಣ್ಕನ ಸೀರೆಗಳು ಉಟ್ಕೊಂಡು ತಂತಿ ಮೇಲೆ ಆಡ್ಕೊಂಡು ಕುಣ್ಕೊಂಡು ಮೆರ್ಕೊಂಡು ಮಕ್ಕೆಲ್ಲ ಬಣ್ಣ ಸೇರ್ಕೊಂಡು 6 ದುಡ್ಡು 3 ದುಡ್ಡು ಕಿತ್ಕೊಳ್ಳೋರು ದಂಡಲ್ಲಿ ಮೇರ್ಕೊಂಡು ನಿಂತ್ಕೋತಾರೆ ನೋಡಿ. ನಮ್ಮ ಗುರುಮಾರ್ಗರ್ಗ ಅಂದ್ರೆ ಶಿಶಿ ಅವ್ರಿಗೆ.

0: ಆಯಿತು ಪರ್ವತಮ್ಮವರೇ, ನಿಮ್ಮ ಗಾಯನವನ್ನ ಕೇಳೋಣ. ಗುರುವಮ್ಮವರೇ, ತಾವು ಎಷ್ಟು ವರ್ಷದಿಂದ ಹಾಡ್ತಾ ಇದ್ದೀರಿ?
1: ನಮಸ್ಕಾರ ಸರ್. ನಾವು 30 ವರ್ಷದಿಂದ ಆಡ್ತಾ ಇದ್ದೀವಿ ಸರ್. ನಾವೆಲ್ಲ ಸಟ್ಟು ಆಡ್ತಾ ಇದ್ದೀವಿ. ನಮಗೆ ಒಂಬಳ್ಳಾರಿಕಿಂದ ದೊಡ್ಡಾರ್ವಳ್ಳಿಲಿ ಚಿಕ್ಕಪುಟ್ಟ ಗೌಡ್ರು ಅಂತ ಅವರಿಂದ ನಮ್ಗೆ ಉಪದೇಶ ಆಗಿದ್ದು. ಉಪದೇಶ ಆಗಿ ಅವರಿಂದ ನಾವು ಇವೆಲ್ಲ ಕಲ್ತ್ಕೊಂಡು ಇದು ಕಲ್ತ್ಕೊಂಡು ನಾವು ಉಪದೇಶ ಆದ 3 ವರ್ಷಕ್ಕೆ ನಮ್ಮ ಯಜಮಾನ್ರು ತೀರೋಗ್ಬಿಟ್ಟು.
0: ಏನು ಮಾಡ್ಕೊಂಡಿದ್ರು ಯಜಮಾನ್ರು?
1: ಭಜನೆ ಮಾಡ್ತಿದ್ರು ಅವರು, ತಂಬೂರಿ ತಕ್ಕೊಂಡು ಕಾಯಕ ಮಾಡಿಕೊಂಡು ಕೂಲಿನೇ ಮಾಡೋರು, ಎಲ್ಲ ಕೆಲಸ ಮಾಡ್ತಿದ್ರು ಅವರು. ಅವ್ರು ತೀರ್ಕೊಂಡ ಮೇಲೆ ನಾವು ಆಶ್ರಮಗಳಿಗೆ ಮಠಗಳಿಗೆ ಹೋಗೋದು, ಭಜನೆಗೆ ಹೋಗೋದು. ಅಂದರೆ ಮಕ್ಕಳಿಲ್ಲ, ಏನೂ ಇಲ್ಲ, ಮೈದಿನ ಮಕ್ಕಳು. ಸೈಟ್ ಅದೆ ಸೈಟು ಕೊಟ್ಬಿಟ್ಟೆ ಅವ್ರಿಗೆ, ಮೈದಿನ ಮಕ್ಕಳಿಗೆ. ಅವ್ರ ಬಳಿಲಿ ನಾನೀಗ.
0: ನಿಮ್ದು ಯಾವ ಊರು ಗುರು?
1: ಗೆಂಡೆ ಹೊಸಳ್ಳಿ,
0: ಮಹದೇವಪುರದ ಹತ್ರ
1: ಮಂಡ್ಯಕೊಪ್ಪಲ ಇತ್ತಲ್ಲ, ಅದರಿಂದ ಮುಂದಕ್ಕೆ ಬಂದು ರೋಡು ಗೆಂಡೆ ಹೊಸಳ್ಳಿ.
0: ಈಗ ಈ ತತ್ವ ಪದಗಳನ್ನ ಇವ್ರ ಜೊತೆ ಸೇರ್ಕೊಂಡು ತಾವು ಕೂಡ ಸುಶ್ರಾವ್ಯವಾಗಿ ಹಾಡ್ತೀರಿ, ಈ ತತ್ವ ಪದಗಳನ್ನ ಹಾಡುವಾಗ ಏನು ತಮ್ಗೆ ಆನಂದ ಆಗುತ್ತೆ?
1: ಆಡ್ಮ ಅಂತ ಆನಂದ ಐತೆ, ಖುಷಿ ಐತೆ, ಸಂತೋಷ ಐತೆ. ಹೋಗ್ಮ ಅಂತ ಎಲ್ಲಿಗಾರ ಆಗ್ಲಿ ಹೋಗ್ಮ, ನಾವು ಆಡ್ದಾ ಇದ್ರು ಆಡೋರ್ ತಾವ್ ಕೇಳ್ಮ ಅನ್ನೋ ಇಚ್ಛೆನೂ ಐತೆ. ಹೋಯ್ತೀವಿ ಎಲ್ಲಿ ಕತೆ ಮತ್ತೆ ಮಾಡ್ತಾರೆ ಅಲ್ಲಿಗೆಲ್ಲ ಹೋಯ್ತೀವಿ, ನಾವು ಆಡ್ತೀವಿ ಅವ್ರ ಜೊತೆಯಲ್ಲಿ ಆಡ್ಕೊಂಡು ಬರ್ತೀವಿ.
0: ಈಗ ನಿಮ್ಮೆಲ್ಲರ ಹಾಡುವಿಕೆಯನ್ನು ಕೇಳಲಿಕ್ಕೋಸ್ಕರ ನಮ್ಮ ಕೇಳುಗರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಈಗ ತತ್ವ ಸಂಚಾರ ಕಾರ್ಯಕ್ರಮವನ್ನು ಗಾಯನದ ಮೂಲಕ ಪ್ರಾರಂಭ ಮಾಡೋಣ. ಮಲ್ಲಮ್ಮವರೇ, ಮೊದಲಿಗೆ ಯಾವ ತತ್ವವನ್ನು ಹಾಡ್ತೀರಿ ತಾವು? ಪರ್ವತಮ್ಮವರೇ, ನನ್ನಯ್ಯ ಗುರು ತಂದೆ ತತ್ವದಲ್ಲಿ ಏನು ಅರ್ಥ, ಅದು ಏನು ಹೇಳುತ್ತೆ ಆ ಹಾಡು?
2: ಗುರು ಮುಟ್ಟಿ ಗುರುವೇ ಆಗೋದು, ಇನ್ನೊಬ್ಬರ ಮತ್ತೆ ಇನ್ನೊಂದು ದಾರಿಗೆ ಹೋಗಲ್ಲ. ಅವ್ರು ಯಾವ ದಾರಿ ಇಲ್ಲೋಯ್ತಾರೆ ಅದೇ ದಾರಿ ನಮಗೆ ಮಾರ್ಗ ತೋರಿಸ್ಕೊಡ್ತಾರೆ. ಅವ್ರು ಏನು ಕಲ್ತಾರೆ ಅದೇ ನಮ್ಮದು. ನೆಡ ನುಡಿ ಒಂದಾಗಿರಬೇಕು, ಗುರುನು ಹಾಕಿ ಮೀರಬಾರ್ದು, ಸುಳ್ಳು ಆಡಬಾರ್ದು, ಕಳ್ಳತನ ಮಾಡಬಾರ್ದು. ಒಂದು ಶಿವ ಅದರಲ್ಲಿ ಏನಪ್ಪ ಅಂತಂದರೆ ಗುರುನ ಏನಿಸ್ಬಾರ್ದು, ಇನ್ನೊಬ್ಬರು ಬೈಬಾರ್ದು, ಅದರಂತ ಮಾ ಹಾಕಿ ಆಡ್ತೀವಿ, ಯಾವುದೂ ಇಲ್ಲ.
0: ಈಗ ಗುರುವನ್ನ ಕುರಿತಂತ ಒಂದು ಗೀತೆಯನ್ನ ಕೇಳೋಣ.

ಕೇಳುಗರೆ, ಈಗ ಒಂದು ತತ್ವವನ್ನು ತಾವು ಆಲಿಸ್ತ್ರಿ. ಗುರುವಿನ ಮಹತ್ವವನ್ನು ಸಾರುವಂತಹ ತತ್ವ. ನಮ್ಮ ತತ್ವಪದಗಳೆಲ್ಲವೂ ಕೂಡ ರೂಪಕದ ಭಾಷೆಯಾಗಿ ವ್ಯಕ್ತವಾಗುತ್ತೆ. ಅಲ್ಲಿ ಬರುವಂತಹ ಅನೇಕ ಸಂಕೇತಗಳು ಹಲವು ವಿಚಾರಧಾರೆಗಳನ್ನು ಹೊರಹೊಮ್ಮಿಸುತ್ತೆ. ಅಂಥ ಒಂದು ಮಹತ್ವದ ತತ್ವವನ್ನು ಮಲ್ಲಮ್ಮ ಹಾಗೂ ಸಂಗಡಿಗರು ಸಾದರಪಡಿಸಿದ್ದಾರೆ. ಮಲ್ಲಮ್ಮ ಅವರೇ, ಈಗ ಮುಂದಿನ ಗೀತೆಯನ್ನು ಯಾವ್ದು ಹಾಡ್ತೀರಿ?

0: గురుపాద గోవింద గోవింద ఈ శివ శరణర పాద పద్మంగళే నమస్తే నమో అరుతోరిద గురువిన పాద గోవింద గోవింద
1: ಪಾರ್ವತಮ್ಮರೇ, ಈಗ ಈ ತತ್ವವನ್ನು ಮಲ್ಲಮ್ಮ ಗುರುವಮ್ಮ ಅವರ ಜೊತೆಯಲ್ಲಿ ತಾವು ಹಾಡಿದ್ರಿ, ಏನು ಇದರ ತತ್ವದ ಏನ ಹೇಳುತ್ತೆ?
2: ಹುಟ್ಟು ಸಾವನ್ನದ ಶಿವ ಗುರುನೇ ಬಂದು ನಿಂತ್ಕೊಳ್ಳವ ಯಾ ಪ್ರತಿ ಒಂದಕ್ಕೂ ಕಾಯದೊಳಗೆ ಕವಲು ಹೊಡೆದು ಮೃತ ಸುರಿಯಿತು ಅನ್ನಲ್ಲ, ಅದು ನಮ್ಮ ಜೀವದಲ್ಲಿ ಹೆಂಗಸರಿಗಾಗೋದು ಉಂಟು. ಅದರಲ್ಲಿ ಬವಾದ ಮಾಡ್ಕೊ ಬೆಂಕಿ ಇಲ್ಲಾಡ್ತಂದ್ರೆ ಮಗ ಹುಟ್ಟಿ ಅದು ಸಾಕಿ ಸಲ್ದು ಬವಾದ ಮಾಡ್ಕೈ ಮಾಡ್ಕೊಯ್ದು ಓದನ್ ಮಾಡ್ಕ ಕುಸರು ಬಿಟ್ಟು ಹೊಡೆದೋಯ್ತದ. ಇದು ತಕ್ಕೊಂಡೋಗಿ ಬಿಂಕಾಗ ಹಾಕ್ಬಿಟ್ರೆ ಭಸ್ಮ ಆಗೋಯ್ತದ. ಇದು ಹೋದ್ಮೇಲೆ ಎಣ ಈ ಪರಮಾತ್ಮ ಕಡ್ದ್ಮೇಲೆ ಇದು ಹುಟ್ಟು ಸಾವಿಲ್ಲ, ಯಾರಿಗೆ ಈಗ ಮಾತಾಡ್ತಾನಲ್ಲ ಆ ಪರಮಾತ್ಮನ ಹುಟ್ಟು ಸಾವಿಲ್ಲ, ಅವ್ನು ಕಡ್ದ್ರೆ ಈಗ ನನ್ನ ಮಾತು ನಿಂತೈತದ, ಎಣ ಆಗೋಯ್ತಾನೆ ಈಗ ಮನುಷ್ಯ ಪರತಮ. ಅದು ಹೋದ್ಮೇಲೆ ಮನ ಬಿಟ್ಟು ಹಾಚ್ಕೋದ್ಮೇಲೆ ಇದೊಂದು ಎಣ ಹಾಚ್ಕಿಡೀರಿ ಅಂತಾರೆ. ಇದು ತಕ್ಕೊಂಡೋಗಿ ಎಲ್ಗಾಕ್ತಾರೆ ಬಿಂಕಾಕ್ತಾರೆ, ಬಿಂಕಿಲಿ ಏನಾಯ್ತದ ಬೆಂದು ಬೆಳಗೋಯ್ತದೆ ಎಲ್ಲ. ಅದರಿಂದ ಇದಕ್ಕೆ ಹುಟ್ಟು ಸಾವಿಲ್ಲ ಇತ್ತಪ್ಪ ಎದಕ್ಕೆ ಬರ್ದಾರೆ.

0: ಶಿವಶರಣರ ಪಾದ ಪದ್ಮಗಳಿಗೆ ನಮಸ್ತೆ. ನಮೋ ಸಾಧು ಸಂತನಿಗೆ ಜೈ, ಗುರುಭಕ್ತ ಮಂಡಳಿಗೆ ಜೈ.
1: ಕೇಳುಗರೆ, ತಾವು ಈಗ ಆಲಿಸಿದಂತಹ ತತ್ವ ಸಂತ ಶಿಶುನಾಳ ಶರೀಫರದು. ಹುಂಜ ಅನ್ನುವಂತಹ ಪ್ರತಿಮೆಯನ್ನು ಇಟ್ಕೊಂಡು ಕಾಯದ ನಶ್ವರತೆಯನ್ನು ಈ ಗೀತೆ ಸಾದರಪಡಿಸುತ್ತೆ. ಹುಂಜ ತಮ್ಮ ಕಲ್ಪನೆಯಲ್ಲಿ ಏನು ಪಾರ್ವತಮ್ಮವರೇ?
2: ಹುಂಜ ಅಂತ ಕೂಗ ಹುಂಜ ಆಗಲ್ಲ, ಶಿವ ಇದ್ದೀವನಲ್ಲ, ಹುಂಜ ಅಪ್ಪ ಇದ್ದೀವನಲ್ಲ,
1: ದೇಹದೊಳಗಿದೆ ಅಂತ,
2: ದೇಹದೊಳಗೆ ಇವನೇ ಕೂಗ್ತಾನಲ್ಲಪ್ಪನೇ. ಅದಕ್ಕೆ ಹೋಲಿಸಿರೋದು ಶಿಶುನಾಳ ಚರಿದ್ರು. ಇದು ಕೆಂಪು ಬೆಳಪು ಯಾಕೆ ಅನ್ಯದಲ್ಲಿ ದುನಿಯಾದಲ್ಲಿ ಚಿಕ್ಕ ಪರಯದಲ್ಲಿ ಮಗನ ಪಾಪ ಚೆನ್ನಾಗಿ ಆಡ್ತದೆ, ಅದು ಕಾಲು ಕೈ ಬಂದಾಗ ಮುಪ್ಪಲ್ಲಿ ಮೂರಂಗಾಯ್ತದೆ, ಅದಕ್ಕೆ ಕೆಂಪು ಬೆಳಪು ಹಳದಿ ಬಣ್ಣದ ಹುಂಜ ಕಾಣವ. ಈ ಹುಂಜ ಭಾಳ ಒಳ್ಳೇದಂದು ಸಾಕಿ ನೋಡವ, ಅದಕ್ಕೆ ಹೋಲಿಸಲ್ಲ. ಅಂಗಳದಲ್ಲಿ ಆಡಿ ಅಂದರೆ ಈ ಅಂಗಳದಲ್ಲಿ ಆಡ್ತಾನಲ್ಲಿ ಭಗವಂತ, ಅದಕ್ಕೆ ಇದು ಶಿಶುನಾಳ ಸಾಕಿದ ಹುಂಜ ಅಂತ ಪರಮಾತ್ಮ ಒಳಗಾವನಲ್ಲ. ರೂಪನಾಮ ಇಲ್ಲದ, ರೂಪನಾಮ ಇಲ್ಲದ ಸವಿ ಪೂಜೆ ಮಾಡಮಂತ ಅದು ಒಂದು ಭಜನೆ ಅದ. ಅದಕ್ಕೆ ಅವನಿಗೆ ಕೆಂಪು ಬೆಳಪು ಹಳದಿ ಬಣ್ಣ ಉಣ್ಣ. ಈ ಶಿಶುನಾಳ ದೇಶದ ಸಾಕಿದ ಹುಂಜ ಚೆನ್ನಾಗದ, ಭಾಳ ಚೆನ್ನಾಗದ. ಇದು ಸಾಕವ ನೀನು, ಇದು ಸಾಕು ನೋಡವ ನೀನು ಅನ್ಕೊಂಡು ಕೊಟ್ಟನ ಗುರುವಿ.
1: ಮತ್ತೊಂದು ತತ್ವ ಪದವನ್ನು ಕೇಳೋಣ.

0: करिया महाराज की जय। अवधूत नंदनप स्वामी महाराज की जय। दत्तात्रेय पाद की गोविंदा गोविंदा। चामुंडेश्वरी माता की जय।
1: ಪಾರ್ವತಮ್ಮವರೆ, ತಾವು ಈಗ ಅವಧೂತ ನಂಜುಂಡಪ್ಪವ್ರನ್ನ ಸ್ಮರಿಸಿದ್ರಿ, ಕರಿಯಪ್ಪ ಅವ್ರನ್ನ ಸ್ಮರಿಸಿದ್ರಿ, ಯಾರು ಇವರೆಲ್ಲ?
0: ಅವರು ಚಿನ್ನ ಕಣಪ್ಪ, ಚಿನ್ನದ ಆಭರಣ. ಅವರು ನಮ್ಗೆ ಅನ್ನೈದೇ ಕೊಟ್ಟಾರೆ, ನಮ್ಮ ಕಾಯಿಲೆ ತಗೋದಾರೆ, ಅದಕ್ಕೆ ನಾವು ಅವ್ರ ಆರಾಯಿಸೋದು. ಆಮೇಲೆ ನಮ್ಗೆ ಇದ್ದೇ ಬುದ್ಧಿ ಕಲ್ಸ್ಕೊಟ್ರೆ. ಬೆಂಕಿ ಅಂತ ಗುರು ಬಂದು ನಮ್ಮ ನಡ ನೋಡಿ ನೆಲ ಬಿಡ್ಸಣ್ಣ. ಒಂದು ಕಳ್ತಾನಕ್ಕೆ ಹೋಗಿದ್ದು, ಒಂದು ಸುಳ್ಳು ಹೇಳ್ತಿದ್ದು, ಒಬ್ಬರ ಮನೆ ಕದ್ದು ಬಾಚ್ಕತ್ತಿದ್ದು, ಇದನ್ನೆಲ್ಲ ಬೇಡ ಅಂತ ಬಿಡ್ಸಣ್ಣ ತಾನೆ. ಅದಕ್ಕೆ ಬೆಂಕಿ ಅಂತ ಗುರು ಬಂದು ನಮ್ಮ ಕಷ್ಟನೆಲ್ಲ ಪಾರು ಮಾಡೋಣ, ನೆಡ ನೋಡಿ ಬಿಡ್ಸಣ್ಣ.
1: ಕೇಳುಗರೆ, ಇದುವರೆಗೆ ತತ್ವ ಸಂಚಾರ ಕಾರ್ಯಕ್ರಮದಲ್ಲಿ ಮಲ್ಲಮ್ಮ ಹಾಗೂ ಸಂಗಡಿಗರು ಹಾಡಿದಂತಹ ತತ್ವ ಪದಗಳನ್ನು ಕೇಳಿದ್ರಿ. ದಂಬಡಿಯನ್ನು ನುಡಿಸ್ಕೊಂಡು ಹಾಡಿದಂಥವರು ಪಾರ್ವತಮ್ಮ ಅವರು, ಹಾಗೆಯೇ ಏಕತಾರಿ ಮತ್ತು ಚಿಟಕ್ತಾಳವನ್ನು ನುಡಿಸ್ಕೊಂಡು ಹಾಡಿದಂಥವರು ಗುರುವಮ್ಮ ಅವರು. ಮತ್ತೆ ಮುಂದಿನ ತತ್ವ ಸಂಚಾರ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಜನಪದ ತತ್ವಪದ ಗಾಯಕರ ಹಾಡು ಪಾಡು.
2: ಯಾಕೆ ಬಂದೆ ನವ್ವ ಇಂತ ಊರಿಗೆ ತಂಗಿ.
3: ತತ್ವ ಸಂಚಾರ
4: ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್, ನೆರವು ಜಿಎನ್ ಮಂಜುನಾಥ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
5: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. 10:50 ಈ ಸಮಯದಲ್ಲಿ ಇನ್ನೀಗ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವ ಸಮಯ. ಕಾರ್ಯಕ್ರಮದ ಆರಂಭ ಚಿನ್ನದ ಗೊಂಬೆ ಚಿತ್ರಕ್ಕಾಗಿ ಎಸ್ ರಾಜಲಕ್ಷ್ಮಿಯವರು ಹಾಡಿರುವಂತಹ, ವಿಜಯ ನರಸಿಂಹ ಅವರು ಬರೆದಿರುವ ಗೀತೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

ಆರ್ ಸುದರ್ಶನ ಮತ್ತು ಆರ್ ಗೋವರ್ಧನ್ ಅವರ ಯುಗಳ ಸಂಗೀತ ನಿರ್ದೇಶನದಲ್ಲಿ ಕುರ ಸೀತಾರಾಮ ಶಾಸ್ತ್ರಿಯವರು ಬರೆದಿರುವಂತಹ ಸದಾರಮೆ ಚಿತ್ರದ ಹಾಡು. ಹಾಡಿದ್ದಾರೆ ಟಿಎಂ ಸೌಂದರ್ ರಾಜನ್.

ಇಬ್ಬರಿಗೂ ಕೈಕೊಟ್ಟ ಮತ್ತೊಬ್ಬ ಅಣ್ಣ. ಈ ಇಬ್ಬರಿಗೂ ಕೈಕೊಟ್ಟ ಮತ್ತೊಬ್ಬ ಅಣ್ಣ.

ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತ ನಿರ್ದೇಶನದಲ್ಲಿ ಕೆ ಜೆ ಯೇಸುದಾಸ್ ಅವರು ಧ್ವನಿಯಾಗಿರುವ ಮಮತೆಯ ಮಡಿಲು ಚಿತ್ರದ ಈ ಗೀತೆ.

ಮಕ್ಕಳಿರಲವ್ವ ಮನೆ ತುಂಬ ಚಿತ್ರಕ್ಕಾಗಿ ವಾಣಿ ಜಯರಾಮ್ ಅವರು ಹಾಡಿರುವಂತಹ ಗೀತೆ. ಸಾಹಿತ್ಯ ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರದ್ದು. ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

0: ಕಾಫಿ ಬೇಕು,
1: ದೋಸೆ ನಂಗೆ ಬೇಕು,
2: ನನಗೆ ಇಡ್ಲಿ ಬೇಕು,
1: ನನ್ನ ಪೂರಿ ಬೇಕು.
0: ಹೌದಾ?
1: ಕೊಡ್ತೀನಿ ಕೊಡ್ತೀನಿ.

ಮಧುರ ಬಾಂಧವ್ಯ ಚಿತ್ರಕ್ಕಾಗಿ ಕೆಎಸ್ ಸತ್ಯನಾರಾಯಣ ಅವರು ಬರೆದಿರುವಂತಹ ಗೀತೆ. ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಬೆಂಗಳೂರು ಲತಾ.

ಕಾರ್ಯಕ್ರಮದ ಕಡೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಬಾಳ ಬಂಧನ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಅವರು ಪಿ ಸುಶೀಲ ಅವರೊಂದಿಗೆ ಧ್ವನಿಯಾಗಿರುವ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿರುವ ಹಾಡು. ಈ ಗೀತೆಯನ್ನು ಬರೆದವರು ಕೂರ ಸೀತಾರಾಮ ಶಾಸ್ತ್ರಿ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸರಿಯಾಗಿ 11 ಗಂಟೆಗಳ ಈ ಸಮಯದಲ್ಲಿ ನೀಗ ನಾಳೆ ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ನಾಳೆ ಬೆಳಗ್ಗೆ 6:10 ಗೀತಾರಾಧನ, 6:30 ಚಿಂತನ ಡಾಕ್ಟರ್ ಎನ್ಎಂ ಗಿರಿಜಾಪತಿ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ರಮೇಶ್ ಚಂದ್ರ ಅವರು ಹಾಡಿರುವ ಭಾವಗೀತೆಗಳು ಮೂಡಿಬರಲಿವೆ. 7:30 ಸೇವಾವಾಹಿನಿ, 7:45 and 8:30 ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಎಲ್ ಅರ್ಚನಾ ಅವರ ಹಾಡುಗಾರಿಕೆ ಇದೆ. ನಾಳೆ ಬೆಳಗ್ಗೆ 10:30, ಮಧ್ಯಾಹ್ನ 2:40 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ ಹೆಸರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ವಜ್ರಳ್ಳಿಯ ಯೋಗ ಸಾಧಕಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ರಾಧಾ ಎಂಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ. ಯಳಂದೂರು ತಾಲೂಕು ಜವರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳು. 1:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಮಣ್ಣು ಆರೋಗ್ಯ ಚೀಟಿ, ಈ ವಿಷಯವಾಗಿ ಮಾತನಾಡುವವರು ಪ್ರಸನ್ನ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಗೀತಾ ಸತ್ಯಮೂರ್ತಿ ಹಾಗೂ ಕೆ ಗೀತಾ ಅವರು ಹಾಡಿರುವ ಭಾವಗೀತೆಗಳು ಮೂಡಿಬರಲಿವೆ. 1:30 ಹಾಗೂ 5:05 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಮಧ್ಯಾಹ್ನ 3:00 ಹಳ್ಳಿ ಹಾಡು. ಭಾಗವಹಿಸುತ್ತಾರೆ ಮಂಡ್ಯದ ಜನಪದ ಕಲಾವಿದ ಡಾಕ್ಟರ್ ಸಿ ಸುಂದರೇಶ್. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 3:30 ಮಕ್ಕಳ ಮಂಟಪ. ಮೈಸೂರಿನ ಸರಸ್ವತಿಪುರಂನಲ್ಲಿರುವ ವಿಜಯ ವಿಠಲ ವಿದ್ಯಾಶಾಲೆಯ ಮಕ್ಕಳ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ. 4:00 ನಾಟಕ ಸಮೀಪ. ರಚನೆ ಮಂಜುನಾಥ ಬೆಳಕರೆ, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ. 4:30 ನೆನಪಿನಂಗಳ. ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ನ್ಯೂಕ್ಲಿಯರ್ ಸೈನ್ಸ್ ಕುರಿತು ಖ್ಯಾತ ಭೌತ ವಿಜ್ಞಾನಿ ಡಾ ರಾಜಾರಾಮಣ್ಣ ಅವರು ಮಾಡಿದ್ದ ಉಪನ್ಯಾಸದ ಆಯ್ದ ಭಾಗದ ಧ್ವನಿಮುದ್ರಣ. 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ ತಿಮ್ಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು. 6:30 ವಿಜ್ಞಾನದ ಮುನ್ನಡೆ, 6:50 ಕೃಷಿರಂಗ. ಅರಣ್ಯ ಹಾಗೂ ವನ್ಯಜೀವಿ ಸಂರಕ್ಷಣೆ ಕುರಿತು ಬೆಂಗಳೂರಿನ ವೈಲ್ಡ್ ಲೈಫ್ ಫಸ್ಟ್ ಸಂಸ್ಥೆಯ ಟ್ರಸ್ಟಿ ಪ್ರವೀಣ್ ಭಾರ್ಗವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ.

7:30 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ, 8:00 ನಾಟಕ ಕರಡಿಯ ಕುಣಿಸುತ್ತ, ರಚನೆ ಎನ್ವಿ ವಾಸುದೇವ ಶರ್ಮ, ನಿರ್ದೇಶನ ಹಾಗೂ ನಿರ್ಮಾಣ ಜಿಶಾಂತ್ ಕುಮಾರ್. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಬೆಂಗಳೂರು ಕೇಂದ್ರದಿಂದ ಯುವವಾಣಿ. ಬಹುಮುಖ ಕಲಾವಿದೆ ಮತ್ತು ಶುಭವಿ ಡಿಸೈನ್ಸ್ನ ಸಂಸ್ಥಾಪಕಿ ಎಸ್ ಸಮುದ್ಯತಾ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಿ ಮಮತಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 10:00 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಅರ್ನಬ್ ಚಟ್ಟೋಪಾಧ್ಯಾಯ ಅವರ ಖ್ಯಾಲ್ ಗಾಯನವನ್ನ ಕೇಳಲಿದ್ದೀರಿ. ಇದು ಆಕಾಶವಾಣಿ ಕೋಲ್ಕತ್ತಾ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ನಾಳಿನ ಪ್ರಸಾರ ಕಾರ್ಯದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 11:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.